ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಇಸವಿಯ ಸೆಪ್ಟೆಂಬರ್ ತಿಂಗಳ 11 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳು ಬಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮ, 9:20 ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಭಾರತದ ಪ್ರಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು, ಚಾಚಾ ನೆಹರು ಅಂತ ಪರಿಚಿತರು. ಮಕ್ಕಳ ಮೇಲೆ ತುಂಬಾ ಪ್ರೀತಿ, ಅವರಿಗೆ ವಿಶ್ವಾಸ. ಒತ್ತಿ ಒತ್ತಿ ಹೇಳೋರು ಪ್ರತಿಯೊಂದು ಮಾತಲ್ಲಿ, ಭಾರತದ ಆಶಾದೀಪಗಳು ಅಂದ್ರೆ ನಮ್ಮ ಮಕ್ಕಳೇ ಅಂತ. ಕೆಲಸದ ಮಧ್ಯೆ ಒಂದು ಚೂರು ಸಮಯ ಸಿಕ್ಕರೆ ಸಾಕು, ಮಕ್ಕಳೊದ್ದೆ ಕಾಲ ಕಳೀತಿದ್ರಂತೆ. ಮಕ್ಕಳೊಂದು ಇರುವಾಗ ಮಕ್ಕಳೇ ಆಗಿಬಿಡ್ತಿದ್ರು ಅವರು ಅಂತ ಅನೇಕ ದಾಖಲೆಗಳಾಗಿದ್ದಾವೆ, ಘಟನೆಗಳು. ಒಂದು ಕಡೆ ಹೇಳ್ತಾರೆ ಎಷ್ಟು ಚಂದದ ಮಾತು, ಈ ರಾಜಕಾರಣದ ವ್ಯರ್ಥ ಪ್ರಯತ್ನದ ಹೋರಾಟದಲ್ಲಿ ಕಂಗಾಲಾದಾಗ, ಶಕ್ತಿ ಕುಂದಿದಾಗ, ದಣಿವಾದಾಗ ಮಕ್ಕಳ ಸಂಘ ನನ್ನಲ್ಲಿ ಶಕ್ತಿಯನ್ನು ತುಂಬುತ್ತದೆ, ಉತ್ಸಾಹವನ್ನು ತರುತ್ತದೆ, ಅದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಅಷ್ಟು ಕಾಲ ಶುದ್ಧವಾಗಿಡುತ್ತದೆ ಅಂತ. ಒಂದು ಬಾರಿ ನೆಹರೂರವರು ಮದ್ರಾಸಿಗೆ ಬಂದಿದ್ದರು. ಇದು ಬಹುಶಃ 51-52 ಹೊತ್ತಿಗೆ ಇರಬೇಕು. ಸ್ವಾತಂತ್ರ್ಯ ದೊರೆತೊಂದು 3-4 ವರ್ಷ ಆಗಿದೆ. ನೆಹರು ಜನಪ್ರಿಯತೆ ಉತ್ತಂಗ ಶಿಖರದಲ್ಲಿದ್ದಾರೆ. ಆಗಿನ ಎಲ್ಲ ಜನಕ್ಕೆ ನೆಹರು ಒಂದು ಆದರ್ಶದ ಪ್ರತೀಕ ಆಗಿದ್ರು. ಅವ್ರ ಮಾತು ಕೇಳೋದಕ್ಕೆ, ಅವ್ರು ನೋಡೋದಕ್ಕೆ ಸಾವಿರಾರು ಜನ ಬಂದು ಸೇರ್ತಿದ್ರು. ಇವ್ರ ಭಾಷಣವನ್ನು ಮದ್ರಾಸಿನ ಮರೀನಾ ಸಮುದ್ರ ದಂಡೆ ಮೇಲೆ ಆಯೋಜನೆ ಮಾಡಿದರು. ಸಾಯಂಕಾಲ 5 ಗಂಟೆಗೆ ಅಂತ ಭಾಷಣ ತಿಳುವಳಿಕೆ ಕೊಟ್ಟಿದ್ರು. 4 ಗಂಟೆ ಹೊತ್ತಿಗೆ ದೊಡ್ಡ ಸಂಭ್ರಮದ ಹಬ್ಬದ ವಾತಾವರಣ ಆದಂಗಾಗಿತ್ತು. ತುಂಬ ಜನ ಬರ್ತಾರೆ ಅಂತ ಗೊತ್ತಿದ್ದರಿಂದ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಸರಕು ತಂದಿಟ್ಟುಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ತಿಂಡಿ ತಿನಿಸು ಮಾಡೋರು, ಕೆಲವು ಬಟ್ಟೆ ಮಾರೋರು, ಕೆಲವರು ಮಕ್ಕಳ ಆಟಿಕೆ ಸಾಮಾನು ಮಾರೋರು. ನೆಹರು ಅವರು ಭಾಷಣ ಶುರು ಆಯಿತು. ಅಲ್ಲಿ ಕೂತಂಥ ಜನರಿಗೆ ನೆಹರು ಭಾಷಣ ಎಷ್ಟು ಅರ್ಥ ಆಗ್ತಿತ್ತೋ ಗೊತ್ತಿಲ್ಲ. ಆದರೆ ಅವ್ರ ವ್ಯಕ್ತಿತ್ವವನ್ನು, ಧ್ವನಿಯನ್ನು ಜನ ಕಣ್ಣುಗಳಲ್ಲಿ, ಮನಸ್ಸಲ್ಲಿ ತುಂಬಿಕೊಂಡ್ರು. ಭಾಷಣ ಮುಗಿದ್ಮೇಲೆ ಎಂದಿನಂತೆ ಪಂಡಿತ್ ನೆಹರು ಎಲ್ಲರ ಕಡೆ ಕೈ ಬೀಸಿ ಕೈ ಮುಗಿದು ಕೆಳಗಿಳಿದ್ರು. ಅವ್ರದ್ದೊಂದು ವಿಚಿತ್ರ ವ್ಯಕ್ತಿತ್ವ, ಅದು ಜನರ ಮಧ್ಯೆ ಹೋಗ್ಬಿಡ್ಬೇಕು. ಜನರು ತುಂಬ ಪ್ರೀತಿ ಮಾಡಿದವರು. ಅಂಗರಕ್ಷಕರು ಇದ್ದಾರಲ್ಲ, ಅವರು ಮರೆತು ಜನಸಾಗರದಲ್ಲಿ ಹೋಗಿಬಿಡ್ಬೇಕು, ಕೈ ಕುಲುಕ್ಬೇಕು, ಬೆನ್ನು ತಟ್ಟಬೇಕು. ಅಪಾರ ಪ್ರೇಮ ಸಂಪಾದನೆ ಮಾಡಿಕೊಂಡ್ರು. ಅಂಗರಕ್ಷಕರಿಗೆ ಭಾಳ ಫಜೀತಿ ಕೆಲಸ ಇದು, ಅವ್ರನ್ನ ಹಾಗೆ ಬಿಡೋಂಗಿಲ್ಲ. ಪ್ರಧಾನಮಂತ್ರಿ ಹೇಳೋಕ್ಕಾಗತ್ತಾ ಹೋಗಬೇಡಿ ಅಂತ ಹೇಳೋಕ್ಕಾಗತ್ತಾ, ಆಗ್ರಹ ಮಾಡೋಂಗೂ ಇಲ್ಲ. ಆದರೂ ಜನರನ್ನು ತಳ್ಕೊಂಡು ನೆಹರು ಸುತ್ತ ಒಂದು ರಕ್ಷಣೆ ಉಂಗುರ ಮಾಡಿ ರಕ್ಷಣೆ ಕೊಡೋಕೆ ಪ್ರಯತ್ನ ಮಾಡ್ತಾಯಿದ್ರು. ಹೀಗೆ ತಳ್ಕೊಂಡು ಒಂದು ಬದಿಗೆ ಬಂದರು. ತಕ್ಷಣ ಸೆಕ್ಯೂರಿಟಿ ಆಫೀಸರ್ ಫೋನ್ ಮಾಡಿ ಕಾರನ್ನು ಅಲ್ಲೇ ತರೋಕೆ ಹೇಳಿಬಿಡಿ ಅಂದರು. ಅಲ್ಲಿ ಬರೋ ಹೊತ್ತಿಗೆ ನೆಹರು ಒಂದು ದೃಶ್ಯ ನೋಡಿದರು. ಅಲ್ಲ, ಮನುಷ್ಯ ಬಲೂನುಗಳನ್ನು ಮಾರಾಟ ಮಾಡ್ತಿದ್ದಾನೆ. 100 ಬಣ್ಣ ಬಣ್ಣದ ಬಲೂನುಗಳು. ಅವನು ನೋಡ್ತಾ ಬಕ್ಕಳು ನಿಂತ್ಕೊಂಡಿದ್ದಾರೆ. ಕೆಲವರು ಕೊಂಡ್ಕೊಂಡಿದ್ದಾರೆ, ಕೆಲವರು ನೋಡಿದಾಗ ತಕ್ಷಣ ಗೊತ್ತಾಯ್ತು ಅವರಿಗೆ, ಅವ್ರ ಕಣ್ಣಲ್ಲಿ ಕೊಂಡ್ಕೋಬೇಕು ಅಂತ ಆಸೆ ಇದೆ, ಆದರೆ ಕೊಂಡ್ಕೊಳ್ಳೋಕೆ ದುಡ್ಡಿಲ್ಲ. ನೋಡಿ, ಇಡೀ ರಾಷ್ಟ್ರದ ಚಿಂತೆಯನ್ನು ತಲೆಯಲ್ಲಿ ಹೊತ್ಕೊಂಡಿದ್ದಂತೆ ನೆಹರೂರವರಿಗೆ ಈ ಮಕ್ಕಳ ಕಣ್ಣಿನ ಆಸೆ ಕಂಡಿತಂತೆ. ತಕ್ಷಣ ಬಲೂನ್ ಮಾರುವನ್ನು ಕರೆದು, ನೋಡೋ ನಿನ್ನ ಕಡೆ ಎಷ್ಟು ಬಲೂನ್ ಇದೆಯೋ ಎಲ್ಲ ಮಕ್ಕಳಿಗೆ ಒಂದೊಂದು ಕೊಟ್ಬಿಡು, ದುಡ್ಡು ನಾನು ಕೊಡ್ತೇನೆ ಅಂದರು. ಅವನು ಕೊಟ್ಬಿಟ್ಟ. ಇವ್ರು ನೋಡಿದ್ರೆ ಜೇಬಲ್ಲಿ ಒಂದು ದುಡ್ಡಿಲ್ಲ ನೆಹರು ಕಡೆ. ತಿರುಗಿ ನೋಡಿದ ಅಂಗರಕ್ಷಕ ಗೊತ್ತು ಅವನಿಗೆ, ನಾ ಕೊಡ್ತೀನಿ ಬಿಡಿ ಸರ್ ಅಂತ ಹೇಳಿ ಅವನು ದುಡ್ಡು ಕೊಟ್ಟಂತೆ. ನೆಹರು ತಾವೇ ಒಂದೊಂದೇ ಬಲೂನ ಮಕ್ಕಳ ಕೈ ಕೊಟ್ಟು ಕೆನ್ನೆ ತಟ್ಟಿ ತಾವು ನಕ್ಕು ಕಾರಲ್ಲಿ ಕುಳಿತು ಹೊರಟ್ರಂತೆ. ಮುಖದ ತೃಪ್ತಿ ನೃತ್ಯ ಮಾಡ್ತಾ ಇತ್ತು. ಇದು ಸ್ವಾಮಿ ನಾವು ಕಲಿಬೇಕಾದದ್ದು ದೊಡ್ಡವರಿಂದ. ಮಕ್ಕಳ ಜೊತೆ ಕೂತ್ಕೊಂಡಾಗ ದೊಡ್ಡವರಾಗಿ ಕೂತ್ಕೋಬೇಡಿ. ಮಕ್ಕಳಲ್ಲಿ ಮಕ್ಕಳೇ ಆಗಬೇಕು. ನೀವು ಮಕ್ಕಳ ಜೊತೆಗೆ ಆಡಬೇಕಾದ್ರೆ ನೀವು ಮಕ್ಕಳಾಗ ಹೊರತು ಬೇರೆ ಗತಿ ಇಲ್ಲ. ದೊಡ್ಡವರಂಗೆ ಕೂತ್ಕೊಂಡ್ರೆ ಮಕ್ಕಳಿಗೆ ಅಪಮಾನ ಮಾಡ್ದಂಗಾಗತ್ತೆ. ಆದ್ದರಿಂದ ಮಕ್ಕಳ ಜೊತೆಗಿದ್ದಾಗ ಮಕ್ಕಳಾಗಿ ಹೋಗುವಂಥದ್ದು, ಅವ್ರ ಜೊತೆಗಿರುವಂಥದ್ದು ಅದ್ಭುತವಾದಂಥ ಒಂದು ಕೆಲಸ. ಅದು ಮಾಡಿದಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ ಅನ್ನೋದು ನೆಹರು ಅವರ ಮತ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಸೇಠ್ ಬೆಳಿಗ್ಗೆ 10:00-1:00 ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಲಭ್ಯವಿರುತ್ತಾರೆ, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ಟರ್ ರಾಜು ವಾಗ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನ ರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಸ್ಮರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ಪ್ರಾಜೆಕ್ಟ್ ಉಷಸ್ ಅಡಿ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ಅಥವಾ ಸ್ವಯಂ ಹಾನಿಗೆ ಯತ್ನಿಸಿ ಬದುಕುಳಿದವರಿಗೆ ರಚನಾತ್ಮಕ ಮನೋಸಾಮಾಜಿಕ ಆರೈಕೆಯನ್ನು ಒದಗಿಸುತ್ತಿದೆ. ಉಷಸ್ ಯೋಜನೆ ಅಡಿ ಪ್ರಸ್ತುತ ರಾಜ್ಯದ 10 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಆಪ್ತ ಸಮಾಲೋಚನಾ ಸೇವೆ ಲಭ್ಯವಿದೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ವಿಸ್ತರಿಸಲು ಸಹ ಯೋಜಿಸಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2024ರಲ್ಲಿ ದೇಶಾದ್ಯಂತ 1,70,746 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಪೈಕಿ ಕರ್ನಾಟಕ ಅತಿ ಹೆಚ್ಚು ಸಂಖ್ಯೆಯ ಆತ್ಮಹತ್ಯೆ ವರದಿ ಮಾಡಿದ ರಾಜ್ಯಗಳಲ್ಲಿ ಒಂದಾಗಿದೆ. ನಿಮ್ಹಾನ್ಸ್ ನಿರ್ದೇಶಕ ಡಾಕ್ಟರ್ ವೈಸಿ ಜನಾರ್ದನ ರೆಡ್ಡಿ ಮಾತನಾಡಿ, ಆತ್ಮಹತ್ಯೆಗೆ ಯತ್ನಿಸಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳು ಹೆಚ್ಚಾಗಿ ಸಂಪರ್ಕದ ಮೊದಲ ಮತ್ತು ಏಕೈಕ ಕೇಂದ್ರವಾಗಿವೆ. ಅಂಥವರ ಮಾನಸಿಕ ಮೌಲ್ಯಮಾಪನ, ಸಮಾಲೋಚನೆ, ಸುರಕ್ಷತಾ ಯೋಜನೆ ಅಥವಾ ಅವರು ಹೆಚ್ಚು ದುರ್ಬಲರಾಗಿರುವ ಅವಧಿಯಲ್ಲಿ ನಿರಂತರ ಬೆಂಬಲಕ್ಕೆ ಉಷಸ್ ಯೋಜನೆ ಸಹಕಾರಿ ಎಂದರು. ವಿಕಸಿತ ಭಾರತ 2047 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 15-19 ವರ್ಷದೊಳಗಿನ ಯುವ ಜನರಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದೆ ಎಂದು ಜಿಲ್ಲಾ ಯುವಜನ ಸೇವೆ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಮೈ ಭಾರತ್ ಪೋರ್ಟಲ್ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಮೈ ಭಾರತ್ ಬೆಳಗಾವಿ ಯುವ ಕೇಂದ್ರದ ಸಹಾಯಕ ಅಧಿಕಾರಿ ಮಲ್ಲಯ್ಯ ಕರಡಿ ಬೆಳಗಾವಿ ಜಿಲ್ಲೆಯಿಂದ 30,000 ಯುವ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.
2: ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ವತಿಯಿಂದ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಜಿಲ್ಲೆಯ 15-29 ವರ್ಷದ ಒಳಗಿನ ಯುವ ಜನರಿಗಾಗಿ ಆನ್ಲೈನ್ ವಿಕಸಿತ ಭಾರತ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಕಸಿತ ಭಾರತ್ ಎಟ್ 2047 ಸಂಕಲ್ಪವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮುದಾಯವನ್ನು ಪ್ರೇರೇಪಿಸುವ ರಾಷ್ಟ್ರದ ಅಭಿವೃದ್ಧಿಗೆ ಆಲೋಚನೆಗಳು ಮತ್ತು ಅವರ ಪರಿಹಾರಗಳನ್ನು ಕೊಡುಗೆ ನೀಡಲು ವೇದಿಕೆಯನ್ನು ಒದಗಿಸುವಂತಹ ಉದ್ದೇಶ ಇತ್ತು. ಇದರಲ್ಲಿ ಬಹುಭಾಷಾ ಆನ್ಲೈನ್ ರಸಪ್ರಶ್ನೆಯನ್ನು ಯುವ ಜನರು ಮೈ ಭಾರತ್ ಅಧಿಕೃತ ಪೋರ್ಟಲ್ ಮೂಲಕ ಭಾಗವಹಿಸಬಹುದು. ಆಗಸ್ಟ್ 17 ಈ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 30 ಈ ಒಂದು ಕಾಂಪಿಟೇಷನ್ ನಡೀತದೆ. ಇದು ಜನವರಿ 10-12 ನವದೆಹಲಿಯಲ್ಲಿ ನಡೆಯುವಂತಹ ರಾಷ್ಟ್ರೀಯ ಯುವ ಉತ್ಸವ ಕಾರ್ಯಕ್ರಮದಲ್ಲಿ ಮುಕ್ತವಾಗ್ತದೆ. ಈ ಕಾರ್ಯಕ್ರಮದೊಳಗೆ 6 ಪ್ರಮುಖ ಟ್ರ್ಯಾಕ್ ಗಳನ್ನ ಹಂತಗಳನ್ನು ಮಾಡಿದ್ದಾರೆ. ಮಧ್ಯದಾಗಿ ವಿಕಸಿತ ಭಾರತ್ ಚಾಲೆಂಜ್ ಅಂತ ಇವಾಗ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕಾಂಪಿಟೇಷನ್. ಇದು ಒಂದು ಜಿಲ್ಲಾ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಡೆಯುವಂತಹ ಒಂದು ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಆನ್ಲೈನ್ ಕಾಂಪಿಟೇಷನ್. ಹವಾಮಾನ ಭದ್ರತೆ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಮಾನವ ಬಂಡವಾಳ ಮತ್ತು ಆರ್ಥಿಕತೆಯಂತ ನಿರ್ದಿಷ್ಟ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತೆ. ಬೆಳಗಾವಿ ಜಿಲ್ಲೆ ಎಲ್ಲ ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಕಸಿತ ಭಾರತ್ 2047 ದೃಷ್ಟಿಕೋನಕ್ಕೆ ತಮ್ಮ ಆಲೋಚನೆಗಳನ್ನು ಕೊಡುಗೆ ನೀಡಲು ಒಂದು ಅವಕಾಶವನ್ನ ಒದಗಿಸುತ್ತೆ.
1: ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಮಕ್ಕಳನ್ನು ತಕ್ಷಣವೇ ಕೆಲಸದ ಸ್ಥಳದಿಂದ ಬಿಡುಗಡೆಗೊಳಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಅಧಿಕಾರಿಗಳು ನೀಡಿದ್ದಾರೆ.

0: ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ 1098 ಸಂಪರ್ಕಿಸಲು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೋರಿದೆ. ಮಕ್ಕಳ ಆರೋಗ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು, ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಸೂಚಿಸಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಟಿಇ 2009, ಪೋಕ್ಸೋ 2012, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಮಕ್ಕಳ ನ್ಯಾಯ ಕಾಯ್ದೆ 2015 ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆಗಾರ ಎಸ್ಕೆ ನಾಗರಾಜ್ ಹಾಗೂ ಅವರ ಮಗ SN ಹೃತ್ವಿಕ್ ತಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ ಪ್ಯೂರ್ಲಿ ಪಲ್ಪ್ ಬ್ರ್ಯಾಂಡ್ನೊಂದಿಗೆ ಸ್ವತಃ ಮೇಳಗಳಿಗೆ ತೆರಳಿ ಹಣ್ಣುಗಳ ಸುಗ್ಗಿ ಮುಗಿದ ಬಳಿಕವೂ ವರ್ಷಪೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಯುವ ಕೃಷಿಕ SN ಹೃತ್ವಿಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
4: ಪ್ಯೂರ್ಲಿ ಪಲ್ಪ್ ಶುರು ಮಾಡ್ಬೇಕು ಅನ್ನೋ ಆಲೋಚನೆ ಬಂದಿದೆ ನಮ್ ತೋಟದಲ್ಲೇನೆ. ನಾವು ತುಂಬಾ ವರ್ಷದಿಂದ ಮಾವು ಮತ್ತೆ ಬೇರೆ ತರದ ಹಣ್ಣುಗಳನ್ನ ನಮ್ ತೋಟದಲ್ಲೇ ಬೆಳಿತಿದ್ದೀವಿ. ಒಳ್ಳೆ ಈಲ್ಡ್ ಬರ್ತಿದ್ರು ಅದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗ್ತಿಲ್ಲ, ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಿದ್ರು ಒಳ್ಳೆ ಪ್ರೈಸ್ ಬರ್ತಿಲ್ಲ. ಲಾಸ್ಟ್ 2 ಇಯರ್ಸ್ ಇಂದ ಸಹ ಬರೀ 3-4 ರೂಪೀಸ್ ನಾವು ಹಣ್ಣುಗಳನ್ನ ಕೊಟ್ಟಿದೀವಿ. ಈ ಇಯರ್ ಅಂತೂ ತುಂಬಾ ವೇಸ್ಟೇಜ್ ಆಯ್ತು, ಯಾಕಂದ್ರೆ ಮಾರ್ಕೆಟಿಂಗ್ ಮಾಡಕ್ ಆಗ್ಲಿಲ್ಲ. ಆ ರೇಟಿಗೆ ನಾವು ಹಾರ್ವೆಸ್ಟ್ ಮಾಡಿದ್ರು ಅದಕ್ಕೆ ಏನು ಇನ್ವೆಸ್ಟ್ ಮಾಡಿರೋ ದುಡ್ಡು ಸಹ ನಾವು ಅದರಿಂದ ತಗೊಳಕ್ ಆಗಲ್ಲ. ಥಾಟ್ ಪ್ರೊಸೆಸ್ ಅಲ್ಲಿ ಇರಬೇಕಾದ್ರೆ ಬಂದಿದ್ದ ಐಡಿಯಾನೇ ಪ್ಯೂರ್ಲಿ ಪಲ್ಪ್. ಓದಿರೋದು ಅಗ್ರಿಕಲ್ಚರ್ BSc ಆಗಿರೋದ್ರಿಂದ ಅಲ್ಯೂಡಿಷನ್ ಅಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪೋಸ್ಟ್ ಆರ್ಡರ್ ಲಾಸಸ್ ಇರುತ್ತೆ, ಅದನ್ನ ಕಮ್ಮಿ ಮಾಡಬಹುದು. ಸೊ ರೈತರಿಗೂ ಒಳ್ಳೆ ಪ್ರೈಸ್ ಕೊಡಬಹುದು ಅನ್ನೋ ಒಂದು ರೀಸನ್ ಇಂದ ಪ್ಯೂರ್ಲಿ ಪಲ್ಪ್ ಅಂತ ವೆಂಚರ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಆಚೆನ್ ಕಮರ್ಷಿಯಲ್ ಬೇವರೇಜಸ್ ಸಿಗುತ್ತೆ, ಬರೀ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತೆ ಕಲರ್ಸ್ ಐಡೆಂಟಿಕಲ್ ಸಬ್ಸ್ಟೆನ್ಸಸ್ ಯೂಸ್ ಮಾಡಿದ್ದನ್ನು ಆ ಒಂದು ಫ್ರೂಟ್ ನೆಸ್ ನ ಕೊಡ್ತಿದ್ದಾರೆ. ಅಂತಂದ್ರೆ ನಮ್ 50% ಪಲ್ಪ್ ಯೂಸ್ ಮಾಡಿ ಬೇರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡದೆ ಕನ್ಸ್ಯೂಮರ್ಗೂ ಸಹ ಒಳ್ಳೆ ಪ್ರಾಡಕ್ಟ್ ನೇ ಕೊಡಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ಯೂರ್ಲಿ ಪಲ್ಪ್ ನ ಸ್ಟಾರ್ಟ್ ಮಾಡಿರೋದು. ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿರೋ ಶಿವಾನಂದ್ ಸರ್, ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ಯುಬೇಷನ್ ಸೆಂಟರ್ IHR ಅಲ್ಲಿರೋ ಬೆಸ್ಟ್ ಆ ಲೇಬರ್ಸ್ ಕೊಟ್ಟು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಗ್ರಾಜ್ಯುಯಲಿ ಫ್ರೂಟ್ ಬಾರ್ಸ್, ಫ್ರೂಟ್ ಬೇಸ್ಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ.
0: ಹುತಾತ್ಮರನ್ನು ಸ್ಮರಿಸೋಣ, ಅರಣ್ಯಗಳನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ನಾಡಿನ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಾ ಪರಮೋಚ್ಚ ಬಲಿದಾನಗೈದ ಅರಣ್ಯ ರಕ್ಷಕರು, ರೇಂಜರ್ಗಳು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರನ್ನು ಗೌರವಿಸಲು ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗದ ಮಹದೇವಸ್ವಾಮಿ ಹಾಗೂ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಸನ್ನಾ ಹೈದ ಹುತಾತ್ಮರಾಗಿದ್ದು ಅವರ ಆಶ್ರಿತರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ರಾಜೇಶ್ವರ ಗ್ರಾಮದಲ್ಲಿ ಹೋಳಾ ಹಬ್ಬವನ್ನು ರೈತಾಪಿ ಕುಟುಂಬಗಳು ಸಡಗರ ಸಂಭ್ರಮದಿಂದ ಆಚರಿಸಿದವು. ಬೆನಕನ ಅಮಾವಾಸ್ಯೆ ಅಥವಾ ಮುನ್ನಾ ದಿನ ಆಚರಿಸಲಾಗುವ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಪೋಳ ಎಂದು ಕರೆಯಲಾಗುತ್ತದೆ. ಎತ್ತುಗಳನ್ನು ಸಿಂಗರಿಸಿ ಗ್ರಾಮ ದೇಗುಲದವರೆಗೆ ಮೆರವಣಿಗೆ ಮೂಲಕ ತೆರಳಿ ನೈವೇದ್ಯ ಸಮರ್ಪಣೆ ಹಬ್ಬದ ವಿಶೇಷತೆ. ಬಳಿಕ ಜೋಡೆತ್ತುಗಳ ಓಟದ ಸ್ಪರ್ಧೆ ನಡೆಯಿತು. ದೊಡ್ಡಾಟ, ರಂಗಭೂಮಿ ಹಾಗೂ ಬಯಲಾಟ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಖ್ಯಾತ ಕಲಾವಿದ MS ಮಾಳ್ವಾಡ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. 1893 ಸೆಪ್ಟೆಂಬರ್ 11 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನ

0: ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಸ್ಮರಣಾರ್ಥ ಇಂದು ದಿಗ್ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ಮಹಾನ್ ಸಮಾಜ ಸುಧಾರಕ, ಭೂದಾನ ಚಳವಳಿಯ ಹರಿಕಾರ ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವಿಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್, ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಛ ತ್ಯಾಗದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 134 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯಿಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪ್ರಕೃತಿಯಿಂ ಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿಯೆಂದವನೆನುವುದು ಅವಳಿರದ ಎಡೆ ಇರದು ಸುಕೃತವೆನಿಸುವುದು ಅವಳ ನೀಂ ವಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ ಸೊ ಇಲ್ಲಿ ಪ್ರಕೃತಿ, ಪುರುಷ ಅಥವಾ ಮಾಯೆ, ಪರಬ್ರಹ್ಮ, ಸೊ ಈ ರೀತಿಯ ಕಲ್ಪನೆಗಳನ್ನು ನಾವು ಮುಂದುವರಿಸ್ತಾ ಈ 148 ಮುಕ್ತಕದಲ್ಲಿ ನಮ್ಮ ಮತ್ತೆ ಮಾಯೆಗೆ ಇರುವಂಥ ಸಂಬಂಧವನ್ನು ಮತ್ತೆ ಬೆದುಕ್ತಾ ಇದ್ದೀವಿ. ನಾವು ಕೆಲವು ಸರ್ತಿ ಅನ್ಕೋತೀವಿ, ನಾನು ಇಂಡಿಪೆಂಡೆಂಟಾಗಿರ್ತೀನಿ, ನಾನು ನನ್ನ ಶಕ್ತಿಯಿಂದ ಆತ್ಮನಿರ್ಭರ ಅನ್ನುವಂಥ ಒಂದು ಪದವನ್ನು ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಅಲ್ವಾ. ಸೊ ನಾನು ಸ್ವಂತ ಕಾಲ್ ಮೇಲೆ ನಿಲ್ತೀನಿ, ನಾನು ಯಾರ ಮೇಲೂ ಅವಲಂಬನೆ ಮಾಡ್ಕೊಳ್ಳೋದಿಲ್ಲ, ಯಾರೂ ಬೇಡ ನನಗೆ, ನಾನೊಬ್ಬನೇ ಇರ್ತೀನಿ. ಸೊ ಈ ಥರ ಕೆಲವು ಉದ್ದಟತನದ ಮಾತುಗಳು ನಮ್ಮೆಲ್ರಿಗೂ ಕೆಲವೊಂದು ಸಂದರ್ಭದಲ್ಲಿ ಬಂದೇ ಇರುತ್ತೆ. ಸೊ ಹಾಗೆ DVJ ಇಲ್ಲಿ ಕೇಳ್ತಾ ಇದ್ದಾರೆ, ಪ್ರಕೃತಿಯಿಂದ ಹೊರಗಡೆ ಇರಬಲ್ಲಂತಹ ನರ ಯಾರಾದರೂ ಸೃಷ್ಟಿಯಲ್ಲಿ ಇರೋದಕ್ಕೆ ಸಾಧ್ಯವಾ? ಈಗಾಗಲೇ ಹಿಂದಿನ ಮುಕ್ತಕಗಳಲ್ಲಿ ಜೀವ ಜಡಕ್ಕೆ ಇರುವಂತಹ ಅನಿವಾರ್ಯದ ಸಂಬಂಧವನ್ನು ಕುರಿತು ನಾವು ನೋಡಿದ್ವಿ. ಜೀವಿ ಜೀವಿಗಳ ನಡುವೆ ಇರುವಂತಹ ಸಂಬಂಧವನ್ನು ನಾವು ಮತ್ತೆ ಆಳವಾಗಿಯೂ ನೋಡಿದ್ವಿ. ಮನುಷ್ಯ ಮನುಷ್ಯರ ನಡುವೆ ಇರುವಂತಹ ಸಂಬಂಧವನ್ನು ಕೂಡ ನಾವು ನೋಡಿದ್ವಿ. ಸೊ ಹಾಗೆ ಈ ರೀತಿ ಒಬ್ರಿಗೊಬ್ಬರು ಪರಸ್ಪರರ ಅವಲಂಬನೆಯಿಂದಲೇ ಬದುಕ್ತಾ ಇರುವಂತಹ ಒಂದು ಜಗತ್ತು ಇದು. ಹಾಗಿರುವಾಗ ನಾನು ಎಲ್ಲವನ್ನೂ ಬಿಟ್ಟು ನಾನು ಮಾತ್ರ ಬೇರೆ ಇರ್ತೀನಿ ಅನ್ನೋಂಥ ಭ್ರಮೆಯಲ್ಲಿ ಇರೋದಾದರೆ ಅದು ನಿಜವಾಗ್ಲೂ ಸಾಧ್ಯವಾ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು ಪ್ರಾರಂಭದಲ್ಲೇನೆ. ಪ್ರಕೃತಿ ಇಲ್ಲದೆ ಹೋದರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಆ ರೀತಿ ನಾನು ಎಲ್ಲವನ್ನು ಬಿಟ್ಟು ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ, ನಾನು ಸ್ವಂತವಾಗಿ ಯಾರ ಹಂಗೂ ಇಲ್ಲದೆ ನಾನು ಇರ್ತೀನಿ ಅಂತ ನಾವು ಅನ್ಕೊಳ್ಳೋದೇ ಆದರೂ ಕೂಡ ನಾವು ಯಾವುದನ್ನು ಬಿಟ್ಟು ಹೋಗ್ತಾ ಇದ್ದೀವೋ ಅದು ಮಾತ್ರವೇ ಪ್ರಕೃತಿ ಅಂತ ನಾವು ಅಂದ್ಕೊಂಡಿರ್ತೀವಿ. ನಾನು ಬಿಟ್ಟು ಬೇರೆ ಎಲ್ಲಿ ಹೋಗ್ತೀನೋ ಅಲ್ಲಿ ನಾನು ಸ್ವಂತವಾಗಿ ಯಾರ ಹಂಗೂ ಇಲ್ಲದೆ ಇರ್ತೀನಿ ಅನ್ನೋ ಭ್ರಮೆಯಲ್ಲಿ

ಇದ್ರೂ ಕೂಡ ಅಲ್ಲಿ ನಾನು ಇನ್ನೊಬ್ಬರ ಮೇಲೆ ಅವಲಂಬನೆಯನ್ನು ಪಡ್ಕೊಂಡಿರ್ತೀನಿ, ಅದು ನಾವು ಮರ್ತು ಬಿಡ್ತೀವಿ. ಈಗ ಒಂದು ಉದಾಹರಣೆ, ಯಾವುದೋ ಒಂದು ಮನೆಯಲ್ಲಿ ಏನೋ ಗಲಾಟೆ ಆಯಿತು ಅಂತ ಅನ್ಕೊಳ್ಳೋಣ. ಮನೆಯಲ್ಲಿ ಮಗ ಅಕಸ್ಮಾತ್ ತಂದೆ ತಾಯಿಯರು ವಿರುದ್ಧ ಸಿಡಿದೆದ್ದ ಅಂತ ಅನ್ಕೊಳ್ಳೋಣ. ಸಿಡಿದೆದ್ದು ಏನು ಹೇಳ್ತಾನೆ, ನಾನು ಬೇರೆ ಹೊರಟೋಗ್ತೀನಿ. ಬೇರೆಗೂ ಆಯ್ತಪ್ಪ ನೀನು ಬೇರೆ ಹೋಗು ಅಂತ ಇವ್ರು ಹೇಳಿದರೂ ಕೂಡ ಬೇರೆ ಎಲ್ಲಿಗೆ ಹೋಗ್ತಾನೆ, ಪಕ್ಕದಲ್ಲಿರುವಂಥ ಊರಿನಲ್ಲೇ ಹೋದ ಅಂತ ಅನ್ಕೊಳ್ಳೋಣ. ತಾನು ಬೆಳೆದಂತಹ ಒಂದು ಮನೆಯ ವಾತಾವರಣವನ್ನು ಬಿಟ್ಟು ಬೇರೆ ಹೋಗ್ತಾ ಇದ್ದೀನಿ ಅಂತಂದರೆ ಅದು ಆ ವ್ಯಕ್ತಿಯ ದೃಷ್ಟಿಯಲ್ಲಿ ನಾನು ಯಾರ ಹಂಗೂ ಇಲ್ಲದೆ ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅವನೇನು ಮರೀತಾ ಇರ್ತಾನೆ ಅಂತಂದರೆ ತಾನು ಸ್ವಂತವಾಗಿರ್ತೀನಿ ಅನ್ನೋದರ ಸೀಮಿತತೆಯನ್ನು ಅವನು ಅರ್ಥವೇ ಮಾಡ್ಕೊಳ್ತಾ ಇಲ್ಲ. ಅವನು ಬಿಟ್ಟು ಹೋಗ್ತಾ ಇರುವಂತಹ ವಾತಾವರಣವೇ ಪ್ರಪಂಚ ಅನ್ನೋಂಥ ಸೀಮಿತ ವಾತಾವರಣದ ಸೀಮಿತ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾನೆಯೇ ಹೊರತು ಅಲ್ಲಿ ಹೊರಗಡೆ ಹೋದಾಗಲೂ ಕೂಡ ಪ್ರಕೃತಿ ಅದೇ ಅದೇ ಪ್ರಕೃತಿ, ಅದೇ ಜನ, ಅದೇ ರೀತಿಯ ಸಂಬಂಧಗಳು, ಅದೇ ಹಸುವು, ಅದೇ ಊಟ. ಸೊ ಹಾಗೆ ಅದನ್ನು ಬಿಟ್ಟು ಬೇರೆ ಕಡೆ ಇರೋದಕ್ಕೆ ಸಾಧ್ಯವಾ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಸ್ವಕೃತಿ ಅಂತ ನಾನು ಏನು ಅನ್ಕೊಳ್ತೀನೋ, ಸ್ವಕೃತಿ ನಾನೇ ಮಾಡ್ತಾ ಇದ್ದೀನಿ ಅಂತ ನಾನೇನು ಅನ್ಕೋತೀನೋ ಅದು ಅವಳು ಇರೋದೊಡೆ. ಅಕಸ್ಮಾತ್ ಪ್ರಕೃತಿ ಇಲ್ಲ ಅಂತಂದರೆ ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಏನು ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಪ್ರಕೃತಿಯ ಕೃಪೆ. ನಾನು ಬಿಟ್ಟು ಬೇರೆ ಹೊರಟೋಗ್ತಾ ಇದ್ದೀನಿ ಅಂತ ಅನ್ನೋದು ಯಾವುದು, ನಾನು ಬಹು ವರ್ಷದಿಂದ ಬಹುಶಃ ಇಟ್ಕೊಂಡಿದ್ದಂಥ ಒಂದು ಸಂಬಂಧವನ್ನು ಕುರಿತಾಗಿ ಮಾತ್ರ ನಾನು ಹೇಳಬಲ್ಲೆ. ಆದರೆ ಅದನ್ನು ಬಿಟ್ಟು ಅಲ್ಲಿ ಹೋಗ್ತೀನಿ ಬೇರೆ ಕಡೆ ಅಂತಂದಾಗ ಆ ಬೇರೆ ಕಡೆ ಇರೋದು ಕೂಡ ಪ್ರಕೃತಿಯೇ, ಅದೇ ಪ್ರಕೃತಿ. ಸೊ ನಾವು ಆ ರೀತಿಯ ಒಂದು ಸಮಷ್ಟಿಯನ್ನು ನಾವು ಅನೇಕ ಮುಕ್ತಕಗಳಲ್ಲಿ ನಾವು ನೋಡಿದ್ವಿ. ಸೊ ಈಗ ಸಪೋಸ್ ಇಲ್ಲಿ ಊರಿನಲ್ಲಿ ತುಂಬ ಜಂಜಾಟ ಇದೆಯಪ್ಪ, ಅವೇ ಫಾರ್ ಫ್ರಮ್ ದಿ ಮ್ಯಾಡನಿಂಗ್ ಕ್ರೌಡ್ ಅಂತ ಒಂದು ಇಂಗ್ಲೀಷ್ನ ವಾಕ್ಯ ಇದೆ. ಅಂದರೆ ಈ ಜಂಜಾಟ, ಈ ಜನಜಂಗುಳಿ ನನ್ನ ತಲೆ ತಿಂದುಬಿಡ್ತಾ ಇದೆ, ಈ ಜನಜಂಗುಳಿಯಿಂದ ನಾನು ದೂರ ಹೊರಟೋಗ್ತೀನಿ ಅಂತ ಕೆಲವ್ರಿಗೆ ಅನಿಸ್ತಾ ಇರುತ್ತೆ. ಸೊ ದೂರ ಅಂದರೆ ಎಲ್ಲಿ ಹೊರಟೋಗ್ತೀವಿ, ಎಲ್ಲೋ ಒಂದು ಕಾಡಿಗೆ ಹೋಗ್ತೀವಿ. ಆ ಕಾಡಲ್ಲಿ ಏನು ತೊಂದರೆ ಇಲ್ವಾ ಅಂತಂದರೆ ಅಲ್ಲೂ ಕೆಲವು ತೊಂದರೆಗಳಿರ್ತವೆ, ಅಲ್ಲಿದೆ ಆದಂಥ ತೊಂದರೆಗಳದು ಅದು ಪ್ರಕೃತಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಅಕ್ಕ ಮಹಾದೇವಿಯವರು ಹೇಳಿದರು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿಗಂಜಿದೊಡೆ ಅಂತಯ್ಯ. ಸೊ ಅಲ್ಲಿರೋಂಥ ಒಂದು ವಾಸ್ತವಿಕತೆ ಅಲ್ಲಿದ್ದೇ ಇರುತ್ತೆ. ಸೊ ಹಾಗೆ ಸ್ವಕೃತಿ ಅಂತ ನಾವು ಯಾವುದನ್ನೋ ಮಾಡೋದಕ್ಕೆ ಹೊರಟಾಗ ಅಲ್ಲಿ ಪ್ರಕೃತಿಯ ಒಂದು ಪ್ರೇರಣೆ, ಪ್ರಕೃತಿಯ ಒಂದು ಸಹಕಾರ, ಪ್ರಕೃತಿಯ ಕೊಡುಗೆ ಇದ್ದಾಗ ಮಾತ್ರವೇ ಅದು ಸಾಧ್ಯ. ಸಂಪೂರ್ಣ ಸ್ವಕೃತಿ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಮತ್ತು ಪ್ರಕೃತಿಗೆ, ನಮಗೆ ಮತ್ತು ಮಾಯೆಗೆ ಒಂದು ರೀತಿಯ ಸಂಬಂಧ ಬೆಳೆಯೋದಕ್ಕೆ ಸಾಧ್ಯ ಇದೆ. ಆ ಸಂಬಂಧದ ಕುರಿತಾಗಿ ಇಲ್ಲಿ ಡಿ ವಿ ಜಿ ಅವರು ಎರಡನೇ ಮತ್ತು ಮೂರನೇ ಸಾಲಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ನಿಮ್ಮ ವಶಕ್ಕೆ ಕೊಳ್ಳುವ ನಯ, ಆ ಪ್ರಕೃತಿಯನ್ನು ನಿನ್ನದಾಗಿಸಿಕೊಳ್ಳೋಂಥ, ಮಾಯೆಯನ್ನು ನಿನ್ನ ಫ್ರೆಂಡಾಗಿ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ನಿನಗಿದೆ ಅಂತ. ಮನುಷ್ಯನಿಗಿದೆ. ಮನುಷ್ಯನ ಬುದ್ಧಿಶಕ್ತಿಯ ಒಂದು ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಪ್ರಕೃತಿಯಲ್ಲಿರುವಂಥ ಅನೇಕ ಸಾಮರ್ಥ್ಯಗಳನ್ನು ತನಗಾಗಿ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಅವನು ಅದನ್ನು ಬದಲಾಯಿಸಬಲ್ಲ. ಒಂದಿದೆ ಅದು, ಆ ಇರೋಂಥ ಹಣ್ಣು, ಇರೋಂಥ ಎಲೆ, ಇರೋಂಥ ಮರ, ಇರೋಂಥ ನದಿಯನ್ನು ಒಂದು ಮೃಗವೋ ಒಂದು ಪಕ್ಷಿಯೋ ನಿರ್ದಿಷ್ಟವಾದಂಥ ರೀತಿಯಲ್ಲಿ ಬಳಸುತ್ತೆ. ಆದರೆ ಮನುಷ್ಯ ಅದೇ ಹಣ್ಣನ್ನು, ಅದೇ ಮರವನ್ನು, ಅದೇ ನದಿಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಂಡು ಉಪಯೋಗಿಸೋದಕ್ಕೆ ಬುದ್ಧಿಶಕ್ತಿಯನ್ನು ಪಡ್ಕೊಂಡಿದ್ದಾನೆ. ಅದು ಮಾಯೆಯ ಕೃಪೆ, ಅದು ಭಗವಂತನ ಕೃಪೆ. ಸೊ ಹಾಗೆ ಮಾಯೆ ಅಥವಾ ಪ್ರಕೃತಿಯನ್ನು ನೀನು ವಶಕ್ಕೆ ತೆಕ್ಕೊಳ್ಬಹುದು, ಅದು ಸುಕೃತವೆನಿಸಬೇಕು, ಸುಕೃತವೆನಿಸಬೇಕು. ಆದರೆ ಅದು ಒಂದು ಎಲ್ಲೆಯನ್ನು ಮೀರಿದಾಗ ವಿಕೃತವಾಗುತ್ತೆ. ಈಗ ಬಹಳ ದುರದೃಷ್ಟಕರವಾದಂಥ ಒಂದು ಸನ್ನಿವೇಶ, ಒಂದು ದುರಂತ ನಡೆದಿರುವಂಥದ್ದು ನೇಪಾಳದಲ್ಲಿ. ನೇಪಾಳದಲ್ಲಿ ನಮಗೆಲ್ಲ ಗೊತ್ತು, ಬಹಳ ದೊಡ್ಡ ಪ್ರವಾಹ ಬಂತು, ಸಾವಿರಾರು ಜನರಿಗೆ ತೊಂದರೆ ಆಗಿದೆ, ನೂರಾರು ಸಾವು ನೋವುಗಳಾಗಿವೆ. ಕೆಲವೇ ಕ್ಷಣಗಳಲ್ಲಿ ಪ್ರಕೃತಿ ತನ್ನ ಶಕ್ತಿಯನ್ನು ಮೆರೆದಿದ್ದಾಳೆ. ಸೊ ಇದು ಹೇಗಾಯಿತು, ಯಾಕಾಯಿತು ಅಂತ
ಸ್ವಲ್ಪ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಗೊತ್ತಾಗುವಂಥದ್ದು ಒಂದೇನಪ್ಪ ಅಂತಂದರೆ, ಮನುಷ್ಯ ತನ್ನ ಜಾಣ್ಮೆಯನ್ನು

0: ಬಹಳವಾಗಿ ಮೆರೆಯೋದಕ್ಕೆ ಹೋಗಿದ್ದೇ ಬಹುಶಃ ಎಡವಟ್ಟಾಗಿದ್ದು ಅಂತ. ಅಲ್ಲಿ ಕಟ್ಟಿದಂಥ ಅಣೆಕಟ್ಟೆಗಳಿರ್ಬೋದು, ಪ್ರಕೃತಿಯ ಮೇಲೆ ಅವನು ಎಸಗುತ್ತಾ ಇರುವಂತಹ ಒಂದು ದೌರ್ಜನ್ಯಗಳಿರ್ಬೋದು, ಅಲ್ಲಿನ ಪ್ರದೇಶವನ್ನು ತನ್ನದಾಗಿಸ್ಕೊಂಡು ಆ ಒಂದು ಪರ್ವತಗಳ ಒಂದು ಸಾಲಿನಲ್ಲಿ ತನ್ನ ಮನೆಗಳನ್ನು ಕಟ್ಕೊಂಡಿದ್ದು, ತನ್ನ ವಾಸಸ್ಥಾನಗಳನ್ನು ಮಾಡಿಕೊಂಡಿದ್ದು. ಸೊ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿಗೆ ವಿರೋಧ ಅನಿಸುವಂಥ ರೀತಿಯಲ್ಲಿ, ಪ್ರಕೃತಿಗೆ ಗಾಯ ಮಾಡುವಂಥ ರೀತಿಯಲ್ಲಿ ತಾನು ನಡ್ಕೊಳ್ತಾ ಇರೋದ್ರಿಂದ ಇದುವರೆಗೂ ಸುಕೃತವಾಗಿದ್ದಿತ್ತು. ಅಂದರೆ ಇದುವರೆಗೂ ನದಿ ಹರಿತಾ ಬರ್ತಾ ಇತ್ತು, ನಮಗೆಲ್ಲ ನೀರು ಸಿಗ್ತಾ ಇತ್ತು, ನಮಗೆಲ್ಲ ಒಳ್ಳೇದಾಗ್ತಾ ಇತ್ತು ಅಂತ ಏನು ಅಂದ್ಕೊಂಡಿದ್ರೋ, ಅದು ಒಂದು ಹಂತವನ್ನು ದಾಟ್ತಾ ಇದ್ದಂಗೆ ಅದೆಲ್ಲರಿಗೂ ಆಘಾತ ಉಂಟು ಮಾಡುವಂಥ ರೀತಿಯಲ್ಲಿ ಬದಲಾವಣೆಯಾಯಿತು. ಸೊ ಹಾಗೆ ನಾವು ಪ್ರಕೃತಿ ವಿಕೋಪಗಳಿಗೆ ಮಾನವನ ಒಂದು ನಡವಳಿಕೆಯೇ ಕಾರಣ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದು ನಮಗೆ ಕೆಲವು ಸರ್ತಿ ಅನಿಸುತ್ತೆ ಅಲ್ಲೆಲ್ಲೋ ದೂರದಲ್ಲಾಗ್ತಾ ಇದೆ, ನಮಗೇನೋ ನಮ್ಗೆ ಗೊತ್ತಾಗಲ್ಲ ಅಂತ ನಮಗೆ ಅನ್ನಿಸ್ಬಹುದು. ಇನ್ನೊಂದು ಸಣ್ಣ ಉದಾಹರಣೆಯನ್ನು ನಾವು ತಗೊಳ್ಳೋದೇ ಆದರೂ ಅಡಿಗೆಯಲ್ಲಿ, ಅಡಿಗೆಯಲ್ಲಿ ಈಗ ಯಾವುದೋ ಸಿಹಿ ತಿಂಡಿ ಮಾಡ್ತೀವಿ, ಸಿಹಿ ಕೊಡೋಂಥದ್ದು ಯಾವುದು? ಸಕ್ಕರೆ. ಸಕ್ಕರೆಯನ್ನು ಹಾಕಿದಾಗ ಸಿಹಿ ತಿಂಡಿ ಚೆನ್ನಾಗಿರುತ್ತೆ. ಓ, ಬಹಳ ರುಚಿಯಾಗಿದೆಯಪ್ಪ ಸಿಹಿ ತಿಂಡಿ, ಮೈಸೂರು ಪಾಕ್ ಮಾಡಿದ್ದೀವಿ, ಬಹಳ ಚೆನ್ನಾಗಿದೆಯಪ್ಪ ಅಂತನ್ಬಿಟ್ಟು ಒಂದಕ್ಕೆ ಎರಡರಷ್ಟು ಸಕ್ಕರೆಯನ್ನು ನಾವು ಸಪೋಸ್ ಹಾಕಿದರೆ ಅದು ನಮಗೆ ರುಚಿಸುತ್ತಾ? ರುಚಿಸಲ್ಲ, ಸುಕೃತವಾಗಲ್ಲ ಅದು. ಈಗ ಅದು ವಿಕೃತವಾಗುತ್ತೆ, ಯಾಕೆ? ಎಲ್ಲೇ ಮೀರಿದ್ವಿ. ಸೊ ಹಾಗೆ ಪ್ರಕೃತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ, ಆ ವಿಧಾನ ಯಾವುದಿರಬೇಕೋ ಆ ರೀತಿಯಲ್ಲಿ ನಾವು ನಡೆಸ್ಕೊಂಡ್ರೆ ಪ್ರಕೃತಿ ನಮಗೆ ಖಂಡಿತ ಸಹಕಾರವನ್ನು ಕೊಡ್ತಾಳೆ. ಅದಿಲ್ಲದೆ ಹೋದರೆ ನಾವು ಮಾಡುವಂಥ ಕೆಲಸ ಕೆಡುಕನ್ನೇ ಉಂಟು ಮಾಡ್ತದೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 134 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮೆ ನೃತಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮ್ಯನ್ನು ತಿಳಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಹಿಡಿ ದಿನಚರಿ ಗಡಿಯಾರದ ಮುಳ್ಳುಗಳ ಜೊತೆಗಿನ ಓಟದಲ್ಲೇ ಮುಗಿದು ಹೋಗುತ್ತದೆ. ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಟೈಮ್ ಟೇಬಲ್ ರೀತಿಯಲ್ಲಿ ನಡೆಯುತ್ತಿರುತ್ತದೆ. ವಿಪರ್ಯಾಸವೆಂದರೆ ಮನಸ್ಸಿಗೆ ಶಾಂತಿ ತರಬೇಕಾದ ಪೂಜೆ ಮತ್ತು ಪ್ರಾರ್ಥನೆಯಲ್ಲೂ ಇದೆ ಧಾವಂತ. ಸಮಯದ ಮಿತಿ ನುಸುಳಿಬಿಟ್ಟಿದೆ. ದೇವರಿಗೆ ದೀಪ ಹಚ್ಚಿ ನಾಲಿಗೆ ತುದಿಯಲ್ಲಿ ಸ್ತೋತ್ರಗಳನ್ನು ಪಟಪಟನೆ ಹೇಳಿ ಇವತ್ತಿನ ಪೂಜೆ ಮುಗಿಯಿತು ಎಂದು ನಿಟ್ಟುಸಿರು ಬಿಡುವ ಹಂತಕ್ಕೆ ನಾವು ತಲುಪಿದ್ದೇವೆ. ಆದರೆ ಆಧ್ಯಾತ್ಮ ಎನ್ನುವುದು ಮುಗಿಸಿ ಕೈ ತೊಳೆದುಕೊಳ್ಳುವ ಕರ್ತವ್ಯವಲ್ಲ. ಅದು ನಮ್ಮ ಅಂತರಂಗದೊಂದಿಗೆ ನಾವು ನಡೆಸುವ ಮೌನ ಸಂವಾದ. ಇದಕ್ಕೆ ಅತ್ಯುತ್ತಮ ನಿದರ್ಶನ ಶ್ರೀ ಲಲಿತ ಸಹಸ್ರನಾಮ. ಬ್ರಹ್ಮಾಂಡ ಪುರಾಣದ ಲಲಿತ ವ್ಯಾಖ್ಯಾನದಲ್ಲಿ ಬರುವ ಈ ಅದ್ಭುತ ಸ್ತೋತ್ರವನ್ನು ಯಾವುದೇ ಸಾಮಾನ್ಯ ಮನುಷ್ಯರು ಬರೆದಿಲ್ಲ. ಜಗನ್ಮಾತೆಯಾದ ಲಲಿತ ಮಹಾತ್ರಿಪುರ ಸುಂದರಿಯ ಆಜ್ಞೆಯ ಮೇರೆಗೆ ಮಾತಿನ ಆದಿ ದೇವತೆಗಳಾದ ಅಷ್ಟವಾಗ್ಮಿ ದೇವಿಯರು ಇದನ್ನು ರಚಿಸಿದರು ಎನ್ನಲಾಗುತ್ತದೆ. ಮಹಾವಿಷ್ಣುವಿನ ಅವತಾರದ ಅಯ್ಯಗ್ರೀವರು ತಪಸ್ವಿ ಅಗಸ್ತ್ಯ ಮಹರ್ಷಿಗಳಿಗೆ ಬೋಧಿಸಿದಾಗ ಸಂವಾದ ರೂಪದಲ್ಲಿ ಇದು ಉಪಲಬ್ಧವಿದೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಭಕ್ತರ ಅಜ್ಞಾನ ಪಾಪಗಳನ್ನು ಕಳೆದು ಮುಕ್ತಿ ನೀಡಲು ಜಗನ್ಮಾತೆಯ ಸ್ವತಃ ಅನುಗ್ರಹಿಸಿದ ಶ್ರೇಷ್ಠ ರಹಸ್ಯವಿದು. ಈ ಸ್ತೋತ್ರದಲ್ಲಿರುವ ಪ್ರತಿಯೊಂದು ಹೆಸರು ಕೇವಲ ಅಕ್ಷರಗಳ ಜೋಡಣೆಯಲ್ಲ. ಅವು ಬ್ರಹ್ಮಾಂಡದ ಶಕ್ತಿಯನ್ನು ಒಮ್ಮಿಸುವ ಒಂದೊಂದು ಜೀವಂತ ಮಂತ್ರಗಳು. ಹಾಗಾದರೆ ಇಂತಹ ದಿವ್ಯ ಸ್ತೋತ್ರವನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು

ಒಮ್ಮೆ ಯೋಚಿಸಿ, ಸುಂದರವಾದ ಉದ್ಯಾನವನದಲ್ಲಿ ನಡೆಯುವಾಗ ನಾವು ಓಡುತ್ತಾ ಹೋಗಿ ಬಾಗಿಲು ಮುಟ್ಟಲು ಯತ್ನಿಸುತ್ತೇವೆಯೇ? ಇಲ್ಲ, ಅಲ್ಲಿರುವ ಮರಗಿಡಗಳ ಗಾಳಿಗೆ ಮೈಯೊಡ್ಡಿ ಹೂವಿನ ಬಣ್ಣ ನೋಡಿ ಸುವಾಸನೆ ಆಸ್ವಾದಿಸುತ್ತಾ ಹೆಜ್ಜೆ ಹಾಕುತ್ತೇವೆ. ಸಹಸ್ರನಾಮದ ಸಾವಿರ ಹೆಸರುಗಳು ಆ ತಾಯಿಯ ಗುಣ, ಕರುಣೆ ಮತ್ತು ಸೌಂದರ್ಯದ ದಿವ್ಯ ಪುಷ್ಪಗಳು. ಶ್ರೀಮಾತ ಎಂದು ಮೊದಲ ನಾಮವನ್ನು ಉಚ್ಚರಿಸುವಾಗ ನಮಗೆ ಜನ್ಮವಿತ್ತ ತಾಯಿಯ ಪ್ರೀತಿ, ಇಡೀ ವಿಶ್ವವನ್ನು ಸಲಹುವ ಜಗನ್ಮಾತೆಯ ವಾತ್ಸಲ್ಯ ಕಣ್ಣೆದುರು ತಂದುಕೊಳ್ಳುತ್ತಾ ಆಕೆಯ ಕಣ್ಣು, ನಗು, ಅಭಯ ಹಸ್ತಗಳನ್ನು ಮನಸ್ಸಿನಲ್ಲೇ ಚಿತ್ರಿಸಿಕೊಳ್ಳಬೇಕು. ವೇಗವಾಗಿ ಸಾವಿರ ಹೆಸರು ಹೇಳಿ ಮುಗಿಸುವುದಕ್ಕಿಂತ ಅರ್ಥ ತಿಳಿದು ಭಕ್ತಿಯಿಂದ ಹೇಳುವ ಹತ್ತು ಹೆಸರುಗಳು ಅಂತರಂಗದಲ್ಲಿ ಹೆಚ್ಚು ಬೆಳಕು ತರುತ್ತವೆ. ಪುರಾಣಗಳು ಹೇಳುವಂತೆ ಈ ನಾಮಗಳ ನಿರಂತರ ಪಾರಾಯಣದಿಂದ ಮನಸ್ಸಿನ ಆತಂಕ, ಭಯ ಮತ್ತು ಖಿನ್ನತೆ ದೂರವಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳು ಕರಗಿ ಆಂತರಿಕ ಸ್ಥೈರ್ಯ ಬೆಳೆಯುತ್ತದೆ. ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಆದರೆ ಈ ಎಲ್ಲಕ್ಕಿಂತ ಮಿಗಿಲಾದದ್ದು ತಾಯಿಯ ಒಡನಾಟ. ಆಕೆ ಭಕ್ತ ಸುಲಭೆ, ಕಠಿಣ ನಿಯಮಗಳಿಗಿಂತ ಹೆಚ್ಚಾಗಿ ಭಕ್ತಿಯ ಆರ್ದ್ರತೆಗೆ ಕರಗುವವಳು. ಸಂಸ್ಕೃತದ ಉಚ್ಚಾರಣೆ ಸ್ವಲ್ಪ ತಪ್ಪಾದರೂ ಮಗುವಿನ ಮುಗ್ಧ ತೊದಲು ನುಡಿಯನ್ನು ತಾಯಿ ಸಂಭ್ರಮಿಸುವಂತೆ ಆಕೆ ಸ್ವೀಕರಿಸುತ್ತಾಳೆ. ಇಂದಿನಿಂದ ನಮ್ಮ ಪೂಜೆಯ ಶೈಲಿಯನ್ನು ಕೊಂಚ ಬದಲಾಯಿಸಿಕೊಳ್ಳೋಣ. ಯಾವುದೇ ಮಂತ್ರ ಪಠಣವನ್ನು ಯಾಂತ್ರಿಕವಾಗಿ ಅಂದಿನ ದಿನಚರಿಯಂತೆ ಮಾಡದೆ ನಿಧಾನವಾಗಿ ಉಸಿರೆಳೆದುಕೊಂಡು ಪ್ರತಿಯೊಂದು ಹೆಸರಿಗೂ ಸ್ವಲ್ಪ ವಿರಾಮ ಕೊಡುತ್ತಾ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಲಲಿತ ಸಹಸ್ರನಾಮವನ್ನು ಪಠಿಸುವ ಸದಾವಕಾಶ ದೊರೆತರೆ ಅದರಲ್ಲಿನ ಒಂದೊಂದು ಹೆಸರಿನ ಅರ್ಥವನ್ನು ಬಲ್ಲವರಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸಾವಿರ ಹೆಸರು ಒಂದೇ ದಿನ ಮುಗಿಯಬೇಕೆಂದಿಲ್ಲ. ದಿನಕ್ಕೆ ನೂರು ನಾಮವಾದರೂ ಸರಿ, ಪೂರ್ಣ ಪ್ರಜ್ಞೆಯಿಂದ ಧ್ಯಾನಿಸೋಣ. ತಾಯಿ ಲಲಿತ ದೇವಿಯನ್ನು ಭಕ್ತಚಿತ್ತ ಕೇಕಿ ಘನಾಘನ, ಅಂದರೆ ಭಕ್ತರ ಮನಸ್ಸೆಂಬ ನವಿಲಿಗೆ ಕಾರ್ಮೋಡದಂತೆ ಸಂತೋಷ ನೀಡುವವಳು ಎನ್ನಲಾಗುತ್ತದೆ. ಆದ್ದರಿಂದ ಕಠಿಣ ನಿಯಮಗಳಿಗಿಂತ ಹೆಚ್ಚಾಗಿ ನಿಷ್ಕಲ್ಮಶ ಭಕ್ತಿಯಿಂದ ಒಂದು ನಾಮವನ್ನು ಕರೆದರೂ ತಾಯಿ ಹೊಲೆಯುತ್ತಾಳೆ. ಜಗತ್ತಿನ ಕೋಟ್ಯಾಂತರ ಜನರಲ್ಲಿ ನಮಗೆ ಆಕೆಯ ನಾಮಸ್ಮರಣೆ ಮಾಡುವ ಮನಸ್ಸಾಗಿದೆ ಎಂದರೆ ಅದು ಆಕೆಯ ಕೃಪೆಯ ಕರೆಯೋಲೆ. ಆ ಕರೆಯನ್ನು ಗೌರವಿಸಿ ಅಮ್ಮನ ಮಡಿಲಲ್ಲಿ ಕುಳಿತ ಮಗುವಿನಂತೆ ಆ ನಾಮಗಳಲ್ಲಿ ವಿರಮಿಸಿ ತಾಯಿ ಲಲಿತೆಯ ಕೃಪೆಗೆ ಪಾತ್ರರಾಗೋಣ. ಪ್ರಿಯ ಕೇಳುಗರೇ, ಕೇಳಿದಲ್ಲಿಷ್ಟೊತ್ತು ದೇವಿಯ ಮಹಾತ್ಮೆ ನುತಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮ ನಿರ್ತಿಸುವ ಲಲಿತಾ ಸಹಸ್ರನಾಮದ ವೈಶಿಷ್ಟ್ಯ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಸೇಠ್ ಬೆಳಿಗ್ಗೆ 10:00-1:00 ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಲಭ್ಯವಿರುತ್ತಾರೆ, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ಟರ್ ರಾಜು ವಾಗ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ,

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ. ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಒಣಭೂಮಿ ಪ್ರದೇಶ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶಗಳು ಭಾರತಕ್ಕೆ ಹಾಗೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಭದ್ರತೆ ಮತ್ತು ರೈತರ ಸಮೃದ್ಧಿಯು ಕೇಂದ್ರ ಬಿಂದುವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು ಎಂದು ಸಚಿವರು ಹೇಳಿದ್ದಾರೆ. ಸಮಾವೇಶದಲ್ಲಿ 25 ಹೆಚ್ಚು ದೇಶಗಳ 800 ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ದಿಯುಗೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ಸಿಲ್ಸ್ವಾಸಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸ್ವಾಸಾದ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ನಮೋ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಜೊತೆಗೆ ದಮನ್ ನೈಟ್ ಮಾರ್ಕೆಟ್, ರಾಮಸೇತು ಸೀಫ್ರಂಟ್ ಮತ್ತು ನಮೋಪತ್ ಸೀಫ್ರಂಟ್ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ ಸ್ಥಳಗಳಿಗೂ ಅವರು ಭೇಟಿ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಯಿಂದಾಗಿ ಆಗಾ ಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ನೊಂದಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಪುನರುಚ್ಚರಿಸಿದರು. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವು ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೆಯ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತಕ್ಕೆ ಅತ್ಯಂತ ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ರಾಷ್ಟ್ರೀಯ ವಿಜೇತ ಶಾಲೆಯಾಗಿ ಹೊರಹೊಮ್ಮಿತು. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟ್ರಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟ್ರಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಬಲವರ್ಧನೆ ವಿಷಯದ ಕುರಿತು ನಡೆಯಲಿದೆ. ಭಾನುವಾರ ಪಾಲುದಾರ ರಾಷ್ಟ್ರಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ

0: ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA June 2026 UGC NET ಇಂಗ್ಲಿಷ್ ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಮರು ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ಈ ತಿಂಗಳ 13ರವರೆಗೆ ಅಧಿಕೃತ UGC NET ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉತ್ತರ ಕೀಗಳ ಕುರಿತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. UGC NET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ನಂತರ NTA ಮರು ಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ಇಂಗ್ಲಿಷ್ ಮತ್ತು ವಾಣಿಜ್ಯ ವಿಷಯಗಳ ಪರೀಕ್ಷೆ ಇದೇ 9ರಂದು ಮತ್ತು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್, ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20 ಲಕ್ಷ ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕತೆ ಸುಧಾರಣೆಗಳು ನಿರ್ಮಾಪಕರನ್ನ ಕೃತಿಚೌರ್ಯದಿಂದ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ್ದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವ ಜನರಿಗೆ ಸೇರಿದ್ದಾಗಿದ್ದು ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ತ್ವರಿತಗತಿಯ ಹಣಕಾಸು ನಾವೀನ್ಯತೆಗೆ ಸಮಾನವಾಗಿ ಬಲಿಷ್ಠ ಸುರಕ್ಷತಾ ಕ್ರಮಗಳು ಅಗತ್ಯ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾ ಪಾಂಡೆ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆಗೆ ನಾವೀನ್ಯತೆ, ವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವ ಜೊತೆಯಾಗಿ ಸಾಗಬೇಕು. ಡಿಜಿಟಲ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಪಾವತಿ ಹಾಗೂ ಬಲಿಷ್ಠ ವಹಿವಾಟು ವ್ಯವಸ್ಥೆಗಳಿಂದ ಭಾರತದ ಷೇರುಪೇಟೆ ವೇಗವಾಗಿ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗೋದ ಬುಕಾವು ನಗರದಲ್ಲಿ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12 ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ್ಯದ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ 19 ಬಾಲಕಿಯರು ಮತ್ತು 7 ಬಾಲಕರು ಮೃತಪಟ್ಟಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಮೊದಲು ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಿಗೆ ಹರಡಿತು. ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನೆಂದು ತಿಳಿದು ಬಂದಿಲ್ಲ. ಆದರೆ ಬೆಂಕಿ ಅವಘಡ ಸಂಭವಿಸಿರುವಂತಹ ಪ್ರದೇಶವು ಜನ ನಿಬಿಡವಾಗಿದ್ದು ಅಲ್ಲಿನ ಹೆಚ್ಚಿನ ಮನೆಗಳು ಮರದಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಸ್ಥಳೀಯ ಆಡಳಿತಾಧಿಕಾರಿ ಮೊಯಿಸ್ ಲುಬಾಲಾ ತಿಳಿಸಿದ್ದಾರೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಹಿಳಾ ಏಷ್ಯಾ ಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ 40 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ನೀಡಿತು. ಈ ಗೆಲುವಿನೊಂದಿಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ. 150 ರನ್ಗಳ ಗುರಿ ಬೆನ್ನತ್ತಿದಂತಹ ಬಾಂಗ್ಲಾ ತಂಡ ರನ್ ಗಳಿಕೆಯ ವೇಗವನ್ನು ಕಾಯ್ದುಕೊಳ್ಳಲು ಪರದಾಡಿತು. ಭಾರತೀಯ ಬೌಲರ್ಗಳು ನಿರಂತರ ಒತ್ತಡ ಹೇರಿದ ಪರಿಣಾಮ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್ ಪಡೆದರೆ ಶ್ರೀಚರಣಿ ಮತ್ತು ಪ್ರೇಮಾ ರಾವತ್ ತಲಾ 1 ವಿಕೆಟ್ ಪಡೆದರು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 149 ರನ್ ಕಲೆ ಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದ ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನ ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 1 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಉತ್ತಮ ಆರಂಭವನ್ನು ಕಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಕ್ಕೆ ಇಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಭಾರತ ಕುರಿತು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ರಿಗೂ ನಮಸ್ಕಾರ. ಮುಂದಿನ ವಾರ ಸೆಪ್ಟೆಂಬರ್ 15 ಕರಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಅವರ ಜನ್ಮದಿನವನ್ನು ನಾವು ಇಡೀ ದೇಶದ ಇಂಜಿನಿಯರ್ಸ್ ಡೇ ಅಂತೇಳಿ, ಅಭಿಯಂತರ ದಿನ ಅಂತೇಳಿ ಆಚರಿಸ್ತೇವೆ. ಪ್ರತಿ ವರ್ಷ ಸೆಪ್ಟೆಂಬರ್ ಬರ್ತ್ ಅನಿವರ್ಸರಿಯನ್ನ ನಾವು ಆಚರಿಸ್ತಾ ಇದ್ದೇವೆ. ಅಂದ್ರೆ ಭಾರತದ ಅವರು ಹೇಳ್ತಾ ಇದ್ರು, ಡ್ರೀಮ್ ಅಂಡ್ ಡ್ರೀಮ್ ಅಂಡ್ ಡ್ರೀಮ್, ದೊಡ್ಡ ದೊಡ್ಡ ಕನಸನ್ನ ಕಾಣಿ ಅಂತ. ಆದ್ರೆ ಇನ್ನೊಂದ್ ಮಾತನ್ನ ಅವ್ರು ಹೇಳ್ತಾ ಇದ್ರು, ನಿದ್ರೆ ಕನಸನ್ನ ಕಾಣಬೇಡಿ, ನಿಮ್ಮ ನಿದ್ರೆಯನ್ನು ಕೆಡಿಸುವಂತಹ ಕನಸು ನಿಮ್ಮನ್ನ ಹೆಚ್ಚು ಆ ಕನಸನ್ನ ನನಸು ಮಾಡೋದಕ್ಕೋಸ್ಕರ ಕಲಂ ಹೇಳ್ತಾ ಇದ್ರು. ಎಲ್ಲರೂ ಕನಸು ಕಾಣ ಎಲ್ಲರೂ ಯತ್ನಿಸ್ತಾರೆ. ಹಾಗೆ ಯಾರು ತಾವು ಕಂಡ ಕನಸನ್ನ ನನಸು ಮಾಡ್ಲಿಕ್ಕೆ ಯತ್ನಿಸಿ ಯಶವನ್ನ ಪಡಿತಾರೋ, ಎಲ್ರೂ ಕನಸು ಕಾಣ್ತಾರೆ ಅಲ್ಲೇ ಮರೆತು ಬಿಡ್ತಾರೆ. ಆದ್ರೆ ಕಂಡ ಕನಸನ್ನ ನನಸು ಮಾಡ್ಲಿಕ್ಕೆ ಕೆಲವು ಜನ ಯತ್ನ ಮಾಡ್ತಾರೆ. ಹಾಗೆ ಯಾರು ತಾವು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನಿಸಿ ಯಶಸ್ಸನ್ನು ಪಡಿತಾರೆ, ಅವರು ಸಾಧಕರಾಗಿ ಹೊರಹೊಮ್ಮುತ್ತಾರೆ. ಅಂತಹ ಸಾಧಕರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಅಗ್ರಗಣ್ಯರು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಬರೀ ಕನಸು ಮಾತ್ರ ಕಾಣಲಿಲ್ಲ, ಕಂಡ ಕನಸುಗಳನ್ನೆಲ್ಲ ನನಸು ಮಾಡಿಸಿದ್ರು. ಒಂದು ಕನಸನ್ನ ಕಾಣ್ತಾ ಇದ್ರು, ಅದನ್ನ ಯಶಸ್ವಿಯಾಗಿ ನನಸು ಮಾಡಿದ ನಂತರ ಮತ್ತೊಂದು ಕನಸನ್ನ ಕಾಣ್ತಾ ಇದ್ರು, ಮತ್ತೆ ಪುನಃ ಅದನ್ನ ನನಸು ಮಾಡಕ್ಕೆ. ಹೀಗೆ ಅವರು ನಿರಂತರವಾಗಿ ಕನಸನ್ನ ಕಾಣೋದು ಮತ್ತೆ ಅದನ್ನ ನನಸು ಮಾಡೋದು ಆಗಿದ್ರು. ಅದು ಅವ್ರು ಕಂಡಂತ ಕನಸು ಬರೀ ತಮ್ಮ ಸ್ವಂತದ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಕನಸು ಆಗಿರ್ಲಿಲ್ಲ, ಬಟ್ ದೇಶದ ಸಮಸ್ತ ಎಲ್ಲ ಭಾರತೀಯರ ಒಂದು ಸುಧಾರಿತ ಜೀವನದ ಕನಸನ್ನ ಅವರು ಕಾಣ್ತಾ ಇರ್ತಿದ್ರು. ಅನೇಕ ಜನರಿಗೆ ತಾವು ಕಂಡ ಕನಸನ್ನ ನನಸು ಮಾಡಬೇಕಂದ್ರೆ ಅವಕಾಶ ಆಗುವುದಿಲ್ಲ. ಆದ್ರೆ ಈ ದೃಷ್ಟಿಯಿಂದ ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅದೃಷ್ಟವಂತರು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿದ್ರು, ಅವರೊಬ್ಬ ಸೃಜನಶೀಲ ಚಿಂತಕರಾಗಿದ್ರು, ಮೈಸೂರಿನ ದಿವಾನರಾಗಿದ್ರು, ಮಹಾರಾಷ್ಟ್ರ ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿದ್ರು. ಹೀಗಾಗಿ ಅವರ ಕೈಯಲ್ಲಿ ಅಧಿಕಾರ ಇತ್ತು. ತಾವು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಬೇಕಾದಂತ ಅವಕಾಶ, ಅಧಿಕಾರ ಮತ್ತು ಅನುಕೂಲತೆ ಅವರಿಗಿತ್ತು. ಅದಲ್ದೇನೆ ಮಹಾರಾಷ್ಟ್ರ ಸರ್ಕಾರದವರಾಗ್ಲಿ ಮೈಸೂರಿನ ಅರಸರಾಗ್ಲಿ ಅವರ ಬೆಂಬಲಕ್ಕೆ ಸದಾ ನಿಂತ್ಕೊಂಡಿದ್ರು. ಈ ಕಾರಣಕ್ಕೋಸ್ಕರ ಅವರು ಕಂಡಂತ ಎಲ್ಲ ಕನಸುಗಳನ್ನ ಸಾಕಾರಗೊಳಿಸ್ತಾರೆ. ಹಾಗಾದ್ರೆ ಅವ್ರು ಕಂಡಂತ ಕನಸು ಯಾವುದು, ಅದಕ್ಕಾಗಿ ಅವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಹೇಳೋದಾದ್ರೆ, ಮೊದಲು ಮೊಟ್ಟ ಮೊದಲು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಬಹಳ ಸ್ಪಷ್ಟವಾದ ಚಿತ್ರ ಇತ್ತು ಭಾರತದ ಬಗ್ಗೆ. ಭಾರತ ಒಂದು ಹಳ್ಳಿಗಳ ದೇಶ, ಸುಮಾರು 600,000 ಹೆಚ್ಚು ಹಳ್ಳಿಗಳು ಭಾರತದಲ್ಲಿದೆ. ಹೀಗಾಗಿ ಭಾರತ ಒಂದು ಸಮೃದ್ಧವಾದಂತ ದೇಶವಾಗಬೇಕಾದ್ರೆ ಈ ಮೊದಲು ಈ ಇವರೆಲ್ಲರ ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿ ಆಗಬೇಕು. ಹೀಗಾಗಿ ಅವರು ಭಾರತದ ಸಮೃದ್ಧ ಭಾರತದ ಕನಸನ್ನ ಕಾಣ್ತಾರೆ. ಹಾಗಾದ್ರೆ ಭಾರತ ಬರೀ ಸಮೃದ್ಧ ಕನಸು ಕಂಡ್ರೆ ಅಷ್ಟೇ ಆಗ್ಲಿಲ್ಲ, ಅವ ಸಮೃದ್ಧ ಆಗೋದು ಹೇಗೆ? ಅದಕ್ಕೆ ಈ ದೇಶದ ಮೂಲ ಉದ್ಯೋಗ ಕೃಷಿ, ಆ ಕೃಷಿ ಸುಧಾರಿಸ್ಬೇಕು. ಕೃಷಿ ಸುಧಾರಿಸ್ಬೇಕಂದ್ರೆ ಅಣೆಕಟ್ಟುಗಳಾಗಬೇಕು. ದೊಡ್ಡ ದೊಡ್ಡ ನದಿಗಳಿಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ಕಟ್ಟಿದ್ರೆ ನೀರನ್ನ ನದಿಗಳಿಂದ ದೂರ ಇರುವಂತ ಪ್ರದೇಶಗಳಿಗೂ ಸಹಿತ ನೀರು ಹರಿಸಿ ನೀರಾವರಿಯನ್ನ ಮಾಡಬಹುದು. ಜೊತೆಗೆ ಜಲ ವಿದ್ಯುತ್ ಯೋಜನೆಗಳನ್ನ ಮಾಡಬಹುದು. ಅದರಿಂದಾಗಿ ಜಲ ವಿದ್ಯುತ್ತಿಂದ ವಿದ್ಯುತ್ ಉತ್ಪಾದನೆ ಆದ್ರೆ ಕಾರ್ಖಾನೆಗಳಿಗೆ ಒಂದು ಬೇಕಾದಂತಹ ಶಕ್ತಿ ಸಿಗುತ್ತದೆ. ಈ ಕಾರಣಕ್ಕೋಸ್ಕರ ಅವರು ಭಾರತದ ಸಮೃದ್ಧ ಭಾರತದ ಕನಸನ್ನು ಕಾಣ್ತಾರೆ. ಅದರ ಸಲುವಾಗಿ ಈ ಎಲ್ಲ ಅಣೆಕಟ್ಟುಗಳನ್ನ ಕಟ್ಟುವಂಥದ್ದು, ಜಲ ವಿದ್ಯುತ್ ಯೋಜನೆಗಳನ್ನ ಪ್ರಾರಂಭಿಸುವಂಥದ್ದು ಇತ್ಯಾದಿ ಕೆಲಸಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿದೆ, ಮೈಸೂರಿನ ಹತ್ತಿರ ಶ್ರೀರಂಗಪಟ್ಟಣದ ಹತ್ತಿರ ಇರುವಂತಹ ಕೆಆರ್ಎಸ್ ಡ್ಯಾಮು, ಹೆಬ್ಬಾಳದ ಕೃಷಿ ಸಂಶೋಧನಾ ಕೇಂದ್ರ, ಒಡಿಶಾದಲ್ಲಿ ಮಹಾನದಿಗೆ ಕಟ್ಟಿದಂತ ಬಕ್ರಾನಂಗಲ್ ಡ್ಯಾಮು, ಹೈದರಾಬಾದಿನ ಆಂಧ್ರಪ್ರದೇಶದಲ್ಲಿ ಹೈದರಾಬಾದಿನ ಕುಡಿಯುವ ನೀರಿನ ವ್ಯವಸ್ಥೆ, ಈಗ ಅನೇಕ ಸಂಗತಿಗಳು ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತಹ, ನೀರಾವರಿಗೆ ಸಂಬಂಧಪಟ್ಟಂತಹ, ಜಲ ವಿದ್ಯುತ್ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ ಗಳನ್ನ ಅವರು ಮಾಡ್ತಾರೆ. ಅವನ್ನ ಯಶಸ್ವಿಯಾಗಿ ನಿರತ ಅನೇಕ ಸವಾಲುಗಳ ಮಧ್ಯನೂ ಸಹಿತ ಅವನ್ನ ಅವರು ಮಾಡಿ ತೋರಿಸ್ತಾರೆ. ಹೀಗಾಗಿ ದೇಶದಲ್ಲಿ ಒಂದು ಅಭಿವೃದ್ಧಿಯ ಹೊಸ ಶಕೆ ಪ್ರಾರಂಭವಾಗ್ತದೆ. ಅವರು ಹೇಳ್ತಾ ಇದ್ರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಅಂದ್ರೆ ಕೈಗಾರಿಕೀಕರಣಗೊಳಿಸಿ, ಇಲ್ಲದೆ ಇದ್ರೆ

0: ನೀವು ನಶಿಸಿ ಹೋಗಿ. ಅಂದ್ರೆ ನಾವು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿಯನ್ನ ಮಾಡದ ಹೊರತು ಭಾರತವನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂಡಸ್ಟ್ರಿಯಲೈಸ್ ಮಾಡೋದು ಬಹಳ ಅತ್ಯವಶ್ಯಕ ಇದೆ ಅಂತ ಹೇಳ್ತಾ ಇದ್ರು. ಅವ್ರು ಬರೀ ಹೇಳಲಿಲ್ಲ, ಅದ್ರ ತಕ್ಕಂಗೆ ಅನೇಕ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರೆ. ಅವ್ರೊಂದ್ಸಲ ಭದ್ರಾವತಿ, ಶಿವಮೊಗ್ಗದ ಹತ್ರ ಇರುವಂತಹ ಭದ್ರಾವತಿ, ಅವಾಗ ಅದಕ್ಕೆ ಬೆಂಕಿಪುರ ಅಂತಿದ್ರು, ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹಾಗೆ ನೋಡ್ತಾ ಇರುವಾಗ ಅವ್ರ ಕಣ್ಣೆದುರಿಗೆ ಭದ್ರಾ ನದಿ ಹರಿತಾ ಇರ್ತದೆ. ಆ ಭದ್ರಾ ನದಿಯ ಒಂದು ಪಕ್ಕದಲ್ಲಿ ಒಂದು ದೊಡ್ಡ ಗುಡ್ಡ ಇರ್ತದೆ. ಆ ಗುಡ್ಡದಲ್ಲೆಲ್ಲ ಒಂದು ಅನೇಕ ಖನಿಜ ಸಂಪತ್ತು ಅಡಿಯಿರೋದು ಅವ್ರ ಗಮನಕ್ಕೆ ಬರ್ತದೆ. ಹಾಗೇನೆ ಈಚೆ ಕಡೆ ಒಂದು ಕಾಡು, ದಟ್ಟವಾದಂತ ಕಾಡು, ಎಲ್ಲಿ ಸಾಕಷ್ಟು ಬಿದಿರಿನ ಲಭ್ಯತೆ ಇದೆ ಅಂತಹ ಒಂದು ಕಾಡು. ಇದನ್ನೆಲ್ಲ ನೋಡಿದ ಮೇಲೆ ಒಬ್ಬ ಇಂಜಿನಿಯರ್ ಆಗಿ, ಅದು ಸಹಿತ ಸೃಜನಶೀಲವಾಗಿ ಯೋಚನೆ ಮಾಡುವಂತ ಒಬ್ಬ ಇಂಜಿನಿಯರ್ ಆಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಮೂರು ಕನಸುಗಳು ಕಾಣ್ತಾರೆ. ಅವರಾಗ ಇಲ್ಲಿರುವಂತ ಈ ಎಲ್ಲ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿ ನಾವ್ಯಾಕೆ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಹೀಗಾಗಿ ಆ ಬೆಂಕಿಪುರ ಒಂದು ಸಣ್ಣ ಹಳ್ಳಿ, ಅದು ಪಟ್ಟಣನೂ ಅಲ್ಲ, ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಸಿಗ್ತಾ ಇರುವಂತ ಈ ಮೂರು ಸಂಪನ್ಮೂಲಗಳನ್ನು ಉಪಯೋಗ ಮಾಡ್ತಾರೆ. ಅಲ್ಲಿಯ ಗುಡ್ಡದಲ್ಲಿ ಸಿಗ್ತಾ ಇರುವಂತಹ ಖನಿಜವನ್ನ ಉಪಯೋಗಿಸಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೇನೆ ಆ ಭದ್ರಾ ನದಿಯ ನೀರು ಮತ್ತು ಕಾಡಿನಲ್ಲಿ ಸಿಗ್ತಾ ಇರುವಂತಹ ಬಿದಿರನ್ನು ಉಪಯೋಗ ಮಾಡಿ ಪೇಪರ್ ಮಿಲ್ ಅನ್ನ ಪ್ರಾರಂಭ ಮಾಡ್ತಾರೆ, ಕಾಗದದ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಭದ್ರಾವತಿಯಲ್ಲಿ ಸಿಗ್ತಾ ಇರುವಂತಹ ಆ ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲು ಎರಡನ್ನೂ ಉಪಯೋಗ ಮಾಡಿ ಒಂದು ಸಿಮೆಂಟ್ ಫ್ಯಾಕ್ಟರಿಯನ್ನು ಸಹಿತ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಒಂದು ಚಿಕ್ಕ ಪಟ್ಟಣ ಬೆಂಕಿಪುರ ಅಲ್ಲಿ ಒಂದು ಬೃಹತ್ ಅಭಿವೃದ್ಧಿಯ ದಿಕ್ಕಿಗೆ ಮುಖ ಮಾಡ್ತದೆ. ಮೂರು ಕಾರ್ಖಾನೆಗಳು ಒಟ್ಟೊಟ್ಟಿಗೆ ಪ್ರಾರಂಭ ಆಗುತ್ತದೆ. ಹೀಗೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಶ್ರೀಗಂಧದ ಎಣ್ಣೆ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿ, ಈಗ ಅನೇಕ ಇಂಡಸ್ಟ್ರಿಗಳನ್ನ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ, ಅಂದ್ರೆ ಅವಾಗಿನ ಮೈಸೂರು ಪ್ರಾಂತದಲ್ಲಿ ಮೈಸೂರು ಮಹಾರಾಜರ ಸಹಾಯದಿಂದ ಮೈಸೂರಿನ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾರಂಭ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಇನ್ನೊಂದು ಆಧಾರ ಏನಂತಂದ್ರೆ ಆ ದೇಶದಲ್ಲಿರುವಂತಹ ಸಾರಿಗೆ ವ್ಯವಸ್ಥೆ. ಹೇಗೆ ನಮ್ಗೆ ರೋಡು ಇತ್ಯಾದಿಗಳು ಚೆನ್ನಾಗಿ ಆದಷ್ಟು ಟ್ರಾನ್ಸ್ಪೋರ್ಟೇಷನ್ ಇತ್ಯಾದಿ ಎಲ್ಲ ಸುಧಾರಿಸ್ತದೆ. ಹೀಗಾಗಿ ಅವರು ನಮ್ಮ ದೇಶದಲ್ಲಿರುವ ಒಂದು ಸಾರಿಗೆ ವ್ಯವಸ್ಥೆಯನ್ನ ಸುಧಾರಿಸ್ಲಿಕ್ಕೆ ಮತ್ತು ಹೆಚ್ಚಿನ ಸಾರಿಗೆ ವ್ಯವಸ್ಥೆಯನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ದೇಶದಲ್ಲಿ ರೈಲ್ವೆ ಹಳಿಗಳನ್ನ ಹೊಸದಾಗಿ ಹಾಕಿಸ್ತಾರೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರೆ, ನೀರು ಸರಬರಾಜು ವ್ಯವಸ್ಥೆ ಮಾಡ್ತಾರೆ, ಕೆಲವು ಕಡೆ ಜಲಮಾರ್ಗಗಳನ್ನು ಸಹಿತ ಪ್ರಾರಂಭ ಮಾಡ್ತಾರೆ. ಹೀಗೆ ಭಟ್ಕಳದ ಬಂದರನ್ನು ಉಪಯೋಗ ಮಾಡ್ಕೊಳ್ತಾರೆ. ಭಟ್ಕಳದಲ್ಲಿ ಮೊಟ್ಟ ಮೊದಲಾಗಿ ಬಂದರನ್ನು ಕಟ್ತಾರೆ. ಆ ಮೂಲಕ ರಫ್ತು ಮತ್ತು ಆಮದುಗಳು ಏನು ಪ್ರಾಡಕ್ಟ್ಗಳಿಗೆ ಬೇಕಾದಂತ ಒಂದು ಏನು ಅತ್ಯವಶ್ಯವಾದಂತ ಸೌಕರ್ಯ ವ್ಯಕ್ತ ಅದನ್ನು ಸಹಿತ ಅವರು ಕಲ್ಪಿಸ್ತಾರೆ. ಹೀಗಾಗಿ ಅವರು ಕಂಡಂತಹ ಅಭಿವೃದ್ಧಿಗೊಂಡ ಭಾರತ ಅಂದ್ರೆ ಡೆವಲಪ್ಡ್ ಇಂಡಿಯಾ ಆ ಕನಸನ್ನ ನನಸು ಮಾಡುವಲ್ಲಿ ಸರ್ ಎಂ ವಿಶ್ವೇಶ್ವರರು ಈ ತರದ ಅನೇಕ ಉಪಕ್ರಮಗಳನ್ನ ನಿರಂತರವಾಗಿ ಕೈಗೊಳ್ತಾ ಇರ್ತಾರೆ. ಇನ್ನ ಭಾರತ ಆರ್ಥಿಕವಾಗಿ ಭದ್ರವಾಗಬೇಕು, ಸಶಕ್ತವಾಗಬೇಕು ಅನ್ನೋದು ಅವ್ರದ್ದು ಒಂದೊಂದು ಕನಸು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿವರೆಗೆ ಏನೇ ಇರ್ಲಿಲ್ಲ, ಮೈಸೂರು ಪ್ರಾಂತದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ. ಇವತ್ತು ನಾವೇನ್ ಕಾಣ್ತೇವೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಲೀನಗೊಂಡಿದೆ. ಆದರೆ ಅನೇಕ ಕಡೆಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಶಾಖೆಗಳು ಈ ಮೊದಲು ಇತ್ತು. ಅದರ ಜೊತೆಗೆ ಆರ್ಥಿಕ ವಿಷಯಗಳ ಮೇಲೆ ಅನೇಕ ಪುಸ್ತಕಗಳನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಬರೀತಾರೆ. ಇನ್ನ ಭಾರತದ ಜನರು ವಿದ್ಯಾವಂತರಾಗಬೇಕು, ಭಾರತ ಮೊದಲಿನಿಂದನೂ ಸಹಿತ ವಿದ್ಯೆಗೆ ಬಹಳ ಪ್ರಸಿದ್ಧವಾದದ್ದು. ಯಾಕಂದ್ರೆ ನಾಲಂದ, ತಕ್ಷಶಿಲಾ ಈ ತರದ ಅನೇಕ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಆಗಿದೆ. ಎಲ್ಲಿ ವಿದೇಶದಿಂದ ಸಾವಿರಾರು ಜನ ಬಂದು ಇಲ್ಲಿ ವಿದ್ಯೆಯನ್ನು ಕೊಂಡೋಗ್ತಿದ್ರು. ಆ ಪರಂಪರೆಯನ್ನ ಅವರು ಕನಸಿನ ಭಾರತ, ವಿದ್ಯಾವಂತ ಭಾರತವನ್ನ ಮಾಡಲು ಅನೇಕ ಉಪಕ್ರಮಗಳನ್ನ ಕೈಗೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರೇ. ಬೆಂಗಳೂರಿನ ಯುವಿಸಿ ಕಾಲೇಜು, ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದನ್ನ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರೇ. ಅದು ಇಂಜಿನಿಯರಿಂಗ್ ಕಾಲೇಜ್ ಆಗಿ ಕಂಡಂತೆ ಅನೇಕ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಹೀಗಾಗಿ ಅವ್ರೇನ್ ಅನ್ಕೊಂಡಿರ್ತಾರೆ ಅಂದ್ರೆ ಅವ್ರದ್ದು ಮುಖ್ಯ ವಿಚಾರ ಹೀಗಿರ್ತದೆ,
1: ನಮ್ಮ ದೇಶದಲ್ಲಿ

ಅಂತ ಅನೇಕ ಸಮಸ್ಯೆಗಳಿಗೆ ಉತ್ತರ ಅಂತಂದ್ರೆ ಶಿಕ್ಷಣ, ಎಜುಕೇಶನ್. ಅದ್ರ ಜೊತೆಗೆ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಪಬ್ಲಿಕ್ ಪ್ರಾರಂಭ ಮಾಡ್ತಾರೆ. ಭಾರತವನ್ನ ಬಾನಿನ ಎತ್ತರದಲ್ಲಿ ಭಾರತದ ಪತಾಕೆ ಹಾರಬೇಕಂತ ಹೇಳಿ ಸರ್ ಎಂ ವಿಶ್ವೇಶ್ವರ ಕಂಡಂತ ಕನಸಾಗಿತ್ತು. ಅದಕ್ಕಾಗಿ ಅವರು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಅನ್ನೋ ಒಂದು ಉದ್ದಿಮೆಯನ್ನ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಭಾರತದ ಸ್ಪೇಸ್ ಪ್ರೋಗ್ರಾಮ್ಗಳಿಗೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳು, ಉದ್ದಿಮೆಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಅದರ ಫಲವಾಗಿ ಮುಂದೆ ಇಲ್ಲಿ ಒಂದು HAL ವಿಮಾನ ನಿಲ್ದಾಣವನ್ನು ಮಾಡಲಿಕ್ಕೆ, ಹಾಗೆ ಏರೋನಾಟಿಕ್ ಲಿಮಿಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಅನೇಕ ಕಾರ್ಯಗಳನ್ನ ಇಲ್ಲಿ ಸಾಧಿಸ್ಲಿಕ್ಕೆ ಈ ಕಾರ್ಖಾನೆಯಿಂದ ಸಾಧ್ಯವಾಗುತ್ತೆ. ಅವರ ದೂರದೃಷ್ಟಿಯನ್ನ ನಾವು ಗಮನಿಸಬೇಕು. ಭಾರತ ಮುಂದೆ ಇವತ್ತಿನ ಏನು ಒಂದು ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ನೋಡ್ತೇವೆ, ಲಕ್ಷಾಂತರ ಜನ ಅದಕ್ಕೆ ಅವಲಂಬಿತವಾಗಿ ದುಡಿಯೋದನ್ನ ನೋಡಿರೋದನ್ನೇ ಅವರ ದೂರದೃಷ್ಟಿ ನಮ್ಗೆ ಅರ್ಥವಾಗುತ್ತೆ. ಇನ್ನ ಭಾರತವನ್ನು ಒಂದು ಅತ್ಯಂತ ಒಂದು ಸುಂದರವಾದಂತ ಪ್ರವಾಸಿ ತಾಣವನ್ನು ಮಾಡಬೇಕಂತ ಅವ್ರದ್ದು ಆಸೆ ಇರುತ್ತೆ. ಅದಕ್ಕಾಗಿ ಅವರು ಕೇವಲ ಡ್ಯಾಮ್ಗಳನ್ನು ಕಟ್ಟಲಿಲ್ಲ, KRS ಡ್ಯಾಮ್ ಆಗಿರ್ಬೋದು, ಹಾಗೆ ಹೈದರಾಬಾದಿನಲ್ಲಿ ಕುಡಿಯುವ ನೀರಿನ ಯೋಜನೆ ಮಾಡುವಂತದ್ದಾಗಿರ್ಬೋದು, ಗ್ವಾಲಿಯರ್ದಲ್ಲಿ ಟೈಗರ್ ಡ್ಯಾಮ್ ಅಂತ ಕಟ್ಟಿರ್ತಾರೆ ಅದು ಆಗಿರ್ಬೋದು, ಹಾಗೇನೆ ಒಡಿಶಾದಲ್ಲಿ ಭಾಕ್ರನಂಗಲ್ ಯೋಜನೆ ಮಾಡಿರ್ತಾರೆ. ಆ ಯೋಜನೆಯಲ್ಲಿ ಆ ಜಲವಿದ್ಯುತ್ ಯೋಜನೆಗಳು ನೀರಾವರಿ ಜೊತೆ ಜೊತೆಗೆ ಆ ನಗರವನ್ನ ಸೌಂದರ್ಯೀಕರಣ ಹೆಚ್ಚಿಸುವಂತೆ ಅವರು ಕ್ರಮ ಕೈಗೊಳ್ತಾರೆ. ದೊಡ್ಡ ದೊಡ್ಡ ಗಾರ್ಡನ್ಗಳು ಅದ್ರ ಜೊತೆಗೆ ಪ್ರವಾಸಿ ಕೇಂದ್ರಗಳು ಆಗೋ ರೀತಿ ಮಾಡೋದ್ರಿಂದ ಒಂದು ದೊಡ್ಡ ಒಂದು ಹೊಸ ಕ್ರಾಂತಿಯನ್ನೇ ಅವರು ಮಾಡ್ತಾರೆ. ಇದ್ರ ಜೊತೆಗೆ ಮಾಡಿರುವ ಎಲ್ಲ ಕೆಲಸವನ್ನ ದಾಖಲಿಸಲಿಕ್ಕೆ ವಿದ್ಯೆಗೆ ವಿದ್ಯಾಭ್ಯಾಸ ಮತ್ತು ಇತ್ಯಾದಿ ಪಠ್ಯಪುಸ್ತಕ ಇತ್ಯಾದಿ ಪ್ರಕಟಿಸುವುದಕ್ಕೋಸ್ಕರ ಒಂದು ಸರ್ಕಾರಿ ಮುದ್ರಣ ಆಲಯವನ್ನು ಸಹಿತ ಸರ್ ಎಂ ವಿಶ್ವೇಶ್ವರ ಅವರು ಪ್ರಾರಂಭ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರ ಬರೀ ಕೇವಲ ಉದ್ದಿಮೆ ಇಂಡಸ್ಟ್ರಿ ಡ್ಯಾಮ್ಗಳು ಈ ತರ ಮಾತ್ರ ಅಲ್ಲದೇನೆ ಅವರಿಗೆ ಸಾಹಿತ್ಯದ ಬಗ್ಗೆಯೂ ಸಾಕಷ್ಟು ಆಸಕ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಕನ್ನಡದ ಸಾಹಿತ್ಯವನ್ನ ಬೆಳೆಸಬೇಕು, ಅದಕ್ಕೆ ಸಾಕಷ್ಟು 2000 ವರ್ಷಗಳ ಇತಿಹಾಸ ಇರೋದನ್ನ ಮನಗಂಡು ಕನ್ನಡದಲ್ಲಿರುವಂತಹ ಸಾಹಿತ್ಯಗಳಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳು ನಿರಂತರವಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಹಿತ ಅವರೇ ಪ್ರಾರಂಭ ಮಾಡಿಸ್ತಾರೆ. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭಿಸಿದ್ದಷ್ಟೇ ಅಲ್ಲದೆ ಹಲವಾರು ಪುಸ್ತಕಗಳನ್ನು ಸಹಿತ ಅವರು ಬರೀತಾರೆ. ಇದರ ಜೊತೆಗೆ ಅವರಿಗೆ ಭಾರತವನ್ನು ಒಂದು ಆರೋಗ್ಯವಂತ ಭಾರತವನ್ನಾಗಿ ಮಾಡಬೇಕಂತದೆ. ಅವರು ಕೇವಲ ಬರೀ ಮಾತಿನಲ್ಲಿ ಹೇಳೋದಿಲ್ಲ, ತಾವು ಸ್ವತಃ ಇದ್ದು ಆ ತರ ತೋರಿಸ್ತಾರೆ. ಸರ್ ಎಂ ವಿಶ್ವೇಶ್ವರನ್ ಅವರು ಹುಟ್ಟಿದ್ದು 1861 ಅವರು ಸುಮಾರು 101 ವರ್ಷಗಳವರೆಗೆ ಅತ್ಯಂತ ಆರೋಗ್ಯವಂತರಾಗಿ ಬಾಳ್ತಾರೆ. ಅದಕ್ಕೆ ಮೂಲ ಕಾರಣ ಅವರ ಆರೋಗ್ಯದ ಮುಖ್ಯ ಗುಟ್ಟು ಏನಂತಂದ್ರೆ ಅವರು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಶಿಸ್ತು, ನಿಯಮಿತ ಕೆಲಸಗಳು ಮತ್ತು ಹಿತಮಿತವಾದ ಆಹಾರ ಸೇವನೆ. ಈ ಗುಟ್ಟನ್ನು ಅವರು ಇಡೀ ಭಾರತದ ಎಲ್ಲರಿಗೂ ಪಾಲಿಸುವಂತೆ ಅವರು ಹೇಳ್ತಿರ್ತಾರೆ. ತಮ್ಮ ಕಚೇರಿಯಲ್ಲಾಗ್ಲಿ ತಮ್ಮ ಸುತ್ತಮುತ್ತಲಿನ ಮಾಡುವ ಜನರಿಂದ ಯಾವಾಗ್ಲೂ ಈ ಶಿಸ್ತನ್ನು ಅವರು ನಿರಂತರವಾಗಿ ಬಯಸ್ತಿರ್ತಾರೆ. ಹಾಗೆ ಶಿಸ್ತಿನ ಭಾರತ, ನಿಯಮಿತವಾದಂತ ಭಾರತ ಹಾಗೂ ಆರೋಗ್ಯವಂತ ಭಾರತದ ಕನಸನ್ನ ಅವರು ಕಾಣ್ತಾರೆ. ಅದನ್ನ ಸಾಕಾರಗೊಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಇದರ ಜೊತೆಗೆ ಅವರು ಒಂದು ಅಖಿಲ ಭಾರತೀಯ ದೃಷ್ಟಿಕೋನನ್ನ ಅಂದ್ರೆ ಪ್ಯಾನ್ ಇಂಡಿಯಾ ಅಟಿಟ್ಯೂಡ್ ಅನ್ನ ಅವರು ಇಡೀ ದೇಶದಲ್ಲಿ ಪ್ರಾರಂಭಿಸ್ಬೇಕಂತ ಒಂದು ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಇಚ್ಛೆಯನ್ನ ಕನಸನ್ನ ಅವರು ಕಂಡಿರ್ತಾರೆ. ಆ ಮೂಲಕ ಅವರು ಕೇವಲ ಅವರು ಅಚ್ಚ ಕನ್ನಡಿಗನಾದ್ರೂ ಸಹಿತ ದೇಶದ ಅನೇಕ ಭಾಗಗಳಲ್ಲಿ ಅನೇಕ ವರ್ಷವರೆಗೆ ಕೆಲಸ ಮಾಡ್ತಾರೆ. ಹಾಗೆ ನೋಡಿದ್ರೆ ಅವರು ತಮ್ಮ ಶಿಕ್ಷಣದ ನಂತರ ಪುಣಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ತಮ್ಮ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪೂರೈಸಿದ ನಂತರ ಮೊಟ್ಟ ಮೊದಲ ಮಹಾರಾಷ್ಟ್ರದ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿರ್ತಾರೆ. ಅವರು ಅನೇಕ ತಮ್ಮ ಪ್ರತಿಭೆ ಮತ್ತು ಶ್ರಮದ ಕಾರಣದಿಂದಾಗಿ ಅನೇಕ ಜನ ತಮಗಿಂತ ಹಿರಿಯರಾದವ್ರನ್ನು ಸಹಿತ ದಾಟಿ ಮಹಾರಾಷ್ಟ್ರ ಸರ್ಕಾರ ಅವರನ್ನ ಮಹಾರಾಷ್ಟ್ರದ ಚೀಫ್ ಇಂಜಿನಿಯರ್ ಆಗಿ ಮಾಡ್ತಾರೆ. ಅದಲ್ಲದೇ ಮದ್ರಾಸಿನಲ್ಲಿ ಅನೇಕ ಕೆಲಸಗಳನ್ನ ಅವರು ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ನೀರಾವರಿ ಯೋಜನೆ ಮತ್ತು ಡ್ಯಾಮ್ ಕನ್ಸ್ಟ್ರಕ್ಷನ್ ಇತ್ಯಾದಿ ಕುರಿತಂತೆ ನೀರು ಸರಬರಾಜು ಯೋಜನೆ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ, ಗುಜರಾತ್, ಬಿಹಾರ, ಒಡಿಶಾ ಇಷ್ಟೆಲ್ಲದ ಕಡೆಗಳಲ್ಲಿಯೂ ಸಹಿತ ಅವ್ರು ಮಾಡ ಅಂದ್ರೆ ಒಂದು ಅಖಿಲ ಭಾರತ ಮಟ್ಟದ ಒಂದು ದೃಷ್ಟಿಕೋನವನ್ನ ಈ ದೇಶದ ಮಧ್ಯದಲ್ಲಿ ಮಾಡಬೇಕನ್ನುವಂತ ಅವ್ರ ಆಸೆ ಇರುತ್ತೆ. ಹಾಗೆ ತಾವು ಸ್ವತಃ ಅದನ್ನ ಆ ರೀತಿ ನಡೆದುಕೊಂಡು ತೋರಿಸ್ತಾರೆ. ಇದಲ್ದೇನೆ ಅವರು ಪಾಕಿಸ್ತಾನ ಮತ್ತು ಇಂಗ್ಲೆಂಡು ಮತ್ತು ಈಜಿಪ್ಟು
ಈ ಮೂರು ದೇಶಗಳಲ್ಲಿ

ಸಹಿತ ಅನೇಕ ದೊಡ್ಡ ದೊಡ್ಡ ವಿಶೇಷ ನೀರಿಗೆ ಸಂಬಂಧಪಟ್ಟಂತ, ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂತ, ನೀರಾವರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸ್ತಾರೆ. ಅವಾಗಿನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬರದ ಸಂದರ್ಭದಲ್ಲಿ ಗುಲಾಮಿ ರಾಷ್ಟ್ರದ ಒಬ್ಬ ಪ್ರಜೆ, ಒಬ್ಬ ಇಂಜಿನಿಯರ್ ಪ್ರತಿಭಾವಂತ ಇಡೀ ಜಗತ್ತಿನಾದ್ಯಂತ ಗೌರವಿಸಲ್ಪಡ್ತಾರೆ. ಇಡೀ ಜಗತ್ತಿನ ಜನ ಅವ್ರನ್ನ ಕರೆಸ್ತಾ ಇರ್ತಾರೆ ಅನೇಕ ಅವರಿಂದ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳಕ್ಕೆ. ಇನ್ನ ಒಂದು ನಮ್ಮ ದೇಶದಲ್ಲಿರುವಂತ ಜನರೆಲ್ಲ ತುಂಬಾ ಶ್ರಮವಂತರಾಗಬೇಕು, ಶ್ರಮದಿಂದ ದುಡಿದು ಗಳಿಸುವಂತದ್ದಾಗಿರ್ಬೇಕಂತಿರ್ತಾರೆ. ಅವರು ತಾವು ಸ್ವತಃ ದಿನದಲ್ಲಿ 12 ರಿಂದ 14 ತಾಸುಗಳವರೆಗೆ ದುಡಿತಿರ್ತಾರೆ. ಈಗ ನಾವು ಒಂದು ನೌಕರಿ ಅಂದ್ರೆ 8 ತಾಸು ಅಂತ ನಾವು ಕೆಲಸ ಮಾಡ್ತೇವೆ, ಅದಕ್ಕೇನೆ ಸಾಕಷ್ಟು ಮಧ್ಯದಲ್ಲಿ ಊಟದ ಬ್ರೇಕ್ ಇತ್ಯಾದಿ ಹೀಗೆಲ್ಲ ಮಾಡ್ತೇವೆ. ಆದ್ರೆ ಸರ್ ಎಂ ವಿಶ್ವೇಶ್ವರರಿಗೆ ಯಾರು ಕೇಳುವವರು ಇಲ್ಲದೆ ಇದ್ರು, ಅವರೇ ಚೀಫ್ ಇಂಜಿನಿಯರ್ ಆಗಿದ್ರು ಸಹಿತ, ಅವರೇ ದಿವಾನ್ ಆಗಿದ್ರು ಸಹಿತ, ಸುಮಾರು 12 ರಿಂದ 14 ತಾಸುಗಳವರೆಗೆ ಒಂದು ದಿವಸದಲ್ಲಿ ಅವರು ದುಡಿತಾ ಇರ್ತಾರೆ. ಹೀಗೆ ಒಟ್ಟು ಅವರು 35 ವರ್ಷ ಇಂಜಿನಿಯರ್ ಆಗಿ, 48 ವರ್ಷ ಆಡಳಿತಗಾರರಾಗಿ, ಒಟ್ಟು 83 ವರ್ಷ 101 ವರ್ಷದಲ್ಲಿ 83 ವರ್ಷ ದೇಶದ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಅವರು ಹೇಳೋ ಒಂದು ಮಾತು ಬಹಳ ಚೆನ್ನಾಗಿದೆ. ಅವರು ಏನ್ ಹೇಳ್ತಾ ಇದ್ದಂದ್ರೆ, ಹೊಲದಲ್ಲೇ ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿಯುತ್ತಾ ದುಡಿಯುತ್ತಾ ಸವೆದು ಹೋಗುವುದು ಲೇಸು. ಏನು, ಕುಳಿತಲ್ಲೇ ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿಯುತ್ತಾ ದುಡಿಯುತ್ತಾ ಸವೆದು ಹೋಗುವುದು ಲೇಸು ಎಂದು ಹೇಳಿ ಅಂತಾರೆ. ಮತ್ತು ಸ್ವತಃ ಅದೇ ರೀತಿ ಅವರು ಬದುಕಿ ತೋರಿಸ್ತಾರೆ. ಇನ್ನು ಅವರು ಭಾರತದ ಪ್ರಜೆಗಳು ಕೇವಲ ಆರ್ಥಿಕವಾಗಿ ಶ್ರೀಮಂತರಾಗುವುದಷ್ಟೇ ಅಲ್ಲ, ಅವರು ಒಂದು ಎಥಿಕಲ್ ಲೈಫ್ ಅನ್ನ ಲೀಡ್ ಮಾಡಬೇಕು, ವ್ಯಾಲ್ಯೂಡ್ ಅಂದ್ರೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸಬೇಕಂತ ಅವ್ರದ್ದು ಆಸೆ ಇರುತ್ತೆ. ಹೀಗಾಗಿ ಅವರು ತಾವು ಸ್ವತಃ ಆ ರೀತಿ ಜೀವಿಸಿ ತೋರಿಸ್ತಾರೆ. 16 ಸಲ ಅವರು ವಿದೇಶಕ್ಕೆ ಹೋಗುವಂತ ಸಂದರ್ಭ ಬರ್ತದೆ, ಸರ್ಕಾರದ ಕೆಲಸಕ್ಕಾಗಿ ಅಥವಾ ತಮ್ಮ ಸ್ವಂತಕ್ಕಾಗಿ. ಅವರು ಯಾವಾಗೇ ಹೋದ್ರು ಸಹಿತ ವಿದೇಶದಲ್ಲಿದ್ದಂತ ಪ್ರತಿಯೊಂದು ಕ್ಷಣವನ್ನು ಸಹಿತ ಅಲ್ಲಿಯ ವಿವಿಧ ಏನಾದ್ರೂ ಒಂದು ಯೋಜನೆಯನ್ನ ಅವರು ಮರಂತಾಗಿ, ಈಗಿನವರು ಅನೇಕ ಜನ ವಿದೇಶ ಬರುವಂತದ್ದು ಇದೆ, ಆದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲಿರುವಂತ ಪ್ರತಿಯೊಂದು ಕಿಚ್ಚಲ್ಲಿ ಯೋಚನೆ ಮಾಡ್ತಾ ಇದ್ರು. ಇನ್ನ 3 ಪೇಟೆಂಟ್ ಅವ್ರ ಹೆಸರಿನಲ್ಲಿ ಇರುತ್ತೆ. ಅವ್ರು ಎಸ್ಪೆಷಲಿ ಅವರು ಡ್ಯಾಮ್ ಕನ್ಸ್ಟ್ರಕ್ಷನ್ ನಲ್ಲಿ ಆಟೋಮೆಟಿಕ್ ಗೇಟ್ ಅನ್ನ ಅಳವಡಿಸ್ತಿರ್ತಾರೆ. ಅದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಇಡೀ ಜಗತ್ತಲ್ಲಿ ಆತರ ಒಂದು ತಂತ್ರಜ್ಞಾನ ಎಲ್ಲಿರೋದಿಲ್ಲ. ಅವರ ಈ ಒಂದು ತಂತ್ರಜ್ಞಾನಕ್ಕೆ ಅವ್ರಿಗೆ ಒಂದು 3 ಪೇಟೆಂಟ್ಗಳಿರುತ್ತೆ. ಈ ಪೇಟೆಂಟ್ಗಳಿರೋದ್ರಿಂದ ರಾಜಧನ ಬರುತ್ತೆ, ರಾಯಲ್ಟಿ. ಆದ್ರೆ 3 ಪೇಟೆಂಟ್ಗಳು ಅವರ ಹೆಸರಿನಲ್ಲಿ ಇದ್ರು ಸಹಿತ ಆ ಪೇಟೆಂಟ್ ಅಂದ್ರೆ ಆ ತಂತ್ರಜ್ಞಾನವನ್ನ ಜಗತ್ತಿನ ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತಾ ಇದ್ರು ಸಹಿತ ಅವರು ಅದಕ್ಕೆ ಪ್ರತಿಫಲ ಆಗಿ ಯಾವುದೇ ಒಂದು ರಾಜನವನ್ನ ದಾನವನ್ನ ಅಥವಾ ರಾಯಲ್ಟಿಯನ್ನ ಪಡೆದುಕೊಳ್ಳೋದಿಲ್ಲ. ಯಾಕಂದ್ರೆ ಸಾರ್ವಜನಿಕ ಉಪಯೋಗ ಇರುವಂತ ಈ ಸಂಗತಿಗಳಿಂದ ಸಾರ್ವಜನಿಕ ಉಪಯೋಗ ಆಗ್ಲಿ ಅನ್ನೋ ಒಂದು ಉದಾರ ಮನಸ್ಸು ಅವ್ರದಿರುತ್ತದೆ ಹೊರತು ಹಣವನ್ನು ಮಾಡುವಂತಹ ಒಂದು ವಿಚಾರದವರು ಆಗಿರೋದಿಲ್ಲ. ಇದೆಲ್ಲದರ ಜೊತೆಗೆ ಸರ್ ಎಂ ವಿಶ್ವೇಶ್ವರವರು ಭಾರತವನ್ನ ಒಂದು ಸ್ವಾಭಿಮಾನಿ ಭಾರತವನ್ನಾಗಿ ಮಾಡಬೇಕಂತ ಅವ್ರಿಗೆ ಆಸೆ ಇರುತ್ತೆ. ಹೇಗೆ ಅಂದ್ರೆ ಮತ್ತೊಬ್ಬರ ಮೇಲೆ ಅವಲಂಬಿಸದಂತ ಆಹಾರ ಉತ್ಪಾದನೆ ಇರಬಹುದು, ತಾಂತ್ರಿಕ ಶಿಕ್ಷಣ ಇರಬಹುದು, ಬೇರೆ ಬೇರೆ ಉದ್ದಿಮೆಗಳಿರ್ಬೋದು, ಅದರಲ್ಲೆಲ್ಲ ಸಹ ಭಾರತ ಕೇವಲ ದುಡಿಮೆಗಾರ ದೇಶ ಆಗದೇನೆ ಆ ಉದ್ದಿಮೆಗಳನ್ನ ಪ್ರಾರಂಭಿಸುವ ಒಂದು ಸ್ವಾಭಿಮಾನಿ ಭಾರತವಾಗಬೇಕಂತ ಅವರು ಕನಸು ಕಂಡಿರ್ತಾರೆ. ಹೀಗೆ ಅವರು ಕಂಡಂತ ಅವರೊಬ್ಬ ಅಪ್ಪಟ ಭಾರತೀಯ ಪ್ರತಿಭೆ, ಅದರಲ್ಲೂ ಸಹಿತ ಈ ತರ ಬಹುಮುಖ ಪ್ರತಿಭೆ ಅಂದ್ರೆ ಆಡಳಿತ ಇರಬಹುದು, ಇಂಜಿನಿಯರಿಂಗ್ ಇರಬಹುದು, ಅರ್ಥಶಾಸ್ತ್ರ ಇರಬಹುದು, ಈ ತರದ ಅನೇಕ ಸಂಗತಿಗಳಲ್ಲಿ ಅತ್ಯಂತ ಪ್ರತಿಭೆಯನ್ನು ಹೊಂದಿರುವಂತಹ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ಇಂತಹ ಇಂಜಿನಿಯರ್ ಅನ್ನ ಇಡೀ ದೇಶದಲ್ಲಿ ಇನ್ನೊಬ್ಬರನ್ನ ಹೆಸರಲಿಕ್ಕೆ ಅಸಾಧ್ಯ. ಅದರ ಜೊತೆಗೆ ಅವ್ರು ಎಷ್ಟು ಸ್ವಾಭಿಮಾನಿ ಮತ್ತು ಅಭಿಮಾನಿ ಆಗಿರ್ತಾರೆ ಅಂದ್ರೆ ಅವ್ರು ಧರಿಸ್ತಿರೋದು ಬಹಳ ಅತ್ಯಂತ ಶಿಸ್ತಿನ ಸಿಪಾಯಿ ಇದ್ದಂಗಿರ್ತಾರೆ ಅವರು. ಅವರು ಧರಿಸಿರುವ ಕೋಟು ಇತ್ಯಾದಿ ಶಿಸ್ತಿನ ಜೊತೆಗೆ ನಿರಂತರವಾಗಿ ಅವ್ರು ಎಲ್ಲೇ ಹೋದ್ರು ಸಹಿತ ಇವನ್ ವಿದೇಶದಲ್ಲೂ ಸಹಿತ ಪೇಟವನ್ನ ಮೈಸೂರು ಪೇಟವನ್ನ ಹಾಕಿಕೊಂಡೇ ಹೋಗ್ತಾ ಇರ್ತಾರೆ. ಹೀಗಾಗಿ ಮೊದಲೆಲ್ಲ ಅವರ ಜೊತೆ ಜೊತೆಗೆ ಮೈಸೂರು ಪೇಟ ಸಹಿತ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡುತ್ತಾರೆ. ಮತ್ತು ಅವರು ಸಲ್ಲಿಸ್ತಾರೆ ಅಂತ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಮೈಸೂರು ನಾಡಿಗೆ ಅವ್ರಿಗೆ ಎಷ್ಟೊಂದು ಅಭಿಮಾನ ಇರುತ್ತೆ ಅಂತಂದ್ರೆ ಅವರು ಮಾಡಿರುವಂತ ಎಲ್ಲ ಉದ್ದಿಮೆಗಳಿಗೆ ಮೈಸೂರು ಎನ್ನುವ ಹೆಸರನ್ನ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಮೈಸೂರು ಲ್ಯಾಂಪ್ಸ್, ಮೈಸೂರು ಟ್ಯಾಂಕು, ಮೈಸೂರು ಸಿಮೆಂಟ್ ಫ್ಯಾಕ್ಟ್ರಿ, ಮೈಸೂರು ಶುಗರ್ ಫ್ಯಾಕ್ಟ್ರಿ, ಮೈಸೂರು ಉಪ್ಪು ಮತ್ತು ಕಬ್ಬಿಣ ಕಂಪನಿ, ಮೈಸೂರು ಸಿಲ್ಕ್ಸ್,
ಈ ತರ ಅನೇಕ

ಮಾಡಿದಂತೆ ಎಲ್ಲಾ ಉದ್ದಿಮೆಗಳಿಗೆ ಮೊದಲ ಹೆಸರು ಮೈಸೂರು ಅನ್ನೋ ಒಂದು ಹೆಸರು ಬಂದಿತ್ತೆ. ಇದರಿಂದ ಅವರಿಗೆ ಮೈಸೂರು ಮೇಲೆ ಇದ್ದಂತಹ ಪ್ರೀತಿ ಎಷ್ಟು ಅನ್ನೋದನ್ನು ನಮ್ಗೆ ಅರ್ಥವಾಗುತ್ತೆ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಒಂದು ಪುಟ್ಟ ಹಳ್ಳಿ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದಂತ ಒಬ್ಬ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ಇಡೀ ದೇಶದಾದ್ಯಂತ ಮೆಚ್ಚುವ ಒಬ್ಬ ಇಂಜಿನಿಯರ್ ಆಗ್ತಾರೆ. ಭಾರತವನ್ನ ಪ್ರಾರಂಭದಲ್ಲಿ ಮೈಸೂರು ಪ್ರಾಂತ ಇದ್ರು, ಮೈಸೂರು, ಮಹಾರಾಷ್ಟ್ರ, ಆಂಧ್ರ, ಗುಜರಾತ್, ಬಿಹಾರ, ಒಡಿಸ್ಸಾ ಈ ತರ ನಾನು ಹೇಳಿದೆ ಎಲ್ಲ ಅನೇಕ ಪ್ರಾಂತಗಳಲ್ಲಿ ಅವರು ಕೆಲಸ ಮಾಡಿ ಭಾರತವನ್ನ ಒಂದು ಸಂಪದ್ಭರಿತ ಸಮೃದ್ಧ ಸ್ವಾಭಿಮಾನಿ ದೇಶವನ್ನಾಗಿ ಮಾಡ್ಬೇಕಂತ ಅವ್ರು ಏನ್ ಕನಸು ಕಂಡಿರ್ತಾರೆ ಅದಕ್ಕೆ ತಾವೇ ಸ್ವತಃ ಒಂದು ಉದಾಹರಣೆಯಾಗಿ ಅನೇಕ ಯೋಜನೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದು ಜನರಿಗೆ ಮನಗಾಣಿಸ್ಕೊಡ್ತಾರೆ. ಹೇಗೆ ದೇಶವನ್ನ ಇವತ್ತು ಅನೇಕ ಇಂಡಸ್ಟ್ರಿಗಳನ್ನ ನಾವು ಕಾಣ್ತೇವೆ, ಇವತ್ತು ಅನೇಕ GDP ಇತ್ಯಾದಿ ಅವೆಲ್ಲಕ್ಕೂ ಒಂದು ಅಡಿಪಾಯವಾಗಿ ಸರ್ ಎಂ ವಿಶ್ವೇಶ್ವರನವರು ಪ್ರಾರಂಭಿಸಿದ ಉದ್ದಿಮೆಗಳಿದೆ. ಒಂದ್ ಸರ್ ಎಂ ವಿಶ್ವೇಶ್ವರನವರ ಬಗ್ಗೆ ಹೇಳೋದಕ್ಕೆ ಬಹಳ ಅಭಿಮಾನದಿಂದ ನಾವೆಲ್ಲ ಹೇಳ್ಕೊಳ್ಳೋದು ಒಂದು ವಿಷಯ ಏನಂತಂದ್ರೆ, ನೋಡಿ ಒಬ್ಬ ವ್ಯಕ್ತಿ, ಯಾವ ಹುಡುಗ ಅತ್ಯಂತ ಬಡ ಕುಟುಂಬದಂತ ಒಬ್ಬ ಹುಡುಗನಿಗೆ ಮನೆಯಲ್ಲಿ ಓದ್ಲಿಕ್ಕೆ ದೀಪ ಇರದೇನೆ ಬೀದಿ ದೀಪದ ಕೆಳಗೆ ಓದಂತ ಒಬ್ಬ ವ್ಯಕ್ತಿ ಇಡೀ ದೇಶದಾದ್ಯಂತ ಎಲ್ಲಾ ಜನರಿಗೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಬೆಳಕನ್ನ ನೀಡ್ತಾರೆ. ವಿದ್ಯುತ್ತನ್ನ ಜಲ ವಿದ್ಯುತ್ ಯೋಜನೆಗಳ ಮೂಲಕ, ಜಲ ಅನೇಕ ಯೋಜನೆಗಳ ಮೂಲಕ ವಿದ್ಯುತ್ ಬೆಳಕನ್ನ ನೀಡ್ತಾರೆ. ಹಾಗೆ ಅವರು ವಾರಣ್ಣದ ಮನೆಗೆ ಹೋಗ್ತಾ ಇರ್ತಾರೆ, ವಾರಕ್ಕೊಬ್ಬರು ಮನೆಗೆ ಊಟಕ್ಕೆ ಹೋಗುವಂತ ಪದ್ಧತಿ ಅವಾಗಿರುತ್ತೆ. ಅಂತಹ ವ್ಯಕ್ತಿ ಲಕ್ಷಾಂತರ ಜನ, ವಿಶೇಷವಾಗಿ ಮೈಸೂರು, ಮಂಡ್ಯ, ಹಾಸನ, ಇಲ್ಲಿ ಸುತ್ತ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು ಇತ್ಯಾದಿ ಸೇರುತ್ತೆ, ಇಲ್ಲಿರುವಂತ ಅನೇಕ ಜನ ಕೋಟ್ಯಾಂತರ ಜನರ ಮನೆ ಮನೆ ಅಗಲಿನ ಮೇಲೆ ಇವತ್ತು ಸರ್ ಎಂ ವಿಶ್ವೇಶ್ವರ ಹೆಸರಿದೆ. ಅವರೇ ಕಟ್ಟಿದಂತ KRS ಡ್ಯಾಮಿನ ಕಾರಣದಿಂದಾಗಿ ಇವತ್ತು ಲಕ್ಷಾಂತರ ಹೆಕ್ಟರ್ ಭೂಮಿಯಲ್ಲಿ ನೀರಾವರಿ ನಡೆದು ಜನ, ಇಲ್ಲಿಯ ಜನ ಕೃಷಿಕರು ಸಮೃದ್ಧವಾಗಿ ಬೆಳೆಗಳನ್ನ ತೆಗೆದು ಅಲ್ಲಿಯ ಜನರ ಆಹಾರದ ಸಮಸ್ಯೆಯನ್ನು ನೀಗಿದ್ದಾರೆ, ಸಂಪದ್ಭರಿತರಾಗಿದ್ದಾರೆ. ಹೀಗೆ ಇನ್ನೊಂದು, ಯಾವ ಹುಡುಗನಿಗೆ ಅವ್ರಿಗೆ SSLC ಎಕ್ಸಾಮ್ ಕಟ್ಲಿಕ್ಕೆ ಫೀಸ್ ಕಟ್ಲಿಕ್ಕೆ ಹಣ ಇರೋದಿಲ್ಲ, ಅವಾಗ ಅವರು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದವರೆಗೆ ನಡ್ಕೊಂತ ಹೋಗಿರ್ತಾರೆ, ಒಂದು ಗಂಟೆವರೆಗೆ ರಾತ್ರಿ ಎಲ್ಲ ಪುನಃ ಹಣವನ್ನ ಸಂಗ್ರಹ ಮಾಡಿ ಮತ್ತೆ ನಡ್ಕೊಂತ ಬಂದು ಫೀಸ್ ತುಂಬಿರ್ತಾರೆ. ಅಂತಹ ಕಷ್ಟದಲ್ಲಿ ಶಿಕ್ಷಣವನ್ನು ಪೂರೈಸಿದಂತ ಒಬ್ಬ ವ್ಯಕ್ತಿ ನಂತರ ಮೈಸೂರು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾರೆ, UVC ಯೂನಿವರ್ಸಿಟಿ ಇಂಜಿನಿಯರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡ್ತಾರೆ, ಜಯಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಕೇಂದ್ರವನ್ನ ಮಾಡ್ತಾ ಇರ್ತಾರೆ, ಮತ್ತು ಬಡ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದವರು ಅಂತವ್ರಿಗೆಲ್ಲ ಮಕ್ಕಳಿಗೆ ತಮ್ಮ ಸರ್ಕಾರದಿಂದ ಶಿಷ್ಯವೇತನ ಸ್ಕಾಲರ್ಶಿಪ್ ಅನ್ನ ಕೊಡುವುದನ್ನ ಪ್ರಾರಂಭ ಮಾಡ್ತಾರೆ. ಯಾರಿಗೆ ಪಾಠವನ್ನ ಓದ್ಲಿಕ್ಕೆನೆ ಅವಕಾಶ ಇರಲಿಲ್ಲ, ಬಹಳ ತೊಂದರೆ ಇತ್ತು, ಅಂತಹ ವ್ಯಕ್ತಿ ತಾವೇ ಒಂದು ಪಾಠವಾಗ್ತಾರೆ, ತಾವೇ ಒಂದು ನಾವೆಲ್ಲ ಓದಬೇಕಂತ ಅವರ ಜೀವನ ಪಾಠ ಅಷ್ಟೊಂದು ಅರ್ಥವತ್ತವಾಗಿ ಇದೆ. ಹೀಗೆ ಸರ್ ಎಂ ವಿಶ್ವೇಶ್ವರ ತಾವು ಕಂಡಂತ ಭಾರತದ ಕನಸನ್ನ ನನಸು ಮಾಡ್ಲಿಕ್ಕೆ ಸಾಕಷ್ಟು ಯೋಜನೆಗಳನ್ನ ಅತ್ಯಂತ ಯಶಸ್ವಿ ಮಾಡ್ತಾರೆ, ನಿರಂತರವಾಗಿ ಅದಕ್ಕಾಗಿ ಶ್ರಮಿಸ್ತಾರೆ. ಅವರೆಷ್ಟೊಂದು ಸ್ವಾಭಿಮಾನಿ ಆಗಿರ್ತಾರೆ ಅಂದ್ರೆ, ಕೊನೆಗೆ ಸರ್ಕಾರ ಅವಾಗ ಕೇಂದ್ರ ಸರ್ಕಾರದಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಯೋಚನೆ ಮಾಡ್ತದೆ. ಅವ್ರು ಹೇಳ್ತಾರೆ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ, ನೀವು ನನಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರಂತ ಹೇಳಿ ನಾನು ನಿಮ್ಮ ಸರ್ಕಾರದ ಎಲ್ಲಾ ಮಾತುಗಳನ್ನ ಕೇಳಬೇಕಂತಿಲ್ಲ, ನಾನು ಯಾವುದು ಸರಿ ಅಂತ ನನಗೆ ಅನಿಸುತ್ತೆ ಅದನ್ನ ಮಾತ್ರ ಕೇಳ್ತೇನೆ, ನೀವು ನಿಮ್ಮ ಬಿಡೆಯಲ್ಲಿ ನಾನು ಇರ್ತೇನೆ ಅಂತ ಅನ್ಕೋಬೇಡಿ ಅಂತೇಳಿ ಅವರ ಮುಖದ ಮೇಲೆ ನೇರವಾಗಿ ಹೇಳ್ತಾರೆ. ಇಂತಹ ಧೈರ್ಯ ಆ ತರದ ಸರ್ ಎಂ ವಿಶ್ವೇಶ್ವರ ಅಂತ ವ್ಯಕ್ತಿಗಳಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಶಿಕ್ಷಣದ, ಅವರಿಗೆ ಶಿಕ್ಷಣ ಮುಗಿತಾ ಮುಗಿತಾ ಇದ್ದಂಗೆನೆ ಸರ್ಕಾರ ಕರೆದು ಕೆಲಸ ಕೊಡ್ತದೆ ಅಂತ ಅವಾಗ ಪ್ರಾರಂಭ ಆದಂತೂ ಸುಮಾರು 83 ವರ್ಷಗಳವರೆಗೆ ಸತತವಾಗಿ ಒಬ್ಬ ಪ್ರತಿಭಾವಂತ ಅಭಿಯಂತರರಾಗಿ, ಒಬ್ಬ ಮೈಸೂರಿನ ದಿವಾನರಾಗಿ, ಆಡಳಿತಗಾರರಾಗಿ, ಸಾಹಿತ್ಯದ ಅಭಿಮಾನಿಗಳಾಗಿ, ಉದ್ಯಮದಾರರಾಗಿ, ಈಗ ಅನೇಕ ಪ್ರತಿಭೆಗಳನ್ನು ಹೊಂದಿದ್ದರಾಗಿ, ಮಲ್ಟಿ ಫೆಸೆಟೆಡ್ ಪರ್ಸನಾಲಿಟಿ ಅಂತ ನಾವೇನಂತೆ, ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದವರಾಗಿ ಈ ದೇಶದ ಸೇವೆಯನ್ನ ಮಾಡ್ತಾರೆ. ಯಾವಾಗಲೂ ಅವರು ದೇಶದ ಬಗ್ಗೆ ಅತ್ಯಂತ ಅಭಿಮಾನ ಉಳ್ಳವಂತರಾಗಿ ಅತ್ಯಂತ ಕಟ್ಟುನಿಟ್ಟಿನ ಶಿಸ್ತಿನ ಜೀವನವನ್ನ ಅವರು ನಡೆಸ್ತಾ ಇರ್ತಾರೆ. ಇಂತಹ ಒಬ್ಬ ವ್ಯಕ್ತಿ ನಮಗೆ ಆದರ್ಶಪ್ರಾಯಬೇಕು. ಇಂದಿನ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ತಮಗೆ ಆದರ್ಶ ಅಂದ್ರೆ ಅವ್ರು ಏನ್ ಅನ್ಕೋತಾರೆ, ಯಾವ್ದೋ ಚಿತ್ರ ನಟರನ್ನೋ, ಯಾರೋ ಕ್ರಿಕೆಟ್ ಪಟುವನ್ನೋ,
ಅಥವಾ ಹೆಚ್ಚು ಹಣವನ್ನು ಗಳಿಸುವಂತ ವ್ಯಕ್ತಿಯನ್ನು

0: ಅವರನ್ನ ಆದರ್ಶವಾಗಿ ಅಲ್ಲ, ಅದು ಸರಿ ಅಲ್ಲ. ಹೇಗೆಂದ್ರೆ ಈ ತರದ ವ್ಯಕ್ತಿ ಯಾರು ಕಷ್ಟದಿಂದ ಸ್ವತಃ ಶ್ರಮ ಪಟ್ಟು ಯಾರದೇ ಸಹಾಯ ಇಲ್ಲದೇನೆ ತಮ್ಮಷ್ಟಕ್ಕೆ ತಾವೇ ಸ್ವತಃ ಕಷ್ಟಪಟ್ಟು ಪ್ರತಿಭೆಯನ್ನ ಗಳಿಸಿದ್ದಲ್ದೇನೆ ದೇಶಕ್ಕಾಗಿ ತಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಸಹಿತ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಅಂತ ಸರ್ ಎಂ ವಿಶ್ವೇಶ್ವರಯ್ಯವರು ನಮ್ಗೆ ಆದರ್ಶಪ್ರಾಯರಾಗಿ ನಿಲ್ಲಬೇಕು. ಇವತ್ತಿನ ಯುವ ಜನಾಂಗ ಎಸ್ಪೆಷಲಿ ಯಾವುದನ್ನ ನಾವು ಜನ್ಜಿಗಳಿಗೆ ಅಂತಂತೆ ಇವರಿಗೆಲ್ಲ ಅತ್ಯಂತ ಈ ತರದ ಸರ್ ಎಂ ವಿಶ್ವೇಶ್ವರಯ್ಯವರ ಪುಸ್ತಕಗಳನ್ನ ನಾವು ಓದ್ಬೇಕು ಖಂಡಿತವಾಗಿ. ಅವರಿಂದ ಪ್ರೇರಣೆಯನ್ನ ಪಡ್ಕೋಬೇಕು. ಹಾಗಂದಾಗ ಮಾತ್ರ ನಾವು ಕಂಡಂತ ಕನಸನ್ನ ಹೇಗೆ ನನಸು ಮಾಡಬಹುದು ಅನ್ನೋದನ್ನ ಅರ್ಥ ನಮ್ಗೆ ಸಾಧ್ಯ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯವರು ಕೇವಲ ಕನಸು ಕಾಣುವ ಕನಸುಗಾರನಾಗದನೆ ಕನಸನ್ನ ನನಸು ಮಾಡುವ ಸಾಧಕನಾಗಿ ನಮ್ ಕಣ್ ಮುಂದೆ ನಿಂದಿರ್ತಾರೆ. ಹೀಗಾಗಿ ಅವರು ಕಂಡಂತ ಕನಸಿನ ಭಾರತಕ್ಕೆ ಅವರು ಭದ್ರ ಬುನಾದಿಯನ್ನ ಹಾಕ್ತಾರೆ ಎಲ್ಲಾ ದೃಷ್ಟಿಯಿಂದ, ಉದ್ಯಮ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆಡಳಿತದಲ್ಲಿ, ಹೀಗೆ ಅನೇಕ ಸಾರಿಗೆ ಕ್ಷೇತ್ರದಲ್ಲಿ, ಹೀಗೆ ಈ ಅನೇಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಿತ ಅವರು ಭದ್ರವಾದಂತ ಬುನಾದಿಯನ್ನ ಹಾಕ್ತಾರೆ. ಹೀಗಾಗಿ ಇವತ್ತು ಅವ್ರಿಗೆ ನಮ್ ಕಣ್ಮುಂದೆ ಆದರ್ಶ ಪ್ರಾಯರಾಗಿ ನಿಲ್ತಾರೆ. ಹೀಗೆ ಸರ್ ಎಂ ವಿಶ್ವೇಶ್ವರ ಒಬ್ರು ಅನುಕರಣೀಯ ಪ್ರೇರಣಾದಾಯಿ ಭಾರತ ಪುತ್ರರಾಗಿ ನಿಜವಾಗ್ಲಿ ಅವರು ಭಾರತ ರತ್ನ ಅಂತ ಅನಿಸ್ಕೊಳ್ತಾರೆ. ಭಾರತ ರತ್ನ ಪ್ರಶಸ್ತಿನ ನಾವು ಅನೇಕ ಜನರಿಗೆ ದೇಶ ಸ್ವಾತಂತ್ರ್ಯ ಬಂದಾಗಿನಿಂದ ಕೊಡ್ತಾ ಇದೆ, ಆದ್ರೆ ಈ ತರದ ಅಪರೂಪದ ವ್ಯಕ್ತಿಗಳಿಗೆ ಭಾರತ ರತ್ನ ಅಂತ ಕೊಟ್ಟದ್ದು ಅತ್ಯಂತ ಅರ್ಥವತ್ತಾಗಿರ್ತದೆ. ಅದಕ್ಕೆ ಭಾರತ ರತ್ನ ಪ್ರಶಸ್ತಿಗೇನೆ ಒಂದು ಹೆಚ್ಚಿನ ಬೆಲೆ ಇವರಿಂದಾಗಿ ಬರುತ್ತದೆ. ಇಷ್ಟು ಸಂಗತಿಯನ್ನ ನಾನು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮೋಕ್ಷಗಂಡಂ ವಿಶ್ವೇಶ್ವರಯ್ಯನವರು ಅಪ್ಪಟ ಭಾರತೀಯ ಅಪ್ಪಟ ಕನ್ನಡಿಗನೊಬ್ಬ ತಾನು ಭಾರತದ ಬಗ್ಗೆ ಈ ನಾಡಿನ ಬಗ್ಗೆ ಕಂಡ ಕನಸು ಮತ್ತು ಆ ಕನಸನ್ನ ನನಸು ಮಾಡೋದಕ್ಕೋಸ್ಕರ ತಾವು ಸ್ವತಃ ಏನು ಮಾಡಿದ್ರು ಅನ್ನೋದನ್ನ ಇಲ್ಲಿವರೆಗೆ ನಾನು ತಮ್ಗೆ ಹೇಳಿದ್ದೇನೆ. ತಮ್ಗೆ ಅನೇಕ ವಿಷಯಗಳು ಇದಲ್ದೇನೂ ಗೊತ್ತಿರಬಹುದು, ನೀವು ಅನೇಕ ಕಡೆಯಲ್ಲಿ ಓದಿರಬಹುದು. ಆದ್ರೆ ನಂದು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂತಂದ್ರೆ, ನೀವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯವರ ಜೀವನ ಚರಿತ್ರೆಯನ್ನು ಖಂಡಿತವಾಗಿ ಓದಬೇಕು. ಅವರು ಹೇಗೆ ಕಷ್ಟ ಕಾಲದಿಂದ ಅವರ ನೋಡ್ಕೊಳ್ಳಿಕ್ಕೆ ಅವ್ರ ತಂದೆನೇ ಇರೋದಿಲ್ಲ, ಅವ್ರ ತಾಯಿಲಿ ಜೊತೆಗೆ ಅವ್ರ ಸೋದರ ಮಾವನ ಮನೆಯಲ್ಲಿ ಇರ್ತಾರೆ, ಅಲ್ಲಿದ್ಕೊಂಡು ಬಹಳ ಕಷ್ಟಪಟ್ಟು ಬೀದಿ ದೀಪದ ಕೆಳಗೆ ಕುತ್ಕೊಂಡು ಓದ್ತಾರೆ ಅನೇಕ. ನಂತರ ಬೆಂಗಳೂರಿಗೆ ಬಂದು ಶಿಕ್ಷಣವನ್ನು ಪೂರೈಸ್ತಾರೆ. ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕುಂದಿರುವಂತಹ ಸಂದರ್ಭದಲ್ಲಿ ಅವರಿಗೆ ಏನು ಫೀಸ್ ಕಟ್ಟಲಿಕ್ಕೂ ಸಹಿತ ಹಣ ಇರೋದಿಲ್ಲ. ಇನ್ನು ಬಸ್ಸಿಗೆ ಹೋಗಿ ಚಿಕ್ಕ ಅಂದ್ರೆ ಅವ್ರ ಮುದ್ದೇನವ್ರಿಗೆ ಅದೆಲ್ಲ ಹೋಗಿ ಹಣ ತರಬೇಕಂದ್ರೆ ಮತ್ತೆ ಬಸ್ಸಿಗೆ ಹಣ ಖರ್ಚಾಗುತ್ತಲ್ಲ ಅನ್ನೋ ಒಂದು ಕಾರಣದಿಂದ ನಡ್ಕೊಂತ ಹೋಗಿ ಸುಮಾರು 60-70 ಕಿಲೋಮೀಟರ್ ನಡ್ಕೊಂತ ಹೋಗಿ ಮತ್ತೆ ನಡ್ಕೊಂತ ಬರ್ತಾರೆ. ಆ ಹಣವನ್ನು ಉಳಿಸಿ ಫೀಸ್ ಕಟ್ತಾರೆ. ಮುಂದೆ ಪುಣಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಶಿಕ್ಷಣವನ್ನು ಪೂರೈಸ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಅಲ್ಲಿ ಅವ್ರ ಬಿ ಎ ಶಿಕ್ಷಣ ಇರುತ್ತೆ. ನಂತರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿಕ್ಷಣ ಮುಂದೆ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿ ನಮ್ ಕಣ್ ಮುಂದೆ ಅವರು ನಿಂತಿದ್ದಾರೆ. ಅನೇಕ ಕೆಲಸಗಳನ್ನು ನಮಗೆ ಅವರು ಮಾಡಿ ತೋರಿಸಿದ್ದಾರೆ. ಇಂತಹ ಒಬ್ಬ ಪ್ರಾಮಾಣಿಕ ದಕ್ಷ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ನಾಡಿನವರು ಅನ್ನೋದು ನಮ್ಗೆಲ್ಲ ಬಹಳ ಹೆಮ್ಮೆ ಕೊಡುವಂತ ವಿಷಯ. ಹೀಗಾಗಿ ಅವರಿಗೆ ಕುರಿತಾದಂತ ಅವರ ಆತ್ಮಚರಿತ್ರೆ ಕುರಿತಾದಂತ ಅನೇಕ ಪುಸ್ತಕಗಳಿದೆ, ಕನ್ನಡದಲ್ಲಿ ಇದೆ, ಇಂಗ್ಲಿಷ್ನಲ್ಲೂ ಇದೆ. ಅದನ್ನ ನಾವು ಸಿಕ್ಕರೆ ಖಂಡಿತವಾಗಿ ಓದಬೇಕು. ಅದನ್ನ ಅವರನ್ನ ನಾವು ಮಾಡೆಲ್ ಆಗಿ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಾವು ಕಾಣುವ ಕನಸನ್ನ ನನಸು ಮಾಡ್ಲಿಕ್ಕೆ ಒಂದು ಹೆಚ್ಚಿನ ಪ್ರೇರಣೆ ಅವರ ಆತ್ಮಚರಿತ್ರೆಯಿಂದ ಖಂಡಿತವಾಗಿ ಸಿಗುತ್ತೆ. ಆ ಕೆಲಸನ ನೀವೆಲ್ಲ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಭಾರತ ಕುರಿತು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕಾಗೋ ಅಧಿವೇಶನದ ಬಗ್ಗೆ ಮತ್ತು ವಿನೋಬಾ ಭಾವೆಯವರ ಜನ್ಮದಿನಾಚರಣೆ ಹಾಗೆ ಅಮೆರಿಕದ ದಾಳಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಚಿಕಾಗೋ ಮೊದಲ ಸಮ್ಮೇಳನ ಎಂದರೆ 1893 ಸೆಪ್ಟೆಂಬರ್ 11 ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನವು ಈ ಐತಿಹಾಸಿಕ ಸಮ್ಮೇಳನದಲ್ಲಿ ಭಾರತದ ಪರವಾಗಿ ಭಾಗವಹಿಸಿದ ಸ್ವಾಮಿ ವಿವೇಕಾನಂದರು ನೀಡಿದ ಅದ್ಭುತ ಭಾಷಣ ಇಡೀ ಗಮನ ಸೆಳೆಯಿತು. ಈ ಭಾಷಣದಲ್ಲಿ ಆರಂಭದಲ್ಲಿ ವಿವೇಕ

ಕಂಡರು ಸಭಿಕರನ್ನ ಉದ್ದೇಶಿಸಿ ಅಮೆರಿಕದ ನನ್ನ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಕರೆಯುತ್ತಿದ್ದರಂತೆ. ಅಲ್ಲಿದ್ದ 7,000 ಹೆಚ್ಚು ಜನ ಭಾವುಕರಾಗಿ ಸತತ 2 ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳಿಯನ್ನ ತಟ್ಟಿದರು. ಇದು ಹಿಂದೂ ಧರ್ಮದ ಪರಿಚಯ. ಪಾಶ್ಚಾತ್ಯ ಜಗತ್ತಿಗೆ ಭಾರತದ ಸನಾತನ ಧರ್ಮ, ವೇದಾಂತ ಹಾಗೂ ಯೋಗದ ಉನ್ನತ ತತ್ವಗಳನ್ನ ಪರಿಚಯಿಸಿದ ಹೆಗ್ಗಳಿಕೆ ಈ ಸಮ್ಮೇಳನಕ್ಕೆ ಸಲ್ಲುತ್ತದೆ. ಜಗತ್ತಿನ ಎಲ್ಲ ಧರ್ಮಗಳು ಅಂತಿಮವಾಗಿ ಒಂದೇ ಗುರಿಯನ್ನ ತಲುಪುವ ವಿಭಿನ್ನ ಹಾದಿಗಳು ಎಂಬುದನ್ನು ವಿವೇಕಾನಂದರು ವಿವರಿಸಿದ್ದಾರೆ. ಧಾರ್ಮಿಕ ಅಂಧ ಅಭಿಮಾನ ಮತ್ತು ಕಟ್ಟುಪಾಡುಗಳು ಕೊನೆಗೊಳ್ಳಬೇಕೆಂದು ಅವರು ಕರೆ ನೀಡಿದರು. ಈ ಸಮ್ಮೇಳನ ಮತ್ತು ಸ್ವಾಮಿ ವಿವೇಕಾನಂದರ ಭಾಷಣದ ಬಗ್ಗೆ ಸಾಕಷ್ಟು ಚಿಕಾಗೋದಲ್ಲಿ ಅವರ ಸ್ಮರಣಾರ್ಥವೇ ಇದೆ. ಆಚಾರ್ಯ ವಿನೋಬಾ ಭಾವೆಯವರು ಭಾರತ ಸ್ವಾತಂತ್ರ್ಯದ ಹೋರಾಟಗಾರ ಮತ್ತು ಪ್ರಸಿದ್ಧ ಭೂದಾನ ಚಳವಳಿಯ ಹರಿಕಾರರಾಗಿದ್ದಾರೆ. ಇವರ ಪೂರ್ಣ ಹೆಸರು ವಿನಾಯಕ ನರಹರಿ ಭಾವೆ. ಇವರು ಸೆಪ್ಟೆಂಬರ್ 11, 1895 ಜನಿಸಿ ನವೆಂಬರ್ 15, 1982 ಹುತಾತ್ಮರಾದರು. ಮಹಾತ್ಮ ಗಾಂಧೀಜಿಯವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಹಾಗೂ ಅಹಿಂಸೆಯ ಪ್ರತಿಪಾದಕರಾಗಿದ್ದರು. ಇವರು ಭೂಮಿ ಇಲ್ಲದ ಬಡವರಿಗೆ ಶ್ರೀಮಂತರಿಂದ ಭೂಮಿಯನ್ನು ದಾನವಾಗಿ ಪಡೆದು ಹಂಚುವ ಮಹತ್ ಕಾರ್ಯವನ್ನು 1951 ತೆಲಂಗಾಣದ ಪಂಚಪಳ್ಳಿಯಲ್ಲಿ ಪ್ರಾರಂಭಿಸಿದರು. ವಿನೋಬಾ ಭಾವೆಯವರು ಕನ್ನಡ ಲಿಪಿಯನ್ನು ಅತ್ಯಂತ ಸುಂದರವಾದ ಲಿಪಿ ಎಂದು ಪರಿಗಣಿಸಿ ಲಿಪಿಗಳ ರಾಣಿ ಎಂದು ಶ್ಲಾಘಿಸಿದರು. ಭಗವದ್ಗೀತೆಯನ್ನು ಮರಾಠಿ ಮತ್ತು ಇತರೆ ಭಾಷೆಗಳಲ್ಲಿ ಸರಳವಾಗಿ ಅನುವಾದಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಸೆಪ್ಟೆಂಬರ್ 11, 2001 ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಿಶ್ವ ವಾಣಿಜ್ಯ ಕೇಂದ್ರ ಅಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ WTC ಅವಳಿ ಕಟ್ಟಡಗಳ ಮೇಲೆ ಅಲ್ಕೈದಾ ಉಗ್ರರು ವಿಮಾನಗಳ ಮೂಲಕ ಭೀಕರ ದಾಳಿ ನಡೆಸಿದ ದಿನ ಸೆಪ್ಟೆಂಬರ್ 11, 2001. ಇದನ್ನ 9/11 ದಾಳಿ ಎಂದು ಕರೆಯಲಾಗುತ್ತದೆ. ಅಲ್ಕೈದಾ ಉಗ್ರ ಸಂಘಟನೆಯು ಅಪಹರಿಸಿದ 4 ವಾಣಿಜ್ಯ ವಿಮಾನಗಳನ್ನ ಈ ಕೃತ್ಯಕ್ಕೆ ಬಳಸಿಕೊಂಡಿತು. ಇವುಗಳಲ್ಲಿ 2 ವಿಮಾನಗಳು ವಿಶ್ವ ವಾಣಿಜ್ಯ ಕೇಂದ್ರದ ಅವಳಿ ಟವರ್ಗಳಿಗೆ ಡಿಕ್ಕಿ ಹೊಡೆದವು. 3ನೇ ವಿಮಾನವು ಅಮೆರಿಕದ ರಕ್ಷಣಾ ಇಲಾಖೆಯ ಕುರಿತು ಕಚೇರಿಯಾದ ಫೆಂಟಾಗನ್ ಮೇಲೆ ಅಪ್ಪಳಿಸಿತು ಮತ್ತು 4ನೇ ವಿಮಾನವು ಪೆನ್ಸಿಲ್ವೇನಿಯಾದಲ್ಲಿ ಪತನಗೊಂಡಿತು. ಈ ಕರಾಳ ದಾಳಿಯಲ್ಲಿ ಸುಮಾರು 3,000 ಅಧಿಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡರು ಮತ್ತು ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಉಂಟಾಯಿತು. ಈ ಘಟನೆಯು ಜಾಗತಿಕ ರಾಜಕಾರಣವನ್ನು ಶಾಶ್ವತವಾಗಿ ಬದಲಿಸಿತು ಮತ್ತು ಅಮೆರಿಕವು ಉಗ್ರರ ವಿರುದ್ಧ ಭಯೋತ್ಪಾದನೆ ವಿರುದ್ಧದ ಯುದ್ಧ ಘೋಷಿಸಲು ಕಾರಣವಾಯಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಹರ್ಷಿತಾ ಮತ್ತು ಕುಮಾರಿ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಹರ್ಷಿತಾ ಮತ್ತು ಕುಮಾರಿ ರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಸ್ನೇಹಿತರು, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಹರ್ಷಿತಾ ಹಾಗೂ ಕುಮಾರಿ ರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಟಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಸೇಠ್ ಬೆಳಿಗ್ಗೆ 10:00-1:00 ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಲಭ್ಯವಿರುತ್ತಾರೆ, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ಟರ್ ರಾಜು ವಾಗ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ.

ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663188. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 48 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 18 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 23 ರೂಪಾಯಿ, ಸೋರೆಕಾಯಿ 13 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 8 ರೀತಿಯ ಹಸಿರು ಹಾವುಗಳು ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 8 ಹಸಿರು

ಹೆಚ್ಚಿನ ಹಸಿರು ಅವುಗಳು ಪ್ರಪಂಚದಾದ್ಯಂತ ಕಾಡುಗಳು, ಹುಲ್ಲುಗಾವಲುಗಳು, ಜೌಗು ಪ್ರದೇಶಗಳು ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವ ಅತ್ಯಂತ ಆಕರ್ಷಕ ಸರೀಸೃಪಗಳಾಗಿವೆ. ಹಸಿರು ಹಾವುಗಳ ಮುಖ್ಯ ಲಕ್ಷಣವೆಂದರೆ ಅವುಗಳ ಬಣ್ಣವು ಕಾಡಿನಲ್ಲಿ ಉತ್ತಮವಾಗಿ ಬೇಟೆಯಾಡಲು ಅವುಗಳನ್ನು ಮರೆಮಾಚುವಿಕೆಯಲ್ಲಿ ಪರಿಪೂರ್ಣವಾಗಿಸುತ್ತದೆ. ಎಲ್ಲ ಹಸಿರು ಹಾವುಗಳು ನಿರುಪದ್ರವವಲ್ಲ, ಏಕೆಂದರೆ ಜನರಿಂದ ಹೆಚ್ಚುವರಿ ಎಚ್ಚರಿಕೆಯ ಅಗತ್ಯವಿರುವ ವಿಷಕಾರಿ ಪ್ರಭೇದಗಳಿವೆ. ನಡವಳಿಕೆ, ಆವಾಸ ಸ್ಥಾನಗಳು ಮತ್ತು ದೈಹಿಕ ಗುಣಲಕ್ಷಣಗಳಿಗೆ ಬಂದಾಗ ಹಸಿರು ಹಾವುಗಳು ವೈವಿಧ್ಯ ವಿಶಿಷ್ಟಗಳನ್ನು ಹೊಂದಿವೆ. ಹಾಗಾದರೆ ಈ ವಿಶಿಷ್ಟ ಹಾವುಗಳನ್ನು ನೋಡುವುದಾದರೆ, ಒಂದನೆಯದು ಹಸಿರು ಬಳ್ಳಿ ಹಾವು, ತೆಳ್ಳಗಿನ ಮರದ ವೇಷ ತಜ್ಞ. ಹಸಿರು ವೈನ್ ಹಾವು ತನ್ನ ತೆಳುವಾದ ದೇಹ ಮತ್ತು ಮೊಣಚಾದ ತಲೆಯ ಕಾರಣದಿಂದಾಗಿ ಪ್ರಸಿದ್ಧವಾಗಿದೆ. ಹಾವು ಮರಗಳಲ್ಲಿ ನೇತಾಡುವ ಬಳ್ಳಿಗಳನ್ನು ಅನುಕರಿಸಲು ಅನುವು ಮಾಡಿಕೊಡುತ್ತದೆ. ಈ ವೃಕ್ಷ ಹಾವು ಹೆಚ್ಚಾಗಿ ಭಾರತ ಮತ್ತು ಆಗ್ನೇಯಾ ಏಷ್ಯಾದಲ್ಲಿ ವಾಸಿಸುತ್ತದೆ ಮತ್ತು ಕಾಡುಗಳ ಪೊದೆಗಳು ಮತ್ತು ಸಸ್ಯವರ್ಗದಲ್ಲಿ ಕಂಡುಬರುತ್ತವೆ. ಇದರ ದೇಹ ಬಣ್ಣ ಹಸಿರು ಬಣ್ಣದಾಗಿರುವುದರಿಂದ ಹಲ್ಲಿಗಳನ್ನು ಬೇಟೆಯಾಡುವಲ್ಲಿ ಮರೆಮಾಚುವಿಕೆ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಹಾವು ಸ್ವಲ್ಪ ವಿಷಕಾರಿಯಾಗಿದೆ, ಆದರೆ ಜನರಿಗೆ ಅಪಾಯಕಾರಿಯಲ್ಲ ಎಂದು ಹೇಳಬೇಕು. ಎರಡನೆಯದಾಗಿ ಹಸಿರು ಮಾಂಬ, ಅಂದರೆ ವೇಗದ ಮತ್ತು ವಿಷಪೂರಿತ ಪರ್ವತಾರೋಹಿ. ಹಸಿರು ಮಾಂಬ ಆಫ್ರಿಕಾದಲ್ಲಿ ವಾಸಿಸುವ ಜಾತಿಗೆ ಸೇರಿದ್ದು ಕಪ್ಪು ಮಾಂಬ ಹಾವಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಹಾವುಗಳು ಕರಾವಳಿ ಕಾಡುಗಳಲ್ಲಿ ವಾಸಿಸುತ್ತವೆ. ಅಲ್ಲಿ ಅವು ತಮ್ಮ ಚುರುಕುತನ ಮತ್ತು ವಿಷತ್ವದ ಸಹಾಯದಿಂದ ಬೇಟೆಯಾಡುತ್ತವೆ. ಇತರೆ ಆಕ್ರಮಣಕಾರಿ ಹಾವುಗಳಿಂದ ಭಿನ್ನವಾಗಿ ಹಸಿರು ಮಾಂಬ ರಕ್ಷಣಾ ಸಾಧನವಾಗಿ ಮರೆಮಾಚುವಿಕೆಯನ್ನು ಬಳಸುವ ಸಾಮರ್ಥ್ಯದಿಂದಾಗಿ ಸಾಧ್ಯವಾದಷ್ಟು ಮನುಷ್ಯರನ್ನು ತಪ್ಪಿಸುತ್ತದೆ. ಈ ಹಾವು ಆಫ್ರಿಕಾದಲ್ಲಿ ಅತ್ಯಂತ ನಯವಾದ ಪಚ್ಚೆ ಹಸಿರು ಮಾಪಕಗಳನ್ನು ಹೊಂದಿವೆ. ಮೂರನೆಯದಾಗಿ ಒರಟು ಹಸಿರು

ಬಹು ನಿರುಪದ್ರವಿ ತೋಟ ಆರೋಹಿ. ಒರಟು ಹಸಿರು ಹಾವುಗಳು ಉತ್ತರ ಅಮೆರಿಕದ ಕೆಲವು ಭಾಗಗಳಲ್ಲಿ ವಾಸಿಸುವ ವಿಷಕಾರಿ ಅಲ್ಲದ ಸರೀಸೃಪಗಳನ್ನು ಪ್ರತಿನಿಧಿಸುತ್ತವೆ. ಪೊದೆಗಳಲ್ಲಿ ಕೀಟಗಳನ್ನು ಭೇಟಿಯಾಡಲು ಅಗತ್ಯವಿರುವ ಪ್ರಕಾಶಮಾನವಾದ ಹಸಿರು ಬಣ್ಣ ಮತ್ತು ಮರೆಮಾಚುವಿಕೆಯಿಂದ ಅವುಗಳನ್ನು ಕರೆಯಲಾಗುತ್ತದೆ. ಒರಟು ಹಸಿರು ಹಾವುಗಳು ಶಾಂತ ಮತ್ತು ನಿರುಪದ್ರವ ಪ್ರಾಣಿಗಳಾಗಿರುವುದರಿಂದ ಮನುಷ್ಯರ ಮೇಲೆ ದಾಳಿ ಮಾಡದಿರಲು ಬಯಸುತ್ತವೆ. ಅನೇಕ ಹಾವುಗಳಿಂದ ಭಿನ್ನವಾಗಿ ಒರಟು ಹಸಿರು ಹಾವುಗಳು ಪರಿಪೂರ್ಣ ಆರೋಹಿಗಳಾಗಿರುವುದರಿಂದ ಅವು ಭಾರವಾದ ದೇಹವನ್ನು ಹೊಂದಿರುವುದಿಲ್ಲ. ನಾಲ್ಕನೆಯದು ಪಚ್ಚೆ ಮರದ ಬೋವ ಮಳೆಕಾಡಿನ ಹೊಂಚುದಾಳಿ ಬೇಟೆಗಾರ. ಈ ರೀತಿಯ ಹಸಿರು ಹಾವು ದಕ್ಷಿಣ ಅಮೆರಿಕದ ಮಳೆಕಾಡುಗಳಿಂದ ಬಂದಿದೆ ಮತ್ತು ಅದರ ದೇಹ ಹಸಿರು ಮತ್ತು ಬಿಳಿ ಅಂಕುಡೊಂಕಾದ ಮಾದರಿಗಳಿಂದ ಪ್ರಸಿದ್ಧವಾಗಿದೆ. ಬಳ್ಳಿಯ ಹಾವುಗಳಿಗೆ ವ್ಯತಿರಿಕ್ತವಾಗಿ ಪಚ್ಚೆ ಮರದ ಬೋವಗಳು ಬಲವಾದ ಮತ್ತು ಸ್ನಾಯುವಿನ ದೇಹವನ್ನು ಹೊಂದಿದ್ದು ಮರಗಳ ಮೇಲೆ ಪ್ರಾಣಿಗಳನ್ನು ಹತ್ತಲು ಮತ್ತು ಭೇಟಿಯಾಡಲು ಸೂಕ್ತವಾಗಿವೆ. ಅವು ಕೊಂಬೆಗಳ ಮೇಲೆ ಸುರುಳಿಯಾಗಿ ಉಳಿಯುತ್ತವೆ ಮತ್ತು ಭೇಟಿಯು ಸಾಕಷ್ಟು ಹತ್ತಿರ ಬರುವವರೆಗೂ ಕಾಯುತ್ತವೆ. ಐದನೆಯದಾಗಿ ಏಷ್ಯನ್ ಗ್ರೀನ್ ಫಿಟ್ ವೈಪರ್ ಶಾಖ ಸಂವೇದನಾಶೀಲ ಪರಭಕ್ಷಕ. ಫಿಟ್ ವೈಫರ್ಗಳು ದಕ್ಷಿಣ ಮತ್ತು ಆಗ್ನೇಷ್ಯಾ ಏಷ್ಯಾದಲ್ಲಿ ವಾಸಿಸುವ ವಿಷಕಾರಿ ಸರೀಸೃಪಗಳಾಗಿವೆ. ಹಸಿರು ಬಣ್ಣದಾಗಿರುವುದರಿಂದ ಅವು ಸಸ್ಯವರ್ಗದ ನಡುವೆ ಸುಲಭವಾಗಿ ಅಡಗಿಕೊಳ್ಳುತ್ತವೆ ಮತ್ತು ಸಂಭಾವ್ಯ ದಾಳಿಕೋರರಿಗೆ ಕಡಿಮೆ ಗೋಚರಿಸುತ್ತವೆ. ಅತ್ಯುತ್ತಮ ಆರೋಹಿಗಳು ಮತ್ತು ಮರೆಮಾಚುವುದರ ಜೊತೆಗೆ ಈ ಹಾವುಗಳು ರಾತ್ರಿಯಲ್ಲೂ ಸಹ ರಕ್ತ ಬಿಸಿ ಭೇಟಿಯನ್ನು ಪತ್ತೆ ಹಚ್ಚಲು ತಮ್ಮ ಮುಖದ ಬಳಿ ವಿಶೇಷ ಶಾಖ ಸಂವೇದನಾ ಹೊಂಡಗಳನ್ನು ಹೊಂದಿರುತ್ತವೆ. ಅಲ್ಲದೆ ಈ ಹಾವುಗಳು ಭೇಟಿಯನ್ನು ಹುಡುಕುವಾಗ ತುಂಬ ಚಲನರಹಿತವಾಗಿರುತ್ತವೆ. ಆರನೆಯದಾಗಿ ಗಿಳಿ ಹಾವು ವರ್ಣರಂಜಿತ ಉಷ್ಣವಲಯದ ಜಾತಿಗಳು. ಗಿಳಿ ಹಾವು ಕೂಡ ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ಕಾಡಿನಲ್ಲಿ ಕಂಡುಬರುವ ಹಸಿರು ಹಾವಿನ ವಿಧವಾಗಿದೆ. ಈ ಹಾವಿನ ಬಗ್ಗೆ ಗಮನಾರ್ಹವಾದ ಅಂಶವೆಂದರೆ ಇದು ಉದ್ದ ಮತ್ತು ತೆಳ್ಳಗಿನ ದೇಹವನ್ನು ಹೊಂದಿದ್ದು ದೊಡ್ಡ ಕಣ್ಣುಗಳನ್ನು ಹೊಂದಿದೆ ಮತ್ತು ಕೊಂಬೆಗಳನ್ನು ಏರುವ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಸಕ್ರಿಯ ಬೇಟೆಗಾರ ಆಗಿರುವುದರಿಂದ ಹಾವುಗಳು ಕಪ್ಪೆಗಳು ಹಲ್ಲೆಗಳು ಮತ್ತು ಇತರೆ ಬೇಟೆಗಳನ್ನು ಹುಡುಕುತ್ತಾ ಮರಗಳ ಮೂಲಕ ವೇಗವಾಗಿ ಚಲಿಸುತ್ತವೆ. ಏಳನೆಯದಾಗಿ ಬ್ಯೂಮ್ಯಾಂಕ್ಸ್ ಮರಗಳಲ್ಲಿ ವಾಸಿಸುವ ಆಫ್ರಿಕನ್ ಬೇಟೆಗಾರ. ಬ್ಯೂಮ್ಯಾಂಕ್ಸ್ ಹಾವುಗಳು ಉಪಸಹರನ್ ಆಫ್ರಿಕಾದ ಕಾಡಿನಲ್ಲಿ ವಾಸಿಸುವ ಮತ್ತು ಮರಗಳನ್ನು ನೋಡುವ ಮತ್ತು ಏರುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಗಂಡು ಹಾವುಗಳು ಸಾಮಾನ್ಯವಾಗಿ ಪ್ರಕಾಶಮಾನವಾದ ಹಸಿರು ಬಣ್ಣವನ್ನು ಹೊಂದಿದರೆ ಹೆಣ್ಣು ಹಾವುಗಳು ಕಂದು ಬಣ್ಣವನ್ನು ಹೊಂದಿರಬಹುದು. ಈ ಹಾವುಗಳು ಹೆಚ್ಚು ವಿಷಕಾರಿಯಾಗಿರುವುದರಿಂದ ಸಂಭವನೀಯ ಸಂವಹನದ ಸಂದರ್ಭದಲ್ಲಿ ಜನರನ್ನು ತಪ್ಪಿಸಲು ಬಯಸುತ್ತವೆ. ಇವು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದು ಭೇಟಿಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತವೆ. ಹಸಿರು ಮರದ ಹೆಬ್ಬಾವು ಸುರುಳಿಯಾಕಾರದ ಮಳೆಕಾಡಿನ ಸೌಂದರ್ಯ. ಈ ರೀತಿಯ ಹಾವುಗಳು ತಮ್ಮ ಅದ್ಭುತ ಹಸಿರು ಮಾಪಕಗಳು ಮತ್ತು ಕೊಂಬೆಗಳ ಮೇಲೆ ಸುರುಳಿಯಾಗಿ ಉಳಿಯುವ ಅದ್ಭುತ ದೇಹದ ಭಂಗಿಗೆ ಹೆಸರುವಾಸಿಯಾಗಿದೆ. ಹಸಿರು ಮರದ ಹೆಬ್ಬಾವುಗಳು ನ್ಯೂಗಿನಿಯಾ ಇಂಡೋನೇಷ್ಯಾ ಮತ್ತು ಉತ್ತರ ಆಸ್ಟ್ರೇಲಿಯಾದಂತಹ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಈ ಹಾವುಗಳು ಯಾವುದೇ ವಿಷವನ್ನು ಹೊಂದಿರುವುದಿಲ್ಲ ಮತ್ತು ತಮ್ಮ ಜೀವನದ ಉದ್ದಕ್ಕೂ ಮರಗಳನ್ನು ಹತ್ತುವುದರಲ್ಲಿ ಕಳೆಯುತ್ತವೆ. ಚಿಕ್ಕ ವಯಸ್ಸಿನಲ್ಲಿ ಹಸಿರು

0: ಕೇಳುಗರ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಂಟು ಹಸಿರು ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಂಟು ರೀತಿಯ ಹಸಿರು ಹಾವುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜ

0: ವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 13ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ದೈವೀ ಸ್ವಭಾವವನ್ನು ಆಶ್ರಯಿಸಿರುವಂಥ ಮಹಾತ್ಮರು ಸರ್ವಭೂತಗಳಿಗೆ ಕಾರಣನೂ ಅವ್ಯಯನೂ ಆಗಿರುವ ನನ್ನನ್ನು ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ನಾವು ಎಸಗಿರುವಂಥ ಕರ್ಮಗಳು ಆ ಕರ್ಮಫಲದ ರೀತಿಯಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತವೆ. ಈ ವಾಸನೆಗಳು ಅಥವಾ ಆಸೆ ಆಕಾಂಕ್ಷೆಗಳೇನಿದೆ, ಮುಂದೆ ಆ ಇಂದು ನಾವು ಮಾಡುವಂಥ ಆಸೆ ಆಕಾಂಕ್ಷೆಗಳು ಮುಂದೆ ಅದು ನಾವು ಮಾಡುವ ಕರ್ಮವನ್ನು ನಿಗದಿಪಡಿಸುತ್ತವೆ. ಹೀಗೆ ಕೆಟ್ಟ ಉದ್ದೇಶದಿಂದ ಮಾಡುವ ಕರ್ಮಗಳು ಕೆಟ್ಟ ರೀತಿಯ ವಾಸನೆಗಳನ್ನೇ ಉತ್ಪತ್ತಿ ಮಾಡುವುದರಿಂದ ಮತ್ತೆ ಅವುಗಳು ಕೆಟ್ಟ ಕರ್ಮಗಳನ್ನೇ ಮಾಡುವಂತೆ ಪ್ರಚೋದಿಸುತ್ತವೆ. ಈ ರೀತಿಯ ಮನೋಭಾವದಿಂದ ಇರುವವರನ್ನು ರಾಕ್ಷಸನೆಂದಲ್ಲದೆ ಇನ್ಯಾವ ಹೆಸರಿನಿಂದ ತಾನೇ ಕರೆಯಬೇಕು ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ರೆ, ಇದೆಲ್ಲದಕ್ಕೂ ವಿರುದ್ಧವಾಗಿ ಈ 13ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಸಜ್ಜನರು ಬಾಳುವ ರೀತಿ. ಈ ರೀತಿಯ ವಿವರಣೆಯಿಂದ ಸಾಧಕರಿಗೆ ತಾವು ಹೇಗೆ ಬಾಳಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದಂತೆ ಆಗ್ತಾ ಇದೆ. ಮಹಾತ್ಮರು ಆತ್ಮನ ಅವ್ಯಯ ಸ್ವರೂಪವನ್ನು ತಿಳಿದವರಾಗಿ ಅನನ್ಯ ಭಕ್ತಿಯಿಂದ ಆತ್ಮನನ್ನೇ ಭಜಿಸುವ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲ ಜೀವರಾಶಿಗಳಿಗೆ ಪರಮಾತ್ಮನೇ ಆಶ್ರಯದಾತ ಎಂಬುದು ಅವನಿಗೆ ತಿಳಿದಿರುತ್ತದೆ. ಎಲ್ಲ ಮಣ್ಣಿನ ಮಡಕೆಗಳಲ್ಲೂ ಮಣ್ಣೆನ್ನುವುದು ಸತ್ಯ ಎಂಬ ಜ್ಞಾನವನ್ನು ಪಡೆದವನು ಮಡಕೆಗಳನ್ನು ನೋಡುವಾಗ ಮಣ್ಣನ್ನು ಮರೆಯುವಂತಿಲ್ಲ. ಅದೇ ರೀತಿ ಪರಮಾತ್ಮನನ್ನು ಎಲ್ಲ ಜೀವರಾಶಿಗಳಿಗೆ ಆಶ್ರಯದಾತನು ಎಂಬುದನ್ನು ತಿಳಿದ ಮಹಾತ್ಮರು ಎಲ್ಲ ಜೀವರಾಶಿಗಳನ್ನೂ ಕೂಡ ಪರಮಾತ್ಮನ ಭಾವವೆಂದೇ ಪರಿಗಣಿಸುತ್ತಾರೆ. ಇದಕ್ಕಿಂತ ಹೆಚ್ಚಿನ ಸಮಾಜವಾದ ಇನ್ನೆಲ್ಲಿದೆ ಹೇಳಿ? ಈ ಸತ್ಯ ಸಂಗತಿಯನ್ನು ಗ್ರಹಿಸಲು ಆಧುನಿಕ ಜನತೆ ಸಿದ್ಧರಿಲ್ಲವಾದರೆ ಅದಕ್ಕೆ ಕಾರಣ ಅವರಲ್ಲಿರುವ ಆಸುರಿ ಪ್ರವೃತ್ತಿಯೇ ಆಗಿದೆ. ಹಾಗಾಗಿ ಪ್ರಕೃತಿಯಲ್ಲಿ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ ಎಂಬಂತೆ ಎರಡು ಇವೆ. ಆಸುರಿ ಸ್ವಭಾವ ಅಜ್ಞಾನದಿಂದ ಕೂಡಿದ್ದು, ಅದು ಪ್ರಪಂಚಕ್ಕೆ ನಮ್ಮನ್ನು ಕಟ್ಟಿಹಾಕುವುದು, ಕಣ್ಣ ಮುಂದೆ ಇರುವುದು ಈಗಿರುವುದು ಇದೇ ಸತ್ಯವೆಂಬಂತೆ ನಮಗೆ ಕಾಣುವುದು. ದೈವಿ ಸ್ವಭಾವವಾದರೂ ನಮಗೆ ಹಾಕಿದ ಕಟ್ಟನ್ನು ಬಿಡಿಸುವುದು. ಗಹನವಾದ ಸೂಕ್ಷ್ಮ ಆಧ್ಯಾತ್ಮಿಕ ಸತ್ಯಗಳು ನಮಗೆ ಕಾಣುವಂತೆ ಮಾಡುವುದು. ಈ ಸ್ವಭಾವ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವುದು. ಮಹಾತ್ಮರು ಈ ಸ್ವಭಾವವನ್ನು ಆಶ್ರಯಿಸುವರು. ಅದೇ ಗಾಳಿ ದೋಣಿಯನ್ನ ನೂಕಿಕೊಂಡು ಹೋಗುವಂತೆ ಜೀವಿಗಳನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು. ಈ ಪ್ರಪಂಚದಲ್ಲಿ ಯಾವಾಗಲೂ ಎರಡು ಶಕ್ತಿಗಳು ಕೆಲಸ ಮಾಡುತ್ತಿವೆ. ಈ ಪ್ರಪಂಚದಲ್ಲಿ ಒಂದು ಕಟ್ಟಿಹಾಕುವುದು, ಮತ್ತೊಂದು ಬಿಡಿಸುವುದು. ನಾವು ಯಾವುದನ್ನ ಆರಿಸಿಕೊಳ್ಳುತ್ತೇವೆಯೋ ಅದು ತನ್ನ ಧರ್ಮವನ್ನ ನಮ್ಮ ಮೇಲೆ ಬೀರುತ್ತದೆ. ಬೆಂಕಿ ಮುಟ್ಟಿದರೆ ಸುಡುತ್ತದೆ, ಹಿಮಗಡ್ಡೆ ಮುಟ್ಟಿದರೆ ಚಳಿಯಿಂದ ನಮ್ಮ ಕೈ ಕೊರೆಯುತ್ತದೆ. ಅವಕ್ಕೇನು ನಮ್ಮ ಮೇಲೆ ಕೋಪವಿಲ್ಲ, ಪ್ರೀತಿಯೂ ಇಲ್ಲ.

ಅವುಗಳೆಲ್ಲ ತಮ್ಮ ತಮ್ಮ ಧರ್ಮಾನುಸಾರವಾಗಿ ನಮ್ಮ ಮೇಲೆ ವ್ಯವಹರಿಸುತ್ತವೆ. ಕಬ್ಬು ತಿಂದರೆ ಸಿಹಿಯಾಗಿರುತ್ತದೆ, ಮೆಣಸಿನಕಾಯಿ ತಿಂದರೆ ಖಾರವೆನಿಸುತ್ತದೆ. ಹಾಗೆಯೇ ಪ್ರಕೃತಿಯಲ್ಲಿರುವ ಆಸುರಿ ಗುಣ ಮತ್ತು ದೈವೀ ಗುಣ. ಅಜ್ಞಾನಿಗಳು ಆಸುರಿ ಗುಣವನ್ನು ಆರಿಸಿಕೊಂಡಿರುವವರು, ಅದಕ್ಕ

ಏನು ಮಾಡುವುದು, ಯಾವ ರೀತಿ ಪರ್ಯವಸಾನವಾಗುವುದು ಎಂಬುದೆಲ್ಲ ಗೊತ್ತಿದೆ. ಆದ ಕಾರಣವೇ ಅದನ್ನು ಬಿಟ್ಟಿರುವರು. ದೈವೀ ಸ್ವಭಾವವನ್ನು ಆಶ್ರಯಿಸುವವರು ಜೀವನದಲ್ಲಿ ಉತ್ತಮವಾದ ಗುಣಗಳನ್ನು ರೂಢಿಸಿಕೊಂಡಿದ್ದಾರೆ. ಅವರ ಹೃದಯ ಶುದ್ಧವಾಗಿದೆ, ಚಿತ್ತ ಏಕಾಗ್ರವಾಗಿದೆ. ಈ ದೃಶ್ಯ ವಸ್ತುಗಳ ಹಿಂದೆ ಇರುವಂತಹ ವಿಶ್ವ ಚೈತನ್ಯ ಹೇಗೆ ಕೆಲಸ ಮಾಡುತ್ತಿದೆ ಎಂಬುವುದು ಅವರ ಅರಿವಿಗೆ ಬಂದಿದೆ. ಭಗವಂತ ಈ ಪ್ರಪಂಚದಲ್ಲಿ ಕಾಣುವ ಎಲ್ಲ ವಸ್ತುಗಳಿಗೂ ಕಾರಣ. ಅವನನ್ನು ಮೀರಿ ಯಾವುದೂ ಕೂಡ ಹೋಗಲಾರದು ಎಂಬುದನ್ನು ಹೃದಯದಲ್ಲಿ ಅನುಭವಿಸುತ್ತಿರುವವರು. ಹಾಗಾಗಿ ಈ ಪ್ರಪಂಚದಲ್ಲಿರುವ ಭೂತಗಳೆಲ್ಲ ಬಂದಿರುವುದು ಭಗವಂತನಿಂದ. ಅವನಿಂದ ಬಂದಿರುವ ವಸ್ತುಗಳೆಲ್ಲ ಬದಲಾಯಿಸುತ್ತಲೇ ಇವೆ, ಬದಲಾವಣೆ ಎಂಬ ಚಕ್ರದಲ್ಲಿ ಸಿಕ್ಕಿ ಸುತ್ತುತ್ತಿವೆ. ಆದರೆ ಅವನು ಮಾತ್ರ ಬದಲಾಯಿಸುವುದಿಲ್ಲ. ಅದು ಅಕ್ಕಸಾಲಿಗನ ಹತ್ತಿರ ಇರುವ ಅಡಿಗಲ್ಲಿನಂತೆ. ಅಕ್ಕಸಾಲಿಗ ಬೆಳಿಗ್ಗಿನಿಂದ ಸಾಯಂಕಾಲದವರೆಗೆ ಅಡಿಗಲ್ಲಿನ ಮೇಲೆ ಹಲವು ವಸ್ತುಗಳನ್ನು ಇಟ್ಟು ಬಡಿದು ಬೇರೆ ಬೇರೆ ಆಕಾರಗಳನ್ನು ಬಿಡಿಸುತ್ತಿರುವನು. ಆದರೆ ಅಡಿಗಲ್ಲಾದರೂ ಯಾವಾಗಲೂ ಹಾಗೆಯೇ ಇರುವಂಥದ್ದು. ಬದಲಾವಣೆಗೆ ಆಧಾರ ಅಡಿಗಲ್ಲು, ಆದರೆ ಆ ಅಡಿಗಲ್ಲು ಬದಲಾವಣೆಗೆ ಒಳಪಡುವುದಿಲ್ಲ. ಇದನ್ನೇ ನಾವು ದೈವೀ ಸ್ವಭಾವದಿಂದ ಕೂಡಿದ ಮಹಾತ್ಮರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಇದೆಲ್ಲ ಬರೀ ಪುಸ್ತಕ ಜ್ಞಾನವಲ್ಲ, ವಿಚಾರದಿಂದ ಸಮರ್ಥಿಸಿದ್ದು ಮಾತ್ರವಲ್ಲ, ತಮ್ಮ ಅನುಭವದ ಮುಷ್ಟಿಗೆ ಸಿಕ್ಕಿದ ಸತ್ಯ. ಇದನ್ನು ಅರಿತವರು ಭಗವಂತನನ್ನ ಅನನ್ಯ ಮನಸ್ಸಿನಿಂದ ಭಜಿಸುವರು. ಅವರು ಎಲ್ಲವನ್ನೂ ಬಿಟ್ಟು ಭಗವಂತನ ಮೇಲೆಯೇ ಸದಾ ಮನಸ್ಸನ್ನೆಲ್ಲ ಇಟ್ಟಿರುವವರು. ಅವರ ಮನಸ್ಸು ಹೇಗೆ ನದಿಯು ಸಾಗರಕ್ಕೆ ಒಂದೇ ಸಮನಾಗಿ ಹರಿದುಕೊಂಡು ಹೋಗುತ್ತಿರೆಯೋ ಹಾಗೆ ಭಗವಂತನ ಕಡೆಗೆ ಹರಿದು ಹೋಗುತ್ತಿದೆ. ಕೆಲವು ಕಾಲ ಹರಿಯುವುದು, ಕೆಲವು ಕಾಲ ಹರಿಯದೇ ಇರುವುದಲ್ಲ, ಅದು ಸಾಧಾರಣ ಮನುಷ್ಯನ ಸ್ಥಿತಿ. ಆದರೆ ಅನನ್ಯ ಭಾವದಿಂದ ಕೂಡಿದವನು ಹಗಲು ರಾತ್ರಿ ಸುಖದಲ್ಲಿ ದುಃಖದಲ್ಲಿ ಲಾಭದಲ್ಲಿ ನಷ್ಟದಲ್ಲಿ ಎಲ್ಲ ಸಮಯದಲ್ಲಿಯೂ ಭಗವಂತನನ್ನು ಮರೆಯದೇ ಅವನನ್ನು ಕುರಿತು ಚಿಂತಿಸುತ್ತಿರುವನು. ಹಾಗೆ ಅವನನ್ನು ಕುರಿತು ಚಿಂತಿಸುವಾಗ ಬರೇ ಯಾಂತ್ರಿಕವಾಗಿ ಅವನನ್ನು ಚಿಂತಿಸುವುದಿಲ್ಲ, ನೀರಸವಾಗಿರುವುದೂ ಇಲ್ಲ. ಆದರೆ ಅವನನ್ನು ಭಕ್ತಿಯಿಂದ ತುಂಬಿ ತುಳುಕಾಡುತ್ತಾ ನೆನೆಯುತ್ತಿರುವರು. ಅವರ ಹೃದಯ ಭಕ್ತಿ ಎಂಬ ಜೇನಿನಿಂದ ಕೂಡಿದೆ. ಈ ಜೀವನದಲ್ಲಿ ಭಗವಂತ ಅಮೃತಮಯ. ಅವನನ್ನು ಕುರಿತು ಚಿಂತಿಸುವಾಗ ಇವನ ಹೃದಯವು ಅಮೃತದಿಂದ ತೊಟ್ಟಿಕ್ಕುತ್ತಿರುತ್ತದೆ. ಹಾಗಾಗಿ ಭಕ್ತರ ಹೃದಯ ಭಕ್ತಿ ಎಂಬ ಜೇನಿನಿಂದ ಕೂಡಿರುವಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕರಗಿ ಹೋದರೆ ಕನಸು ಬದುಕಲಿಕೆ ಏನಿದೆಯೋ, ಕರಗಿ ಹೋದ

ಹಾಗಾಗಿ ರಾಗವಿದ್ದರೆ ಇಲ್ಲಿ ಲಹರಿ, ಲಹರಿ ಇದ್ದರೆ ಅದೇ ರಾಗ. ಬೆಳದಿಂಗಳ ಇರುಳಿನಲ್ಲಿ ಮೆಲ್ಲ ಮೆಲ್ಲನೆ ನಡೆದಾಗ, ಅಂದರೆ ಎಲ್ಲಿಯೋ ಒಂದು ಜ್ಞಾನದ ಸ್ವರೂಪ ನಮಗೆ ಕಾಣಿಸ್ತಾ ಇದೆ, ಜ್ಞಾನದ ಬೆಳಕು ಎಲ್ಲೋ ದೂರದಲ್ಲಿ ಬೆಳದಿಂಗಳ ರೀತಿ ಕಾಣ್ತಾ ಇದೆ ಅಂತಂದಾಗ ನಾವು ಹೆಜ್ಜೆಯನ್ನು ಮೆಲ್ಲ ಮೆಲ್ಲಗಾದರೂ ಇಡಬೇಕಂತೆ. ಆಗ ನಮ್ಮೆಲ್ಲ ಕನಸು ಸಾತ್ವಿಕ ಭಾವದಲ್ಲಿ ನನಸಾಗಲಿಕ್ಕೆ ಸಾಧ್ಯವಾಗುತ್ತೆ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮನೋಹರ್. ನಾನು ಒಬ್ಬ ಚೇತರಿಸಿಕೊಳ್ಳುತ್ತಿರುವ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಮತ್ತು ಕಿರಿಯ ಬಂಧುಗಳ ಅನುಭವ, ಬಲ, ಭರವಸೆ ಹಾಗೂ ಸ್ಪಾನ್ಸರ್ ಸಹಾಯದಿಂದ ಈ ದಿನ ಕುಡಿದಿಲ್ಲ. ಕುಡಿಬೇಕಾದ ಯಾವುದೇ ಒತ್ತಡ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ನನ್ನ ಕುಡಿತ ಬಂದು ಒಂದು 20 ವರ್ಷದ ಕುಡಿತ ಸ್ನೇಹಿತರೆ. ಮೋಜು ಮಸ್ತಿಗೋಸ್ಕರ ಕುಡಿತವನ್ನು ಶುರು ಮಾಡಿದಂಥ ವ್ಯಕ್ತಿ ಸ್ನೇಹಿತರೆ ನಾನು. ಒಂದು 5 ವರ್ಷಗಳ ಕಾಲ ಯಾವುದೇ ರೀತಿ ತೊಂದರೆಗಳಿಗೆ ಒಳಪಡದೆ ತುಂಬ ಸಂತೋಷವಾಗಿ ಜಾಲಿಯಾಗಿ ಅಲ್ಲಿ ಇಲ್ಲಿ ಪಾರ್ಟಿ ಗಿರ್ಟಿ ಸ್ನೇಹಿತರ ಜೊತೆ ಸೇರಿಕೊಂಡು ಎಂಜಾಯ್ ಮಾಡಿ ಕುಡಿತಿದ್ದಂಥ ಒಂದು ವ್ಯಕ್ತಿ ಸ್ನೇಹಿತರೆ. ಈ 5 ವರ್ಷ ಕಳೆದ ನಂತರ ನನಗೆ ಸಮಸ್ಯೆಗಳು ಶುರುವಾಗ್ತಾ ಬಂತು ಸ್ನೇಹಿತರೆ. ಆ ಸಮಸ್ಯೆಗಳು ಶುರುವಾದಂಗೆ ನನ್ನ ಕುಡಿತನು ಜಾಸ್ತಿ ಆಗ್ತಾ ಬಂತು. ಮೊದಲೆಲ್ಲ ಹೆಂಗೆ ಕುಡಿತಿದ್ದು ಅಂದರೆ ಸಂಜೆ ಹೊತ್ತು ಕುಡಿತಿದ್ದೋ, ಇಲ್ಲಾಂತಂದರೆ ವಾರಕ್ಕೊಂದಿನ ಕುಡಿತಿದ್ದೋ, ಇಲ್ಲ ತಿಂಗಳಿಗೊಂದಿನ ಪಾರ್ಟಿ ಕುಡಿತಿದ್ದೋ, ಈ ಥರ ಮಾಡ್ತಾಯಿದ್ದೆ. ಈ 5 ವರ್ಷ ಕುಡಿತ ಶುರುವಾದಮೇಲೆ ತುಂಬ ಸಂತೋಷ ಕೊಡ್ತಾ ಇತ್ತು. ಕುಡಿತ ನನಗೆ ಭಾರಿ ಸಂತೋಷ, ಧೈರ್ಯ, ಶಕ್ತಿ ಎಲ್ಲ ಕೊಡ್ತಿತ್ತು. ಕುಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಕುಡಿತದಿಂದ ಏನು ಬೇಕಾದ್ರೂ ಗೆಲ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ನನ್ನ ಸ್ನೇಹಿತರು. ಆ ಕುಡಿತ ನನ್ನ ಆ ಸಂತೋಷ, ಆ ಸುಖ, ಅದು ನನ್ನ ಹೆಚ್ಚು ದಿವಸ ಬಾಳಿಕೆ ಬರಲಿಲ್ಲ ಸ್ನೇಹಿತರೆ. 5-6 ವರ್ಷ ಮುಗಿದ ನಂತರ ಒಂದೊಂದು ಸಮಸ್ಯೆಗಳು ಹುಟ್ಕೊಳ್ಳೋಕೆ ಶುರುವಾಯಿತು. ಹಾಗೆಯೇ ನನ್ನ ಕುಡಿತನೂ ಜಾಸ್ತಿ ಆಗ್ತಾ ಬಂತು, ಸಾಲಗಳು ಜಾಸ್ತಿ ಆಗ್ತಾ ಬಂತು. ಕುಡಿಯೋಕ್ಕೋಸ್ಕರ ಅಲ್ಲಿ ಇಲ್ಲಿ ಬಡ್ಡಿಗೆ ಸಾಲ ಮಾಡಿ ಸ್ನೇಹಿತರೊಟ್ಟಿಗೆ ಸೇರಿ ಕುಡಿತಿದ್ದಂಥ ವ್ಯಕ್ತಿ. ಮನೆಯಲ್ಲಿ ಅವರು ಜೀವನ ಮಾಡಲಿಕ್ಕೆ ಏನಿದೆ, ಅವರು ಊಟ ಮಾಡಿದ್ರ, ಮನೇಲಿ ಏನಾದರೂ ಸಾಮಾನು ಇದೆಯಾ, ಅವರು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ದೇ ಕುಡಿಯೋದೊಂದೇ ಜೀವನ, ಕುಡಿತದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಕುಡಿದ್ರೆ ಎಲ್ಲ ಬರ್ತದೆ, ಎಲ್ಲ ಸಿಗ್ತದೆ ಅಂದ್ಕೊಂಡು ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ಸ್ನೇಹಿತರೆ. ಮದುವೆ ಆಯಿತು, ಮಕ್ಕಳಾಯಿತು, ಪ್ರಾಬ್ಲಮ್ಗಳು ಅಲ್ಲಿಂದ ಶುರುವಾಗ್ತಾ ಬಂತು. ಕುಡಿಯೋದು, ಹೆಂಡತಿ ಜೊತೆ ಜಗಳ ಮಾಡೋದು, ಅವ್ರಿಗೆ ಬ್ಯಾಡ್ದಿರೋ ಮಾತುಗಳು ಮಾತಾಡೋದು, ವರ ಅಪ್ಪ ಅಮ್ಮನ ಬೇಯೋದು, ತುಂಬ ಅನುಮಾನ ಪಡ್ತಾ ಇದ್ದೆ ನಾನು. ನನ್ನ ಹೆಂಡ್ತಿನ ಫೋನಲ್ಲಿ ಮಾತಾಡೋಂಗಿಲ್ಲ, ಲೇಟಾಗಿ ಬರೋಂಗಿಲ್ಲ, ಅವ್ರ ಕೆಲಸನೇ ಅಂಥದ್ದು. ಅದರಲ್ಲಿ ನಾನು ತುಂಬ ಅನುಮಾನ ಪಟ್ಟು ಅವ್ರನ್ನ ತುಂಬ ಕೀಳಾಗಿ ನಡೆಸ್ಕೊಳ್ತಾ ಇದ್ದೆ, ಹೊಡಿತಾ ಇದ್ದೆ. ಮಕ್ಕಳು ಹತ್ರ ಬರ್ತಾ ಇರಲಿಲ್ಲ, ನನ್ನ ಮಕ್ಕಳೇ ಅಂತಲೇ ನನಗೆ ಸಂಶಯ, ಡೌಟು, ಏನೇನೋ ಹುಚ್ಚು ಹುಚ್ಚು ಮಾತುಗಳು ಕೀಳಾಗಿ ಮಾತಾಡಿ ಅವ್ರನ್ನ ತುಂಬ ನೋಯಿಸಿ ತಾಯಿಗೆ ತಂಗಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅವ್ರನ್ನ ತುಂಬ ನೋವಿಗೆ ತಳ್ಳಿ ನೋವು ಪಡೋ ರೀತಿ ಮಾಡಿದ್ದೆ ಸ್ನೇಹಿತರೆ ನಾನು. ಅವರೊಂದು ಮದುವೆ ಸಮಾರಂಭಗಳಿಗೆ ಹೋಗೋದಾಗಲಿ, ಪೂಜೆ ಪುನಸ್ಕಾರಗಳಿಗೆ ಹೋಗೋದಾಗಲಿ, ಯಾವುದಕ್ಕೂ ಹೋದರೂ ಅವ್ರಿಗೆ ಅಲ್ಲಿ ಒಂದು ಬೆಲೆ ಇಲ್ಲ, ಒಂದು ಮರ್ಯಾದೆ ಇಲ್ಲ, ಬೇರೆ ಅವಮಾನಗಳೇ ಜಾಸ್ತಿ. ನನ್ನ ಯಾವುದೇ ಒಂದು ಫಂಕ್ಷನ್ಗಳಿಗಾಗಲಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರ್ತಿಲ್ಲ, ಕಾರಣ ಕುಡಿದು ನಾನಲ್ಲಿ ಗಲಾಟೆ ಮಾಡ್ತೀನಿ, ಇಲ್ಲ ಕುಡಿದು ನಾನಲ್ಲಿ ಎಲ್ಲಾದರೂ ಬಿದ್ದೋಗ್ತೀನಿ ಅಂತ ತಿಳ್ಕೊಂಡು ಯಾರು ಹೇಳ್ದೇ ಹೋಗ್ತಾಯಿದ್ರು. ಸಂಬಂಧಿಕರು ದೂರ ಆದರು, ಸ್ನೇಹಿತರು ದೂರ ಆದರು, ಯಾರಿಗೂ ಒಂದು ಬೇಡದಂಥ ಒಂದು ವ್ಯಕ್ತಿ ಆಗೋದೆ ಸ್ನೇಹಿತರೆ ನಾನು. ಯಾವ ಮಟ್ಟಿಗೆ ಅಂತಂದರೆ ಮೊದಲು ಕುಡ್ತಾ ನನಗೆ ಯಾವುದೇ ಬಾಧಕ ಮಾಡಿತ್ತಿಲ್ಲ ಸ್ನೇಹಿತರೆ. ಅಲ್ಲಿಂದ ನಾನು ಸಂಜೆ ಕುಡಿತಾ ಇದ್ದವನು, ಮಧ್ಯಾಹ್ನ ಕುಡಿಯೋಕ್ಕೆ ಬಂದೆ ಮಧ್ಯಾಹ್ನ ಕುಡಿತಿದ್ದವನು, ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೆ. ಸ್ವಂತ ಜೀಪ್ ಇತ್ತು, ಜೀಪ್ ಓಡಿಸ್ತಾ ಇದ್ದೆ. ಕಾಲಕ್ರಮೇಣ ಜೀಪ್ ಓಡಿಸೋಕ್ಕೇನು ಆಗ್ತಾನೆ, ಬೆಳಗ್ಗೆಯಿಂದನೇ ಕುಡಿಯೋಕ್ಕೆ ಶುರು ಮಾಡಿ ಡ್ರೈವರ್ಗಳ ಹತ್ರ ಗಾಡಿ ಕೊಟ್ಟು ಮಾಡ್ತಾ ಇದ್ದೆ. ಸಾಲಗಳು ಜಾಸ್ತಿ ಆಯಿತು, ಗಾಡಿ ಫೈನಾನ್ಸ್ ಕಟ್ಟಿದ್ದಿಲ್ಲ, ಬಂದು ಗಾಡಿಗಳು ಹೇಳ್ಕೊಂಡು ಹೋದರು. ನನ್ನ ನಾನತ್ವ ನನ್ನ ಬೇರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಒಬ್ಬ ಓನರ್ ಆಗಿದ್ದವನು ಇನ್ನೊಬ್ರು ಗಾಡೀಲಿ ಹೋಗಿ ಡ್ರೈವರ್ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ತುಂಬ ಅವಮಾನಗಳನ್ನ ಪಟ್ಟೆ. ಒಂದೊಂದು 90 ಎಣ್ಣೆಗೋಸ್ಕರ ಯಾರ್ಯಾರ್ದೋ ಕಾಲು ಹಿಡಿದ್ಬಿಟ್ಟಿದ್ದೀನಿ, ಭಿಕ್ಷೆ ಬೇಡಿದ್ದೀನಿ, ಏನೆಲ್ಲ ಚೀ ತೂ ಅನ್ನಿಸ್ಕೊಂಡಿದ್ದೀನಿ. ಮಾನ ಮರ್ಯಾದೆ ಯಾವುದೂ ಇಲ್ಲ, ಮೋರಿಲಿ ಅಲ್ಲಿ ಇಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಬಿಸ್ಕೊಳ್ಳೋದು. ತುಂಬ ನಾನು ನೋವು ಅನುಭವಿಸಿದ್ದೀನಿ, ನಮ್ಮ ಮನೆಯವ್ರಿಗೂ ಸುತ್ತಮುತ್ತಲದವ್ರಿಗೂ ಎಲ್ಲರಿಗೂ ನೋವನ್ನು ಕೊಟ್ಟಿದ್ದೀನಿ. ದೇವರ ಒಂದು ಪುಣ್ಯನ ಏನೋ ಅನ್ಕೊಳ್ಬೋದು. ನನ್ನ ಹೆಂಡತಿಗೆ ಒಂದು ಧನ್ಯವಾದ ಹೇಳಬೇಕು, ಯಾಕಂತಂದರೆ ಅವಳಿಗೆ ಅಷ್ಟೆಲ್ಲ ಅವಮಾನ ನೋವು ಚಿತ್ರಹಿಂಸೆ ಕೊಟ್ಟರು ಅವಳು ನನಗೆ ಈ ಪ್ರೋಗ್ರಾಮ್ನ ಅವಳಿಂದನೇ ನನಗೆ ಸಿಕ್ಕಿದ್ದು. ಮಿಗಿಲಾದ ಶಕ್ತಿ ಭಗವಂತನಿಗೆ ಒಂದು ಧನ್ಯವಾದ ಹೇಳ್ತಾ, ನನ್ನ ಹೆಂಡತಿಗೆ ಒಂದು ಧನ್ಯವಾದ ಹೇಳ್ತಾ, ನನ್ನ ತಾಯಿ ತಂಗಿಗೂ ಒಂದು ಧನ್ಯವಾದನ ಹೇಳ್ತಾ ಹೇಳಕ್ಕೆ.

ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕಳೆದ 20 ವರ್ಷಗಳಿಂದ ಮಾಡುತ್ತಿದ್ದ ಕುಡಿತದ ಅನುಭವ ಹಂಚಿಕೆ ಹಾಗೂ ಇದರಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ

ಬಯಸ್ತೀನಿ ಸ್ನೇಹಿತರೆ. ಅವರು ಅವತ್ತು ನನ್ನ ಹೆಂಡತಿ ನನಗೆ ಈ ಪ್ರೋಗ್ರಾಮ್ ತೋರಿಸಿಲ್ಲ ಅಂದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಈ ಥರ ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಈ ಕುಡಿತದಿಂದ ಸರ್ವನಾಶ ಆಗೋಗಿದೆ ಸ್ನೇಹಿತರೆ. ನಾನು ಈ ಕಾರ್ಯಕ್ರಮ ನನಗೆ ಸಿಕ್ಕಿಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಾನು ಹುಚ್ಚು ಜೈಲು ಸಾವು ಏನಾದರೂ ಒಂದು ಆಗ್ತಾ ಇದೆ ಸ್ನೇಹಿತರೆ. ನನಗೆ ಸರಿಯಾದ ಸಮಯಕ್ಕೆ ಸಹ 2023 ಅಕ್ಟೋಬರ್ 27 ತಾರೀಕು ನನಗೆ ಈ ಕಾರ್ಯಕ್ರಮ ಉಚಿತ ಶಿಬಿರ ಸ್ವಾಮಿ ವಿವೇಕಾನಂದ ಅವರು ಆಯೋಜಿಸಿದ ಉಚಿತ ಶಿಬಿರ ಸಿಕ್ತು ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರಿಂದ ನನಗೆ 10 ದಿನದ ಉಚಿತ ಶಿಬಿರ ಒಂದು ಕಾರ್ಯಕ್ರಮ ಸಿಕ್ತು ಸ್ನೇಹಿತರೆ. ಅದು ನನ್ನ ಹೆಂಡತಿ ಮುಖಾಂತರ ಸಿಕ್ಕಿದ್ದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಸಿಗ್ಲಿಲ್ಲ ಅಂದಿದ್ರೆ ಸ್ನೇಹಿತರೆ ನಾನು ಇಷ್ಟೊತ್ತಿಗೆ ಒಂದು ಸತ್ತೋಗ್ತಾ ಇದೆ, ಇಲ್ಲಾಂತಂದ್ರೆ ಹುಚ್ಚನಾಗ್ಬಿಡ್ತಿದೆ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯವರಿಗೂ ನನ್ನ ಒಂದು ಧನ್ಯವಾದನ ತಿಳಿಸ್ಬೇಕು ಸ್ನೇಹಿತರೆ. ಅವರು ಅವತ್ತು ನನಗೆ ಆ ಕ್ಯಾಂಪ್ ನನಗೆ ಸಿಕ್ಕಿಲ್ಲ ಅಂತಂದಿದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿ ನಾನು ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವತ್ತು ನನಗೆ 10 ದಿನದ ಶಿಬಿರ ಸಿಕ್ಕಿ ನಾನು ಅದರೊಳಗೆ ನಾನು ಹೋದ್ಮೇಲೆ ನನಗೆ ಕುಡಿಯೋದು ಬಿಡಬೇಕು ಅನ್ನೋ ಇಚ್ಛೆ ಇತ್ತು ಸ್ನೇಹಿತರೆ. ಆದರೆ ನನಗೆ ಅದರದ್ದು ಯಾವುದೇ ಒಂದು ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ಬರೋರು ಅಡ್ವೈಸ್ ಮಾಡೋರು, ಬೇಡಪ್ಪ ಕುಡಿಬೇಡ, ನೀನು ಸತ್ತೋಗ್ತೀಯ, ನಿನಗೆ ಲಿವರ್ ಹೋಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ತದೆ, ಇವೆಲ್ಲ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಿದ್ರು ಹೊರತು ಅದನ್ನು ಹೆಂಗೆ ಬಿಡೋದು ಅಂತ ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ಈ 10 ದಿನ ಉಚಿತ ಶಿಬಿರ ನನಗೆ ಸಿಕ್ಕಿದ್ಮೇಲೆ ಅಲ್ಲಿ ನಮಗೆ AA ಮೆಂಬರ್ಗಳು ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು ಸ್ನೇಹಿತರೆ. ಅವರ ಮುಖಾಂತರ ನನಗೆ ಇದೊಂದು ಕಾಯಿಲೆ, ಈ ಕಾಯಿಲೆ ನಮ್ಮನ್ನ ಸಾಯ ತನಕ ನಮ್ಮೊಟ್ಟಿಗೆ ಈ ಕಾಯಿಲೆ ಇರ್ತದೆ. ಇವಾಗ ಹೆಂಗೆ ನಮಗೆ ಶುಗರ್ ಕಾಯಿಲೆ ಇದೆಯೋ ಅದೇ ರೀತಿ ಇದು ನಮ್ಮ ಕೊನೆ ನಾವು ಸಾಯ ಗಂಟನೂ ನಮಗೆ ಈ ಕಾಯಿಲೆ ಇದು ನಮ್ಮ ಜೊತೆಲೇ ಇರ್ತದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ಮದ್ದು ಮಾತ್ರ ಯಾವುದೂ ಇಲ್ಲ. ಇದಕ್ಕೆ ಏನಂತಂದರೆ ಈ ಕಾರ್ಯಕ್ರಮ ಒಂದು ಬಿಟ್ಟರೆ ಬೇರೆ ಇನ್ಯಾವ ಒಂದು ಮದ್ದು ಮಾತ್ರೆಯಿಂದ ಈ ಕುಡ್ತಾ ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ ನಮ್ಮ ಆ ಕ್ಯಾಂಪಲ್ಲಿ 2-3 ದಿನ ಕಳೆದ ಮೇಲೆ ಸ್ನೇಹಿತರೆ ನಮಗೆ AA ಮೆಂಬರ್ಗಳು ಬಂದು ಅವರ ಅನುಭವ ಬಲ ಬೆಂಬಲ ಭರವಸೆನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು. ಇಲ್ಲಿ ಯಾವುದೇ ಒಂದು ಆಫೀಸರ್ ಆಗಲಿ ಅವರಾಗಲಿ ಇವರಾಗಲಿ ಬಂದು ಪಾಠ ಮಾಡ್ತಾ ಇರಲಿಲ್ಲ. ಬರೀ ಕುಡುಕ್ರೆ ಕುಡಿತದಿಂದ ದೂರ ಇರೋರು ಅನ್ನಂಥ ಕುಡುಕರು ಕುಡಿತದಿಂದ ದೂರ ಇದ್ದು 15 ವರ್ಷ 20 ವರ್ಷ 25 ವರ್ಷ ಬಿಟ್ಟಿರೋರು ಅವರ ಅನುಭವಗಳನ್ನ ನಮ್ಗೆ ಹೇಳಿದಾಗ ನಮ್ಮಲ್ಲಾದ ಘಟನೆಗಳು ಅವರ ಜೀವನದಲ್ಲೂ ನಡೆದಿದೆ ಅಂತ ಅವಾಗ ನನಗೆ ಮೇಲೆ ಮೇಲೆ ಅರ್ಥ ಆಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರು ಅವರು ಹೇಳ್ಕೊಟ್ಟ ಪಾಠನ ಎಲ್ಲೋ ನನ್ನ ಮನಸ್ಸೊಳಗೆ ನನಗೆ ಸ್ವಲ್ಪ ನಾಟದಂಗೆ ಆಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರ್ಗಳನ್ನ ಹೇಳ್ತಾ ನನ್ನ ಜೀವನದಲ್ಲಿ ಒಂದು ಆ AA ಮೆಂಬರ್ಗಳು ಹೊರಗಡೆಯಿಂದ ಸುಮಾರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಅವರ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು. ಆವಾಗ ನನಗೆ ಅಲ್ಲಿ ಒಂದು 4ನೇ ದಿನನೋ 5ನೇ ದಿನನೋ ನಮಗೆ ಕನಕಪುರದಿಂದ ಯಶೋಧ ಮೇಡಮ್ ನಾಗರಾಜರು ಅಂತೇಳಿ ಬಂದಿದ್ರು ಸ್ನೇಹಿತರೆ. ಅವರು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾವು ಕುಡಿತದಿಂದ ದೂರ ಇರೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ಅವರು ಪ್ರತಿದಿನ ಕ್ಯಾಂಪ್ ಮುಗಿದ ಮೇಲೆ ಪ್ರತಿದಿನ ಡೈಲಿ ಬೆಳಗ್ಗೆ ಸಂಜೆ ನಮಗೆ ಫೋನ್ ಮಾಡೋರು, ಪ್ರೇಯರ್ ಮಾಡಿಸೋರು, ಹೆಂಗಿರ್ಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ತುಂಬ ಅಂತಂದರೆ ತುಂಬ ನಮ್ಮ ಮೇಲೆ ಒಂದು ಪೋಷಕರೇ ಅಂತ ಹೇಳ್ಬೋದು ಸ್ನೇಹಿತರೆ. ಆ ರೀತಿ ಅವರು ತಮ್ಮ ಇದನ್ನು ನಮಗೆ ಬೆನ್ನದ್ದೆ ನಿಂತು ಸಪೋರ್ಟ್ ಕೊಟ್ಟು ತುಂಬ ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿ ನಮ್ಮನ್ನ ಸಪೋರ್ಟ್ ಮಾಡಿದ್ರು. ನಾವು ಕುಡಿತದಿಂದ ದೂರ ಇರೋಕ್ಕೆ ತುಂಬ ನಮಗೆ ಸಾಧ್ಯವಾಯಿತು ಸ್ನೇಹಿತರೆ. ಅವರು ಅವತ್ತು ನಮಗೆ ಆ ರೀತಿ ನಮಗೆ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತಿಲ್ಲ ಅಂತಂದಿದ್ರೆ ನಾವು ಚೇತರಿಸ್ಕೊಳ್ಳೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ನಮಗೆ AA ಅಂದರೆ ಏನು ಅಂತ ಗೊತ್ತಿರಲಿಲ್ಲ, AA ಕಾರ್ಯಕ್ರಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಪ್ರೇಯರ್ ಗೊತ್ತಿರಲಿಲ್ಲ, ನಾವು ಹೆಂಗಿರ್ಬೇಕು ಶಿಸ್ತಾಗಿರ್ಬೇಕು, ಶೇವಿಂಗ್ ಮಾಡ್ತಾ ಇರಲಿಲ್ಲ, ಮೊದಲು ಕುಡಿಯೋ ಸಮಯದಲ್ಲಿ ಶೇವಿಂಗ್ ಮಾಡ್ತಾ ಇರ್ತಿರಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ತಾ ಇರಲಿಲ್ಲ, ಹೆಂಗೆ ಬೇಕೋ ಹಂಗೆ ಇದ್ದೋ, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಎಲ್ಲಿ ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾರಿಗೆ ಏನು ಹೇಳ್ಕೊಡ್ಬೇಕು, ಇಂಥದ್ದು ಯಾವುದು ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ನಾನು. ಇವಾಗ ನಾನು ಆ ಕ್ಯಾಂಪ್ ಮುಗಿಸಿ ಬಂದಮೇಲೆ ಹೊರಗಡೆ ನಡೆಯೋ AA ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಅಲ್ಲಿ ಹೊರಗಡೆ ಹೋದಾಗ ಮೀಟಿಂಗ್ಗಳಿಗೆಲ್ಲ ಹೋಗ್ತೀನಿ, ಅಲ್ಲಿ ಹೋದಾಗ ಎಲ್ಲ ಬಂದು ತಪ್ಕೊಳ್ತಾರೆ. ನಾನು ಮನಸ್ಸಲ್ಲಿ ಅನ್ಕೊಳ್ತೀನಿ ನಾನೊಬ್ಬ ಯಾರಿಗೂ ಬೇಡದಂಥ ಒಂದು ವ್ಯಕ್ತಿನ, ಇವರು ಬಂದು ಬಾಚಿ ತಪ್ಕೊಳ್ತಾರೆ, ಪ್ರೀತಿ ತೋರಿಸ್ತಾರೆ, ಇದೆಲ್ಲ ಈ ಕುಡುಕನಿಗೆ ಸಿಗ್ತಾ ಇದೆ, ನನಗೆ ಒಂಥರ ಆಶ್ಚರ್ಯ. ನಾನು ಮಾಡಬಾರ್ದನ್ನೆಲ್ಲ ಮಾಡಿದ್ದೀನಿ, ಬೇಡದರ ಇದನ್ನೆಲ್ಲ ಮಾಡಿದ್ದೀನಿ, ಆದರೂ ನನ್ನಂಥ ಒಂದು ವ್ಯಕ್ತಿಗೆ ಈ ಥರ ಬಾಚಿ ತಪ್ಪಿಕೊಂಡು ಪ್ರೀತಿ ತೋರಿಸ್ತಾರಲ್ಲ, ಈ ಕಾರ್ಯಕ್ರಮದಲ್ಲಿ ಏನೋ ಇದೆ, ಈ ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೋಬೇಕು ಅಂದ್ಕೊಂಡು ನಾನು ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೊಂಡೆ ಸ್ನೇಹಿತರೆ.

ಆ ಕಾರ್ಯಕ್ರಮದಲ್ಲಿ ನನ್ನ ಆಪ್ತ ಸ್ನೇಹಿತ ರಘು, ನಾನು ಅವನು ಒಂದೇ ಜೊತೆಲೇ ಇದ್ದು, ಜೊತೆಲೇ ಮಲ್ಕೊಳ್ಳೋದು, ಊಟ ತಿಂಡಿ ಜೊತೆಲೆ. 10 ದಿನ ನನಗೆ ಅವನು ನಾನು ಭಾರಿ ಪ್ರೀತಿಯಿಂದ, ಇವಾಗಲೂ ನಾವು ತುಂಬ ಚೆನ್ನಾಗಿದ್ದೀವಿ. ಎಎಂ ಮೆಂಬರ್ಗಳು ನಮಗೆ ಆನ್ಲೈನ್ ಮೀಟಿಂಗ್ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ನಮಗೆ ಮೈಸೂರಿನ ಸಾಂತ್ರೆ ಸರ್ ಅವರು ಈ ಕ್ಯಾಂಪ್ ಮುಗಿದ ತಕ್ಷಣ ಫಸ್ಟ್ ಒಂದು ಮೀಟಿಂಗ್ ಮೈಸೂರಿಗೆ ಬರೋಕ್ಕೆ ಹೇಳಿದ್ರು. ಅವಾಗ ಹೋದವು, ಅವಾಗ ಹೋದ ತಕ್ಷಣ ಅವರು ಮೊಬೈಲ್ ತೊಗೊಂಡು ಆನ್ಲೈನ್ ಮೀಟಿಂಗ್ ಹೆಂಗೆ ಅಟೆಂಡ್ ಮಾಡೋದು, ಏನು ಎತ್ತ ಎಲ್ಲ ಹೇಳಿ ತಿಳಿಸ್ಕೊಟ್ರು. ಇವಾಗಲೂ ನಾನು ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗ್ತಾಯಿದ್ದೀನಿ, ಫಿಸಿಕಲ್ ಮೀಟಿಂಗು ಹೋಗ್ತಾಯಿದ್ದೀನಿ. ಎಲ್ಲೋ ಏನಾದರೂ ಅತ್ತಾಚುರಿ ಕೆಲಸಗಳಿದ್ದರೆ ಮಾತ್ರ ಹೋಗೋಕ್ಕಾಗ್ತಾಯಿಲ್ಲ. ನನಗೆ ಸಿಕ್ಕಿದ ಈ ಸಂದೇಶನ ನಾನು ಇವಾಗ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಏನಾದರೂ ಬೇರೆ ಕ್ಯಾಂಪ್ಗಳಿಟ್ಟರೆ ಅಲ್ಲಿ ಹೋಗ್ತೀನಿ, ಒಂದು 10 ದಿನ ಅಲ್ಲಿ ಇರ್ತೀನಿ. ನನಗೆ ಸಿಕ್ಕಿದ ಈ ಉಚಿತ ಬರ್ತಾರೆ ಅಮೂಲ್ ರೋಗಿಗಳಿಗೆ ಅವ್ರಿಗೆ ಕುಡಿತದಿಂದ ದೂರ ಇರೋ ಸಂದೇಶವನ್ನು ಕೊಡ್ತೀನಿ ಅವರಿಗೆ, ಹೆಂಗಿರ್ಬೇಕು ಏನು ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನನಗೆ ಏನು ಪುಕ್ಷಟಾಗಿ ಸಿಕ್ಕಿದೆ ಈ ಕಾರ್ಯಕ್ರಮ, ಅದನ್ನು ನಾನು ಇನ್ನೊಬ್ರಿಗೆ ಕೊಟ್ಟಾಗ ಅವ್ರ ಕುಟುಂಬದಲ್ಲಿ ಒಬ್ಬ ಅಮೂಲ್ ರೋಗಿ ಚೇತರಿಸ್ಕೊಂಡ್ರೆ ಅವ್ರ ಕುಟುಂಬದಲ್ಲಿ 5-6 ಜನ ಇರ್ತಾರೆ, ಅವರೆಲ್ಲರಿಗೂ ಒಂದು ನೆಮ್ಮದಿ ಒಂದು ಸಿಗ್ತದೆ. ಆದ್ದರಿಂದ ನಾನು ಹೇಳಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಸ್ನೇಹಿತರೆ, ಯಾರ್ಯಾರ ಮನೇಲಿ ಈ ಕಾರ್ಯಕ್ರಮನ ಕೇಳ್ತಾ ಇದ್ರೆ, ಯಾರ್ಯಾರ ಮನೇಲಿ ಈ ಥರ ಕುಡಿತದಿಂದ ಸಮಸ್ಯೆಗೆ ಒಳಗಾದವರು ಯಾರಾದರೂ ಇದ್ದರೆ, ಕುಡಿತ ಬಿಡಬೇಕು ಅವ್ರಿಗೆ ದಾರಿ ಗೊತ್ತಿಲ್ಲ, ಈ ಥರ ಯಾರಾದರೂ ಮನೇಲಿ ತುಂಬ ತೊಂದರೆಗೊಳಗಾಗಿದ್ದರೆ, ಅವರಿಗೆ ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ, ಈ ಕ್ಯಾಂಪ್ಗಳು ಕೆಲಸ ಮಾಡ್ತದೆ. ದಯವಿಟ್ಟು ನನ್ನ ನಂಬರು ಅಲ್ಲಿ ಇದರಲ್ಲಿ ಇರ್ತದೆ, ನನ್ನ ನಂಬರ್ ತಗೊಳ್ಳಿ, ಫೋನ್ ಮಾಡಿ. ಈ ಕಾರ್ಯಕ್ರಮ ಎಲ್ಲ ಕಡೆ ಇದೆ, 180 ದೇಶಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ. ಮೈಸೂರಲ್ಲಿ 17-18 ಗ್ರೂಪ್ ಇದೆ. ಸರ್ಗೂರ್ಲಿ ಪ್ರತಿ ಭಾನುವಾರ 11-12 ಗಂಟೆ ಸರ್ಗೂರ್ಲಿ JSS ಸ್ಕೂಲಲ್ಲಿ ಮೀಟಿಂಗ್ಗಳು ನಡೀತದೆ. ದಯವಿಟ್ಟು ಯಾರಾದರೂ ಈ ತೊಂದರೆಗೆ ಒಳಪಟ್ಟಿದ್ರೆ ನೋಡಿ, ನಿಮ್ಮ ಇಂಟ್ರೆಸ್ಟರ್ ಆಗಿರ್ಬೋದು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅಣ್ಣ ತನ್ನದಿರು, ಯಾರೇ ಆಗಿರ್ಬೋದು ಈ ತೊಂದರೆಗೆ ಒಳಗಾಗಿದ್ರೆ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ. ಅವತ್ತು ಒಂದಕ್ಕೋಸ್ಕರ ನಾನು ಎಲ್ಲರನ್ನು ಕಳ್ಕೊಂಡಿದ್ದೆ, ಇವತ್ತು ಎಲ್ಲರಿಗೋಸ್ಕರ ನಾನು ಒಂದನ್ನು ಕಳ್ಕೊಂಡು, ನಾನೀಗ ನನ್ನ ಜೀವನ ಎಲ್ಲ ತುಂಬ ಚೆನ್ನಾಗಿದೆ, ಮನೇಲೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಯಾವ ಒಂದು ಮಕ್ಕಳಿಗೆ ಫೀಸು ಕಟ್ಟದೇನೆ, ನಾನು ನನ್ನ ಜವಾಬ್ದಾರಿ ಏನು ಅಂತ ಗೊತ್ತಿಲ್ಲದೇನೆ, ನಂದೇ ದಾರಿ, ಕುಡಿಯೋದೊಂದೇ ಜೀವನ ಅಂದ್ಕೊಂಡು ಹೋಗ್ತಾಯಿದ್ದಂಥ ವ್ಯಕ್ತಿಗೆ ಈಗ ಈ 2 ವರ್ಷದಲ್ಲಿ ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಹೆಂಡತಿಗೆ ಒಂದು ಜೊತೆ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಅವಳ ಪ್ರತಿ ಒಂದು ಓಲೆ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಎಲ್ಲಾನು ಮಾರಿಕೊಂಡು ನಾನು ತಿಂದು, ಅವಳಿಗೆ ಏನು ಬರೀ ಕತ್ತಲ್ಲೇ ಅವಳನ್ನ ಬಿಟ್ಟು ತಾಲಿ ಸಮೇತ ತಗೊಂಡೋಗಿ ನಾನು ಮಾರಿ ಕುಡ್ದಂಥ ಒಂದು ವ್ಯಕ್ತಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ಎಲ್ಲಾನು ಮಾಡಿಸ್ಕೊಟ್ಟಿದ್ದೀನಿ, ಈಗ ಒಂದು ಜೊತೆ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಮನೇಲಿ ಏನಾದರೂ ಸಾಮಾನುಗಳು ಏನು ಬೇಕು, ನನ್ನ ಜವಾಬ್ದಾರಿ ಏನಿದೆ ಅದನ್ನ ತಗೊಂಡು ಮನೆಗೆ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಸ್ನೇಹಿತರೆ ಇದರಲ್ಲಿ ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೀನಿ, ಏನು ಅಂತಂದರೆ, ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಹಳೆ ಸ್ನೇಹಿತರ ಸಹವಾಸನ ಸ್ವಲ್ಪ ದೂರ ಇಡಿ, ಮಾತಾಡೋದು ಬೇಡ ಅಂತ ನಾನು ಹೇಳಲ್ಲ. ಹಳೆ ಸ್ನೇಹಿತರ ಜೊತೆಗೆ ಏನು ಬೇಕು ಎಷ್ಟು ಬೇಕೋ ಅಷ್ಟೇ, ಅವ್ರೇನಾದರೂ ನಿಮ್ಮನ್ನ ಈ ಕ್ಯಾಂಪ್ ಮುಗ್ದು ಹೋಗಿರ್ತಾರಲ್ಲ ಅಂಥವ್ರು ಏನಾದರೂ ಕರೆದ್ರೆ ಅವ್ರಿಗೆ ಹೇಳಿ, ಇಲ್ಲ ಇವತ್ತು ಬೇಡ ನಾಳೆ ನೋಡೋಣ. ನಮ್ಮ ಕಾರ್ಯಕ್ರಮ ಇರೋದೇ ಸ್ನೇಹಿತರೆ ಒಂದು ದಿನ ಪ್ರಕಾರ, ಇವತ್ತು ಒಂದು ದಿನ ಪ್ರಕಾರ ದೇವರೇ ನನಗೆ ಕುಡಿಯೋ ಒಂದು ಯೋಚನೆ ಕೊಡಬೇಡ ಅಂತ ನಾನು ದಿನಾ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ನಮಗೆ ಎಎಂ ಮೆಂಬರ್ಗಳು ನಮ್ಮ ಕ್ಯಾಂಪಲ್ಲಿರುವಾಗ ನಮಗೆ ತಿಳಿಸ್ಕೊಟ್ಟಿದ್ರು, ಈ ಕ್ಯಾಂಪ್ಗೆ ಬಂದು ಹೋಗಿರೋರು ಯಾರಾದರೂ ಇದನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ ಗಮನಿಸ್ಕೊಳ್ಳಿ, ಯಾವತ್ತು ಒಂದು ಹೊಟ್ಟೆನ ಖಾಲಿ ಇಟ್ಕೋಬೇಡಿ. ಯಾವ ಟೈಮ್ಗೆ ನಿಮ್ಗೆ ಏನು ಸಿಗ್ತದೆ ಅದನ್ನ ತಿನ್ಕೊಂಡು ಹೊಟ್ಟೆನ ತುಂಬದಂಗೆ ಇರಲಿ, ಹೊಟ್ಟೆನ ಯಾವತ್ತೂ ಖಾಲಿ ಬಿಡಬೇಡಿ. ಆಮೇಲೆ ಕೋಪ ಬಂದಾಗ ಜನ ಜಾಗ ಸಂದರ್ಭ ಇವುಗಳನ್ನ ಚೇಂಜ್ ಮಾಡಿ, ಒಂದು ಗ್ಲಾಸ್ ನೀರು ಕುಡೀರಿ, ಇಲ್ಲಾಂತಂದರೆ 1-10 ಅಂಕೆ ಇರ್ತದಲ್ಲ ಅದನ್ನು 10-1 ಎಣಿಸಿ, ಕೋಪ ಕಡಿಮೆ ಆಗ್ತದೆ. ಆಮೇಲೆ ಒಂಟಿಯಾಗಿರಬೇಡಿ ಜಾಸ್ತಿ, ಒಂಟಿಯಾಗಿದ್ದಾಗ ನಮಗೆ ಬೇಡದರ ಯೋಚನೆಗಳೆಲ್ಲ ಬರ್ತದೆ, ಆವಾಗ ಕುಡಿಯೋಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಒತ್ತಡದಲ್ಲಿ ಕೆಲಸ ಮಾಡಬೇಡಿ, ತುಂಬ ಒತ್ತಡದಲ್ಲಿ ಕೆಲಸ ಮಾಡಿದಾಗ ಏನಾಗ್ತದೆ, ನಮಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮೈ ಕೈಯೆಲ್ಲ ನೋವು ಬರ್ತದೆ, ಅವಾಗ ಏನನ್ನಿಸ್ತದೆ ತಡಿ ಒಂದು 90 ಹಾಕಿದ್ರೆ ಸರಿ ಆಗ್ತದೆ ಅಂತ ಕುಡಿಯೋಕೆ ಹೋಗ್ತೀವಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕೆಲಸ ಮಾಡಿ, ರೆಸ್ಟ್ ಮಾಡಿ, ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಈ ಥರ ಒಂದು 4-5 ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಕಾರ್ಯಕ್ರಮ ಕೆಲಸ ಮಾಡ್ತದೆ. ಒಂದು ಒಳ್ಳೆಯ ಜೀವನ ಮಾಡೋಕ್ಕೆ ಸ್ವಾಮಿ ವಿವೇಕಾನಂದ ಯುವತ್ಮ

0: ಮೂವ್ಮೆಂಟ್ ಅವರ ಒಂದು ಕ್ಯಾಂಪೇನ್ ನನಗೆ ದಾರಿದೀಪ ಆಗಿದೆ ಸ್ನೇಹಿತರೆ. ನಿಜವಾಗಲೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರಿಗೊಂದು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಂಡತಿಗೊಂದು ಧನ್ಯವಾದ ಸ್ನೇಹಿತರೆ. ಮಿಗಿಲಾದ ಶಕ್ತಿ ಆ ಭಗವಂತನ ಆಶೀರ್ವಾದ ಇಲ್ಲ ಅಂತಂದರೆ ನಾನು ಇಷ್ಟು ಚೆನ್ನಾಗಿ ಆಗಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ನಮ್ಮ ತಾಯಿ ತಂಗಿ ಅವ್ರ ಪಟ್ಟ ವೇದನೆ ಕಷ್ಟಗಳಿಗೆ ದೇವರು ನಮಗೆ ದಾರಿ ತೋರಿಸಿದೆ. ಬಗ್ಗೆ ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ. ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಯಾವುದೇ ರೀತಿ ಸಮಸ್ಯೆಗಳು ಬರ್ತದೆ, ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಅದನ್ನು ದೇವ್ರ ಹತ್ರ ದಿನ ಬೇಡ್ಕೊಳ್ತೀನಿ. ಏನೇ ಸಮಸ್ಯೆಗಳಿದ್ರೂ ಅದನ್ನ ಎದುರಿಸೋ ಶಕ್ತಿ ಧೈರ್ಯ ಕೊಡು ತಂದೆ ಅಂತ ದಿನ ಪ್ರೇಯರ್ ಮಾಡ್ತೀನಿ. ನನ್ನಿಂದ ಯಾರಿಗಾದರೂ ಅಮೂಲ್ರವರುಗಳಿಗೆ ಸಂದೇಶಗಳನ್ನ ತಲುಪಿಸ್ತಾ ನಾನು ಇರ್ತೀನಿ. ಯಾರೇ ಆಗಿರ್ಬೋದು, ನಾನು ಸುಮಾರು ಜನಕ್ಕೆ ಈ ಸಂದೇಶ ಕೊಟ್ಟಿದ್ದೀನಿ, ಕೊಡ್ತಾನೂ ಬರ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಯಾರು ಸಿಗ್ತಾನೆ ಅವ್ರಿಗೆ ಈ ಸಂದೇಶಗಳನ್ನ ತಲುಪಿಸ್ತಾ ಇರ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಸಮಸ್ಯೆಗಳಿದ್ದರೆ ದಯವಿಟ್ಟು ಇದರಲ್ಲಿ ನಂಬರ್ ಇರ್ತದೆ, ಆ ನಂಬರ್ ಕರೆ ಮಾಡಿ. ನನಗೆ ಸಿಕ್ಕಿದಂಥ ಈ ಜೀವನ ಅವ್ರ ಕುಟುಂಬದವ್ರಿಗೂ ಸಿಗಲಿ, ಅವ್ರ ಕುಟುಂಬದವರು ಚೆನ್ನಾಗಿರಲಿ. ಇದರಿಂದ ನಾನು ನಿಮಗೆ ತಿಳಿಸೋದೇನು ಅಂತಂದರೆ ಸ್ನೇಹಿತರೆ, ಈ ಕುಡಿತದಿಂದ ಯಾರಾದರೂ ಆಗಿರ್ಬೋದು ಇದು ನರಳುತ್ತಾ ಇದ್ದರೆ, ಈ ಕುಡಿತದಿಂದ ದೂರ ಇರಬೇಕು ಅನ್ನೋ ಮನಸ್ಸು ಇಚ್ಛೆ ಇದ್ದರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಈ ಕಾರ್ಯಕ್ರಮ ಖಂಡಿತವಾಗಿ ಕೆಲಸ ಮಾಡ್ತದೆ. ಇದು ಒಂದು ದಿನದ ಕಾರ್ಯಕ್ರಮ, ಇವತ್ತಿಂದ ಬೆಳಗ್ಗೆ ಸಂಜೆ ಗಂಟ ಯಾವುದೇ ರೀತಿ ಕುಡಿತದ ನಶೆ ಆಗಲಿ ಏನೇ ಆಗಲಿ ಯಾವುದೇ ಕೆಟ್ಟ ಕೆಲಸಗಳಾಗಲಿ. ಸ್ನೇಹಿತರೆ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಕುಡಿತ ಬಂದು ಬರೀ 5% ಮಾತ್ರ, ನಮ್ಮ ಇನ್ನು ಬಾಕಿ 95% ನಮ್ಮಲ್ಲಿರುವ ಗುಣದೋಷಗಳು ಸ್ನೇಹಿತರೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಅಹಂಕಾರ, ಸ್ವಾರ್ಥ, ಅಸೂಯೆ, ಮೋಸ, ಕಳ್ತನ, ಇವೆಲ್ಲ ಇದರಲ್ಲಿ ನಾವು ಹೋಗ್ತಾ ಹೋಗ್ತಾ ನಾವು ಇವುಗಳಿಂದ ದೂರ ಆಗ್ಬೋದು ಸ್ನೇಹಿತರೆ. ಕುಡಿತದಿಂದ ದೂರ ಇರ್ಬೋದು, ನಮ್ಮ ಕುಟುಂಬದವ್ರ ಜೊತೆ ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು, ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿರ್ಬೋದು. ದಯವಿಟ್ಟು ಯಾರಾದರೂ ಈ ಸಮಸ್ಯೆಗಳಿಂದ ಬಳಲುತ್ತಾ ಇದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಕಾರ್ಯಕ್ರಮ ಖಂಡಿತ ಕೆಲಸ ಮಾಡ್ತದೆ. ಇದಕ್ಕೆ ಯಾವುದೇ ಹಣಕಾಸು ಯಾವುದೇ ಇಲ್ಲ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟು ವರ್ಷಕ್ಕೆ 4 ಕ್ಯಾಂಪ್ ಮಾಡ್ತಾರೆ ಸ್ನೇಹಿತರೆ. ಅಕ್ಕಪಕ್ಕದವರು ಯಾರೇ ಇರ್ಬೋದು, ನಿಮ್ಮ ನೆಂಟರಿಷ್ಟು ಯಾರೇ ಈ ತೊಂದರೆಗೆ ಒಳಗಾಗಿದ್ರೆ ದಯವಿಟ್ಟು ಇದನ್ನು ಅವರಿಗೆ ತಿಳಿಸಿ ಈ ಕ್ಯಾಂಪಿಗೆ ಬಂದು ಉಚಿತ ಒಂದು ಶಿಬಿರವನ್ನು ಸೇರ್ಕೊಳ್ಳೋಕೆ ಹೇಳಿ. ನಿಜವಾಗಲೂ ಖಂಡಿತವಾಗಲೂ ದೇವರು ಅವರಿಗೆ ಒಂದು ಒಳ್ಳೇದು ಮಾಡ್ತಾರೆ. ಈ ಕಾರ್ಯಕ್ರಮ ನಾ ಎಲ್ಲರೂ ಹೇಳ್ತಾರೆ, ಕುಡಿಯೋದು ಬಿಡೋಕ್ಕೆ ನಾವು ಅಷ್ಟು ದೂರ ಹೋಗ್ಬೇಕಾ, ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಾ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ನಮ್ಮ ಇದರಲ್ಲಿ ಹೇಳ್ತಾರೆ, ಕುಡಿಯೋದ್ರಲ್ಲೂ 3 ಥರ ಕುಡುಕರು ಇದ್ದಾರೆ. ಒಬ್ಬರು ತಿಂಗಳಿಗೋ ಇಲ್ಲ ವರ್ಷಕ್ಕೋ ಹೊಸ ವರ್ಷಕ್ಕೋ ಈ ಥರ ಕುಡಿಯೋಂಥ ಕುಡುಕರು. ಎರಡನೇದು ಬಂದು ದಿನ 90 ಒಂದು ಕ್ವಾರ್ಟರ್ ಕುಡಿದು ಅವ್ರವ್ರು ಕೆಲಸ ಮಾಡಿ ಮಾಮೂಲಿ ನೈಟ್ ತೊಗೊಳ್ತಾರೆ, ಅವ್ರ ಕೆಲಸಕ್ಕೆ ಮಾಡಿ ದಿನ ಹೋಗ್ತಾರೆ ಅಂಥ ಕುಡುಕರು. 3ನೇ ಕುಡುಕರು ನಮ್ಮಂಥ ಕುಡುಕರು ಸ್ನೇಹಿತರೆ. ನಾವು ಬೆಳಗ್ಗೆಯಿಂದ ಕುಡಿಯುವಂಥ ಸ್ನೇಹಿತರೆ. ನಾವು ಬೆಳಗ್ಗೆ ನಮಗೆ ಕಾಫಿ ಟೀ ಏನು ಬೇಡ, ಎಣ್ಣೆ ಇದ್ರೆ ಸಾಕು. 3 ಗಂಟೆ ರಾತ್ರಿಗೆ, 4 ಗಂಟೆ ರಾತ್ರಿಗೆ, 5 ಗಂಟೆ ರಾತ್ರಿಗೆ ಕುಡಿಯುವಂಥ ಕುಡುಕರು ಸ್ನೇಹಿತರೆ. ನಾವು ಯಾವುದೇ ರೀತಿ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಮಗೆ ಊಟ ತಿಂಡಿ ಯಾವುದು ಬೇಡ, ನಮಗೆ ಎಣ್ಣೆ ಒಂದಿದ್ರೆ ಸಾಕು. ಸ್ನೇಹಿತರೆ, ನಾನು ಕುಡಿಯೋ ಟೈಮಲ್ಲಿ ಸರಿ ಊಟ ಮಾಡ್ತಾ ಇರ್ತಿಲ್ಲ, ನಿದ್ರೆ ಮಾಡ್ತಾ ಇರ್ತಿಲ್ಲ. ಇವಾಗ ದೇವರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಸಿಕ್ಕಿದ್ಮೇಲೆ ನಾನು 100 ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್.
1: ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕಳೆದ 20 ವರ್ಷಗಳಿಂದ ಮಾಡುತ್ತಿದ್ದ ಕುಡಿತದ ಅನುಭವ ಹಂಚಿಕೆ ಹಾಗೂ ಇದರಿಂದಾಗುವ ದುಷ್ಪರಿಣಾಮಗಳು ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ

0: ಓ ಕುಮಾರ
1: ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಎಚ್ಚರಿಕೋಟೆ ತಾಲೂಕಿನ ಐರಿಗೆ ಗ್ರಾಮ ಪಂಚಾಯಿತಿಯ ಎಚ್ಮಟಕೆರೆ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ರಹಮತ್ ಅಲಿಬೇಗ್ ಹಾಗೂ ಗ್ರಾಮದ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕೆರೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ರಹಮತ್ ಅಲಿಬೇಗ್ರವರು ಹಾಗೂ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಒಳ್ಳೆಯದಾಗಲಿ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ರಹಮತ್ ಅಲಿಬೇಗ್ ಅಂತ. ಇದೇ ನಮ್ಮ ತಂದೆ ಹೆಸರು ರಹೀಮ್ ಅಲಿಬೇಗ್. ಅವ್ರು ತೀರ್ಕೊಂಡು 23 ಆಯಿತು. ಅವರು ನಮ್ಮ ಇದೇ ಊರವರು, ನಮ್ಮ ತಾತನೂ ಕೂಡ ಇದ್ದವರು. ಈಗ ನಮ್ಮ ಪ್ರಥಮವಾಗಿ ಇವತ್ತು ನೀವು ಬಂದು ನಮಗೆ ಎಲ್ಲ ತಿಳ್ಕೊಟ್ಟು ಎಲ್ಲ ನಮ್ಮ ಗ್ರಾಮಕ್ಕೆ ಏನಾಗಬೇಕಂತ ನೀವು ನಮಗೆ ಕೇಳ್ತಾ ಇದ್ದೀರಿ. ಈಗ ನಮ್ಮ ಹೆಚ್ಮಟ್ಕೇರಿ ಗ್ರಾಮದಲ್ಲಿ ನಮ್ಮ ತಂದೆಯವರು ಇದ್ರು. ತಂದೆಯವರಾದ್ಮೇಲೆ ನಾವು ಬಂದು ನಮ್ಮದು ಒಂದು ಮೊದಲೇ ಒಂದು ಚಿಲ್ಲ ಅಂಗಡಿ ವ್ಯಾಪಾರ ಮಾಡ್ಕೊಂಡಿದ್ದು. ವ್ಯಾಪಾರ ಮಾಡ್ಕೊಂಡಿದ್ದಾಗ 1986 ನಮ್ಮ ಊರ ಜನ ಎಲ್ಲ ಬಂದು ನಮಗೆ ಮಂಡಲ ಪಂಚಾಯತಿ ಸ್ಥಾಪನೆ ಆಯಿತು. ಹೊಸದಾಗ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಆದಮೇಲೆ ನಮ್ಮಲ್ಲಿ 2 ಬಂದಾಗ ನಾವು ನೀವು ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲ ಸಹಕಾರ ಕೊಟ್ಟು ನಮ್ಗೆ ಅವತ್ತು ಗೆಲ್ಸ್ಕೊಟ್ರು. ಗೆಲ್ಸ್ಕೊಟ್ಟಾಗ ಅವತ್ತು ನಮ್ದು ಒಂದು 30-35 ಹಳ್ಳಿಗೆ ಒಂದು ಪಂಚಾಯತಿ ಮಂಡಲ ಪಂಚಾಯತಿ ಇತ್ತು, ಮಾದಾಪುರ ಅಂದ್ಬಿಟ್ಟು. 35 ಜನ ಒಂದು 20-30 ಮೆಂಬರ್ ಇದ್ದು. ಅದೇ ನಾವೊಬ್ರು ಆದಾಗ ನಮ್ಗೆ ಉಪಾಧ್ಯಕ್ಷ ಮಾಡಿ ಇನ್ನೊಬ್ರು ಅಧ್ಯಕ್ಷರು ಮಾಡಿದ್ದು. ಒಂದು 5 ನಡ್ಕೊಂಡು ಹೋಯ್ತು. ಅದಾದ್ಮೇಲೆ ಎಲ್ಲ ಮಂಡಲ ಪಂಚಾಯತ್ 1991 ನಮ್ದು ಒಂದು ರೈಸ್ ಮಿಲ್ಲು, ಭತ್ತದ ವ್ಯಾಪಾರ ಎಲ್ಲ ಮಾಡ್ತಿದ್ದ. ಅವತ್ತೆಲ್ಲ ಮೈಸೂರಲ್ಲಿ ಅಕ್ಕೆಲ್ಲ ಬುಟ್ಟಿಲ್ಲ ಕೊಡ್ತೀವಿ. ಅದಕ್ಕೆ ಅನುಭೋಗ ಇರೋದ್ರಿಂದ ನಮ್ಗೆ ಇಲ್ಲಿ ಭತ್ತ ಇದ್ದಿರೋದ್ರಿಂದ ನಮ್ಗೆ ನೀರಾವರಿ ಇತ್ತು. ಅದೇ ರೈಸ್ ಮಿಲ್ ಮಾಡ್ಬೇಕಂತ ಅಂತ ಬಂದಾಗ ಅವಾಗ ನಾನು ಒಂದು ರೈಸ್ ಮಿಲ್ ಮಾಡಿದೆ ಮಟ್ಕೆರೆ, ಹೆಚ್ ಮಟ್ಕೆರೆ ಗೇಟ್ ಹತ್ರ. 93 ಓಪನ್ ಆಗಿ ಅವತ್ತಿಂದ ನಡೆಸ್ಕೊಂಬಂದು ಮತ್ತೆ ನಮ್ಮಲ್ಲಿ ವ್ಯಾಪಾರ, ಹತ್ತಿ ವ್ಯಾಪಾರ, ಜೋಳ ವ್ಯಾಪಾರ ಪ್ರತಿಯೊಂದು ಕೂಡ ನಮ್ಗೆ ಈ ಭಾಗದ ರೈತರು ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಾರೆ. ಎಲ್ಲ ಥರ ನಮಗೆ ಜೊತೆಲಿ ಹೊಂದ್ಕೊಂಡು ಯಾವುದೋ ಭೇದಭಾವ ಇದ್ರೂ ಕೂಡ ನಮಗೆ ಒಂದು ಗೌರವ ಕೊಡ್ತಾರೆ ಎಲ್ಲ ಜನಗದು ಗೌರವ ಮಾಡ್ಕೊಂಬಂದಾಗ. ಅದೇ ರೀತಿಯಲ್ಲಿ ನಮಗೆ ಊರಲ್ಲಿ ಒಂದು VSSN ಸೊಸೈಟಿ ಅಂತ ಇತ್ತು, ಸಹಕಾರ ಸಂಘ ಸೊಸೈಟಿ ಅಂತ. ರೈತರಿಗೆ ಸಾಲ ಕೊಡೋದು ಮಾಡೋದು ಅಂದ್ಕೊಂಡು ಆವಾಗ ಹಿಂದೆ ನಮ್ಮ ಮಾಜಿ ನಾಡಗೌಡರು ಮಾದೇಗೌಡರು ಅಧ್ಯಕ್ಷರಾಗಿದ್ದರು. ಆಮೇಲೆ ಎಲ್ಲ ಸೇರ್ಕೊಂಡು ಬಂದು ಈ ಸರಿ 95 ಸಲ ನೀವಾಗಿ ಸ್ವಲ್ಪ ಅಭಿವೃದ್ಧಿ ಮಾಡಿಬಿಟ್ಟು ಆವತ್ತು ನಮ್ಮ ಪುಟ್ಟೇಗೌಡರು, ನಮ್ಮ ವೆಂಕಟೇಶಗೌಡರು, ಇವ್ರು ನಮ್ಮ ಮಾದೇಗೌಡರು ಎಲ್ಲ ಬಂದು ಕರ್ಕೊಂಡೋಗಿ ಅಲ್ಲಿ ನನಗೆ ಅಭಿವೃದ್ಧಿಯಾಗಿ ಆಯ್ಕೆ ಮಾಡಿ ಅಧ್ಯಕ್ಷರು ಕೂಡ ಮಾಡಿದ್ರು. ಮಾಡಾದ್ಮೇಲೆ ಹೆಚ್ಚು ಕಡಿಮೆ ಒಂದು ತಗೊಂಡು ರೈತರಿಗೆಲ್ಲ ಸಾಲ ಮಾಡ್ಕೊಂಡು ಬಂದು ನಾನು ಹೆಚ್ಚು ಕಡಿಮೆ ಅಲ್ಲಿ ನಮಗೆ ಯಾವುದೇ ಇವತ್ತುವರೆಗೂ ನಮ್ಮ ಯಾವುದೇ ಜನಾಂಗ ಎಲ್ಲನೂ ಸೇರ್ಕೊಂಡು ಆ ಸೊಸೈಟಿಗೆ ನನಗೆ ಹೆಚ್ಚು ಕಡಿಮೆ 22-24 ಗಂಟನೂ ಅಧ್ಯಕ್ಷ ಮಾಡಿದ್ರು. ಅದೇ ಯಾವುದೂ ಎಲೆಕ್ಷನ್ ಇಲ್ಲದೆ ಅವಿರೋಧ ಆಯ್ಕೆ ಮಾಡ್ಕೊಂಡು ನೀವಾಗ ಈ ಸರಿ ನನಗಾಗಿ ಅಂದರು. ನಮ್ಮೊಬ್ಬ ಸ್ನೇಹಿತರು ಭಾಸ್ಕರ ಕೂಡ ಅಂದ್ಬಿಟ್ಟು ಇಲ್ಲ ಈ ಸರಿ ನಮ್ಗೆ ಸ್ವಲ್ಪ ಬುಟ್ಕೊಡಿ ಹೇಳೋಸ್ ಅಂತ ಹೇಳಿ ನಾವು ಬುಟ್ಕೊಂಡು ನಾವು ಅದರಲ್ಲಿ ನಮ್ಮ ಜೊತೆಲಿ ಜಯಶಂಕರ್ ಕೂಡ ನಮ್ಗೆ ಡೈರೆಕ್ಟ್ ಆಗಿದ್ರು. ನಮ್ಮ ಹಿಂದೆ ಮಾದೇಗೌಡರು ಡೈರೆಕ್ಟ್ ಆಲ್ರೆಡಿ ಜಯಶಂಕರ್ ಜೊತೆ ಡೈರೆಕ್ಟ್ ಆಗಿದ್ದಾರೆ. ಅದಾದಮೇಲೆ ನಾನು ಜಿಲ್ಲಾ ಪಂಚಾಯತಿಗೆ 2000 ನಮ್ಮ ಈ ಭಾಗದಲ್ಲಿ

0: 35 ಹಳ್ಳಿ 45 ಹಳ್ಳಿ ಇತ್ತು. ಅವಾಗ ಎಂ ಶಿವಣ್ಣ ಅವರು ಮಂತ್ರಿ ಆಗಿದ್ರು. ಆಮೇಲೆ ಅವರು ವಿಶ್ವನಾಥ್ ಅವರೆಲ್ಲ ನಮ್ಗೆ ಕ್ಲೋಸ್ ಪರಿಚಯ ಆಗಿದ್ರು ಆ ಚಿಕ್ಕಣ್ಣವರು. ಆಮೇಲೆ ಈ ಭಾಗದ ರೈತರೆಲ್ಲ BCMEA ಲೀಡ್ ಆಗಿರೋದ್ರಿಂದ ಈ ರೈತರೆಲ್ಲ ಬಂದು ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೇದಿದ್ದೀರಿ, ನೀವು ಮಾಡಿ ನಿಂತ್ಕೊಳ್ಳಿ ಅನ್ಕೊಂಡು ಹೇಳ್ಬಿಟ್ಟು ನಮ್ ಬೇಡ ಅಂದ್ರೂ ಕೂಡ ಅವತ್ತು ಬಿ ಫಾರ್ಮ್ ತಗೊಂಡು ನಮ್ಗೆ ಕೊಟ್ಟು ಅವತ್ತು ರೈತರು ನಿಮ್ಗೆ ಮಿಸ್ಸಸ್ ಕ್ಯಾನ್ವಾಸೇ ಕರ್ಕೊಂಡ್ಬೇಡಿ ಅಂತ ಹೇಳಿದೆ. ಆಲ್ರೆಡಿ ನಮ್ಗೆ ಜನಾಂಗದ್ದು ಮುಸ್ಲಿಂ ಜನದ ಒಂದು 200-300 ವೋಟ್ ಇತ್ತು ಅಷ್ಟೇ, ಬ್ಯಾರಿ ಜನಾಂಗದ್ದು 35,000 ವೋಟ್ ಇದ್ರು ಕೂಡ. ಆಮೇಲೆ JDS ಪಕ್ಷದಿಂದ ಬೇರೆಯವ್ರು ನಿಂತ್ಕೊಂಡಿದ್ರು. ಆಮೇಲೆ ನಾವು ಕಾಂಗ್ರೆಸ್ ಬಿ ಫಾರ್ಮ್ ತಂದು ಕೊಟ್ಟು ಆಮೇಲೆ ಎಲ್ಲ ಹೇಳಿದ್ರು ನಿಮ್ಗೆ ನೀವು ಬಂದು ನೀವು ಮಾತ್ರ ಕ್ಯಾನ್ವಾಸ್ ಬನ್ನಿ, ಬೇರೆ ಯಾರು ಬರಬೇಡಿ ಅಂತ. ಆ ರೀತಿ ನಾವೆಲ್ಲ ಮಾಡಿ ನಮಗೆ ಗೆಲ್ಸ್ಕೊಟ್ರು. ಆ ಗೆಲ್ಸ್ಕೊಟ್ಟಿಂದ ಅವತ್ತಿಂದ ಕೂಡ ನಮಗೆ ಹೊಂದಾಣಿಕೆ ಮಾಡ್ಕೊಂಡು ನಾವೆಲ್ಲ ಥರದಲ್ಲೂ ಅವ್ರು ಯಾವುದೇ ಕೆಲಸ ಬಂದರೂ ಕೂಡ ಆ ಜಾತಿ ಈ ಜಾತಿ ಅನ್ನೋದು ನಮ್ಮಲ್ಲಿ ಉರಲಿಲ್ಲ. ಯಾವುದೇ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾಗಿರಲಿ, ಒಂದು ಊರು ಕೆಲಸ ಮಾಡಬೇಕಾಗಿರಲಿ, ಮತ್ತು ಒಂದು ಯಾವುದೇ ಒಂದು ಹಬ್ಬ ಮಾಡಬೇಕು, ಎಲ್ಲ ಜನಾಂಗ ಸೇರಿ ಕೂತು ಚರ್ಚೆ ಮಾಡಿ ಕೂಡ ನಾವಿಲ್ಲಿ ಹಬ್ಬ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಗಲಾಟೆ ಆದರೂ ಕೂಡ ಇಲ್ಲಿ ನಮ್ಮೂರಲ್ಲಿ ಕೂತ್ಕೊಂಡು ಯಾವುದೇ ಪೊಲಿಟಿಷಿಯನ್ಗೆ ಜಾಸ್ತಿ ಹೋಗಬಾರ್ದು, ಇಲ್ಲೇ 4 ಸೇರ್ಕೊಂಡು ಬೇಡಪ್ಪ ಹೋಗ್ಬೇಡಿ ಅನ್ಕೊಂಡು ಹೇಳಿ ಅವೆಲ್ಲ ಸಂಜೇಶಿ ಮಾಡಿ ಆ ರೀತಿ ಇವತ್ತುವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ನಮಗೆ ಎಲ್ಲರೂ ಕೂಡ ಸಹಾಯ ಕೊಡ್ತಾರೆ, ನಾವು ಅವ್ರು ಏನು ಕೇಳಿದ್ರು ಕೂಡ ನಾವೆಲ್ಲ ಸಾಗರ ಕೊಡ್ತೀವಿ.
1: ನನ್ನ ಹೆಸರು ಜೈಶಂಕರ್ ಅಂತ, ಹೆಚ್ಚುಮಟ್ಟಿಗೆರೆ. ನಮ್ಮ ತಂದೆ ಹೆಸರು MP ಅಪ್ಪಾಜೇಗೌಡ, ಮತ್ತು ನಮ್ಮ ತಾತನ ಹೆಸರು ಪುರುಷಮ್ಮೇಗೌಡರು. ನಮ್ಮ ದೊಡ್ಡಪ್ಪ ಅವರು ಕರಿಗೌಡರು ಅಂತ ಇದ್ರು. ಇಲ್ಲೇ ತರಗುಡಿಸಿ ನೆಲ ಮಾಡಿದಂಥ ಈ ಮಟ್ಟಿಗೇರಿ ಹೆಚ್ಚುಮಟ್ಟಿಗೇರಿಯಲ್ಲಿ ಇಲ್ಲೇ ಫಸ್ಟು ಬಸವೇಶ್ವರ ದೇವಸ್ಥಾನ ತಂದಿದ್ರು ಎಲ್ಲ. ಹಾಗಿದ್ದಾಗ ಅವರು ನಮ್ಮ ದೊಡ್ಡಪ್ಪ ಅವರು ಆಗ ಹಿರಿಯವರು, ನಮ್ಮ ಪುರುಷಮ್ಮೇಗೌಡರು ಒಂದು 20-25 ವರ್ಷ ಕಮಿಟಿ ಅಧ್ಯಕ್ಷರಾಗಿದ್ದರು ಈ ದೇವಸ್ಥಾನಕ್ಕೆ. ಆಮೇಲೆ ತಿರ್ಗಾ ನಮ್ಮ ದೊಡ್ಡಪ್ಪ ಅವರು ಒಂದು 28 ವರ್ಷನ ಅಧ್ಯಕ್ಷರಾಗಿ, ಅವರು ನಾಡುಗೌಡರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಆಮೇಲೆ ಊರಲ್ಲಿ ನಾವು ಎಲ್ಲ ಜನಾಂಗನೂ ಸೇರಿ ನಾನು ನಾಡುಗೌಡರು ಮಾಡಿದ್ದಾರೆ, ನೀವು ಒಂದಷ್ಟು ವರ್ಷ ಇರಿ, ನಿಮ್ಮ ತಂದೆ ನಿಮ್ಮ ತಾತ ಅವರೆಲ್ಲ ಮಾಡ್ಕೊಂಡಿದ್ರು, ನೀವು ಮಾಡಬೇಕು ಅಂತ ನನಗೆ ಹೇಳಿದ್ದಾರೆ. ರಾಮದಣ್ಣ ಅವರೆಲ್ಲ ಸಪೋರ್ಟ್ ಮಾಡಿ.
2: ಸರ್, ತಮ್ಮ ಗ್ರಾಮಕ್ಕೆ ಹೆಚ್ಚುಮಟ್ಟಿಗೆರೆ ಎಂಬ ಹೆಸರು ಹೇಗೆ ಬಂತು, ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಬಗ್ಗೆ ತಿಳಿಸೋದಾದ್ರೆ?
3: ಈ ಬತ್ತಿಗೆರೆ ಗ್ರಾಮ ಅಂತ ಹೆಸರು ಬರ್ಬೇಕಾದ್ರೆ ಮೊದಲೇ ನಾನೊಂದು ವಿಷಯವನ್ನು ಮಂಡಿಸಿದೆ. ಈ ದೇವಾಲಯ, ರಾಮಲಿಂಗ ದೇವಾಲಯ ಪಕ್ಕದಲ್ಲಿ ಅನೇಕ ಮಠಗಳು ಇಲ್ಲಿ ನಿರ್ಮಾಣವಾಗಿದ್ದು ಅಲ್ಲಿ ಪುರೋಹಿತರುಗಳು ವಾಸ ಮಾಡ್ತಾ ಇದ್ರು. ಅದರಿಂದ ಅಲ್ಲಿ ಮಠಗಳಿದ್ದ ಕಾರಣ ಮಟ್ಕೆರೆ ಅಂತ ಇದಕ್ಕೆ ಹೆಸರಾಯಿತು. ಹೆಚ್ಚು ಮಟ್ಟಿಕೆರೆ ಅಂತ ಬರಬೇಕಾದ್ರೆ ಇದು ಐರ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಮಟ್ಕೆರೆ ಗ್ರಾಮ. ಎಚ್ಚರಿಕೋಟೆ ತಾಲೂಕಲ್ಲಿ 2 ಮಟ್ಟಿಗೆಗಳಿದೆ. ಸರಗೂರು ತಾಲೂಕಲ್ಲಿ ಬಾಡಿಗೆ ಮಟ್ಕೆರೆ ಮತ್ತು ಕೋಟೆ ತಾಲೂಕಲ್ಲಿ ಹೆಚ್ಚು ಮಟ್ಟಿಕೆರೆ. ಇದು ಕನ್ಫ್ಯೂಸ್ ಆಗಬಾರ್ದು ಅಂತ ಐರ್ಗೆ ಗ್ರಾಮ ಪಂಚಾಯತಿಲಿ ಹೆಚ್ಚು ಮಟ್ಟಿಕೆರೆ ಅನ್ನೋ ಒಂದು ಹೆಸರನ್ನು ಇಲ್ಲಿ ನಮೂದಿಸಿರ್ತಾರೆ. ಇದರಿಂದ ಜನತೆಗೆ ಎಷ್ಟೋ ಅನುಕೂಲಗಳು ಸಹ ಆಗ್ತಾ ಇದ್ದಾವೆ. ಇಲ್ಲಾಂದ್ರೆ ಇಲ್ಲಿ ಯಾವುದೋ ಪತ್ರಿಕೆಗಳು ಬಂದಾಗ ಈ ಹೆಚ್ಚು ಮಟ್ಟಿಗೆಗೆ ಬರೋದು ಬಾಡಿಗೆ ಮಟ್ಕೆರೆ ಕೊಟ್ಟು ಹೋಗ್ತಾ ಇತ್ತು. ಆದ್ರಿಂದ ಈ ಒಂದು ಹೆಚ್ಚು ಮಟ್ಕೆರೆ ಅಂತ ಒಂದು ಹೆಸರನ್ನ ನಮೂದಿಸಿದ್ದಾರೆ. ಇಲ್ಲಿ ನಮ್ಮ ಮಟ್ಕೆರೆ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು 2,000 ಆಗ್ಬೋದು, 1,800-2,000 ಜನಸಂಖ್ಯೆ ಆಗುತ್ತೆ. ಹಾಗೂ ಇಲ್ಲಿ ಎಲ್ಲ ಸಮುದಾಯದವರು ಸಹ ಇದ್ದಾರೆ. ನಮ್ಮ ನಾಯಕ ಸಮಾಜ ಮತ್ತೆ SC ಸಮಾಜ, ಒಕ್ಕಲರು ಸಮಾಜ, ಮುಸ್ಲಿಂ ಸಮಾಜ, ಇಷ್ಟು ಕೋಮುಗಳು ನಮ್ಮ ಮಟ್ಕೆರೆ ಗ್ರಾಮದಲ್ಲಿದೆ. ಆ ರೀತಿ ಎಲ್ಲಾ ಜನಾಂಗದವರು ಇದ್ರು ಯಾವುದೇ ತರಹದ ಸಣ್ಣ ಪುಟ್ಟ ಅಹಿತಕರವಾದ ಒಂದು ಘಟನೆಗಳಿಗೆ ಅವಕಾಶ ಕೊಡದಂತೆ ಗ್ರಾಮದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ, ಯಾರು ಒಂದು ಅಹಿತಕರವಾದ ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆಗಳಿರ್ಬೋದು, ಗಲಾಟೆಗಳಿರ್ಬೋದು, ಅಂಥವಕ್ಕೆ ಅವಕಾಶ ಕೊಡದಂತೆ ಎಲ್ಲಾ ಜನಾಂಗದವರು ಸಭೆ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಅದಕ್ಕೆ ನಮ್ಮ ಗ್ರಾಮದ ಎಲ್ಲಾ ಸಮುದಾಯದವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ.
2: ಸರ್, ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
3: ಗ್ರಾಮದ ಸುತ್ತಮುತ್ತಲಿಗಂದ್ರೆ ಸುತ್ತಮುತ್ತ ಇಲ್ಲಿ ಇದು ಕಬಿನಿ ಎಡದಂಡ ನಾಲೆಯ ವ್ಯಾಪ್ತಿಗೆ ಬರತಕ್ಕಂತ ಒಂದು ಇದಾದ್ರಿಂದ, ಹಾಗೂ ಇಲ್ಲಿ ಹೆಚ್ಚಿಗೆ ರೈತ ಜನಾಂಗ ವಾಸ ಮಾಡ್ತಾರಿಂದ ಸುತ್ತಮುತ್ತ ಇಲ್ಲಿ ಪಕ್ಕದಲ್ಲಿ ಕಪಿಲಾ ಹೊಳೆ, ಅದರ ಪಕ್ಕದಲ್ಲಿ ತಾರಕಾ ನದಿ, ಇವೆರಡು ಸಂಗಮವಾಗ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಹಾಗೂ ಸುತ್ತಮುತ್ತ ಪರಿಸರದಲ್ಲಿ ಈ ಕಬಿನಿ ಎಡದಂಡಾಳಿ ಒಳಪಟ್ಟಿರೋದ್ರಿಂದ ಇಲ್ಲಿ ರೈತ ಸಮುದಾಯ ಮತ್ತು ಹೊಲ ಗದ್ದೆಗಳು ಇಲ್ಲಿ ಜಾಸ್ತಿ ಇರುತ್ತವೆ. ಪ್ರತಿ ವರ್ಷನೂ ಇಲ್ಲಿ ನೀರಾವರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆ ರೀತಿ ಹೋಗ್ತಾ ಇದೆ.
0: ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಈಗ ಕಬಿನಿ ಡ್ಯಾಮ್ ಆಗಬೇಕಾದ್ರೆ 1976 ಅದು ಉದ್ಘಾಟನೆ ಆಯಿತು. ಉದ್ಘಾಟನೆ ನಮ್ಮ ಕವಲೆ ಎಲ್ಲ ಮಾಡಿ ಇಲ್ಲಿ ಎಡದಂಡೆ ನಾಲೆ ಅಂದ್ಬಿಟ್ಟು ನಮ್ಗೆ ಲಾಸ್ಟ್ ಕೊನೆ ಅಂತ ಕಂಪ್ನಿಯಿಂದ ಬೀಚ್ನಲ್ಲಿಂದ ಲಾಸ್ಟ್ ನಮ್ಮ ಮಟ್ಕಿರಿಗೆ ಲಾಸ್ಟ್ ಅದು ಎಡದಂಡಲೆ. ಹಾಗೆ ನಮ್ಮೂರಿಗೆ ಒಂದು ಹೆಚ್ಚು ಕಡಿಮೆ ಒಂದು 50% ಅದರಲ್ಲಿ ಗದೆ ಆಗಿದೆ ಕಂಪ್ನಿ ಎಡದಂಡಲ್ಲಿ. ಇನ್ನು 50%

0: ಖುಷ್ಕಿ ಇದೆ, ಮಳೆ ಇಲ್ಲದೆ ಮಳೆಗೆ ಮಾತ್ರ ಬೆಳೆ ಮಾಡ್ತಾ ಇದ್ರೆ ಅದು ನಮ್ಮ ರೋಡಿಂದ ಆಚೆ ಎಲ್ಲ ಸೇರ್ಕೊಂಡು ನಮ್ಮ ಈ ಮುಂದೆ ಹೈರಿಗೆ ಬೈಲೆಲ್ಲ ಹೆಬ್ಬಾಳ, ಆ ಹೆಬ್ಬಾಳ ಬೈಲಲ್ಲಿ ಸೆಚ್ಚಿಕೊಂಡ್ರೆ ನಮ್ಮ ಕಂಪ್ನಿ ಬೈಲ್ಗಿಂತ ಮುಂಚೆ ಅದು ನೀರಾವರಿ ಆಗಿತ್ತು. ಅದು ಕಂಪ್ನಿ ಯಾವಾಗ ನೀರು ಡ್ಯಾಮ್ ಆಯಿತು ಡ್ಯಾಮ್ಗಿಂತ ಮುಂಚೆ ಆ ನೀರು. ಅದಕ್ಕೆ ಗದ್ದೆ ಎಲ್ಲ ಕೂಡ ನಮ್ಮ ಹೈರಿಗೆ ಮಾದಾಪುರ, ಈ ಬೆಳಗ್ನಳ್ಳಿ ಅಂತ ಇದೆ, ಗುಡ್ಮಳ್ಳಿ ಮಲಾರ ಕಾಲೋನಿ ಇತ್ತ ಹಾರಾಪುರ ಆ ಕಡೆಯೆಲ್ಲ ಸೇರಿ ಅದು ಹೆಬ್ಬಾಳ ನೀರು ಬರುತ್ತೆ. ಕೆಲವರು ತಾರ್ಕಾಗ ಡ್ಯಾಮ್ ಆಗಿದೆ, ತಾರ್ಕಾಗ ಡ್ಯಾಮ್ ಆಗ್ಬಿಟ್ಟು ನಮ್ಮ ಇಡೀ ಕೋಟೆ ತಾಲೂಕು ಅದು ಸೀಮಿತ ಆಗಿದೆ ಡ್ಯಾಮ್. ಅದು ಸೀಮೆ ಆದ ಕೂಡ ಅದು ನಮ್ಮ ಟಾರ್ಕಾ ಡ್ಯಾಮ್ನವರು ಏನು ಮಾಡ್ತಾ ಇದ್ದಾರೆ, ಇವತ್ತು ನೀರಾವರಿ ಇಲಾಖೆಯವರು ಡ್ಯಾಮ್ ಮಾಡಿದ್ರಲ್ಲ ಕವಲಿ ತೆಗೆದ್ರಲ್ಲ ಅಷ್ಟೇ, ಆ ಪಿಳ್ಕವಲಿ ಮಾಡಿಬಿಟ್ಟು ಎಲ್ಲೆಲ್ಲಿ ನೀರು ಕೊಡ್ಬೇಕು ರೈತರಿಗೆ ಅನ್ನೋದು ಇವತ್ತು ಕೂಡ ಮಾಡಿಲ್ಲ. ಇವತ್ತು ಡ್ಯಾಮ್ ಅದು ಇಡೀ ನಮ್ಮ ಕೋಟೆ ತಾಲೂಕು ಮಾತ್ರ ಅನುಕೂಲ ಆಗಿದೆ, ನಮ್ಮ ಕಬ್ಬರಿ ಡ್ಯಾಮ್ ಮಾತ್ರ ನಮ್ಮ ಕೋಟೆ ತಾಲೂಕು ಅನುಕೂಲ ಆಗಿಲ್ಲ. ಅದು ಡ್ಯಾಮ್ ಮಾತ್ರ ನಮ್ಮ ಕೋಟೆ ತಾಲೂಕಲ್ಲಿ ಇದೆ ಅದು, ಆದರೆ ಬೇರೆ ತಾಲೂಕು ಜಾಸ್ತಿ ಅನುಕೂಲ ಆಗಿದೆ. ಕಬ್ಬರಿ ಡ್ಯಾಮು ನಂಜನಗೂಡು ನರಸೀಪುರ ನಮ್ಮ ಕೋಟೆ ತಾಲೂಕು 10% ಆಗಿಲ್ಲ ಅದು ಕಬ್ಬರಿ ಡ್ಯಾಮು. ಡ್ಯಾಮ್ ಮಾತ್ರ ನಮ್ಮನ್ನು ನೋಡೋಕೆ ಮಾತ್ರ ಡ್ಯಾಮ್ ಅದ ಅಂತ ಹೇಳ್ತಾರೆ, ಆದರೆ ನೀರಾವರಿ ರೈತರಿಗೆ ಮಾತ್ರ ಅದು ಅನುಕೂಲ ಇಲ್ಲ ಕಬ್ಬರಿ ಡ್ಯಾಮು. ತಾರ್ಕಾ ಡ್ಯಾಮ್ ಏನಾಗಿದೆ, ನಮ್ಮ ಇಡೀ ಕೋಟೆ ತಾಲೂಕಿಗೆ ಅನುಕೂಲ ಆಗಿದೆ, ಅನುಕೂಲ ಆಗಿದ್ರು ಕೂಡ ಅದಕ್ಕೆ ಸರ್ಕಾರ ಅದು ಗಮನ ಕೊಡ್ತಾ ಇಲ್ಲ. ಯಾತಿ ಗಮನ ಕೊಡ್ತಾ ಅಂದರೆ ಹಿಂದೆ ಕವಲಿ ತೆಗೆದು ಬಿಟ್ರಲ್ಲ ಅದು ನೀರು ತುಂಬುತ್ತಿಲ್ಲ, ನೀರು ತುಂಬಿದಾಗೆ ಪಿಳಗವಲಿ ಎಲ್ಲ ಏನಾಗ್ಬಿಟ್ಟಿದೆ, ಕಂಪ್ಲೀಟ್ ಮಟ್ಟ ಆಗ್ಬಿಟ್ಟಿವೆ. ಹಾಗಾಗಿ ಏನು ಇವತ್ತು ಒಂದು 5% ಗದ್ದೆ ಮಾಡ್ತಾ ಇಲ್ಲ ಅಲ್ಲಿ, ಯಾಕಂದ್ರೆ ಕವಲಿಗಳು ಇದಾಗಿರೋದ್ರಿಂದ ಅದು ಮುಚ್ಚೋಗವೆ, ಅಲ್ಲಿ ಮುಚ್ಚೋಗಿ ರಿಪೇರಿ ಮಾಡಿ ಕೊಟ್ಟಾದಾಗ ಇಡೀ ನಮ್ಮ ಕೋಟೆ ತಾಲೂಕು ಒಂದು 45,000 ಎಕರೆ ಗದ್ದೆ ಜಮೀನಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಅದು ಮಾಡ್ತಾ ಇಲ್ಲ, ಇವತ್ತು 2,000 ಎಕರೆ ಗದ್ದೆ ಮಾಡ್ತಾ ಇಲ್ಲ. ಯಾತಕ್ಕೆ ನೋಡಿ, ಇವತ್ತು ಹ್ಯಾಂಡ್ ಪಟ್ಲಿ ಕವಲಿ ನೀರದೆ ನಮ್ಮೂರಿಗೆ ನೀರು ತಲುಪಲ್ಲ, ನಮ್ಮೂರಿಗೆ ಯಾಕೆ ನೀರು ತಲುಪಲ್ಲ ಅಂದರೆ ಕವಲಿ ಪಿಳಿಗಳೆಲ್ಲ ಮುಚ್ಚಾಗ್ಬಿಟ್ರೆ. ಅದಕ್ಕೆ ಸರ್ಕಾರ ಗಮನ ಕೊಟ್ಟು ಬೇರೆದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತಾ ಇದ್ರೆ, ರೈತರಿಗೆ ಅನುಕೂಲ ಆಗಬೇಕಾದ್ದು ಮಾಡಿ ಮಾಡಿಕೊಡ್ತಾ ಇಲ್ಲ, ಮಾಡಿಕೊಟ್ರೆ ಇಡೀ ತಾಲೂಕಿನಲ್ಲಿವರೆಗೆ ಅದು ನೀರಾವರಿ ಆಗುತ್ತೆ. ಆ ನೀರಾವರಿ ತಾರ್ಕಾ ಡ್ಯಾಮಿನ ಕೊಟ್ಟಾಗ ಕೆಲವು ಕೆರೆಗೆ ಬರ್ತವೆ, ಅದಕ್ಕೆ ಆ ಕೆರೆ ಎಲ್ಲ ಅಭಿವೃದ್ಧಿ ಆಯ್ತವೆ. ಕೆರೆ ಅಭಿವೃದ್ಧಿಯಾಗ 365 ದಿವಸ ನೀರು ನಿಂತ್ಕತ್ತೆ, 300 ದಿವಸ ನೀರು ನಿಂತ್ಕೊಂಡಾಗ ನಮಗೆ ಏನು, ಇವತ್ತು ರೈತರು ಬೋರ್ವೆಲ್ ತೆಗಿತಾರೆ, ಬೋರ್ವೆಲ್ ನೀರು ಅನುಕೂಲ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಆ ರೀತಿ ಮಾಡಿಕೊಟ್ಟಾಗ ಸರ್ಕಾರಕ್ಕೆ ಆ ನೋಡಿ, ತಾರ್ಕಾ ಡ್ಯಾಮು ನೀರು ಕೊಟ್ಟರೆ ಹೆಬ್ಬಾಳ ತುಂಬುತ್ತೆ, ನೀರು ಗುಡ್ಮಳ್ಳಿ ಕೆರೆ ಅಂತ ಬಂತೆ, ಬೆಳಗ್ಲಿಕ್ಕೆಲ್ಲ ತುಂಬಿದಾಗ 365 ದಿವಸ ನೀರು ಕೊಡ್ತಾರೆ ರೈತರಿಗೆ. ಒಂದು ಬ್ಯಾಸ್ಗೆಲಿ ಒಂದು ಬ್ಯಾಸ್ಗೆ ಬೆಳೆ ಮಾಡ್ಕೊತಕ್ಕ ಅವಶ್ಯಕತೆ ಇರ್ತದೆ. ಈ ವರ್ಷ ನೋಡಿ ಮಳೆ ಇಲ್ಲ, ಮಳೆಯಿಂದ ಎಲ್ಲ ಡ್ಯಾಮು ಕೂಡ ಖಾಲಿಯಾಗಿದೆ. ಆ ದೇವ್ರದಿಂದ ಇವತ್ತು ಒಂದು 78-79 ಅಡಿ ನೀರು ಇವತ್ತು ತಲುಪಿದೆ ನಮ್ಮ ಕಬ್ಬರಿ ಡ್ಯಾಮ್ಗೆ. ಇದೇ ರೀತಿ ಒಂದು 3-4 ದಿವಸ ಆದರೆ ಒಂದು 84 ಅಡಿ ಕೆಪಾಸಿಟಿಗೆ ತುಂಬೋದು. ಆದರೆ ತುಂಬಿದ್ರೂ ಕೂಡ ಕೆಪಾಸಿಟಿಲಿ ಜಾಸ್ತಿ ತುಂಬ್ಕೊಂಡು ಹರ್ತ್ಕೊಂಡು ಹೋದರೆ ತಮಿಳ್ನಾಡು ನಮಗೆ ಕೋರಿಕೆ ಇರಲ್ಲ ನಮಗೆ ನೀರು ಕೊಡಿ ಅಂತ. ಈಗ ಅವರು ಏನಾದರೆ ಡ್ಯಾಮ್ಗೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದಿಂದ ಮೊದಲಿಂದ ಆಶೀಸ ಮಾಡ್ಕೊಂಡು ಬಂದಿದ್ದಾರೆ, ಇಷ್ಟು TMC ನೀರು ಇಷ್ಟು ತಿಂಗಳು ಕೊಡಬೇಕು ಅಂದ್ಬಿಟ್ಟು. ಜಾಸ್ತಿ ಬಂದಾಗ ಕೊಟ್ಟಾಗ ಯಾವುದು ಗಲಾಟೆ ಇಲ್ಲ. ಈಗ ನೋಡಿ, ಈಗ ಕೆಪಾಸಿಟಿ ತುಂಬ ಅದ್ರ ಮೇಲೆ ಹೋಗಿಲ್ಲ ಅಂದರೆ ನಾಳೆ ಅವರು ನೀರು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನೀರು ಕೊಟ್ಟಾಗ ಈಗ ನಾವು ಹೇಳ್ಬೋದು, ಯಾಕಂದರೆ ಅವರು ರೈತರಾಗಿದ್ದಾರೆ, ಅವ್ರಿಗೆ ಅಲ್ಪ ಸ್ವಲ್ಪ ನೀರು ಕೊಡಬೇಕಾಯ್ತದೆ ಸರ್ಕಾರದವರು. ಇಲ್ಲ ಅನ್ನೋಕ್ಕೂ ಆಗಲ್ಲ, ಆ ಸಮಸ್ಯೆ ಉದ್ಭವ ಆಗುತ್ತೆ. ಮಳೆ ಸಂಪೂರ್ಣ 4-5 ವರ್ಷದಿಂದ ಸಂಪೂರ್ಣ ಮಳೆ ಇತ್ತು, ಯಾವುದೇ ಥರದಲ್ಲಿ ನೀರು ಗಲಾಟೆ ಇತ್ತಿಲ್ಲ. ಅವ್ರದೇ ಮೆಟ್ರೋ ಡ್ಯಾಮ್ ಅಂದ್ಬಿಟ್ಟು ತುಂಬಿಟ್ಟು ನೀರು ಆಚೆ ಬಿಡ್ತಿದ್ರು. ಆ ಮೆಟ್ರೋ ಡ್ಯಾಮ್ ಅನ್ನೋದು ಏನಾಗಿದೆ ಅಂದರೆ, ಇವತ್ತು KRS ಡ್ಯಾಮ್ನಲ್ಲಿ 5 ಸರಿ ತುಂಬಿಟ್ರೆ ಮಾತ್ರ ತುಂಬೋದು ಅದು. ಮೆಟ್ರೋ ಡ್ಯಾಮು ನಮ್ಮ KRSನದು 5 ಸರಿ ತುಂಬಬೇಕು, ತುಂಬ ನೀರು ಹಿಡಿಯೋದು ಅದು. ಅಷ್ಟು ನೀರು ತುಂಬಗಟ್ಟ ಅವ್ರಿಗೆ ಏನಾಗುತ್ತೆ ಅಂದರೆ, ಇವತ್ತು ಮಳೆ ಅಲ್ಲಿ ತಮಿಳ್ನಾಡು ಕಮ್ಮಿ ಇದೆ ಮಳೆ ಸರಿ, ಇಲ್ಲರ ಮೊದಲೇ ಒಂದು 4-5 ಕಿಲೋಮೀಟರ್ ಕಂಡು ತುಂಬ್ಕೋತಿತ್ತು. ಈಗ ನೋಡಿ ಪುನಃ ಮತ್ತೆ ಈಗ ಇಷ್ಟೈಕು ಆಳು ಮೂಳು ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡ ಗಮನಕ್ಕೆ ಇಟ್ಕೋಬೇಕು, ಮಳೆ ಎಷ್ಟಿದೆ ಏನಿದೆ ಅಂದ್ಕೊಂಡು. ಸುಮ್ಮನೆ ಅವರು ರಾಜಕೀಯಕ್ಕೋಸ್ಕರ ಇವತ್ತು ಜನ ಎತ್ತ ಕಟ್ಟಿ ಸ್ಟ್ರೈಕ್ ಮಾಡೋದು ಸರಿಯಿಲ್ಲ. ಎಲ್ಲ ಆ ಚೀಫ್ ಮಿನಿಸ್ಟ್ರು ಈ ಚೀಫ್ ಮಿನಿಸ್ಟ್ರು ಕೂತ್ಕೊಂಡು ಒಂದು ತೀರ್ಮಾನ ನೋಡಿ, ಇಲ್ಲಿಷ್ಟು ನೀರು ನಮಗೆ ಮಳೆ ಇಲ್ಲ, ಈ ಥರ ಬೆಳೆನೇ ಇಲ್ಲ ಇಲ್ಲಿ, ನೀವು ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು ತಾಳ್ಮೆ ಕೊಟ್ಬಿಟ್ಟು ಇದ್ರ ರಾಜಕೀಯ ಮಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ಸಾರ್ವಜನಿಕವಾಗಿ ಏನು ಅನುಕೂಲ ಆಗಬೇಕು ಮಾಡಿಕೊಟ್ಟಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಜಕೀಯ ಇದ್ದಾಗ ನೀವು ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ಕೊಳ್ಳಿ ಯಾರಾದ್ರೂ. ಈ ನೀರಿನ ಬಗ್ಗೆ ಅಲ್ಲಿ ರೈತರ ಬಗ್ಗೆ ರಾಜಕೀಯ ಮಾಡೋಕೆ ತೊಂದರೆ ಆಗುತ್ತೆ. ಆದರೆ ನಮ್ಮ ತಾಲೂಕು ಈ ತಾರ್ಕಾ ಡ್ಯಾಮು ಸ್ವಲ್ಪ ಸರ್ಕಾರದವರು ಗಮನ ಇಟ್ಟು, ಈ ತಾಲೂಕು MLAರು ಕೂಡ ಗಮನ ಇಟ್ಟು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಕುಣಿಸಿ, ಎಲ್ಲೆಲ್ಲಿ ಪಿಳಗಾಳೆ ಅವೆ ಪಿಳಗಾಳೆ ಮಾಡಿ ಅಲ್ಲೆಲ್ಲರೂ ರೈತರಿಗೆ ನೀರು ಕೊಟ್ಟಾಗ ಭಾಳ ಅನುಕೂಲ ಆಗುತ್ತೆ. ಅದರಲ್ಲಿ ಈ ಸರಿ ಬೆಳೆನೇ ಇಲ್ಲ, ರೈತರಿಗೆ ತುಂಬ ಕಷ್ಟ ಅನುಭವಿಸ್ಬೇಕಾಯ್ತೆ. ರೈತರ ಜೊತೆಯಿಂದ ಸುಮಾರು ವ್ಯಾಪಾರ ಮಾಡೋರು ಕೂಡ ತೊಂದರೆ ಆಗುತ್ತೆ, ಆಮೇಲೆ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ದೇವರು ಇವತ್ತು ಏನು ಮಾಡಿದೆ ಅಂದರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ತುಂಬ ತೊಂದರೆ ಆಗಿದೆ. ದೇವ್ರು ಮುಂದಕ್ಕಾರ ಮಳೆ ಕೊಟ್ಟು ಬೆಳೆ ಕೊಟ್ಟು ಡ್ಯಾಮ್ಗಳು ತುಂಬಿ ಮುಂದೆ ಕೂಡ ನೀರಾವರಿ ಮಾಡಲಿ ಅನ್ಕೊಂಡು ಹೇಳಿ ನಾನು ಮಾತಾಡಿ ಮುಗಿಸ್ತಿದ್ದೆ.
1: ಸರ್, ಪ್ರಸ್ತುತ ಗ್ರಾಮದ ಒಂದು ಮೂಲಭೂತ ಸೌಕರ್ಯಗಳ ಒಂದು ನಿರ್ವಹಣೆ

0: ಯಾವ ರೀತಿಯಾಗಿದೆ ಅವುಗಳ ಒಂದು ವಿವರವನ್ನ ತಿಳಿಸೋದಾದ್ರೆ.
1: ಗ್ರಾಮಕ್ಕೆ ಮೂಲಭೂತ ಸೌಕರ್ಯದಲ್ಲಿ ನಮ್ಗೆ ಅಲ್ಲಿ ರೈತರು ಗದ್ದೆ ಮಾಡ್ತಾರೆ, ಈ ಕಡೆ ಒಂದು ಓಣಿ ಇದೆ, ಮತ್ತೆ ತಾಳದ್ರ ಹತ್ರ ಅಲ್ಲಿ ಒಂದು ರೋಡ್ ಮಾಡಬೇಕು, ಮತ್ತೆ ಇಸ್ಕಲ್ ಮನೆ ಹತ್ರ ಒಂದು ಓಣಿ ಇದೆ, ಸೇತುವೆ ಹೋಗ್ತದೆ, ಅಲ್ಲಿ 106 ಎಕರೆ ಇದೆ, ಅಲ್ಲೊಂದು ರೋಡ್ ಹೊಸದಾಗಿ ಮಾಡಬೇಕು, ಭಾರಿ ಹಿಂಸೆ ಇದೆ ಗಾಡಿ ಹೋಗಕ್ಕೆ. ಆಮ್ಯಾಕೆ ಆ ಕಡೆ ಈ ಕಡೆ ರೈತರೆಲ್ಲ ಒತ್ತರಿಸ್ಕೊಬಿಟ್ಟು ಇನ್ನೊಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಹೋಗಲ್ಲ, ಆ ಕಡೆಯಿಂದ ಒಂದು ಗಾಡಿ ಬಂದ್ರೆ ಈ ಕಡೆಯಿಂದ ಒಂದು ಗಾಡಿ ಹೋಗಲ್ಲ, ಆ ಥರ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಅದೊಂದು ರೋಡ್ ಮಾಡಬೇಕು. ಆಮ್ಯಾಕೆ ಇಂದು ತಾಳದ್ರಿಂದ ಒಂದು ಬೆಳಗಳಿಗೆ ಅದ ಇಂಥ ಗೇಟ್ ಮಟಗೇರಿ ಗೇಟಲ್ಲಿದೆ, ಅದು ಒಳ್ಳೆ ಜಾಗ, ಅದು 300 ಎಕರೆ ಜಮೀನಿದೆ, ಗದ್ದೆ ಇದೆ, 300 ಎಕರೆ ಗದ್ದೆ ಇರ್ಬೇಕಾದ್ರೆ ಐರಿಗೆಯವ್ರು ಬರ್ತಾರೆ, ಕಾಲೋನಿಯವ್ರು ಬರ್ತಾರೆ, ಬೆಳನಳ್ಳಿಯವ್ರು ಬರ್ತಾರೆ, ಚೆನ್ನಾಗಿ ಉಂಡುಂಡಿಯವರು, ಬಪ್ಪಮಳ್ಳಿಯವರು, ಇಷ್ಟು ಜನ ಹಳಗದ್ದೆ. ಅದು 1975 ಇಸ್ವಿಯಿಂದ ಆ ಹಿಂದೆ ಮಾಡ್ತಿದ್ದ ಗದ್ದುಗಳವೆಲ್ಲ, ನೀರು ಬಂದಾಗ ಈ ಕಡೆ ತಿರ್ಕೊಂಡು ನೀರು ಬರೋದು ಮುಂಚೆ ಮಾಡ್ತಿದ್ದ ಗದ್ದುಗಳು, ಅನ್ನ ಹಾಕ್ತಿದ್ರು ಆ ಟೈಮಲ್ಲೆಲ್ಲ. ಆ ಗದ್ದುಗಳಿಗೆ ಈಗ ರೋಡ್ ಇಲ್ಲ, ಒಂದು ಸೇತುವೆ ಮಾಡಬೇಕು. ಈ ಗದ್ದೆಗೆ ಏರ್ ಕಟ್ಕೋದ್ರೆ ಹೆಂಗಸರು ಊಟ ತರಬೇಕು ಅಂತಂದರೆ ಅಲ್ಲಿ ಒಳಕ್ಕೆ ಬರಬೇಕು, ಒಳ ಒಂದು ಹೆಚ್ಚು ಕಮ್ಮಿ ಒಂದೊಂದ್ಸತಿ ತಾರಕೆ ನೀರು ಎತ್ತಾಗ ಒಂದು 5 ಅಡಿ ಬರ್ತದೆ, ಆಮ್ಯಾಗೆ ನೀರು ನಿಂತೋದಾಗ ಒಂದು 2 ಅಡಿ 3 ಅಡಿ ಬರ್ತದೆ, ನೀರು 3 ಅಡಿ ಬಂದಾಗ ಹಾಯ್ಕೋಬೋದು ಬೇಸಿಗೆಲಿ, ನೀರು ಬಂದಾಗ ಹಾಯ್ಕೋಕ್ಕಾಗಲ್ಲ, ಭಾರಿ ಹಿಂಸೆ ಇದೆ. ಬಳಸ್ಕೊಂಡು ಹೋಗ್ಬೇಕು ಅಂತಂದರೆ ಕಾಲೋನಿ ಮೇಕೊಂಡು ಬಳಸ್ಕೊಬೇಕು, ಬಳಸಿ 5 ಕಿಲೋಮೀಟರ್ ಆಯ್ತದೆ, ಇಲ್ಲಿಗಡೆ ಹೋದರೆ ಗೇಟ್ಗಡೆ ಹೋದರೆ ಒಂದು 1/2 ಕಿಲೋಮೀಟರ್ ಆಯ್ತದೆ. ಅದೊಂದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಶಾಸಕರಾದ ಚಿಕ್ಕಮದಿಯವರು ಅದೊಂದು ರೋಡು ಗಮನ ಇಟ್ಟು ಮಾಡಿಕೊಡ್ಬೇಕು. ಆಮ್ಯಾಗೆ ದುಗ್ಲಮ್ಮನ ದೇವಸ್ಥಾನದಲ್ಲಿ ಅದೊಂದು ದೇವಸ್ಥಾನ ವರ್ಷಕ್ಕೊಂದ್ಸತಿ SC/ST ಅವರೆಲ್ಲ ಸೇರಿ ಇಡೀ ಊರೇ ಸೇರಿ ಚೆನ್ನಾಗಿ 2 ವರ್ಷಕ್ಕೊಂದ್ಸತಿ ಭಾರಿ ಜೋರಾಗಿ ಒಂದು 10 ಲಕ್ಷ 15 ಲಕ್ಷ ಖರ್ಚು ಮಾಡಿ ದುಗ್ಲಮ್ಮ ಪಟ್ಲದಮ್ಮ ಹೇಳುವ ಭಾರಿ ಒಂದು 5 ದಿನ ಜಾತ್ರೆನ ಭಾರಿ ಜೋರಾಗಿ ಮಾಡ್ತಾರೆ ಅಲ್ಲಿ 2 ವರ್ಷಕ್ಕೊಂದ್ಸತಿ. ಅಲ್ಲಿ ಒಂದು ರೋಡು ಸ್ಯಾಂಕ್ಷನ್ ಆಗಬೇಕು, ಹೊಸದಾಗಿ ಮಾಡಿಕೊಡ್ಬೇಕು. ಅಲ್ಲಿಂದ ಬಂದ್ರೆ ಇಲ್ಲಿ ನಾವು ನೀರದ ಅನುಕೂಲ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ರೋಡ್ಗಳು ಸ್ವಲ್ಪ ಕಮ್ಮಿ ಇದೆ, ಮಾಡಿರೋ ರೋಡ್ಗಳು ಮಾಡಾರ ಸ್ವಲ್ಪ ಇನ್ನೂ ಸ್ವಲ್ಪ ಮಾಡಬೇಕು. ಈಗ ಈ ಕಡೆ MM ಸೇತುವೆ ಅಲ್ಲಿ 1.5 ಕಿಲೋಮೀಟರ್ ಆಯ್ತದೆ, ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ MM ರೋಡು ಮಟಗೇರಿ ಗೇಟ್ ಗಂಟ 1.5 ಕಿಲೋಮೀಟರ್ ಒಂದು ರೋಡ್ ಮಾಡಿಕೊಟ್ರೆ ಜನಗಳಿಗೆ ಈಗ ಎಲ್ಲ ಜನಗಳು ಎಲ್ಲ ಊರವರು ಜನಗಳು ಬರೋಕೆ ಅನುಕೂಲ ಆಯ್ತದೆ ಅಲ್ಲಿ. ಯಾಕಂದ್ರೆ ಈ ದೇವಸ್ಥಾನ ಒಂದು ಒಳ್ಳೆ ಕೆಲಸ ನಡೀತದೆ, ಒಳ್ಳೇದಾದಾಗ ಜನಗಳು ಕಾರ್ತಿಕಲ್ಲಿ ಬರೋದು, ಪೂಜೆ ಮಾಡಿಸೋದು, ಹೊರಗಡೆಯವ್ರು ಬರೋದು ಎಲ್ಲ ಬಂದು ಪೂಜೆ ಮಾಡಿಸ್ತಾರೆ, ಎಲ್ಲ ಕಡೆನೂ ಪೂಜೆ ಚೆನ್ನಾಗಿ ನಡೀತದೆ. ಅದೊಂದು ರೋಡ್ ಮಾಡಬೇಕು ನಮ್ಮ ಶಾಸಕರಾದವರು. ಆಮ್ಯಾಗೆ ಅಂಬೇಡ್ಕರ್ ಭವನ ನಡೀತದೆ, ಅದೊಂದು ಪರವಾಗಿಲ್ಲ, ಅದೊಂದು ಕಟ್ಕೊಂಡು ಅದು ಚೆನ್ನಾಗಿ ನಡೀತದೆ. ಒಕ್ಕಲಿಗರ ಸಮಾಜ ಅಲ್ಲಿ ಒಂದು ಭವನ, ಅದು ಸಾಮಾನ್ಯವಾಗಿ ಭವನ ಕಟ್ತಾವ್ರೆ, ಅದಕ್ಕೂ ಒಂದು 45 ಲಕ್ಷ ರೂಪಾಯಿ ದುಡ್ಡು ಹಾಕೊಂಡು ಅವರೇ ಒಕ್ಕಲ ಸಮಾಜದಿಂದ ಹಾಕೊಂಡು MLA ಅವರು ಒಂದು 10 ಲಕ್ಷ ಕೊಟ್ಟಿದ್ದಾರೆ, ಅವ್ರಿಗೂ ಸುಧಾ ಆ ಜಾಗದಲ್ಲಿ ಕೆಲಸನೂ ಮಾಡ್ತಾವ್ರೆ, ಕೆಲಸ ಶುರುವಾಗಿದೆ, ಕೆಲಸ ಮಾಡ್ತಾವ್ರೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಒಂದೂವರೆ ವರ್ಷ ಕಂಪ್ಲೀಟ್ ಮಾಡಬೇಕು, ಅದು ಚೆನ್ನಾಗಿ ನಡೀತದೆ. ಊರೊಳಗೆ ಇನ್ನೊಂದು ಎರಡು ಮೂರು ರೋಡ್ ಆಗಬೇಕು. ಈ ಕಡೆ ಮಟಗೇರಿಯಿಂದ ಹೆಬ್ಬುಲ್ಗುಪ್ಪೆ ಗಂಟ ಒಂದು ರೋಡ್ ಆಗಬೇಕು, ಅಲ್ಲಿ ಸುಮಾರು ಒಂದು 50-60 ಎಕರೆ ಇದೆ, ಅಲ್ಲಿ ಟೋಟಲ್ ಆಗಿ ಒಂದು 250 ಎಕರೆ, ಅಲ್ಲಿ 100 ಎಕರೆ ಇದೆ, ಅಲ್ಲಿ ಒಂದು ರೋಡು ಹೆಬ್ಬುಲ್ಗುಪ್ಪೆಗೆ ಮಾಡ್ಕೊಡ್ಬೇಕು. ಅದು ಫುಲ್ ಎಲ್ಲ ಉಂಟಾಗ್ಬಿಟ್ಟಿದೆ. ನಾವು ಒಂದಿನ ಹೆಬ್ಬುಲ್ಗುಪ್ಪೆಗೆ ಹೋಗ್ಬೇಕಾದ್ರೆ ಮಟಗೇರಿಯಿಂದನೇ ಇಲ್ಲ ಗಾಡೀಲಿ, ಸ್ಕೂಟರ್ಲಿ, ಬೈಕಲ್ಲಿ ಹೋಗೋಕ್ಕಾಗಿಲ್ಲ, ಒಂದು ಅಷ್ಟು ದೂರ ನಿಲ್ಲಿಸ್ಬಿಟ್ಟು ತಳ್ಕೋಬೋದು, ಅಷ್ಟು ಗುಂಡಿ ಇದೆ. ಈ ರೋಡ್ಗಳು ಸಿಕ್ಕಾಪಟ್ಟೆ ರೋಡ್ಗಳಿದೆ, ಒಂದು ಸ್ವಲ್ಪ ರೋಡ್ಗಳು ಮಾಡಿದ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಯ್ತದೆ ರೈತರುಗಳಿಗೆ. ಯಾಕಂದ್ರೆ ಎಲ್ಲ ರೈತರುಗಳು ಪಾಪ ಈಗ ಬೆಳೆ ಇಲ್ದೇನೋ ಮಳೆ ಇಲ್ದೇನೋ ಈಗ ಜೋಳ ಹಾಕ್ಬಿಟ್ಟು ಎಲ್ಲ ವೈಟ್ ಜೋಳ ಬಂದ್ಬಿಟ್ಟು ಯಾರು ತಗೊಳೋರೇ ಇಲ್ಲ. 15,000 ಖರ್ಚು ಮಾಡಿದ್ದೀವಿ, 20,000 ಖರ್ಚು ಮಾಡಿದ್ದೀವಿ, ಅಲ್ಲಿ ಕರೆದ್ರೆ ಯಾರು ಒಬ್ಬರು ತಗೊಳಲ್ಲ, ಅದು ಮಾತನ್ನು ಬಿಡಲ್ಲ, ಅದು ಫಸ್ಲು ಆಯ್ತೇ ಇಲ್ಲ. ಆಮ್ಯಾಗೆ ಯಾರು ತಗೋತೀವಲ್ಲ ಎಲ್ಲ ಹಂಗೆ, ಆಮ್ಯಾಗೆ ಮಳನೂ ಇಲ್ಲ. ಈ ಥರ ಆಗಿ ನಮಗೆ ರೈತರಿಗೆ ಹೆಚ್ಚು ಕಮ್ಮಿ 1 ಎಕರೆಗೆ 20-22 ಸಾವಿರ ರೂಪಾಯಿ ಲಾಸ್ ಆಯ್ತದೆ. ಆಮ್ಯಾಗೆ ಈಗ ಭತ್ತ ಬೆಳೆಯಿಲ್ಲ, 1975 ಇಸ್ವಿಯಿಂದ ವರ್ಷಕ್ಕೆ ಭತ್ತ ಚೆನ್ನಾಗಿ ಬೆಳ್ಕೋತಿದ್ದೋ, ದನಗಳಿಗೆ ಹುಲ್ಲು ಆಯ್ತಿತ್ತು, ಭತ್ತ ಬೆಳೀತಿದ್ದು, ಚೆನ್ನಾಗಿ ನಡೀತಿತ್ತು. ಈಗ ಆ ಕೆಲಸನೂ ಶುರು ಮಾಡ್ತಾವ್ರೆ, ಕೆಲಸ ಸಾಹೇಬರಿಗೆಲ್ಲ ಹೋಗಿ ಹೇಳಿದ್ದೀವಿ, ಎಜುಕೇಟೆಡ್ ಇಂಜಿನಿಯರು ಮತ್ತು ದೊಡ್ಡ ಸಾಹೇಬರಿಗೆಲ್ಲ ಹೇಳಿದ್ದೀವಿ ಸ್ವಲ್ಪ ಕೆಲಸ ಮಾಡಿಕೊಡಿ. ಕೊನೆಯಲ್ಲಿ ನೀರು ತಲುಪಲ್ಲ, ಫಸ್ಟ್ ಒಂದು ತಿಂಗಳು ಚೆನ್ನಾಗಿ ನೀರು ಹರಿತದೆ, ನಾಟಿ ಹಾಕೊಂಡು ನೀರು ಹರಿತದೆ, ನಾಟಿ ಆದಮೇಲೆ ನೀರೇ ಬರೋದಿಲ್ಲ, ಇತ್ತಾಗ ಭಾರಿ ತೊಂದರೆ ಆಯ್ತದೆ. ಅದಕ್ಕೊಂದು ಸ್ವಲ್ಪ ಚಾನಲ್ ಸ್ವಲ್ಪ ಚೆನ್ನಾಗಿ ಚಾನಲಲ್ಲಿ ನೀರು ಬರಂಗೆ ಮಾಡ್ಕೊಳ್ಬೇಕು, ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕು. ರೈತರಿಗೆ ತುಂಬ ಕಷ್ಟ ಇದೆ, 25,000-30,000 ಭತ್ತಕ್ಕೆ ಖರ್ಚು ಮಾಡ್ತಾರೆ, ಟ್ಯಾಕ್ಟ್ರಿಗೆ 1,000-5,000, ನಾಟಿಗೆ 1,000-5,000, ಗೊಬ್ಬರಕ್ಕೆ 1,000-5,000, ತೇವ್ರಿ ಹಾಕೋಕ್ಕೆ ಅವಕ್ಕೊಂದು 3-4 ಸಾವಿರ, ಈ ಥರ ಎಲ್ಲ ಖರ್ಚಿದೆ. ಅದರಿಂದ ರೈತರು ಒಂದು ಸ್ವಲ್ಪ ಚೆನ್ನಾಗಿ ಇದ್ರೆ ಇಂಪ್ರೂವ್ ಆಯ್ತದೆ, ರೈತರು ಚೆನ್ನಾಗಿದ್ರೆ ದೇಶನೂ ಇಂಪ್ರೂವ್ ಆಯ್ತದೆ. ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೇಕು. ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಚಾನಲ್ ಒಂದು ಸ್ವಲ್ಪ ನೀರು ಬರಂಗೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ.
0: ಸರ್, ತಮ್ಮ ಗ್ರಾಮದಲ್ಲಿ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಇಲ್ಲಿ ನಮ್ಮ ಹೆಚ್ಮಟ್ಗೆ ಗ್ರಾಮದಲ್ಲಿ ಏನಿವತ್ತು ನಮ್ಮಲ್ಲಿ ಬೀದಿ ಒಳಗೆ ಕಸ ಬಸ ಬರ್ತಾ, ಅವ್ರ ಮನೆಯವರು ಕೂಡ ಅವರು ಕ್ಲೀನ್ ಮಾಡ್ಕೊಂಡು ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ. ಪಂಚಾಯತ್ ಏನು ನಮ್ಗೆ ಇಲ್ಲಿ ಕಸ ಇದು ಮಾಡ್ಬೇಕು ಅನ್ಬೇಕು ಮಾಡ್ಕೊಟ್ಟಿಲ್ಲ. ಆದ್ರಿಂದ ಅವ್ರ ಮನೆ ಮುಂದೆ ಅವ್ರ ಮನೆಯವರ ಕ್ಲೀನ್ ಮಾಡ್ಕೊಂಡು ಕಸಾಲೆ ಮಾಡ್ಕೊಂಡು ಹೋಗ್ತಾ ಇದಾರೆ.

0: ಅದು ಯಾಕಂದ್ರೆ ಮೇನ್ ದೇವಸ್ಥಾನಕ್ಕೆ ತಿರ್ಬೇಕಾದ್ರೆ ಯಾರು ಅಧಿಕಾರಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಕೂಡ ಎಮ್ಎಲ್ಎ ಕೊಡಬಾಗ ರೋಡ್ ಒಳ್ಳೇದಾಗಾದ್ರೆ ಜನನ ಓಡಾಡ್ತಾ ಇದ್ರೆ ಅದಾಗ್ಬಿಟ್ಟಲ್ಲಿ ಆಮೇಲೆ ನೀರಿಗೆ ನಮ್ಮಲ್ಲಿ ಯಾಕಂದ್ರೆ ಹೊಳೆ ಇರೋದ್ರಿಂದ ಸ್ವಲ್ಪ ಬೋರ್ ನೀರು ಸ್ವಲ್ಪ ನಮ್ಗೆ ಸಂಪೂರ್ಣ ಇದೆ. ಅಂತೆ ನೀರು ನಮಗೆ ಊರಿಗೆ ಏನು ತೊಂದರೆ ಇಲ್ಲ. ಈಗ ಯಾವುದು ಈಗ ತಗೊಂಬಂದು ಬೀದಿಲಿ ಕಾಂಕ್ರೀಟ್ ಹಾಕಿ ಹೊಡೆದ್ಬಿಟ್ಟು ಸುಮ್ಮನೆ ಫಿಲ್ಟರ್ ಮಾಡ್ತೀನಿ ಆ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ, ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮದು ಡೈರೆಕ್ಟಾಗಿ ಬೋರಿನ ನೀರು ಬಂದು ನೀವು ಹೋಗ್ತಾ ಇದೆ. ಹಿಂದೆ ಹಂಗೆ ಮಾದಾಪುರಿಂದ ತಗೊಂಬಂದು ಫಿಲ್ಟರ್ ಮಾಡ್ತಾನೆ, ಫಿಲ್ಟರ್ ನೀರು ಕೊಡ್ತೀನಿ ಅಂದ್ಬಿಟ್ಟು ಪೈಪನ್ನು ಹುಡಿದ್ರು ಅಷ್ಟೇ, ಇವತ್ತಿರಿಗೂ ನೀರು ಬಂದಿಲ್ಲ ನಮಗೆ ಫಿಲ್ಟರ್ ನೀರು. ಯಾವ ಬೋಗಸ್ಸು ಕೆಲಸಗಳು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ರೈತರದು ಎಲ್ಲ ಜನಗಳದ್ದು ಟ್ಯಾಕ್ಸ್ ಕಟ್ತೀವಿ, ಆ ಟ್ಯಾಕ್ಸ್ ಹಣ ಅನುಕೂಲಕ್ಕತ್ತೆ ಮಾಡಬೇಕು, ಅನುಕೂಲ ಆದ ರೀತಿ ಮಾಡ್ಕೊಂಡು ಹೋಗ್ಬಾರ್ದು. ಯಾರಿಗಾದ್ರೂ ಅಷ್ಟೇ, ಎಲ್ಲ ನಮಗೆ ಇಲ್ಲಿ ತಾಲೂಕಲ್ಲ ಇಡೀ ಈ ಕರ್ನಾಟಕದಲ್ಲೂ ಅಷ್ಟೇ ನೀರು ಎಲ್ಲೂ ಜಾಸ್ತಿ ಅವಶ್ಯಕತೆ ಇಲ್ಲ ಕುಡಿಯೋಕ್ಕೆ. ಹೊಳೆ ಪಕ್ಕದಲ್ಲಿ ಅಂಥವ್ರಿಗೆ ಮಾಡಿ, ಈಗ ನಮ್ಮ ಹೈರಿಯ ಗಿರಮ್ಮ ದೊಡ್ಡದು ಅವ್ರಿಗೆ ನೀರಿಗೆ ತೊಂದರೆ ಇದೆ ಅಂಥವ್ರಿಗೆ ಮಾಡಿ, ಆ ಜಕ್ಕಳಿ ಅವ್ರಿಗೆ ತೊಂದರೆ ಅಂತ ಮಾಡಿ, ಕೆಲವ್ರಿಗೆ ತೊಂದರೆ ಎಲ್ಲಕ್ಕೂ ಕೂಡ ತಗೊಂಬಂದವರು ಫಿಲ್ಟರ್ ಮಾಡೋದು, ಮೀಟರ್ ಹಾಕೋದು, ರೈತರಿಗೆ ಬಿಲ್ಲು ಸುಲಿ ಮಾಡೋದು, ಅವೆಲ್ಲ ನಿಲ್ಸೋಕ್ಕೆ ವ್ಯವಸ್ಥೆ ಮಾಡಬೇಡಿ. ಇವತ್ತು ನೋಡಿ, ಇವತ್ತು ಕರೆಂಟ್ ಚಾರ್ಜ್ ಇವತ್ತು ಏನು ಹೇಳ್ತಾ ಇದ್ರು ಅಂದರೆ, ಇವತ್ತು ಒಂದು ಕೆಲವು ಜನಕ್ಕೆ 200 ರೂಟ್ ಫಿನೀರ್ ಅಂತ ಹೇಳ್ಬಿಟ್ರು ಸರ್ಕಾರ ಬಂದಾಗ. ಕೆಲವು ಜನಕ್ಕೆ 50 ರೂಟ್ ಫ್ರೀ ಇದೆ, ಆಮೇಲೆ ಕೆಲವು ಜನಕ್ಕೆ 100 ರೂಪಾಯಿ ಫ್ರೀ ಅಷ್ಟು ಓಡಿದಷ್ಟು ಮಾಡ್ತಾಯಿದ್ರೆ ಅದು ಬಿಲ್ ಇವತ್ತು ಜಾಸ್ತಿ ಆಗಿ ಏನಾಗುತ್ತೆ, ಅಷ್ಟೇ ಬಿಲ್ ಬರ್ತಾ ಇದೆ. ಇವತ್ತು ಬಿಲ್ ಏನು ಕಮ್ಮಿ ಬಂದಿಲ್ಲ, 50 ಅಣಿ ಓಡಿಸ್ತಾ ಅವತ್ತು ಏನು ಹಿಂದೆ 100 ಓಣಿ ಇಟ್ಟು ಕೊಡ್ತಾ ಇದ್ರು ಅಷ್ಟೇ ಬಿಲ್ ಇವತ್ತು ಕಟ್ಟಬೇಕು ಅವಶ್ಯಕತೆ ಬಂದಿದೆ. ಈಗ ನೋಡಿ, ಇವತ್ತು ಎಲ್ಲ ಮೀಟ್ರ್ ಒಳ್ಳೆ ಮೀಟ್ರ್ ಚೆನ್ನಾಗನವೆ, ಆ ಮೀಟ್ರ್ಗಳು ಚೇಂಜ್ ಮಾಡಬೇಕಂದ್ಬಿಟ್ಟು ಇವತ್ತು ಇಡೀ ಇಸ್ಟೇಟ್ನಲ್ಲಿ ಹೊಸ ಹೊಸ ಮೀಟ್ರ್ ಹಾಕ್ಬಿಟ್ಟು 20,000 25,000 ಕೋಟಿ ದುಡ್ಡು, ಅದು ವೇಸ್ಟ್. ಅದು ಯಾರ್ದು ಮೀಟ್ರ್ ರಿಪೇರಿ ಅದೆ ಅಂತ ಮಾಡ್ಕೊಳ್ಳಿ, ಒಳ್ಳೆ ಮೀಟ್ರ್ ತೆಗೆದು ಹಾಕ್ಬಿಟ್ಟಾದಾಗ ಏನಾಗುತ್ತೆ, ಅದು ಸರ್ಕಾರಿ ಟ್ಯಾಕ್ಸ್ ವೇಸ್ಟ್. ನೋಡಿ, ಇವತ್ತು ತಮಿಳ್ನಾಡಿಗೆ ಹೇಳ್ಬೇಕಂದ್ರೆ ಆ ಹೊಸ ಮುಖ್ಯಮಂತ್ರಿ, ಏಯ್ ನಮ್ಗೆ ಈ ಮೀಟ್ರೇ ಅವಶ್ಯಕತೆ ಇಲ್ಲ ಅಂತ ಬಿಟ್ಟು ತಿರಸ್ಕಾರ ಮಾಡಿದ್ರು. ಆ ಥರ ಮಾಡಬೇಕಾಯ್ತೆ. ನಮ್ಮ ದುಡ್ಡು ಉಳ್ಕೋಬೇಕಾದ್ರೆ ನಮ್ಮ ಸರ್ಕಾರದವರು ಯಾವುದಕ್ಕೆ ಸೀಮಿತ ಅದೇ ಅಂತಕ್ಕೆ ಮಾಡಲಿ ಜನಗಳಿಗೆ. ಇವತ್ತು ನೋಡಿ, ಇವ ರೈತರಿಗೆ ಇವತ್ತು 1 ಎಕರೆ ಜಮೀನು ಏನೇ ಬೆಳಿಬೇಕಾದ್ರೆ 20,000 25,000 ಬೇಕು, ಕೈಗೆ ಬರ್ತಂಕ ಖರ್ಚು ಮಾಡ್ಬೇಕಾದ್ರೆ. ಕೈಗೆ ಬಂದಿಲ್ಲ ಇನ್ನು ಬರ್ಗ. ಈಗ ಜೋಳ ಹಾಕಿದರೆ ಇವತ್ತು 1 ಎಕರೆ ಜೋಳಕ್ಕೆ 20,000 ಖರ್ಚಾಗಿದೆ. ಇವಾಗ ಜೋಳ ಕೈಗೆ ಸಿಕ್ಕಿಲ್ಲ, ಎಲ್ಲ ಒಣಗೈತು. ಈಗ ಏನು ಮಾಡ್ಬೇಕು ರೈತ, ಅವನು ಅದಕ್ಕೆ ನೆಮ್ಕೊಂಡು ಕೂತಿರ್ತಾನೆ. 1 ಎಕರೆ 2 ಎಕರೆ 3 ಎಕರೆ ಬೆಳೆ ಬಡ್ಕೊಂಡು ಏನೋ ಒಂದು 50,000-60,000 ರೂಪಾಯಿ ಒಂದು ಸಿಗಿದ್ರೆ ಮನೆ ಜೀವನ ಅಂತ ಅಂದ್ಬಿಟ್ಟು, ಅದು ಇಲ್ಲದಾಗ ಅವ್ನು ಏನು ಮಾಡೋಕ್ಕಾಗುತ್ತೆ. ಆದರೆ ಸರ್ಕಾರ ಏನು ಮಾಡ್ಬೇಕಂದ್ರೆ ಆ ರೈತರಿಗೆ ಇವತ್ತು ಬರ ಪರಿಹಾರ ಅಂತ ಮಾಡ್ತಾರೆ. ಬರ ಪರಿಹಾರ ಅಂತ ಮಾಡಿದಾಗ ಏನು ಮಾಡ್ತಾರೆ, ಘೋಷಣೆ ಮಾಡಿದಾಗ ಕಾಮಗಾರಿ ಹಾಕೊಳ್ಳೋದು, ಕಂಟಾಡ್ಗೆ ಅನುಕೂಲ ಮಾಡಿಕೊಡೋದು, ಕೆಲಸ ಹಾಕೋದು, ಎಲ್ಲಿ ಮಣ್ಣು ಸುರಿ ಕೆಲಸ ಮಾಡೋದು, ಅದು ಮಾಡೋಕ್ಕೆ ಕೊಡೋದು. ರೈತರಿಗೆ ಬಾಪ್ರೆ ಒಂದು 5,000-10,000 ಎಕರೆ ವಾರ ಕೊಡಿಯೋರಿಗೆ, ಅದರಲ್ಲಿ ಲಾಸ್ಟ್ ಹೋಗೋದನ್ನ ತುಂಬಿ ಅವ್ರಿಗೆ ಜೀವನ ಮಾಡೋಕ್ಕಾಗುತ್ತೆ. ಅವ್ರ ಹೆಂಡತಿ ಮಕ್ಕಳನ್ನು ಸಾಕ್ತಾರೆ. ಬರ್ಪರ ಮಾಡಿಬಿಟ್ಟು ಕಂಟ್ರಾಕ್ಟ್ ಕೆಲಸ ಕೊಡ್ಬಿಟ್ಟು ಬರ್ಪರ ಅಂತ ಘೋಷಣೆ ಮಾಡಿಬಿಟ್ಟು ಯಾರಿಗೆ ಪ್ರಯೋಜನ ಆಗುತ್ತೆ? ರೈತರಿಗೇನು ಪ್ರಯೋಜನ ಆಗಲ್ಲ. ಆದಷ್ಟು ನಮ್ಮ ಊರಿಗೆ ಕೆಲವು ಮನೆಗಳಿಲ್ಲ, ಮನೆಗಳ ಅಭಿವೃದ್ಧಿ ಮಾಡಲಿ ಸರ್ಕಾರ. ಕೆಲವು ಬಿದ್ದಿಲಿ ರೋಡ್ಗಳು ಕರೆಕ್ಟಾಗಿಲ್ಲ, ರೋಡ್ ಮಾಡಿ ಚರಂಡಿ ವ್ಯವಸ್ಥೆ ಮಾಡಿಕೊಳ್ಳಿ. ಆಮೇಲೆ ಕೆಲವು ನಮ್ಮ ಚಾನಲ್ ಹೊಡಿದೆ, ಅಲ್ಲಿಂದ ಹೋಗಿ ಅಲ್ಲಿ ಸ್ವಲ್ಪ ಗುಂಡಿ ಬಿದೆ, ಅದು ಸ್ವಲ್ಪ ಚಾನಲ್ ಹುಡ್ಕೊಡೋದು, ತಾ ರೋಡ್ ಮಾಡಿಕೊಳ್ಳಿ.
1: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಅಂತವನ್ನ ತಲುಪ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ,
0: ನರೇಗಾದಲ್ಲಿ ಕೆಲವು ಸ್ವಲ್ಪ ಪಂಚಾಯತಿರು ಹಾಕೊಂಡಿದ್ರೆ ಯಾವುದು ಕೂಡ ನಮ್ಮ ಗ್ರಾಮಕ್ಕಂತೂ ಸುಖ ಇಲ್ಲ ಅದು ನರೇಗಾ ಚಟುವಟಿಕೆಯಲ್ಲಿ. ಆ ನರೇಗಾ ಅನ್ನೋದು ಏನು ಮಾಡಿದೆ ಅಂದರೆ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದರೆ, ರೈತರಿಗೇನು ಈ ಗದ್ದೆಗೆ ಎಲ್ಲೂ ನೀರು ತಲುಪಲ್ಲ ಅಂತರ್ಜಾಲಿ ಚರಣ ನೀರು ಕೊಡಿ ಅಂತ ಹೇಳಿದರೆ, ಕೆಲವು ಗ್ರಾಮಕ್ಕೆ ರಸ್ತೆ ಇಲ್ಲ ಮಾಡಿಕೊಡಿ ಅಂತೇಳೆ. ಅದು ಇವತ್ತವರೆಗೂ ನಮ್ಮಲ್ಲಿ ಆ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರನ್ನೇ ಕೇಳ್ಬೇಕೈತೆ ನರೇಗಾದಲ್ಲಿ ಏನು ಮಾಡಿದ್ರೆ ಅಂತ. ಯಾಕಂದ್ರೆ ಎಲ್ಲೆಲ್ಲ ಹಾಕೊಂಡಿದ್ರೆ ಅಂದ್ಬಿಟ್ಟು ಗೊತ್ತಿಲ್ಲ. ಆ ಗ್ರಾಮ ಪಂಚಾಯತಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಬಿಟ್ಟು ನಿಮ್ಗೆ ಹೆಚ್ಚು ಮಾಡಿದ್ರೆ ನರೇಗಾದಲ್ಲಿ ಎಷ್ಟು ದುಡ್ಡು ಕಟ್ಟಿ ಮೇಲೆ ಎಲ್ಲಾಗಿದ್ರೆ ಕೇಳಿ ಅಂದರೆ ನೀವು ಕೇಳಿದ್ರೆ ಒಳ್ಳೆಯದಾಗುತ್ತೆ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಇವತ್ತು ಕೊನೆಯಾಗಿ ನಮ್ಮ ತಾಲೂಕಿನ ಜನತೆಯವ್ರಿಗೆ, ಯಾಕಂದ್ರೆ ನಮ್ಮ ತಾಲೂಕು ಒಳ್ಳೆಯದು, ಯಾವುದೇ ಕೂಡ ಜಾತಿ ಭೇದ ಭಾವದ ಇಲ್ಲ ಮಡಿಕಂಡಲ್ಲಿ. ಇವತ್ತು ನಮ್ಮ ತಾಲೂಕು ಜಾತಿ ಭೇದಕ್ಕೆ ಯಾವುದು ಇವತ್ತು ಜಗಳ ಆಗಿಲ್ಲ ನಮ್ಮ ತಾಲೂಕಿನಲ್ಲಿ. ನಮ್ಮ ತಾಲೂಕು ಎಲ್ಲ ಜನಾಂಗದ ಒಳ್ಳೆ ಜನಾಂಗದವರು, ಅದರಲ್ಲಿ ಹೆಚ್ಚು ಮಟ್ಟಿಗೆ ಜನಾಂಗದ ಒಳ್ಳೆ ಜನ ನಮ್ಮಲ್ಲಿ ಯಾವುದು ಕೂಡ. ಆದ್ದರಿಂದ ಇವತ್ತು ನಮ್ಮ ತಾಲೂಕು ನಮ್ಮ ಶಾಸಕರು ಇವತ್ತು ಇದ್ದಾರೆ, ನಮ್ಮ ಎಂ ಪಿ ಕೂಡ ನಮ್ಮ ಪಾರ್ಟಿಯವರು ಇದ್ದಾರೆ, ಶಾಸಕರು ಇವತ್ತು ಸರ್ಕಾರ ಇದೆ, ಶಾಸಕರು ಎಲ್ಲ ಜನಗೂ ಒಟ್ಟುಗೂಡಿ ಎಲ್ಲ ಸೇರ್ಕೊಂಡು ಏನೇನು ಸಮಸ್ಯೆ ಇದೆ ಕೇಳಿ ಇವತ್ತು ಒಳ್ಳೇದು ಮಾಡ್ಕೊಡ್ಬೇಕಂತ ಹೇಳ್ತೀನಿ ನಾನು ಇವತ್ತು.
1: ಸರ್, ಇಲ್ಲಿಯವರೆಗೂ ತಮ್ಮ ಗ್ರಾಮದ ಒಂದು ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ

0: ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ನಮ್ಮ ಇವತ್ತು ಬಂದು ಜನಧನ ರೇಡಿಯೋರು ಕೂಡ ಬಂದು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಏನೇನಿರಬೇಕು, ಏನು ಅನುಕೂಲ ಆಗಬೇಕು, ಏನು ತೊಂದರೆ ಇದೆ ಬಂದು ಕೇಳಿದರೆ ಅವರು ನಮ್ಮ ಗ್ರಾಮದ ನನ್ನ ಪರ ಋತುಪೂರ್ವ ಸ್ವಾಗತ ಹೇಳಿ ನಾನು ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕನ್ನಡ.
0: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕರೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ರಹಮತ್ ಅಲಿಬೇಗ್ರವರು ಹಾಗೂ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೇರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕೆರೆ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ರಹಮತ್ ಅಲಿಬೇಗ್ ಹಾಗೂ ಗ್ರಾಮದ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿರುವ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ

0: ಸಿವಿ ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ, ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಧನ್ಯವಾದ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ವರ್ಷಗಳ ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗನ್ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ. ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ಬೈಲ್ ಅಂದರೆ ಏನು? ಜಾಮೀನು. ಈಗ ಈ ಕೇಸಿನ ವಿಚಾರಣೆ ಆಗಬೇಕು, ನೀವು ದೋಷಾರೋಪಣ ಪತ್ರ ಸಲ್ಲಿಸಬೇಕು, ನ್ಯಾಯಾಧೀಶರ ಮುಂದೆ ನನ್ನನ್ನು ವಿಚಾರಣೆ ಕರೀತೀರಿ, ನಾನು ಬರ್ತೀನಿ. ನಾನು ಅಲ್ಲಿವರೆಗೂ ಯಾಕೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು ಅಥವಾ ಜೈಲಲ್ಲಿ ಇರಬೇಕು? ಅರೆ, ನನ್ನಿಂದ ಏನು ಪ್ರಯೋಜನ? ನಾನು ಸೆಂಟ್ರಲ್ ಜೈಲಲ್ಲಿ ಕೂತಿರ್ತೀನಪ್ಪ, ಸರ್ಕಾರದ ಊಟ ಮಾಡ್ಕೊಂಡು ಕೂತಿರ್ತೀನಿ ಅಲ್ವೇ? ಸರ್ಕಾರ ಕೊಡಬೇಕಲ್ಲ ಊಟ ಅವ್ರಿಗೆ, ಏನು ಪ್ರಯೋಜನ? ಅದರಿಂದ ಏನು ಪ್ರಯೋಜನ ಇಲ್ಲ. ನಾನು ನ್ಯಾಯಾಲಯದ ಮುಂದೆ ತಪ್ಪಿಸಿಕೊಳ್ಳದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಖಾತ್ರಿ ಪಡಿಸಿದ್ರೆ ಜಡ್ಜು ಜಾಮೀನು ಕೊಡಬಹುದು. ಜಡ್ಜ್ ಯಾವಾಗ ಜಾಮೀನು ಕೊಡ್ತಾನೆ? ಇವನು ಎಲ್ಲೂ ಹೋಗೋಲ್ಲ ರೀ, ಇವನ್ ಯಾಕ್ರಿ ಓಡಾಗ್ತಾನೆ ಬನ್ರಿ, ನಮ್ಮೂರು, ನಮ್ಮ ಮೈಸೂರು ಬಿಟ್ಟು ಹೋಗ್ತೀನಿ, ನಾನು ಕತ್ತಿಗೆ ತಗೊಂಡು ಹೋಗೋಲ್ಲ ಅಲ್ವಾ? ಯಾಸ್ ಗಾಟ್ ಡೀಪ್ ರೂಟ್ಸ್. ಈ ಊರಿನಲ್ಲಿ ಆಳವಾದ ಬೇರುಗಳು ಬಿಟ್ಟಿದ್ದೀನಿ ನಾನು. ನನ್ನನ್ನು ಯಾರು ಮೈಸೂರಿಂದ ಆಚೆ ಕಳ್ಸೋಕ್ಕಾಗತ್ತೇನ್ರಿ? ನಾನು ಮೈಸೂರು ಹುಟ್ಟಿದ್ರಿಂದ 1ನೇ ಕ್ಲಾಸ್ ಓದಿದ್ದು ಮೈಸೂರು. ಈ ವಯಸ್ಸಲ್ಲಿ ನಾನು ಮೈಸೂರಲ್ಲಿ ಇದ್ದೀನಿ. ನನ್ನನ್ನು ಕತ್ತಿಡ ತಳೆದ್ರು ಹೋಗಲ್ಲ. ಐ ಹ್ಯಾವ್ ಗಾಟ್ ಡೀಪ್ ರೂಟ್ಸ್ ಇನ್ ದಿ ಸೊಸೈಟಿ. ಹ್ಯಾವ್ ಎ ವಾಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ನಾನು ಬಾಂಬೆಗೆ ಓಡೋಗ್ತೀನಿ ಅಂದ್ಕೊಳ್ಳಿ, ಯಾವನು ನನಗಲ್ಲಿ ಹಿಂದಿ ಬರೋಲ್ಲ, ನನ್ನ ಮಾತಾಡ್ಸೋರು ಯಾರೂ ಇಲ್ಲ. ಜೋಬಲ್ಲಿ ಕಾಸು ದುಡ್ಡಿದ್ರು ಒಂದು ಟೀ ಕುಡಿಯೋವಾಗ ಒಬ್ರು ಜೊತೆ ನಿಂತ್ಕೊಂಡು ಟೀ ಕುಡಿಯೋಕೆ ಇನ್ನೊಬ್ಬ ಜೊತೆ ಸಿಕ್ಕಲ್ಲ ನನಗೆ. ನಾನು ಮೈಸೂರಾದರೆ ಐ ಹ್ಯಾವ್ ವಾಟ್ ವಾಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅಲ್ವೇ? ಅವರೆಲ್ಲರ ಜೊತೆ ಬದುಕೋ ಸಮಾಜ ಜೀವಿ ನಾನು. ಇದೆಲ್ಲ ಅಂಶಗಳನ್ನು ಮನವರಿಕೆ ಮಾಡಿಕೊಟ್ರೆ, ಬೇರೆ ಬೇರೆ ಸಂದರ್ಭಗಳಿದ್ದಾವೆ, ಜಾಸ್ತಿ ವಿವರಕ್ಕೆ ಹೋಗಿಲ್ಲ ನಾನು, ತುಂಬ ಸಂದರ್ಭಗಳನ್ನು ನೋಡಿಕೊಂಡು ಸಲೀಸಾಗಿ ಬೇಲ್ ಕೊಡ್ಬೋದು. ಕಟ್ಟುಪಾಡುಗಳಿಗೆ ಅಂದರೆ ಷರತ್ತುಗಳನ್ನು ವಿಧಿಸಿ ಬೇಲ್ ಕೊಡ್ಬೋದು, ಬೇಲ್ ಕೊಡದೇನು ಇರ್ಬೋದು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಗೊತ್ತೇ? ಇದು ನಮ್ಮ ಜನ ಎಲ್ಲ ತಿಳ್ಕೋಬೇಕು. ಬೇಲ್ ಇಸ್ ಎ ಜನರಲ್ ರೂಲ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್. ಒಬ್ಬ ಲಾಯರಾಗಿ ಹೇಳ್ತಾ ಇದ್ದೀನಿ ಈ ಮಾತು. ಇದನ್ನ ಕಕ್ಷಿಗಾರ ಮುಂದೆ ನಾನು ಹೇಳ್ಬಿಟ್ರೆ, ಸರ್ ಬೇಲ್ ಇಸ್ ಎ ಜನರಲ್ ರೂಲ್ ಅಂದ್ರೆ ಬೇಲ್ ಕೊಡಿಸಿ ಸರ್, ಅದಕ್ಕೆ ಯಾಕೆ ಸರ್

ಯಾಂತ್ರ ಕೇಳ್ತೀರಿ ಫೀಸ್ ಬಂದ್ಬಿಟ್ಟ ನಾನು ಅಲ್ವಾ. ಬೇಲ್ ಕೊಡ್ಸೋದೇ ಒಂದ್ ದೊಡ್ಡ ಸಾಧನೆ ಅನ್ನೋ ಲೆವೆಲ್ ಅಲ್ಲಿ ವಕೀಲರು ಮಾತಾಡ್ತಾರೆ, ಸಂಬಂಧಪಟ್ಟವ್ರು ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಬೇಲ್ ಇಸ್ ಎ ಜನರಲ್ ರೂಲ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್. ಇವನ್ನ ಹೊರಗೆ ಬಿಟ್ರೆ ಅಪಾಯ, ಸಾಕ್ಷ್ಯ ನಾಶ ಮಾಡಬಹುದು, ಸಾಕ್ಷಿಗಳ ಮೇಲೆ ವಶೀಲಿ ಬಳಸಬಹುದು. ಅಂಥ ಸಂದರ್ಭಗಳಲ್ಲಿ ಬೇಲ್ ಕೊಡಬಾರದು ಅಂತ. ಇವನು ಈ ಒಂದು ಕಾನೂನು ಕ್ರಮದಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಸಾಧ್ಯತೆ ಇಲ್ಲ, ಮತ್ತಿನ್ಯಾಕೆ ಅವನು ಕೂರಿಸ್ಕೊಂಡಿರ್ಬೇಕಲ್ಲಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು. ಆದರೂ ಕೂಡ ಕೆಲವೆಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿರ್ತಕ್ಕಂಥ ಪ್ರಕರಣ ಜಾಮೀನ್ಗೋಸ್ಕರನೇ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಅಲ್ವಾ. ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಕೊಡ್ಬೋದು, ಕೊಡಬಾರ್ದು ಅಂತೆಲ್ಲೂ ಇಲ್ಲ. ಮೊದಲನೇ ಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟು, ಎರಡನೇ ಕೋರ್ಟು ಸೆಷನ್ಸ್ ಕೋರ್ಟು ಡಿಸ್ಟ್ರಿಕ್ಟು, ಮೂರನೇದು ಹೈಕೋರ್ಟು, ನಾಲ್ಕನೇದು ಸುಪ್ರೀಂ ಕೋರ್ಟು. ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ಗೆ ಹೋದವರು ಇದ್ದಾರೆ ಅಲ್ವಾ. ಆದರೆ ನಾನು ಹೇಳ್ತಾ ಇರೋದು ಯಾತಕ್ಕೆ, ಇಷ್ಟೆಲ್ಲ ಗೈಡ್ಲೈನ್ಸ್ ಇದ್ದಾಗ ಯಾಕೆ ಅಲ್ಲಿವರೆಗೂ ಹೋಗಬೇಕಾಗತ್ತೆ? ಇದೆಲ್ಲ ಇದ್ದು ಈ ವಿವೇಚನೆಯನ್ನು ಬಳಸೋ ಪ್ರಶ್ನೆ ಬಂದಾಗ ಮ್ಯಾಜಿಸ್ಟ್ರೇಟ್ರು ಇಲ್ಲ ಇಲ್ಲ ಇರಲಿ ಬಿಡಿ, ಮೇಲ್ನೋಟಕ್ಕೆ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ, ಇವತ್ತು ಬೇಲ್ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ತವಲ್ಲಿ ನಂದ್ಕೊಂಡು ಬರಲು ಓಡಾಡ್ತೀನಿ. ಇವೊಬ್ಬರು ನ್ಯಾಯಾಧೀಶರು ಇದೇ ಪದ ಬಳಸಿದ್ರು, 376 ಅಂದರೆ ರೇಪ್. ಬೆಳಗಾವಿ ಜಿಲ್ಲೆಯವರವರು ಸರ್, ಅವ್ರು ನನ್ನ ಹತ್ರ ಮಾತಾಡ್ತಾ ವೈಯಕ್ತಿಕವಾಗಿ ಕೂಸ್ಕೊಂಡು ಮಾತಾಡ್ತಾ, ಸರ್ 376 ಏನೇ ಕೇಸ್ ತಗೊಬಂದ್ರು ನಾನು ಬೇಲ್ ಕೊಡೋದಿಲ್ಲ. ಇವತ್ತು ಬೇಲ್ ಕೊಟ್ಟರೆ ನಿನ್ನೆ ರೇಪ್ ಮಾಡಿದ ಮನುಷ್ಯ ನಾಳೆ ಬೆಳಗ್ಗೆ ಟವಲ್ ಹೆಗಲ ಮೇಲೆ ಹಾಕೊಂಡು ಊರವ್ರು ಕತ್ತೆತ್ಕೊಂಡು ಓಡಾಡ್ತಾನೆ ಅಂತ ದೃಶ್ಯ ನಂಗೆ ನೋಡಕ್ ಇಷ್ಟ ಇಲ್ಲ. ಅದು ತುಂಬ ಬಿಗಿ ಖಡಕ್ ಮನುಷ್ಯ, ಬರೀ ರೆಕಾರ್ಡ್ ನೋಡೋಣ, ಇಲ್ಲೇನೋ ಆರೋಪ ಅಂತ ಕಂಡು ಬರ್ತಾ ಇಲ್ಲ, ಇವನ ಮೇಲೆ ಆರೋಪ ಇಲ್ಲ, ಕೊಟ್ಬಿಡೋಣ ಅಂತ ಯೋಚನೆ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಕೊಟ್ಟರೆ ಏನಾಗತ್ತೆ ಪರಿಣಾಮ ಅಂದ್ರೆ ಹಿಂಗೆ ಓಡಾಡ್ತಾನೆ ಊರಲ್ಲಿ, ಹಾಯ್ ರೇಪ್ ಮಾಡಿ ಜಯಿಸ್ಕೊಂಡು ಬಂದೆ. ಪಶ್ಚಿಮ ಬಂಗಾಳದಲ್ಲಿ 100-200 ಎಷ್ಟಾಗೋಯ್ತು ದೌರ್ಜನ್ಯದ ಪ್ರಕರಣಗಳು ಮಹಿಳೆಯರ ಮೇಲೆ. ಬೇಲ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಹಂಗೆ ತಿರುಗಾಡಿದ್ದು. ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಿದ್ರೆ ಈಗ ನಾನು ಹಿಂದಕ್ಕೆ ಬರ್ತಾ ಇರೋದೇನು, ಬೇಲ್ ಕೊಡಬೇಕಾ ಬಿಡಬೇಕಾ, ಯಾವ ಸಂದರ್ಭದಲ್ಲಿ ಕೊಡಬೇಕು, ಅದಕ್ಕೆಲ್ಲ ಗೈಡ್ಲೈನ್ಸ್ ಇದೆ, ಅದನ್ನು ನೋಡಿಕೊಂಡು ಆ ಪ್ರಕಾರ ನ್ಯಾಯಾಧೀಶರು ಸೂಕ್ತವಾದ ನಿರ್ಣಯ ತಗೋತಾರೆ. ಬೇಲ್ ಕೊಟ್ಟರೆ ಜಾಮೀನ್ದಾರನ್ನು ಕರ್ಕೊಂಬರ್ಬೇಕು, ಭದ್ರತೆ ಏನಂತ, ಇವನು ನನಗೆ ಪರಿಚಿತ ವ್ಯಕ್ತಿ ಅಥವಾ ಇವನು ನನ್ನ ಸಂಬಂಧಿಕ, ಇವನ ಮೇಲೆ ಏನು ಆರೋಪ ಮಾಡಿದ್ದೀರಿ ಆ ಆರೋಪದ ಬಗ್ಗೆ ನಂಗೆ ಗೊತ್ತಿದೆ, ಕೋಟ್ಯಾಂತರ ರೂಪಾಯಿ ಎಲ್ಲರದ್ದು ಮುಳುಗಿಸ್ಬಿಟ್ಟಿದ್ದಾನೆ ಅಲ್ವಾ, ಅದು ನನಗೆ ಗೊತ್ತಿದೆ. ನನಗೆ ಇವನು ಕೋಟ್ಯಾಂತರ ರೂಪಾಯಿ ಮುಳುಗಿಸಿದ್ದಾನೆ ಅನ್ನೋ ಆರೋಪ ಇದೆ ಅಂತ ನನಗೆ ಗೊತ್ತಿದೆ. ಇವನು ನ್ಯಾಯದ ಕ್ರಮದಿಂದ ತಪ್ಪಿಸ್ಕೊಂಡು ಓಡಿ ಹೋಗಲ್ಲ ಅಂತ ನನಗೆ ಖಾತ್ರಿ ಇದೆ. ಇವನು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾನೆ, ಆಗದಿದ್ರೆ ನಾನು ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ, ಇವನ್ನ ಜಾಮೀನು ಮೇಲೆ ಬಿಡುಗಡೆ ಮಾಡಿ. ಒಂದು ವೇಳೆ ನಾನು ತಪ್ಪಿದ್ರೆ ಅಂದರೆ ಇವನು ಬರದೇ ಇದ್ರೆ, ನಾನು ಕರ್ಕೊಂಬರೋಕ್ಕಾಗದೇ ಇದ್ರೆ ನನಗೆ ದಂಡ ಹಾಕಿ. ನಿನ್ನಿಂದ ಹೆಂಗಯ್ಯ ದಂಡ ವಸೂಲು ಮಾಡ್ಕೊಳ್ಳೋದು? ನನ್ನ ಆಸ್ತಿ ಪಾಸ್ತಿ ಇರೋನು, ನನ್ನ ಮನೆ ಇದೆ ರೀ 3 ಕೋಟಿ ರೂಪಾಯಿ ಮನೆ, ನೀವು ಹಾಕ್ರಿ ದಂಡ ಹಾಕ್ತೀರಾ 30 ಲಕ್ಷ ಹಾಕ್ತೀರಾ? ನನ್ನ ಮನೆಯೇ ಬೇಕಾದ್ರೆ ಮಾರಾಟ ಮಾಡಿಸಿ ದಂಡ ಶುಲ್ಕ ತುಂಬಬಲ್ಲೆ. ನನ್ನ ಮನೆ ದಾಖಲೆ ಪತ್ರ, ನನ್ನ ಖಾತೆ ಕಂದಾಯ, ನನ್ನ ಫೋಟೋ, ನನ್ನ ಪ್ರಮಾಣ ಪತ್ರಿಕೆ ಇದೆಲ್ಲ ಕೊಟ್ಟು ಇವನಿಗೂ ನನಗೂ ಹೆಂಗೆ ಪರಿಚಯ? ಒಂದೇ ಒಂದು ಸುಮ್ಮನೆ ಸಾಂದರ್ಭಿಕವಾಗಿ ಹೇಳ್ತೀನಿ, ಹಿಂದೆ ಎಲ್ಲ ಕೋರ್ಟ್ ಆವರಣದಲ್ಲಿ ಸ್ಟಾಕ್ ಶ್ಯೂರಿಟಿ ಏನು, ಅವ್ನು ಶ್ಯೂರಿಟಿ ಕೆಲಸವೇ ಅವನಿಗೆ. ನಾನು ಹಿಂದೆ ಒಂದ್ಸರಿ ಅದೇ ರೀತಿ ಹೇಳಿದ್ದೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ಸಾಕ್ಷಿ ಹೇಳೋ ವಿಶ್ವ ಅಂತ ಓಡಾಡ್ತಾ ಇರ್ತಾನೆ ಅಂತ. ಕೋರ್ಟ್ ಹತ್ರ ಸ್ಟಾಕ್ ಶ್ಯೂರಿಟಿಗಳು ಅಂದರೆ ಯಾವ ಕೇಸು ಯಾರು ಏನು, ಇವ್ರ ಅಪ್ಪ ಯಾರು ಅಮ್ಮ ಯಾರು, ಇವನು ಏನು ಆರೋಪ ಇದೆ ಗೊತ್ತಿಲ್ಲ. ಅವನ ಪತ್ರನೋ ಅವನು RTCನೋ ಒಂದು ಪಟ್ಟ ಪುಸ್ತಕನೋ ಇದು ಇಟ್ಕೊಂಡು ಅಲ್ಲೇ ಓಡಾಡ್ತಾ ಇರೋದು ಕೋರ್ಟ್ ಹತ್ರ. ಯಾರಾದರೂ ಲಾಯರ್ ಹತ್ರ ಕರೆದ್ಬಿಟ್ಟು ಬಪ್ಪ ಇಲ್ಲಿ ನಿಮ್ಗೆ ಒಂದು ಕೇಸ್ ಬಂದಿದೆ ಹುಣಸೂರು ತಾಲೂಕು, ಜಮೀನು ಹಾಕ್ತೀಯ ಆಗ್ತೀನಿ ಸರ್. ಯಾರು ಅಂತ ಗೊತ್ತಾ ಅವನಿಗೆ, ಇವನ ಮೇಲೆ ಏನು ಆರೋಪ ಅಂತಿದೆ ಗೊತ್ತಾ, ಇವನ ಹತ್ರ ತಾನು ಇಂಥ ಜಮೀನಿನ ಮಾಲೀಕ ಅನ್ನೋಕ್ಕೆ ಒಂದು ದಾಖಲೆ ಇಟ್ಕೊಂಡಿದ್ದಾನೆ, ಅದನ್ನೇ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾನೆ, ಪ್ರಮಾಣ ಪತ್ರಕ್ಕೆ ಸೈನ್ ಮಾಡ್ತಾನೆ. ಇಂಥ ಬೇಕಾಬಿಟ್ಟು ಶ್ಯೂರಿಟಿ ಆದವ್ರನ್ನೆಲ್ಲ ಪತ್ತೆ ಮಾಡಿ ನ್ಯಾಯಾಧೀಶರು ಅವ್ರ ಮೇಲೆಲ್ಲ ಕ್ರಮ ಜರುಗಿಸಿದ್ದಾರೆ. ಅದರಿಂದ ಶ್ಯೂರಿಟಿ ಆಗಿ ನಿಲ್ಲೋದು ಅಂದರೆ ಒಬ್ಬ ವ್ಯಕ್ತಿಗೆ
ವೈಯಕ್ತಿಕ ಸ್ವಾತಂತ್ರ್ಯ.

ಕೊಡಿಸೋದು ಮತ್ತು ಅದರ ಪರಿಣಾಮ ಏನು ಅಂತ ಅರ್ಥ ಮಾಡಿಕೊಂಡು ಶುರುಟಿ ಆಗೋದು. ಕರ್ದಟ್ಟಿಗೆ ಹೋಗಿ ಹೋಗ್ತೀವಲ್ರಿ, ನಮ್ಮ ಅಣ್ಣನೋ ತಮ್ಮನೋ ಆದರೆ ನಾನಲ್ಲದೆ ಇನ್ಯಾರು ಹೋಗ್ಬೇಕು ಶುರುಟಿ ಕೊಡೋಕ್ಕೆ? ಆದರೆ ಅದರ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಅಣ್ಣನೇ ಇರಲಿ ತಮ್ಮನೇ ಇರಲಿ ಸಲೀಸಾಗಿ ಬಂದೇ ಬಿಟ್ಬೋದು, ಇಲ್ಲದೆ ಹೋದರೆ ಇವನು ಜೈಲಲ್ಲೇ ರಾಟಾಗ್ತಾ ಇರ್ತಾನೆ. ಅದಕ್ಕೆ ಒಂದು ಇದಿದೆ, ಪ್ರಾವಿಷನ್ಗಳಿದ್ದಾವೆ. ಜಾಸ್ತಿ ಹೋಗ್ತಾ ಇಲ್ಲ ನಾನು ಬೇಲ್ ಪ್ರಾವಿಷನ್ ಬಗ್ಗೆ ಹೋಗ್ತಾ ಇಲ್ಲ. ಈಗ ನಾನು ಹೇಳಿದ್ದು ಬಂಧನದ ಬಗ್ಗೆ ಹೇಳ್ತಾ, ಬಂಧನ ಆಯಿತು, ಇವನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಜುಡಿಷಿಯಲ್ ಕಸ್ಟಡಿ ಆರ್ ಪೊಲೀಸ್ ಕಸ್ಟಡಿ. ಜುಡಿಷಿಯಲ್ ಕಸ್ಟಡಿ ಅನ್ನೋದು 15-15 ದಿನಕ್ಕೆ ರಿನ್ಯೂ ಆಗ್ತಾ ಹೋಗುತ್ತೆ. ಚಾರ್ಜ್ ಶೀಟ್ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕಿದ್ಮೇಲಿಂದ ವಿಚಾರಣೆ ಆಗುತ್ತೆ. ಕೋರ್ಟಲ್ಲಿ ಅಂದರೆ ಕಸ್ಟಡಿಯಲ್ಲಿ ಇದ್ಕೊಂಡು ವಿಚಾರಣೆ ಎದುರಿಸ್ಬೋದು. ಬೇಲ್ ಸಿಕ್ಕಿದರೆ ಮನೆಗೆ ಹೋಗಿ ಮನೆಯಿಂದ ದಿನ ಕೋರ್ಟ್ಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ಬೋದು. ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಒಬ್ಬ ವ್ಯಕ್ತಿನ ಪೊಲೀಸ್ ಅಧಿಕಾರಿ ಬಂಧಿಸ್ತಾನೆ, ಯಾವುದೋ ಒಂದು ಮಾಹಿತಿ ಆಧಾರದ ಮೇಲೆ ಬಂಧಿಸ್ತಾನೆ. ಈಗ ಬಂದು ಕೊಲೆ ಮಾಡ್ತಕ್ಕಂಥವನು ಅಥವಾ ಇನ್ನೇನೋ ದರೋಡೆ ಮಾಡಿ ನಿಮ್ಮ ಕೈಯಿಂದ ಹೆದರಿಸಿ ಕಿತ್ಕೊಂಡು ಹೋಗ್ತಕ್ಕಂಥವನು ರಾತ್ರಿ ಹೊತ್ತಿನಲ್ಲಿ ಮುಖ ಪೂರ್ತಿ ಮುಚ್ಕೊಳ್ಳೋ ಹೆಲ್ಮೆಟ್ ಹಾಕ್ಕೊಂಬಂದಿರ್ತಾನೆ. ನೀವು ಯಾವತ್ತೂ ನೋಡಿಲ್ಲ ಅವನ್ನ, ನೋಡಿದ್ರು ಕೂಡ ತಕ್ಷಣ ಗುರುತು ಹಿಡಿಯಕ್ಕಾಗಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ಗೊತ್ತಾಗಲ್ರಿ ನನಗೆ ಮುಖ ಪೂರ್ತಿ ಬೇಡ. ಹುಡುಗರು ಹೆಲ್ಮೆಟ್ ಹಾಕೊಂಡು ಹಿಂಗೆ ಬಂದಿತ್ತು ನಮಸ್ತೆ ಜಿ ಅಂದ್ರೆ ಗೊತ್ತಾಗದೇ ಇಲ್ಲ, ಯಾರಪ್ಪ ಅಂತೀನಿ ಆಗ ಹೆಲ್ಮೆಟ್ ತೆಗಿತಾನೆ, ಓ ಗೊತ್ತಾಯ್ತು ಬಪ್ಪ ಅಂತೀನಿ. ಅವನ ಮುಖಕ್ಕೆ ಪೂರ್ತಿ ಹೆಲ್ಮೆಟ್ ಹಾಕ್ಕೊಂಡು ಅವನ ಕೈಯಲ್ಲಿ ಮುಚ್ಚಿಡ್ಕೊಂಡು ಯಾರನ್ನೂ ಅಟ್ಯಾಕ್ ಮಾಡಿದರೆ ಆ ವ್ಯಕ್ತಿನ ಗುರ್ತು ಮಾಡೋದು ಬಹಳ ಕಷ್ಟದ ಕೆಲಸ ಅಲ್ವಾ? ಏಟ್ಸಿಂದ ಅವನು ಬದುಕಿದ್ರೆ ಅಥವಾ ಅದನ್ನ ಘಟನೆಯನ್ನು ನೋಡಿದವನು ಯಾರಾದರೂ ಇದ್ರೆ ಅವನು ಈ ಚಹರೇ ಇತ್ತು. ಇವನು ನಾಗರಾಜನ ಥರ ಕಾಣ್ತಾ ಇದ್ದ, ಹರ್ಷಕುಮಾರ್ ಅಂತರ ಕಾಣ್ತಾ ಇದ್ದ, ಗೋಪಿನಾಥನ್ ಥರ ಕಾಣ್ತಾ ಇದ್ದ ಅಂತ ಹೇಳ್ಬೋದೇ ಹೊರತು ಖಚಿತವಾಗಿ ಹೇಳೋಕ್ಕಾಗಲ್ಲ ಅವನ ಕೈಲಿ ಕೂಡ. ಪೊಲೀಸ್ನವ್ರಿಗೆ ಆ ಮಾಹಿತಿ ಕೊಟ್ಟಿರ್ತಾರೆ. ಇದನ್ನು ಕ್ರಾಸ್ ಚೆಕ್ ಮಾಡಬೇಕು ಪೊಲೀಸ್ನವರು. ನೀವು ಹೇಳಿದ್ರೇ ನಂಬಿಕೊಂಡು ನಾಗರಾಜನ ಮೇಲೆ ಕೇಸ್ ಹಾಕ್ಬಿಟ್ಟು ಕೋರ್ಟಲ್ಲಿ ಹೋದಾಗ ನಿಮ್ಮನ್ನು ನಾಳೆ ಕರೆದಾಗ ಇವನ್ನೇನ್ರಿ ನೀವು ನೋಡಿದ್ದು ಅಂದರೆ ಗೊತ್ತಾಗಲ್ಲ ಅಂದರು ಅಲ್ವಾ? ಅದಕ್ಕಾಗಿ ನೀವು ನಾರ್ಮಲಿ ಏನು ಬರೀತಾರೆ ದೂರಿನಲ್ಲಿ, ನಾನು ಆರೋಪಿತನನ್ನು ನೋಡಿದರೆ ಗುರುತಿಸಬಲ್ಲೆ ಅಂತ ಇರುತ್ತೆ ಲಾಸ್ಟ್ ವಾಕ್ಯ. ಇಂಥವನೇ ಇರ್ಬೋದು ಅಥವಾ ಅವನು ನೋಡಿದ್ದೀನಿ, ಇಂಥ ಬಣ್ಣ, ಇಂಥ ಉದ್ದ, ಇಂಥ ಚೆಹರೆ, ಮಕ್ಕಳಿಗೆ ಹಿಂಗೆ ಕಾಣ್ತಿದ್ದಂಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದ, ಆದರೂ ಕೂಡ ನನಗೆ ಗುರುತಿಡಿಬೋದು. ಸಣ್ಣ ಉದಾಹರಣೆ ಹೇಳ್ತೀನಿ, ದಂಗಾಗ್ಬಿಡ್ತೀರಿ ನೀವು. ಬೆಂಗಳೂರಲ್ಲಿ ಗೌರಿ ಲಂಕೇಶ್ ಅಂತ ಲಂಕೇಶ್ ಪತ್ರಿಕೆ ಸಂಪಾದಕಿ ಇದ್ದರು. ಗೌರಿ ಲಂಕೇಶ್ ಅವ್ರದ್ದು ಕೊಲೆ ಆಯಿತು. ಅವ್ರ ಮನೆ ಬಾಗಿಲಲ್ಲಿ ಅವ್ರ ಕಾರಿಂದ ಇಳಿದು ಮನೆ ಒಳಗೆ ಹೋಗ್ತಾ ಇದ್ದಾಗ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಬಂದು ಒಬ್ಬ ರಿವಾಲ್ವರ್ ತಗೊಂಡು ಶೂಟ್ ಮಾಡಾಕ್ಬಿಟ್ಟು, ಈ ಅವನು ಯಾರು ಅಂತ ಯಾವನಿಗೂ ಗೊತ್ತಿರಲಿಲ್ಲ, ಗೊತ್ತಿರೋಕ್ಕೆ ಸಾಧ್ಯವೂ ಇಲ್ಲ. ಈ ಸಿ ಸಿ ಕ್ಯಾಮ್ರಾಲ್ಲಿ ಸ್ವಲ್ಪ ರೆಕಾರ್ಡಿಂಗ್ ಸಿಕ್ತು. ಇವನ್ ಮುಖ ಮರೆಸ್ಕೊಂಡಿದ್ದ ಗೊತ್ತಾಗ್ಲಿಲ್ಲ. ಹೆಂಗೆ ಕಂಡುಹಿಡಿದ್ರು ಅಂತ ಹೇಳ್ತೀನಿ, ಅದು ಸತ್ಯ ಸುಳ್ಳು ಮುಂದಕ್ಕೆ ನೋಡೋಣ ಬಿಡಿ, ಇನ್ನೂ ಪ್ರಕರಣ ವಿಚಾರಣೆಯಲ್ಲಿ ಇದೆ ಅದು. ಅವನು ನಡೆಯುವ ಸ್ಟೈಲು ಗೇಟ್ ಅಂತೀವಿ, ನೀವು ಒಬ್ಬೊಬ್ಬರು ನಡೆಯೋದು ಒಂದೊಂದು ಸ್ಟೈಲ್ ಇರುತ್ತೀರಿ, ಇದು ಸತ್ಯ. ಇದು ನನ್ನ ಅನುಭವದಲ್ಲಿ ಹೇಳ್ತೀನಿ, ನನ್ನ ಕತ್ಲು ಇನ್ನೂ ಬೆಳಗ್ಗೆ ಇದ್ದಾಗ 5 ಗಂಟೆ 5:30 ವಾಕಿಂಗ್ ಹೋಗ್ತೀನಿ, ಕತ್ಲು ಕತ್ಲಲ್ಲೇ ಹೋಗ್ತಿರ್ತೀನಿ. ಇನ್ಕೊಳೆ ಎದುರಿಗೆ ಬರ್ತಿರೋನು ಯಾರು ಅಂತ ಅಲ್ಲೇ ಹೇಳ್ತೀನಿ ಬೇಕಾದ್ರೆ, ಯಾಕೆಂದ್ರೆ ಅವ್ನು ಕಾಲು ಹೆಜ್ಜೆ ಹಾಕ್ತಾನಲ್ಲ ಅದನ್ನು ನೋಡಿ ನೋಡಿ ಅವ ಇವ್ರು ಜಗದೀಶ್ ಬರ್ತಾ ಇದ್ದಾರೆ ಅಂತ, ಇವ್ರು ನಾರಾಯಣ್ ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಗೇಟ್ ಅಂತ ನಡಿಗೆಯ ರೀತಿ ಇದೆಯಲ್ಲ, ನಡಿಗೆ ರೀತಿಯಿಂದನೂ ಒಬ್ಬನ ಗುರುತಿಸ್ಬೋದು. ಈ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಆರೋಪಿ ನವೀನ ಅಂತ ಇದ್ದಾನೆ, ಅವನ ನಡಿಗೆಯ ರೀತಿಯನ್ನು ಇಟ್ಟು ಈಗ ಹೆಂಗೆ ನಡೀತಾನೆ ಅನ್ನೋದನ್ನು ಪಿಕ್ಚರ್ಗಳು ತಕ್ಕೊಂಡು ಹೋಲಿಸಿ ಇದೇ ನಡಿಗೆಯ ವ್ಯಕ್ತಿನೇ ಅವತ್ತು ನಡ್ಕೊಂಡು ಬಂದು ಗೌರಿ ಲಂಕೇಶ್ ಅವರು ಹತ್ಯೆ ಮಾಡ್ದ ಅಂತ ಆರೋಪ ಇದೆ. ನಾನು ಇನ್ನೂ ಸತ್ಯಾಸತ್ಯತೆ ಬಗ್ಗೆ ಅದು ನ್ಯಾಯಾಲಯದಲ್ಲಿ ಪುರಾವೆ ಆಯಿತು ಅಂತ ಹೇಳ್ತಾ ಇಲ್ಲ, ಉದಾಹರಣೆ ಅಷ್ಟೇ ನಿಮ್ಗೆ ಕೊಟ್ಟೆ ನಾನು. ಈಗ ನಾನು ತಿರ್ಗಾ ಇಲ್ಲಿಗೆ ಬಂದ ಹಿಂದಕ್ಕೆ ಅರೆಸ್ಟ್ ಮಾಡಿದ್ದಾರೆ ವ್ಯಕ್ತಿನ, ಅವನೇ ಆರೋಪಿ ಅವನೇ ಅಪರಾಧಿ ಅಂದರೆ ಮುಂದಕ್ಕೆ ಅನ್ನೋದನ್ನು ಖಚಿತಪಡಿಸ್ಕೋಬೇಕಾದ್ರೆ ಐಡೆಂಟಿಫಿಕೇಷನ್ ಪೀರಿಯಡ್ ಅಂತ ನ್ಯಾಯಾಲಯದಲ್ಲಿ ನಾಳೆ ಬೇಕಾಬಿಟ್ಟು ಕೊಡೋಕ್ಕಾಗಲ್ವಲ್ಲ ನಾವು, ಈ ಐಡೆಂಟಿಫಿಕೇಷನ್ ಮಾಡಬೇಕು ಇವನೇ ಬಂದಿದ್ದವನು ಅಂತ ನೀವು ಹೇಳಬೇಕು. ಎಲ್ಲಿ ಹೇಳಬೇಕು ಅದನ್ನು? ಕೋರ್ಟಲ್ಲಿ ಬಂದು ಹೇಳ್ಬೋದು, ಹೇಳ್ದೇ ಇರ್ಬೋದು. ಅದಕ್ಕೆ ಪ್ರಿಲಿಮಿನರಿ ಒಂದು ತಯಾರಿ ಆಗಬೇಕಲ್ಲ. ಆ ತಯಾರಿ ಏನು? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ತಹಶೀಲ್ದಾರ್, ತಹಶೀಲ್ದಾರ್ ಬರ್ತಾರೆ. ಅವರು ಒಂದು ಕ್ರಮ ಇದೆ ಅದಕ್ಕೆ, ಅವರು ಇಂಥ ಒಂದು ತಾರೀಖು ಫಿಕ್ಸ್ ಮಾಡ್ತಾರೆ, ಯಾವುದೋ ಒಂದು ಜಾಗ ಗೌಪ್ಯವಾದ ಜಾಗ, ಆ ಜಾಗದಲ್ಲಿ ತಹಶೀಲ್ದಾರ್ ಬಂದು ಕೂತ್ಕೋತಾರೆ. ಈ ಆರೋಪಿ ಯಾರಿದಾನಲ್ಲ ಅವನನ್ನೇ ಹೋಲುವ ವ್ಯಕ್ತಿಗಳು ಒಂದು 5-6 ಜನ ಕರೀತಾರೆ. ಅವನನ್ನೇ ಹೋಲುವ, ಅವನನ್ನೇ, ಅವನು ಒಬ್ಬ ಅದರಲ್ಲಿ, ಅವನನ್ನೇ ಹೋಲುವ. ಉದ್ದ ಗಾತ್ರನೂ ಅದೇ ರೀತಿ ಇರಬೇಕು, ಸಣ್ಣ ಕಡ್ಡಿನ ತಗೊಬಂದು ನಿಲ್ಸಿ ಗುಮ್ಮ ಬದ್ದು ಹೊಡೆದಿದ್ದ ಅಂದ್ರೆ ಏ

ಅಲ್ಲ ಅಂದ್ಬಿಡ್ತೀನಿ ಸಲೀಸಾಗಿ ಅಲ್ವಾ. ದಪ್ಪಕ್ಕಿದ್ದ ಅವನು ಅಂದ್ರೆ ದಪ್ಪಕ್ಕಿರೋರೇ 5 ಜನ ನಿಲ್ಲಿಸ್ಬೇಕು, ಸಣ್ಣಕ್ಕಿದ್ದವನು ಹೊಡೆದಿದ್ರೆ ಸಣ್ಣಕ್ಕಿರೋನೇ ನಿಲ್ಲಿಸ್ಬೇಕು. ಮತ್ತೆ ಹೋಲ್ಕೇನು ಇರಬೇಕು ಆದಷ್ಟು. ಯಾರೋ ನೀಗ್ರೋ ಮುಖದವನು ಕರ್ಕೊಬಂದು ನಿಲ್ಲಿಸ್ಬಿಟ್ಟು ಇವನ ಅಂದ್ರೆ ಇಲ್ಲ ಅಲ್ವೇ. ಅದರಿಂದ ಮುಖಚಹರೆ ಉದ್ದ ಗಾತ್ರದಲ್ಲಿ ಹೋಲಿಕೆ ಉಳ್ಳಂತ 8 ರಿಂದ 10 ಜನ ಕರ್ಕೊಬಂದು ಆರೋಪಿಯ ಜೊತೆ ಮಿಕ್ಸ್ ಮಾಡಿ ನಿಲ್ಲಿಸಿ, ಈಗ ನಿಮ್ಮ ಸಾಕ್ಷಿದಾರ ಯಾರಿದ್ದಾನೆ ಅವನಿಗೆ ನೋಡಪ್ಪ ಇದರಲ್ಲಿ ಯಾರು ಆರೋಪಿ ಗುರುತಿಸ್ತೀಯಾ ಅಂತ ಕೇಳಿದ್ರು. ಅವಾಗ ಹಿ ಟೇಕ್ ಸಮ್ ಟೈಮ್ ರಿಕಲೆಕ್ಟ್ ಮಾಡ್ಕೋತಾನೆ, ರೀ ಇದು ಹೆಂಗೆ ಗೊತ್ತೇನ್ರಿ, ಈ ಪಿಕ್ಚರ್ ಮೆಮರಿ ಇದ್ದಂಗೆ ಕಣ್ಣಿಗೆ ಹಿಂಗೆ ಕಾಣ್ತು ಚೆಕ್ ಅಂತ ಮರೆ ಆಗೋಯ್ತಲ್ಲ ಆ ಘಟನೆ ಗೊತ್ತಾಯ್ತಾ, ಅದು ಅಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ ಅಷ್ಟೇ ನಮಗೆ ಜ್ಞಾಪಕ. ಇವನೇನು ನಿಂತ್ಕೊಂಡು ಅವ್ನು ಕೊಚ್ಚುತ್ತಾ ಇದ್ರೆ ನೋಡ್ತಾ ನಿಂತಿರೋಲ್ಲ, ಒಂದೇ ಹೊಡೆದಿದ್ದನ್ನು ಕಣ್ಣಲ್ಲಿ ಗಮನಿಸಿದ್ರುವೆ ಬಹುಶಃ 10 ಸೆಕೆಂಡು 15 ಸೆಕೆಂಡ್ ನೋಡಿರ್ತಾನೆ ಏನು ಅಷ್ಟೇ ಅಲ್ವಾ. 10 ಸೆಕೆಂಡ್ ನೋಡೋಕ್ಕೂ ಅವಕಾಶ ಆಗಲ್ಲ ರೀ, ಮೀಡಿಯಾರ ಇಟ್ಕೊಂಡು ನೋಡಿ 10 ಸೆಕೆಂಡ್ ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಅಷ್ಟು ನೋಡಿರೋಲ್ಲ ಆದರೂ ಅದಷ್ಟು ರೆಕಾರ್ಡ್ ಆಗಿರುತ್ತಲ್ಲ. ಆ ರೆಕಾರ್ಡೆಡ್ ಮೆಮೊರಿನ ಇಲ್ಲಿ ಫ್ಯಾಕ್ಚುಯಲ್ ಸಿಚುಯೇಷನ್ ಏನಿದೆ ಅದಕ್ಕೆ ಕಂಪೇರ್ ಮಾಡ್ಕೋತಾನೆ. ಹೌದು ಹೌದು ಹೌದು ಹೌದು, ಇವನೇ ಇವನೇ ಇವನೇ, ಹೆಲ್ಮೆಟ್ ಹಾಕ್ಕೊಂಡ್ರೆ ಹಿಂಗೆ ಕಾಣುತ್ತೆ, ಮೂಗು ಹಿಂಗಿತ್ತು, ಮೂತಿ ಹಿಂಗಿತ್ತು, ಸ್ವಲ್ಪ ಈ ಕಡೆಗೆ ತಿರುಗಿತ್ತು, ಇವನೇ ಅಂತ ಗುರುತಿಡಿತಾನೆ. ಅವನು ಗುರುತು ಹಿಡಿದ್ರೆ ಆ ಗುರುತು ಹಿಡ್ದ ಅನ್ನೋದನ್ನ ರೆಕಾರ್ಡ್ ಮಾಡ್ಕೋತಾರೆ. ಪೊಲೀಸ್ನವರಲ್ಲ, ತಹಶೀಲ್ದಾರು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಅವರ ಸಮಕ್ಷಮದಲ್ಲಿ ಐಡೆಂಟಿಫಿಕೇಶನ್ ಪೀರಿಯಡ್ ಆಗುತ್ತೆ. ಫೇಲ್ಯೂರು ಆಗ್ಬೋದು, ಹಿ ಮೇ ನಾಟ್ ಐಡೆಂಟಿಫೈ ಆಲ್ಸೋ. ಯಾರಿದ್ದಾನೆ ಕಂಪ್ಲೇಂಟು ದೂರು ಕೊಟ್ಟವನು ಐಡೆಂಟಿಫೈ ಮಾಡ್ದೇನೂ ಹೋಗ್ಬೋದು. ಐಡೆಂಟಿಫೈ ಮಾಡಿದ್ರೆ ಏನು ಅದರ ವರದಿ ತಗೋತಾರೆ, ಅದನ್ನು ಮುಂದಕ್ಕೆ ಇವನ್ ನ್ಯಾಯಾಲಯಕ್ಕೂ ಬರಬೇಕು. ತಹಸೀಲ್ದಾರರು, ನಾನು ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡಿಸ್ದೆ, ನನ್ನ ಸಮಕ್ಷಮದ ನಡೀತು, ಇವನು ಅವ್ರನ್ನ ಐಡೆಂಟಿಫೈ ಮಾಡ್ದ, ಕೋರ್ಟಲ್ಲಿ ಒಂದೊಂದು ಸರಿ ಮಾಡ್ತಾರೆ. ಈಗ 5 ಜನ ನಿಂತಿರ್ತಾರೆ, A1, 2, 3, 4, 5 ಅಂತ ಗೊತ್ತು, ಕೊನೆ ನಿಂತವ್ ನಾಗರಾಜ ಅಂತ ಗೊತ್ತು. ಎಲ್ರಿ ನಾಗರಾಜ ತೋರಿಸಿ ಅಂತ ಜೊತೆ ಕೇಳಿದ್ರು ಕೊನೆ ಒಂದು ತೋರಿಸ್ಬಿಡ್ತಾನು. ಅದನ್ನು ಮಿಕ್ಸ್ ಮಾಡ್ತಾರೆ, ನಾಗರಾಜನ ಮಧ್ಯೆ ನಿಲ್ಲಿಸ್ತಾರೆ, ಕೃಷ್ಣಮೂರ್ತಿನ ಈ ಕಡೆ ನಿಲ್ಲಿಸ್ತಾರೆ, ನಾರಾಯಣನ ಇನ್ನೊಂದು ಕಡೆ ನಿಲ್ಲಿಸ್ತಾರೆ, ತಿರ್ಗಾ ಇವರಲ್ಲಿ ಯಾರು ತೋರಿಸು ಅಂದರೆ ಅವನು ಕನ್ಫ್ಯೂಸ್ ಆಗ್ಬಿಡ್ತಾನೆ. ಮೊದಲು ಹೇಳ್ಕೊಟ್ಟಿರ್ತಾರೆ ಬಲಗಡೆ ಕೊನೆ, ಹುಳ್ಳ ದಪ್ಪ ಕೊನೆ, ಹೀಗೆಲ್ಲ ಹೇಳಿರ್ತಾರಲ್ಲ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಈ ಪೆರೇಡ್ ಇದೆಯಲ್ಲ, ಒಬ್ಬ ಆರೋಪಿನನ್ನೇ ಗುರುತು ಮಾಡ್ತಕ್ಕಂಥ ಪೆರೇಡು ಬಹಳ ಮಹತ್ವವಾದದ್ದು. ಅವನ ಮೆಮೊರಿಯನ್ನು ರಿಫ್ರೆಶ್ ಮಾಡ್ಕೊಂಡಂಗಾಗುತ್ತೆ. ಅದರ ಆಧಾರದ ಮೇಲೆ ತಹಸೀಲ್ದಾರ್ ಏನು ರಿಪೋರ್ಟ್ ಮಾಡಿರ್ತಾನೆ, ಸಕ್ಸಸ್ ಆಯಿತು ಐಡೆಂಟಿಫಿಕೇಷನು, ಫೇಲ್ಯೂರ್ ಆಯಿತು ಅನ್ನೋದು, ಆ ವರದಿಯನ್ನು ಕೂಡ ಪೊಲೀಸ್ ತನಿಖೆ ವರದಿ ಜೊತೆ ಸೇರಿಸ್ಕೊಂಡು ಅಗತ್ಯ ಬಿದ್ದರೆ ತಹಸೀಲ್ದಾರನು ಕೂಡ ನ್ಯಾಯಾಧೀಶರ ಮುಂದೆ ಕರೆದು ವಿಚಾರಣೆ ಮಾಡಬಹುದು. ಹಾಗೆ ಐಡೆಂಟಿಫೈ ಮಾಡಿದ್ದ ಇವನು, ಆ ಕಾರಣಕ್ಕೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಇವತ್ತಿ ಮೆಸೇನೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾನೂ ಅನ್ಬೋದು ಇವನು, ಅಥವಾ ಇಲ್ಲ ಇವನು ಅಲ್ಲ ಅಂತಲೂ ಅನ್ಬೋದು. ಆದರೆ ಅವಾಗ ಮಾಡಿದಾನಲ್ಲ, ಸುಮ್ಮನೆ ಬೇಸ್ಲೆಸ್ ಚಾರ್ಜ್ ಶೀಟ್ ಅಲ್ಲ ಇದು. ಈ ರೀತಿ ಮಾಡಿದಾಗ ಜನರಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಗತ್ಯ ಇದೆಯಾ ಅಂತ. ಈಗ ನಾನು ಮುಂದೆ ಕೊಟ್ಟೋದೆ ಕೋರ್ಟ್ ಹೋದೆ, ಮ್ಯಾಜಿಸ್ಟ್ರೇಟ್ ಬೇಲ್ ಕೊಟ್ಟರು ಅನ್ನೋವರೆಗೂ ಹೊರಟೋಗ್ಬಿಟ್ಟೆ. ಅದಕ್ಕೂ ಹಿಂದಿನ ಸ್ಟೇಜ್ ಹೇಳ್ತಾ ಇದ್ದೀನಿ. ಏನಾದರೂ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಗತ್ಯ ಇದೆಯಾ ಒಂದು ಅಂತ. ಜನರಲಿ ಬೇಕಾಗೇ ಇಲ್ಲ. ಏನು ಮೆಡಿಕಲ್ ಎಕ್ಸಾಮು, ಬ್ಯಾಂಕಲ್ಲಿ ದುಡ್ಡು ಕಿತ್ಕೊಂಡು ಹೋದವನು ಮೆಡಿಕಲ್ ಎಕ್ಸಾಮ್ ಏನು ಮಾಡ್ತೀರಿ ನೀವು ಅಲ್ವೇ. ಆದರೆ ಗಂಭೀರವಾದ ಕೆಲವು ಪ್ರಕರಣಗಳಲ್ಲಿ ಡಾಕ್ಟ್ರು ಎಕ್ಸಾಮ್ ಇನ್ನೂ ಮಾಡ್ತಾರೆ. ನಿಮ್ಗೊಂದು ಹೇಳ್ತೀನಿ, ನಾಥೂರಾಮ್ ಗೋಡ್ಸೆ, ನಾಥೂರಾಮ್ ಗೋಡ್ಸೆ ಗಾಂಧೀಜಿಯವ್ರನ್ನ ಗುಂಡಿಟ್ಟು ಕೊಂದ. ಅಲ್ಲಾಡಲೇ ಇಲ್ಲ ಅವನು, ಅದೇ ಜಾಗದಲ್ಲಿ ನಿಂತೇ ಇದ್ದ, ಅಲ್ಲಾಡಲೇ ಇಲ್ಲ, ರಿವಾಲ್ವರ್ ಕೈಯಲ್ಲಿದ್ದು ಕೆಳಗೆ ಹಾಕ್ದ, ಸರಂಡ್ರು, ಏನು ಮಾತಾಡಲೇ ಇಲ್ಲ ಅವನು. ಡಾಕ್ಟ್ರು ಒಬ್ರು ಅಲ್ಲೇ ಗುಂಪಲ್ಲಿದ್ದವ್ರು ಬಂದು ಅವನ ಪಲ್ಸ್ ಹಿಡ್ಕೊಂಡು ನೋಡಿದ್ರಂತೆ. ಏನೂ ಇಲ್ಲ, ಗಂಭೀರವಾಗಿದ್ದಾನೆ ಅಂದರೆ ಯಾವುದೇ ಮನಸ್ಸಿನಲ್ಲಿ ಆತಂಕ ಇಲ್ಲ ಅವನಿಗೆ. ಡಗ್ ಡಗ್ ಡಗ್ ಡಗ್ ಹೊಡ್ಕೊಳ್ಳಲ್ಲ ನಾವೇನಾದ್ರು ಈ ಥರ ಮಾಡಿಬಿಟ್ರೆ. ಆ ಥರ ಮದನ್ಲಾಲ್ ಧಿಂಗ್ರಾ ಅವನು ಶೂಟ್ ಮಾಡ್ದ ಬ್ರಿಟಿಷ್ ಅಧಿಕಾರಿಯನ್ನು. ಅಲ್ಲೇ ಸಭೆಯಲ್ಲಿದ್ದಂಥ ಒಬ್ಬ ಡಾಕ್ಟ್ರು ಓಡ್ ಬಂದು ಇವನ ಹತ್ರ ಹಿಡ್ಕೊಳ್ಳೋಕೆ ಡಾಕ್ಟ್ರ್ ನಡುತ್ತಾ ಇದ್ದಂತೆ, ಧಿಂಗ್ರ ನಡಗಲಿಲ್ಲ. ಅದು ದೃಢವಾಗಿ ನಿಲ್ಲೋನು ನಿಲ್ತಾನೆ. ಆದ್ದರಿಂದ ಇವನ ಮೆಡಿಕಲ್ ಎಕ್ಸಾಮಿನೇಷನಿಂದ ಏನೂ ಪ್ರಯೋಜನ ಆಗದೆ ಹೋಗ್ಬೋದು. ಆದರೆ ಕೆಲವು ಸಾರಿ ಮೈ ಮೇಲೆ ಗಾಯದ ಗುರುತು, ನನಗೆ ನೀವು ಹೊಡೆಯೋಕೆ ಬಂದಾಗ ನಾನು ಪ್ರತಿರೋಧ ವ್ಯಕ್ತಪಡಿಸ್ದೆ, ಆ ಪ್ರತಿರೋಧದಲ್ಲಿ ನಿಮ್ಮ ಮೈ ಮೇಲೆ ಗಾಯ ಆಗಿದೆ, ನಾನು ಉಗುರಿನಲ್ಲಿ ಗಿಚ್ಚಿದ್ದೀನಿ, ನೀವು ನನ್ನ ಕೂರ್ಲು ಕಿತ್ತಿರ್ತೀರಿ, ಆ ಕಿತ್ತಿದ್ದು ನಿಮ್ಮ ಉಗುರಿನಲ್ಲಿ ಇಟ್ಕೊಂಡಿರುತ್ತೆ, ಹೀಗೆ ಏನೋ ನಿಮ್ಮ ಮೈ ಮೇಲೆ ಇರತಕ್ಕಂಥ ಕೆಲವು ಗಾಯಗಳು, ಅದು ತನಿಖೆಗೆ ಸಹಾಯ ಆಗಬಹುದು.
ನೀನೇ ಈ ಜಗಳದಲ್ಲಿದ್ದವನು ನೀನೇ.

ನನ್ ಮೇಲೆ ನೀನ್ ಜಗಳ ಮಾಡಿದ್ದೀಯ ಅಂತ. ಸೊ ಏನೇನಾದ್ರೂ ಬೇಕಾಗುತ್ತಲ್ಲ ಅಂಥದಕ್ಕಾಗಿ ತನಿಖೆ ಮಾಡುವಾಗ ಮುಂಚೆ ಪೂರ್ವದಲ್ಲಿ ಇವನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಎಲ್ಲ ಕೇಸಲ್ಲೂ ಮೆಡಿಕಲ್ ಎಕ್ಸಾಮ್ ಮಾಡಬೇಕು ಅಂತ ಏನಿಲ್ಲ, ಕೆಲವು ಗಂಭೀರವಾದ ಪ್ರಕರಣಗಳಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸೋದು ಸೂಕ್ತ. ಈಗ ರೇಪ್ ಕೇಸ್ ಇರುತ್ತೆ, ರೇಪ್ ಕೇಸಲ್ಲಿ ಈ ಆರೋಪಿ ಯಾರಿದ್ದಾನೆ ಅವನನ್ನು ಮೆಡಿಕಲ್ ಎಕ್ಸಾಮ್ ಮಾಡಿಸ್ಲೇಬೇಕು.

ಅದನ್ನು ಸಂಗ್ರಹ ಎಲ್ಲ ತಗೊಳ್ತಾರೆ. ಅದರದ್ದು ಏನಾದರೂ ಒಂದು ಚೂರಾದ್ರೂ ಈ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯ ಮೇಲೆ ಕಾಣಿಸ್ತು ಅಂದರೆ ವೀರ್ಯ ಇರ್ಬೋದು, ಇನ್ನೊಂದು ಮತ್ತೊಂದು ಇಂಥದ್ದು ಏನೇ ಆ ದೇಹದ ಮೇಲೆ ಸಿಕ್ಕಿದ್ರೂ ಕೂಡ ಇವನು ಆ ದೇಹದ ಜೊತೆ ಸಂಪರ್ಕ ಮಾಡೋಕೆ ಹೋಗಿದ್ದ ಅಥವಾ ಸಂಪರ್ಕ ಮಾಡಿದ್ದ. ಅದಕ್ಕಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ಆ ಡಾಕ್ಟ್ರಿಂದ ಇಂಥದ್ದು ಏನೇನು ಸಿಕ್ತು ಮಾಹಿತಿ ಅನ್ನೋ ಬಗ್ಗೆ ಒಂದು ವರದಿನ ತೆಗೆದುಕೊತಾರೆ. ರೇಪ್ ಕೇಸ್ಗಳಲ್ಲಂತೂ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟು ಡಿಸೈಸಿವ್. ಕೆಲವು ಸಾರಿ ಏನಾಗಿದೆ ಅಂದರೆ ಇವನಿಗೆ ದೌರ್ಜನ್ಯ ಮಾಡುವ ಕೆಪಾಸಿಟಿನೇ ಇಲ್ಲ. ಹೀಗಾಗಿದ್ದು ಅದೇ ತಾನೆ ಯಾವುದು ಚಿತ್ರದುರ್ಗ ಕೇಸಲ್ಲ ಏನೋ ಡಾಕ್ಟ್ರು ಪರೀಕ್ಷೆ ಮಾಡಿಬಿಟ್ಟು ಇವನಿಗೆ ಆ ಕೆಪಾಸಿಟಿನೇ ಇಲ್ಲ ಅಂತ ರಿಪೋರ್ಟ್ ಕೊಟ್ಬಿಟ್ರು. ಆ ಕೆಪಾಸಿಟಿ ಇಲ್ಲದಿದ್ದವನು ಏನು ದೌರ್ಜನ್ಯ ಮಾಡ್ತಾನೆ ಇವನು ಹೋಗ್ಬಿಟ್ಟು ಇವನು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡ್ಬೇಕಾದ್ರೆ ಬೇಸಿಕ್ ಇನ್ನರೆಕ್ಟ್ ಇದಿರ್ಬೇಕಲ್ಲ, ಪೊಟೆನ್ಸಿ ಇರಬೇಕಲ್ಲ, ಅದೇ ಇಲ್ಲ. ಇವನೇನು ಮಾಡೋನು ಇವನು? ಸೊ ಇಂಥದ್ದೆಲ್ಲ ಮಾಹಿತಿಯನ್ನು ಅವನನ್ನು ಅರೆಸ್ಟ್ ಮಾಡೋ ಪೂರ್ವದಲ್ಲಿ ಅಂದರೆ ಅರೆಸ್ಟ್ ಮಾಡಿದ ನಂತರ ಇದೆಲ್ಲ ಮಾಹಿತಿಯನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ ಇವನನ್ನು ಸಂಪರ್ಕ ಮಾಡಿಕೊಂಡು ಆಮೇಲಿಂದ ಮುಂದುವರಿತಾರೆ ಅವರು ತನಿಖೆಗೆ. ಈಗ ಮೂರು ಅಂಶ ಗಮನಿಸಿದ್ವು ನಾವು. ಒಬ್ಬ ವ್ಯಕ್ತಿಯನ್ನು ಬಂಧಿಸೋದು ಒಂದು ಅಪರಾಧಿಕ ಪ್ರಕರಣದಲ್ಲಿ ಅಂದರೆ ಅವನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡೆತಡೆ ಒಡ್ಡಿದಂತೆ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡೆತಡೆ ಒಡ್ಡಬೇಕಾದ್ರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದ್ರೆ ಒಡ್ಬೋದೇ ಹೊರತು ಎಕ್ಸೆಪ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರೊಸೀಜರ್, ಆ ಕ್ರಮವನ್ನು ಅನುಸರಿಸಿ ಅಡೆತಡೆ ಒಡ್ಡಬಹುದೇ ಹೊರತು ಅನ್ಯತ ಒಡ್ಡುವ ಹಾಗಿಲ್ಲ. ಅದೆರಡು ಆ ಥರ ಒಡ್ಡಲೇಬೇಕಾದ ಸಂದರ್ಭ ಬಂದಾಗ ಆ ವ್ಯಕ್ತಿಯನ್ನು ಬಂಧಿಸ್ತಾರೆ. ಬಂಧಿಸಿದ ನಂತರ ಏನೇನು ಮಾಡಬೇಕು ಅನ್ನೋದರ ಕ್ರಮ ಸ್ವಲ್ಪ ಬ್ರೀಫಾಗೆ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡೋ ಕಾರಣ ಏನು, ಆ ಹಂತದಲ್ಲೂ ಕೂಡ ಪೊಲೀಸ್ನವರು ಅವ್ರನ್ನ ಕೇಳಿ ಪಡ್ಕೊಂಡು ನಮಗಿನ್ನೂ ಹೆಚ್ಚಿನ ವಿಚಾರಣೆಗೆ ಇವ್ನು ನಮ್ಮ ಸೂಪರ್ನಲ್ಲಿ ಇರಬೇಕು ಅಂತ ಕೇಳ್ಕೊಬೋದು. ಆ ನಂತರ ಯಾವ ರೀತಿ ಅವರು ತನಿಖೆಯನ್ನು ಮುಂದುವರಿಸಿ ಅಲ್ಟಿಮೇಟ್ಲಿ ಅವರ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಧೀಶರ ಮುಂದೆ ಸಲ್ಲಿಸ್ತಾರೆ. ಆ ನಂತರ ವಿಚಾರಣೆ ಪ್ರಾರಂಭ ಆಗುತ್ತೆ. ಏತನ್ಮಧ್ಯೆ ಬಂಧನದಿಂದ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾ ಅಥವಾ ಅಲ್ಲಿವರೆಗೂ ಇವನು ಮ್ಯಾಜಿಸ್ಟ್ರೇಟರ ಸೂಪರ್ದಿನಲ್ಲಿ ಕಸ್ಟಡಿಯಲ್ಲಿ ಅಂದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕಾ ಅನ್ನೋದನ್ನು ಕೂಡ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಪೊಲೀಸ್ ಕಸ್ಟಡಿ ಇರ್ತಕ್ಕಂಥದ್ದು ಕೇವಲ ತಾತ್ಕಾಲಿಕ, ಒಂದು ವಾರ ಇರ್ಬೋದು, 15 ದಿನ ಇರ್ಬೋದು, ತನಿಖೆಗೋಸ್ಕರ ಮಾತ್ರ ಅದು ಕಸ್ಟಡಿ. ಅದರಿಂದ ಕಾಯಂಆಗಿ ಒಂದು ಪೊಲೀಸ್ ಲಾಕಪ್ಪಲ್ಲೇ ಕೂತಿರ್ಬೇಕು ಅಂತಲ್ಲ. ಜೈಲ್ ಅನ್ನೋದಿದೆಯಲ್ಲ ಅಲ್ಲಿ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂತಾರೆ, ವಿಚಾರಣಾಧೀನ ಕೈದಿಗಳು. ಇವರೆಲ್ಲ ಕೈದಿಗಳಲ್ಲ, ಆರೋಪಿಗಳಲ್ಲ, ಬರೀ ಇದು ಅಪರಾಧಿಗಳಲ್ಲ ಇವರು, ವಿಚಾರಣಾಧೀನ. ಇವರೆಲ್ಲ ವಿಚಾರಣೆ ಆಗ್ಬೇಕಲ್ಲ, ಅಲ್ಲಿವರೆಗೂ ಇವ್ರನ್ನ ಜೈಲಲ್ಲಿ ಕೂರಿಸ್ಕೊಂಡಿರ್ತೀವಿ ನಾವು, ಶಿಕ್ಷೆ ಅನುಭವಿಸ್ತಾ ಇಲ್ಲ ಅವರು, ವಿಚಾರಣಾಧೀನ. ಅವ್ರನ್ನ ಅಲ್ಲೇ ಕೂರಿಸಿರ್ಬೇಕಾ ಅಥವಾ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕಾ ಅನ್ನೋದಕ್ಕೂ ಕೂಡ ಈ ಕಾಯ್ದೆಯಲ್ಲಿ ಪ್ರಾವಿಷನ್ಸ್ ಇದೆ. ಅದನ್ನು ಅನುಸರಿಸಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬಹುದು. ಇಷ್ಟು ಅಂಶಗಳನ್ನು ಬಹಳ ಸ್ಥೂಲವಾಗಿ ಹೇಳಿ ಬೇಡ. ಸಿವಿಲ್ ರೈಟ್ಸ್ ಕೇಸ್ ಅಂತ ಇದೆ, ಜಾತಿ ನಿಂದನೆ ಪ್ರಕರಣ ಅಂತ, ಅದು ಗಂಭೀರ ಸ್ವರೂಪದ್ದು, ನೇರ ಅರೆಸ್ಟ್ ಮಾಡೋಕ್ಕೆ ಅವಕಾಶ ಇದೆ. ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಏನಂತ, ಆ ರೀತಿ ದೂರು ಬಂತು ಅಂತ ನೇರ ಅರೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅರೆ ನೀವು ಅರೆಸ್ಟ್ ಮಾಡ್ಬೋದು ಅಂತ ಇಷ್ಟೊತ್ತು ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ ಅಂತೀರಿ, ಈಗ ಏನದ ಅರ್ಥ ನೋಡಿ. ದಾಖಲೆಗಳನ್ನು ಪೂರ್ತಿ ಪರಿಶೀಲನೆ ಮಾಡಿ, ಮೇಲ್ನೋಟಕ್ಕೆ ನಿಮಗೆ ಮನವರಿಕೆ ಆದರೆ ಪೊಲೀಸ್ನವ್ರಿಗೂ ಮನವರಿಕೆ ಆಗಬೇಕು. ಹಾಂ, ಬರೀ ಇದು ಮಾಡಿಕೊಂಡು ಉಡಾಫೆ ಕೆಲಸ ಮಾಡೋದಲ್ಲ, ನಿಮಗೂ ಮನವರಿಕೆ ಆಗಿ ಇವನ್ನ ಬಂಧಿಸಲೇಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸಿದಾಗ ನೀವು ಅವರನ್ನು ಬಂಧಿಸಿ. ಅನಗತ್ಯವಾಗಿ ಒಬ್ಬ ವ್ಯಕ್ತಿ ಈಗ ಡೌರಿ ಕೇಸ್ನಲ್ಲಿ ಏನು ಮಾಡ್ತಾರೆ ಗೊತ್ತೆ, ನಮ್ಮ ಗ್ರಾಮೀಣ ಪ್ರದೇಶದ ಮಾತು, ಇದೇನು ಉತ್ಪ್ರೇಕ್ಷ ಅಲ್ಲ ನಾನು ಹೇಳೋದು. ಯಾರು ಕೇಳ್ದ ಡೌರಿ? ಗಂಡ ಕೇಳ್ಬೋದು, ಬೇಡ ಅತ್ತೆ ಕೇಳ್ಬೋದು, ಮಾವ ಕೇಳ್ಬೋದು. ಆ ಹುಡುಗನ ಅಕ್ಕ ತಂಗಿರನ್ನೆಲ್ಲ ಸೇರಿಸಿ ಕೇಸ್ ಹಾಕ್ತವೋ ಇಲ್ವ ನಾವು? ಅವ್ರ ಅಕ್ಕ ಯಾವುದೋ 150 ಕಿಲೋಮೀಟರ್ ಆಚೆ ಯಾವುದೋ ಗ್ರಾಮದಲ್ಲಿ ಅವಳು ಗಂಡನ ಮನೆಯಲ್ಲಿ ಸಂಸಾರ ಮಾಡ್ಕೊಂಡಿದ್ದಾಳೆ, ಇಲ್ಲ ಅವಳನ್ನೂ ಆರೋಪಿ ಮಾಡ್ತೀವಿ, ತಿರುಗಲಿ ಬಿಡು ಅವಳು ಕೋರ್ಟ್ಗೆ ಅನ್ನೋದು. ಅವಳು ತಂಗಿ ಮದುವೆ ಆಗಿಲ್ಲ ಇನ್ನು ಹುಡುಗಿ, ಅವಳನ್ನು ಆರೋಪಿ ಮಾಡೋದು, ಮದುವೆ ಆಗಿರೋ ಹುಡುಗಿ ಕೋರ್ಟ್ಗೆ ಬಂದು ಬಂದು ಕೈ ಕಟ್ಕೊಂಡು ನಿಂತ್ಕೋಬೇಕಲ್ಲ. ಬೇಕಾಬಿಟ್ಟು ಬಂಧನ ಮಾಡ್ತಾರೆ ಡೌರಿ ಕೇಸ್ಗಳಲ್ಲಿ, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಕೇಸ್ಗಳಲ್ಲಿ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಇಂಥ ಪ್ರಕರಣಗಳಲ್ಲಿ ಆರೋಪ ಗಂಡನ ಮೇಲಿದ್ದಾಗ ಗಂಡನನ್ನು ಬಂಧಿಸ್ಬೋದು, ಆರೋಪ ಬೇರೆಯವ್ರ ಮೇಲೂ ಇದ್ದಾಗ ಸಾಕಷ್ಟು ಮಾಹಿತಿ ಇದೆಯಾ, ಸಾಕ್ಷ್ಯಾಧಾರಗಳ ಮೇಲೆ ನೋಟಕ್ಕಿದೆಯಾ, ಅದನ್ನು ನೋಡಿಕೊಂಡು ಬಂಧಿಸಬೇಕೇ ಹೊರತು
ಬೇಕಾಬಿಟ್ಟು ಬಂಸಕ್ಕೆ ಹೋಗಬೇಡಿ.

0: ಇದೆ, ಸಿವಿಲ್ ರೈಟ್ಸ್ ಕೇಸ್ಗೂ ಅನ್ವಯ ಆಗುತ್ತೆ. ಅಲ್ಲೂ ಈಗ ಅಂದ ಬೈದ ಅಂತ ಇದೆ. ಹಂಗ ಅಂದ್ಬಿಟ್ಟು ಎಲ್ಲಾರು 15 ಜನ ನಮ್ಮಲ್ಲಿ ಇರೋದ್ನೆಲ್ಲ ಸೇರಿಸ್ಕೊಂಡು ಇವ್ರು ಒಟ್ಟೊಟ್ಟು ಕೂತ್ಕೊಂಡು ಬೈದ್ರು, ಹಿಂಗಂದ್ರು ಹಂಗಂದ್ರು ಅಂತ ನೀವೊಂದು ದೂರು ಕೊಟ್ಬಿಟ್ಟಿದ್ರೆ ಬಂದ್ಸಕ್ ಹೋಗ್ಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಯಾತಕ್ಕೆ ಹೇಳ್ತಾ ಇದ್ದೀವಿ ತಿರ್ಗಾ, ಬೇಲ್ ಈಸ್ ಎ ಜನರಲ್ ರೂಲ್, ಜೈಲ್ ಈಸ್ ಎನ್ ಎಕ್ಸೆಪ್ಷನ್. ಅನಗತ್ಯವಾಗಿ ಬಂಧನಕ್ಕೆ ಯಾಕೆ ಒಳಪಡಿಸ್ತೀವಿ, ಅಗತ್ಯ ಇದ್ ಕಡೆ ಬಂಧನಕ್ಕೆ ಒಳಪಡಿಸಿ. ಆ ರೀತಿ ಬಂಧನಕ್ಕೆ ಒಳಪಡಿಸಿದವ್ರು ಕೂಡ ಜಾಮೀನ್ ಮೇಲೆ ಬಿಡುಗಡೆ ಮಾಡುವುದೇ ರೂಲು, ಜಾಮೀನ್ ಮೇಲೆ ಬಿಡುಗಡೆ ಮಾಡದೆ ಜೈಲಲ್ಲಿ ಕೂರಿಸ್ಕೊಳ್ಳೋದು ಎಕ್ಸೆಪ್ಷನ್. ಈ ಸೂತ್ರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ನಮ್ಮ ಸಮಸ್ಯೆ ಬಂದಾಗ ವಕೀಲರ ಮುಖಾಂತರ ಪರಿಹಾರ ಕೇಳಬಹುದು.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ಒಂದು ವಿಷಯದ ಕುರಿತು ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
0: ಧನ್ಯವಾದ.
1: ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ, ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 22 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 25 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಭಾರತೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಲಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕಾಗೋ ಮೊದಲ ಸಮ್ಮೇಳನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಚಿಕಾಗೋ ಮೊದಲ ಸಮ್ಮೇಳನ ಎಂದರೆ 1893 ಸೆಪ್ಟೆಂಬರ್ 11 ಅಮೆರಿಕಾದ ಚಿಕಾಗೋದಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕಾಗೋ ಅಧಿವೇಶನದ ಬಗ್ಗೆ ಮತ್ತು ವಿನೋಬಾ ಭಾವೆಯವರ ಜನ್ಮದಿನಾಚರಣೆ ಹಾಗೆ ಅಮೆರಿಕದ ದಾಳಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಚಿಕಾಗೋ ಮೊದಲ ಸಮ್ಮೇಳನ ಎಂದರೆ 1893 ಸೆಪ್ಟೆಂಬರ್ 11 ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನವು ಈ ಐತಿಹಾಸಿಕ ಸಮ್ಮೇಳನದಲ್ಲಿ ಭಾರತದ ಪರವಾಗಿ ಭಾಗವಹಿಸಿದ ಸ್ವಾಮಿ ವಿವೇಕಾನಂದರು ನೀಡಿದ ಅದ್ಭುತ ಭಾಷಣ ಇಡೀ ಗಮನ ಸೆಳೆಯಿತು. ಈ ಭಾಷಣದಲ್ಲಿ ಆರಂಭದಲ್ಲಿ ವಿವೇಕಾನಂದರು ಸಭಿಕರನ್ನು ಉದ್ದೇಶಿಸಿ ಅಮೆರಿಕದ ನನ್ನ ಸಹೋದರಿಯರೇ ಮತ್ತು ಸಹೋದರರೇ ಎಂದು ಕರೆಯುತ್ತಿದ್ದರಂತೆ. ಅಲ್ಲಿದ್ದ 7,000 ಹೆಚ್ಚು ಜನ ಭಾವುಕರಾಗಿ ಸತತ 2 ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳಿಯನ್ನು ತಟ್ಟಿದರು. ಇದು ಹಿಂದೂ ಧರ್ಮದ ಪರಿಚಯ. ಪಾಶ್ಚಾತ್ಯ ಜನ ಪಾಶ್ಚ್ಯ

ಪಾಶ್ಚಾತ್ಯ ಜಗತ್ತಿಗೆ ಸನಾತನ ಭಾರತದ ಸನಾತನ ಧರ್ಮ, ವೇದಾಂತ ಹಾಗೂ ಯೋಗದ ಉನ್ನತ ತತ್ವಗಳನ್ನು ಪರಿಚಯಿಸಿದ ಹೆಗ್ಗಳಿಕೆ ಈ ಸಮ್ಮೇಳನಕ್ಕೆ ಸಲ್ಲುತ್ತದೆ. ಹಾಗೆ ಜಗತ್ತಿನ ಎಲ್ಲ ಧರ್ಮಗಳು ಅಂತಿಮವಾಗಿ ಒಂದೇ ಗುರಿಯನ್ನು ತಲುಪುವ ವಿಭಿನ್ನ ಹಾದಿಗಳು ಎಂಬುದನ್ನು ವಿವೇಕಾನಂದರು ವಿವರಿಸಿದ್ದಾರೆ. ಧಾರ್ಮಿಕ ಅಂಧ ಅಭಿಮಾನ ಮತ್ತು ಕಟ್ಟುಪಾಡುಗಳು ಕೊನೆಗೊಳ್ಳಬೇಕೆಂದು ಅವರು ಕರೆ ನೀಡಿದರು. ಈ ಸಮ್ಮೇಳನ ಮತ್ತು ಸ್ವಾಮಿ ವಿವೇಕಾನಂದರ ಭಾಷಣದ ಬಗ್ಗೆ ಸಾಕಷ್ಟು ಚಿಕಾಗೋದಲ್ಲಿ ಅವರ ಸ್ಮರಣಾರ್ಥವೇ ಇದೆ. ವಿನೋಬ ಭಾವೆಯವರ ಜನ್ಮದಿನಾಚರಣೆ.

0: ಆಚಾರ್ಯ ವಿನೋಬಾ ಭಾವೆಯವರು ಭಾರತ ಸ್ವಾತಂತ್ರ್ಯದ ಹೋರಾಟಗಾರ ಮತ್ತು ಪ್ರಸಿದ್ಧ ಭೂದಾನ ಚಳವಳಿಯ ಹರಿಕಾರರಾಗಿದ್ದಾರೆ. ಇವರ ಪೂರ್ಣ ಹೆಸರು ವಿನಾಯಕ ನರಹರಿ ಭಾವೆ. ಇವರು ಸೆಪ್ಟೆಂಬರ್ 11, 1895 ಜನಿಸಿ ನವೆಂಬರ್ 15, 1982 ಹುತಾತ್ಮರಾದರು. ಮಹಾತ್ಮ ಗಾಂಧೀಜಿಯವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಹಾಗೂ ಅಹಿಂಸೆಯ ಪ್ರತಿಪಾದಕರಾಗಿದ್ದರು. ಇವರು ಭೂಮಿ ಇಲ್ಲದ ಬಡವರಿಗೆ ಶ್ರೀಮಂತರಿಂದ ಭೂಮಿಯನ್ನು ದಾನವಾಗಿ ಪಡೆದು ಹಂಚುವ ಮಹತ್ ಕಾರ್ಯವನ್ನು 1951 ತೆಲಂಗಾಣದ ಪಂಚಪಳ್ಳಿಯಲ್ಲಿ ಪ್ರಾರಂಭಿಸಿದರು. ವಿನೋಬ ಭಾವೆಯವರು ಕನ್ನಡ ಲಿಪಿಯನ್ನು ಅತ್ಯಂತ ಸುಂದರವಾದ ಲಿಪಿ ಎಂದು ಪರಿಗಣಿಸಿ ಲಿಪಿಗಳ ರಾಣಿ ಎಂದು ಶ್ಲಾಘಿಸಿದರು. ಭಗವದ್ಗೀತೆಯನ್ನು ಮರಾಠಿ ಮತ್ತು ಇತರೆ ಭಾಷೆಗಳಲ್ಲಿ ಸರಳವಾಗಿ ಅನುವಾದಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ, ಸೆಪ್ಟೆಂಬರ್ 11, 2001 ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಿಶ್ವ ವಾಣಿಜ್ಯ ಕೇಂದ್ರ ಅಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ WTC ಅವಳಿ ಕಟ್ಟಡಗಳ ಮೇಲೆ ಅಲ್ಕೈದಾ ಉಗ್ರರು ವಿಮಾನಗಳ ಮೂಲಕ ಭೀಕರ ದಾಳಿ ನಡೆಸಿದ ದಿನ ಸೆಪ್ಟೆಂಬರ್ 11, 2001 ಇದನ್ನು 9/11 ದಾಳಿ ಎಂದು ಕರೆಯಲಾಗುತ್ತದೆ. ಅಲ್ಕೈದಾ ಉಗ್ರ ಸಂಘಟನೆಯು ಅಪಹರಿಸಿದ 4 ವಾಣಿಜ್ಯ ವಿಮಾನಗಳನ್ನು ಈ ಕೃತ್ಯಕ್ಕೆ ಬಳಸಿಕೊಂಡಿತು. ಇವುಗಳಲ್ಲಿ 2 ವಿಮಾನಗಳು ವಿಶ್ವ ವಾಣಿಜ್ಯ ಕೇಂದ್ರದ ಅವಳಿ ಟವರ್ಗಳಿಗೆ ಡಿಕ್ಕಿ ಹೊಡೆದವು. 3ನೇ ವಿಮಾನವು ಅಮೆರಿಕದ ರಕ್ಷಣಾ ಇಲಾಖೆಯ ಕುರಿತು ಕಚೇರಿಯಾದ ಪೆಂಟಾಗನ್ ಮೇಲೆ ಅಪ್ಪಳಿಸಿತು ಮತ್ತು 4ನೇ ವಿಮಾನವು ಪೆನ್ಸಿಲ್ವೇನಿಯಾದಲ್ಲಿ ಪತನಗೊಂಡಿತು. ಈ ಕರಾಳ ದಾಳಿಯಲ್ಲಿ ಸುಮಾರು 3,000 ಅಧಿಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡರು ಮತ್ತು ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಉಂಟಾಯಿತು. ಈ ಘಟನೆಯು ಜಾಗತಿಕ ರಾಜಕಾರಣವನ್ನು ಶಾಶ್ವತವಾಗಿ ಬದಲಿಸಿತು ಮತ್ತು ಅಮೆರಿಕವು ಉಗ್ರರ ವಿರುದ್ಧ ಭಯೋತ್ಪಾದನೆ ವಿರುದ್ಧದ ಯುದ್ಧ ಘೋಷಿಸಲು ಕಾರಣವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಸೇಠ್ ಬೆಳಿಗ್ಗೆ 10:00-1:00 ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಲಭ್ಯವಿರುತ್ತಾರೆ, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ಟರ್ ರಾಜು ವಾಗ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನ ರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸವಿತಾ ರವರು ಹಾಡಿರುವ ಹಾಡುಗಳನ್ನ.
2: ನನ್ನ ಹೆಸರು ಖುಷಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಸೊಂಡಿಲು

0: ಧನ್ಯವಾದಗಳು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಬಿತ್ತರಗೊಂಡವು.
2: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕಾಗೋ ಅಧಿವೇಶನದ ಬಗ್ಗೆ ಮತ್ತು ವಿನೋಬಾಬಾವೇರವರ ಜನ್ಮ ದಿನಾಚರಣೆ ಹಾಗೆ ಅಮೆರಿಕದ ದಾಳಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಚಿಕಾಗೋ ಮೊದಲ ಸಮ್ಮೇಳನ ಎಂದರೆ 1893 ಸೆಪ್ಟೆಂಬರ್ 11 ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನವು ಈ ಐತಿಹಾಸಿಕ ಸಮ್ಮೇಳನದಲ್ಲಿ ಭಾರತದ ಪರವಾಗಿ ಭಾಗವಹಿಸಿದ ಸ್ವಾಮಿ ವಿವೇಕಾನಂದರು ನೀಡಿದ ಅದ್ಭುತ ಭಾಷಣ ಇಡಿ ಗಮನ ಸೆಳೆಯಿತು. ಈ ಭಾಷಣದಲ್ಲಿ ಆರಂಭದಲ್ಲಿ ವಿವೇಕಾನಂದರು ಸಭಿಕರನ್ನ ಉದ್ದೇಶಿಸಿ ಅಮೆರಿಕದ ನನ್ನ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಕರೆಯುತ್ತಿದ್ದರಂತೆ. ಅಲ್ಲಿದ್ದ 7,000 ಹೆಚ್ಚು ಜನ ಭಾವುಕರಾಗಿ ಸತತ 2 ಕಾಲ ಎದ್ದು ನಿಂತು ಚಪ್ಪಾಳಿಯನ್ನು ತಟ್ಟಿದರು. ಇದು ಹಿಂದೂ ಧರ್ಮದ ಪರಿಚಯ. ಪಾಶ್ಚಾತ್ಯ ಜಗತ್ತಿಗೆ ಭಾರತದ ಸನಾತನ ಧರ್ಮ, ವೇದಾಂತ ಹಾಗೂ ಯೋಗದ ಉನ್ನತ ತತ್ವಗಳನ್ನು ಪರಿಚಯಿಸಿದ ಹೆಗ್ಗಳಿಕೆ ಈ ಸಮ್ಮೇಳನಕ್ಕೆ ಸಲ್ಲುತ್ತದೆ. ಜಗತ್ತಿನ ಎಲ್ಲ ಧರ್ಮಗಳು ಅಂತಿಮವಾಗಿ ಒಂದೇ ಗುರಿಯನ್ನು ತಲುಪುವ ವಿಭಿನ್ನ ಹಾದಿಗಳು ಎಂಬುದನ್ನು ವಿವೇಕಾನಂದರು ವಿವರಿಸಿದ್ದಾರೆ. ಧಾರ್ಮಿಕ ಅಂಧ ಅಭಿಮಾನ ಮತ್ತು ಕಟ್ಟುಪಾಡುಗಳು ಕೊನೆಗೊಳ್ಳಬೇಕೆಂದು ಅವರು ಕರೆ ನೀಡಿದರು. ಈ ಸಮ್ಮೇಳನ ಮತ್ತು ಸ್ವಾಮಿ ವಿವೇಕಾನಂದರ ಭಾಷಣದ ಬಗ್ಗೆ ಸಾಕಷ್ಟು ಚಿಕಾಗೋದಲ್ಲಿ ಅವರ ಸ್ಮರಣಾರ್ಥವೇ ಇದೆ. ಆಚಾರ್ಯ ವಿನೋಬಾ ಭಾವೆಯವರು ಭಾರತ ಸ್ವಾತಂತ್ರ್ಯದ ಹೋರಾಟಗಾರ ಮತ್ತು ಪ್ರಸಿದ್ಧ ಭೂದಾನ ಚಳವಳಿಯ ಹರಿಕಾರರಾಗಿದ್ದಾರೆ. ಇವರ ಪೂರ್ಣ ಹೆಸರು ವಿನಾಯಕ ನರಹರಿ ಭಾವೆ. ಇವರು 11 ಸೆಪ್ಟೆಂಬರ್ 1895 ಜನಿಸಿ 15 ನವೆಂಬರ್ 1982 ಹುತಾತ್ಮರಾದರು. ಮಹಾತ್ಮ ಗಾಂಧೀಜಿಯವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಹಾಗೂ ಅಹಿಂಸೆಯ ಪ್ರತಿಪಾದಕರಾಗಿದ್ದರು. ಇವರು ಭೂಮಿ ಇಲ್ಲದ ಬಡವರಿಗೆ ಶ್ರೀಮಂತರಿಂದ ಭೂಮಿಯನ್ನು ದಾನವಾಗಿ ಪಡೆದು ಹಂಚುವ ಮಹತ್ ಕಾರ್ಯವನ್ನು 1951 ತೆಲಂಗಾಣದ ಪಂಚಪಳ್ಳಿಯಲ್ಲಿ ಪ್ರಾರಂಭಿಸಿದರು. ವಿನೋಬಾ ಭಾವೆಯವರು ಕನ್ನಡ ಲಿಪಿಯನ್ನು ಅತ್ಯಂತ ಸುಂದರವಾದ ಲಿಪಿ ಎಂದು ಪರಿಗಣಿಸಿ ಲಿಪಿಗಳ ರಾಣಿ ಎಂದು ಶ್ಲಾಘಿಸಿದರು. ಭಗವದ್ಗೀತೆಯನ್ನು ಮರಾಠಿ ಮತ್ತು ಇತರೆ ಭಾಷೆಗಳಲ್ಲಿ ಸರಳವಾಗಿ ಅನುವಾದಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ 11 ಸೆಪ್ಟೆಂಬರ್ 2001 ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಿಶ್ವ ವಾಣಿಜ್ಯ ಕೇಂದ್ರ ಅಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ WTC ಅವಳಿ ಕಟ್ಟಡಗಳ ಮೇಲೆ ಅಲ್ಕೈದಾ ಉಗ್ರರು ವಿಮಾನಗಳ ಮೂಲಕ ಭೀಕರ ದಾಳಿ ನಡೆಸಿದ ದಿನ ಸೆಪ್ಟೆಂಬರ್ 11, 2001. ಇದನ್ನು 9/11 ದಾಳಿ ಎಂದು ಕರೆಯಲಾಗುತ್ತದೆ. ಅಲ್ಕೈದಾ ಉಗ್ರ ಸಂಘಟನೆಯು ಅಪಹರಿಸಿದ 4 ವಾಣಿಜ್ಯ ವಿಮಾನಗಳನ್ನು ಈ ಕೃತ್ಯಕ್ಕೆ ಬಳಸಿಕೊಂಡಿತು. ಇವುಗಳಲ್ಲಿ 2 ವಿಮಾನಗಳು ವಿಶ್ವ ವಾಣಿಜ್ಯ ಕೇಂದ್ರದ ಅವಳಿ ಟವರ್ಗಳಿಗೆ ಡಿಕ್ಕಿ ಹೊಡೆದವು. 3 ವಿಮಾನವು ಅಮೆರಿಕದ ರಕ್ಷಣಾ ಇಲಾಖೆಯ ಕುರಿತು ಕಚೇರಿಯಾದ ಫೆಂಟಾಗನ್ ಮೇಲೆ ಅಪ್ಪಳಿಸಿತು ಮತ್ತು 4 ವಿಮಾನವು ಪೆನ್ಸಿಲ್ವೇನಿಯಾದಲ್ಲಿ ಪತನಗೊಂಡಿತು. ಈ ಕರಾಳ ದಾಳಿಯಲ್ಲಿ ಸುಮಾರು 3,000 ಅಧಿಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡರು ಮತ್ತು ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಉಂಟಾಯಿತು. ಈ ಘಟನೆಯು ಜಾಗತಿಕ ರಾಜಕಾರಣವನ್ನು ಶಾಶ್ವತವಾಗಿ ಬದಲಿಸಿತು ಮತ್ತು ಅಮೆರಿಕವು ಉಗ್ರರ ವಿರುದ್ಧ ಭಯೋತ್ಪಾದನೆ ವಿರುದ್ಧದ ಯುದ್ಧ ಘೋಷಿಸಲು ಕಾರಣವಾಯಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್

0: ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್

0: ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ಇಮೇಲ್ ಬ್ಲಾಕ್ ಮಾಡಿ ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ. ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 133 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು

0: ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಮಾಯೆಯೊಮ್ಮೊಮ್ಮೆ
1: ತೋರುವಳು ಮಿಗಿಲಕ್ಕರೆಯ,
2: ತೋರುವಳು ಮಿಗಿಲಕ್ಕರೆಯ,
1: ಮಾಯಿಪಳು ಗಾಯಗಳ,
2: ಮಾಯಿಪಳು ಗಾಯಗಳ,
1: ಈವಳು ಇಷ್ಟಗಳ,
2: ಈವಳು ಇಷ್ಟಗಳ,
1: ಮಯ್ಯ ನೀಂ ಮರೆಯೆ,
2: ಮಯ್ಯ ನೀಂ ಮರೆಯೆ,
1: ನೂಕುವಳಾಗ ಪಾತಾಳಕ್ಕೆ,
2: ನೂಕುವಳಾಗ ಪಾತಾಳಕ್ಕೆ,
1: ಪ್ರೇಯ ಪೂತನೆಯವಳು ಮಂಕುತಿಮ್ಮ,
2: ಪ್ರೇಯ ಪೂತನೆಯವಳು ಮಂಕುತಿಮ್ಮ.
0: ಈ 147ನೆಯ ಈ ಮುಕ್ತಕದಲ್ಲಿ ಡಿ ವಿ ಜಿ ಅವರು ಮಾಯೆಯ ಬೇರೆ ಬೇರೆ ಮುಖಗಳನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ. ಹೇಗೆಲ್ಲ ಮಾಯೆ ನಮ್ಮೆದುರಿಗೆ ಎದ್ದು ನಿಲ್ಲಬಹುದು ಅಂತ, ಅಂದರೆ ನಮಗೆ ಬರುವಂಥ ಸಂದರ್ಭಗಳು ಹೇಗೆ ವಿಭಿನ್ನ ರೀತಿಯ ಸಂದರ್ಭಗಳು ಆಗಿರ್ತವೆ, ಅವೆಲ್ಲವೂ ಕೂಡ ಹೇಗೆ ಬೇರೆ ಬೇರೆ ಸನ್ನಿವೇಶಗಳ ಒಂದು ಕ್ರೋಢೀಕರಣ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅದನ್ನು ನಮ್ಮ ಮೇಲೆ ಏರಿಸಿ ಸಾಧಿಸೋದಕ್ಕೆ ಆಗೋದಿಲ್ಲ. ಅನೇಕ ರೀತಿಯಲ್ಲಿ ಈ ಸಂದರ್ಭಗಳು ಒದಗಿ ಬರ್ತವೆ. ಆ ರೀತಿಯ ಒದಗಿ ಬರುವಂಥ ಸಂದರ್ಭಗಳನ್ನು ನಾವು ಸ್ವಲ್ಪ ಪರಿಶೀಲನೆ ಮಾಡಿದಾಗ ಏರು ಬೀಳುಗಳು ತುಂಬ ಇರ್ತವೆ. ಕೆಲವು ಸರ್ತಿ ಬಹಳ ಸುಂದರವಾದಂಥ ಒಂದು ಮನೋಭಾವದಲ್ಲಿ ನಾವಿರ್ತೀವಿ, ಓ ಎಷ್ಟು ಚೆನ್ನಾಗಿದೆಯಪ್ಪ ಪ್ರಪಂಚ ಎಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನ ಆಗೋ ಹೊತ್ತಿಗೆ ಅದು ಸಂಪೂರ್ಣವಾಗಿ ಉಲ್ಟ ಆಗಿಬಿಟ್ಟಿರುತ್ತೆ. ಅಯ್ಯೋ ಯಾಕಾದರೂ ಇದೀವೋ ಅಂತ ಅನಿಸೋ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಈಗ ಚಂದ್ರನ ಗತಿಯನ್ನು ನೋಡೋಣ. ಚಂದ್ರ ಭೂಮಿ ಸುತ್ತ ಸುತ್ತುತ್ತಾ ಭೂಮಿಯ ಮೇಲಿರುವಂಥ ನಮಗೆ ಕಾಣಿಸ್ಕೊಳ್ಳೋದು ಹೇಗೆ ಕಾಣಿಸ್ಕೊಳ್ತಾನೆ? ಸಂಪೂರ್ಣ ವೃತ್ತದ ರೀತಿಯಲ್ಲಿ ಸಂಪೂರ್ಣವಾಗಿ ಬೆಳಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ಳೋಂಥ ಯಾವುದೋ ಒಂದು ದಿನ ಇರುತ್ತೆ, ಅದು ಹುಣ್ಣಿಮೆ ಅಂತ ಕರಿತೀವಿ ನಾವು. ನಿತ್ಯ ಹುಣ್ಣಿಮೆಯ ಅಂದರೆ ಅಲ್ಲ, ಕ್ರಮೇಣ ಕ್ಷೀಣಿಸ್ತಾ ಬರುತ್ತೆ. ಕ್ಷೀಣಿಸಿ ಕ್ಷೀಣಿಸಿ ಇಲ್ಲದಂತೆ ಆಗ್ತಾನೆ. ಇನ್ನು ಇಲ್ಲವೇ ಇಲ್ವಾ ಚಂದ್ರ ಅಂತ ನಾವು ಅಂದ್ಕೊಳ್ತಾ ಇದ್ದಂಗೆ ಮಾರನೇ ದಿನ ಒಂದು ಸಣ್ಣ ಗೆರೆಯಾಗಿ ಕಾಣಿಸ್ಕೊಂಡು ಮತ್ತೆ ಸಂಪೂರ್ಣ ವೃತ್ತದ ಪ್ರತಿಫಲನದ ಒಂದು ಸೌಂದರ್ಯವನ್ನು ಮತ್ತೆ ಪಡ್ಕೊಳ್ತಾನೆ. ಸೊ ಹಾಗೆ ಅದು ಏಳು ಬೀಳುಗಳು ನಮ್ಮ ಜೀವನದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ ಏಳು ಬೀಳುಗಳನ್ನು ತಂದೊಡ್ಡೋಂಥದ್ದು ಮಾಯೆ ಅಂತ ಕರಿತೀವಿ ನಾವು. ಯಾಕೆ ನಮ್ಮ ಕಂಟ್ರೋಲಲ್ಲಿಲ್ಲ. ಬೇಸಿಕಲಿ ಮಾಯೆ ಅಂತಂದರೆ ನಾವು ಯಾರೋ ಒಬ್ಬ ಆಕೆ ಬಂದು ಏನೋ ಮಾಡ್ತಾ ಇದ್ದಾಳೆ ಅಂತ ಅನ್ನೋದಕ್ಕಿಂತ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋವಂಥ ಸನ್ನಿವೇಶಗಳು ನಮಗೆ ಹಾಗೆ ಎದುರಾಗ್ತವೆ ಅಂತ ನಾವು ನೋಡ್ತೀವಿ. ಸೊ ಈ ಏಳು ಬೀಳುಗಳು ಹೇಗಾಗುತ್ತೆ ಅಂತಂದರೆ, ಈಗ ಕೆಲವು ಜಾತ್ರೆಗಳಲ್ಲಿ ಒಂದು ತಿರುಗುವಂಥ ಒಂದು ಇದಿರುತ್ತೆ, ರಾಟಣೆ ಅಂತೀವಿ, ರಂಗಿನ ರಾಟಣೆ ಅಂತ. ಅಂದರೆ ಅದ್ರ ಮೇಲೆ ಕುದುರೆ, ಅದೆಲ್ಲ ಕುದುರೆ ಸವಾರಿ ಅದೆಲ್ಲ ಇರುತ್ತಲ್ಲ. ಸೊ ಕುದುರೆ ಸವಾರಿ ಮಕ್ಕಳನ್ನು ಅದ್ರಲ್ಲಿ ಕೂಡಿಸಿದ್ರೆ ಅವರು ಅದನ್ನು ಮೋಟರ್ ಆನ್ ಮಾಡ್ತಾರೆ, ಅದು ಸುತ್ತೂರು ಸುತ್ತತ್ತೆ ಅಂತ. ಸೊ ಆ ಸುತ್ತೂರು ಸುತ್ತುವಂಥ ರಾಟಣೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಕೆಲವು ಮೇಲೆ ಕೆಳಗೆ ಹೋಗುವಂಥದ್ದು ಇರುತ್ತೆ. ವಿದೇಶಗಳಲ್ಲಿ ದೊಡ್ಡ ಈ ಪಾರ್ಕ್ಸ್ ಇರುತ್ತಲ್ಲ, ಈ ಥೀಮ್ ಪಾರ್ಕ್ಸ್, ಡಿಸ್ನಿ ವರ್ಲ್ಡ್ ಆ ಥರದ್ರಲ್ಲೆಲ್ಲ ಬಹಳ ಪ್ರಸಿದ್ಧವಾದಂಥ ಒಂದು ಈ ರೀತಿಯ ಆಟದ ಜಾಗ ಅಂತಂದರೆ ಈ ರೋಲರ್ ಕೋಸ್ಟರ್ ರೈಡ್ ಅಂತ. ರೋಲರ್ ಕೋಸ್ಟರ್ ಅಂದರೆ ಒಂದು ರೈಲ್ ಇರುತ್ತೆ, ಆ ರೈಲಿಗೆ ರೈಲಿಂಗ್ಸ್ ಹಾಕಿರ್ತಾರೆ, ಟ್ರ್ಯಾಕು, ಆ ಟ್ರ್ಯಾಕ್ ಮೇಲೆ ಇದು ರೈಲ್ ಹೋಗಬೇಕು ಅಂತ. ಸೊ ಅದು ಚಿತ್ರ ವಿಚಿತ್ರವಾದಂಥ ರೀತಿಯಲ್ಲಿ ಅದು ಆ ಟ್ರ್ಯಾಕ್ಸ್ ಇರುತ್ತೆ, ನಿಧಾನಕ್ಕೆ ಮೇಲಕ್ಕೆ ಹತ್ತತ್ತೆ ಟ್ರೈನು. ನಾವೆಲ್ಲ ಒಳಗಡೆ ಕೂತಿರ್ತೀವಿ, ಓ ನಿಧಾನಕ್ಕೆ ಹೋಗ್ತಾ ಇದೆಯಪ್ಪ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಇದ್ದಕ್ಕಿದ್ದಂಗೆ ಅದರ ದಿಕ್ಕೆ ಬದಲಾಗ್ಬಿಟ್ಟು ಅದರ ವೇಗ ಬಹಳ ಜಾಸ್ತಿ ಆಗಿಬಿಟ್ಟು ಮೇಲಿಂದ ಕೆಳಗಡೆಗೆ ಬೀಳಿಸ್ಬಿಡುತ್ತೆ. ಸೊ ಹಾಗೆ ಏರಿದ್ದಂತಹ ರೈಲು ಇದ್ದಕ್ಕಿದ್ದಂಗೆ ಕೆಳಗೆ ಬೀಳುತ್ತೆ, ಆಮೇಲೆ ಅದು ಹಿಂಗೆಂಗೆಂಗೋ ಸುತ್ತುತ್ತೆ, ನಾಲ್ಕಾರು ರೀತಿಯಲ್ಲಿ ಸುತ್ತಬಿಟ್ಟು ಇದ್ದಕ್ಕಿದ್ದಂಗೆ ತಿರ್ಗಾ ಮೇಲಕ್ಕೆ ಹೋಗುತ್ತೆ. ಸೊ ಹೀಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಈ ಒಂದು ನಾವು ಕೂತಂಥ ಒಂದು ವಾಹನ ಏನಿರುತ್ತೋ ಅದನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳ್ತೀವಿ. ಜೀವನ ಕೂಡ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಮಾಯೆ ನಮ್ಮನ್ನು ಒಂದು ಟ್ರೈನಲ್ಲಿ ಕೂಡಿಸ್ಬಿಟ್ಟು ಈ ಜೀವನ ಅನ್ನೋಂಥ ರೋಲರ್ ಕೋಸ್ಟರ್ ರೈಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕೆಲವು ಸರ್ತಿ ಮಿಗಿಲಾದಂತಹ ಅಕ್ಕರೆಯನ್ನು ತೋರಿಸ್ತಾಳಂತೆ ನಮಗೆ. ಓ ನೀವು ಬಿಟ್ಟರೆ ಇಲ್ಲ, ನಿಮ್ಮ ಸಮಾನ ಇಲ್ಲ, ಎಲ್ಲ ನಿನಗೆ ಕೊಡ್ತೀನಪ್ಪ, ನಿಮಗೆ ವಿದ್ಯೆ ಬೇಕಾ ತಗೋ, ಕೆಲಸ ಬೇಕಾ ತಗೋ, ಸಂಬಳ ಬೇಕಾ ತಗೋ, ಎಲ್ಲವನ್ನು ನಾನು ಕೊಡ್ತೀನಿ ಅಂತ. ಸೊ ಆವಾಗ ನಾವು ಈ ರೋಲರ್ ಕೋಸ್ಟರ್ ರೈಡಿನ ಒಂದು ಉತ್ತುಂಗದ ಮೇಲ್ಭಾಗದ ಭಾಗಕ್ಕೆ ಹೋಗಿರ್ತೀವಿ, ನಿಧಾನಕ್ಕೆ ಏರ್ತಾ ಹೋದ್ವಿ, ಭಾಳ ಸಂತೋಷ.

0: ಗೊತ್ತಾಯಿತು ನಮಗೆ. ಆದರೆ ಅಲ್ಲಿಂದ ಇದ್ದಕ್ಕಿದ್ದಂಗೆ ಏನೋ ಬದಲಾಗ್ಬಿಡುತ್ತೆ, ಸಡನ್ನಾಗಿ ನಾವು ದಬಾರ್ ಅಂತ ಕೆಳಗಡೆಗೆ ಬೀಳ್ತೀವಿ ನಾವು. ಆದರೆ ಆ ಬೀಳೋದಕ್ಕೆ ಮುಂಚೆ ನಮ್ಮನ್ನು ಮೈ ಮರೆಸ್ತಾಳಂತೆ ಮಾಯೆ. ಆ ಮೈ ಮರೆಸೋದೆ ಹೇಗೆ, ಇದುವರೆಗೂ ಆಗಿರುವಂಥ ಗಾಯಗಳು ನಮಗೇನಿರುತ್ತೋ ಅದನ್ನೆಲ್ಲ ಮಾಯಿಪಳು ಎಲ್ಲ ಚೆನ್ನಾಗಾಯಿತು, ಅವತ್ತಾರೋ ನನ್ನನ್ನು ಬೈದ್ಬಿಟ್ಟಿದ್ರು ಅಂತ ಅಂದ್ಕೊಳ್ಳೋಣ, ನನಗೆ ಬೇಜಾರಾಗಿತ್ತು. ಸ್ವಲ್ಪ ದಿನದ ನಂತರ ಅವರೇ ನನಗೆ ಬಂದ್ಬಿಟ್ಟು, ಓ ನಾನು ಅವತ್ತು ನಿಮ್ಮನ್ನು ಬೈದ್ಬಿಟ್ಟಿದ್ನಲ್ಲ ಸಾರಿ ಅಂತಂದರು. ಅವಾಗೇನಾಯಿತು, ನನ್ನ ಗಾಯ ವಾಸಿ ಆಯಿತು. ಸೊ ಇದೊಂದು ಉದಾಹರಣೆ. ಹಾಗೆ ನಮ್ಮ ಜೀವನದಲ್ಲಿ ಪೆಟ್ಟುಗಳು ಬಿದ್ದಾಗ, ಆ ಪೆಟ್ಟುಗಳಿಂದ ನಾವು ತಿಂದಂಥ ಘಾಸಿ, ನಾವು ತಿಂದಂಥ ನೋವನ್ನು ಮರೆಸೋಂಥ ಘಟನೆಗಳು ಕೂಡ ನಮಗೆ ಎದುರಾಗ್ತಾ ಇರ್ತವೆ. ಸೊ ಹಾಗಾಗಿ ನೋವು ಬಂತು ಹೊರಟೋಯ್ತು ಅಂತ ಅನಿಸ್ತಾ ಇರತ್ತೆ ನಮಗೆ. ನೋವು ಬಂತು ಹೊರಟೋಯ್ತು, ತಿರ್ಗಾ ಬಂತು ಹೊರಟೋಯ್ತು, ತಿರ್ಗಾ ಬಂತು ಇದೂ ಹೊರಟೋಗುತ್ತೆ ಅಂತ ಅಂದ್ಕೊಳ್ತೀವಿ. ಹಾಗೆ ಇವಳು ಇಷ್ಟಗಳ, ನಮಗೆ ಯಾವ ವಸ್ತು ಬೇಕು, ಯಾವ ವಿಚಾರದಲ್ಲಿ ನಮಗೆ ಆಸಕ್ತಿ ಇದೆಯೋ ಅದನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ನಮಗೆ ಬೇಕಾದಂಥದ್ದನ್ನು ಕೊಡ್ತಾ ಹೋಗ್ತಾಳೆ. ಒಂದು ವಸ್ತು ನನಗೆ ಬೇಕು, ಅದು ನನಗೆ ಸಿಕ್ತು. ಇನ್ನೊಂದು ತಿರ್ಗಾ ನನಗೆ ಬೇಕು ಅನ್ನಿಸ್ತು, ಅದೂ ಸಿಕ್ತು. ಮತ್ತೊಂದು ಬೇಕು ಅನ್ನಿಸ್ದಾಗ ನನಗೇನು ಅನ್ನಿಸ್ತಾ ಇರುತ್ತೆ, ಇದು ನನಗೆ ಸಿಕ್ಕತ್ತೆ ಅಂತ. ಒಂದು ಇಷ್ಟು ದಿನ ನನಗಾದಂಥ ನೋವುಗಳೆಲ್ಲ ವಾಸಿಯಾಯಿತು, ಸೊ ಈಗ ಆಗೋ ನೋವು ವಾಸಿಯಾಗತ್ತೆ ಅಂತ ನಾನು ಅನ್ಕೋತೀನಿ. ಇದುವರೆಗೂ ನನಗೆ ಇಷ್ಟವಾದ್ದೆಲ್ಲ ಸಿಕ್ತು, ನೆಕ್ಸ್ಟ್ ಇಷ್ಟವಾದ್ದೇನಿರುತ್ತೋ ಅದು ನನಗೆ ಸಿಕ್ಕತ್ತೆ ಅಂತಲೇ ನಾನು ಅಂದ್ಕೊಂಡು ನನಗೇನಿಸುತ್ತೆ, ಒಂದು ರೀತಿಯ ಮೈ ಮರೆಯುತ್ತೆ, ಮೈ ಮರೆವು ಬರುತ್ತೆ. ಇನ್ನೇನು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೀವಿ ಅದನ್ನು, ಅಂದರೆ ಖಂಡಿತ ಆಗುತ್ತೆ, ಇದ್ರನ್ನಲ್ಲಿ ಏನು ಮಹಾ ಸಿಕ್ಕೇ ಸಿಗುತ್ತೆ ನನಗೆ, ಏನು ಮಹಾ ಇದು ವಾಸಿಯಾಗುತ್ತೆ, ಇದು ದಾಟ್ತೀನಿ ನಾನು ಅನ್ನೋ ರೀತಿಯ ಒಂದು ಮೈಮರೆವಿನ ಹಂತವನ್ನು ನಾವು ತರುತ್ತೀವಿ, ಎಚ್ಚರ ಕಳ್ಕೊಳ್ತೀವಿ. ಗಾಡಿ ಓಡಿಸ್ಬೇಕಾದ್ರೆ ಹೇಗೆ ಬಹಳ ಜೋಪಾನವಾಗಿ ಎದುರುಗಡೆ ಏನು ಬರುತ್ತೆ, ಹಿಂದೆ ಏನು ಬರುತ್ತೆ, ಯಾವ್ದು ಬ್ರೇಕು, ಯಾವ್ದು ಆಕ್ಸಿಲರೇಟ್ರು, ಸ್ಟೀರಿಂಗ್ ವೀಲ್ ಸರಿ ಹಿಡ್ದಿದ್ದೀನಾ ಅಂತೆಲ್ಲ ನಾವು ನೋಡ್ತಾ ಹೇಗೆ ಹೋಗ್ತಾ ಇರಬೇಕೋ, ಆ ಎಚ್ಚರ ಇದ್ದಾಗ ಗಾಡಿ ಸರಿಯಾಗಿ ಮುಂದಕ್ಕೆ ಹೋಗುತ್ತೆ. ಆ ಎಚ್ಚರ ತಪ್ಪಿದಂಥ ಸಂದರ್ಭದಲ್ಲಿ ಯಾರೋ ಅಡ್ಡ ಬಂದ್ಬಿಟ್ರು ಅಂತಂದರೆ, ಅಥವಾ ಯಾವುದೋ ಒಂದು ದೊಡ್ಡ ಪಾಟ್ ಹೋಲ್ ಇತ್ತು, ನಮ್ಮ ರಸ್ತೆಗಳಲ್ಲಿ ಸಾಕಷ್ಟು ಆ ಥರ ಪಾಟ್ ಹೋಲ್ಸ್ ನಾವು ನೋಡ್ತೀವಿ, ಅದಿತ್ತು ಅಂದರೆ ಗಾಡಿ ದಡ್ ಅಂತ ಅಲ್ಲಿ ಬೀಳುತ್ತೆ. ಸೊ ಗಾಡಿ ಬಿದ್ದದ್ದು ಪಾಟ್ ಹೋಲ್ ಇತ್ತು ಅನ್ನೋದಕ್ಕೆ ಮಾತ್ರ ಅಲ್ಲ, ನಾನು ಎಚ್ಚರ ತಪ್ಪಿದೆ ಅಂತ ಅನ್ನೋದಕ್ಕೆ. ಸೊ ಮಾಯೆ ಆ ಎಚ್ಚರ ತಪ್ಪೋದನ್ನು ಕಾಯ್ತಾ ಇರ್ತಾಳಂತೆ. ಎಚ್ಚರ ತಪ್ಪಿದೆ ಇವರಿಗೆ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾಳೆ, ನೂಕುವಳಾಗ ಪಾತಾಳಕ್ಕೆ, ಆ ರೋಲರ್ ಕೋಸ್ಟರ್ ರೈಡಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗಿ ಮಾಯೆ ಧಡಕ್ ಅಂತ ಕೆಳಗಡೆಗೆ ಬೀಳಿಸ್ತಾಳೆ. ನಾವು ಇದುವರೆಗೂ ಏನೆಲ್ಲ ಚೆನ್ನಾಗಾಗುತ್ತೆ, ಚೆನ್ನಾಗಾಯಿತು, ಅದು ಸಿಕ್ತು ಇದು ಸಿಗುತ್ತೆ ಅಂತ ಏನು ಅಂದ್ಕೊಂಡಿದ್ವೋ ಅದೆಲ್ಲ ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಉಲ್ಟಾ ಹೊಡೆಯುತ್ತೆ. ಸೊ ಇಲ್ಲಿ ಕಳೆದ ಮುಕ್ತಕದಲ್ಲಿ ರಾಮಾಯಣದ ಕಥೆಯನ್ನು ನಮಗೆ ಪರಿಚಯಿಸಿದಂಥ ಡಿ ವಿ ಜಿ ಅವರು ಇಲ್ಲಿ ಮಹಾಭಾರತದ ಅಥವಾ ಭಾಗವತದ ಒಂದು ಉದಾಹರಣೆಯನ್ನು ನಮ್ಮ ಮುಂದೆ ಇಡ್ತಾರೆ. ಪ್ರೇಯ ಪೂತನೆಯವಳು ಮಂಕುತಿಮ್ಮ, ಅಂದರೆ ಪೂತನಿ ಕಥೆ ನಾವು ಕೇಳಿದ್ದೀವಿ ಅಲ್ವಾ. ಪೂತನಿ ಏನ್ ಮಾಡ್ತಾ ಇದ್ಲು
1: ಅಂದ್ರೆ ರಾಕ್ಷಸಿ, ಅವಳು ಹಾಲು ಕುಡ್ಸೋಕೆ ಕೃಷ್ಣ ಮಗು ಆಗಿದ್ದಾಗ ವಿಷ ಹಾಲನ್ನ ಕುಡ್ಸೋದಕ್ಕೆ ಅಂತ.
0: ಕರೆಕ್ಟ್. ಸೊ ಸಣ್ಣ ಕೂಸು ಕೃಷ್ಣ, ಎಲ್ರಿಗೂ ಮುದ್ದಾಗಿ ಎಲ್ಲರೂ ಪ್ರೀತಿಸ್ತಾ ಇದ್ದಂತಹ ಮಗು, ಬೃಂದಾವನದಲ್ಲಿ ಬೆಳೀತಾ ಇದ್ದಾನೆ. ಎಲ್ಲ ಅಲ್ಲಿರುವಂಥ ಎಲ್ಲ ಮಹಿಳೆಯರು ಮುದ್ದಾಡಿ ಬೆಳೆಸ್ತಾ ಇದ್ದಂಥ ಸಂದರ್ಭ. ಆಗ ಪೂತನಿ ಅನ್ನುವಂಥ ರಾಕ್ಷಸಿ ಬಂದ್ಲು, ತಾನೂ ಕೂಡ ಒಬ್ಬ ಗೋಪಿಕಾ ಸ್ತ್ರೀ ರೀತಿಯಲ್ಲೇ ಬಂದ್ಲು, ಎಲ್ಲರಂತೆಯೇ ಬಂದ್ಲು. ತಾನು ಕೃಷ್ಣನಿಗೆ ಮೊಲೆ ಹಾಲು ಕುಡಿಸ್ತೀನಿ ಅಂತ ಬಂದ್ಲು. ಸೊ ಮಗುವಿಗೆ ಮೊಲೆ ಹಾಲು ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತು ಅಲ್ವಾ, ಅದು ಅಮೃತ, ಜೀವಾಮೃತ ಅದು. ಅದನ್ನು ಕುಡಿಸ್ತೀನಿ ಅಂತ ಬಂದವಳು ಕುಡಿಸಿದ್ದೇನನ್ನ, ಮೊಲೆ ಹಾಲನ್ನಲ್ಲ, ವಿಷವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಲು. ಆ ಮಗುವನ್ನು ಇಲ್ಲದಾಗಿಸೋ ರೀತಿಯಲ್ಲಿ ವಧೆ ಮಾಡುವ ಪ್ರಯತ್ನದಲ್ಲಿ ಪೂತನಿ ಅನ್ನುವಂಥ ರಾಕ್ಷಸಿ ಬಂದು ಕೃಷ್ಣನಿಗೆ ಮೊಲೆ ಹಾಲು ಕುಡಿಸ್ತಾ ವಿಷವನ್ನು ಕುಡಿಸೋದಕ್ಕೆ ಪ್ರಯತ್ನ ಪಟ್ಲು ಅಂತ. ಸೊ ಹಾಗೆ ಮಾಯೆ ನಮಗೆ ಮೊಲೆ ಹಾಲು ಕುಡಿಸುವಂತಹ ತಾಯಿಯಂತೆ ಬಂದು ಕೆಲವು ಸರ್ತಿ ಕುಡಿಸುವಂಥದ್ದು ಮಾತ್ರ ವಿಷವಾಗಿರೋ ಸಂದರ್ಭಗಳು ಇರುತ್ತೆ. ಸೊ ಹಾಗೆ ಏಳು ಬೀಳುಗಳ ಈ ಜೀವನವನ್ನು ಮಾಯೆ ನಮ್ಮ ಮುಂದೆ ಇಡ್ತಾ ಬರ್ತಾಳೆ, ನಮ್ಮನ್ನು ಆ ಒಂದು ಪಥದಲ್ಲಿ ಏರಿಸ್ತಾ ಬೀಳಿಸ್ತಾ ಮುಂದೆ ಕರ್ಕೊಂಡು ಹೋಗ್ತಾಳೆ. ಅದು ಕೂಡ ಮಾಯೆಯ ಒಂದು ರೂಪ ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 133ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, MC 22 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 25 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಇನ್ನು ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಸೆಪ್ಟೆಂಬರ್ ತಿಂಗಳ 11 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಬಲಿಷ್ಠ ಕರ್ನಾಟಕ ನವಸಂಕಲ್ಪ, ನಾಡಿನ ನೆಲ ಜನರ ಶ್ರಮ ಯುವಕರ ಕನಸೆ ಆಧಾರ, 100 ದಿನಗಳ ಸಂಭ್ರಮದಲ್ಲಿ ಡಿಕೆಶಿ ಘೋಷಣೆ. ಅನುದಾನ ತಡೆ, ಸುಪ್ರೀಂಗೆ ಮೊರೆ. ಒಂದೇ ಮಾತರಂ, ಎರಡು ಚರಣಕ್ಕಷ್ಟೇ ಬದ್ಧ. ಅಡಿಕೆ ಆಮದಿನಿಂದ ಸವಾಲು, ಈ ವಾಣಿಜ್ಯ ನಿಯಮ ಬಿಗಿ, ವೇದಿಕೆಯ ಉದ್ದೇಶಕ್ಕೆ ಹೊರತಾದ ಯಾವುದೇ ಶುಲ್ಕ ಸಂಗ್ರಹಕ್ಕೆ ಇಲ್ಲ ಅವಕಾಶ. ಉತ್ಪಾದಕತೆ ಹೆಚ್ಚಳದಿಂದ ಎನ್ಪಿಎ ಇಳಿಕೆ, ನಬಾರ್ಡ್. ಸಾಲಪತ್ರ ಯೋಜನೆಗಳಲ್ಲಿ 8127 ಕೋಟಿ ಒಳಹರಿವು, ಈಕ್ವಿಟಿ ಎಂಎಫ್ ಹೂಡಿಕೆ ಹೆಚ್ಚಳ. 13 ವರ್ಷ ಬಳಿಕ ಪೂರ್ವಕ್ಕೆ ಕಿರೀಟ, ದುಲೀಪ್ ಟ್ರೋಫಿ ಫೈನಲ್, ನಿರಾಸ ಡ್ರಾ, ಅಹಮದ್ ಕೌನೆನ್ ಅಜೇಯ ಶತಕ. ಬಾಂಗ್ಲಾ ಮಣಿಸಿ ಫೈನಲ್ಗೆ ಭಾರತ, ಏಷ್ಯಾಕಪ್ ಟಿ20 ಕ್ರಿಕೆಟ್ ಶಫಾಲಿ ವರ್ಮಾ ಅರ್ಧಶತಕ. ನೇರ ಸೆಟ್ ಗೆಲುವಿನೊಡಗೆ ಸಿಮಿಗೆ, ಕೋಕೋ ಗಾಫ್ ಮುನ್ನಡಿ, 2 ಗ್ಲ್ಯಾನ್ಸ್ಲಾಮ್ ಪ್ರಶಸ್ತಿಯತ್ತ ಜ್ವಾರೆ. ಜೂನಿಯರ್ ಏಷ್ಯಾಕಪ್ ಹಾಕಿ ಸೆಮಿಫೈನಲ್ಗೆ ಭಾರತ, ಪಾಕಿಸ್ತಾನದ ವಿರುದ್ಧ ಗೋಲಿನ ಮಳೆ. ಪ್ರಮುಖ ಅಂಶಗಳ ವಿವರಣೆ: ಬಲಿಷ್ಠ ಕರ್ನಾಟಕ ನವಸಂಕಲ್ಪ, ನಾಡಿನ ನೆಲ ಜನರ ಶ್ರಮ ಯುವಕರ ಕನಸೆ ಆಧಾರ, 100 ದಿನಗಳ ಸಂಭ್ರಮದಲ್ಲಿ ಡಿಕೆಶಿ ಘೋಷಣೆ. ಬೆಂಗಳೂರು, ತಮ್ಮ ನೇತೃತ್ವದ ಹೊಸ ಸರ್ಕಾರ ಶತದಿನಗಳನ್ನು ಪೂರೈಸಿದ ಸಂಭ್ರಮದಲ್ಲಿರುವ ಮುಖ್ಯಮಂತ್ರಿ ಡಿಕೆಶಿ ಕುಮಾರ್ ಭವಿಷ್ಯದಲ್ಲಿ ಬಲಿಷ್ಠ ಕರ್ನಾಟಕ ನಿರ್ಮಾಣಕ್ಕೆ ನವಸಂಕಲ್ಪ ಮಾಡಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ಗುರುವಾರ ನಡೆದ ದೃಢ ಕರ್ನಾಟಕ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ಕಾರ್ಯಕ್ರಮಕ್ಕೆ ಎಐಸಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಸರ್ಕಾರದ ಗ್ಯಾರಂಟಿಗಳು ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳ ಸಮ್ಮುಖದಲ್ಲಿ ಮಾತನಾಡಿದ ಶಿವಕುಮಾರ್, ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಹೂಡಿಕೆ ಮತ್ತು ಆರ್ಥಿಕ ಬಲ, ಬೆಂಗಳೂರು ಅಭಿವೃದ್ಧಿ, ಪ್ರಾದೇಶಿಕ ಸಮತೋಲನ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ 9 ಸಂಕಲ್ಪಗಳನ್ನು ಅನುಷ್ಠಾನಗೊಳಿಸುವುದಾಗಿ ಶಪಥ ಮಾಡಿದರು. ಅನುದಾನ ತಡೆ.

ಸುಪ್ರೀಂಗೆ ಮೊರೆ. ಕೇಂದ್ರದಿಂದ ಗ್ರಾಮ ಪಂಚಾಯಿತಿ ಅನುದಾನ ಬಾಕಿ. ಬೆಂಗಳೂರು 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-26 ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 286,020 ಕೋಟಿ ಅನುದಾನ ತಡೆ ಹಿಡಿದಿರುವ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ತೀರ್ಮಾನಿಸಲಾಗಿದೆ ಎಂದು ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕೇಂದ್ರದ ಅನುದಾನದ ಕುರಿತು ಇಲಾಖಾ ಅಧಿಕಾರಿಗಳ ಸಭೆಯಲ್ಲಿ ಅವರು ಚರ್ಚೆ ನಡೆಸಿದರು. ಕಾನೂನು ಹೋರಾಟದ ಬಗ್ಗೆ ಅಡ್ವೊಕೇಟ್ ಜನರಲ್ ಶಶಿಕುಮಾರ್ ಶೆಟ್ಟಿ ಹಾಗೂ ಇಲಾಖೆ ಕಾರ್ಯದರ್ಶಿ ಡಿ ರಂದೀಪ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಒಂದೇ ಮಾತರಂ ಎರಡು ಚರಣಕ್ಕಷ್ಟೇ ಬದ್ಧ. ಬೆಂಗಳೂರು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂನ ಮೊದಲ ಎರಡು ಚರಣಗಳನ್ನು ಮಾತ್ರ ಹಾಡಬೇಕು ಎಂದು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ. ಈ ಕುರಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ರಾಜ್ಯಪಾಲರು ಉಪಸ್ಥಿತರಿರುವ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅನ್ವಯ ಆಗಲಿದೆ. ಅಡಿಕೆ ಆಮದಿನಿಂದ ಸವಾಲು. ಮಂಗಳೂರು ಅಡಿಕೆ ಆಮದು ದೇಶೀಯ ಮಾರುಕಟ್ಟೆಯ ಅಡಿಕೆ ಆಮದು ದೇಶೀಯ ಮಾರುಕಟ್ಟೆಗೆ ಗಂಭೀರ ಸವಾಲಾಗಿದೆ. ಆಮದು ಮಾಡಿದ ಅಡಿಕೆಯನ್ನು ಬೆರೆಸಿ ಕ್ಯಾಂಪ್ಕೋ ಶಾಖೆಗಳಲ್ಲಿ ಮಾರಾಟಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಿಂದ ಮಾರುಕಟ್ಟೆ ಪಾರದರ್ಶಕತೆ ಹಾಗೂ ಬೆಲೆ ನಿರ್ಧಾರ ಕಷ್ಟಕರ ಆಗುತ್ತಿದೆ ಎಂದು ಕೇಂದ್ರೀಯ ಅಡಿಕೆ ಮತ್ತು ಕೊಕ್ಕೋ ಮಾರುಕಟ್ಟೆ ಸಂಸ್ಕರಣಾ ಸಂಸ್ಥೆ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಹೇಳಿದರು. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಮದಿನ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸುವಂತಾಗಿಯೂ ಆಮದು ಅಡಿಕೆಯನ್ನು ದೇಶೀಯ ಉತ್ಪನ್ನಗಳೊಂದಿಗೆ ಬೆರೆಸದಂತೆ ಗಮನ ಹರಿಸುವಂತೆಯೂ ಸರ್ಕಾರವನ್ನು ನಿರಂತರವಾಗಿ ಸಂಸ್ಥೆ ಒತ್ತಾಯಿಸುತ್ತಿದೆ ಎಂದರು. ಈ ವಾಣಿಜ್ಯ ನಿಯಮ ಬಿಗಿ. ವೇದಿಕೆ ಉದ್ದೇಶಕ್ಕೆ ಹೊರತಾದ ಯಾವುದೇ ಶುಲ್ಕ ಸಂಗ್ರಹಕ್ಕೆ ಇಲ್ಲ ಅವಕಾಶ. ನವದೆಹಲಿ ಗ್ರಾಹಕ ಸಂಸ್ಕರಣಾ ನಿಯಮ 2020ಕ್ಕೆ ಕೇಂದ್ರ ಸರ್ಕಾರ ತಿದ್ದುಪಡಿಗಳನ್ನು ತಂದಿದ್ದು, ಬೆಲೆಯಲ್ಲಿ ಪಾರದರ್ಶಕತೆ, ಪ್ರಾಯೋಜಿತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಗ್ರಾಹಕರ ಕಣ್ಣಿಗೆ ಮಣ್ಣೆರಚುವ ತಂತ್ರಗಳಿಗೆ ಸಂಬಂಧಿಸಿದ ಕಾನೂನನ್ನು ಬಿಗಿಗೊಳಿಸಿದೆ. ಗ್ರಾಹಕ ಸಂಸ್ಕರಣಾ ನಿಯಮ 2026 ಜನವರಿ 1 ಜಾರಿಗೊಳ್ಳಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಹೇಳಿದೆ. ತಿದ್ದುಪಡಿ ಆಗಿರುವ ನಿಯಮಗಳ ಅನ್ವಯ ಈ ವಾಣಿಜ್ಯ ಕಂಪನಿಗಳು ಬೆಲೆ ಕಡಿತವನ್ನು ಘೋಷಿಸಿದ ಸಂದರ್ಭದಲ್ಲಿ ಕಡಿಮೆ ಆಗಿರುವ ಬೆಲೆ ಹಾಗೂ ಮೇಲಿನ ಬೆಲೆಯನ್ನು ಪ್ರಕಟಿಸಬೇಕು. ಮೊದಲಿನ ಬೆಲೆ ಎಂದರೆ ರಿಯಾಯಿತಿ ಘೋಷಿಸುವ ಹಿಂದಿನ 30 ಅವಧಿಯಲ್ಲಿ ಆ ಉತ್ಪನ್ನದ ನಿಗದಿ ಮಾಡಿದ ಅತ್ಯಂತ ಕಡಿಮೆ ಬೆಲೆ ಎಂದು ವ್ಯಾಖ್ಯಾನಿಸಲಾಗಿದೆ. ಉತ್ಪಾದಕತೆ ಹೆಚ್ಚಳದಿಂದ ಎನ್ಪಿಎ ಇಳಿಕೆ. ನಬಾರ್ಡ್ ಮುಂಬೈ ದೇಶದ ಕೃಷಿ ವಲಯಕ್ಕೆ ನೀಡಿರುವ ಸಾಲಗಳಲ್ಲಿ ಎನ್ಪಿಎ ಪ್ರಮಾಣವು ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ನಬಾರ್ಡ್ ಅಧ್ಯಕ್ಷ ಶಾಖಿ ಕೃಷ್ಣನ್ ವಿ ಗುರುವಾರ ಹೇಳಿದ್ದಾರೆ. ಬೆಲೆ ಪ್ರಮಾಣ ಹೆಚ್ಚಳಕ್ಕೆ ಆದ್ಯತೆ ನೀಡುವುದು ಹಾಗೂ ಸಾಲ ನೀಡಿಕೆಯನ್ನು ಹೆಚ್ಚು ಮಾಡುವುದರಿಂದ ಇನ್ನಷ್ಟು ಸುಧಾರಣೆ ಆಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ನಡೆದಿರುವ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಕೃಷಿ ವಲಯಕ್ಕೆ ನೀಡಿದ ಸಾಲದಲ್ಲಿ ಎನ್ಪಿಎ ಪ್ರಮಾಣವು ಒಂದು ಸಂದರ್ಭದಲ್ಲಿ 2 ಮಟ್ಟದಲ್ಲಿದ್ದು ಅದು ಈಗ 1 ಮಟ್ಟಕ್ಕೆ ಇಳಿದಿದೆ ಎಂದರು. ಸಾಲಪತ್ರ ಯೋಜನೆಗಳಲ್ಲಿ 8,127 ಕೋಟಿ ಒಳಹರಿವು. ಈಕ್ವಿಟಿ ಎಂಎಫ್ ಹೂಡಿಕೆ ಹೆಚ್ಚಳ. ನವದೆಹಲಿ ಆಗಸ್ಟ್ ತಿಂಗಳಿನಲ್ಲಿ ಈಕ್ವಿಟಿ ಆಧಾರಿತ ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿ 29,329 ಕೋಟಿ ಹೂಡಿಕೆಯಾಗಿದೆ. ಇದು 4 ತಿಂಗಳ ಗರಿಷ್ಠ ಮಟ್ಟದ ಒಳಹರಿವಾಗಿದೆ. ಜುಲೈ ತಿಂಗಳಿನಲ್ಲಿ ಈ ಬಗೆಯ ಫಂಡ್ಗಳಲ್ಲಿ ನಿವ್ವಳ ಹೂಡಿಕೆ 24,697 ಕೋಟಿ ಆಗಿದ್ದು, ಇದಕ್ಕೆ ಹೋಲಿಸಿದರೆ ಹೂಡಿಕೆ ಪ್ರಮಾಣದಲ್ಲಿ 19% ಹೆಚ್ಚಳವಾಗಿದೆ. ದೇಶದ ಷೇರು ಮಾರುಕಟ್ಟೆಯ ಏರಿಳಿತಗಳ ನಡುವೆಯೂ ಹೂಡಿಕೆದಾರರು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತಿರುವುದನ್ನು ಮುಂದುವರಿಸಿದ್ದಾರೆ. ಇದು ಒಳಹರಿವು ಹೆಚ್ಚಳಕ್ಕೆ ಕಾರಣ ಎಂದು ಭಾರತೀಯ ಮ್ಯೂಚುವಲ್ ಫಂಡ್ ಕಂಪನಿಗಳ ಒಕ್ಕೂಟ ಗುರುವಾರ ತಿಳಿಸಿದೆ. 13 ಬಳಿಕ ಪೂರ್ವಕ್ಕೆ ಕಿರೀಟ. ತುಲಿಪ್ ಟ್ರೋಫಿ ಫೈನಲ್ ನಿರಾಸ ಡ್ರಾ. ಮಹಮ್ಮದ್ ಕೌನೆನ್ ಅಜೇಯ ಶತಕ. ಚೆನ್ನೈ ದಕ್ಷಿಣ ವಲಯದ ವಿರುದ್ಧ ಫೈನಲ್ನಲ್ಲಿ 322 ರನ್ಗಳ ಭರ್ಜರಿ. ಮೊದಲ ಇನ್ನಿಂಗ್ಸ್ ಮುನ್ನಡೆ ಆಧಾರದ ಮೇಲೆ ಪೂರ್ವ ವಲಯದ ತಂಡ ದುಲೀಪ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಚಾಂಪಿಯನ್ ಕಿರೀಟ ಧರಿಸಿತು. 13 ಬಳಿಕ ಈ ಟ್ರೋಫಿ ಜಯಿಸಿತು. ಅಂತಿಮ ದಿನವಾದ ಗುರುವಾರ ಈ ಪಂದ್ಯ ನಿರೀಕ್ಷೆಯಂತೆ ನಿರಾಸಾಟ ಆಯಿತು. 5 212 ರನ್ಗಳು. 5ನೇ ದಿನದಾಟ ಮುಂದುವರಿಸಿದ ಪೂರ್ವ ವಲಯ 7 388 ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತ್ತು. ಇದರೊಂದಿಗೆ ತಂಡದ ಒಟ್ಟಾರೆ ಮುನ್ನಡೆ 760 ರನ್ಗಳಿಗೆ ಉಬ್ಬಿದ್ದು, ನಿರ್ಣಾಯಕ ಫಲಿತಾಂಶ ಸಾಧ್ಯವಿಲ್ಲದ ಕಾರಣ ಮಧ್ಯಾಹ್ನ 2:10 ಉಭಯ ತಂಡಗಳ ಆಟಗಾರರು ಕೈಕುಲುಕಿ ಪಂದ್ಯ ಮುಗಿಸಲು ನಿರ್ಧರಿಸಿದರು. ಬಾಂಗ್ಲಾ ಮಣಿಸಿ ಫೈನಲ್ಗೆ ಭಾರತ. ಏಷ್ಯಾಕಪ್ ಟಿ20 ಕ್ರಿಕೆಟ್ ಶಫಾಲಿ ವರ್ಮಾ ಅರ್ಧಶತಕ. ದುಬೈ ಆರಂಭಿಕ ಬ್ಯಾಟರ್ ಶಫಾಲಿ ವರ್ಮಾ ಅರ್ಧಶತಕ ದಾಖಲಿಸಿದ ಬಳಿಕ ಸ್ಪಿನ್ನರ್ ದೀಪ್ತಿ ಶರ್ಮಾ ಕೈಚಳಕ ಮೆರೆದರು. ಇದರಿಂದಾಗಿ 7 ಬಾರಿಯ ಚಾಂಪಿಯನ್ ಭಾರತ ತಂಡವು ಏಷ್ಯಾಕಪ್ ಮಹಿಳಾ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಫೈನಲ್ಗೆ ಲಗ್ಗೆ ಹಾಕಿತ್ತು. ನೇರ ಸೆಟ್ ಗೆಲುವಿನೊಡಗೆ ಸೆಮಿಗೆ ಕೋಕೋ ಗಾಫ್ ಮುನ್ನಡೆ. 2ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯತ್ತ ಜ್ವಾರೆವ್.

ನ್ಯೂಯಾರ್ಕ್ ಅಗ್ರಶ್ರೇಯಾಂಕದ ಅಲೆಕ್ಸಾಂಡರ್ ಜಾರೆವ್ ಅವರು ಡಬ್ಬಾಟಗಾರ ಬೌದಿಕ್ ಫಂಗಸಂ ಶುಲ್ಫ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸಿ ಅಮೆರಿಕ ಓಪನ್ ಸೆಮಿಫೈನಲ್ ತಲುಪಿದರು. ಈ ಮೂಲಕ ಎರಡನೇ ಗ್ರ್ಯಾನ್ಸ್ಲಾಮ್ ಪ್ರಶಸ್ತಿಯತ್ತ ದೊಡ್ಡ ಹೆಜ್ಜೆ ಇಟ್ಟರು. ಜರ್ಮನಿಯ ಆಟಗಾರ ಫೈನಲ್ ತಲುಪುವ ಹಾದಿಯಲ್ಲಿ ಕರಿನ್ ಜಕನೋಪ್ ಅವರನ್ನು ಎದುರಿಸಲಿದ್ದಾರೆ. 29 ವರ್ಷ ವಯಸ್ಸಿನ ಫ್ರೆಂಚ್ ಓಪನ್ ಚಾಂಪಿಯನ್ ಆಟಗಾರ ಫ್ಲಶಿಂಗ್ ಮೆಡೋಸ್ನಲ್ಲಿ ತಮ್ಮ ಅಭಿಯಾನವನ್ನು ದೀರ್ಘ ಪಂದ್ಯಗಳ ಮೂಲಕ ಆರಂಭಿಸಿದರು. ನಂತರದ ದಿನಗಳಲ್ಲಿ ಲಯದ ಉತ್ತುಂಗದಲ್ಲಿರುವಂತೆ ಕಾಣುತ್ತಿದ್ದಾರೆ. ಬುಧವಾರ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅವರು 6-2, 7-5, 6-1 ನೆದರ್ಲ್ಯಾಂಡ್ಸ್ ಆಟಗಾರನ ವಿರುದ್ಧ ಗೆದ್ದುಕೊಂಡಿದ್ದು ಇದಕ್ಕೆ ಪುರಾವೆಯಾಯಿತು. ಈ ದಿನದ ಶುಭಾಶಿತ: ದೀನ ದುರ್ಬಲರಿಗೆ ತೋರಿಸಿದ ದಯೆಯು ದೇವರನ್ನು ಪೂಜಿಸಿದಂತೆಯೇ ಸರಿ. ಮಹಾತ್ಮ ಗಾಂಧೀಜಿ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ. ಅದ್ಭುತ ಛಾಯಾಗ್ರಾಹಕರು ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣಕಾರರ ವೃತ್ತಿ ಸಂತೃಪ್ತಿಯ ಕುರಿತು ವೃತ್ತಿಪರ ಛಾಯಾಗ್ರಾಹಕರು ಹಾಗೂ ಪ್ರತಿನಿಧಿ ಪತ್ರಿಕೆಯ ವರದಿಗಾರರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾಗಿರುವ ಜಕ್ಕಹಳ್ಳಿ ಗ್ರಾಮದ ಶ್ರೀಯುತ ಮುರಳೀಧರ್ ಜೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವೃತ್ತಿ ಸಂತೃಪ್ತಿ.
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿ ಎಂದರೆ ಕೇವಲ ದೊಡ್ಡ ಹುದ್ದೆಗಳು ಅಥವಾ ಹೆಚ್ಚಿನ ಸಂಬಳವಲ್ಲ. ಅದು ನಾವು ಮಾಡುವ ಕೆಲಸದಲ್ಲಿ ಕಂಡುಕೊಳ್ಳುವ ಗೌರವ, ನಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆ ಮತ್ತು ನಮ್ಮ ಮನಸ್ಸಿಗೆ ನೀಡುವ ತೃಪ್ತಿ. ಇಂದು ನಾವು ಅಂತಹ ಒಂದು ಅಪರೂಪದ ವೃತ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಇಂದು ನಮ್ಮೊಂದಿಗೆ ಒಬ್ಬ ಅದ್ಭುತ ಛಾಯಾಗ್ರಾಹಕರು ಹಾಗೂ ಅತ್ಯಂತ ಸೂಕ್ಷ್ಮ ವಿಷಯವಾದ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣವನ್ನು ತಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿಯುತ್ತಿರುವ ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ತಮಗೆ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
4: ಥ್ಯಾಂಕ್ ಯು. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
5: ನನ್ನ ಹೆಸರು ಮುರಳೀಧರ ಅಂತ, ಜಕ್ಕಳಿ ಮೂಲತಃ, ಎಚ್ ಡಿ ಕೋಟೆಯವರು. ನಾನು ಫೋಟೋಗ್ರಫಿ ಬಂದು ಸುಮಾರು ಡಿಗ್ರಿ ಮುಗಿಸ್ಕೊಂಡು ಫೋಟೋಗ್ರಫಿ ಬಂದಿದ್ದು. ನಾನು ಡಿಗ್ರಿ ಮುಗಿದಾಗ ನಾನು ವಿದ್ಯಾಭ್ಯಾಸ ಎಲ್ಲ ಮುಗಿದು ಏನ್ ಮಾಡ್ಬೇಕು ಅಂತ ಯೋಚನೆ ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆ ನೀನು ರೋಡ್ ಸೈಡ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ಇದೆ ಹೋಗು ಅಂತ ಹೇಳಿದ್ರು. ಆ ರೋಡ್ ಸೈಡ್ ಸಂಸ್ಥೆಗೆ ಹೋದಾಗ ನಾನು ವನ್ಯಜೀವಿ ಇದು ಕ್ಯಾಮ್ರಾ ಫೋಟೋಗ್ರಫಿನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ತರಬೇತಿ ಪಡೆದೆ. ನಮ್ಮ ತಂದೆನೇ ಇದಕ್ಕೆ ಮೂಲ ಪ್ರಮುಖ ಕಾರಣ ದಾರಿದೀಪ. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನ್ನ ಜೀವನ ನಿನ್ನ ಕೈಯಲ್ಲಿ ಅಂತ. ಆ ರೀತಿ ನನ್ನ ಜೀವನ ನಾ ಹುಡಿಕೊಂಡೋಗಿದ್ದು ಕ್ಯಾಮ್ರಾ ಮುಖಾಂತರ.
0: ಅಂದ್ರೆ ಈ ಒಂದು ಕ್ಯಾಮರಾದ ವೃತ್ತಿಗೆ ಬರೋದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ತಂದೆಯವರು ಅಂತಾನೆ ಹೇಳ್ಬೋದು.
5: ನಮ್ಮ ತಂದೆನೆ, ಅದಕ್ಕೆ ದಾರಿ ದೀಪನೇ ಅವರಲ್ಲ. ರೋಡ್ ಸೈಡ್ ಸಂಸ್ಥೆಗೆ ಹೋಗಿ ಟ್ರೈನಿಂಗ್ ಮಾಡುವ ಅಂತ ಹೇಳಿದ್ರು. ಅಲ್ಲಿ ಇದ್ದಂತ ಹಲವಾರು ತರಬೇತಿಗಳಲ್ಲಿ ನಾನು ಕ್ಯಾಮ್ರಾ ಛಾಯಾಗ್ರಹಣ ಅನ್ನೋದನ್ನ ಒಂದು ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡು ಅವತ್ತು ನಾನು ಅಲ್ಲಿ ಟ್ರೈನಿಂಗ್ ಮಾಡಿ ತದನಂತರ ಫೀಲ್ಡ್ ಬಂದೆ. ಆಮೇಲೆ ಅಲ್ಲಿ ಟ್ರೈನಿಂಗ್ ಎಲ್ಲ ಮುಗಿತು. ಹೊರಗಡೆ ಬಂದಾಗ ನನ್ನ ಜೀವನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾರೆ ನನ್ನ ಸ್ನೇಹಿತ ಒಬ್ಬ ಸುರೇಶ್ ಅಂತ ಹೇಳಿ, ನೀನು ಫೋಟೋಗ್ರಫಿನ ತೆಗಿ ಅಂತ ಹೇಳಿ ಅವ್ನ ಎಂಗೇಜ್ಮೆಂಟ್ ಫೋಟೋಗ್ರಫಿನ ನನಗೆ ಕೊಡ್ತಾರೆ. ಅದು ಮೂರ್ ಬಂದು ಇರ್ತದಲ್ಲ ಆ ಜಾಗದಲ್ಲಿ ಇಟ್ಟು ಆ ಎಂಗೇಜ್ಮೆಂಟ್ ಅದಾದ ಮೇಲೆ ಆ ಫೋಟೋ ಎಲ್ಲ ಕೊಟ್ಟೆ ಅವನಿಗೆ, ಅವ್ನು ಚೆನ್ನಾಗಿ ಬಂದಿದೆ ಅಂತೇಳಿ ಮದುವೆ ಕಾರ್ಯಕ್ರಮ ಕೊಡ್ತಾರೆ. ಅವ್ರದೇ ಸುರೇಶ್ ಅವ್ರದೇ ಮದುವೆ ಕಾರ್ಯಕ್ರಮ ಮೂರ್ ಬಂದ್ ಊರಲ್ಲೇ. ನನ್ನ ನೃತ್ಯ ಸ್ಟಾರ್ಟ್ ಆಗಿದ್ದು ಕಾಡ ಹಂಚಿನಲ್ಲೇ, ನನ್ನ ಜೀವನನು ಸ್ಟಾರ್ಟ್ ಆಗಿದ್ದು ಕಾಡ ಹಂಚಿಗಳಲ್ಲೇ. ಹಾಗಾಗಿ ತೃಪ್ತಿ. FIP ಪ್ರಶಸ್ತಿ ಬಂತು ಫಸ್ಟ್ ನಾನು ಛಾಯಾಗ್ರಹಣ ಚಿತ್ರದಲ್ಲಿ ಕಿಚ್ಚಾಯಿಸೋದಕ್ಕೆ ಒಂದು FIP ಪ್ರಶಸ್ತಿ ಬಂತು. ಆಮೇಲೆ ಅದು ರಾಷ್ಟ್ರ ಮಟ್ಟದಲ್ಲಿ, ತದನಂತರ ರಾಜ್ಯ ಮಟ್ಟದಲ್ಲಿ ಕಾರ್ಕಳದಲ್ಲಿ ಪ್ರಶಸ್ತಿ ಪ್ರಥಮ ದ್ವಿತೀಯ ಬಹುಮಾನ ಬಂತು. ಆಮೇಲೆ ವನ್ಯಜೀವಿ ಸಪ್ತಾಹದಲ್ಲಿ ಅಕ್ಸೆಪ್ಟೆನ್ಸ್ ಬಂತು. ಒಂದು ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ರಾಜ್ಯದಲ್ಲಿ ಒಂದು ನಾಲ್ಕೈದು ಬಂದಿದೆ. ಮತ್ತೆ ಇದರಲ್ಲಿ ಏನು ಮೃಗಾಲಯದಲ್ಲಿ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ. ತಾಲೂಕು ಛಾಯಾಗ್ರಹಣದಲ್ಲಿ ಎರಡು ಬಾರಿ ನಾನೇ ಕಂಟಿನ್ಯೂಟಿ ಆಗಿ ಪ್ರಥಮ ಬಹುಮಾನ ಪಡೆದಿದ್ದೀನಿ. ಮತ್ತೆ ನಾಗರೋಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಇದರಲ್ಲಿ ನನಗೆ 20,000 ಪ್ರಥಮ ಬಹುಮಾನ ಬಂದಿದೆ.
0: ಸರ್, ನಿಮ್ಮ

0: ವೃತ್ತಿ ಜೀವನವಾಗಿರುವಂತಹ ಈ ಛಾಯಾಗ್ರಹಣ ಕೆಲಸವನ್ನ ನೀವು ಹೇಗೆ ಕಲ್ತ್ರಿ, ಜೊತೆಗೆ ನಿಮ್ಮ ಕೈಗೆ ಕ್ಯಾಮ್ರಾ ಹಿಡಿಯಲು ಪ್ರೇರೇಪಣೆ ಸಿಕ್ಕಿದ್ದು ಹೇಗೆ, ಜೊತೆಗೆ ನಿಮ್ಮ ಈ ಒಂದು ಫೋಟೋಗ್ರಫಿ ಪಯಣ ಅಧಿಕೃತವಾಗಿ ಹೇಗೆ ಪ್ರಾರಂಭ ಆಯಿತು?
1: ಅದೇ ಸರ್, ನಾನು ಹೇಳ್ದಲ್ಲ ನನ್ನ ತಂದೆನೇ ಪ್ರೇರಣೆ ಅಂತ. ನಾನು ಫೋಟೋಗ್ರಫಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಅಲ್ಲಿ ಒಂದು ಇದೇ ತರ ಅಲ್ಲೂ ಒಂದು ಇಂಟರ್ವ್ಯೂ ಇರ್ತದೆ ರೋಡ್ ಸೈಡ್ ಸಂಸ್ಥೆಯಲ್ಲಿ. ಆಗ ಹೋಗಿ ಅಟೆಂಡ್ ಮಾಡಿದಾಗ ನನಗೇನು ಗೊತ್ತಿಲ್ಲ, ಏನಂದ್ರೆ ಇದನ್ನು ಓದಿ ಮುಗಿಸಿ ಅದೇ ತಾನೇ ಟ್ರೈನಿಂಗ್ ಯಾವ್ದಾದ್ರು ಒಂದು ಟ್ರೈನಿಂಗ್ ಮಾಡ್ಕೊಳವ ಅಂತ ಹೋಗಿದ್ದು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ರು ಮಧು ಅಂತ ಅಲ್ಲೇ ಹೊಸದಾಗಿ ಪರಿಚಯ ಆದವರು, ಅವ್ರಿಗೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಕೊಟ್ಟಾಗ ನೀವು ಕ್ಯಾಮ್ರಾ ಇದೆಯಾ ಅಂತ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಅಂತ ಹೇಳಿ, ಆಗ ನಾನೇ ಕ್ಯಾಮ್ರಾ ಕೊಡ್ತೀನಿ ಬನ್ನಿ ಅಂತ ಹೇಳಿ ಮಧು ಅವರು ನನ್ನನ್ನು ಕರ್ಕೊಂಡು ಬಂದು ಕ್ಯಾಮ್ರಾ ಟ್ರೈನಿಂಗ್ ಎಲ್ಲ ಅವ್ರದೇ ಕ್ಯಾಮ್ರಾ ಕೊಟ್ಟು ಫೋಟೋಗ್ರಫಿ ಕಲಿಯಕ್ಕೆ ಅವರೇ ಪ್ರೇರಣೆ ನೀಡಿದ್ರು. ಅವತ್ತೊಂದು ದಿನದಲ್ಲಿ ನನಗೆ ರೋಡ್ ಸೈಡ್ ಸಂಸ್ಥೆಯಲ್ಲಿ ಗುರುಗಳಾಗಿದ್ದವರು ಚಳ್ಳಕೆರೆ ಪ್ರಸಾದ್ ಅಂತ. ಆಗ ಎಲ್ಲರಿಗಿಂತ ನಾನು ಚಿಕ್ಕ ಹುಡುಗ ಆಗಿದೆ, ಏನಪ್ಪ ಮಾಡ್ತಾ ಇದೀಯ ಅಂತ ಕೇಳಿದ್ರು. ಅವರು ಇಂಟರ್ವ್ಯೂ ಸ್ಟಾರ್ಟಿಂಗ್ ಕಿರುಪರಿಚಯ ಮಾಡ್ಕೋಬೇಕಾದ್ರೆ ಅವರ ಒಂದು ವಿಶೇಷವಾದ ಒಂದು ಗುಣನ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರದ್ದು ವಿಶೇಷವಾದ ಗುಣ ಅಂದ್ರೆ ನೀವೆಲ್ಲರೂ ಹೆಸರೇಳಿ ಅಂತ ಹೇಳ್ತಾರೆ. ಈಗ ನಾವೊಂದು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಶಾಲೆಯಲ್ಲಿ ಎಲ್ಲರೂ ಹೆಸರೇಳಿ ಅಂತ ಅಂದಾಗ ಎಲ್ಲರೂ ಹೆಸರೇಳ್ತಾ ಇರ್ತಾರೆ, ಎಲ್ಲರೂ ಕೈ ಕಟ್ಕೊಂಡು ಹೆಸರೇಳ್ತಾರೆ. ನಾನು ಎಲ್ಲರೂ ಕೈ ಕಟ್ಕೊ ಹೆಸರೇಳ್ದವ್ರನ್ನೆಲ್ಲ ನಿಲ್ಲಿಸ್ತಾ ಇರೋರು. ತದನಂತರ ನಮ್ಮನ್ನ ಒಂದು ನಾಲ್ಕೈದು ಜನ ಮಾತ್ರ ಕೈ ಕಟ್ಲಿಲ್ಲ, ಹಂಗೆ ಹೆಸರೇಳಿದ್ರು. ಆಗ ಅವರು ನಮ್ಗೆ ಹೇಳಿದ್ದೇನಂತಂದ್ರೆ, ನಿಮ್ ಕೈಯಲ್ಲಿ ಕ್ಯಾಮ್ರಾ ಇದೆ, ನೀವು ಕ್ಯಾಮ್ರಾ ಇರೋರು ಸ್ವತಂತ್ರ ದಿನಾಚರಣೆ ದಿನ ಮತ್ತೆ ಫೆಸ್ಟಿವಲ್ಸ್ಗಳ ದಿನ ಸ್ವತಂತ್ರವಾಗಿ ನೀವು ಫೋಟೋಗ್ರಫಿ ಮಾಡ್ತಾ ಇರ್ತೀರಾ, ನೀವ್ಯಾಕೆ ಕೈ ಕಟ್ಟಿ ನಿಂತ್ಕೋತೀರಾ? ಯಾರ ಮುಂದೆನು ಕೈ ಕಟ್ಬೇಡಿ, ನಿಮ್ಗೆ ಒಂದು ಶೋಭೆ ತರಲ್ಲ. ನಿಮ್ಮ ಅಲ್ಲಿ ಒಂದು ವೃತ್ತಿ ಇದೆ, ಆ ವೃತ್ತಿ ಗೌರವ ಕೊಡಿ. ನೀವು ಎಲ್ಲಾ ಅಧಿಕಾರಿಗಳು ಅವತ್ತೊಂದು ದಿನ ಸಾವಧಾನದಿಂದ ರಾಷ್ಟ್ರಗೀತೆ ಆಡ್ತಾರೆ, ಆ ಟೈಮಲ್ಲಿ ಎಲ್ಲರೂ ಸಾವಧಾನ ಇರ್ತಾರೆ, ನಿಮ್ಮೊಬ್ರಿಗೆ ಮಾತ್ರ ಸಂವಿಧಾನ ವಿಶೇಷವಾದ ಹಕ್ಕನ್ನ ಕೊಟ್ಟಿದೆ. ಹಾಗಾಗಿ ನೀವು ಎಲ್ಲೂ ಕೈ ಕಟ್ಟಬೇಡಿ ಮತ್ತೆ ಯಾರಿಗೂ ತಲೆ ತೆಗಿಸ್ಬೇಡಿ ಅಂತ ಹೇಳಿ ಅವತ್ತು ಹೇಳ್ಕೊಟ್ಟಂತ ಒಂದು ಇದು ಸರ್ ನನಗೆ ಅವರು ಚಳ್ಳಕೆರೆ ಪ್ರಸಾದ್ ಶಿಕ್ಷೆ ಆ ಟೈಮಲ್ಲಿ ಹೇಳ್ಕೊಟ್ಟಂತ ಒಂದು ಮಾತು. ನಾನು ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಬಂದೆ. ಆಮೇಲೆ ಫೀಲ್ಡ್ಗೆ ಬಂದ, ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಆಮೇಲೆ ಶಾಂತಿ ಸ್ಟುಡಿಯೋ ಹಿಂಗೆ ವೃತ್ತಿ ಇನ್ನು ನನಗೆ ಕಲಿಕೆ ಬೇಕು ಅಂತ ಹೇಳ್ಕೊಂಡು ನಾವು ತುಂಬ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಶೈಲಿ ಶೋ ಸ್ಟುಡಿಯೋದಲ್ಲಿ ನಂದಕುಮಾರ್ ಅಂತ ಇರೋರು ರೀಸೆಂಟ್ ಆಗ್ತಿರೋರು, ಅಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟಿದೆ. ಅವು ಅಲ್ಲಿ ನಂಗೆ ಅವಕಾಶ ಸಿಗಲಿಲ್ಲ. ಈಗ ನಾನು ವಾಲಿಬಾಲ್ ಆಡ್ತಾ ನನ್ನ ದಿನಚರಿಗಳನ್ನ ಕಲಿತಾ ಇರ್ಬೇಕಾದ್ರೆ ಶಾಂತಿ ಸ್ಟುಡಿಯೋದಲ್ಲಿ ನನಗೆ ಕೆಲಸ ಖಾಲಿ ಇದೆ ಅನ್ನೋದೊಂದು ಮಾಹಿತಿ ಬಂತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆಗ ನನ್ನ ಕೋಟೆಗೆ ಭರ್ಜರಿ ಮಾಡಿಕೊಟ್ಟವರು ಮನೋಜ್ ಸ್ಟುಡಿಯೋದವರು, ಮನೋಜ್ ಅಣ್ಣ ಅವರು ನನಗೆ ಎರಡನೇ ಗುರುಗಳು ಅಂದ್ರೆ ಜೀವನಕ್ಕೆ ಎರಡನೇ ಗುರು, ವೃತ್ತಿಗೆ ಚಳ್ಳಕೆರೆ ಪ್ರಸಾದ್. ಇವರು ಜೀವನಕ್ಕೆ ಈ ತರ ಅಂತ ಹೇಳಿ ಸ್ಟುಡಿಯೋಗೆ ಸೇರಿಸ್ಕೊಂಡು ಪ್ರತಿಯೊಂದನ್ನು ಸ್ಕಿಲ್ಗಳನ್ನ ಅವರು ಸ್ವಲ್ಪ ನನಗೆ ಡೆವಲಪ್ ಮಾಡ್ತಾ ಬಂದರು. ಅದಾದ ಮೇಲೆ ವನ್ಯಜೀವಿ ಛಾಯಾಗ್ರಹಣಕ್ಕೆ ಜಿ ಎಸ್ ರವಿಶಂಕರ್, ಅವರಂತೂ ನನ್ನ ಮೊದಲನೇ ದೇವರು ಅಂತ ಹೇಳ್ಬೋದು. ಅವ್ರು ನನಗೆ ವನ್ಯಜೀವಿ ಛಾಯಾಗ್ರಹಣ ಹೇಗೆ ಮಾಡೋದು, ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಛಾಯಾಗ್ರಹಣಗಳನ್ನ ತೆಗಿಬೇಕು ಅನ್ನೋದು ಪ್ರತಿ ಒಂದನ್ನು ಪಿನ್ ಟು ಪಿನ್ ಹೇಳ್ಕೊಟ್ಟಂತವರು ನಮ್ಮ ಜಿ ಎಸ್ ರವಿಶಂಕರ್ ಅವರು. ಅವರೇ ನನ್ನ ಎಲ್ಲಾ ಹಾದಿಗಳಲ್ಲೂ ತುಂಬಾ ಸುಗಮವಾಗಿ ಹೋಗೋಕೆ ದಾರಿ ಮಾಡಿಕೊಟ್ಟವರು ರವಿಶಂಕರ್. ಅವ್ರನ್ನ ಇವತ್ತು ಸಹ ಈ ಮೂರು ಜನ ಗುರುಗಳನ್ನ ಊಟ ಮಾಡ್ಬೇಕಾದ್ರೆ ನೆನ್ಸ್ಕೋತೀನಿ ನಾನು. ಇವ್ರ ಮೂರು ಜನ ಇಲ್ಲ ಅಂದ್ರೆ ನಾ ಫೋಟೋಗ್ರಫಿ ಬರ್ತಾ ಇರ್ಲಿಲ್ಲ, ಒಂದು ರೆಕಗ್ನೈಸ್ಡ್ ಆಗಕ್ಕಾಯ್ತು.
0: ಹೌದು, ಈಗ ನಿಮ್ಮ ಈಗಿನ ಒಂದು ಮಟ್ಟವನ್ನ ನೆನೆಸ್ಕೊಳ್ಳೋದಾದ್ರೆ ಈ ಮೂರು ಜನರು ಸಹ ನಿಮಗೆ ಒಂದು ಭದ್ರವಾದ ಅಡಿಪಾಯವನ್ನೇ ಹಾಕೊಟ್ಟಿದ್ದಾರೆ ಅಂತ ಹೇಳ್ಬೋದು.
1: ನಿಜ ನಿಜ, ಭದ್ರವಾದ ಅಡಿಪಾಯಗಳನ್ನೇ ಹಾಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಾಗಿರ್ಬೋದು ಎಲ್ಲೇ ನಾವು ಒಂದು ಕಾಂಪಿಟೇಷನ್ ಅಂತ ಫೋಟೋಗಳನ್ನ ಹಾಕಕ್ಕೆ ಪ್ರಮುಖ ಕಾರಣ ರವಿಶಂಕರ್. ಈ ತರ ಇದೆ ಕಣ ಹಾಕು ಅಂತ ಎಲ್ಲ ಹೇಳಿ ತಾಲೂಕಲ್ಲಿ ಒಬ್ಬ ಒಂದು ಕುಗ್ರಾಮ ಜಕ್ಕಳ್ಳಿ ಗ್ರಾಮದಿಂದ ಒಂದು ಛಾಯಾಚಿತ್ರಣಗಳನ್ನ ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡಕ್ಕೆ ಪ್ರಮುಖ ಕಾರಣಕರ್ತರಾದವರು ಜಿ ಎಸ್ ರವಿಶಂಕರ್. ಅವರಿಂದಾನೇ ನನಗೆ ಎಲ್ಲಾ ರೀತಿಯ ಪ್ರೇರಣೆ ಸಿಕ್ಕಿದ್ದು. ಈಗ ನಾವು ಹೋಗ್ಬೇಕು ಅಂತಂದ್ರೆ ಒಬ್ರು ದಾರಿ ದೀಪ ಬೇಕು ಸರ್, ದಾರಿ ತೋರ್ಸೋರ್ ಬೇಕು ಇಂಪಾರ್ಟೆಂಟ್.
0: ಹೌದು,
1: ನಮ್ಮಲ್ಲಿ ಎಷ್ಟೇ ಅಗಾಧವಾದ ಶಕ್ತಿ ಇರೋ ಸಹ ದಾರಿ ತೋರ್ಸೋರು ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಕೆಲಸನ ಅವರು ಸೂಕ್ಷ್ಮವಾಗಿ ಮಾಡ್ತಾರೆ.
0: ಸರ್, ನೀವು ಯಾವೆಲ್ಲ ರೀತಿಯ ಛಾಯಾಗ್ರಹಣವನ್ನ ಕಲ್ತಿದ್ದೀರಾ, ಹಾಗೂ ಪ್ರಸ್ತುತ ಯಾವೆಲ್ಲ ಪ್ರಕಾರದ ಒಂದು ಛಾಯಾಗ್ರಹಣವನ್ನ ಮಾಡ್ತಿದ್ದೀರಾ?
1: ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ರೀತಿ ಛಾಯಾಗ್ರಹಣ ಮಾಡ್ತೀನಿ. ಈಗ ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತೀನಿ, ಸ್ಟುಡಿಯೋ ಬಿಸ್ನೆಸ್ ಮಾಡ್ತೀನಿ, ವನ್ಯಜೀವಿ ಛಾಯಾಚಿತ್ರ ತೆಗಿತೀನಿ, ಪತ್ರಿಕೋದ್ಯಮ ಛಾಯಾಚಿತ್ರ ತೆಗಿತೀನಿ. ನನ್ಗೆ ಏನು ಸಮಾಜದ ನ್ಯೂನತೆಗಳಿರ್ತವೆ ಆ ಎಲ್ಲಾ ಛಾಯಾಚಿತ್ರಗಳನ್ನ

0: ಅದ್ರಲ್ಲಿ ಬಂದ್ರೆ ಫಸ್ಟ್ ನಾನು ವನ್ಯಜೀವಿ ಛಾಯಾಚಿತ್ರಣ ಮಾನವ ಸಂಘರ್ಷದ ಫೋಟೋ ಹೇಳ್ಬೇಕು ಅಂತಂದ್ರೆ 2013 ನಮ್ಮ ಅಣ್ಣನ ಮದುವೆ ಆಯ್ತದೆ. ಅದಾದ ಮೂರೇ ದಿನಕ್ಕೆ ನಮ್ಮ ಅತ್ತಿಗೆ ಮನೆಗೆ ಒಂದು ಚಿರತೆ ಬಂದು ಮನೆ ಒಳಗಡೆ ನುಸುಳ್ಕತ್ತದೆ, ಅಂದ್ರೆ ಏನ್ ಬೆಳ್ತೂರು ಗ್ರಾಮದಲ್ಲಿ. ಆ ಟೈಮಲ್ಲಿ ನಾನು ಶಾಂತಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಣ್ಣ ಮದುವೆ ಅಲ್ವಾ, ರಜಾ ಹಾಕೊಂಡಿರ್ತೀವಿ. ಆ ಸಂದರ್ಭದಲ್ಲಿ ಏನಾಯ್ತು, D90 ಕ್ಯಾಮ್ರಾ ಹೊಸ ತಗೊಂಡಿರ್ತಾರೆ ನಮ್ಮ ಬಾಸು. ಆ ಕ್ಯಾಮ್ರಾ ಎತ್ಕೊಂಡು ಫೋಟೋ ಕೊಡ್ತೀನಿ, ಫೋಟೋ ತೆಗಿಯಕ್ಕೆ ಹೋಗಿ. ಆ ಸನ್ನಿವೇಶ ಹೆಂಗಿರ್ತದೆ, ಮನೆ ಒಳಗಡೆ ಚಿರತೆ ಇದೆ, ಸಾವಿರಾರು ಜನ ನಿಂತವ್ರೆ, ಆ ಫೋಟೋ ತೆಗಿಬೇಕಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಆ ಟೈಮಲ್ಲಿ ಹೋಗಿ ನೋಡ್ತೀವಿ, ಅಲ್ಲೊಂದು ಆ ಚಿರತೆ ಮನೆ ಒಳಗಡೆ ಇರ್ತದೆ, ಒಬ್ರು ಏನ್ ಮಾಡ್ತಾರೆ, ಮನೆ ಮೇಲೆ ಬಂದು ಒಂದಂಚು ಜನ ಹಿಂಗೆ ತೆಗಿತಾರೆ. ಅದಿಷ್ಟು ಸಡನ್ ಆಗಿ ಆರ್ಡರ್ ಆಫ್ ಸೆಕೆಂಡ್ ಮೇಲೆ ಜರಿರೋಂತ ನೆಗೆದು ಅಲ್ಲಿ ಮೇಲಿದ್ದವ್ರಿಗೆ ಇಬ್ರಿಗ ಹೊಡೆದು ಕೆಳಗಡೆ ಬಿದ್ದು ಮತ್ತೆ ಸುಮಾರು ಕಡೆ ಓಡಾಡ್ತದೆ. ಆ ಟೈಮಲ್ಲಿ ನಾನು ಹುಡುಗ ಅಲ್ಲ, ಆದ್ರೆ ನಾನು ಹಿಂದೆ ಓಡ್ತಾನೆ ಇದ್ದೆ. ಸಖತ್ ಓಡಿದ್ವಿ ಅವತ್ತಿನ ದಿನದಲ್ಲಿ. ಆಗ ಒಂದು ಕೊಟ್ಟಿಗೆ ಹೋಗಿ ಒಂದು ಆ ಚಿರತೆ ಅಲ್ಲಿ ಸೇರ್ಕೊಳ್ತದೆ, ಓಡಿ ಓಡಿ ಸುಸ್ತಾಗಿ ಒಂದು ಕೊಟ್ಟಿಗೆ ಹೋಗಿ ಸೇರ್ಕೊಳ್ತದೆ. ಈ ಭಾಗದಲ್ಲಿ ಇನ್ನೊಬ್ಬ ನಾನು ಚಿರತೆಗೆ ಎದುರುವಾಗಿ ನಾನು ನಿಂತಿದ್ದೀನಿ, ಇನ್ನೊಬ್ಬ ನನ್ನ ಎಡಭಾಗದಲ್ಲಿ ಒಬ್ಬ ಒಂದು 300 ಡಿಸ್ಟೆನ್ಸ್ ಅಲ್ಲಿ ಅವ್ನು ನಿಂತವನೆ. ನಾನು ಚಿರತೆ ನೇರವಾಗಿ ಹಿಂದಡೆ ಇದ್ದೀನಿ, ನೇರವಾಗಿದ್ದೀನಿ. ಅವನೇ ಮಾಡ್ತಾನೆ, ಹಿಂಗೆ ಕಲ್ಲು ಹೊಡಿತಾನೆ ಚಿರತೆ. ಚಿರತೆ ಆ ಕಲ್ಲಿನ ಸೌಂಡ್ ಡೈರೆಕ್ಟ್ ಆಗಿ ಬಂದು ಅವನಿಗೆ ಅಟ್ಯಾಕ್ ಮಾಡ್ತದೆ. ಅವನೇ ಏನ್ ಮಾಡ್ತಾನೆ, ಹಿಡಿದು ಕೆಳಗಡೆ ಹಿಂಗೆ ಚಿರತೆ ಮನಗಿಸಿ ಮತ್ತೆ ಎಸಿತಾನೆ
1: ಚಿರತೆನೇ.
0: ಆ ಛಾಯಾಚಿತ್ರ 3 ಫೋಟೋ ತೆಗೆದಿದೆ. ಸ್ವಲ್ಪ ಫೋಟೋ ಔಟ್ ಆಫ್ ಫೋಕಸ್ ಆಗಿತ್ತು, ಆದ್ರೂ ನನಗೆ ತುಂಬಾ ಖುಷಿ ಕೊಟ್ಟಂತ ಚಿತ್ರ. ಆ ಟೈಮಲ್ಲಿ ಎಸಿತಾನೆ ಆ 3 ತೆಗೆದ ಮೇಲೆ ಮತ್ತೆ ಓಡ್ತೀವಿ ಚಿರತೆ. ಹಿಂದೆನೆ ಓಡ್ತೀವಿ. ನಮ್ ತಾತ ಆ ಕಡೆ ಅಜ್ಜಿ ಮನೆಯಿಂದ ಆ ಕಡೆ ಬರ್ತಾ ಇರ್ತಾರೆ. ಅದು ನಮ್ಮ ಏನ್ ಬೀಳ್ತಾರೆ, ನಮ್ಮ ಅಜ್ಜಿ ಮನೆ, ನಮ್ಮ ತಾಯಿ ಸ್ವಂತ ತಾಯಿ ಮನೆ, ನಮ್ಮ ತಾಯಿ ಅದೇ ಊರಿಂದ ನಮ್ಮ ಅಣ್ಣಿಗೆ ಹೆಣ್ಣು ತಂದಿರೋದು. ಆಗ ನಮ್ಮ ತಾತ ಆ ಕಡೆಯಿಂದ ಬರ್ತಾ ಇರ್ತಾರೆ, ನಾನು ಚಿರತೆ ಬರ್ತಾ ಇದೆ ಈ ಕಡೆ ಬಾ ಈ ಕಡೆ ಬಾ ಅಂತ. ನಮ್ಮ ತಾತ ಹಂಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಅವ್ರೇನ್ ಮಾಡ್ತಾರೆ ಸೈಡ್ ಹೋಯ್ತಾರೆ. ಚಿರತೆ ಹಂಗೆ ಅದೇ ಸೈಡಲ್ಲಿ ಬಂದು ಅವಳಿಗೆ ಅಟ್ಯಾಕ್ ಮಾಡ್ತದೆ. ಆ ಅಟ್ಯಾಕ್ ಮಾಡೋಕೆ ಹೋದಾಗ ನಾನು ಕಿರ್ಚ್ಕೊಂಡು ಓಡೋಯ್ತೀನಿ. ಓಡೋದಾಗ ಆ ಚಿರತೆ ಅಟ್ಯಾಕ್ ಮಾಡಿತ್ತಲ್ಲ, ಒಟ್ಟು ಒಂದು ಹೋಗಿ ಬಾತ್ರೂಮ್ ಸೇರ್ಕೊಳ್ತದೆ. ಆ ನಮ್ಮ ಮನೆಯವರೆಲ್ಲ ನನ್ನ ಸಕ್ಕ ದೂಷಿಸ್ತಾರೆ, ಯಾಕೆ ಅಂದ್ರೆ ತಾತನ್ಗೆ ಚಿರತೆ ಕಸ್ತಾ ಇದ್ರು ಫೋಟೋ ತೆಗಿಯಕ್ ಹೋಗೋನು ಇವನು ಅನ್ಕೊಂಡು ಇಡೀ ಫ್ಯಾಮಿಲಿ ನನ್ನನ್ನ ದೂಷಿಸ್ತಿದೆ.
1: ಅಂದ್ರೆ ಆ ಸಂದರ್ಭದಲ್ಲೂ ನಿಮ್ಗೆ ಫೋಟೋಗ್ರಫಿ ಮೇಲೆ
0: ಆ ತಾತನ್ನ ಹಿಂಗೆತ್ತಿ ಒಂದ್ 4 ಜನ ಓಡ್ ಬರ್ತಾರೆ, ಅವ್ರನ್ನ ಹಿಡಿಸ್ಬಿಟ್ಟು ರಕ್ತ ಬರ್ತಾ ಇರ್ತದ ನಮ್ ತಾತನ ಕೈಯಲ್ಲಿ ಇಲ್ಲಿ. ಅದನ್ನ 4 ಫೋಟೋ ತಕೊಂಡು ಆಮೇಲೆ ಅವ್ರ ಆಂಬುಲೆನ್ಸ್ ಹತ್ತಿ ಕಳಿಸ್ತಾರೆ ಅವರು. ನಾನ್ ಚಿರತೆಯಿಂದ ಓಡ್ತಾನೆ ಇದ್ದೀನಿ. ಆಮೇಲೆ ಹೋಗಿ ಒಂದ್ ಟಾಯ್ಲೆಟ್ ರೂಮ್ ಅಲ್ಲಿ ಸೇರ್ಕೊಳ್ತದೆ ಮಂಜು ಅನ್ನೋರ್ ಮನೆ. ಒಂದ್ ಟಾಯ್ಲೆಟ್ ರೂಮ್ ಅಲ್ಲಿ ಸೇರ್ಕೊಂಡಾಗ ಶಾರ್ಪ್ ಶೂಟರ್ ಬಂದು ಮೇಲ್ಗಡೆಯಿಂದ ಅದಕ್ಕೆ ಟ್ರಾಂಕ್ಲೈಸ್ ಮಾಡ್ತಾರೆ. ಆ ಟೈಮಲ್ಲಿ ಒಂದು 3-4 ಜನ ಫೋಟೋಗ್ರಫರ್ಸ್ ಪ್ರೆಸ್ ಫೋಟೋಗ್ರಫರ್ಸ್ಗಳಂತೂ 3-4 ಜನ ಇರ್ತಾರೆ. ಆಗ ತೆಗೆದಂತ ಒಂದು ಛಾಯಾಚಿತ್ರನ ನಮ್ಮ ಬಾಸು ಇಂಥವ್ರು ಕೊಡು ಅಂತ ಹೇಳಿರ್ತಾರೆ, ಹೆಸರು ಬೇಡ, ಇಂಥವ್ರು ಕೊಡು ಅಂತ ಹೇಳಿರ್ತಾರೆ. ಅವ್ರಿಗೆ ಕೊಡ್ತೀನಿ ನಾನು. ಮಾರನೇ ದಿನ ನನ್ನ ಹೆಸರಿಲ್ಲ,
1: ನಿಮ್ಮ ಹೆಸರೇ ಇಲ್ಲ ಅಲ್ಲಿ
0: ಆ ಫೋಟೋದಲ್ಲಿ. ನನ್ನ ಹೆಸರಿಲ್ಲ, ಅವ್ರು
1: ಹಾಕ್ಸ್ಕೊಂಡಿರ್ತಾರೆ.
0: ಹೆಸರಿತ್ತು ಅರ್ಧ ಪೇಜ್ ಬಂದಿರ್ತದ ಅದು ಕನ್ನಡ ಪ್ರಭಾದಲ್ಲೇನೋ ಅರ್ಧ ಪೇಜ್ ಬಂದಿರ್ತದೆ. ಅವ್ರ ಹೆಸರು ಹಾಕೊಂಡಿರ್ತಾರೆ. ನಾನು ನಮ್ಮ ಬಾಸ್ ಜೊತೆ ಗಲಾಟೆ ಮಾಡ್ತೀನಿ, ಇಲ್ಲ ನಿಮ್ಮ ಹೆಸರು ಹಾಕ್ಬೇಕು, ಇಲ್ಲ ನನ್ನ ಹೆಸರು ಹಾಕ್ಬೇಕು,
1: ಹೌದು
0: ಇಬ್ಬರ ಹೆಸರನ್ನು ಹಾಕಿಲ್ವಲ್ಲ ಅಂತ 15 ದಿನ ಗಲಾಟೆ ಮಾಡಿ ನಾ ಸ್ಟುಡಿಯೋ ಹೋಗಲ್ಲ. ನಮ್ಮ ತಾತನ ಜೊತೆ ಆಸ್ಪತ್ರೆಯಲ್ಲಿ ಹೊಡ್ಕೊಬಿಡ್ತೀನಿ. ಆಮೇಲೆ ನಮ್ಮ ತಾತ ಬೋದು, ಇಲ್ಲ ಅವೆಲ್ಲ ಕಾಮನ್ ಹೋಗು ಅಂತ ಹೇಳಿ ಅವರು ಆಮೇಲೆ ಕನ್ವಿನ್ಸ್ ಆಗಿ ನಂದ ಪತ್ರಿಕೆ ಬಾ, ನಿನ್ಗೆ ಅವಕಾಶ ಇದೆ, ಮುಂದೆ ನೀನು ಪತ್ರಿಕೋದ್ಯಮದಲ್ಲಿ ಬೆಳಿಬೋದು ಕಣಂತೆ ಬಾ ಅಂತ ಹೇಳಿ. ನಮ್ಮ ಗುರುಗಳು ಒಂದು ರೀತಿಯಲ್ಲಿ ನನ್ಗೆ ಸ್ವಲ್ಪ ಕೋಪ ಇರ್ತದೆ, ಏನಕ್ಕೆ ಅಂದ್ರೆ ನೀವು ಹೇಳಿದ್ದಾನೆ ಅವ್ರು ಕೊಟ್ಟಿರೋದು ಅಂತ ಹೇಳಿ ನನ್ಗೆ ಕೋಪ ಇತ್ತು. ಆದ್ರೆ ನಮ್ ಗುರುಗಳು ಇಲ್ಲ ಬಾ, ನಿಂಗೆ ಇನ್ನೂ ಅವಕಾಶಗಳಿದೆ ಬಾ ಅಂತ ಹೇಳಿ ಮನದಾನ ಅವತ್ತು ಮತ್ತೆ ಕರೆದು ಸ್ಟುಡಿಯೋದಲ್ಲಿ 1 ವರ್ಷ ಕೆಲಸ ಮಾಡಕ್ ಅವಕಾಶ ಕೊಡ್ತಾರೆ. ಆಗ ಯೋಚನೆ ಮಾಡಿದ್ದೆ ನಾನು ಕ್ಯಾಮ್ರಾ ತಗೋಬೇಕು ಅಂತ. ನಮ್ ತಂದೆ ರಿಟೈರ್ಡ್ ಆದಾಗ ಆ ಒಂದು ಕ್ಯಾಮ್ರಾ ಬೇಕೇ ಬೇಕು ಅಂತೇಳಿ ಬಲವಂತ ಮಾಡಿ ಕ್ಯಾಮ್ರಾ ತರಿಸ್ಕೊಳ್ತೀನಿ. ತಗ್ಸ್ಕೊಂಡ ಆಮೇಲೆ ಸ್ಟುಡಿಯೋದಲ್ಲಿ ಇದ್ರೆ ನಾನು ಎಲ್ಲೂ ಹೊರಗಡೆ ಓಡಾಡಕ್ ಆಗಲ್ಲ ಅಂತ ಹೇಳಿ ನನ್ನ ಸ್ವಂತ ಸ್ಟುಡಿಯೋ ಆಮೇಲೆ ಮಾಡ್ತೀನಿ. ಅವತ್ತು ಮನದಾನ ನನ್ನ ಕರೆದು ಬಾ ನಿಂಗೆ ಅವಕಾಶಗಳಿದೆ ಅಂತ ಹೇಳ್ದೋಗಿದ್ದೀರೆ
1: ಈ
0: ಕಡೆ ಸಪೋರ್ಟ್ ನೀವು ಮಾಡ್ಲಿಲ್ಲ ಅಂತ ಹೇಳಿ ಆತರ ನನ್ಗೆ ಆಗ ಅದೇ ಮೆಂಟಾಲಿಟಿ ಇದ್ದಿದ್ದು. ನಾವು ತೆಗ್ದಿರೋ ಫೋಟೋ ಬೇರೆ ಯಾರು ಹೆಸರು ಬೇಜಾರಾಗಲ್ವ ನಮ್ಗೆ. ಆತರ ಆದಾಗ ನಮ್ಮ ಮನದಾಣ ಅವರು ಇಲ್ಲ ಬಾ ನಿಂಗೆ ಅವಕಾಶ ಇದೆ, ಇನ್ನು ಮುಂದೆ ಅವಕಾಶ ಇದೆ ಅಂತ ಹೇಳಿ ಕರ್ಸ್ಕೊಂಡು ಮತ್ತೆ ಸ್ಟುಡಿಯೋದಲ್ಲಿ ಕೆಲಸ ಕೊಟ್ಟು

0: ಮತ್ತೆ ಕಂಟಿನ್ಯೂಟಿ ಮಾಡ್ತೀವಿ, ಒಂದು ವರ್ಷ ಕೆಲಸ ಮಾಡ್ತೀನಿ ನಾವು. 2014 ನನ್ನ ಸ್ವಂತ ವೃತ್ತಿನ ನಾನು ಪ್ರಾರಂಭ ಮಾಡ್ತೀನಿ, ಅಂದ್ರೆ ಸ್ಟುಡಿಯೋ ಮಾಡಿ ಆಮೇಲೆ ವೃತ್ತಿ ಪ್ರಾರಂಭ
1: ಮಾಡ್ತೀನಿ.
0: ಅದಾದ್ಮೇಲೆ ಪತ್ರಿಕೋದ್ಯಮಗಳು ಹುಡಿಕೊಂಡು ಬಂದು ಮಂಜು ಕೋಟೆಯವರು ಆಂದೋಲನ, ಮಂಜು ಕೋಟೆಯವರು ಆಂದೋಲನ ಕೊಡಿಸ್ರು. ಅದಾದ್ಮೇಲೆ ಅದೊಂದು 3-4 ವರ್ಷ ಕೋಟೆ ತಾಲೂಕಿನ ವಿಶೇಷವಾದ ಛಾಯಾಚಿತ್ರಗಳನ್ನ ತೆಗೆದು ತೆಗೆದು ನಾನು ಕೊಡ್ತಾ ಇದ್ದೆ. 3 ಬಾರಿ ಕಂಟಿನ್ಯೂಟಿ ಆಗಿ ಕಬಿನಿ ಡ್ಯಾಮ್ ತುಂಬಿದಂತ 10 ವರ್ಷದಲ್ಲಿ ಕಂಟಿನ್ಯೂ ಆಗಿ 5 ವರ್ಷ ನಾನೇ ಫಸ್ಟ್ ತೆಗೆದಿರೋ ಫೋಟೋಗಳು. ಆ ಒಂದು ಕಬಿನಿ ಡ್ಯಾಮ್ ನೀರು ಬಿಡೋದು, 4 ಗೇಟ್ಗಳ ಮುಖಾಂತರ ನೀರು ಬಿಡೋದನ್ನ ಫಸ್ಟ್ ಟೈಮ್ ತೆಗೆದೆ. ಇದು ನನಗೊಂದು ಖುಷಿ ಸಂದೇಶ.
1: ಸರಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದರೆ ಸಾಮಾನ್ಯವಾಗಿ ಸುಂದರ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಈ ಚಿತ್ರಗಳನ್ನು ತೆಗೆಯೋದಂಥದ್ದು ಸರ್ವೇ ಸಾಮಾನ್ಯ. ಆದರೆ ಮಾನವ ವನ್ಯಜೀವಿ ಸಂಘರ್ಷದಂತಹ ಒಂದು ಕಠಿಣ ಚಿತ್ರಗಳನ್ನು, ಕಠಿಣ ವಿಷಯಗಳನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಛಾಯಾಗ್ರಹಣಕ್ಕೆ ಈ ಒಂದು ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನು?
0: ಸರ್, ಆ್ಯಕ್ಚುಲಿ ಇವಾಗ ಛಾಯಾಗ್ರಹಣ ಅಂತ ಅಂದರೆ ಬಂದಾಗ ಕೈಯಲ್ಲಿ ಕ್ಯಾಮ್ರಾ ಇರಬೇಕು, ಒಳ್ಳೊಳ್ಳೆ ಫೋಟೋ ತೆಗಿಬೇಕು, ಇದು ಸರ್ವಸಾಮಾನ್ಯ.
1: ಹೌದು,
0: ನಮ್ಮಲ್ಲಿ ಅಗಾಧವಾದ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಬ್ಯಾಕ್ ವಾಟ್ರು ಎಲ್ಲ ಇದೆ.
1: ಹೌದು,
0: ಹಾಗಾಗಿ ನಾನು ವೈಲ್ಡ್ ಲೈಫ್ನ ಆಯ್ಕೆ ಮಾಡ್ಕೊಂತ ಬಂದೆ. ಹೇಳ್ದಲ್ಲ, ಇದು ಒಂದು
1: ಪ್ರಮುಖ
0: ಘಟ್ಟ ಆಯಿತು. ಪತ್ರಿಕೋದ್ಯಮಕ್ಕೆ ಬೇಗ ಬರಬೇಕು ಅಂತಂದ್ರೆ ಇವುಗಳು ಮುಖ್ಯ. ವನ್ಯಜೀವಿ ಛಾಯಾಚಿತ್ರಣಗಳು, ಮಾನವ ಸಂಘರ್ಷದ ಛಾಯಾಚಿತ್ರಗಳು, ಇಂಥವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ನಾವೆಲ್ಲ ಏನ್ ಮಾಡ್ತಿದ್ವಿ, ಈಗೆಲ್ಲೋ ಹುಲಿ ಬಂದ್ಬಿಟ್ಟಿದೆ ಅಂತ ಅಂದ್ರೆ ಬೆಳಗಿನ ಜಾವ 6 ಗಂಟೆಗೆ ಹೋಗಿ ಹುಲಿ ಹತ್ರ ನಿಂತ್ಕೊತಾ ಇದ್ವಿ, ಅಂದ್ರೆ ಆ ಜಾಗದಲ್ಲಿ ಇರ್ತಾ ಇದ್ವಿ. ಇಂಥ ಕಡೆ ಹುಲಿ ಇದೆ, ಇಂಥ ಕಡೆ 6 ಗಂಟೆ, ಬೆಳಿಗ್ಗೆ 5 ಗಂಟೆ ಎದ್ದು ಬೈಕಲ್ಲಿ ಸುಮ್ಮನೆ ಹೋಗ್ತಾ ಇರೋದೆ ಸರ್. ಹುಲಿ ಐತೇನ ಅಲ್ಲಿ ಊಟ ಬಿಡುವೆ. ಈಗ 2017 ಇರ್ಬೇಕು, ಅಂತರಸ್ ಅಂತೇಳಿ ಒಂದು ಹುಲಿ ಬಂದಿತ್ತು. ಆಗ ಆ ಹುಲಿ ಛಾಯಾಚಿತ್ರ ತೆಗೆಯೋಣ ಸ್ಟುಡಿಯೋ ಆಗಿತ್ತಲ್ಲ, ಅಲ್ಲಿಗೆ ಹೋದ್ವಿ. ಹೋದಾಗ ಬೆಳಗಿನ ಜಾವ 6 ಗಂಟೆ ಸರ್, ಒಂದು ಕಟ್ ಕಟ್ ಕಟ್ ಕಟ್ ಅಂತ ಸೌಂಡ್ ಮಾಡ್ತಾ ಇದೆ. ನಾವೆಲ್ಲ ತಮಾಷೆ ಮಾಡ್ಕೊಂಡು ಒಂದು 3-4 ಜನ ಇದ್ವಿ, ತಮಾಷೆ ಮಾಡ್ಕೊಂಡೆಲ್ಲ ಇಲ್ಲಿ ಹುಲಿ ಇಡ್ಬೇಕೇನೋ ಕಣೋ ಹಂಗೆ ಹಿಂಗೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು, ಇದು ಇನ್ನೊಬ್ಬ ಅನ್ನೋದು ಏ ಮರ ತೆರೀತಾ ಇರೋದು ಅಂತ ಅನ್ಕೊಂಡು ಸೌಂಡು
1: ಬರೀ ಸೌಂಡ್
0: ಸೌಂಡ್ ಬರ್ತಾ ಇತ್ತಲ್ಲ ಅಂತ ನೋಟು. ಬೆಳಗಿನ ಜಾವ ಯಾರು ಬರ್ತಾರೆ 6 ಗಂಟೆಗೆ ಅಂತ ಹಿಂಗೆ ಚರ್ಚೆಗಳನ್ನ ಮಾಡ್ತಾ ಹೋಯ್ತಾ ಇದ್ವಿ. ಅಷ್ಟೇಕ್ಲೇ ಒಂದು 9 ಗಂಟೆ ಆಯಿತು, ಡಿಪಾರ್ಟ್ಮೆಂಟ್ ಅವ್ರು ಆಲ್ರೆಡಿ ಬಂದು ಅರಣ್ಯ ಇಲಾಖೆಯವರು ಹುಲಿ ಹುಡುಕ್ತಾ ಇದ್ರು. ನಾವು ಹಂಗೆ ಅವ್ರ ಜೊತೆಗೆ ಇರ್ತಿದ್ವಿ. ಇದ್ದಾಗ ಒಂದು 3 ಗಂಟೆ ಸಮಯಕ್ಕೆ ಅದೇ ಜಾಗದಲ್ಲಿ ಹುಲಿ ಇದೆ, ಅದೇ ಜಾಗದಲ್ಲಿ ಹುಲಿ ಇದೆ. ಹಾಗೇನಾಯ್ತು, ನಾವು ಎಲ್ಲರೂ ಅಲರ್ಟ್ ಆದ್ವಿ. ನಾವು ಬೆಳಿಗ್ಗೆ ಹೋಗಿ ಅದೇ ಜಾಗದಲ್ಲಿ ಏನೋ ಹೋಗಿದ್ವಿ, ಅಲ್ಲೇ ಹೋಗಿ ಆಟ ಆಡ್ಕೊಂಡು ಬಂದಿದ್ವಿ. ನಾವು ಈ ಕಡೆ ಬಂದ ಮೇಲೆ ಅದೇ ಜಾಗದಲ್ಲಿ ಹುಲಿ ಇದೆ ಅಂತ ಸ್ವಲ್ಪ ಆತಂಕ ಒಳಗಾದ್ವಿ. ಆಗ ನಮ್ಮ ಏನ್ ಕ್ಯಾಪ್ಟನ್ ಅಭಿಮನ್ಯು ಇದಾನೆ, ಅದ್ರ ಮಾವತ ವಸಂತ್ ಅವರು ಎಲ್ಲ ಬಂದು, ಆನೆ ಅರ್ಜುನ ಆನೆ ಮತ್ತೆ ಒಂದು ಈ ಕಡೆ ಅಭಿಮನ್ಯು ಎಲ್ಲ ಆನೆಗಳು ಬಂತು. ಬಂದು ಆ ಕ್ಯಾಪ್ಚರ್ ಮಾಡಂತ ಅಕ್ರಮ ಅವರು ಶಾಪ್ ಶೂಟರ್ ಆದ ಅದರ ಮೇಲೆ ಕುಂತ್ಕೊಂಡು ಹುಲಿಗೆ ನೇರವಾಗಿ ಅರವಳಿಕೆ ಚುಚ್ಚುಮದ್ದು ಹೊಡೆಯೋದನ್ನ ಒಂದು ಫೋಟೋ ತೆಗೆದ್ರು. ಅವರು ಗನ್ನಿಂದ ಅರವಳಿಕೆ ಚುಚ್ಚುಮದ್ದು ಹೋಗೋದು ಒಂದು ಫೋಟೋ ನನ್ನ ಕ್ಯಾಮ್ರಾದಲ್ಲಿ ಸರ್ ಹಿಡಿದೆ. ಅದೇ ಸಂದರ್ಭದಲ್ಲಿ ನಮ್ಮ ಮಾದೇಸ್ವಾಮಿ ಅಂತ ಒಬ್ರಿದ್ರು ಕೊರೋನಾ ಪ್ರೆಸ್ ಅವರು, ಅವ್ರನ್ನ ನೀನು ಹುಲಿ ಎಲ್ಲಿ ಬರ್ತದ ನೋಡ್ಕೊಂತ, ಅವ್ನು ಮರ ಹತ್ತಿದ್ರೆ ಚೆನ್ನಾಗಿ ನೀ ಮೇಲ್ ಕೂತ್ಕೋ, ನಾ ಎಲ್ಲ ಹೋಗುತ್ತೆ ನೋಡ್ಕೊಂಡು ನಮ್ಗೆ ಹೇಳು, ಗೈಡೆನ್ಸ್ ಮಾಡು ಯಾವ ಕಡೆ ತೀರಿಕೊಂಡಿದೆ ಅಂತ. ಈ ತರ ಎಲ್ಲ ನಮ್ಮ ಹುಡುಗ ಬುದ್ಧಿಯಲ್ಲಿ ಚೇಷ್ಟೆಗಳನ್ನ ಮಾಡ್ಕೊಂಡು ಒಳ್ಳೆ ಫೋಟೋಗಳನ್ನೆಲ್ಲ ತೆಗಿತಾ ಬಂದ್ವಿ. ಅದಾದ್ಮೇಲೆ ನೂಲುಕುಪ್ಪೆ ಸಿ ಹತ್ರ ಬೆಳಗಿನ ಜಾವ ಹೋಗಿದ್ವಿ. ಆಗ್ಲೂ ಅಭಿಮನ್ಯು, ಅರ್ಜುನ ಮತ್ತೆ ಇನ್ನೊಂದು 2-3 ಆನೆಗಳನ್ನ ಕರೆಸಿದ್ರು. ಹುಲಿ ಬಂದಿದೆ ಬನ್ನಿ ಅಂತ. ಅಲ್ಲೋಗಿ ನೋಡಿದ್ವಾಗ ಹುಲಿ ಇಲ್ಲ, ಹಂದಿಗಳು ಓಡ್ಬರ್ತಾ ಇದೆ.
1: ಹಂದಿಗಳು
0: ಹೆಜ್ಜೆ ಗುರುತೆ ಎಲ್ಲ ಇದೆ, ಹುಲಿದ ಹೆಜ್ಜೆ ಗುರುತೆ ಎಲ್ಲ ಇದೆ, ಇದೆ ಬನ್ನಿ ಅಂತ ಎಲ್ಲರೂ ಹೇಳ್ಬಿಟ್ರು. ನಾವು ಹೊರಟೋಗ್ಬಿಟ್ವಿ, ಜನ ಎಲ್ಲ ತುಂಬಾ 10,000 ಜನ ಹುಲಿ ಅಂದ್ರೆ ನೋಗುತ್ತಲ್ಲ ನಿಮ್ಗೆ, ಎಲ್ಲ ಬಂದ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಆನೆಗಳು ಹಿಂಗ್ ಒಳಗಡೆ ಓದ್ಕೊಳ್ಳೆ ಹುಲಿಗಳು ಬಂದ್ರು, ನೇಣಾಡ್ಕೊಂಡ್ ಬಂದಿದ್ವಿ. ಆ ತರ ಸನ್ನಿವೇಶಗಳೆಲ್ಲ ಇದೆ.
1: ಅಂದ್ರೆ ಅಲ್ಲಿ ಹುಲಿ ಇರ್ಲಿಲ್ಲ,
0: ಹುಲಿ ಇರ್ಲಿಲ್ಲ ಅಲ್ಲಿ, ಅಂದ್ರೆ ಹುಲಿ ಪಾಸ್ ಆಗ್ಬಿಟ್ಟಿತ್ತು,
1: ಮುಂದೆ ಹೋಗಿತ್ತು.
0: ಆ ತರ ಆಯ್ತು. ಇನ್ನ 8, 9, 10, 15 ಹುಲಿ ಕಾರ್ಯಾಚರಣೆಯಲ್ಲಿ ನಮ್ಮ ಗುರುಗಳ ಜೊತೆ ಕೆಲಸ ಮಾಡಿದ್ದೀನಿ. ಈ ವರ್ಷ ಅಂತೂ ತುಂಬಾನೇ ಮಾಡಿದ್ದೀನಿ. ಈಗ ಕಳೆದ ಬಾರಿ ಬಂಡೀಪುರದಲ್ಲಿ ಆಯ್ತಲ್ಲ, ಅದರಲ್ಲಿ ಮಹೇಂದ್ರ ಮಾವುತ ಒಬ್ಬ ಮಲ್ಲಿಕಾರ್ಜುನ್ ಅಂತ ಇದ್ದಾನೆ, ಅವನು ಹುಲಿ ಮರಿಗಳನ್ನ ಬೆಣ್ಗೆರೆಯಲ್ಲಿ ಹುಲಿ ಅಟ್ಯಾಕ್ ಆಯ್ತಲ್ಲ, ಆ ಟೈಮಲ್ಲಿ ತಾಯಿ ಮತ್ತೆ ಹುಲಿ ಮರಿಗಳಿದ್ದು

0: ಛಾಯಾ ಚಿತ್ರ ತೆಗಿಬೇಕು ಬೆಳಗಿನ ಜಾವ 6 ಗಂಟೆಗೆ ವಿಷಯ ಗೊತ್ತಾಯ್ತು ನಂಗೆ, ಹುಲಿ ಇದೆ ಬನ್ನಿ ಅಂತ. ಬೆಳಗಿನ ಜಾವ 6 ಗಂಟೆಲಿ ಹೋಗಿದ್ದೆ, ಅದು ಆನೆ ಕಾರಿಡಾರ್ ಅದು.
1: ಹೌದೌದು,
0: ಬೆಳಗಿನ ಜಾವ ಬೈಕೇ ತಗೊಂಡು ಹೊರಟೋಗ್ಬಿಟ್ಟೆ. ಅಲ್ಲಿ ರಿಸ್ಟಿಂಕ್ಷನ್ ಏರಿಯಾ ಹುಲಿ ಕಾರ್ಯಾಚರಣೆ ಅಂತ ಮಾಡೋಕ್ ಬಂದಾಗ ರಿಸ್ಟಿಂಕ್ಷನ್ ಏರಿಯಾ, ಆ ಟೈಮಲ್ಲಿ ಅವನು ಒಳಗಡೆ ಹೋಗವನೆ, ಒಂದು ಪೊದೆಯಲ್ಲಿ ಜೆ ಸಿ ಬಿ ಮುಳ್ಳಂದಿ ಗೂಡು ಇರ್ತದಲ್ಲ, ಅದ್ರ ಒಳಗಡೆ ಹೋಗಿ ಹುಲಿ ಮರಿಗಳೆಲ್ಲ ಸೇರ್ಕೊಬಿಟ್ಟಿದೆ. ತಾಯಿನ ಹಿಡ್ದು ಬಿಟ್ಟ ಅವ್ರೆ, ಇನ್ನು 4 ಮರಿ ಹಿಡಿಬೇಕು.
1: ಹೌದು,
0: ಇಡಿಲೇಬೇಕು. ಅರಣ್ಯ ಇಲಾಖೆದವರು ತಾಯಿ ಹಿಡಿದ ಮೇಲೆ ಮಡಿನ ಇಡಿಲೇಬೇಕು, ಅವ್ರದ್ದು ಕರ್ತವ್ಯ ಅದು. 3 ಮಡಿ ಸಿಕ್ಕಿದೆ, ಇನ್ನೊಂದ್ ಮಡಿ ಸಿಕ್ಕಿಲ್ಲ. ಅದೇನ್ ಮಾಡಿದೆ, ಏನು ಮುಳ್ಳಂದಿ ಗುಹೆ ಇದೆಯಲ್ಲ, ಅವ್ರ ಒಳಗಡೆ ಸುಮ್ಮ ಹೋಗ್ತಾನೆ ಇದೆ. ಮಲ್ಲಿಕಾರ್ಜುನ ಮಿಲಿಟರಿಗಳು ಹೋಗ್ತಾರಲ್ಲ, ಆ ತರ ತೇಳ್ಕೊಂಡು ತೇಳ್ಕೊಂಡು ಹೋಗಿ ಆ ಮರಿನ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊ ಬರ್ತಾರದ ಒಂದು ಚಿತ್ರ. ಅದ್ರ ಜೊತೆಗೆ ACF ಪರಮೇಶ್ವರ್ ಇವರೆಲ್ಲರೂ ಒಂದು ಬರ್ತಾ ಇರೋದನ್ನ ಒಂದೆರಡು ಛಾಯಾಚಿತ್ರನ ತೆಗೆದಿದ್ದೀನಿ. ಅದು ನಮ್ಮ ಪತ್ರಿಕೆಗಳಲ್ಲಿ ನಂಗೆ ತುಂಬಾ ಖುಷಿ ಕೊಟ್ಟಂತ ಫೋಟೋಗಳವೆಲ್ಲ ಈ ತರದ್ದು. ಆಮೇಲೆ ಎಲ್ಲಿ ಎಲ್ಲಿ ಕಾರ್ಯಾಚರಣೆ ಆಗುತ್ತೆ ಆ ಜಾಗಕ್ಕೆಲ್ಲ ನಾವು ವಾಲಂಟ್ರಿ ಆಗಿ ನಾವು ಹೋಗ್ತೀವಿ.
1: ಯಾರಾದ್ರೂ ಕರಿಬೇಕು ಇದ್ ಮಾಡ್ಬೇಕು ಅನ್ನಂತ ಉದ್ದೇಶಗಳು ಏನೂ ಇಲ್ಲ,
0: ಏನು ಉದ್ದೇಶ ಇಲ್ಲ. ನಮ್ಗೆ ಛಾಯಾಗ್ರಹಣ ನಮ್ಮ ಪತ್ರಿಕೋದ್ಯಮದ ಧರ್ಮ ಅದು, ನಾವು ಹೋಗ್ಲೇಬೇಕಲ್ಲ.
1: ಹೌದು,
0: ಅದ್ರಲ್ಲಿ ಏನು ನಮ್ಗೆ ಒಂದು ಖುಷಿ ಸಿಗುತ್ತೆ. ಆಮೇಲೆ ಒಂದು ಮಾದಾಪುರದಲ್ಲಿ ಒಂದ್ಸರಿ 2019 ಮೆಡಿಕಲ್ ಗುಡ್ಡ ಇದೆಯಲ್ಲ, ಅಲ್ಲಿ ಒಂದು ಆನೆಗಳು ಬಂದೊಟ್ಟಿದೆ. ಆಗ್ಲೂ ಹಂಗೇನೆ ಹಿಂಗೆ ಮಧುಸೂದನ್ ನಾನು ಎಲ್ಲ ಹೋಗಿದ್ವಿ. ಹೋಗಿದಾಗ ಆನೆ ಏನ್ ಮಾಡ್ತು, ಮೆದೆಯನ್ನ ಹಿಂಗೆ ಎತ್ತೆಸಿತಾ ಇದೆ,
1: ಎಸಿತಿತ್ತು.
0: ಆ ಫೋಟೋ ತೆಗೆದಿದ್ವಿ. ಆಮೇಲೆ ನುಗುಲಿಯ ಆನೆ ಕಾಲ್ಗೆ ಬಲೆ ಸಿಗಾಕಿತ್ತು ಆ ಟೈಮಲ್ಲಿ, ಅದು ನುಗು ಡ್ಯಾಮ್ ಒಳಗಡೆನೆ ಇತ್ತು. ಅದು ಇದನ್ನ ಸೇವ್ ಮಾಡಕ್ ರಕ್ಷಣೆ ಮಾಡಕ್ ಹೋದಾಗ ಒಬ್ಬ ಸ್ವಿಮ್ಮರ್ ಏನ್ ಮಾಡ್ತಾನೆ, ಬೋಟಿಂದ ಹಿಂಗೆ ಕೆಳಗಡೆ ಬಿದ್ದಾಗ ಇಲ್ಲಿ ಬೋಟು, ಈ ಕಡೆ ಅವನು, ಈ ಕಡೆ ಆನೆ, ಇಷ್ಟುದು ಸೇರಿಸಿ ಒಂದು ಫೋಟೋ ತೆಗೆದಿದ್ದೀನಿ.
1: 3 ಒಂದರಲ್ಲೇ
0: ಕವರ್ ಆಗಿದೆ. ಈ ತರದ ಹಲವಾರು ಚಿತ್ರಗಳು ಅಂದ್ರೆ ಆ ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ತೆಗೆದಿರ್ತೀವಿ, ಅಲ್ಲಿ ಏನಿರ್ತದೆ ನಮ್ಗೆ ಏನು ಗೊತ್ತಿರಲ್ಲ. ಒಂದು ಸಿಸ್ಟಮ್ ಹಾಕೊಂಡು ನಾನು ಕುಡುಕ್ತಾ ಬಂದಾಗ ಅವೆಲ್ಲವೂ ಇಂಥ ಫೋಟೋಗಳು ತೆಗೆದಿದೀವಲ್ಲ ಅನ್ನೋದು ಒಂದು ಹೆಗ್ಗಳಿಕೆ ನಮ್ಗೆ
1: ಅಂತ ಒಂದು ಸಂದರ್ಭದಲ್ಲಿ ಖುಷಿಯಾಗುತ್ತೆ. ಸರಿ, ಕಾಲ ಬದಲಾದಂತೆ ಈಗ ನಿಮ್ಮ ಕೆಲಸದಲ್ಲಿ ಆಗಿರುವಂತಹ ಮುಖ್ಯ ಬದಲಾವಣೆಗಳೇನು? ಈಗ ಡಿಜಿಟಲ್ ಉಪಕರಣಗಳ ಬಳಕೆ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅದರ ಬಗ್ಗೆ ತಿಳಿಸೋದಾದ್ರೆ,
0: ಮೊದಲು ಕಾಂಪಿಟೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು ಸರ್. ಈಗ ಏನಾಗಿದೆ, AI, ಮೊಬೈಲ್ ಕ್ಯಾಮ್ರಾ,
1: ಹೌದು,
0: ಎಲ್ಲವೂ ಬಂದ್ಬಿಟ್ಟು ತುಂಬಾ ಅವನತಿ ಆದಿನ ಹಿಡಿತಾ ಇದೆ ಸರ್. ನಮ್ಮ ಫೋಟೋಗ್ರಫಿಗೆ ಮೊದಲು ಪಾಸ್ಪೋರ್ಟ್ ತೆಗೆಸ್ಬೇಕು ಅಂತಂದ್ರೆ ಸ್ಟುಡಿಯೋ ಬರ್ತಾ ಇರುತ್ತೆ.
1: ಹೌದು,
0: ಈಗ ಮೊದಲು ಒಂದು 10 ಜನ ಬರ್ತಿದ್ರು, ಒಂದು ದಿನಕ್ಕೆ ಈಗ ಒಬ್ರು ಇಬ್ರು ಬರೋದು ಕಷ್ಟ ಆಗಿದೆ ಸರ್. ನಮ್ಮ ಸಂಘ ಸಂಸ್ಥೆಗಳೆಲ್ಲ ಈಗ ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಮೊಬೈಲಲ್ಲಿ ತಗೊಳ್ತಾರೆ. ಆಮೇಲೆ ಇದು ಗ್ರಾಮ ಪಂಚಾಯತಿ ಮನೆ ಫೋಟೋಸ್ಗಳೆಲ್ಲಾನು ಅವರೇ ಮೊಬೈಲಲ್ಲಿ ತಗೊಳ್ತಾ ಇದ್ದಾರೆ. ಇವೆಲ್ಲವೂ ನಮ್ಮ ಫೋಟೋಗ್ರಾಫರ್ಸ್ಗಳಿಗೆ ಒರ್ತಾ ಬಿದ್ದಿದೆ ಸರ್. ನಮ್ಮ ಜೀವನನೇ ಫೋಟೋಗ್ರಫಿಲಿ ಕಳೀತಾ ಇದ್ದೀವಿ. ಅದು ಎಲ್ಲ ಏನಾಗಿದೆ, ಈಗ ಯಾವುದೋ ನಮ್ಮ ಸ್ಟುಡಿಯೋಗೆ ಬಂದರೆ ಲೈಟ್ ಹಾಕಿ ಫೋಟೋ ತೆಗೆಯೋದು ಎಲ್ಲವನ್ನು ಮಾಡ್ತಿದ್ವಿ. ಈಗ ಹೆಂಗೋ ಒಂದು ಫೋಟೋ ಸಿಕ್ಕರೆ ಸಾಕು ಅನ್ನೋ ಒಂದು ಭ್ರಮೆಗೆ ಜನನೂ ಬಂದಿದ್ದಾರೆ, ಅಕ್ಸೆಪ್ಟ್ ಮಾಡೋಂಥ ಸಂಸ್ಥೆಗಳು ಬಂದ್ಬಿಟ್ಟಿದ್ವಿ. ಅದು ಸ್ವಲ್ಪ ಕಡಿಮೆ ಆಗಬೇಕು ಸರ್, ಯಾಕಂದ್ರೆ ಒಬ್ಬ ಫೋಟೋಗ್ರಫರ್ ಬದುಕಬೇಕು ಅಂದ್ರೆ ಇವೆಲ್ಲವೂ ಇಂಪಾರ್ಟೆಂಟ್ ಆಗಿತ್ತು ಸರ್.
1: ಹೌದು, ಯಾಕೆಂದ್ರೆ ಅದನ್ನೇ ನಂಬಿಕೊಂಡು ವೃತ್ತಿಯನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ರೀತಿ ಒಂದಷ್ಟು ಮುಂದಿನ ದಿನಗಳಲ್ಲಿ ಬದಲಾವಣೆ, ಪ್ರಸ್ತುತ ದಿನಗಳಲ್ಲೂ ಸಹ ಬದಲಾವಣೆಗಳಾಗಿದೆ,
0: ತುಂಬಾ ಆಗಿದೆ ಸರ್. AI ಫೋಟೋಸ್ ಬಂದಾದ್ಮೇಲೆ ಜನಗಳು ಅದಕ್ಕೆ ಮಾರೋಗ್ತಾ ಇದ್ದಾರೆ. ವಾಸ್ತವ ನಾನು ಇದ್ದೀನಿ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ, AI ನನ್ನ ಸೌಂದರ್ಯನ ಹೆಚ್ಚಿಸ್ತದೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ವಿನಃ ವಾಸ್ತವತೆ ಏನು ಅನ್ನೋದನ್ನ ಯಾರು ಅನಲೈಸ್ ಮಾಡ್ತಾ ಇಲ್ಲ.
1: ಹೌದು,
0: ಆಮೇಲೆ ಸರ್ಕಾರಗಳು ಅವುಗಳನ್ನ ಕಡಿವಾಣ ಹಾಕಿ ಫೋಟೋಗ್ರಾಫರ್ಸ್ಗಳಿಗೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನ್ ಸಲ್ಬೇಕು ಅದನ್ನ ಸ್ವಲ್ಪ ಅವರು ಗಮನ ಹರಿಸ್ಬೇಕು ಸರ್. ಈಗ ವೃತ್ತಿ ನಮ್ಕಂಡೆ ತಾನೆ ನಾವೆಲ್ಲ ಜೀವನ ಮಾಡೋದು.
1: ಹೌದು,
0: ಈ ಒಂದು ಸ್ಟುಡಿಯೋಗೆ 4 ಜನ ಬಂದ್ರೆ ಸರ್ ನಾವು ಫೋಟೋಗ್ರಫಿ ಮಾಡಲಿ ಊಟ ಮಾಡೋಕ್ಕಾಗಲ್ಲ.
1: ಹೌದು,
0: ನಾವೆಲ್ಲ ಅದರಲ್ಲೇ ಊಟ ಮಾಡ್ತಾ ಇರೋದು. ಹಾಗಾಗಿ ಅದನ್ನ ಸ್ವಲ್ಪ ಕಡಿವಾಣ ಹಾಕ್ಬೇಕು ಸರ್. ನೈಜ ಛಾಯಾಚಿತ್ರಣಗಳು ತುಂಬಾ ಬೆಲೆ ಕೊಡೋದು ತುಂಬಾ ಒಳ್ಳೇದು ಸರ್.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಅದ್ಭುತ ಛಾಯಾಗ್ರಾಹಕರು ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣಕಾರರ ವೃತ್ತಿ ಸಂತೃಪ್ತಿಯ ಕುರಿತು ವೃತ್ತಿಪರ ಛಾಯಾಗ್ರಾಹಕರು ಹಾಗೂ ಪ್ರತಿನಿಧಿ ಪತ್ರಿಕೆಯ ವರದಿಗಾರರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾಗಿರುವ ಜಕ್ಕಹಳ್ಳಿ ಗ್ರಾಮದ ಶ್ರೀಯುತ ಮುರಳೀಧರ್ ಜೀರವರ ಜೊತೆಗಿನ ವೃತ್ತಿ ಸಂತೃಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ

0: ಇವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 22 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 25 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಸೇಠ್ ಬೆಳಿಗ್ಗೆ 10:00-1:00 ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಲಭ್ಯವಿರುತ್ತಾರೆ, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಮಿಸ್ಟರ್ ರಾಜು ವಾಗ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರೀತಿಯ ಚಿನ್ನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಈ ಕುಣಿಯುವ ಕಪ್ಪೆಯ ವೈಜ್ಞಾನಿಕ ಹೆಸರು ಮೈಗ್ರಿಕಲಸ್. ಇದನ್ನು ಸಾಮಾನ್ಯವಾಗಿ ಕೊಟ್ಟಿಗರ್ ಡ್ಯಾನ್ಸಿಂಗ್ ಫ್ರಾಗ್ ಅಥವಾ ಕೊಟ್ಟಿಗರ್ ಟೂರೆಂಟ್ ಕಪ್ಪೆ ಎಂದು ಕರೆಯಲಾಗುತ್ತದೆ. ಇದು ಮೆಕ್ಸಿ ಕ್ಲಾಸಿಡೇರ್ ಕುಟುಂಬಕ್ಕೆ ಸೇರಿದ ಪ್ರಭೇದವಾಗಿದೆ. ಈ ಕುಣಿಯುವ ಕಪ್ಪೆಗಳನ್ನು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಅತಿ ಹೆಚ್ಚು ಕಾಣಬಹುದು. ಗಂಡು ಮೈಗ್ರಿಕ್

0: ಲೆಸ್. ಕಪ್ಪೆಗಳು 2.2 ರಿಂದ 2.4 ಸೆಂಟಿಮೀಟರ್ ಮತ್ತು ಹೆಣ್ಣು 2.8 ರಿಂದ 3.3 ಸೆಂಟಿಮೀಟರ್ ಉದ್ದ ಬೆಳೆಯುತ್ತವೆ. ಇವುಗಳ ದೇಹದ ಬಣ್ಣ ಬೂದು, ಹಳದಿ ಮತ್ತು ಮಣ್ಣಿನ ಬಣ್ಣದ ತರಹವಿದ್ದು, ಇವುಗಳ ಹಿಂದಿನ ಕಾಲುಗಳ ಮೇಲೆ ಗಾಢ ಬಣ್ಣದ ಪಟ್ಟೆಗಳಿರುತ್ತವೆ. ಇವು ಸಣ್ಣ ಸಣ್ಣ ಜೀವಿಗಳಾದ ಜೀರುಂಡೆಗಳನ್ನು, ಜೇಡಗಳನ್ನು, ಹಸಿರು ಎರೆಹುಳುಗಳನ್ನು ಹಾಗೂ ವಿವಿಧ ಬಗೆಯ ಕೀಟಗಳನ್ನು ತಿನ್ನುತ್ತವೆ. ಇಲ್ಲಿ ಒಂದು ಗಂಡು ಕಪ್ಪೆಯು ತನ್ನ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ಮತ್ತೊಂದು ಗಂಡು ಕಪ್ಪೆ ಬರದಂತೆ ವಿವಿಧ ರೀತಿಯ ಶಿಳ್ಳೆ ತರಹ ಧ್ವನಿಗಳನ್ನು ಮಾಡಿ ಬೇರೆ ಗಂಡುಗಳಿಗೆ ಇದು ನನ್ನ ಜಾಗ, ಇಲ್ಲಿ ನೀವು ಬರಬಾರದು ಎಂದು ಸೂಚನೆ ನೀಡುತ್ತದೆ. ಅಪ್ಪಿತಪ್ಪಿಯು ಇನ್ನೊಂದು ಗಂಡು ಕಪ್ಪೆಯು ಅದರ ಜಾಗದಲ್ಲಿ ಹೋದರೆ ಅದನ್ನು ತನ್ನ ಕಾಲಿನಿಂದ ಒದ್ದಿ ಓಡಿಸುತ್ತದೆ. ಒಳೆಗಳ ಬಳಿ ಕಂಡುಬರುವ ಈ ಕುಣಿಯುವ ಕಪ್ಪೆಗಳು ಸಂಗಾತಿಯನ್ನು ಆಕರ್ಷಿಸಲು ವಿಶಿಷ್ಟವಾಗಿ ಕುಣಿದು ಪ್ರದರ್ಶನವನ್ನು ಮಾಡುತ್ತವೆ. ಈ ಗಂಡು ಕಪ್ಪೆಗಳು ತಮ್ಮ ಹಿಂಗಾಲುಗಳನ್ನು ವಿಸ್ತರಿಸುತ್ತಾ ಮತ್ತು ಕಾಲ್ಬೆರಳುಗಳ ನಡುವೆ ಇರುವ ತೆಳುವಾದ ಚರ್ಮವನ್ನು ಅಗಲಿಸಿ ಗಾಳಿಯಲ್ಲಿ ಅಲುಗಾಡಿಸಿ ಕುಣಿಯುತ್ತವೆ. ಇವು ಕಾಲನೆತ್ತಿ ಕುಣಿಯುವುದರಿಂದ ಈ ಜಾತಿಯ ಕಪ್ಪೆಗಳಿಗೆ ಕುಣಿಯುವ ಕಪ್ಪೆ ಎಂದು ಹೆಸರು ಬಂದಿದೆ. ಹೆಣ್ಣು ಕಪ್ಪೆ ಆಕರ್ಷಣೆಗೆ ಒಳಗಾದ ಮೇಲೆ ಗಂಡು ಅದರ ಬೆನ್ನಿನಲ್ಲಿ ಏರಿ ಕುಳಿತುಕೊಳ್ಳುತ್ತದೆ. ಆಗ ಹೆಣ್ಣು ಗಂಡು ಕಪ್ಪೆಯನ್ನು ತನ್ನ ಬೆನ್ನ ಮೇಲೆ ಅತ್ತಿಸಿಕೊಂಡು ನೀರು ಹರಿಯುವ ಜಾಗದಲ್ಲಿ ಒಂದು ತೆಗ್ಗನ್ನು ತೋಡಿ ಅದರಲ್ಲಿ ಮೊಟ್ಟೆಯನ್ನು ಇಡುತ್ತವೆ. ಅದೇ ಸಮಯದಲ್ಲಿ ಗಂಡು ತನ್ನ ವೀರ್ಯವನ್ನು ಮೊಟ್ಟೆಗಳ ಮೇಲೆ ಬಿಡುಗಡೆ ಮಾಡುತ್ತವೆ. ಮೊಟ್ಟೆಗಳು ಫಲವತ್ತತೆಯನ್ನು ಹೊಂದಿ ಸ್ವಲ್ಪ ದಿನಗಳ ನಂತರ ಮರಿಗಳಲ್ಲಿ ಹೊರಬರುತ್ತವೆ. ಇವುಗಳ ಜೀವಿತ ಅವಧಿ 10 ರಿಂದ 15 ವರ್ಷ. ಈ ಕಪ್ಪೆಗಳು ಕಾಡುಗಳಲ್ಲಿ ವೇಗವಾಗಿ ಹರಿಯುವ ಹೊಳೆಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಆವಾಸ ಸ್ಥಾನದ ನಷ್ಟದಿಂದ ಈ ಜಾತಿಯ ಕಪ್ಪೆಗಳು ಬೆದರಿಕೆಗೆ ಒಳಗಾಗುತ್ತವೆ. ಸೊಳ್ಳೆ ಮೀನುಗಳು, ಭೂಬಳಕೆಯ ಬದಲಾವಣೆ, ತಾಪಮಾನ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸ, ಪ್ರವಾಹ ಮತ್ತು ಹೆಚ್ಚುವರಿ ಮಳೆ, ಸಾಂಕ್ರಾಮಿಕ ರೋಗಗಳು, ನೀರಿನ ಮಾಲಿನ್ಯ, ಬೆಳಕಿನ ಮಾಲಿನ್ಯ ಮತ್ತು ಅಣೆಕಟ್ಟಿನಂತಹ ಮೂಲಸೌಕರ್ಯ ಯೋಜನೆಗಳಂತಹ ಆಕ್ರಮಣಕಾರಿ ಪ್ರಭೇದಗಳಿಂದಲೂ ಇವು ಬೆದರಿಕೆಯಲ್ಲಿವೆ. ಹಾಗಾದರೆ ಇವ ಸಂರಕ್ಷಣಾ ಸ್ಥಿತಿಯನ್ನು ನೋಡುವುದಾದರೆ, ಮೌಲ್ಯಮಾಪನ ಮಾಡಿದಾಗ ಈ ಕುಣಿಯುವ ಕಪ್ಪೆ ಕುಲಕ್ಕೆ ಸೇರಿದ 24 ಜಾತಿಯ ಕಪ್ಪೆಗಳಲ್ಲಿ 2 ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿವೆ ಮತ್ತು 15 ಅಳಿವಿನಂಚಿನಲ್ಲಿವೆ ಎಂದು ಕಂಡುಬಂದಿವೆ. ಆಹಾರ ಸರಪಳಿಯಲ್ಲಿ ಕಪ್ಪೆಗಳು ಮೌಲ್ಯಯುತವಾಗಿವೆ ಮತ್ತು ಪರಿಸರ ಸೇವೆಗಳನ್ನು ಸಹ ಒದಗಿಸುತ್ತವೆ. ಇವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಮನುಷ್ಯರಾದ ನಾವು ರಕ್ಷಿಸಬೇಕಿದೆ. ಆದರೆ ಜಾಗತಿಕವಾಗಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತದೆ. ಉಭಯ ಪ್ರಾಣಿಗಳಲ್ಲಿ 41%ಕ್ಕಿಂತ ಹೆಚ್ಚು ಜಾತಿಗಳು ಅಳಿವಿನಂಚಿನಲ್ಲಿವೆ ಎಂದು ಇತ್ತೀಚಿನ ಮೌಲ್ಯಮಾಪನವು ತಿಳಿಸಿದೆ. ಭಾರತದಲ್ಲಿ ಒಟ್ಟು 426 ಪ್ರಭೇದಗಳು, 139 ಅಂತಾರಾಷ್ಟ್ರೀಯ ಒಕ್ಕೂಟದಲ್ಲಿ ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿರುವ ಅಥವಾ ಇಲ್ಲದಿರುವ ದುರ್ಬಲ ಎಂದು ವರ್ಗೀಕರಿಸಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ 64 ಜಾತಿಯ ಉಭಯಚರಗಳು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಪಟ್ಟಿಯಲ್ಲಿವೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಹೇಳ್ತಾ ಇರಿ, ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ

0: ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಹಂಕಾರ ಮುರಿದು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಹಂಕಾರ ಮುರಿದು ಕರುಣಾಮಯಿಯಾಗಿ ನೆಲೆ ನಿಂತ ತಿರುಮಲ ಶ್ರೀನಿವಾಸ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶ್ವೇತವರಹ ಕಲ್ಪದ 28ನೆಯ ಕಲಿಯುಗದ ಆರಂಭದಲ್ಲಿ ಗಂಗಾ ತೀರದಲ್ಲಿ ಕಶ್ಯಪಾದಿ ಮುನಿಗಳು ಯಾಗವೊಂದನ್ನು ಸಂಕಲ್ಪಿಸಿದರು. ಯಾಗದ ಫಲವನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ಅರ್ಪಿಸಬೇಕೆಂಬ ಪರೀಕ್ಷೆಗಾಗಿ ಭೃಗು ಮಹರ್ಷಿಗಳನ್ನು ನಿಯೋಜಿಸಲಾಗಿತ್ತು. ಮಹಾ ತಪಸ್ವಿಯಾಗಿದ್ದರು. ತನ್ನ ಪಾದದಲ್ಲಿದ್ದ ಮೂರನೆಯ ಕಣ್ಣಿನಿಂದಾಗಿ ಭೃಗು ಮಹರ್ಷಿಗೆ ಅಪಾರ ಅಹಂಕಾರವಿತ್ತು. ಸತ್ಯಲೋಕ ಮತ್ತು ಕೈಲಾಸದಲ್ಲಿ ತನಗೆ ಸೂಕ್ತ ಆಧಾರ ಸಿಗಲಿಲ್ಲವೆಂಬ ಸಿಟ್ಟಿನಿಂದ ಅವರು ವೈಕುಂಠಕ್ಕೆ ಧಾವಿಸಿದರು.

ವೈಕುಂಠದಲ್ಲಿ ಶ್ರೀ ಮನ್ನಾರಾಯಣನು ಶೇಷ ಶಯನದ ಮೇಲೆ ಯೋಗ ನಿದ್ರೆಯಲ್ಲಿದ್ದ. ಬಂದ ಅತಿಥಿಯನ್ನು ಸತ್ಕರಿಸಲಿಲ್ಲವೆಂಬ ಆಕ್ರೋಶದಿಂದ ಭೃಗುಮುನಿ ನೇರವಾಗಿ ನಾರಾಯಣನ ವಂಶಸ್ಥಳಕ್ಕೆ ಕಾಲಿನಿಂದ ಒದ್ದರು. ಮಹಾವಿಷ್ಣುವಿನ ಹೃದಯವು ತಾಯಿ ಮಹಾಲಕ್ಷ್ಮಿಯ ಶಾಶ್ವತ ನಿವಾಸ. ಶ್ರೀ ಹರಿ ಸಿಟ್ಟಿಗೇಳುವ ಬದಲು ಶಾಂತ ಚಿತ್ತದಿಂದ ಎದ್ದು ನಿಂತು, ಮುನಿ ಶ್ರೇಷ್ಠರೇ, ವಜ್ರದಂತಿರುವ ನನ್ನ ಎದೆ ತಾಗಿ ನಿಮ್ಮ ಕೋಮಲ ಪಾದಗಳಿಗೆ ನೋವಾಯಿತೆ ಎಂದು ಪಾದವನ್ನೊತ್ತಿದ. ಆ ಮೃದ ಸ್ಪರ್ಶದಲ್ಲೇ ಮುನಿಯ ಪಾದದಲ್ಲಿದ್ದ ಅಹಂಕಾರದ ಕಣ್ಣು ಕರಗಿ ಜ್ಞಾನೋದಯವಾಯಿತು. ಆದರೆ ತನ್ನ ನೆಲೆಗೆ ಆದ ಅಪಮಾನವನ್ನು ಪತಿ ಕ್ಷಮಿಸಿದ್ದನ್ನು ಕಂಡು ಲಕ್ಷ್ಮೀದೇವಿಗೆ ತೀವ್ರ ನೋವಾಯಿತು. ವೈಕುಂಠ ತೊರೆದು ಭೂಲೋಕದ ಕೊಲ್ಲಾಪುರಕ್ಕೆ ತೆರಳಿ ತಪಸ್ಸಿಗೆ ಕುಳಿತಳು. ಲಕ್ಷ್ಮಿಯ ವಿರಹ ತಾಳಲಾರದ ನಾರಾಯಣನು ಶ್ರೀನಿವಾಸನಾಗಿ ದೇವಿಗೆ ಇಳಿದು ಶೇಷಾಚಲ ಬೆಟ್ಟದ ಹುತ್ತ ಒಂದರಲ್ಲಿ ಧ್ಯಾನಸ್ಥನಾದ. ಅವನ ಹಸಿವನ್ನು ನೀಗಿಸಲು ಬ್ರಹ್ಮ ಶಿವ ಹಸು ಕರುಗಳಾಗಿ ಬಂದು ಪ್ರತಿದಿನ ಹುತ್ತಕ್ಕೆ ಆಳನೆರೆಯುತ್ತಿದ್ದರು. ಇದನ್ನು ಕಂಡ ಗೋಪಾಲಕನು ಹಸುವಿಗೆ ಕೊಡಲಿಯಿಂದ ಒಡೆಯಲು ಹೋದಾಗ ಹಸುವನ್ನು ರಕ್ಷಿಸಲು ಹೊರಬಂದ ಶ್ರೀನಿವಾಸನ ಹಣೆಗೆ ಏಟು ಬಿದ್ದಿತು. ಇಂದಿನ ಜನ್ಮದ ಯಶೋದೆಯಾಗಿದ್ದ ಹೊಕುಳ ದೇವಿಯು ತಾಯಿಯಾಗಿ ಆತನಿಗೆ ಆಶ್ರಯವಿತ್ತು. ಗಾಯಕ್ಕೆ ಪಚ್ಚ ಕರ್ಪೂರ ಕಸ್ತೂರಿಯ ಲೇಪನ ಮಾಡಿದಳು. ಆ ಗಾಯದ ಶಮನಕ್ಕಾಗಿ ಹಚ್ಚಿದ ಪವಿತ್ರ ಲೇಪನವೇ ಇಂದಿಗೂ ಆತನ ಅಣೆಯ ಮೇಲೆ ಬೆಳಗುವ ತಿರುನಾಮ. ಮುಂದೆ ಶ್ವೇತಯುಗದ ವೇದವತಿಯೇ ಆಕಾಶ ರಾಜನ ಮಗಳಾಗಿ ಪದ್ಮಾವತಿ ಎಂಬ ಹೆಸರಿನಲ್ಲಿ ಅವತರಿಸಿದ್ದಳು. ಶ್ರೀನಿವಾಸನು ಪದ್ಮಾವತಿಯನ್ನು ವರಿಸಲು ನಿರ್ಧರಿಸಿ ವಿವಾಹದ ವೆಚ್ಚಕ್ಕಾಗಿ ಬ್ರಹ್ಮ ಶಿವ ಮತ್ತು ಸೂರ್ಯಚಂದ್ರರ ಸಾಕ್ಷಿಯಾಗಿ ಕುಬೇರನಿಂದ 1,11,00,000 ಸುವರ್ಣ ನಾಣ್ಯಗಳನ್ನು ಸಾಲವಾಗಿ ಪಡೆದ. ಕಲಿಯುಗದ ಅಂತ್ಯದವರೆಗೂ ಈ ಸಾಲದ ಬಡ್ಡಿಯನ್ನು ಮಾತ್ರ ತೀರಿಸುತ್ತೇನೆ ಎಂಬ ಕರಾರಿನೊಂದಿಗೆ ಕಲ್ಯಾಣ ನೆರವೇರಿತು. ಭಕ್ತರು ತಿರುಪತಿಯ ಹುಂಡಿಗೆ ಅರ್ಪಿಸುವ ಕಾಣಿಕೆಯು ಈ ಸಾಲದ ಬಡ್ಡಿಯನ್ನು ತೀರಿಸುವ ಸಂಕೇತವಾಯಿತು. ವಿವಾಹದ ಬಳಿಕ ಕೊಲ್ಲಾಪುರದಿಂದ ಲಕ್ಷ್ಮಿಯು ಅಲ್ಲಿಗೆ ಆಗಮಿಸಿದಾಗ ಇಬ್ಬರು ಜಗನ್ಮಾತೆಯರಿಗೆ ಸಮಾನ ಗೌರವ ನೀಡಲು ಮತ್ತು ಕಲಿಯುಗದ ಭಕ್ತರನ್ನು ಸದಾ ರಕ್ಷಿಸಲು ಶ್ರೀನಿವಾಸನು ಶಿಲಾರೂಪಿಯಾಗಿ ನೆಲೆನಿಂತ. ತನ್ನ ಎದೆಯ ಬಲಭಾಗದಲ್ಲಿ ಲಕ್ಷ್ಮಿಯನ್ನು, ಎಡಭಾಗದಲ್ಲಿ ಪದ್ಮಾವತಿಯನ್ನು ಶಾಶ್ವತವಾಗಿ ನೆಲೆಗೊಳಿಸಿದ. ಮನುಷ್ಯನಲ್ಲಿ ಅಹಂಕಾರ ಮತ್ತು ಕ್ಷಣಿಕ ಕೋಪ ಮನೆ ಮಾಡಿದರೆ ಎಂತಹ ತಪಸ್ವಿಯು ದಾರಿ ತಪ್ಪುತ್ತಾನೆ? ಅದೇ ಕ್ಷಮೆ ಮತ್ತು ವಿನಯವಿದ್ದರೆ ಎಂತಹ ಬಿಕ್ಕಟ್ಟು ಲೋಕ ಕಲ್ಯಾಣದ ದೈವಲೀಲೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದಕ್ಕೆ ತಿರುಪತಿ ಶ್ರೀನಿವಾಸನ ಅವತಾರವೇ ಪರಮಸಾಕ್ಷಿ. ಸಾಕ್ಷಾತ್ ಭಗವಂತನೇ ಮನುಷ್ಯನಾಗಿ ಭೂಮಿಗೆ ಬಂದಾಗ ಲೌಕಿಕ ಕಷ್ಟಗಳನ್ನು, ಸಾಲದ ಹೊಣೆಯನ್ನು ಎದುರಿಸಬೇಕಾಯಿತು. ಕಷ್ಟಗಳು ಮಾನವ ಜೀವನದ ಸಹಜ ಪ್ರಕ್ರಿಯೆ. ಅದರಿಂದ ಪಲಾಯನ ಮಾಡದೆ ಬಂದ ಕಷ್ಟಗಳನ್ನು ಎದುರಿಸಿ ನೀಗಿಸಿಕೊಳ್ಳಬೇಕು. ನಾವು ತಿರುಪತಿಯ ಹುಂಡಿಗೆ ಹಾಕುವ ಹಣವು ಕೇವಲ ಕಾಣಿಕೆಯಲ್ಲ. ಬದುಕಿನಲ್ಲಿ ಭಗವಂತ ನಮಗೆ ಕೊಟ್ಟ ಅನುಗ್ರಹಕ್ಕೆ ನಾವು ಸಮರ್ಪಿಸುವ ಕೃತಜ್ಞತೆಯ ಸಂಕೇತ. ಇದರ ಜೊತೆ ಜೊತೆಗೆ ಕಷ್ಟದಲ್ಲಿರುವವರಿಗೆ, ನಮ್ಮ ಸುತ್ತಲೂ ಸಹಾಯದ ಅಗತ್ಯವಿರುವವರಿಗೆ ಆ ದುಡ್ಡು ವಿನಿಯೋಗವಾದರೆ ಅದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ. ನಾವು ಭಕ್ತಿಯಿಂದ ಹಾಕುವ ಒಂದು ನಮಸ್ಕಾರ ಕೂಡ ದೇವರಿಗೆ ತಲುಪುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಹಂಕಾರ ಮರಿದು ಕರುಣಾಮಯಿಯಾಗಿ ನೆಲೆನಿಂತ ತಿರುಮಲ ಶ್ರೀನಿವಾಸ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ, ನವದೆಹಲಿಗೆ ವಿವಿಧ ರಾಷ್ಟ್ರಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026ಕ್ಕೆ ಚಾಲನೆ. ಹಾಗೂ ಯುಎಸ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರಿನಾ ಸಬಲೆಂಕಾ, ಎರೆನಾ ರೆಬಾನಿಕಾ ಲಗ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ರಷ್ಯಾ ಯುಕ್ರೇನ್ ಸಂಘರ್ಷ, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ, ವ್ಯಾಪಾರ ಸಂಬಂಧಗಳು ಮತ್ತು ಇಂಧನ ಸಹಕಾರದಂತಹ ವಿಷಯಗಳು ಮಾತುಕತೆ ವೇಳೆ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ನಾಳೆಯಿಂದ ಆರಂಭವಾಗಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಭೇಟಿಯು ಮಹತ್ವದ್ದಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಶೃಂಗಸಭೆಯಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಹಾಗೂ ಅಭಿವೃದ್ಧಿಶೀಲ ರಾಷ್ಟಗಳು ಭಾಗವಹಿಸಲಿವೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಮತ್ತು ಉಗಾಂಡಾ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೋ ನವದೆಹಲಿಗೆ ಆಗಮಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಕೇಂದ್ರ ಸಚಿವ ಜಯಂತ್ ಸಿಂಗ್ ಸ್ವಾಗತಿಸಿದರು. ಇದೇ ವೇಳೆ ಶೃಂಗಸಭೆಯಲ್ಲಿ ಭಾಗವಹಿಸಲು ನೈಜೀರಿಯಾ ವಿದೇಶಾಂಗ ಸಚಿವೆ ಬಿಯಾಂಕಾ ಒಡುಮೆಗ್ವು ಮತ್ತು ಉರುಗ್ವೆ ವಿದೇಶಾಂಗ ಸಚಿವ ಮಾರಿಯೋ ಲುಬೆಟ್ಕಿನ್ ಕೂಡ ರಾಷ್ಟ್ರ ರಾಜಧಾನಿಗೆ ಆಗಮಿಸಿದ್ದಾರೆ. ಮಾರಿಯೋ ಲುಬೆಟ್ಕಿನ್ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಲ್ಯಾಟಿನ್ ಅಮೆರಿಕನ್ ಮತ್ತು ಕೆರಿಬಿಯನ್ ರಾಷ್ಟಗಳ ಸಮುದಾಯವನ್ನು ಪ್ರತಿನಿಧಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳು ತಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಉದ್ಯೋಗ, ಸಂಪತ್ತು ಮತ್ತು ಜನರ ಸಮೃದ್ಧಿಯಾಗಿ ಪರಿವರ್ತಿಸಲು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು

0: ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ ಸುಮಾರು ಅರ್ಧದಷ್ಟು ಜನಸಂಖ್ಯೆ ಹಾಗೂ ಜಾಗತಿಕ ಜಿಡಿಪಿಯ ಶೇಕಡಾ 40%ರಷ್ಟನ್ನು ಪ್ರತಿನಿಧಿಸುತ್ತವೆ. ಜಾಗತಿಕ ವ್ಯಾಪಾರದಲ್ಲಿ ಬ್ರಿಕ್ಸ್ ಪಾಲು ಸುಮಾರು 1/4ದಷ್ಟಿದ್ದು ಅಂತರ್ ಬ್ರಿಕ್ಸ್ ವ್ಯಾಪಾರದಲ್ಲಿ ಭಾರತ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಅವರು ಹೇಳಿದರು. ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ವ್ಯಾಪಾರವು ಬಲಿಷ್ಠ, ಸುಸ್ಥಿರ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳಿಂದ ಬೆಂಬಲಿತವಾಗಿರಬೇಕು. ಸದಸ್ಯ ರಾಷ್ಟ್ರಗಳು ಕಚ್ಚಾ ವಸ್ತುಗಳು ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಪರಸ್ಪರ ಉತ್ಪನ್ನಗಳಿಗೆ ತಮ್ಮ ಮಾರುಕಟ್ಟೆಗಳನ್ನು ಮುಕ್ತಗೊಳಿಸಬೇಕು ಎಂದು ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿ, ಬ್ರಿಕ್ಸ್ ಸಂಘಟನೆ 20 ವರ್ಷಗಳ ಸಾಂಸ್ಥಿಕ ಸಹಕಾರವನ್ನು ಪೂರ್ಣಗೊಳಿಸಿರುವುದು ಮಹತ್ವದ ಮೈಲಿಗಲ್ಲು ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಇಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ನಡೆಯಲಿದೆ. ದಿನವಿಡೀ ನಡೆಯುವ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ 1,000ಕ್ಕೂ ಹೆಚ್ಚು ಉದ್ಯಮಿಗಳು, ವಾಣಿಜ್ಯ ಸಚಿವರು, ಹಣಕಾಸು ಕ್ಷೇತ್ರದ ನಾಯಕರು, ಜಾಗತಿಕ ಹೂಡಿಕೆದಾರರು ಹಾಗೂ ಕೈಗಾರಿಕಾ ತಜ್ಞರು ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಉದ್ಯಮ ಮಂಡಳಿ, ಎಫ್ಐಸಿಸಿಐ, ಸಿಐಐ ಮತ್ತು ಅಸೋಚೆಮ್ ಸಹಯೋಗದಲ್ಲಿ ಆಯೋಜಿಸಿರುವ ಈ ಸಭೆ 18ನೇ ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ನಡೆಯುವ ಪ್ರಮುಖ ವಾಣಿಜ್ಯ ಸಮಾವೇಶವಾಗಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ವಿಷಯದಡಿ ನಡೆಯುವ ವೇದಿಕೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ವ್ಯಾಪಾರ ವೃದ್ಧಿ, ಬಲಿಷ್ಠ ಪೂರೈಕೆ ಸರಪಳಿ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹ್ಯೂಸ್ಟನ್ನಲ್ಲಿ ಇದೇ ತಿಂಗಳ 14ರಿಂದ 16ರವರೆಗೆ ನಡೆಯಲಿರುವ G20 ಇಂಧನ ಸಚಿವರ ಸಭೆಯಲ್ಲಿ ಕೇಂದ್ರ ಇಂಧನ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಅಮೆರಿಕದ G20 ಅಧ್ಯಕ್ಷತೆಯಡಿ ನಡೆಯುವ ಸಭೆಯಲ್ಲಿ ಜಾಗತಿಕ ಇಂಧನ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸುಸ್ಥಿರ ಇಂಧನ ಪೂರೈಕೆ ಸರಪಳಿ ಕುರಿತು ಚರ್ಚೆ ನಡೆಯಲಿದೆ. ಇಂಧನ ಭದ್ರತೆ ಮತ್ತು ಕೈಗೆಟುಕುವ ದರದಲ್ಲಿ ಮೂಲ ಇಂಧನ, ಅನುಮತಿ ಹಾಗೂ ನಿಯಂತ್ರಣ ವ್ಯವಸ್ಥೆಯ ದಕ್ಷತೆ, ನಿರ್ಣಾಯಕ ಖನಿಜಗಳು ಮತ್ತು ಸುಸ್ಥಿರ ಪೂರೈಕೆ ಸರಪಳಿ ಕುರಿತ ಸಚಿವರ ಅಧಿವೇಶನಗಳಲ್ಲಿ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ.

0: ಚೀನಾದ ಮೋಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ಪುರುಷರ ತಂಡ ಇಂದು ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 2:15 ಆರಂಭವಾಗಲಿದೆ. 5 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೈನೀಸ್ ತಾಯ್ಪೇ ವಿರುದ್ಧ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಂತಿಮ 4ರ ಹಂತ ಪ್ರವೇಶಿಸಿತು. ಮಹಾರಾಷ್ಟ್ರದ ನಾಂದೇಡ್ ಭೋಕರ್ ರಸ್ತೆಯಲ್ಲಿರುವ ಸಿತಾಖಂಡಿ ಘಾಟ್ನಲ್ಲಿ ಸಂಭವಿಸಿದ ಅಪಘಾತದಲ್ಲಿ 8 ಮಂದಿ ಮೃತಪಟ್ಟಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಂದೇಡ್ನಿಂದ ಭೋಕರ್ಗೆ ತೆರಳುತ್ತಿದ್ದ ಮಿನಿ ವ್ಯಾನ್ಗೆ ಗ್ರಾಮದ ಬಳಿ ಟ್ರಕ್ ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸಕ್ಕೆ ಪ್ರಯಾಣಿಕರ ವಾಹನ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳದಲ್ಲೇ 6 ಮಂದಿ ಮೃತಪಟ್ಟರೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ 2 ಗಾಯಾಳುಗಳು ಮೃತಪಟ್ಟಿದ್ದಾರೆ. ಇತರ 4 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗಾಗಿ ಭೋಕರ್ ಮತ್ತು ನಾಂದೇಡ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಟ್ರಕ್ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟ್ರಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ಚಾಲನೆ. ಹಾಗೂ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರಿನಾ ಸಬಲಿಂಕಾ, ಎಲೆನಾ ರೆಬಾನಿಕಾ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
0: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೆ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ,

0: ಮತದಾರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ, ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮ. ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ GS ರವಿಶಂಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರ, ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ದಾಳಿಗೆ ಒಳಗಾದ ಛಾಯಾಗ್ರಾಹಕರ ಜೊತೆಗಿನ ಅನುಭವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆಯಿದ್ದಾರೆ ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ. ಜನಧ್ವನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕರಿಸಿ, ಇವತ್ತಿನ ದಿನ ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ನಿಮ್ಮ ಜೊತೆ ನನ್ನ ಒಂದು ಒಡನಾಟನ ಹಂಚಿಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಆಗ್ತದೆ ಸರ್, ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಯಾಕಂದರೆ ತಾವು ಸಾಕಷ್ಟು ಅನುಭವವನ್ನು ಈ ಒಂದು ವನ್ಯಜೀವಿ ಛಾಯಾಗ್ರಹದಲ್ಲಿ ಪಡೆದಿದ್ದೀರಾ, ಜೊತೆಗೆ ಸಾಕಷ್ಟು ಅಂದರೆ ತಾವು ಕೂಡ ಈ ಒಂದು ವನ್ಯಜೀವಿಗಳ ಒಂದು ದಾಳಿಗೆ ಕೂಡ ತತ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಿಮ್ಮ ಈ ಒಂದು ವನ್ಯಜೀವಿ ಛಾಯಾಗ್ರಹಣದ ಅನುಭವವನ್ನು ಕುರಿತು ನಮ್ಮ ಕೇಳುಗರಿಗೆ ತಾವು ಪರಿಚಯಿಸಬಹುದಾ ಸರ್?
1: ನನ್ನ ಹೆಸರು ರವಿಶಂಕರ್ ಅಂತೇಳಿ. ನನ್ನ ತಂದೆ ಶಿವಯ್ಯ ಮತ್ತು ಗಿರಿಜಾಂಬ ಅವರ ನಾಲ್ಕನೇ ಗಂಡು ಮಗಳಲ್ಲಿ ಮೊದಲನೇವನು. ಮೂರು ಹೆಣ್ಮಕ್ಳಿಂದ ನಾನು ಹುಟ್ಟಿದೆ, ಅಂದರೆ ಚಿನ್ನದ ಕಳಸ ಅಂತ ಹೇಳ್ತಾರಲ್ಲ, ಹಂಗೆ ನಾನು ನಾಲ್ಕನೇವನಾಗಿ ಹುಟ್ಟಿದೆ. ನಾನಾದ್ಮೇಲೆ ನನ್ನ ತಂಗಿ, ನನ್ನ ತಮ್ಮ, ಒಟ್ಟು 6 ಜನ ನಾವು ಮಕ್ಕಳು. ನಾನು ಇದೇ ಥರ ಒಂದು ಸ್ವಲ್ಪ ನನಗೆ ಈ ಫೋಟೋಗ್ರಫಿಗಿಂತ

ನಾನು ಈ ಕಾಡು ಈ ಮಾದೇಶ್ವರನ ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ಮುಂದೆ ಕುತ್ಕೊಳ್ಳುವಂಥದ್ದು ಈ ತರ ನನ್ನ ದಿನಚರಿನೇ ನನಗೊಂಥರ ಚೆನ್ನಾಗಿತ್ತು. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದಾಗ್ಲಿ ಅಥವಾ ಇನ್ನಿತರ ಫಾರೆಸ್ಟ್ಗೆಲ್ಲರೂ ಹೋದ್ರೆ ನನ್ನ ಮುಂದೆ ಕುತ್ಕೊಳ್ಳುವಂಥದ್ದು ನನ್ನ ಒಂದು ಅಭ್ಯಾಸ. ದಿನ ದಿನ ಹೋಗ್ತಾ ಹೋಗ್ತಾ ನನ್ಗೇನಾಯ್ತು, ಟ್ರೆಕ್ಕಿಂಗು ಮತ್ತೆ ಸೈಕ್ಲಿಂಗು ಈ ತರ ಎಲ್ಲ ಮಾಡ್ಬೇಕು, ನಾನು ಮಾಡ್ಬೇಕು ಅಂತ. ಬೇರೆ ತರ ಕೆಟ್ಟ ಅಭ್ಯಾಸ ನನಗೇನು ಇಲ್ಲ. ಹೋಗ್ತಾ ಹೋಗ್ತಾ ಇದನ್ನ ಒಂದು ಸ್ಕೌಟ್ಸ್ಗೆ ಸೇರ್ಕೊಂಡೆ. ಸ್ಕೌಟ್ಸ್ ಇಂದ ಒಂದು ಸೈಕ್ಲಿಂಗ್ ಹೋಗೋದು ಇದೆಲ್ಲ ಹೋಗ್ತಿದೆ, ಟ್ರೆಕ್ಕಿಂಗ್ ಹೋಗೋದು ಸುಮಾರು. ಸಕಲೇಶ್ ಬಿಟ್ಟು ದೋಣಿಗಲ್ಲಿಂದ ಎಡಕುಮೇರಿಯವರೆಗೆ ಒಂದು 7 ಸಲ ನಾನು ಟ್ರೆಕ್ಕಿಂಗ್ ಹೋಗಿದ್ದೀನಿ. ಅದು ಯಾವ ಟ್ರೆಕ್ಕಿಂಗು ಮನೇಲಿ ಹೇಳದೆ ಹೋಗಿರುತ್ತೆ. ಆ ಟ್ರೆಕ್ಕಿಂಗ್ ರೈಲ್ವೆ ಟ್ರ್ಯಾಕ್ ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗಿರುತ್ತೆ ಇದು. ಆಮೇಲೆ 2 ಸಲ ಸೈಕ್ಲಿಂಗ್ ಮೈಸೂರು ಟು ದಾವಣಗೆರೆ ಕೊಂಡಜ್ಜಿವರೆಗೂ ನಾವು ಸೈಕ್ಲಿಂಗ್ ಮಾಡಿದೀವಿ. ಸುಮಾರು 11 ಸಲ ಮೈಸೂರು ಟು ಉಡುಪಿ ಸೈಕ್ಲಿಂಗ್ ಮಾಡಿದೀವಿ ವಯಾ ಮಡಿಕೇರಿ ಮೇಲೆ. ಈ ತರ ಹೋಗ್ತಾ ಹೋಗ್ತಾ ನನ್ನ ಜೀವನ ಒಂಥರ ಈ ಪ್ರಕೃತಿ ಒಳಗೇನೆ ಈ ತರ ನಡ್ಕೊಂಡ್ಬಂತು. ಅಲ್ಲಿ ಒಳಗಡೆ ನಾವೇ ವಿತೌಟ್ ವೇಜ್ ಅಲ್ಲಿ ಅಡಿಗೆ ಮಾಡೋದು. ಈ ಸೈಕ್ಲಿಂಗ್ ಹೋದಾಗಲಿ ಟ್ರೆಕ್ಕಿಂಗ್ ಆಗ್ಲಿ, ಟ್ರೆಕ್ಕಿಂಗ್ ಅಲ್ಲಿ ಸಕಲೇಶ್ಪುರ ಬರಂತ ಒಳಗಡೆ ಕಣಿವೆ ಇದರಲ್ಲಿ ನೀರು ಹರಿತದಲ್ಲ ಅಂತ ಭಾಗದಲ್ಲಿ ಕುತ್ಕೊಂಡು ಸ್ನಾನ ಮಾಡಿಕೊಂಡು ನಾವೇ ಅಡಿಗೆ ಮಾಡಿಕೊಂಡು ವಿತೌಟ್ ವೆಜ್ ಅಲ್ಲಿ ಏನ್ ಮಾಡ್ಬೋದು, ಬ್ಯಾಂಬೂನಲ್ಲಿ ರೈಸ್ ಮಾಡಿ ತಿನ್ನಂತದ್ದು ಈ ತರ ಮಾಡ್ಕೊಂಡು ಮೊದ್ಲಿಂದ ನಾವು ಮಾಡ್ಕೊಂಡ್ ಬರ್ತಿದ್ದು. ಹೀಗೆ ಸ್ವಲ್ಪ ನಾವು ಬೆಳೀತಾ ಹೋದ್ವಲ್ಲ, ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಒಂದು ಇದ್ರಲ್ಲಿ ನನ್ ಟ್ರೆಕ್ಕಿಂಗು ಕ್ಲೈಂಬಿಂಗು ಇವೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಯಾರು ಕರೆದ್ರೆ ಈ ತರ ಅಂದ್ರೆ ನನ್ ದುಡ್ಡು ಕೊಟ್ಟು ಹೋಗಂತ ಇದಿಲ್ಲ, ಫ್ರೀಯಾಗಿ ಈ ತರ ಇದೆ ಬನ್ನಿ ಅಂತ ಅಂದಾಗ ಹೋಗ್ತಾ ಇದ್ದೆ. ಅದೇ ತರ ನಾವೇನಾಯ್ತು, SLC ನಲ್ಲಿ ನನ್ನ ಮನೆ ಹತ್ರ ಬಾಬು ಅಂತ ಇದ್ರು, ಅವರು ಫೋಟೋಗ್ರಫಿ ಮಾಡ್ತಾ ಇದ್ರು. ಒಂದಿನ ಮಡಿಕೇರಿಗೆ ಫೋಟೋಗ್ರಫಿಗೆ ಹೋಗ್ಬೇಕು, ಬರ್ತೀಯನ ಅಂತ. ಅವನ್ಗೇನು ವೈರ್ ಬಾಯ್ ಎಳಿಯಕ್ ಯಾರಿಲ್ಲ, ನೀನ್ ಬರ್ತೀಯ ಅಂತ. ನಾನು ನನಗೂ ಒಂದು ಫೋಟೋಗ್ರಫಿ ಕಲ ಮಾಡೋದು ಅಂತ ನೋಡ್ಕೋಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವನ ಜೊತೆ ಮಡಿಕೇರಿಗೆ ಹೋಟೋದೆ. ಮಡಿಕೇರಿಗೆ ಹೋದಾಗ ಅವರೆಲ್ಲ ಈ ಮಡಿಕೇರಿಯಲ್ಲಿ ಅವ್ರದ್ದು ಇದು ಗೊತ್ತಲ್ಲ ಮದುವೆನಲ್ಲಿ ಡ್ರಿಂಕ್ಸ್ ಮಾಡಂತದ್ದು, ನಮಗೆ ಈ ತರ ಅನುಭವ ಇಲ್ಲ. ನಾನು ಜೊತೆಗೆ ನಾನ್ ವೆಜ್ ತಿಂತ, ನಾವು ನಾನ್ ವೆಜ್ ತಿನ್ನಂತವ್ರಲ್ಲ. ಆಮೇಲೆ ಯಾರೋ ಒಂದ್ ಇಬ್ರು ಮೂರು ಜನ ಗುರ್ತಿಸ್ಕೊಂಡ್ರು, ನಿಮ್ ಹುಡುಗ ತುಂಬಾ ಕೆಲಸ ಮಾಡ್ತಾನೆ, ಅವನು ಇದ್ ಮಾಡ್ತಾನೆ, ನೀವು ಇಂಥವ್ರನ್ನ ಇಟ್ಕೊಳ್ಳಿ, ಡ್ರಿಂಕ್ಸ್ ಮಾಡೋರ್ನ ಇಟ್ಕೊಂಡ್ಬಿಟ್ರೆ ಅವ್ರ ಡ್ರಿಂಕ್ಸ್ ಮಾಡ್ಬಿಟ್ಟು ಏನು ಕೆಲಸ ಮಾಡಲ್ಲ, ಇಂಥವ್ರನ್ನ ಇಟ್ಕೊಳ್ಳಿ ಅಂತ. ಅವನೇನ್ ಮಾಡ್ಬಿಟ್ಟ ರೆಗ್ಯುಲರ್ ಆಗಿ ನಾನು ಕರಿಯಕ್ ಸ್ಟಾರ್ಟ್ ಮಾಡ್ದ. ನನ್ಗೆ ಯಾವ್ದೇ ತರ ದುಡ್ಡು ಕೊಡ್ತಾ ಇರಲ್ಲ, ನಮ್ಗೇನೋ ಒಂದ್ ಮದುವೆ ಮನೆಯಲ್ಲಿ ಹೋಗೋದು, ಅವ್ರ ಜೊತೆ ವೈರ್ ಹೇಳ್ಕೊಳ್ಳೋದು, ಆಮೇಲೆ ನನಗೂ ಕ್ಯಾಮ್ರಾ ಇಟ್ಕೊಂತ ಸುಮ್ಮನ್ ತಗ್ಸೋದು, ಬೇಕು ಅಂತ ಇವ್ನು ಬಂದು ಇದ್ ಮಾಡ್ತಾನಲ್ಲ ಅಂತ ತಗ್ಸೋದು, ಈ ತರ ಎಲ್ಲ ಮಾಡ್ದ. ಆ ಟೈಮಲ್ಲಿ ನನ್ಗೇನಾಯ್ತು, ನಾನು ಫೋಟೋಗ್ರಫಿ ಮಾಡ್ಬೇಕು ಅಂತ ನಾನು ಯಾವ್ದೋ ಒಂದು ಸಣ್ಣ ಕ್ಯಾಮ್ರಾ ತಗೊಂಡು, ಈ ನಾನು ಸ್ಕೌಟ್ಸ್ ಅಲ್ಲಿ ಇದ್ನಲ್ಲ ಈ ಟ್ರೆಕ್ಕಿಂಗ್ ಮಾಡೋದು, ನಾನು ಶ್ರೀರಂಗಪಟ್ಟಣ ಇದು ಆಮೇಲೆ ಪಾಂಡುಪುರದ ಹತ್ರ ಕುಂತಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗೋದು. ಟ್ರೆಕ್ಕಿಂಗ್ ಹೋದಾಗ ಆ ಬಂಡೆನ ಒಂದು ಒನಕೆ ಅಂತ ಇದೆ, ಅದ್ರ ಮೇಲೆ ಅದ್ ಕುತ್ಕೊಳ್ಳೋದು, ಈ ತರ ನಂದೊಂದು ಸಾಹಸಗಳು ಮೊದ್ಲಿಂದನು ಅದೊಂದು ಬಂದ್ಬಿಡ್ತು ನನಗೆ. ನನ್ಗೆ ಯಾವ್ದೇ ತರ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಈ ಕಡೆ ದಡದಿಂದ ಆ ಕಡೆಗೆ ಹೋಗ್ತೀನಿ ನಾನು. ಸ್ವಿಮ್ಮಿಂಗ್ ಬರಲ್ಲ ನನ್ಗೆ, ನೀರೊಳಗೇನೆ ಕೈ ಆಡಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಈ ತರ ಒಂದು ಸಾಹಸ ಮಾಡ್ತಾ ಇದ್ದೆ. ಆ ಒಂದು ಇದ್ರಲ್ಲಿ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಅದ್ರ ಜೊತೆನಲ್ಲೆ ಈ ಮೈಸೂರಿನಲ್ಲಿ ಮಳೆ ಬೀಳ್ತು. ಮಳೆ ಬಿದ್ದಾಗ ಈ ನನಗೆ ವಾಟರ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ. ಮಳೆಯಲ್ಲಿ ಫ್ಲಡ್ ಇದಾಗಂಥದ್ದು, ಮೈಸೂರಲ್ಲಿ ತ್ಯಾಗರಾಜ ರೋಡಲ್ಲಿ ಒಂದ್ಸಲ ನೀರು ತುಂಬಾ ಚೆನ್ನಾಗಿ ನೀರು ಬಂದ್ಬಿಡ್ತು. ಆ ನೀರ್ ಬಂದಾಗ ಸ್ಕೂಟರ್ಗಳು ಕೊಚ್ಕೊಂಡ್ ಬರ್ತಿದ್ದು. ಅಯ್ಯೋ, ನಾನು ಅವಾಗ ಹೋಟ್ಲ್ ಮುಂದೆ ನಿಂತಿದ್ದೆ, ಕ್ಯಾಮ್ರಾ ಇದೆ, ಯಾಕೆ ನಾವು ಒಂದೆರಡು ಫೋಟೋ ತೆಗಿಬಾರ್ದು ಅಂತ ಫೋಟೋ ತೆಗ್ದೆ. ಆಮೇಲೆ ನೀರೊಳಗೆ ನಿಂತ್ಕೊಂಡು ಸೊಂಟದವರೆಗೂ ಬರೋಂತ ನೀರು, ಅದ ಎಂತ ಪಿಕ್ಚರ್ ಆಗೋಯ್ತು ಅಂತಂದ್ರೆ ಅಲ್ಟಿಮೇಟ್ ಪಿಕ್ಚರ್. ಇವತ್ತು ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ನನ್ನ ಇದನ್ನ ತಮ್ಗೆ ಶೇರ್ ಮಾಡ್ತೀನಿ, ನೀವು ಆ ಪಿಕ್ಚರ್ಸ್ ನೋಡ್ಬೋದು. ಮೈಸೂರು ತ್ಯಾಗರಾಜ ರೋಡಿಂದ ರಾಜು ಹೋಟೆಲ್ ಅಂತಿದೆ, ರಾಜು ಹೋಟೆಲ್ಗೆ ಒಂಥರ ಕಾಲುವೆ ತರ ನೀರು ಹರಿಯಕ್ ಸ್ಟಾರ್ಟ್ ಆಯ್ತು. ಅಲ್ಲೊಂದಷ್ಟು ಫೋಟೋಸ್ ಮಾಡಿದೆ, ಅದನ್ನ ಪತ್ರಿಕೆ ಕೊಟ್ಟೆ, ಪ್ರಜಾನುಡಿನಲ್ಲಿ ನನಗೆ ಕೆಲಸ ಕೊಟ್ಟರು. ಮತ್ತೆ SM ಕೃಷ್ಣ ಪಾದಯಾತ್ರೆನಲ್ಲಿ ನಾನು ಸ್ವಲ್ಪ ನಿರಂತರವಾಗಿ ಮೈಸೂರು ಟು ಬ್ಯಾಂಗ್ಳೂರು ಹೋಗಿ ಡೈಲಿ ಫೋಟೋ ಮಾಡಿಕೊಂಡು ಬರ್ತಾ ಒಂದಷ್ಟು ಫೋಟೋಸ್ ಮಾಡಿಕೊಂಡು ಮೈಸೂರು ಮಿತ್ರಗೆಲ್ಲ ಕೊಡ್ತಾ ಇದ್ದೆ. ನನ್ನ ಆ ಫೋಟೋನ ನನ್ನ ವಾಸು ಅವರು, ನಮ್ಮ MLA ವಾಸು ಅವರು ಗಮನಿಸಿ ನನಗೆ ಪ್ರಜಾನುಡಿಯಲ್ಲಿ ಕೆಲಸ ಮಾಡ್ತೀಯಪ್ಪ, ನಿನಗೆ ನಾನು ಕೊಡ್ತೀನಿ ಅಂತ, ನಿನ್ ಸ್ಯಾಲ್ರಿ ಎಷ್ಟು ತಗೋತೀಯ ಅಂತ ಕರೆದ್ರು. ನನಗೆ ನಾನು ಓದೆ ಸ್ಯಾಲ್ರಿ ಎಷ್ಟು ತಗೋ, ನಾನು ಹೇಳಿದಷ್ಟಕ್ಕೆ ಫಿಕ್ಸ್ ಆದ್ರು. ಫಿಕ್ಸ್ ಆದ ತಕ್ಷಣ ನಾನೇನ್ ಮಾಡಿದೆ, ಆ ಫೋಟೋಗ್ರಾಫ್ಸ್ನ ಮತ್ತೆ ಡೈಲಿ ನನ್ಗೇನಾದ್ರು ಒಂದೊಂದು ಹೆಸರು ಬರಬೇಕು, ನೋಡಪ್ಪ ನಿನ್ಗೆ ಹೆಸರು ಬರ್ಬೇಕಂದ್ರೆ ಹರೀಶ್ ಅಂತ ಇದ್ರು, ಮತ್ತೆ ಚಂದ್ರು ಅಂತ ಇದ್ರು, ಅವರು ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಹರೀಶ್ ಇದ್ದವರು ನಮ್ಮ ಪ್ರಜಾನುಡಿಯ ಸಬ್ ಎಡಿಟರ್, ಮೇನ್ ಎಡಿಟರ್ ಆಗಿದ್ರು. ಅವರು ನನ್ ಪ್ರತಿ ಒಂದು ಫೋಟೋಗೂ ದಿನ ಈ ತರ ತೆಗೀರಿ ಅಂತ, ನನ್ ಸೇರ್ಕೊಂಡಿದ್ದ ಟೈಮ್ಗೆ ನನಗೆ ದಸರಾ ಸಿಕ್ಬಿಡ್ತು, ನನ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು, ನಾನು ಚೆನ್ನಾಗಿ ಹೆಸರು ಮಾಡಿದೆ. ಅದ್ರ ಜೊತೆ ಜೊತೆನೆಲ್ಲೇ ಮೈಸೂರು ಆನೆಗಳು ಬರೋದು, ಆನೆ ತೊಳೆಯೋದು, ಆನೆ ಇದ್ ಮಾಡ್ಕೊಳ್ಳೋದು,
ಪ್ರತಿಯೊಂದು ಆನೆ ವೀರ್ನೊಸಳಿಯಿಂದ ಆನೆ ಹೋಗೋವರೆಗೂ ಜೊತೆಲಿದ್ದು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು. ನಾವು ನಮಗೆ

ಈ ತರ ಮೈಸೂರಲ್ಲಿ ಸಿಗೋದೊಂದು ಬಹಳ ನೋಡಿ, ಮೈಸೂರವ್ರು ಎಷ್ಟು ಪುಣ್ಯವಂತರು ಅಂತಂದ್ರೆ, ಮೈಸೂರಲ್ಲಿ ಆನೆ ಬರೋದು ಇಡೀ ಇಂಡಿಯಾಗೆ ಎಲ್ಲೂ ಗೋಲ್ಡನ್ ಥ್ರೋನ್ ಇಟ್ಟು ನಡೆಸುವಂತ ಕಾರ್ಯಕ್ರಮ ಇಲ್ಲ. ಆದ್ರೆ ಮೈಸೂರಿಗೆ ಆನೆಗಳು ಇಳಿದವೆ ಅಂತಂದ್ರೆ ಮೈಸೂರಿನ ಒಂದು ಘನತೆ ಅಂದ್ರೆ ರಾಜ್ಯ ನಡೆಗೆ ಮೈಸೂರಲ್ಲಿ ಇವತ್ತು ನೋಡಿ ನೀವು, ಹೊರಗಡೆ ಆನೆ ಬರ್ತಾ ಇತ್ತು ಅಂದ್ರೆ ಸುತ್ತ ಎಷ್ಟು ಜನ ನಿಂತಿರ್ತಾರೆ ಅಂತ, ಅದು ಎಲ್ಲಾ ಜನಗಳಿಗೂ ತುಂಬಾ ಖುಷಿ ಕೊಟ್ಟಂತ ಮೈಸೂರು. ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರಾಫಿಕ್ ತುಂಬಾ ಆಗಿದೆ, ಬಟ್ ಇದೇ ಒಂದ್ ಇದ್ರಲ್ಲಿ ನನ್ನ ಫೋಟೋಗ್ರಾಫ್ಸ್ ನ ಡೇ ಒನ್ ಇಂದ ಅಂದ್ರೆ ಆನೆ ವೀರ್ನೋಸಳ್ಳಿಯಿಂದ ಹೊರಟು, ವೀರ್ನೋಸಳ್ಳಿ ಹಿಂದಿನ ದಿನ, ವೀರ್ನೋಸಳ್ಳಿ ಪೂಜೆ ಆಗೋದು ಹಿಂದಿನ ದಿನದಿಂದ ತೊಳೆಯೋದೆಲ್ಲ ಫೋಟೋ ತೆಗೆದು ಅದು ಕೊಟ್ಟು ಆನೆ ನೆಕ್ಸ್ಟ್ ಹೋಗೋದ್ರಿಂದ ಅದು ಇಳಿಯೋದ್ರವರೆಗೂ ನಾನು ಫೋಟೋಗ್ರಾಫ್ಸ್ ಮಾಡ್ಕೊಂಡ್ ಬಂದೆ. ಅದೇ ಇದರಲ್ಲಿ ನನಗೆ ಹರೀಶ್ ಅವರು ತುಂಬಾ ಚೆನ್ನಾಗಿ ಬೆಳೆಸಿದ್ರು, ಅದು ನಿನ್ ಒಳ್ಳೆ ಹೆಸರು ಕೊಟ್ರು ನನಗೆ. ಚಂದ್ರು ಅಂತ ಇದ್ರು, ಈಗೆಲ್ಲ ಅವ್ರು ತೀರ್ಕೊಂಡಿದ್ದಾರೆ, ಬಟ್ ಅವರೆಲ್ಲ ನಾವೆಲ್ಲ ನೆನ್ಸ್ಕೊಬೇಕಾದಂತ ಒಂದು ಇದು. ಅದ್ರ ಜೊತೆನಲ್ಲೇ ನಾನೇನ್ ಮಾಡಿದೆ, ಹೋಗ್ತಾ ಹೋಗ್ತಾ ಪ್ರಜಾನುಡಿನಲ್ಲಿ ಕೆಲಸ ಮಾಡ್ತಿದ್ದಂಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ರಿವರ್ಟನ್ ಅಂತ ಬರ್ಡ್ ರಂಗಂತಿಟ್ಟಿಗೆ ಬರುತ್ತೆ. ಅದು ನನ್ನ ಸ್ನೇಹಿತರೆಲ್ಲ ಒಂದು ಎರಡು ಮೂರು ಜನ ಬೆಂಗಳೂರಿಂದ ಬಂದು ಫೋಟೋಗ್ರಾಫ್ ಮಾಡ್ತಾ ಇದ್ರು. ನೀನು ಬರ್ತೀಯನೋ, ಹೋಗೋಣ ಏನು ಅಂತ. ಸರಿ ಆಯ್ತು ಹೋಗೋಣ, ನಾನು ಬರ್ತೀನಿ ಅಂತ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಈ ವೈಲ್ಡ್ ಲೈಫ್ ಹೋದಾಗ ನಾನು 2001 ವೈಲ್ಡ್ ಲೈಫ್ ಗೆ ಫೋಟೋಗ್ರಫಿಗೆ ಇಳಿದಾಗ 2001 ಅಲ್ಲಿ ನಾನು ಫೋಟೋಗ್ರಾಫ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ರಂಗಂತಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನಾನು ನಿರಂತರವಾಗಿ ರಂಗಂತಿಟ್ಟನ್ನೇ ಇಳಿದ್ಬಿಟ್ಟೆ. ಬೆಳಿಗ್ಗೆ ಆಯ್ತು ಅಂದ್ರೆ ನಮಗೆ ಈ ಬೇರೆಯವ್ರಿಗಾದ್ರೆ ನಿದ್ದೆ ಬರೋದು ಅದು ಇದು ಅಂತ, ಬಟ್ ಈ ಫೋಟೋಗ್ರಫಿ ನೇಚರ್ ಲವರ್ಸ್ ಇರ್ತಾರಲ್ಲ ಇವರು, ಬೆಳಿಗ್ಗೆ 5 ಗಂಟೆಗೆ ಎದ್ದು, ನನ್ನ ವಾಕಿಂಗ್ ಸ್ಟೈಲ್ ಇತ್ತು, ಆ ವಾಕಿಂಗ್ ಹೋಗ್ಬೇಕಾದ್ರು ನಾವು ಬೈನಾಕ್ಯುಲರ್ ತಗೊಂಡು ಸುಮಾರು 2-3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರ್ತಾ ಆ ಬೈನಾಕ್ಯುಲರ್ ನೋಡೋದು. ಬೈನಾಕ್ಯುಲರ್ ಇತ್ತು ಅಂತಂದ್ರೆ ಸರ್ ನಮ್ಮ ಜೀವನ ಶೈಲಿನೇ ಒಂಥರ ಚೇಂಜ್ ಆಗ್ತಾ ಇರ್ತದೆ. ಆ ಬರ್ಡ್ ನ ಹತ್ರದಿಂದ ನೋಡ್ತೀವಲ್ವಾ, ಅದ್ರ ಮೊಟ್ಟೆ ಇಡಂತದೋ ಅಥವಾ ಇನ್ನೊಂದೇನೋ. ಅದೇ ಇದರಲ್ಲಿ ರಂಗಂತಿಟ್ಟು ಹೋಗಿ ಡೈಲಿ ಹೋಗಿ ಫೋಟೋ ಒಂದು ಕಂಟಿನ್ಯೂ. ನಮ್ಮ ಬೋಟ್ಗೆ ಅಂತಂದ್ರೆ ನಮ್ಮ ಹತ್ರ ಏನು ದುಡ್ಡು ತಗೋತಾ ಇರ್ಲಿಲ್ಲ, ಅವಾಗಿದ್ದಂತ ಅಧಿಕಾರಿಗಳು ನಮ್ಮನ್ನ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ರು, ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿದ್ವು ನಾವು. ಅದೇ ಇದರಲ್ಲಿ ನಾನೇ ಕಾಡುಗೋಗಿ ಒಂದಿನ ತೆಗಿಬಾರ್ದು ಅನ್ನೋ ಒಂದು ಇದು. ನನ್ನ ಸ್ನೇಹಿತರೆಲ್ಲ ಮೈಸೂರಲ್ಲಿ ತುಂಬಾ ಅನೇಕ, ನಮ್ ಕೃಷ್ಣೋಜಿರಾವ್ ಅಂತ ಇದ್ರು, ಇವ್ರದ್ದು ಸಹಾಯ ತಗೊಂಡು, ಮತ್ತೆ ಶೇಷಾದ್ರಿ ಅಂತ ನನ್ನ ಸ್ನೇಹಿತ, ಇವರೆಲ್ಲರೂ ಹೋಗಿ ಫೋಟೋಗ್ರಾಫ್ ಮಾಡ್ಬೇಕಾದ್ರೆ ನಾನು ಯಾಕೆ ಫೋಟೋಗ್ರಾಫ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಾನೇನ್ ಮಾಡಿದೆ, ಫಸ್ಟ್ ವೈಲ್ಡ್ ಲೈಫ್ ಗೆ ಬಂಡೀಪುರಕ್ಕೆ ಹೋಗಿದ್ದು ಒಂದು ಫೋಟೋ ತೆಗೆಯೋಣ. ಸುಮಾರು ಬಂಡೀಪುರಲ್ಲಿ ಹುಲಿ ತೆಗಿಬೇಕು ಇವತ್ತು ನಾಳೆ, ಅವಾಗ ಬರೀ 60 ರೂಪಾಯಿ ಇತ್ತು, ನಮ್ಗೆ ಯಾರು ಹೊಸಬ್ರು ಗೊತ್ತಿಲ್ಲ. 60 ರೂಪಾಯಿ ಕಟ್ಟೋದು ಕ್ಯಾಮ್ರಾಗೆ, ಚಿಕ್ಕದು ಕ್ಯಾಮ್ರಾ ಲೆನ್ಸ್ ನಮ್ ಚಿಕ್ಕದು, ಹೋಗಿ ಕ್ಯಾಮ್ರಾ ತುಂಬಾ ಫೋಟೋಗ್ರಾಫ್ ಮಾಡ್ಕೊಂಡ್ ಬಂದು ಹೋಗ್ತಾ ಹೋಗ್ತಾ ಒಂದು 50 ಸಫರಿ ಆಯ್ತು ಸರ್, ಒಂದು ಹುಲಿ ಇಲ್ಲ, ಬರೀ ಆನೆ ಸಿಗುತ್ತೆ ಎಲ್ಲೋ ದೂರದಲ್ಲಿ. ನಮ್ದಿರೋದ್ ಲೆನ್ಸ್ ಆನೆಗ್ ಮಾತ್ರ ಚೆನ್ನಾಗಿ ತೆಗಿಬಹುದು ಅಷ್ಟೇ, ಇರೋ ಸಣ್ಣ ಲೆನ್ಸ್ ಆನೆ ಚೆನ್ನಾಗಿ ಸಿಗುತ್ತೆ, ಯಾವ್ದೇ ಸಣ್ಣ ಜಿಂಕೆ ತೆಗೆದ್ರು ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ, ಏನ್ ಮಾಡೋದು ಅಂತ ನಾವು ಅವಾಗ 2001-2 ಒಂದು ಡಿಜಿಟಲ್ ಕ್ಯಾಮ್ರಾ ಪರ್ಚೇಸ್ ಮಾಡ್ಕೊಂಡೆ. ಈ ಪ್ರಜಾನುಡಿಗೆ ಸೇರ್ಬೇಕಾದ್ರೆ ಒಂದು ಫ್ಯೂಜಿ ತಗೊಂಡಿದ್ದೆ, 2002 ಒಂದು ನಿಕಾನ್ ಕ್ಯಾಮ್ರಾ ತಗೊಂಡೆ. ಆ ಕ್ಯಾಮ್ರಾದಲ್ಲೇ ಸಣ್ಣ ಲೆನ್ಸ್ ಹಾಕೊಂಡು ನಾನು ಫೋಟೋಗ್ರಾಫ್ ಮಾಡ್ತಾ ಇದ್ದೆ. ಅದು ಮಾಡ್ತಾ ಮಾಡ್ತಾ ನಾವು ಸುಮಾರು ಒಂದು 50 ಸಫಾರಿ ಆಯ್ತು, 50 ಸಫಾರಿಗೆ ಇಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟಿದೀವಿ, ನಮಗೆ ಬರೋ ಸಂಬಳ ಎಲ್ಲ ಇಲ್ಲೇ ಹೊರಟೋಗ್ತಾ ಇದೆ, ಏನ್ ಮಾಡೋದು, ಇನ್ನೊಂದ್ ದಿನ ಯಾವತ್ತು ಒಂದ್ ದಿನ ಸಿಗುತ್ತೆ ಅಂದ್ರೆ ಇದು ನಮ್ಗೆ ಡೈಲಿ ರೊಟೀನ್ ಅಲ್ಲಿ ಅದು ಗೊತ್ತಾಗಲ್ಲ ನಮ್ಗೆ, ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಖರ್ಚು ಮಾಡ್ತೀವಿ, ಎಲ್ಲಿ ಇದು ಮಾಡ್ತೀವಿ ಅಂತ. ಈ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಿದ್ವಲ್ಲ, ಇಲ್ಲಿ ದುಡ್ಡು ಬರೋದು ನಾವು ಅಲ್ಲಿ ಖರ್ಚು ಮಾಡ್ಕೊಂಡು. ಸರಿ, ಅದ್ರದ್ದೇನಾಯ್ತು, ಒಂದು ದಿನ ಇವತ್ತು ಹುಲಿ ಅಲ್ಲೆಲ್ಲೋ ಕಿಲ್ ಮಾಡಿದಿ ಅಂತೆ ಬಂಡೀಪುರಲ್ಲಿ, ನೀವು ಹೋಗೋದಾದ್ರೆ ಹೋಗಿ ಅಂತ ಯಾರೋ ಅಂದ್ರು. ಸರಿ ಆಯ್ತು, ನಮಗೆ ಬೆಳಿಗ್ಗೆ ಹೋದವ್ರಿಗೆ ಸಿಕ್ಕಿದೆ, ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂತ. ನಾವು ಬೆಳಿಗ್ಗೆ ಒಂದು ಬಸ್ ಹತ್ಕೊಂಡು ಹೋಗೋದು, ಒಂದು 11 ಗಂಟೆಗೆ ಬಸ್ ಹತ್ಕೊಳ್ಳೋದು, ಅಲ್ಲಿಂದ 2 ಗಂಟೆಗೆ ಇಳಿದು ಅಲ್ಲೇ ಕ್ಯಾಂಟೀನ್ಲಿ ಏನಾರು ತಿನ್ಕೊಂಡು ಫೋಟೋಗ್ರಫಿ ಹೋದು. 52 ಸಫಾರಿ ಮುಗೀತು, 53ನೇದು ಸಫಾರಿನಲ್ಲಿ ಫಸ್ಟ್ ಹುಲಿ ಅಲ್ಲಿ ನಾವು ನೋಡ್ತೀವಿ, ಎಲ್ಲಿ ಬಂಡೀಪುರದಲ್ಲಿ. ಅವತ್ತು ಫಸ್ಟ್ ಹುಲಿ ಎಲ್ಲ ದೂರದಲ್ಲಿ ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ಆ ಫೋಟೋಗ್ರಾಫ್ಸ್ ಇದೆ, ಬಟ್ ತುಂಬಾ ಖುಷಿ ಕೊಟ್ಟಂತದ್ದು. ಇವೆಲ್ಲ ರೇರ್ ಅನಿಮಲ್ಸ್ ಅಲ್ವಾ, ನಮ್ಗೆ ಹುಲಿ ಸಿಕ್ತು ಅಂತ ಮನೆಗೆ ಬಂದು ಅದನ್ನೇ ಒಂದ್ ಪ್ರಿಂಟ್ ಎಲ್ಲ ಹಾಕ್ಸಿ ಮನೆಗೆ ಅಲ್ಲಿ ತೋರಿಸಿ ಇವ್ರು ತೋರಿಸಿ ನಮ್ ನೆಂಟ್ರೆಸ್ಟ್ಗೆಲ್ಲ ತೋರಿಸಿ ನಾವು ಇದ್ ಮಾಡ್ಕೊಂಡು ಬಂದೋ. ಇದ್ರ ಜೊತೆಗೆ ನೆಕ್ಸ್ಟ್ ಇದನ್ನ ಆಗ್ತಿದ್ದಂಗೆ 2001 ಆಗ್ತಿದ್ದಂಗೆನೆ ವೀರಪ್ಪನ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ವೀರಪ್ಪಂದ್ ಇದಕ್ಕೆ ನಾವು ಅಲ್ಲಿ ನಲ್ಲೂರು ನಕ್ಕುಂದಿ ಗೆಳೆಯ ಶಂಕರ್ ಅಂತ ನನ್ನ ಫ್ರೆಂಡು, ಅವನು ನಾನು ಸ್ಕೂಟರ್ ನಲ್ಲಿ, ನಂದೊಂದು ಫಿಯರೋ ಗಾಡಿ ಇತ್ತು, ಅಲ್ಲಿ ಹೋಗೋಣ ಅಲ್ಲೆಲ್ಲ. ಇದು ಅಷ್ಟೊಳಗೆ ಇದು ರಾಮಪುರದಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಎಲ್ಲ ಮಾಡಿದ್ ವೀರಪ್ಪನ್, ಅದನ್ನ ನಾವು ಯಾಕೆ ತೆಗಿಬಾರ್ದು ಒಂದಷ್ಟು ಅಂತ ಅಲ್ಲೆಲ್ಲ ಹೋಗಿ ಸ್ಟೇಷನ್ ಎಲ್ಲ ಅವತ್ತೇನೆ ಆಗಿದ್ದ ನೆಕ್ಸ್ಟ್ ಡೇ ಹೋಗಿ ಅದೆಲ್ಲ ಫೋಟೋಗ್ರಾಫ್ ಮಾಡಿ, ಮತ್ತೆ ಅಲ್ಲಿ ನಲ್ಲೂರು ನಕ್ಕುಂದಿ ಈ ತರ ಅಲ್ಲಿಂದ ಕೌದಳ್ಳಿ ಬಂದು ಕೌದಳ್ಳಿಯಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ
ಫಾರೆಸ್ಟ್ ಆಫೀಸರ್ಸ್ನೆಲ್ಲ ಮೀಟ್ ಮಾಡಿ ಅವ್ರದ್ದೆಲ್ಲ ಒಂದೊಂದು ಫೋಟೋಗಳು ತಕ್ಕೊಂಡು

ಅವರು ಪರಿಶೀಲನೆ ಮಾಡ್ತಾರಂತದ್ದು ಎಲ್ಲ ಒಂದೊಂದು ಫೋಟೋಗ್ರಾಫ್ ತಗೊಂಡು ನಾವು ದಿನನಿತ್ಯ ಕೆಲಸಗಳಲ್ಲಿ ಈ ಪ್ಲಸ್ ಫೋಟೋಗ್ರಫಿ ತೋರಿಸ್ಕೊಂಡಿದ್ದೆ. ಮಧ್ಯದಲ್ಲಿ ಯಾವಾಗ ಈ ಫಾರೆಸ್ಟ್ ಹುಚ್ಚು ಹತ್ಕೊಂತು ಅವಾಗ ವಾರಕ್ಕೊಂದ್ಸಲ ನಾವು ಫಾರೆಸ್ಟ್ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು ಅಂತ ರೆಗ್ಯುಲರ್ ಆಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. 2008 ವೀರಪ್ಪನ ತೀರ್ಕೋತಾರೆ, ಅಕ್ಟೋಬರ್ 18 ವೀರಪ್ಪನದು ವಿಷಯ ಗೊತ್ತಾಗುತ್ತೆ. ನಾನು ಇಲ್ಲಿಂದನೇ ಗಾಡಿ ತಗೊಂಡು ಹೋಗ್ತೀನಿ, ಮಧ್ಯದಲ್ಲಿ ನನ್ನ ಗಾಡಿ ಕೈ ಕೊಡುತ್ತೆ, ಅಲ್ಲಿಂದ

ಒಳಗಡೆಯಿಂದ ಒಂದು ಇಬ್ರು ಬರ್ತಾರೆ ನಮ್ಮ ಕರ್ನಾಟಕ ಪೊಲೀಸ್, ಯಾರು ರೋಲ್ ಇರೋ ಕ್ಯಾಮ್ರಾ ಇರೋ ಇದ್ರೆ ಬರ್ತೀರಾ ತೆಗಿತೀರಾ ಅಂತ, ನನ್ನ ಹತ್ರ ಇದೆ ಅಂತ ನಾನು. ಆಮೇಲೆ ಒಳಗೆ ಹೋಗಿ ತೆಗಿಬೋದಲ್ಲ ಅಂತ ನಮ್ಗೆ ಕರ್ಕೊಂಡೋದ್ರು. ಆದರೆ ನಂದು ರೋಲ್ ಇರೋ ಕ್ಯಾಮ್ರಾ ತೆಗಿಬೇಕು, ನೀವು ರೋಲ್ ಕೊಟ್ಬಿಡ್ಬೇಕು ವಾಪಸ್ಸು, ನಮ್ಗೆ ಇದು ಮಾಡೋದು ಬೇಡ, ಅಲ್ಲಿ ಯಾರಿಗೂ ಕೊಡೋದು ಬೇಡ ಅಂತ. ತಗೊಡ್ತೀನಿ ಬಿಡಿ ಸರ್ ಅದರಲ್ಲೇನಂತ ಅಂದ್ಬಿಟ್ಟು ಒಳಗಡೆ ಹೋಗಿ ವೀರಪ್ಪನ ಪಿ ಎಂ ಮಾಡೋದು ಸಹ ನಾನು ಫೋಟೋಗ್ರಾಫ್ ಮಾಡಿದೆ. ನಂದು ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆ ವೀರಪ್ಪನ ಇದಕ್ಕೆ ಹೊರಗಡೆ ಬಂದಾಗ ಅಲ್ಲಿ ಒಳಗಿರೋರೆಲ್ಲ ನಾನು ಡಿಜಿಟಲ್ ಕ್ಯಾಮ್ರಾನು ತಗೊಂಡೋಗಿದ್ದೆ, ಜೊತೆಗೆ ಫ್ಯೂಜಿ ಕ್ಯಾಮ್ರಾನು ತಗೊಂಡೋಗಿದೆ, ರೋಲ್ ಇರೋ ಕ್ಯಾಮ್ರಾನು ತಗೊಂಡೋಗಿದೆ. ಫ್ಯೂಜಿ ಇದ್ದಿದ್ದು ನನ್ನ ಹತ್ರ ಅವಾಗ. ಆವಾಗ ಇದರಲ್ಲಿ ಇದ್ರದ್ದು ವೀರಪ್ಪಂದು ಯಾವ್ದಾರು ಫೋಟೋ ತೆಗ್ದಿದ್ಯಾ ನೀವು ಒಳಗೆ ಹೋಗಿದ್ಯಲ್ಲ ಅಂತ ನೇತ್ರರಾಜು ಮತ್ತೆ ಇವರು ಇಬ್ರು ಮೂರು ಜನ, ನೇತ್ರರಾಜು ಬಂದಿದ್ದು ಲೇಟು, ನನ್ನ ಬೇರೆ ಫ್ರೆಂಡ್ಸ್ಗಳು ಕೇಳಿದ್ರು ನಮಗೆ. ಅವಾಗ ಅವ್ರ ರೋಲ್ ಎರಡು ರೋಲ್ ತೆಗೆದು ಅವ್ರು ಕೊಟ್ಬಿಟ್ಟು ಬಂದಿದ್ದು ಎಷ್ಟೋ ಅಷ್ಟೇ, ನನಗೆ ಯಾವುದೇ ಥರದ್ದು ಫೋಟೋಗ್ರಾಫ್ ಸಿಕ್ಕಲಿಲ್ಲ. ಬಟ್ ಅವರು ಎತ್ಕೊಂಡು ಬಂದಿದ್ದು ಹೊರಗಡೆ ಹೋಗಿದ್ದು ಹೂತಾಕಿ ತೆಗ್ದಿದ್ದು ಅವರು ನೆಲಕ್ಕೆ ಹೂಳ್ತಾರೆ, ಹೂಳ್ದಾಗ ಬೆಳಗಿನ ಜಾವ 6 ಗಂಟೆ ಹೂಳ್ತಾರೆ, ಅದನ್ನು ನೇತ್ರರಾಜು ಮತ್ತೆ ನಾನು ಇಬ್ಬರೇ ಫೋಟೋಗ್ರಾಫ್ ಮಾಡಿದ್ದು. ಇದು ನಮಗೆ ಒಂದು ಒಳ್ಳೆ ಫೋಟೋಗ್ರಾಫ್ಸ್ ಮಾಡ್ಕೊಂಡು ಬರ್ತಿದ್ದು. ಏನಂತಂದ್ರೆ ಈ ನಮ್ಮ ಒಂದು ಈ ಫೋಟೋಗ್ರಾಫ್ಸ್ನ ನೋಡುವಂಥದ್ದು, ಫೋಟೋಗ್ರಾಫ್ಸ್ ತೆಗೆದು ನಾವು ಖುಷಿಯಾಗಿ ಫೇಸ್ಬುಕ್ಗೆ ಹಾಕೋದು ಅಥವಾ ಟ್ವಿಟರ್ಗೆ ಹಾಕೊಳ್ಳೋದು ಅಥವಾ ಇನ್ನೊಂದಕ್ಕೆ ಹಾಕೊಳ್ಳೋದು ಸೋಷಿಯಲ್ ಮೀಡಿಯಾಗೆ ಹಾಕೊಳ್ಳೋದು, ಇದು ಇದಲ್ಲ ಜನರಿಗೆ ನಮ್ಮ ಫೋಟೋಗ್ರಾಫ್ಸ್ ಏನು ಅಂತ ತಿಳಿಸ್ತದೆ ನೋಡಿ. 2008 ಅಥವಾ 11 ಒಂದು ಇದಾಗುತ್ತೆ, ಯಾವುದು ಮಾಸ್ತಿ ಹುಲಿ ಒಂದ್ಸಲ ಅದರಲ್ಲಿ ಒಬ್ಬ ಟೂರಿಸ್ಟ್ ಹೋಗಿದ್ದವನು ಒಂದು ಫೋಟೋಗ್ರಾಫ್ ಮಾಡ್ತಾನೆ, ಇದನ್ನ ಫೋಟೋಗ್ರಾಫ್ ಮಾಡಿದಾಗ ಇದನ್ನ ಈ ತರ ಕುಂಟುತ್ತಾ ಇದೆ ಒಂದು ಹುಲಿ, ಅದ್ರ ಕಾಲು ಫುಲ್ಲು ಇದ ಗಾಯ ಆಗಿದೆ ಅಂದ್ರೆ ಅದ್ರ ಪಾದನೆ ಅದು ಜಾಟರ್ ಕ್ಲಿಪ್ ಇದಾಕಿ ಅದು ಕಾಲ್ಗೆ ಉಂಡಾಗಿರುತ್ತೆ. ಇದನ್ನ ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ಫಾರೆಸ್ಟ್ ಅವ್ರು ಯಾವ್ದೇ ತರದ್ ನಂಬ್ತಾ ಇರ್ಲಿಲ್ಲ. ಅವಾಗ ಒಂದು ಇದನ್ನ ತಗೊಂಡೋಗಿ ಕೆಲವರು ಈ ನಮ್ಮ ಫೋಟೋಗ್ರಾಫರ್ಸ್ ಬೇರೆಯವ್ರು ತೋರಿಸ್ತಾರೆ, ಅಂದ್ರೆ ಒಂದು ಫೋಟೋ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಒಂದು ಇದನ್ನ ತೋರಿಸಿದಾಗ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಅದಕ್ಕೆ ಆನೆಗಳನ್ನ ಕರೆಸ್ಕೊಂಡು ಒಂದು 3 ಆನೆಯನ್ನು ಕರೆಸ್ಕೊಂಡು ನಮ್ಮ ಕೃಷ್ಣನ ದೇವಸ್ಥಾನದ ಒಳಗಡೆ ಹುಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ಮಾಸ್ತಿ ಯಾವ್ದೋ ಒಂದು ಗುಹೆ ಒಳಗೆ ಕುತ್ಕೊಂಡಿರುತ್ತೆ, ಅದನ್ನ ಟಾರ್ಚ್ ಬಿಟ್ಕೊಂಡು ನೋಡ್ತಾರೆ ಒಳಗಡೆ ಹುಲಿ ಇರೋದು ಗೊತ್ತಾಗುತ್ತೆ. ಮೇಲ್ಗಡೆ ಕುತ್ಕೊಂಡು ಇವೆಲ್ಲ ಆನೆಯಿಂದ ಸರ್ಚ್ ಮಾಡಿ ಕೆಳಗಡೆ ಇಳಿದು ಆ ಕಡೆಯಿಂದ ಬ್ಯಾಕ್ ಸೈಡ್ ಇಂದ ಒಂದು ಕಡ್ಡಿ ತಕೊಂಡು ಚುಚ್ಚಿ ಅದನ್ನ ಹೊರಗಡೆ ತರ್ತಾರೆ. ಅವಾಗ ಗೊತ್ತಾಗುತ್ತೆ ಓ ಇದು ತುಂಬಾ ಇದಾಗಿದೆ, ಇದು ಜಾಟರ್ ಕ್ಲಿಪ್ ಇದಾಗಿದೆ ಅಂತ ಗೊತ್ತಾಗುತ್ತೆ ಈ ತರ ಒಂದು. ಆಮೇಲೆ ನೋಡಿ ಒಬ್ರು ಯಾರೋ ಒಬ್ರು ಪ್ರವಾಸಿಗರು ಇತ್ತೀಚೆಗೆ ಅಷ್ಟೇ ಒಂದು ಜಿಂಕೆ ಕೊಂಬಲ್ಲಿ ಒಂದು ಈ ಬಲೆ ಸುತ್ಕೊಂಡ್ಬಿಟ್ಟಿರುತ್ತೆ, ಮೀನಿನ ಬಲೆ ಸುತ್ಕೊಂಡಿರುತ್ತೆ, ಅದನ್ನ ಫೋಟೋಗ್ರಾಫ್ಸ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ ಸೋಷಿಯಲ್ ಮೀಡಿಯಾ ಹೇಳೋದ್ಕಿಂತ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಟ್ರಾಂಕ್ಲೈಸ್ ಮಾಡಿ ಅದನ್ನ ಹಿಡಿದು ಅದನ್ನ ರಿಮೂವ್ ಮಾಡ್ತಾರೆ. ಈ ತರದ್ದು ಸಹ ಒಬ್ಬ ಫೋಟೋಗ್ರಾಫರಿಂದ ಅಂದ್ರೆ ವನ್ಯಜೀವಿಗಳಿಗೆ ತುಂಬಾ ಸಹಾಯವಾಗುತ್ತದೆ. ಫೋಟೋಗ್ರಫಿಗೆ ಈಗ ನಾವು ಎಲ್ಲ ಹೋಗ್ತೀವಿ ತುಂಬಾ, ಅದನ್ನ ಈಗ ಕಾರಲ್ಲಿ ಒಬ್ರು ಹೋಗ್ತಾ ಇರ್ತಾರೆ ಬಂಡೀಪುರ್ಗೆ ಹೋಗ್ತಾ ಇರ್ತಾರೆ, ರೋಡ್ ಮಧ್ಯದಲ್ಲಿ ಫಾರೆಸ್ಟ್ ಫೀಡ್ ಮಾಡಂತದ್ದು ಅಥವಾ ಮಧ್ಯದಲ್ಲಿ ನಿಲ್ಸ್ಕೊಂಡು ಇವರು ಫೋಟೋ ತಕೊಂಡು ಸೆಲ್ಫಿ ತಕೊಳ್ಳೋದು. ನೋಡಿ ಮೇಜರ್ ಇಶ್ಯೂಸ್ ಎಲ್ಲ ಇವಾಗ ಆಗ್ತಾರದೆಲ್ಲ ಮೊಬೈಲಲ್ಲಿ. ಈಗ ನೋಡಿ ನೀವು ಕಾಡಿನ ಅಂಚಿನಲ್ಲಿ ನೀವು ಯಾವುದೋ ಒಂದು ಇವ್ರ ಕ್ರಾಪ್ಸ್ನ ಇದಾಕಿರ್ತಾರೆ ಅನ್ಕೊಳ್ಳಿ, ಆ ಕ್ರಾಪ್ಸ್ ತೆಗಿಬೇಕಾದ್ರೆ ಈ ಜನಗಳು ಏನೆಲ್ಲ ತಪ್ಪು ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ನಿಮಗೆ ಇದನ್ನ ಮಾಹಿತಿ ಕೊಡ್ತಾ ಇರೋದು. ಕ್ರಾಪ್ಸ್ ಹಾಕಿರ್ತಾರೆ, ಇವರು ಡೈಲಿ ರೊಟೀನ್ ಕೆಲಸಕ್ಕೆ ಹೋಗ್ತಾರೆ, ಹೋದಾಗ ಅಥವಾ ಹುಲಿನೋ ಆನೆನೋ ಏನೋ ಕಾಣಿಸುತ್ತೆ ಇವರು ನೋಡಿಕೊಂಡು ಮನೆಗೆ ಬಂದ್ಬಿಟ್ರೆ ಪರವಾಗಿಲ್ಲ. ಇವ್ರೇನು ಮಾಡ್ತಾರೆ ಕೂತಿರ್ತಾರಲ್ಲ ಆರಾಮಾಗಿ ಕೂತಿರ್ತಾರೆ ನೋಡಿ ಹಳ್ಳಿಕಟ್ಟೆ ಹತ್ರ ಆ ಅಂಗಡಿ ಹತ್ರ ಕೂತಿರೋರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಮನೆ ನಮ್ಮ ಗದ್ದೆ ಹತ್ರ ಹುಲಿ ಬಂದದೆ ಕಳ ಬಾ ಬಾ ಅಂತ ಕರೆದು ಬಿಡ್ತಾರೆ. ಆವಾಗ ಇವರೆಲ್ಲ ಏನ್ ಮಾಡ್ತಾರೆ ಸ್ಕೂಟರ್ ತಗೊಂಡು ಬರ್ತಾರೆ, ಅವ್ನು ಯಾವನು ಡೇ ನೈಟ್ ಡ್ಯೂಟಿ ಮಾಡ್ಕೊಂಡ್ ಬಂದಿರ್ತಾನೆ ಅಥವಾ ಏನೋ ಕೆಲಸ ಮಾಡ್ಕೊಂಡ್ ಬಂದಿರ್ತಾನೆ ಅವ್ನು ಸುಸ್ತಾಗಿರ್ತಾನೆ, ಅವನ್ ಕರ್ಕೊಂಬಂದು ಎಲ್ಲಾರು ನೋಡಕ್ ನಿಂತ್ಕೋತಾರೆ. ಅವ್ನು ನಾನು 4 ಜನಕ್ಕೆ ಹೇಳಿ 400 ಜನ ಬಂದಿರ್ತಾರೆ, ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ಇದನ್ನ ನೋಡ್ಕೊಂಡು ಅದನ್ನ ಕಿರ್ಚಾಟ ಅದನ್ನ ಕೂಗಾಟ ಅದು ಕಲ್ಲು ಹೊಡಿಯೋದು ಅದಕ್ಕೆ ಇದಕ್ಕೆ ಡಿಸ್ಟರ್ಬ್ ಮಾಡೋದು ಅದೇನ್ ಮಾಡುತ್ತೆ, ಯಾರು ವೀಕ್ ಆಗಿರ್ತಾರೆ ಅವ್ನು ಓಡಕ್ ಆಗಲ್ವೋ ಅವನ್ನ ಹಿಡಿತದೆ. ಇನ್ನೂ ಒಂದೇನು ಗೊತ್ತಾ, ನಾನು ಎಕ್ಸಾಂಪಲ್ ಹೇಳ್ತಾರದು ಈ ಸರ್ಗೂರು, ಸರ್ಗೂರು ಭಾಗದಲ್ಲಿ ಕೆಲವು ಕೋಳಿ ಶಾಪ್ ಇದೆ. ಈ ಶಾಪ್ ಅವ್ರು ಏನ್ ಮಾಡ್ತಾರೆ ತಗೊಂಡು ಹೋಗ್ಬಿಟ್ಟಿದ್ದಾನೆ, ಕಟ್ ಮಾಡಿ ಅದ್ರ ಗಲೀಜೆಲ್ಲ ರೋಡಲ್ಲಿ ಹಾಕ್ಬಾರ್ದು ಅಂತ ನಿಮ್ಮ ನಗರಸಭೆಯವರು ಎಲ್ಲ ಇದು ಕೊಟ್ಟಿರ್ತಾರೆ ಅವ್ರಿಗೆ. ಅವ್ರೇನ್ ತಗೊಂಡೋಗಿ ಅವ್ರ ಗದ್ದೆ ಹತ್ರ ಹಾಕೋತಾರೆ. ಇವ್ರ ಗದ್ದೆ ಎಲ್ಲಿರೋದು, ಬಾರ್ಡರ್ನಲ್ಲಿ ಇರ್ತದೆ ಅನ್ಕೊಳ್ಳಿ ಅಥವಾ ಬಾರ್ಡ್ರಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಇದನ್ನ ತಗೊಂಡೋಗಿ ಕಸ ಬೆಳವರಿ ಮೈಸೂರಲ್ಲಿ ಹುಲಿ ಬರ್ತಾ ಇರೋದು ಅಥವಾ ಚಿರತೆ ಬರ್ತಾ ಇರೋದು ಇದೇ ಉದ್ದೇಶನೇ ಮೈಸೂರಿಗೂ. ಮೈಸೂರಿನ ರಿಂಗ್ ರೋಡ್ ಭಾಗದಲ್ಲಿ ಇವರು ಕೋಳಿ ಕಸ ಎಲ್ಲ ತಗೊಂಬಂದು ಹಾಕ್ತಾರಲ್ಲ, ಆ ಕೋಳಿ ಕಟ್ ಮಾಡ್ರಂತ ಕಾಲುಗಳನ್ನು ಸರ ಹಾಕ್ತಾರೆ, ಇದನ್ನ ನಾಯಿ ತಿನ್ನಕ್ಕೆ ಅಂತ ಬರ್ತವೆ, ಅದನ್ನ ಈಸಿಯಾಗಿ ಅಂಟು ಮಾಡಬಹುದು ಅಂತ ಚಿರತೆ ಬರ್ತವೆ. ಅದೇ ರೀತಿ ಫಾರೆಸ್ಟ್ ಟ್ರೆಂಚ್ಗಳು ಪಕ್ಕದಲ್ಲಿ ಇರೋಂಥ ಇವರು ಜಮೀನುಗಳಲ್ಲಿ
ಇವರು ಬೆಳೆದಿರಂತ ಕ್ರಾಪ್ಸ್ ನ ಇವರು ಕಟಾವ್ ಮಾಡಕ್ಕೆ ಅಂತ ಹೋಗ್ತಾರೆ ಅನ್ಕೊಳ್ಳಿ,

ಟೈಮಲ್ಲಿ ಆನೆ ಹುಲಿ ಕಾಣಿಸ್ಕೊಂಡಾಗ ಇವರು ಮೊಬೈಲ್ನಲ್ಲಿ ನಾಲ್ಕು ಜನಕ್ಕೆ ಹೇಳಬಾರ್ದು, ಇವ್ರು ನೋಡ್ಕೋಬೇಕು, ಇವರು ಮುಂಜಾಗ್ರತೆ ಕ್ರಮವಾಗಿ ಅವ್ರು ತಗೊಂಡು ಮನೆಗೆ ಬಂದ್ಬಿಡ್ಬೇಕು. ಇವ್ರು ನಾಲ್ಕು ಜನಕ್ಕೆ ಯಾವಾಗ ಹೇಳ್ತಾರೆ, ಈ 40 ಜನ ಆಗುತ್ತೆ, 400 ಜನ ಆಗುತ್ತೆ, ಅವರು ಯಾರು ಒಬ್ಬರು ಕಷ್ಟಕ್ಕೀಡಾಗ್ತಾರೆ. ಇದೊಂದು ಹೇಳ್ತಾ ಇದೆ, ನನ್ನ ಇಂಟ್ರಾಕ್ಷನ್ ಆದ ತಕ್ಷಣ ನನಗೆ ಇದು ನೀರನ್ ಸಬ್ಜೆಕ್ಟ್ ಆಗ್ಲಿ, ಈ ವೀರಪ್ಪನ್ ಇಶ್ಯೂಸ್ ಆಗ್ಲಿ, ಮತ್ತೆ ಇನ್ನೊಂದು ಮುಖ್ಯವಾದ 2019 ಫೆಬ್ರವರಿ 19 ಬಂಡೀಪುರದಲ್ಲಿ ಫಾರೆಸ್ಟ್ ಫೈರ್ ಆಗುತ್ತೆ, ತುಂಬಾ 1000 acres ಸುಟ್ಟೋಗುತ್ತೆ. ಇದಕ್ಕೆ ನಾನು ಮತ್ತೆ ನಮ್ಮ ಸ್ನೇಹಿತ ಮಧುಸೂದನ್ ಅನ್ಬಿಟ್ಟು ಇಬ್ರು ಫೋಟೋಗ್ರಾಫ್ ಮಾಡಕ್ ಹೋಗ್ತಿವಿ. 3 ಬೆಂಕಿ ಬಿಡುತ್ತೆ, 3-4 ಕಂಟಿನ್ಯೂ ಇರುತ್ತೆ, ಬಟ್ 3 ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಿವಿ. ಬಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಲ್ಲಿ ಫೋಟೋ ಮಾಡ್ಬೇಕಾದ್ರೆ ಯಾವುದೇ ತರದ ನಮ್ಮ ಈ ಫೋಟೋಗ್ರಾಫರ್ಸ್ ಇದ್ದಾರಲ್ಲ, ಫೋಟೋಗ್ರಾಫರ್ಸ್ ಬೇರೆ ಟೈಮಲ್ಲಿ ಫೋಟೋ ತೆಗಿತಾರಲ್ಲ, ಯಾರು ಸಹ ಬಂದಿಲ್ಲ. ಬೆಳ್ಳೆ ಎಣಿಕೆ ಅಷ್ಟು 4-5 ಇದ್ರು ಅಷ್ಟೇ. ಅದು ಬಿಟ್ರೆ ಬೇರೆ NGO ಬರ್ತಾರೆ, ಕೆಲವು ಸ್ಟೂಡೆಂಟ್ಸ್ ಗಳೆಲ್ಲ ಬರ್ತಾರೆ, ಬಟ್ ಅವ್ರಿಗೂ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಬೆಂಕಿ ಉರಿತಾರದನ್ನ ತಡಿಬೇಕು, ತಡಿಯೋದಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಇವರೇ ಇನ್ನೇನೋ ಒಂದು ತಪ್ಪು ಸಿಗಾಕೊಂತಾರೆ ಈ ತರ ಎಲ್ಲ. ಆಮೇಲೆ ಅಲ್ಲೂ ಕ್ಯಾಮ್ರಾ ತಗೊಂಡ್ಬರ್ತಾರೆ, ನಮ್ಮವ್ರು ಬೆಂಕಿ ತೆಗಿಬೇಕಾದ್ರು ಬೆಂಕಿ ಇದು ಮಾಡ್ಬೇಕಾದ್ರು ಫೋಟೋಗ್ರಾಫ್ ಬರೋದು. ಬಟ್ ಕೆಲವು ಟೈಮಲ್ಲಿ ಎಲ್ಲಿ ಪ್ರಿಕಾಕ್ಷನರಿ ನಾವು ತಗೋಬೇಕು, ಪ್ರಿಕಾಕ್ಷನರಿ ಮೆಷರ್ಸ್ ನಮ್ಗೆ ಏನಿರ್ತದೆ, ಫಾರೆಸ್ಟ್ ಆಫೀಸರ್ಸ್ ಗೈಡೆನ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಮೀರಿ ಅವ್ರು ಫೋಟೋಗ್ರಾಫ್ಸ್ ಮಾಡಕ್ ಹೋಗ್ತಾರೆ. ಈ ತರದ ನಿಟ್ಟಿನಲ್ಲಿ ನನಗೆ ಈ ಬಂಡೀಪುರ ಫಾರೆಸ್ಟ್ ಅಲ್ಲಿ ಹಲವು ರಾತ್ರಿ ಹೊತ್ತು, ಈ ನಮ್ಗೆ ಅವತ್ತು ರಾತ್ರಿ ಆಯ್ತು, 8:30-9 ಆಯ್ತು, ಬೆಂಕಿ ಬಿದ್ದು ಕಾಡೆಲ್ಲ ಹತ್ಕೊಂಡು ಉರಿದೋಗ್ಬಿಡುತ್ತೆ. ರಾತ್ರಿ ಬಂಡೀಪುರಿಂದ ನಮ್ಗೆ ಅಲ್ಲಿ ಹೊಟ್ಟೆಗೆ ಏನು ತಿಂದಿರಲ್ಲ. ಬಂಡೀಪುರ ಇದ್ರಲ್ಲಿ ಒಂದು ಕ್ಯಾಂಟೀನ್ ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂತೀವಿ. ಊಟ ಮಾಡ್ಕೊಂಡು ಹೊರಗಡೆಯಿಂದ ಹೊರಡ್ಬೇಕಾದ್ರೆ ಈ ಬೆಂಕಿ ಬಿದ್ದಿದ್ದು ಆ ಕೆಂಡ ಇತ್ತಲ್ಲ, ಒಳ್ಳೆ ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಲೈಟ್ ಹಾಕೊಂಡಿರ್ತಾರಲ್ಲ ನೈಟ್ ಅಲ್ಲಿ, ಆ ತರ ಈ ಫಾರೆಸ್ಟ್ ಕಾಣಿಸ್ತಿತ್ತು ಅಷ್ಟು. ಆಮೇಲೆ ಹತ್ಕೊಂಡು ಬೆಂಕಿ ಉರಿತಾ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಕಣ್ಣಲ್ಲಿ ನೀರ್ ಬಂದ್ಬಿಡ್ತ, ಅಷ್ಟು ಜೋರು ಬೆಂಕಿ ಬಿದ್ದಿತ್ತು. ಅದನ್ನ ಯಾಕೆ ಈ ಕಾಡಂಚಿನ ಜನಗಳು ಅದಕ್ಕೆ ಬೆಂಕಿ ಹಾಕ್ತಾರೋ, ಅಥವಾ ಯಾವ ತರ ಪ್ರಿಕಾಕ್ಷನರಿ ಮೆಷರ್ ತಗೊಂಡು ಯಾವ ತರ ಅದನ್ನ ಕೆಡಿಸ್ತಾರೆ ಅನ್ನೋದು ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಇದನ್ನ ಕಂಪ್ಲೀಟ್ ಮಾಡಬೇಕಾಗಿದೆ. ಯಾವುದೇ ತರದ್ದು ಈ ಪ್ರವಾಸಿಗರು ಕಾಡನ್ನ ಒಳಗ್ ಬರುವಂತದ್ದು ಬಂದ್ರು ಏನ್ ಮಾಡ್ತಾರೆ, ಕೆಲವು ಪ್ರವಾಸಿಗರು ಮೋಜು ಮಸ್ತಿಗೆ ಅಂತಾನೆ ಕೆಲವರು ಬರ್ತಾರೆ. ಆ ನಿಟ್ಟಿನಲ್ಲಿ ಅದು ಯಾರು ಬರಬಾರ್ದು. ಆ ತರ ಕಾಡನ್ನ ಪ್ರೀತಿಸ್ಬೇಕು, ಕಾಡಿನ ಪ್ರಾಣಿಗಳನ್ನ ಗೌರವಿಸ್ಬೇಕು. ಇದನ್ ನೋಡಿ, ಈಗ ನೀವು ಕಾಡಂಚಲ್ಲಿ ಇರ್ತೀರಿ, ನೀವು ಯಾವ್ದೋ ಒಂದು ಆನೆ ಬಂದ್ರೆ ವಿಘ್ನೇಶ್ವರ ಅಂತ ನಮಸ್ಕಾರ ಮಾಡ್ಕೋತೀರಿ ದೂರದಲ್ಲಿ ಕಂಡ್ರೆ. ಆತರ ಒಂದು ಗೌರವ ಇರ್ಬೇಕು ಪ್ರತಿಯೊಬ್ಬರಿಗೂ. ಒಂದು ಪ್ರಪಂಚದಲ್ಲಿ ಈ ಭೂಮಿನಲ್ಲಿ ಇರಂತ ಪ್ರತಿ ಒಂದು ಜೀವಿಗಳಿಗೂ ಅದರದೇ ಆದ ಒಂದು ಅವಿಜ್ಯ ಭಾಗ್ಯ ಅಲ್ವಾ. ಒಂದು ಇದನ್ನ ಭಾಗ್ಯ ಅಂದ್ರೆ ಅವೆಲ್ಲ ಇರೋದು ನಮ್ಮ ಭಾಗ್ಯನೇ. ಒಂದು ಕಾಡಿನ ಪರಿಸರನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬನಲ್ಲೂ ಆ ಇದನ್ನ ಮೂಡಬೇಕು. ಈ ಕಾಡಲ್ಲಿ ಇವ್ರು ಹೋಗಿ ಅದನ್ನ ಫೋಟೋ, ಇವ್ರು ಏನು ಅಂದ್ರೆ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತಗೊಳ್ಳೋದೇ ಇವರು ಉದ್ದೇಶ ಆಗಿರ್ತದೆ, ಇನ್ನೇನು ಇರಲ್ಲ ಅವರಲ್ಲಿ. ದಯಮಾಡಿ ಎಲ್ಲರೂ, ಎಲ್ಲ ಕೇಳುಗರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ಪೀಳಿಗೆಗೆ. ಮೊಬೈಲ್ನ ನಿಮ್ಗೆ ಅನುಕೂಲ ಇದೆ ಮೊಬೈಲಿಂದ ಇಲ್ಲ ಅಂತ ಅಲ್ಲ, ಆದರೆ ಪ್ರತಿಯೊಬ್ಬರು ಈ ಮೊಬೈಲಿಂದ ದೂರ ಇಡಿ, ಮಕ್ಕಳನ್ನ ಇದರಿಂದ ದೂರ ಇಡಿ. ನಿಮ್ಗೆ ಗೊತ್ತಿಲ್ಲದಂಗೆ ಮೊಬೈಲ್ ತಗೊಂಡು ಬೇರೆ ಕಡೆ ಹೊರಗಡೆ ಫೋಟೋಗೆ ಹೋಗ್ತಾರೆ. ಈಗ ನೋಡಿ ಎಷ್ಟು ಇನ್ಸಿಡೆಂಟ್ಗಳು ನಾವು ನೋಡ್ತೀವಿ, ಫ್ಲಡ್ ಬಂದಾಗ ಫೋಟೋ ತೆಗಿಯೋಕೆ ಅಂತ ಹೋಗ್ತಾರೆ, ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಶಾಲನಗರದ ದುಬಾರೆ ಇದರಲ್ಲಿ ಅವರು ಹೋಗಿ ಚೆನ್ನೈಯಿಂದ ಬಂದಂಥ ಒಂದು ಒಬ್ಬಳು ಮಹಿಳೆ ಅಲ್ಲಿ ಆನೆ ಇದಕ್ಕೆ ಕಂಜನ ಆನೆ ತುಳಿದು ಅವಳು ತೀರ್ಕೊಳ್ತಾಳೆ. ಬಟ್ ಇದೆಲ್ಲ ಯಾಕೆ ಬೇಕು, ಇದೆಲ್ಲ ಆನೆ ಸ್ವಲ್ಪ ಅಂತರ ಕಂಡುಕೊಂಡ್ರೆ ನಮಗೂ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಈ ತರದ್ದು ಇದು ಯಾವುದೇ ಇದು ಆಗಲ್ಲ.

ಪ್ರಿಯ ಕೇಳುಗರೇ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ತುಮಕೂರಿನ ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಕ್ಸಲ್ ನಿಗ್ರಹ ಪಡೆ ನಿಯೋಜಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
1: ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ SP ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಆ ತರ ಏನಿದೆ ಅಂತೇಳಿ. ಒಂದ್ ವೇಳೆ ಆ ರೀತಿ ಏನಾದ್ರೂ ಬೆಳವಣಿಗೆ ಇದ್ರೆ ವಿಲ್ ಪುಟ್ ಮೋರ್ ಫೋರ್ಸ್. ಮತ್ತೆ ನಾವು ಅದಕ್ಕೆ ಆಂಟಿ ನಕ್ಸಲ್ ಸ್ಕ್ವಾಡ್ ಇತ್ತಲ್ಲ ಕಾರ್ಕಳದಲ್ಲಿ, ಅದನ್ನ ನಾವು ಡಿಸ್ಮ್ಯಾಂಟಲ್ ಮಾಡಿಲ್ಲ. ಅರ್ಧ ನಾವು SAF ಅಂತ ಮಾಡಿದ್ವಿ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ, ಇನ್ನರ್ಧ ಹಂಗೆ ಇಟ್ಟಿದ್ವಿ ನಕ್ಸಲ್ ಇದು ಅವ್ರು ಹಂಗೆ ಟ್ರೈನಿಂಗ್ ಅಲ್ಲೇ ಇರ್ತಾರೆ ಅಂತ ಹೇಳಿ. ಸೊ ಅಂತದ್ದೇನಾದ್ರು ಇದ್ರೆ ವಿಲ್ ಮೂವ್ ದಟ್ ಫೋರ್ಸ್ ಟು ತುಮಕೂರು ಡಿಸ್ಟ್ರಿಕ್ಟ್.
0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಸತಿ ರಹಿತ ಮಾಜಿ ಯೋಧರಿಗೆ ನಿವೇಶನ ನೀಡಲಾಗುವುದು. ಮುಂದಿನ 2 ಹಂತಗಳಲ್ಲಿ ರಾಜ್ಯಾದ್ಯಂತ 5 ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಹಿಂದೆ ಯಾವುದೇ ಅಸಮಾಧಾನದ ಕಾರಣಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಅವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವುದರಿಂದ ದೆಹಲಿ ಭೇಟಿ ಸಹಜ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಸಮ್ಮತಿ ಮೇರೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ಬೆಂಗಳೂರಿನ ಮಲ್ಲೇಶ್ವರಂ ಅರಣ್ಯ ಭವನದಲ್ಲಿ ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿಯ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಗುಚ್ಛವಿರಿಸಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಪರಿಸರ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಂ ಪರ್ವೇಜ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಮತ್ತಿತರರು ಉಪಸ್ಥಿತರಿದ್ದರು. ಬಳ್ಳಾರಿಯ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು, ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಹಲವು ಅಧಿಕಾರಿಗಳು ಗೌರವಿಸಿದರು. ಪೊಲೀಸ್ ಇಲಾಖೆಯಿಂದ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಹುತಾತ್ಮರಿಗೆ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಿದ್ದಲಿಂಗ ಪ್ರಭು, ಅರಣ್ಯ ಯೋಧರಿಂದ ಪ್ರಕೃತಿಯ ಜೀವಸಂಕುಲಗಳಿಗೆ ಆಶ್ರಯ ದೊರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹಾಗೂ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ರಾಷ್ಟೀಯ ಅರಣ್ಯ ಹುತಾತ್ಮ ದಿನ ಆಚರಿಸಲಾಯಿತು. ಚಾಮರಾಜನಗರದ ಮುಖ್ಯ ಅರಣ್ಯ ಕಚೇರಿ ಆವರಣದಲ್ಲಿ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ನಡೆದ ಅರಣ್ಯ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಪ್ರಭಾವತಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇರಿಸಿ ಗೌರವ ಸಲ್ಲಿಸಿದರು. ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ಪಿ ಶ್ರೀನಿವಾಸನ್ ಸ್ಮಾರಕ ಸ್ಥಳದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಕೈಗಾರಿಕಾ ಹೂಡಿಕೆ ಮತ್ತು ಉದ್ಯೋಗ

0: ಸೃಷ್ಟಿಯನ್ನು ಉತ್ತೇಜಿಸುವ ಮಹತ್ವಾಕಾಂಕ್ಷೆಯ ಉದ್ಯೋಗ ನಿಧಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯೋಜನೆಯಡಿ ಅರ್ಹ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕೈಗಾರಿಕಾ ಸಂಸ್ಥೆಗಳು ಹೆಚ್ಚುವರಿಯಾಗಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಂಡಲ್ಲಿ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 2,500 ರೂಪಾಯಿಯಂತೆ ಗರಿಷ್ಠ 24 ತಿಂಗಳವರೆಗೆ ಸರ್ಕಾರ ಪ್ರೋತ್ಸಾಹಧನ ನೀಡಲಿದೆ. ಈ ಯೋಜನೆಗಾಗಿ ವಾರ್ಷಿಕ 305 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗುತ್ತಿದೆ. ಹೊಸ ನೇಮಕಾತಿ ಹಾಗೂ ಉದ್ಯೋಗಿಗಳಿಗೆ ಪಾವತಿಸಲಾಗುವ ವೇತನವನ್ನು ಪರಿಶೀಲಿಸಿದ ನಂತರವೇ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದರಿಂದ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಖಾತ್ರಿಪಡಿಸಲಾಗುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಮತ್ತು ಬಾಗಲಕೋಟೆ ಸೇರಿದಂತೆ ಅಭಿವೃದ್ಧಿಯಲ್ಲಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳ ವಿಸ್ತರಣೆಗೆ ಈ ಯೋಜನೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ 100 ದಿನಗಳಲ್ಲಿ ಬೆಳಕಿನ ರಾಜ್ಯವನ್ನು ಕತ್ತಲೆಯ ರಾಜ್ಯವನ್ನಾಗಿ ಪರಿವರ್ತಿಸಿರುವುದೇ ಸಾಧನೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯವಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮಳೆಯ ಕೊರತೆ ನೆಪವೊಡ್ಡಿ ಸರ್ಕಾರ ಪ್ರತಿದಿನ 2-3 ಗಂಟೆಗಳ ಕಾಲ ಘೋಷಿತವಲ್ಲದ ಲೋಡ್ ಶೆಡ್ಡಿಂಗ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ಕಾಲ ವಿದ್ಯುತ್ ಕಡಿತವಾಗುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಲಭ್ಯವಿರುವ ವಿದ್ಯುತ್ ಘಟಕಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದಿಸಲು ಬದಲು ಕಮಿಷನ್ಗಾಗಿ ಇತರ ರಾಜ್ಯಗಳಿಂದ ಹೆಚ್ಚಿನ ದರದಲ್ಲಿ ವಿದ್ಯುತ್ ಖರೀದಿಸಲು ವೇದಿಕೆ ಸಿದ್ಧಪಡಿಸುತ್ತಿದ್ದೀರಾ ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಎನ್ಆರ್ಐಗಳಿಗೆ ಮತದಾರರ ಪಟ್ಟಿ ಪರಿಶೀಲನೆ ಪೂರ್ಣಗೊಳಿಸಲು ಹಾಗೂ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು 1 ವರ್ಷ ಕಾಲಾವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸದಸ್ಯ ಮೊಹಮ್ಮದ್ ಮಿರಾನ್ ಸಾಹೇಬ್ ಮನವಿ ಮಾಡಿದ್ದಾರೆ. 1974 ದುಬೈನಲ್ಲಿ ನೆಲೆಸಿರುವ ಮಿರಾನ್ ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ ಮನವಿಯಲ್ಲಿ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಅನೇಕ ಯುವ ಎನ್ಆರ್ಐಗಳು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ ಹಾಗೂ ಆಕ್ಷೇಪಣೆಗೆ ಒಳಪಡಿಸಿದ ಬಳಿಕ ಮಾರ್ಗದರ್ಶನ ಕೋರಿ ತಮ್ಮನ್ನು ಸಂಪರ್ಕಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಇಂದು ಶಿವಮೊಗ್ಗ ಜಿಲ್ಲೆಯ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿರುವ ನೂತನ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಕಾರ್ಯವೈಖರಿ ಹಾಗೂ ವೈದ್ಯಕೀಯ ಸೌಕರ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಒದಗಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಹೃದ್ರೋಗ ವಿಭಾಗದ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಈಸೂರಿಗೆ ತೆರಳುವ ಸಂದರ್ಭದಲ್ಲಿ ಆಯನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ಭೇಟಿ ನೀಡಿ ಶೈಕ್ಷಣಿಕ ಚಟುವಟಿಕೆ ಹಾಗೂ ಸೌಲಭ್ಯಗಳನ್ನು ಪರಿಶೀಲಿಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಶೂ ಮತ್ತು ಸಾಕ್ಸ್ಗಳ ಗುಣಮಟ್ಟ ಪರಿಶೀಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಶಾಲೆಗಳ ಶೌಚಾಲಯ ವ್ಯವಸ್ಥೆ ಸರಿಪಡಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಶಾಲೆಯ ಮೇಲ್ಛಾವಣಿ ದುರಸ್ತಿ ಕಾರ್ಯ ವೀಕ್ಷಿಸಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಮಾನತು ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಶೇಕಡ 49% ಮಳೆ ಕೊರತೆಯಾಗಿದ್ದು 39,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ತೀವ್ರ ಮೇವಿನ ಕೊರತೆ ನೀಗಿಸಲು 45,000 ಮೇವಿನ ಮಿನಿ ಕಿಟ್ಗಳಿಗೆ ಬೇಡಿಕೆ ಇಡಲಾಗಿತ್ತು. ಸರ್ಕಾರ ಬಿಡುಗಡೆ ಮಾಡಿರುವ 25 ಕೋಟಿ ರೂಪಾಯಿ ಅನುದಾನದಡಿ ಜಿಲ್ಲೆಗೆ ಮಂಜೂರಾಗಿರುವ 12,600 ಕಿಟ್ಗಳನ್ನು ತಕ್ಷಣವೇ ವಿತರಿಸಲು ಆದೇಶಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಒದಗಿಸಲು ಸರ್ಕಾರದಿಂದ ಅನುದಾನವಿದ್ದರೂ ಟಾಸ್ಕ್ ಫೋರ್ಸ್

0: ಅನುಮೋದನೆ ನೆಪದಲ್ಲಿ ತಿಂಗಳುಗಟ್ಟಲೆ ಕಾಮಗಾರಿ ವಿಳಂಬ ಮಾಡುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಲಭ್ಯವಿರುವ ಅನುದಾನದಲ್ಲಿ ಶೇಕಡ 50% ಹಣವನ್ನು ಕಡ್ಡಾಯವಾಗಿ ಕುಡಿಯುವ ನೀರಿಗಾಗಿ ಮಾತ್ರ ಮೀಸಲಿಡಲು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ. ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಹಾಗೂ ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ವರವರು. ಬುಡಕಟ್ಟು ಅಭಿವೃದ್ಧಿಗೆ ಇರುವ ಸರ್ಕಾರದ ಯೋಜನೆಗಳು, ವಸತಿ ಸಮಸ್ಯೆ ಹಾಗೂ ಬುಡಕಟ್ಟು ಜನರ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಸ್ವಾಗತ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ನನ್ನನ್ನು ಕೂಡ ಈ ದಿನ ನಮ್ಮ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ನಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ.
3: ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ಮೊದಲನೇದಾಗಿ ಈ ಒಂದು ಸಮಗ್ರ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಮ್ಮ ಇಲಾಖೆಯ ಅಥವಾ ಈ ಒಂದು ಇಲಾಖೆಯ ಪ್ರಮುಖ ಒಂದು ಗುರಿ ಉದ್ದೇಶಗಳ ಬಗ್ಗೆ ತಿಳಿಸ್ಬೋದ ಸರ್?
4: ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ನಮ್ಮ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ಅಧೀನದಲ್ಲೇ ಕೆಲಸ ಮಾಡತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಹಲವಾರು ಆರ್ಥಿಕ ಸ್ವಾವಲಂಬನೆಗೆ ಸ್ವಯಂ ಉದ್ಯೋಗ ಯೋಜನೆಗಳಿದೆ. ಸ್ವಯಂ ಉದ್ಯೋಗ ಯೋಜನೆಗಳಲ್ಲಿ ನೇರ ಸಾಲ ಯೋಜನೆ ಆದಂತಹ ಹೈನುಗಾರಿಕೆ, ಸಣ್ಣ ಅಂಗಡಿ ಪೆಟ್ಟಿಗೆಗೆ, ಕುರಿ ಮತ್ತು ಆಡು ಸಾಗಾಣಿಕೆ, ತರಕಾರಿ ಮತ್ತು ಹಣ್ಣಿನ ಅಂಗಡಿಗೆ, ಟೈಲರಿಂಗು, ಮೀನುಗಾರಿಕೆ, ಸೊ ಇವುಗಳಿಗೆ ಘಟಕ ವೆಚ್ಚ ಅಂತ 100,000 ನಿಗಮ ಸಾಲವನ್ನು ಕೊಡ್ತದೆ. ಅದು 50% ಸಹಾಯಧನ ಇರ್ತದೆ, ಸಬ್ಸಿಡಿ ಇರುತ್ತೆ. ಇನ್ನು 50% ಸಾಲವನ್ನ ಹಂತ ಹಂತವಾಗಿ ಅವ್ರು ಏನು ನಿಗದಿತ ಅವಧಿಯನ್ನ ಇರ್ತದೋ ಅದರಲ್ಲಿ ಸಾಲವನ್ನು ತೀರಿಸಬೇಕಾಗ್ತದೆ. ಇದು ಮೊದಲನೇದು. ಮತ್ತೆ ಕೈಗಾರಿಕೆ ಮತ್ತೆ ಉದ್ಯಮ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಈ ಪರಿಶಿಷ್ಟ ಪಂಗಡದ ಮತ್ತೆ ಆದಿವಾಸಿ ಸಮುದಾಯದ, ಬುಡಕಟ್ಟು ಸಮುದಾಯದ ಯಾವುದೇ ಒಬ್ಬ ಉದ್ಯಮಶೀಲವನ್ನ ನಡೆಸ್ತೀನಿ ಅಂತ ಅಂದವರು ಕೂಡ ಸುಮಾರು 70% ಘಟಕ ವೆಚ್ಚವನ್ನ, ಅಂದ್ರೆ ಕನಿಷ್ಠ ಅಂದ್ರೆ ಅದು 2,00,000 ಸಹಾಯಧನವನ್ನ ಕೊಡ್ತದೆ. ಅಂದ್ರೆ ಅವರು ಇನ್ನು ಉಳಿಕೆ ಮೊತ್ತವನ್ನ ಬ್ಯಾಂಕ್ ಸಾಲವಾಗಿ ಪಡಿಬೇಕಾಗ್ತದೆ. ಅವ್ರ ಯಾವುದು ಉದ್ಯಮವನ್ನ ಸುಮಾರು ಉದಾಹರಣೆಗೆ ಒಂದು 10,00,000 ಉದ್ಯಮವನ್ನ ಪ್ರಾರಂಭಿಸ್ತೀವಿ ಅನ್ನೋದಾದಾಗ ಸೊ 2,00,000 ಸಾಲವನ್ನ ಕೊಡ್ತದೆ, ಸಹಾಯಧನವಾಗಿ ಕೊಡ್ತದೆ. ಇನ್ನು 8,00,000 ಅವರ ನಿಗದಿತ ಅವಧಿಯಲ್ಲಿ ಕಟ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೊ ಇವೆಲ್ಲ ನಾನು ಏನೇನು ಹೇಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ವಾಲ್ಮೀಕಿ ನಿಗಮದ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಭೂ ಒಡೆತನದ್ದು ಕೂಡ ಅಷ್ಟೇ, ಅದು ಕೂಡ 1 ಎಕರೆ ಜಮೀನು, ಕುಷ್ಕಿ ಅಥವಾ ತರಿ ಜಮೀನು, ಗರಿಷ್ಠ ಮೊತ್ತ 15,00,000 ಕೂಡ ಇಲಾಖೆ ಅದನ್ನ ಕೊಟ್ಟು

0: ಕೊಡ್ತದೆ ಯಾರಿಗೆ ಭೂಮಿ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾರೋ ಸೊ ಅಂತವ್ರಿಗೆ ಒಂದು ಭೂ ಒಡೆತನವನ್ನ 15 ಲಕ್ಷದವರೆಗೆ ಕೊಡ್ತಕ್ಕಂತ ಒಂದು ಯೋಜನೆ ಕೂಡ ಇದೆ. ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಇದೆ. 3,50,000 ಘಟಕ ವೆಚ್ಚದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ನಿಗಮದ ವತಿಯಿಂದ ಜಾರಿಯಲ್ಲಿರ್ತದೆ.
1: ಇವೆಲ್ಲ ಕೂಡ ವಾಲ್ಮೀಕಿ ನಿಗಮದಿಂದ ಇರ್ತಕ್ಕಂತ ಯೋಜನೆಗಳು.
0: ಹೌದು.
1: ಓಕೆ ಸರ್, ಇದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ ಸರ್.

0: ಮಾಡ್ಬೇಕಂತ ಈಗ ನಮ್ಮ ಜಟ್ ಹುಡುಗರ ಜನಾಂಗಕ್ಕೆ ಇನ್ನು ಮನಗಳೇ ಕಲ್ತಿಲ್ಲ ಸರ್.
1: ಈಗ ವಸಂತಮ್ಮನವ್ರೆ, ನಾನ್ ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಗೊತ್ತಿದೆಯಲ್ವಾ? ಈಗ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಕೇಳಿದ್ರಿ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ಬೆಟ್ಟ ಕುರುಬ ಮತ್ತೆ ಸೋಲಿಗ ಎರವ ಸಮುದಾಯಗಳಿಗೆ ಸೊ ಮನೆಯನ್ನ ಕೊಡ್ಲಿಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಂಚಾಯಿತಿಗಳಿಗೆ ನಾವು ಅರ್ಜಿ ನಮೂನೆಯನ್ನ ಕೊಟ್ಟಿದ್ದೇವೆ. ಅಲ್ಲಿ ಪಂಚಾಯಿತಿ ಇರ್ಲಿ, ತಾವು ಅರ್ಜಿಯನ್ನ ಕೊಡ್ಬೇಕು. ನಿಮ್ಮ ನಿಮ್ಗೆ ಇರ್ತಕ್ಕಂತ ಖಾಲಿ ನಿವೇಶನ ಜಾಗ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು, ನಿಮ್ಮ ಆಧಾರ್ ಕಾರ್ಡು, ಸೊ ನಿಮ್ಮ ಫೋಟೋ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ, ಇಂಥ ಇವೆಲ್ಲವನ್ನು ಕೂಡ ಪಂಚಾಯಿತಿಗೆ ಮತ್ತೆ ಅರ್ಜಿಯನ್ನ ಪಡ್ಕೊಂಡು ಅವ್ರಿಗೆ ಹೇಳಿದೀವಿ, ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ, ಅವ್ರಿಗೆ ಅರ್ಜಿಯನ್ನ ಕೊಡಿ. ಈಗ ಅದು ಈಗ ಅದು ಸರ್ಕಾರ ಈಗ ಎಲ್ಲದಕ್ಕೂ ಕೂಡ ನಮ್ಮ ಎಲ್ಲಾ ಬುಡಕಟ್ಟು ಸಮುದಾಯದವ್ರಿಗೆ ಕನಿಷ್ಠ 4.5 ಲಕ್ಷದಿಂದ 5 ಲಕ್ಷದವರೆಗೆ ನಿಗದಿ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಆಗ್ತಾ ಇದೆ ಸರ್ಕಾರದ ಹಂತದಲ್ಲಿ. ಅದು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ನಿಗದಿ ಮಾಡಿ ಕೊಡ್ತದೆ. ಈಗ ಸದ್ಯಕ್ಕೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಅದರಿಂದ ಎಲ್ಲಾ ನಾವು ಇಒಗಳ ಮೂಲಕ, ಎರಡೂ ತಾಲೂಕಿನ ಇಒಗಳ ಮೂಲಕ ಪಂಚಾಯಿತಿ ಪಿಡಿಒಗಳಿಗೆ ಅರ್ಜಿಯನ್ನ ನಮ್ಮ ಎಲ್ಲಿ ಯಾವ ಆಡಿ ಸಂಬಂಧಿತ ಪಂಚಾಯಿತಿಗಳು ಏನಿದೆಯೋ ಎಲ್ಲರೂ ಕೂಡ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ನಾವು ಈಗಾಗಲೇ ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನಿಮ್ಗೆ ಮೊಟ್ಟೆ ಆರ ಅಂತ ಹೇಳ್ತಿರಲ್ವಾ, ಈಗಾಗಲೇ ನಿಮ್ಗೆ 6 ತಿಂಗಳಾಗಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಮತ್ತೆ ನಮ್ಮ ಮಾನ್ಯ ಶಾಸಕರು ಕೂಡ ಇದನ್ನ ಮಾತನಾಡಿ ಸರ್ಕಾರದಲ್ಲಿ ಕೂಡ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ. ಇನ್ನೊಂದು ವಾರದ ಒಳಗಡೆ ಅದನ್ನ ತೀರ್ಮಾನ ಮಾಡಿ ಈಗ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಮತ್ತೆ ಬಾಕಿದು ಕೂಡ ಕೊಡ್ಲಿಕ್ಕೆ ನಾವು ತೀರ್ಮಾನಿಸಿದೀವಿ ಅಂತ ಹೇಳಿ ನಿನ್ನೆ ಕೂಡ ಜಂಟಿ ನಿರ್ದೇಶಕರಾದಂತ ರಾಜ್ಕುಮಾರ್ ಸರ್ ಕೂಡ ಮೈಸೂರಿಗೆ ಬಂದು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲೂ ಕೂಡ ನಾವು ಮಾತನಾಡಿದ್ದೇವೆ, ಇನ್ನೊಂದು ವಾರದೊಳಗಾಗಿ ಇದು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಕೂಡ ಅವರು ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಇದು 175 ಕೋಟಿ ಒಟ್ಟಿಗೆ ಇಡೀ ರಾಜ್ಯಕ್ಕೆ ಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿಗಳ ಅನುಮೋದನೆ ಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ವಿಳಂಬ ಆಯ್ತು. ಆ ಕಾರಣಕ್ಕೋಸ್ಕರ ಈಗ ಅನುಮೋದನೆ ಸಿಕ್ಕಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ, ಇನ್ನೊಂದು ವಾರದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಬರುತ್ತೆ ಆಯ್ತು. ಸಂಬಂಧಪಟ್ಟಂತ ಪಿಡಿಒ ಮತ್ತೆ ತಾಲೂಕ್ ಪಂಚಾಯತಿ ಇವರ ಜೊತೆ ನಾನು ಮಾತು.
2: ಓಕೆ, ಧನ್ಯವಾದಗಳು ವಸಂತಮ್ಮ ಅವರೇ, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ನಮ್ಮ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳನ್ನ ಹೇಳಿದ್ರಿ. ಅದರಲ್ಲಿ ಏನು ವಾಲ್ಮೀಕಿ ನಿಗಮದಿಂದ ಸಿಗ್ತಕ್ಕಂತ ಅನುದಾನಗಳ ಬಗ್ಗೆ ತಾವು ಹೇಳಿದ್ರಿ. ಅದಲ್ಲದೆ ಬೇರೆ ಇನ್ನಿತರ ಅಂದ್ರೆ ಬೇರೆ ಬೇರೆ ತರದ ಯೋಜನೆಗಳು ಏನೇನಿದೆ ಸರ್?
1: ಇರ್ತಕ್ಕಂತ ಯೋಜನೆಗಳು ನಿಗಮದಿಂದ ಕೊಡ್ತಕ್ಕಂಥದ್ದು ಕೆಲವೊಂದು ನಮ್ಮ ಇಲಾಖೆಯೊಂದನ್ನು ಕೂಡ ಮೊದಲು ಅವ್ರಿಗೆ ಹೈನುಗಾರಿಕೆಗೆ ಹಸುಗಳನ್ನ ಕೊಡ್ತಕ್ಕಂಥದ್ದು, ಕುರಿ ಕೋಳಿಯನ್ನ ಕೊಡ್ತಕ್ಕಂಥದ್ದು ಈಗಾಗಲೇ 2020 ಸಾಲಿನಲ್ಲಿ ಇತ್ತು. ಸೊ ಇವಾಗ ಇಲಾಖೆಯಿಂದ ಆ ಒಂದು ಯೋಜನೆಯನ್ನ ನಿಲ್ಲಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಕೇಂದ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಕೆಲವೊಂದು ಸಭೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಈಗ ಏನು ನಾವು ಈ ಅರಣ್ಯ ಹಕ್ಕು ಪತ್ರವನ್ನ ವಿತರಣೆ ಮಾಡಿರ್ತಕ್ಕಂತ ಯಾರು ಜಮೀನನ್ನ ಹೊಂದಿದಾರೋ, ಸೊ ಅವರು ಈ ಏನು ಉಳುಮೆ ಮಾಡ್ಲಿಕ್ಕೆ ಏನು ದನಕರುಗಳಿಲ್ಲದೆ ಬೇರೆಯವರಿಗೆ ನಾವು ಅದನ್ನ ಏನು ದೇಣಿಗೆಗೆ ಕೊಡ್ತಾ ಇದ್ದೇವೆ, ನಾವು ಉಳುಮೆ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ನಮ್ಗೆ ಬೋರ್ವೆಲ್ ಮತ್ತೆ ಈ ದನಕರುಗಳನ್ನ ಕೊಡಿಸೋ ಅಂತ, ಉಳುಮೆ ಮಾಡ್ಲಿಕ್ಕೆ ಎತ್ತುಗಳನ್ನ ಕೊಡಿಸೋ ಅಂತ ಕೆಲಸ ಮಾಡಿದ್ರೆ ನಾವೇ ಸ್ವಾವಲಂಬಿಗಳಾಗಿ ರೈತರಾಗಿ ದುಡಿತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಮಾಹಿತಿಯನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಆ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಜನೆಯನ್ನ ಮಾಡ್ತಾ ಇದೆ.
2: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ,
3: ಹಲೋ ಸರ್,
2: ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೇಳಿ ಹೇಳಿ, ತಮ್ಮ ಪ್ರಶ್ನೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು
3: ನಿಲ್ಸಿ ತುಂಬಾ ದಿನಗಳಾಯ್ತಲ್ಲ,
2: ತಮ್ಮ ಹೆಸರು ಎಲ್ಲಿಂದ
3: ಮಾತಾಡ್ತೀರಾ? ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಚಿನ್ನಮ್ಮ ಅಂದ್ರೆ
2: ಚಿನ್ನಮ್ಮ ಅವರೇ. ಓಕೆ, ಹೇಳಿ ತಮ್ಮ ಪ್ರಶ್ನೆ ಹೇಳಿ. ಇವಾಗಿನ
3: 4 ತಿಂಗಳಾಯ್ತು ಸರ್
2: ರೇಷನ್ ಬಗ್ಗೆ. ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.
1: ನಮಸ್ಕಾರ ಚಿನ್ನಪ್ಪನವರೇ. ಈಗ ನಿಮ್ಗೇನು ನ್ಯೂಟ್ರಿಷನ್ ಪೌಷ್ಟಿಕ ಆಹಾರ ಈಗ ಕಳೆದ ಈಗ 5 ತಿಂಗಳಿಂದನೂ ಕೂಡ ತಮಗೆ ಬಂದಿಲ್ಲ. ಈಗಾಗಲೇ ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಿದೆ, ಇನ್ನೊಂದು ವಾರದಲ್ಲಿ ಬಗೆಹರಿಸಿ

0: ಅದನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಇಲಾಖೆ ಮಾಡ್ತಾ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಇದು ನಿನ್ನೆ ಕೂಡ ಈ ಸಂಬಂಧ ಜಂಟಿ. ಹೌದೌದು, ಈಗ ಮತ್ತೆ ಈಗ ಏನು ಈ ಹಳೇದು ಏನ್ ಕೊಟ್ಟಿಲ್ಲ, 5 ತಿಂಗಳು ನಿಂತಿದೆಯೋ, ಸೊ ಅದನ್ನು ಕೂಡ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ನಮ್ಮ ಆದಿವಾಸಿಗಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಕೂಲಿನೇ ನಂಬಿ ಇರೋದ್ರಿಂದ ಅವ್ರೀಗ ಕೂಲಿನೂ ಸಿಗ್ತಾ ಇಲ್ಲ, ಹಾಗಾಗಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ನಾವು ಕೂಡ ಇಲಾಖೆ ಗಮನಕ್ಕೆ ತಂದಿದ್ದೇವೆ. ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸಿದೆ. ನಿನ್ನೆ ಕೂಡ ಜಂಟಿ ನಿರ್ದೇಶಕರು ಮೈಸೂರಿನಲ್ಲಿ ಈ ಸಂಬಂಧ ಸಭೆಯನ್ನು ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಕೊಡ್ತೇವೆ, ಮತ್ತೆ ಹಳೇದನ್ನು ಕೂಡ ನಾವು ಕೊಡ್ತೇವೆ ಅಂತ ಕೂಡ ಮಾತನ್ನ ಹೇಳಿದ್ದಾರೆ.
1: ಸರಿ ಸರ್, ಒಳ್ಳೆ ರೀತಿಯ ಫುಡ್ ಕೊಡ್ತೀವಿ ಸರ್.
0: ಖಂಡಿತವಾಗಿ,
1: ತುಂಬಾ ದಿನಗಳಿಂದ ನಿಲ್ಸಿದಾರಲ್ಲ, ಆಗ ಅವಾಗ ಹಳೆ ಸ್ಟಾಕ್
0: ಇಲ್ಲ. ಇಲ್ಲ ಇಲ್ಲ, ಖಂಡಿತವಾಗಿ ಅದಕ್ಕೆ ಈಗ ಏನಂತಂದ್ರೆ ಆ ಆಹಾರದ ಗುಣಮಟ್ಟವನ್ನ ಕಾಪಾಡಲಿಕ್ಕೋಸ್ಕರವಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ 5 ಇಲಾಖೆಗಳ ತಂಡವನ್ನ ರಚನೆ ಮಾಡಿರ್ತದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಆಹಾರ ಇಲಾಖೆಯವರು, ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು, ಮತ್ತೆ ಆರೋಗ್ಯ ಇಲಾಖೆಯವರು, ಮತ್ತೆ ನಮ್ಮ ಇಲಾಖೆಯವರು, ಇಷ್ಟು ಸೇರಿದಾಗೆ ಅವರು ಎಲ್ಲಿ ಅವರು ದವಸ ಧಾನ್ಯಗಳನ್ನ ಸಾಮಗ್ರಿ ಅವ ಉಗ್ರಾಣಗಳಿರ್ತದೋ ಅಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಿ ಇದು ಸರಿ ಇದೆ ಅಂತ ಅಂದ್ರೆ ಮಾತ್ರ ಅದನ್ನ ಪ್ಯಾಕಿಂಗ್ ಮಾಡಿ ತಮಗೆ ಕಳಿಸ್ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಇನ್ನೊಂದು ವಾರದಲ್ಲಿ ಆಗ್ತದೆ.
2: ಧನ್ಯವಾದಗಳು ಚಿನ್ನಮ್ಮ, ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಏನು ಬುಡಕಟ್ಟು ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಿದೆ, ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಈ ಒಂದು ಯೋಜನೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈ ಒಂದು ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಈಗ ನಾವೇನು ಈಗ ಯಾವುದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ವಸತಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈಗ ಮೊದಲೆಲ್ಲ ಚೆಕ್ ಸಿಸ್ಟಮ್ ಇತ್ತು, ಆವಾಗ ದುರುಪಯೋಗ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅರ್ಜಿ ಹಾಕ್ತಾರೋ ಅರ್ಜಿಯ ಹಾಕಿದ ಫಲಾನುಭವಿಯ ನೇರ ಅವರ ಖಾತೆಗೆ ಹಣ ಹೋಗೋದ್ರಿಂದ ಹಣ ದುರುಪಯೋಗ ಆಗೋದಿಲ್ಲ.
2: ಹೌದು.
0: ಸೊ ಆದ್ರೆ ಇಲ್ಲಿ ಮನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಇಲಾಖೆಗೂ ಕೂಡ ಅದೊಂದು ಬೇಸರದ ಸಂಗತಿ ಇದೆ. ಏನಂತ ಹೇಳಿದ್ರೆ ಈಗ ನಾವು ಈಗ 5 ಲಕ್ಷ ಮತ್ತೆ 4.5 ಲಕ್ಷ 3,80,000 ಸೊ ಈಗೆಲ್ಲ ಸರ್ಕಾರ ಇಲಾಖೆ ಹಣವನ್ನ ಕೊಡ್ತಾ ಇದೆ, ಅದು ನೇರ ಫಲಾನುಭವಿಗಳ ಕಥೆಗೆ ಹೋಗ್ತಾ ಇದೆ. ನಾವು ಆಡಿಗಳಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಸರ್ ನಮ್ಗೆ ಗುಣಮಟ್ಟದ ಮನೆಯನ್ನ ಕಟ್ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ
2: ಫಲಾನುಭವಿಗಳು.
0: ಇಲ್ಲಿ ಲೋಪದೋಷ ಆಗ್ತಾ ಇರೋದು, ಈಗ ಮನೆಯನ್ನ ಕಟ್ಲಿಕ್ಕೆ ಕೊಡ್ತಕ್ಕಂಥದ್ದು ಕೊಡ್ತಾ ಇರ್ತಕ್ಕಂಥದ್ದು ಯಾರು? ಫಲಾನುಭವಿಗಳೇ. ಯಾರು ಯೋಗ್ಯವಾಗಿ ಕಟ್ಕೊಡ್ತಾರೋ ಅಂತವರಿಗೆ ಮಾತ್ರನೇ ಅವರು ಏನು ಕರಾರನ್ನ ಮಾಡ್ಕೊಂಡ್ರೆ ಅಥವಾ ನಮ್ಮ ಇಲಾಖೆ ಮೂಲಕ ನೇರವಾಗಿ ಅವರೇ ಅಲ್ಲಿ ಒಳ ಒಪ್ಪಂದ ಮಾಡಿಕೊಳ್ಳುವುದು ಬದಲಾಗಿ ನಮ್ಮ ಇಲಾಖೆಗೆ ಬಂದು ಇಂಥ ವ್ಯಕ್ತಿ ನಮ್ಮ ಬಳಿ ಬಂದಿದ್ದಾರೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಅಂತ ನಮ್ಮ ಹತ್ರ ಬಂದಾಗ ಆ ವ್ಯಕ್ತಿಗೆ ನಾವು ಏನಾದ್ರೂ ಒಂದು ರೈಟಿಂಗ್ ಬರವಣಿಗೆ ಮೂಲಕ ತೆಗೆದುಕೊಂಡು ಗುಣಮಟ್ಟದ ಮನೆಯನ್ನ ಅವ್ರಿಗೆ ಕಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸೊ ನಾವು ನಿಮ್ಮ ಬೇರೆ ಇನ್ಯಾವುದಾದ್ರು ಆಸ್ತಿಯ ಮೇಲೆ ಅಥವಾ ನಿಮ್ಮ ಮೇಲೆ ದೂರನ್ನು ದಾಖಲು ಮಾಡುವಂತದ್ದು ಇನ್ನೊಂದು ಮುಟ್ಕೋಲು ಹಾಕೊಳ್ತಕ್ಕಂಥದ್ದು ಕೆಲಸವನ್ನ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಆ ಕೆಲಸ ಕೂಡ ಫಲಾನುಭವಿಗಳಿಂದ ಅವ್ರಿಗೆ ಮನವರಿಕೆ ಆಗ್ಬೇಕು ಮತ್ತೆ ಅವ್ರಿಗೂ ಕೂಡ ಆ ಜ್ಞಾನ ಬರಬೇಕು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ.
3: ಹಲೋ,
2: ನಮಸ್ತೆ, ತಮ್ಮ ಹೆಸರು?
3: ನಮಸ್ಕಾರ ಸರ್, ನನ್ನ ಹೆಸರು ಕೃಷ್ಣರಾಜ ಅಂತ. ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಎಚ್ ಡಿ ಘಟ್ಟ ತಾಲೂಕು ಇರಳ್ಳಿ ಗ್ರಾಮ ಪಂಚಾಯತಿ ಅಂಕನಾಥ್ಪುರ ಆಡಿ ಸರ್, ಆದಿವಾಸಿ ಆಡಿ.
2: ಪುಷ್ಪರಾಜ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಮ್ಮ ಊರ್ ರೋಡ್ ಇಲ್ಲ ಸರ್, ನಾನು ಸರ್ಕಾರ ಒಂದು 55 ವರ್ಷ ಆಯ್ತು ಸರ್, ಇಲ್ಲಿವರೆಗೆ ಒಂದು ಬಸ್ ಲೈನ್ ಇಲ್ಲ ಸರ್. ಅದೇ ಸರ್, ಅದು ವೇಗ ನಡ್ಕೊಂಡು 12 ಕಿಲೋಮೀಟರ್ ಸರ್ ಬರ್ಬೇಕು ಅಂದ್ರೆ, ಅಂಚೆ ಗಂಟೆ ಬರ್ಬೇಕು ಅಂದ್ರೆ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. ರೋಡೇ ಇಲ್ಲ ಸರ್.
2: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
3: ಇನ್ನೊಂದ್ ಏನಂದ್ರೆ ಸರ್, ಇವಾಗ ಎರಡನೇ ಪ್ರಶ್ನೆ ಏನಂದ್ರೆ ಸರ್, ನಮ್ಮ ಊರ್ನಲ್ಲಿ ಒಂದು ಸಾಧಾರಣ ಒಂದು 500 ಮನೆಗಳಿದೆ ಸರ್. ಅವರು ಸರ್ ಕೆಲವರಿಗೆ ಜಮೀನು ಇದೆ, ಕೆಲವರಿಗೆ ಜಮೀನು ಇಲ್ಲ.
2: ಆ
3: ಜಮೀನು ಕೆಲವರು ಯಾರು ಸತ್ತರೆ ಅವ್ರ ಜಮೀನಲ್ಲಿ ಹಾಕೋದು ಸರ್. ಸರ್ ಏನು ಇಲ್ದೇನೆ ಕೂಲಿ ಮಾಡ್ತಿನೋ ಅಂತವ್ರನ್ನ ಈ ಚಾನಲ್ ಏರಿ ಮೇಲೆ ರೋಡ್ ಸೈಡ್ ಮೇಲೆ ತಗೊಂಡೋಗಿ ಕಬಾನ್ ಮಾಡ್ತಾರೆ ಸರ್. ಮಸಣ ಇಲ್ಲ ಸರ್, ಇಷ್ಟು ವರ್ಷವಾಗಿ ನಮ್ಮ ಮಸಣ ನೋಡಿಲ್ಲ ಸರ್.
2: ಸರ್ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಪುಷ್ಪರಾಜ್
0: ಪುಷ್ಪರಾಜ್ ಅವರೇ ನಮಸ್ಕಾರ. ಈಗ ರಸ್ತೆಗೆ ಸಂಬಂಧಪಟ್ಟಂತೆ ಮತ್ತೆ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ಹಂತ ಹಂತವಾಗಿ TSP ಯೋಜನೆ ಅಡಿಯಲ್ಲಿ ಎಲ್ಲ ಬಹುತೇಕ ಆಡಿಗಳಿಗೆ ರಸ್ತೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ತಮ್ಮ ಏನು ಆಡಿಯ ರಸ್ತೆಯನ್ನು ಕೂಡ ಈಗಾಗಲೇ ಶಾಸಕರಿಂದ ಅಲ್ಲಿ ಸೇರ್ಪಡೆಗೊಂಡಿದೆ.

0: ಸೊ ಅದು ಕೂಡ ಅತಿ ಶೀಘ್ರದಲ್ಲಿ ಆಗ್ತದೆ. ತಾವು ಏನು ಇನ್ನೊಂದು ವಿಚಾರ ಸ್ಮಶಾನದ ಬಗ್ಗೆ ಕೇಳಿದಾಗ, ಸ್ಮಶಾನ ಎಲ್ಲೋ ಏರಿ ಮತ್ತೆ ಅಲ್ಲಿ ಇಲ್ಲಿ ಉಳ್ತೀರಿ ಅಂತ ಹೇಳಿದ್ರಿ, ಅದು ತಪ್ಪದು. ಅದೇನಾಗ್ತದೆ, ಪಂಚಾಯಿತಿಯ PDOಗಳ ಜವಾಬ್ದಾರಿಗೆ ಬರ್ತದೆ. ಯಾವುದೇ ಕಾರಣಕ್ಕೂ ಯಾರೋ ಅವ್ರು ಎಂತ ಅನಾತ್ರೆ ಆಗಿದ್ರು ಕೂಡ ಎಲ್ಲೋ ರಸ್ತೆ ಬದಿಯಲ್ಲೋ ಅಲ್ಲಿ ಇಲ್ಲಿ ಉಳು ಆಗಂಗಿಲ್ಲ. ಇವತ್ತು ಸಾರ್ವಜನಿಕ ಯಾವುದೇ ಊರಿನಲ್ಲಿ ಇರ್ಬೋದು, ಆಡಿಯಲ್ಲಿ ಇರ್ಬೋದು, ಸಾರ್ವಜನಿಕ ಸ್ಮಶಾನಗಳಂತ ಇದೆ. ಅದು ಯಾವುದೇ ಜಾತಿಗೆ ಸೀಮಿತವಾದದ್ದಲ್ಲ. ಅಂಥದ್ದೇನಾದರೂ ಲೋಪಗಳು ಬಂದಂತ ಸಂದರ್ಭದಲ್ಲಿ ಸ್ಥಳೀಯ PDO ನೇರ ಹೊಣೆಗಾರರಾಗ್ತಾರೆ. ಆ ಥರದ್ದೇನಾದರೂ ಪ್ರಕರಣಗಳಿದ್ರೆ ಹೇಳಿ ನಾನು ತಾಲೂಕ್ ಪಂಚಾಯತಿ ಇವರ ಮೂಲಕ ನಾನು ಗಮನಕ್ಕೆ ತರ್ತಾರೆ. ಈ ಸಂಬಂಧಪಟ್ಟಂತೆ ನಾನು ತಾಲೂಕ್ ಪಂಚಾಯತಿ ಇವರ ಜೊತೆ ಮಾತಾಡಿ ತಮ್ಮ ಹಿರೇಹಳ್ಳಿ ಪಂಚಾಯತಿ PDO ಅವ್ರಿಗೆ ಗಮನಕ್ಕೆ ತರ್ತೇನೆ. ನಾನು ಇನ್ ಮುಂದಿನ ಸಂದರ್ಭಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೊಳಕ್ಕೆ ನಾವು ವ್ಯವಸ್ಥೆ ಮಾಡೋಣ. ಖಂಡಿತ ಖಂಡಿತ ಖಂಡಿತ. ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಎಲ್ರಿಗೂ ಕೂಡ ಮನುಷ್ಯ ಹುಟ್ಟುವಾಗ ಮತ್ತೆ ಸಾಯುವಾಗ ಕೂಡ ಅವನಿಗೆ ನೆಮ್ಮದಿಯಾಗಿ ಇರಬೇಕಾಗ್ತದೆ. ಆದ್ರಿಂದ ಅವನಿಗೆ ಸ್ಮಶಾನದ ಅವಶ್ಯಕತೆ ಎಲ್ಲರಿಗೂ ಕೂಡ, ಪ್ರತಿಯೊಂದು ಯಾವುದೇ ಹಾಡಿ ಅಥವಾ ಊರು ಆಗಿರ್ಲಿ, ಯಾವುದೇ ಸಮುದಾಯದ ವ್ಯಕ್ತಿ ಆಗಿರ್ಲಿ, ಅವರು ಸಾರ್ವಜನಿಕ ಸ್ಮಶಾನ ಅಂತ ಇರ್ತದೆ, ಅಲ್ಲಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಯಾರಾದರೂ ಅಡ್ಡಿಪಡಿಸ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಆ PDOಗೆ ಕೂಡ ಅಧಿಕಾರ ಇರ್ತದೆ.
1: ಧನ್ಯವಾದಗಳು ಪುಷ್ಪರಾಜರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಹೀಗೆ ಏನು ಇಲಾಖೆ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಕೂಡ ತಾವು ಹೇಳ್ತದೆ. ಅದೇ ರೀತಿಗೆ ಸಾಮಾನ್ಯವಾಗಿ ಪುಷ್ಪರಾಜರು ಹೇಳಿದಂಗೆ ಕೆಲವೊಂದು ಹಾಡಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಅಂದರೆ ಕುಡಿಯ ನೀರಿರ್ಬೋದು, ವಿದ್ಯುತ್, ರಸ್ತೆ ಅಥವಾ ಶೌಚಾಲಯ, ಸೊ ಈ ಥರದ ಒಂದು ಸಮಸ್ಯೆಗಳಿರ್ತಕ್ಕಂಥ ಒಂದು ಹಾಡಿಗಳಿಗೆ ಸೊ ಇಲಾಖೆಯಿಂದ ಯಾವ ಥರ ಒಂದು ಈ ಒಂದು ಯೋಜನೆಗಳು ತಲುಪುವ ನಿಟ್ಟಿನಲ್ಲಿ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಸರ್?
0: ಈಗ ಸುಮಾರು ನಮ್ಮ HD Kote ಮತ್ತು ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ, ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ 31 ಹಾಡಿಗಳಿದೆ, HD Kote ತಾಲೂಕಿನ ವ್ಯಾಪ್ತಿಯಲ್ಲಿ 87 ಹಾಡಿಗಳಿದೆ, ಒಟ್ಟಿಗೆ 118 ಹಾಡಿಗಳಿದೆ. 118 ಹಾಡಿಗಳಿಗೂ ಸಂಬಂಧಪಟ್ಟ ಹಾಗೆ ನಾವು ಈಗ ಕೆಲವೊಂದು ಮುಖ್ಯವಾಗಿ ಅರಣ್ಯ ಹಕ್ಕುಪತ್ರ ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಮನೆಯನ್ನ ಕೊಡ್ಲಿಕ್ಕೆ ಕಷ್ಟ ಆಗಿದೆ. ಅದು ನಮಗೂ ಕೂಡ ಒಂದು ಬೇಸರ ಇದೆ. ಅವ್ರ ಹಾಡಿಗಳಿಗೆ ವಿಸಿಟ್ ಮಾಡಿದಾಗ ಇನ್ನೂ ಕೂಡ ಶೀಟ್ನ ಹಾಕೊಂಡು ಬದುಕ್ತಾ ಇರೋದು ನೋಡಿದಾಗ ಇನ್ನೂ ಎಲ್ಲಿದೀವಪ್ಪ ನಾವು ಅನ್ನೋದು ನಮಗೂ ಕೂಡ ಅದು ಬೇಸರ ಇದೆ. ಈ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯ ಮಟ್ಟದ ನಮ್ಮ ಇಲಾಖೆ ಅಧಿಕಾರಿಗಳ ಗಮನ ಕೂಡ ತಂದಿದ್ದೇವೆ. ಈ ಕಳೆದ ಬಾರಿ ನಾವು ಒಂದು 500 ಜನ ಏನು ಅರಣ್ಯ ಹಕ್ಕುಪತ್ರಕ್ಕೆ ಅರ್ಜಿಯನ್ನು ಹಾಕಿದ್ರು DB Kuppe ಮತ್ತೆ ಬೇರೆ ಬೇರೆ ಪಂಚಾಯತಿಗಳ ವ್ಯಾಪ್ತಿನಲ್ಲಿ. ಅದರಲ್ಲಿ 376 ಅರ್ಜಿಗಳನ್ನ ಈ ಉಪವಿಭಾಗ ಅಧಿಕಾರಿಗಳ ಮಟ್ಟದಲ್ಲಿ ಅನುಮೋದನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆಗೆ ಎಲ್ಲ ಮಂಡನೆ ಮಾಡಲಾಯಿತು. ಸೊ ಅಲ್ಲಿ ಕೂಡ ಅನುಮೋದನೆಗೊಂಡಂತ ಸಂದರ್ಭದಲ್ಲಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಂದರ್ಭ ಬಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಇಲಾಖೆ ಕಾರ್ಯದರ್ಶಿಗಳಿಂದ ಅಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಸಮಿತಿಯಲ್ಲಿ ನಾಮನಿರ್ದೇಶಿತ ಚುನಾಯಿತ ಪ್ರತಿನಿಧಿಗಳು ಇರಬೇಕು ಅನ್ನೋದಿದೆ. ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಅಂತ. ಆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಇಲ್ಲದೆ ಇರೋಂತ ಕಾರಣ ಈಗ ನೀವು ಅಂತಿಮವಾಗಿ ಅನುಮೋದನೆ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ನಿರ್ದೇಶನ ಬಂದಿದ್ರಿಂದ ಅದು ಹಾಗೆ ಅಲ್ಲಿ ಹೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಬಾಡಿ ಬಂದ ಮೇಲೆ ಅವು ಕಂಪ್ಲೀಟ್ ಆಗ್ತದೆ. ಆದರೂ ಕೂಡ ಅದು ಅಷ್ಟಕ್ಕೆ ಮುಗಿಯಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಇನ್ನೂ ಯಾಕೆಂದ್ರೆ ಇನ್ನೂ ಕಮ್ಯುನಿಟಿ ರೈಟ್ಸ್ ಕೂಡ ನಮ್ಮವರಿಗೆ ಕೊಟ್ಟಿಲ್ಲ. ಸೊ ಈ ವಿಚಾರದಲ್ಲಿ ಅರಣ್ಯ ಇಲಾಖೆ ಒಂದು ದೊಡ್ಡ ಮನಸ್ಸನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಏನೇ ಕಾನೂನುಗಳು ಇದೆ ಅವ್ರಿಗೀಗ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಪಾರ್ಕ್ ಅಂತ ಹೇಳ್ತಾರೆ. ಇದ್ರ ನಡುವೆ ಅವರೆಲ್ಲ ಕಾಡಿನಲ್ಲೇ ಮೂಲಭೂತವಾಗಿ ಕಾಡಿನಿಂದನೇ ಬಂದಿದ್ದಾರೆ. ಆದ್ರಿಂದ ಅವ್ರಿಗೆ ಮೂಲಭೂತವಾಗಿ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಇನ್ನು ಅವ್ರು ಪಡ್ಕೊಳ್ಲಿಕ್ಕೆ ಅಡ್ಡಿಪಡಿಸಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿ ಮನವಿ ಕೂಡ ಇಲಾಖೆ ಅಧಿಕಾರಿಯಾಗಿ.
1: ಓಕೆ ಸರ್, ನಿಮ್ಮ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ನಮಸ್ತೆ, ತಮ್ಮ ಹೆಸರು? ಗುರುಸ್ವಾಮಿ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ಸರ್, ನಮ್ಮ ಆಶ್ರಮ ಶಾಲೆ ಬಗ್ಗೆ ಒಂದೆರಡು ಮಾತಾಡಬೇಕಿತ್ತು.
1: ಹೇಳಿ ಹೇಳಿ ಹೇಳಿ
2: ಸರ್. ಮಹೇಶ್ ಸರ್, ಸರ್ ಕ್ವಶನ್ ಕೇಳಬೇಕಿತ್ತು, ನಮ್ಮ ಪ್ರಶ್ನೆ ಕೇಳಬೇಕಿತ್ತು.
0: ಮಾತಾಡಿ ಮಾತಾಡಿ ಗುರುಸ್ವಾಮಿ.
2: ಸರ್, ಈಗ ನಮ್ಮ ಆಶ್ರಮ ಶಾಲೆಯಲ್ಲಿ ಸುಮಾರು 10-20 ವರ್ಷದಿಂದ ಅಡಿಗೆ ಕೆಲಸದವರು ಅಥವಾ ಟೀಚರ್ ಕೆಲಸ ಮಾಡ್ತಿರೋಂತವ್ರು ಇಲ್ಲೇ ವಾಸ್ತವ ಕೂಡಿ ಇಲ್ಲೇ ಮಕ್ಕಳ ಭವಿಷ್ಯನ ಒಂದು ರೂಪಿಸುವಂತ ಕೆಲಸದಲ್ಲಿ ತೊಡಗಿದ್ರು ಕೂಡ ನಮ್ಮ ಇಲ್ಲಿ ಮಕ್ಕಳು ಕೂಡ ಆಶ್ರಮ ಶಾಲೆಯಲ್ಲಿ ಓದಕ್ಕಾಗದೇನೆ KPS

0: ಆಯ್ತು ಅಥವಾ ಕಾನ್ವೆಂಟ್ ಗಳಿಗೆ ಅಡ್ಮಿಷನ್ ಆಗ್ತಾ ಇದಾರೆ ಅಂದ್ರೆ ನಮ್ಮ ಗ್ರೀಕನ್ ಆಶ್ರಮದಲ್ಲಿ ಎಷ್ಟು ಪೂರಕವಾಗಿ ಶಿಕ್ಷಣ ಸಿಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸರ್.
1: ಖಂಡಿತ ನಿಜ ಇದು, ಖಂಡಿತವಾಗಿ ಇಡೀ ರಾಜ್ಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಈ ಸಂಬಂಧ. ರಾಜ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪರಿಹಾರ ಏನಂತ ಹೇಳಿದ್ರೆ, ಗುಣಮಟ್ಟದ ಶಿಕ್ಷಕರನ್ನ ನಾವು ಕಾಯಂಆಗಿ ನೇಮಕ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಗಮನ ಹರಿಸಿದೆ. ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ, 200 ಶಿಕ್ಷಕರನ್ನ ನೇಮಕಾತಿಗೆ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇನ್ನು ಒಂದು ತಿಂಗಳಲ್ಲಿ ನವೆಂಬರ್ ಮೊದಲನೇ ವಾರದ ಒಳಗಡೆ ಅಷ್ಟು ಏನು ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಶಿಕ್ಷಕರುಗಳಿಗೆ ನಾವು ಆಶ್ರಮ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ವಿಷಯವಾರು ಅಂತಲೂ ಕೂಡ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ಇನ್ನು ಒಂದು ತಿಂಗಳಲ್ಲಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ.
0: ಸರಿ ಸರ್, ಅದೊಂದಾದ್ಮೇಲೆ ಸರ್, ಈಗ ಹಾಸ್ಟೆಲ್ ಅಟ್ಲೀಸ್ಟ್ ಹಾಸ್ಟೆಲ್ ಸೇರಿದಂತ ಮಕ್ಕಳು ಜೀವನಗಿಲ್ ತಂಕೊಳ್ಳದೆ ಮೆಚುರಿಟಿ ಬಂದಿರುವಂತ ಮಕ್ಕಳು ಕೂಡ ಡೆವಲಪರ್ ಆಡಿ ಆಗ್ಲಿ ಅಥವಾ ನಮ್ಮ ಕಾಟೋಳ ಆಡಿ ನೆಮ್ಮಳ್ಳಿ ಆಡಿ ಅಂತ ಮಕ್ಕಳು ಪ್ರತಿದಿನ ಅವ್ರು ಅಪ್ ಅಂಡ್ ಡೌನ್ ಮಾಡ್ತಾರೆ ಸರ್. ಅದಕ್ಕೆ ಶಿಕ್ಷಕರು ಏನ್ ಪೂರ್ವಕವಾಗಿ ಅವ್ರಿಗೆ ಅಡ್ಮಿಷನ್ ಮಾಡ್ತಿದಾರೋ ಅಥವಾ ಏನೋ ನೀವು ತಂಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳ್ಕೊತಾ ಇದಾರೋ?
1: ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ಪ್ರತಿದಿನ ಒಬ್ಬರು ಶಿಕ್ಷಕರು ಅಲ್ಲಿ ಮಾಸ್ಟರ್ ಆನ್ ಡ್ಯೂಟಿ ಅಂತ ಹೇಳಿ ಅವರು ಒಂದು ದಿನ ಪ್ರತಿದಿನ ಒಬ್ಬೊಬ್ಬರಿಗೆ ಒಂದು ದಿನ ನಿಗದಿ ಮಾಡಿದೀವಿ, ಅವರು ಅಲ್ಲಿ ಉಳಿಬೇಕು. ಆ ಉಳಿಯುವಂತ ಸಂದರ್ಭ ಎಲ್ಲಾ ಮಕ್ಕಳನ್ನು ಕೂಡ ಉಳಿಸ್ಕೋಬೇಕು ಅನ್ನೋದು ಒಂದು ಅವ್ರ ಕರ್ತವ್ಯ. ಅದು
0: ನಾವಿಲ್ಲಿ ಆಡಿಯವರಾಗಿರೋದ್ರಿಂದ ಪ್ರತಿದಿನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರತಿದಿನ ಸರ್ ನಮ್ಮ ಡೆವಲಪರ್ ಮಕ್ಕಳು ಇಲ್ಲಿಂದ ಬಸ್ ಹತ್ತಿ ತಿರ್ಗಾ ಡೆವಲಪರ್ ತನಕ ಹೋಗ್ತಾ ಇದಾರೆ. ಕಾಟೋಳ ಆಡಿ ಮಕ್ಕಳು ಸ್ವಲ್ಪ ನಡ್ಕೊಂಡೆ ಹೋಗ್ತಾ ಇರ್ತಾರೆ ಇಲ್ಲಿಂದ.
1: ಇಲ್ಲ, ಈಗ
0: ಅದಕ್ಕೆ ತಂಕಳಂತ ಮಾಸ್ಟರ್ಗಳು ಅಥವಾ ಟೀಚರ್ಸ್ ಅವರು ಸೈಡ್ಸ್ ಮಾಡ್ತಾರೆ ಅನ್ಸುತ್ತೆ. ಅಥವಾ ನೆಮ್ಮಳಿ ಮಕ್ಕಳಿಗೆ ನೀವು ಹತ್ರದವ್ರು ಹೋಗಿ ಅಂತ ಅವರೇ ಕಳಿಸ್ತಾ ಇದಾರೋ ಇಲ್ಲ ಮಕ್ಕಳೇ ಹೋಗ್ತಿದಾರೋ ಸ್ವಲ್ಪ ಗೊತ್ತಾಗ್ಬೇಕು ಸರ್.
1: ಆಶ್ರಮ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮನೆಗೆ ಹೋಗಬಾರದು, ಮತ್ತೆ ಆಶ್ರಮ ಶಾಲೆಯಲ್ಲೇ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಯಾವ ಕಾರಣಕ್ಕೆ ಉಳಿತಾ ಇಲ್ಲ ಅಂತ ಹೇಳಿ ಮೇಲಧಿಕಾರಿಗಳು ಗಮನಕ್ಕೆ ತಂದಂತ ಸಂದರ್ಭ, ನಾವು ಕೂಡ ಎಲ್ಲ ಚಿಕ್ಕ ಮಕ್ಕಳು ಇರ್ತಾರೆ, ಮತ್ತೆ ಕೆಲವೊಂದು ಪೋಷಕರು ಮಕ್ಕಳನ್ನ ಇಲ್ಲೇ ಬಿಟ್ಟು ಬೇರೆ ಕಡೆ ಕಾರ್ಮಿಕ ಕೂಲಿಗಾಗಿ ಬೇರೆ ಕಡೆನೂ ಹೋಗಿರ್ತಾರೆ. ಆದ್ರೆ ಆ ಮಕ್ಕಳ ಪೋಷಣೆಗೋಸ್ಕರ ಒಬ್ರಿಗೆ ಕೇರ್ ಟೇಕರ್ ಬೇಕು, ಇಲ್ಲಿ ನರ್ಸ್ ಬೇಕು, ಏನಾದ್ರೂ ತುರ್ತು ಚಿಕಿತ್ಸೆ ಅಂತ ಬಂದಾಗ ಒಂದು ಶಾಲಾ ವಾಹನ ಕೂಡ ಬೇಕು ಅಂತ ಕೂಡ ನಾವು ಇಲಾಖೆ ಮುಂದೆ ಬೇಡಿಕೆ ಇಟ್ಟಿದ್ದೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಈಗ ಕೇರ್ ಟೇಕರ್ನ ತಗೊಳ್ಳಿ ಅಂತ ಹೇಳಿ ಇಲಾಖೆ ನಮಗೆ ನಿರ್ದೇಶನ ಕೊಟ್ಟಿದೆ. ನಾವು ಅರ್ಜಿಗಳನ್ನ ಕೂಡ ಆಹ್ವಾನಿಸಿದೀವಿ. ಈ ಅರ್ಜಿ ಯಾರು ಕನಿಷ್ಠ ನಮ್ಮ ಆದಿವಾಸಿ ಸಮುದಾಯದವರು ಕನಿಷ್ಠ ವಿದ್ಯಾರ್ಹತೆ 7ನೇ ತರಗತಿಯನ್ನ ಓದಿರಬೇಕು, ಇತರೆ ಸಮುದಾಯದವರಾದ್ರೆ SSLC ಪಾಸ್ ಮಾಡಿರ್ಬೇಕು ಅಂತ ನಿಯಮ ಇದೆ, ಸರ್ಕಾರದ ನಿಯಮ ಇದೆ. ಅದು ಒಂದೇನಂತ ಹೇಳಿದ್ರೆ, ಯಾವ ಶಾಲೆಯಲ್ಲಿ ಯಾವ ಸಮುದಾಯದ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೋ ಆ ಸಮುದಾಯದ ಮಹಿಳೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಜಿಲ್ಲಾ ಅಧಿಕಾರಿಗಳ ಸಮಿತಿಯಲ್ಲಿ ಅವರಿಗೆ ಅನುಮೋದನೆ ಮಾಡಿ ತೆಗೆದುಕೊಳ್ಳಿ ಅಂತ ಕೂಡ ಕೆಲವೊಂದು ನಿಬಂಧನೆ ಅವ್ರಿಗೆ ನಿಯಮಗಳನ್ನ ಏನು ನಿಗದಿ ಮಾಡಿದೆ. ಅವ್ರ ಮಕ್ಕಳನ್ನ ಅವ್ರಿಗೆ ಸ್ನಾನ ಮಾಡಿಸೋತವಿಂದ ಹಿಡಿದು ಮಕ್ಕಳ ಶುಚಿತ್ವದಿಂದ ಹಿಡಿದು ಅವರ ಎಲ್ಲಾ ಆಗುವಗಳನ್ನು ಕೂಡ ಕೇರ್ ಟೇಕರು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಈಗ ಅದಕ್ಕೆ ಪ್ರತಿ ಒಂದು ಆಶ್ರಮ ಶಾಲೆಗೂ ಕೂಡ ಒಂದೊಂದು ಕೇರ್ ಟೇಕರ್ ತಗೊಳ್ಳಕ್ಕೆ ಈಗ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈಗ ನಾವು ಅರ್ಜಿ ಕೂಡ ಆಹ್ವಾನಿಸಿದ್ದೇವೆ. ಈಗ ಆ ಕೇರ್ ಟೇಕರ್ ಬಂದ್ರೆ ಒಂದಷ್ಟು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಶ್ರಮ ಶಾಲೆಯಲ್ಲಿ ಉಳಿತವೆ ಅನ್ನೋ ಒಂದು ಆಶಾಭಾವನೆ ನನಗಿದೆ.
0: ಸರಿ ಸರ್, ನಾನು ಇಂಡಿವಿಜುವಲ್ ಆಗಿ ಸರ್ ಈಗ ಬೇರೆ ಎಲ್ಲ ಆಶ್ರಮ ಶಾಲೆಗಳ ಬಗ್ಗೆ ಮಾತಾಡ್ತಿಲ್ಲ,
1: ಇಂಡಿವಿಜುವಲ್ ಖಂಡಿತ ಖಂಡಿತವಾಗಿಂದ ತಾವು ಕೇಳ್ತಾ ಇರ್ತಾರ ಪ್ರಶ್ನೆ ಬಹುತೇಕ ಇಡೀ ರಾಜ್ಯದ ಎಲ್ಲ ಆಶ್ರಮ ಶಾಲೆಗಳಲ್ಲಿ ಇರತಕ್ಕಂತ ಸಮಸ್ಯೆ ಇದು. ಒಂದರಿಂದ 5ನೇ ತರಗತಿಯವರೆಗೂ ಕೂಡ ಮಕ್ಕಳನ್ನು ಚಿಕ್ಕ ಮಕ್ಕಳ ವಯಸ್ಸು ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳನ್ನ ಪೋಷಣೆ ಮಾಡ್ಲಿಕ್ಕೆ ಒಬ್ಬರು ಅದೇ ಈಗ ನಮ್ಮ ಆದಿವಾಸಿ ಮಕ್ಕಳು ಬೇರೆಯವರು ಯಾರಾದ್ರೂ ಅವರು ಸ್ನಾನ ಮಾಡಿಸ್ತೀನಿ ಅನ್ನೋದಾದ್ರೆ ಅಥವಾ ಬಟ್ಟೆ ಬದಲಾಯಿಸ್ತೀನಿ ಅನ್ನೋದಾದ್ರೆ ಅವು ಮುಜುಗರಕ್ಕೆ ಒಳಗಾಗ್ತವೆ. ಆ ಕಾರಣಕ್ಕೋಸ್ಕರ ಇಲಾಖೆ ಅದನ್ನ ಮನಗಂಡು ಆ ಸಮುದಾಯದವ್ರನ್ನೇ ನೇಮಕ ಮಾಡ್ಕೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದೆ. ಸೊ ಆ ಸಮುದಾಯದವರೇ ಅಲ್ಲಿ ಕೇರ್ ಟೇಕರ್ ಆಗಿ ಉಳ್ಕೊಂಡಾಗ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಕ್ಕಳು ಉಳಿತಾರೆ ಅನ್ನೋದು ವಿಶ್ವಾಸ ನಮಗೆ.
0: ಇತ್ತೀಚೆಗೆ ಕೇರ್ ಟೇಕರ್ ಕಾಲ್ ಮಾಡಿರೋದು ನಮ್ಮ ಇಲಾಖೆಯಿಂದ.
1: ಹೌದು
0: ಸರ್, ಅದಕ್ಕೆ ಮಾತಾಡ್ತಾರೆ ಸರ್, ಈಗ ಒಂದೇ ಪ್ಲೇಸ್ ಅಲ್ಲಿ 10 ವರ್ಷ 20 ವರ್ಷ ದುಡಿಯೋದಕ್ಕಿಂತ ಹೆಚ್ಚು ಬೇರೆ ಹೊರಗಡೆ ಹೋಗಿ ಯಾರಿಗೂ ಬೇರೆ ಅನುಭವ ಆಗ್ಲಿ, ಹೊರಗಡೆ ಅವ್ರದ್ದೆಲ್ಲ ಸ್ವಲ್ಪ ಬೈಕಿಂದ ಕೆಲಸ ಮಾಡ್ತಾರೆ ಅನ್ನೋದು ಉದ್ದೇಶ ಸರ್ ನಂಗೆ.
1: ಖಂಡಿತ ಈಗ ಏನ್ ಒಂದೊಂದೇ ಕಡೆ
0: ಅಥವಾ ಅಡುಗೆಯವರಾಗಿ

0: ಹೌದು ಕರೆಕ್ಟ್ ಒಳ್ಳೆ ಪ್ರಶ್ನೆ.
1: ಈವನ್ ವಾರ್ಡನಿಂಗ್ ಇರುತ್ತೆ ಸರ್.
0: ಹೌದು ಕರೆಕ್ಟ್. ನಮ್ಗೇನಂತಂದ್ರೆ ಇದುವರೆಗೂ ಕೂಡ ಕಾಯಂ ನೌಕರ ಸಿಬ್ಬಂದಿಗಳು ಕೊರತೆಯಿಂದಾಗಿ ಸ್ವಲ್ಪ ಇಷ್ಟೆಲ್ಲ ವ್ಯತ್ಯಾಸಗಳಿದೆ. ಮುಂದಿನ ದಿನಗಳಲ್ಲಿ ಈಗ ನವೆಂಬರ್ ಇಂದ ಇದೆಲ್ಲವೂ ಸರಿ ಹೋಗ್ತದೆ ಅನ್ನೋದು ನನ್ನ ಭಾವನೆ.
2: ಧನ್ಯವಾದಗಳು ಗುರುಸ್ವಾಮಿ ಅವರು ಕರೆ ಮಾಡಿದ್ದಕ್ಕೆ. ಸರಿ, ಗುರುಸ್ವಾಮಿ ಅವರು ಹೇಳಿದ್ರೆ ತಾವು ಕೂಡ ಹೇಳಿದೆ, ಅಂದ್ರೆ ಒಬ್ಬರು ಶಿಕ್ಷಕರು ಒಂದು ಆಶ್ರಮ ಶಾಲೆಗಳಲ್ಲಿ ಇರಬೇಕು ಅಂತಕ್ಕಂಥ ಒಂದು ನಿಯಮ ಇದೆ ಅಂತ ಹೇಳಿದ್ರೆ, ತಾವು ಹೇಳಿದಂಗೆ ಒಂದು ವೇಳೆ ಕೇರ್ ಟೇಕರ್ ಇಲ್ಲ ಅಂತಂದಾಗ ಅಂದ್ರೆ ಪ್ರತಿ ದಿನ ಕೂಡ ಒಬ್ಬರು ಶಿಕ್ಷಕರು ಅಲ್ಲಿ ಇರಬೇಕು ಅಂತಕ್ಕಂಥ ನಿಯಮ ಇದೆ ಅಥವಾ ಇಲಾಖೆಯಿಂದ ಅವ್ರಿಗೆ ಸೂಚನೆ ನೀಡಬಹುದು ಹೇಗೆ ಸರ್?
0: ನೀಡಿದೀವಿ, ಸ್ಪಷ್ಟವಾಗಿ ಅದಕ್ಕೆ ನಿರ್ದೇಶನ ಇದೆ ಮತ್ತು ಆದೇಶನೂ ಕೂಡ ಇದೆ. ಅದಕ್ಕೋಸ್ಕರನೇ ಏನು ಒಂದೊಂದು ದಿನ ಅವ್ರು ಉಳಿತಾರೋ ಅದಕ್ಕೆ ಮಾಸ್ಟರ್ ಆನ್ ಡ್ಯೂಟಿ ಅಂತ ಹೇಳಿ ಪ್ರತಿ ತಿಂಗಳು ಅವ್ರಿಗೆ 6,000 ರೂಪಾಯಿನ ಅವ್ರಿಗೆ ಕೊಡ್ತೇವೆ ಗೌರವಧನವಾಗಿ, ಅವ್ರಿಗೆ ವೇತನದ ಜೊತೆಗೆ ಅವರು ಪ್ರತಿ ಏನು ಒಂದು ದಿನ ವಿಜ್ಞಾನ ಶಿಕ್ಷಕ, ಇನ್ನೊಂದಿನ ಸಮಾಜ, ಇನ್ನೊಬ್ಬ ಕನ್ನಡ, ಇನ್ನೊಬ್ರು ಇಂಗ್ಲಿಷು. ಸೊ ಈ ತರ ವಿಷಯವಾರು ಶಿಕ್ಷಕರನ್ನ ಪ್ರತಿದಿನ ಒಬ್ಬೊಬ್ರು ರಾತ್ರಿ ಮಕ್ಕಳ ಜೊತೆಯಲ್ಲಿ ಅವರು ಉಳಿಬೇಕು. ಜೊತೆಗೆ ಉಳಿಯೋದಷ್ಟೇ ಅಲ್ಲದೆ ಆ ಸಂಜೆ ತರಗತಿ ಮುಗಿದ ಮೇಲೆ ಅವ್ರಿಗೆ ಅವರು ಸಬ್ಜೆಕ್ಟ್ ವಾರು ಅವ್ರು ಏನು ಯಾವ್ಯಾವ ತರಗತಿಗೆ ಏನೇನು ತಗೊಳ್ತಾ ಇದ್ರು ಅದು ಹೋಮ್ವರ್ಕ್ ಮಾಡಿಸೋದು, ಕಲಿಸುವಂತದ್ದು, ಪಠ್ಯ ಚಟುವಟಿಕೆ, ಪಠ್ಯೇತರ ಚಟುವಟಿಕೆ ಎರಡೂ ಕೂಡ ಆ ದಿನ ಆ ಶಿಕ್ಷಕರ ಜವಾಬ್ದಾರಿ ಇರ್ತದೆ.
2: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಒಂದು ಕರೆ ಇದೆ. ಹಲೋ,
3: ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನನ್ನ ಹೆಸರು ರೇಣುಕಾ ಅಂತ, ಬ್ರಹ್ಮಗಿರಿ ಅಡಿ.
2: ರೇಣುಕಾ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ನಮ್ಮ ಅಡಿಲಿ ಜೆಕೆ ಮನೆಗಳು ಇನ್ನು 4 ಮನೆ ಆಗ್ಬೇಕಾಗಿದೆ ಸರ್. ಹಾಗಾಗಿ ಆ 4 ಮನೆಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇರೋದು. ಮತ್ತೆ ಮನೆಗಳು ಆಗಿದ್ರು ಕೂಡ ಅಲ್ಲಿ ಮೀಟರ್ ಬೋರ್ಡ್ ವ್ಯವಸ್ಥೆ ಅಂದ್ರೆ ಕರೆಂಟ್ ವ್ಯವಸ್ಥೆಗಳಿಲ್ಲ. ಯಾಕೆ ಮನೆಗಳಾಗಿ ಇಷ್ಟು ವರ್ಷ ಆದ್ರೂ ಯಾಕೆ ಕರೆಂಟ್ ವ್ಯವಸ್ಥೆ ಆಗಿಲ್ಲ ಅಂತ ಕೇಳ್ಬೇಕಾಗಿತ್ತು.
2: ಓಕೆ ಸರ್, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ರೇಣುಕಾ
0: ಅವರೇ, ರೇಣುಕಾ ಅವರೇ ನಮಸ್ಕಾರ. ಈಗ ಅದು ಜೇನು ಕುರುಬ ಮನೆಗಳ?
3: ಹೌದು ಸರ್.
0: ಮನೆಗಳು ಪೂರ್ಣ ಆಗಿದೆಯಾ?
3: ಪೂರ ಆಗಿದೆ ಸರ್, ವಾಸ ಮಾಡ್ತಿದ್ದಾರೆ ಇವಾಗ.
0: ವಾಸ ಮಾಡ್ತಾ ಇದ್ರೆ ಅಲ್ಲಿಗೆ ಕರೆಂಟ್ ಕೊಟ್ಟಿಲ್ವಾ?
3: ಸರ್, ಕರೆಂಟ್ ಕೊಟ್ಟಿಲ್ಲ ಇವಾಗ.
0: ಕೊಟ್ಟಿಲ್ವಾ? ಅವ್ರಿಗೆ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಕ್ ಹೇಳಿ, ನಾನು ಏನು ಸೆಸ್ಕಾಮ್ AWR ಹತ್ರ ಮಾತಾಡಿ, ಯಾಕೆಂದ್ರೆ ನಮ್ಮ TSP ಯೋಜನೆ ಅಡಿ PM ಜನ್ಮನ್ ಕಾರ್ಯಕ್ರಮದಲ್ಲಿ ಉಚಿತವಾಗಿ ವಿದ್ಯುತ್ ಕೊಡಬೇಕು ಅನ್ನೋದು ಇದೆ, ಸರ್ಕಾರದ ನಿರ್ದೇಶನ ಇದೆ. ಅದನ್ನ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಪತ್ರ ಹಾಕಿ ನಾವು ಅದನ್ನ ಕೊಡಿಸ್ಕೊಡೋಂತ ವ್ಯವಸ್ಥೆ ಮಾಡೋಣ. ಈಗ ಮನೆ ಪೂರ್ಣಗೊಂಡು ವಿದ್ಯುಚ್ಛಕ್ತಿ ಯಾರಿಗೆ ಸಂಪರ್ಕ ಆಗಿಲ್ಲ ಅವ್ರಿಗೆ ಬಂದು ನಮ್ಮ ಕಚೇರಿಗೆ ಅರ್ಜಿ ಕೊಡಕ್ ಹೇಳಿ, ನಾವು ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳೋಣ.
3: ಮತ್ತೆ ನಮ್ಮ ಎರವ ಮತ್ತೆ ತಣಿಯ ಮತ್ತೆ JK ಏನ್ ಸಮುದಾಯಗಳಿಗೆ ಇದುವರೆಗೂ ಸ್ಮಶಾನ ಆಗಿಲ್ಲ ಸರ್. ನಾವೆಲ್ಲ ಜಮೀನ್ಗಳಲ್ಲೇ ಇದ ಮಾಡ್ತಾ ಇರೋದ್ರಿಂದ ನಮಗ್ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಒಂದು ಪೀಳಿಗೆ ಆದ್ರೆ ಸರಿ, ಇನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ ಸರ್.
0: ಹೌದೌದೌದು. ಈಗ
3: ಹಂಗಾಗಿ
0: ಈಗ ನಿಮ್ದು ಎನ್ ಬೇಗೂರ್ ಪಂಚಾಯತಿ ಅಲ್ವಾ?
3: ಹೌದು ಸರ್.
0: ಈಗ ಅಲ್ಲಿ ನಿಮ್ಗೆ ಸಾರ್ವಜನಿಕ ಸ್ಮಶಾನ ಅಂತ ಗುರುತಿಸಿಲ್ವಾ?
3: ಇಲ್ಲ ಸರ್, ಗುರುತಿಲ್ಲ ಸರ್. ಅದು ಬೇಗೂರಲ್ಲಿದೆ. ಬೇಗೂರಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿಂದ ತಗೊಂಡ್ ಹೋಗೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊನ್ನೆ ಒಂದು ಸಾವಾಗಿದೆ, ಅವ್ರಿಗೆ ಇಲ್ಲಿ ಉಳಕ ಆಗ್ದೇನೆ ಬೇಗೂರ್ಗೆ. ಅದು ಮಳೆ ಟೈಮು, ಮಳೆ ಸುರಿಯುವಾಗ ಗಾಡಿ ಮಾಡಿ ಕರ್ಕೊಂಡು ಹೋಗಿದೀನಿ. ಅಂದ್ರೆ ವ್ಯವಸ್ಥೆ ಇರೋರು ಗಾಡಿ ಮಾಡಿ ತಗೊಂಡ್ ಹೋಗ್ತಾರೆ, ಪರವಾಗಿಲ್ಲ.
0: ತೀರ
3: ಇಲ್ದಿದ್ದವ್ರು ಆತರ ಹೋಗಕ್ಕಾಗಲ್ಲ.
0: ಇಲ್ಲ ರೇಣುಕಾವ್ರೆ, ಆಕ್ಚುಲಿ ಗ್ರಾಮಕ್ಕೊಂದು ಸ್ಮಶಾನ ಅಂತ ಇರುತ್ತೆ, ಅದು ಸಂಬಂಧಪಟ್ಟಂತ PDO ವ್ಯವಸ್ಥೆಯನ್ನ ಮಾಡ್ಬೇಕು. ಎಲ್ಲಿ ಸರ್ಕಾರಿ ಜಮೀನಲ್ಲಿ ಇರ್ತದೋ ಅಲ್ಲಿ ಅವ್ರು ಮಾಡ್ಬೇಕು ಅಂತ. ಈ ಸಂಬಂಧಪಟ್ಟಂತೆ ಆ PDO ಜೊತೆ ಮತ್ತೆ EO ಅವ್ರ ಜೊತೆ ನಾನು ಮಾತಾಡಿದ್ನ ಸರಿಪಡಿಸೋಣ.
3: ಈಗಾಗ್ಲೇ PDO ಜೊತೆ ನಾನು 4-5 ಸಲ ನಾನು ಈ ವಿಚಾರವಾಗಿ ಮಾತಾಡಿದೀನಿ. ಅವ್ರು ಕೇಳಿದ್ರೆ ನಿಮ್ಮ ಒಂದು ಇಲಾಖೆ ಮೇಲೆ ಹಾಕ್ತಿದ್ರೆ ಏನ್ ನಿಮ್ಮ ಟ್ರೈಬಲ್ ಅವರು, ನಿಮ್ಮ ಟ್ರೈಬಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವ್ರ ಹತ್ರ ಅನುಮೋದನೆ ಇದ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಿದಾರೆ. ಇಲಾಖೆ ಯಾವ್ದ್ರಿಂದ ಆಗ್ಬೇಕು ಅನ್ನೋದು ನಮಗೆ ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ. ಅಧಿಕಾರಿಗಳ ಹತ್ರ ಕೇಳುವಾಗ
0: ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ, ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಈ ವಿಚಾರದಲ್ಲಿ. ಒಂದು, ಅಲ್ಲಿ ಯಾವ್ದಾದ್ರು ಗ್ರಾಮ ಠಾಣ ಜಾಗ ಇದ್ರೆ ಅದನ್ನ ಸಾರ್ವಜನಿಕ ಸ್ಮಶಾನಕ್ಕೆ ಮೀಸಲಿಡಬೇಕು, ಅದು PDO ಜವಾಬ್ದಾರಿ. ಒಂದು ವೇಳೆ ಗ್ರಾಮ ಠಾಣ ಜಾಗ ಇಲ್ಲ ಅಂದ್ರೆ ಕಂದಾಯ ಇಲಾಖೆ ಜಾಗ ಆದ್ರೂ ಕೂಡ ಸರಿನೇ, ಅದನ್ನಾದ್ರೂ ಕೂಡ ತಹಸೀಲ್ದಾರ ಗಮನಕ್ಕೆ ಅಥವಾ EO ಅವ್ರ ಗಮನಕ್ಕೆ ಆ PDO ಸಂಬಂಧಪಟ್ಟಂತ PDO ತರಬೇಕು. ನಮ್ಮ ಇಲಾಖೆ ಮೇಲೆ ಅವರು ಆರೋಪ ಮಾಡುವಂತದ್ದಲ್ಲ, ಅದು ಅವರ ಜವಾಬ್ದಾರಿ.

0: ಸ್ಥಳೀಯ ಪಂಚಾಯಿತಿಯ ಅಧಿಕಾರಿಗಳ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಗ್ರಾಮದ ಎಲ್ಲ ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಇರ್ತದೆ. ಈಗ ಈ ಗಮನಕ್ಕೆ ತಂದಿದ್ರೆ ನಾನು ತಾಲೂಕ್ ಪಂಚಾಯಿತಿ ಇಒ ಸರ್ ಹತ್ರ ನಾನು ಇದು ಮಾತಾಡ್ತೇನೆ, ಮತ್ತೆ ತಹಸೀಲ್ದಾರ್ ಹತ್ರ ಕೂಡ ಈ ಸಂಬಂಧ ಮಾತಾಡ್ತೇನೆ.
1: ಮತ್ತೆ ಅಂಗನವಾಡಿಗಳಲ್ಲಿ ನೀವು ಅಂದ್ರೆ ಈ ಹಿಂದೆ ನನಗೆ ಯಾರಿದ್ರು ನೀವು ಬಂದಿನ, ನಾನು ಬ್ರಹ್ಮಗಿರಿ ಅಡಿಗೆ ನೀವು ಬಂದಿದ್ನ ನಾನು ಇದುವರೆಗೂ ನೋಡಿಲ್ಲ, ನಾನು ಎಸ್ಪೆಷಲಿ ನಾನು ನೋಡಿಲ್ಲ. ಆದ್ರೆ ಈ ಹಿಂದೆ ನಿಮ್ ಹಿಂದೆ ಇದ್ದವ್ರು ಪ್ರತಿಯೊಂದು ಟ್ರೈಬಲ್ ಇನ್ಸ್ಪೆಕ್ಟರ್ ಬ್ರಹ್ಮಗಿರಿ ಅಡಿಗೆ ಬಂದು ಪ್ರತಿ ವರ್ಷ ವಿಸಿಟಿಂಗ್ ಮಾಡಿದ್ದು ನಾನು ನೋಡಿದೀನಿ. ಯಾಕಂದ್ರೆ ಅವರು ಬರುವಾಗ ಎಲ್ಲ ಅಂಗನವಾಡಿ ವಿಸಿಟಿಂಗ್ ಮಾಡಿ ಅಂತ ನಾವ್ ಹೇಳ್ತಾ ಇದ್ವಿ. ಯಾಕಂದ್ರೆ ಅಂಗನವಾಡಿಲಿ ಮಕ್ಕಳುಗಳಿಗೆ ಹೆಂಗೆ ಆಹಾರ ಕೊಡ್ತಾ ಇದಾರೆ, ಯಾವ ತರ ಅವ್ರಿಗೆ ಆಹಾರನ ಅವರು ಇದ್ ಮಾಡ್ತಾ ಇದಾರೆ, ಅಡಿಗೆ ಮಾಡ್ತಾ ಇದಾರಾ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಸಲ ಅವ್ರಿಗೆ ಹೇಳ್ತಾ ಇದ್ವಿ. ಅವರು ಬಂದು ವಿಸಿಟಿಂಗ್ ಮಾಡಿದ್ರು. ನೀವು ಕೂಡ ಒಂದ್ಸಲ ಬರ್ಬೇಕು, ಅವ್ರು ಯಾವ ತರ ಅಡಿಗೆ ಮಾಡ್ತಾ ಇದಾರೆ ಅಂತ.
0: ರೇಣುಕಮ್ಮ, ಒಂದ್ ನಿಮಿಷ. ನಾನು ಬ್ರಹ್ಮಗಿರಿ ಅಡಿಗೆ ನಾನು ಬಂದ್ಮೇಲೆ 6 ಬಾರಿ ಬಂದಿದ್ದೀನಿ, ಬಟ್ ನೀವು ನನ್ ಭೇಟಿ ಆಗಿಲ್ಲ ಅಷ್ಟೇ. ಆದ್ರೆ ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರತ್ಯೇಕ ಅಧಿಕಾರಿ ಇದಾರೆ, ಸಿಡಿಪಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ. ಸೊ ಅವರು ಅದರ ಜವಾಬ್ದಾರಿ ವಹಿಸುವಂತದ್ದು. ನಾವು ಬೇರೆ ಇಲಾಖೆ ವಿಚಾರದಲ್ಲಿ ನಾವು ಬಂದು ತಪಾಸಣೆ ಮಾಡ್ಲಿಕ್ಕೆ ಆಗಲ್ಲ. ನೀವು ಯಾರು ದೂರ ಹೇಳಿದ್ರೆ ಈಗ ನೀವು ನನ್ನ ಗಮನಕ್ಕೆ ತಂದಿದ್ರಿ, ಅಲ್ಲಿ ಸಿಡಿಪಿ ಒ ಗಮನಕ್ಕೆ ತಗೊಂಡ್ ಬಂದು ಸರಿಪಡಿಸೋಣ.
1: ಇನ್ನೊಂದು ಪ್ರಶ್ನೆ
0: ಕೇಳಿ ಕೇಳಿ.
1: ಈಗಾಗ್ಲೇ ನಮ್ಮ ಬ್ರಹ್ಮಗಿರಿ ಅಡಿಯಿಂದ ಪುನರ್ವಸತಿ ಅಂತ ಹೇಳ್ಬಿಟ್ಟು ಬಸವನಗಿರಿ ಅಡಿಗೆ ಪುನರ್ವಸತಿ ಮಾಡಿದ್ದಾರೆ ಸರ್. ನಂದು ಇದೀಗ ಪ್ರಶ್ನೆ ಇರೋದು, ಪುನರ್ವಸತಿ ಅಂದ್ರೆ ಇಲ್ಲಿ ಏನ್ ಅವ್ರಿಗೆ ಜಮೀನು ಜಾಗ ಇಲ್ದೆ ಇದ್ದವ್ರಿಗೆ ಪುನರ್ವಸತಿ ಅಂತ ಒಂದು ಯೋಜನೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿರೋದಲ್ಲಿ
0: ಹೌದಲ್ಲ.
1: ಇವಾಗ ಅಲ್ಲಿ ಪುನರ್ವಸತಿ ಮಾಡಿರೋರು ಇಲ್ಲಿ ಜಮೀನಿಲ್ಲ ಅವ್ರಿಗೆ, ಜಾಗ ಇದೆ ನಮ್ಮ ಏನು ಬ್ರಹ್ಮಗಿರಿ ಅಡಿಲಿ ಜಾಗ ಇದೆ. ಇಲ್ಲಿ ಬ್ರಹ್ಮಗಿರಿ ಅಡಿಲಿ ಜಾಗನೇ ಇಲ್ದೆ ಇದ್ದವರು ಕೆಲವೊಬ್ರು ಅವರ ಅಂದ್ರೆ ತಾಯಿ ಮನೇಲೇ ಒಂದು ಶೆಡ್ ಕಟ್ಕೊಂಡು ಜೊತೆ ಜೊತೆಲ್ಲೇ ಇದಾರೆ ಆಯ್ತಾ. ಆದ್ರೆ ಜಾಗ ಇರೋರು ಅದನ್ನ ದುಡ್ಡಿಗೆ ಮಾರಾಟ ಮಾಡೋದು ಅಥವಾ ನಾನು ಕೊಡೋದಿಲ್ಲ ನಮ್ಮ ಅಣ್ಣ ಅಂದ್ರೆ ಮೊದ್ಲೇ ಅಣ್ಣ ಇಲ್ಲಿ ಇರ್ತಾರೆ ಅವ್ರಿಗೆ ಮತ್ತೆ ಈ ಜಾಗನು ನೀನೆ ತಗೋ ಅಂತ ಹೇಳೋದು, ಈ ತರ ನಡೀತಾ ಇದೆ. ಜಾಗ ಇಲ್ದೆ ಇದ್ದವರು ಒಂದೇ ಸಹಿತ ಇಲ್ಲ ಅಂದ್ರೆ 30-20 ಇರುತ್ತೆ, ಅದರಲ್ಲೇ ಅಣ್ಣ ತಮ್ಮ ಅತ್ತಿಗೆ ನಾದ್ನಿ ಎಲ್ಲರೂ ಅದರಲ್ಲೇ ಇದಾರೆ. ಈ ತರ ಆಗ್ತಾ ಇದೆಯಲ್ಲ. ಇದು ಪಂಚಾಯತಿ ಗಮನಕ್ಕೆ ಬಂದಿದ್ರು ಕೂಡ ಒಂದು ಅವರು ಪುನರ್ವಸತಿ ಆಗಿರೋರಿಗೆ ಈ ಜಾಗನ ಬಿಟ್ಕೊ ಬೇರೊಬ್ರಿಗೆ ಅಂದ್ರೆ ಜಾಗನೇ ಇಲ್ದೆ ಇದ್ದವ್ರಿಗೆ ಬಿಟ್ಕೊಡೋ ಅವಕಾಶ ಇದೆಯಾ, ಅಥವಾ ಆ ಜಾಗಕ್ಕೆ ಸಂಬಂಧಪಟ್ಟವರು ಆ ಜಾಗಕ್ಕೆ ಪಸ್ತುದಾರರಾಗ್ತಾರ ಅಂತ ನಂದೊಂದು ಪ್ರಶ್ನೆ.
0: ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಜಾಗ ಮೂಲಭೂತವಾಗಿ ಅದು ಸರ್ಕಾರದ ಅಥವಾ ಅವ್ರ ಸ್ವಂತದ್ದ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಾಗ್ತದೆ. ಅವರ ಸ್ವಂತದ್ದೇ ಆದ್ರೆ ಅವರು ಅವರ ವಿವೇಚನೆಗೆ ಅವ್ರು ಯಾರಿಗೆ ಬೇಕಾದ್ರೂ ಕೊಟ್ಕೋಬಹುದು. ಅವರ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಜಮೀನು ಅಥವಾ ಜಾಗನ ನಿವೇಶನ ಆಗಿದ್ರೆ ಅವರು ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಆದ್ರೆ ಸರ್ಕಾರಿ ಜಮೀನಾದಾಗ ಸರ್ಕಾರಿ ಜಮೀನನ್ನ ಅವರು ಬೇರೆಯವರಿಗೆ ಪರಭಾರೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ PDO ಮತ್ತೆ ನಾನು ತಾಲೂಕ್ ಪಂಚಾಯತಿ ಅವ್ರ ಜೊತೆ ನಾನು ಮಾತಾಡ್ತೀನಿ.
2: ಸರಿ, ಈಗ ನಾವು ಆಶ್ರಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಈಗ ಗುರುಶಮ್ಮ ಹೇಳಿದಂಗೆ ಈಗ ನಮ್ಮ ಒಂದು 2 ತಾಲೂಕುಗಳಿಂದ ಸುಮಾರು 10 ಆಶ್ರಮ ಶಾಲೆಗಳಿದೆ. ದಯವಿಟ್ಟು ಆ ಒಂದು ಆಶ್ರಮ ಶಾಲೆಗಳಿಗೆ ತಮ್ಮ ಕಡೆಯಿಂದ ಏನಾದರೂ ಒಂದು ಈ ತರ ಒಂದು ರಾತ್ರಿ ಅಂದ್ರೆ ಒಬ್ರು ಉಳ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೇನಾದ್ರೂ ಸೂಚನೆಗಳನ್ನ ನೀಡಬಹುದಾ ಎಲ್ಲ ಶಾಲೆಗಳಿಗೂ ಅಂತಕ್ಕಂಥದ್ದೊಂದು?
0: ನಮ್ಮ ಇಲಾಖೆಯ ಸ್ಪಷ್ಟ ನಿರ್ದೇಶನ ಇದೆ, ಕಡ್ಡಾಯವಾಗಿ ಒಂದು ಶಿಕ್ಷಕ ಪ್ರತಿದಿನ ಅಲ್ಲಿ ಉಳಿಬೇಕು ಅಂತ ಹೇಳಿ. ಮತ್ತೆ ಆ ಮಕ್ಕಳಿಗೆ ಆ ದಿನದಲ್ಲಿ ಏನೇ ವ್ಯತ್ಯಾಸಗಳಾದ್ರೂ ಕೂಡ ಅವರೇ ಅದನ್ನ ಇಲಾಖೆ ಏನು ಆಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತಗೊಂಡು ಬಂದು ಅವ್ರದ್ದೆಲ್ಲವನ್ನು ಕೂಡ ಅವರ ರಕ್ಷಣೆ ಮಾಡಬೇಕಾಗದ್ದು. ಮತ್ತೆ ಅವರ ಶೈಕ್ಷಣಿಕ ಅಭಿವೃದ್ಧಿಯನ್ನ ಅವರ ಚಟುವಟಿಕೆಗಳನ್ನ ಪಠ್ಯ ಚಟುವಟಿಕೆಗಳನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಶಿಕ್ಷಕರ ಜವಾಬ್ದಾರಿ. ಅದು ಈಗಾಗಲೇ ಕಳೆದ 3 ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ.
2: ಓಕೆ ಸರ್, ಮತ್ತೊಂದು ಕಾರ್ಯ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
3: ನಮಸ್ತೆ ರತ್ನಮ್ಮ, ನಾನು ಕಾಟ್ ಮಾಡಿಲ್ಲ.
2: ರತ್ನಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಇದು ನಮ್ಗ ಸಿಹಿ ರಸನೆ ಸದ್ದಿಲ್ವಲ್ಲ, ಟೊಮಾಟೋ ರಸನು ಬದ್ಬೇನ್ಗಳೆಲ್ಲ ಪಪ್ಪ ಏನಿಲ್ಲ.
0: ರತ್ನಮ್ಮನವ್ರೆ ನಮಸ್ಕಾರ. ರತ್ನಮ್ಮನವ್ರೆ ನಮಸ್ಕಾರ. ನಾ ಈಗ ಮೊಟ್ಟೆ ರೇಷನ್ ಕೊಡ್ತಾರಲ್ಲ ಅವ್ರೆ ಅದೇ ಅಧಿಕಾರಿ ಮಾತಾಡ್ತಾ ಇರೋದು.

0: ಈಗ ನಿಮ್ಗಾಗ್ಲೇ ಕಳೆದ 5 ತಿಂಗಳಿಂದ ನಿಮ್ಗೆ ಮೊಟರೇಷನ್ ಬಂದಿಲ್ಲ ಅಲ್ವಾ? ಬಂದಿಲ್ಲ, ಈಗ ಒಂದು ವಾರದಲ್ಲಿ ಅದೆಲ್ಲ ಆದೇಶ ಆಗಿದೆ, ಬರ್ತದೆ ಮುಂದಿನ ವಾರದಲ್ಲಿ ಬರ್ತದೆ. ಹಾ ಬರ್ತದೆ, ಖಂಡಿತ ಧೈರ್ಯವಾಗಿರಿ, ಬರ್ತದೆ ನಿಮ್ಗೆ ಹಿಂಬಾಕಿನೂ ಕೂಡ ಬರ್ತದೆ. ಮನೆ ಯಾರ್ಯಾರಿಗೆ ಮನೆ ಇಲ್ವೋ ಅಂತವ್ರಿಗೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಪಂಚಾಯತಿ ಪಿಡಿಒಗಳಿಗೆ ಹೇಳಿದೀವಿ. ಪಂಚಾಯತಿಗೆ ಹೋಗಿ ಅರ್ಜಿಯನ್ನ ಕೊಡಿಸಿ. ಹೌದು, ಪಂಚಾಯತಿ ಮೂಲಕ ಅರ್ಜಿ ಕೊಡಿಸಿ.
1: ಅವರು ಬಂದು ಅಳತೆ ಮಾಡಿ ಅದು ಡಿನೆಡ್ ಕಾಫಿ ಕೇಳ್ತಾರ. ಡಿನೆಡ್ ಕಾಫಿ ನಾವೆಲ್ಲ ಕೊಡಕ್ಕ ದೂರದ್ದು ಡಿನೆಡ್ ಕಾಫಿ ಕೇಳಿದ ಮೇಲೆ ನಾವೆಲ್ಲ ಕೊಡಕ್ಕ ದುಡ್ಡು ಮೇಲೆ
0: ಇರೋ ಜಾಗಕ್ಕೆ ಡಿಮ್ಯಾಂಡ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ.
1: ಇಲ್ಲ, ಅವ್ರು ಮಾಡ್ಕೊಡಲ್ಲ ಸರ್. ನಾನು ಒಂದು 4-5 ಸಲಿನು ಅವ್ರು ಕೇಳಿ ನೀವು ಡಿನೆಡ್ ಕಾಫಿ ಮಾಡ್ಕೊಳ್ಳಿ ನಮ್ಗ. ನಮ್ಮ ಮಕ್ಕಳು ನಮ್ಗೆ ಬೀಳ್ದಿದ್ರೆ ನಾವು ಏನು ಪಡಕ್ ಆಗಲ್ಲ. ಯಾವ್ದಕ್ಕೊಂದು ಕರೆಂಟ್ ಬಿಲ್ಲಿದ್ದು ಕೇಳ್ತಾರ, ಕರೆಂಟ್ ಬಿಲ್ಲಿದ್ನು ಬಿಲ್ಲಿಡ್ ಕಾಫಿನೂ ಕೇಳ್ತಾರ. ನಾವ್ ಎಲ್ಲ ಕೊಡ ನೀವು ಮಾಡ್ಕೊಡಿ ಅಂತ ಅವ್ರ ಜೊತೆ ನೀವು ಮಾತಾಡಿ ಆಲ್ರೆಡಿ ಆಗೋಯ್ತು. ಬರ್ತದ ಕಣಮ್ಮ, ಬರ್ತದ ಕಣಮ್ಮ ಅಂತಾರ. ಏನು ಅವರು ನಮಗೇನು ಇನ್ನು ಮಾಹಿತಿ ಕೊಟ್ಟಿಲ್ಲ ಸರ್.
0: ಇಲ್ಲ, ನಾನೀಗ PDO ಮತ್ತೆ EO ಅವ್ರ ಜೊತೆ ಮಾತಾಡಿ ಅದನ್ನ ಸರಿಪಡಿಸೋಣ.
1: ಸರಿ ಸರ್, ಮಾತಾಡಬೇಕು ಅದ್ರ ಬಗ್ಗೆ.
0: ಇಲ್ಲ ಇಲ್ಲ, ಮಾತಾಡಿ ಸರಿಪಡಿಸ್ಕೊಳ್ಳೋಣ. ಖಂಡಿತ ಖಂಡಿತ ರತ್ನಮ್ಮವ್ರೆ.
2: ಓಕೆ, ಧನ್ಯವಾದಗಳು ರತ್ನಮ್ಮವ್ರೆ ಕರೆ ಮಾಡಿದ್ದಕ್ಕೆ. ಸರಿ, ಇದ್ರ ಜೊತೆಗೆ ಈಗ ತಾವೇ ಹೇಳಿದ್ರಿ, ಈಗ ವಿದ್ಯುತ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಕೆಲವೊಂದು ಹಾಡಿಗಳಲ್ಲಿ ಈಗ ಇವರು ಏನು ರೇಣುಕ ಅವ್ರು ಹೇಳ್ದಂಗೆ ಕೆಲವು ಹಾಡಿಗಳಲ್ಲಿ ಕೆಲವು ಮನೆಗಳಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ. ಸೊ ಈ ಥರದಾಗಿ ಇಲಾಖೆಯಿಂದ ಏನಾದ್ರು ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಯೋಜನೆಗಳು ಇದೆಯಾ? ಅವ್ರು ಹೇಳಿದಂಗೆ ಕೆಲವು ಮನೆಗಳಿದೆ ಕರೆಂಟ್ ವ್ಯವಸ್ಥೆ ಇಲ್ಲ. ಸೊ ಇದನ್ನ ಹೇಗೆ ಸರ್ ಇಲಾಖೆಯಿಂದ ಏನಾದ್ರು ಬರ್ಸ್ತಕ್ಕಂಥ ವ್ಯವಸ್ಥೆ ಇದೆ ಹೇಗೆ ಸರ್?
0: ಖಂಡಿತವಾಗಿ ಈಗ ಕಳೆದ ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರು ಉದ್ಬೂರು ಕೆರೆ ಹಾಡಿಗೆ ಬಂದಂತಹ ಸಂದರ್ಭದಲ್ಲಿ ಈ ಹಾಡಿ ಒಳಗಡೆ ಅರಣ್ಯದ ಒಳಗಡೆ ಏನಿರ್ತಕ್ಕಂತ 13 ಹಾಡಿಗಳು 456 ಕುಟುಂಬಗಳಿಗೆ ವಿದ್ಯುತ್ತೇನೆ ಕಂಡಿರ್ಲಿಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಈವರೆಗೂ ಕೂಡ 76 ವರ್ಷಗಳು ಕಳೆದ್ರು ಕೂಡ. ಸೊ ಅವ್ರು ಬಂದ ಮೇಲೆ ಅಷ್ಟು ಕುಟುಂಬಗಳಿಗೆ ಅರಣ್ಯದ ಪ್ರದೇಶದ ಒಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತು ಕರೆಂಟ್ ಲಭ್ಯ ಆಗಿದೆ. ಇನ್ನು ಉಳಿದಂತವ್ರಿಗೂ ಕೂಡ PM ಜನ್ಮನ್ ಯೋಜನೆ ಅಡಿಯಲ್ಲಿ ಜೇನುಕುರುಬ ಸಮುದಾಯದವರಿಗೆ ಕಡ್ಡಾಯವಾಗಿ TSP ಯೋಜನೆಯಿಂದ ಏನ್ ಪ್ರತಿಯೊಂದು ಇಲಾಖೆನಲ್ಲಿ ಏನು ರಾಜ್ಯ ಸರ್ಕಾರದ ಅಧೀನದಲ್ಲಿ 38 ಇಲಾಖೆಗಳು ಕೆಲಸ ಮಾಡ್ತಾವೋ 38 ಇಲಾಖೆಗಳಲ್ಲೂ ಕೂಡ SEP TSP ಯೋಜನೆ ಇರ್ತದೆ. ಆ TSP ಯೋಜನೆಯಡಿ ಏನು KV ಇಲಾಖೆಯವರು ಆ ಯಾರು ನಮ್ಮ PM ಜನ್ಮನ್ ಜೇನುಕುರುಬ ಸಮುದಾಯದವ್ರು ಯಾರ್ಯಾರಿಗೆ ಕರೆಂಟ್ ಇಲ್ವೋ ಅವ್ರಿಗೆ ಉಚಿತವಾಗಿ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಸರ್ಕಾರದ ಸ್ಪಷ್ಟ ಆದೇಶ ಇದೆ. ಆ ಕೆಲಸವನ್ನು ಅವ್ರು ಮಾಡ್ಬೇಕು.
2: ಓಕೆ ಸರ್, ಒಂದು ಕರೆ ಇದೆ ಮತ್ತೊಂದು. ಹಲೋ
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಡಿ ಗ್ರಾಮ ಪಂಚಾಯತಿಯಿಂದ.
2: ತಮ್ಮ ಹೆಸರು?
3: ಮಂಜುಳ.
2: ಹಾ ಮಂಜುಳ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
3: ಸರ್, ಇದು ಮುಖ್ಯಮಂತ್ರಿ ಆದಿವಾಸಿ ಗೃಹ ಬಾಕಿ ಯೋಜನೆ ಅಂತ ಇದು ಕಾಲಂ ಕೊಟ್ಟಿದ್ರಲ್ಲ, ಮನೆ ಬಿಟ್ಟಿದ್ರಲ್ಲ, ಅದ್ರಲ್ಲಿ ಕೆಲವ್ರದ್ದು ಹಕ್ಕುಪತ್ರ ಇರೋರಿಗೆಲ್ಲ ಫಾರಂ ಭರ್ತಿ ಮಾಡಿದೀವಿ, ಕೆಲವ್ರಿಗೆಲ್ಲ ಹಕ್ಕುಪತ್ರನೇ ಇಲ್ಲ. ಅದ್ರಲ್ಲಿ ನಿವೇಶನ ವಿವರ ಅಂತ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಖಾತೆ ಸಂಖ್ಯೆ ಏನಂತ ಸರ್?
0: ಹಲೋ
3: ಹಲೋ
0: ಹಲೋ
3: ಸರ್, ಕೇಳಿಸ್ತಾ ಇಲ್ಲ?
0: ಕೇಳಿಸ್ತಾ ಇದೆ. ಈಗ ನೀವು ಅಲ್ಲಿ ಈಗ ಏನು ನಿಮಗೆ ಹಕ್ಕುಪತ್ರ ಇದೆಯೋ ಅವರು ಮಾತ್ರ ಈಗ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ. ಹಕ್ಕುಪತ್ರ ಇಲ್ಲದೆ ಇರತಕ್ಕಂಥವ್ರು ಮುಂದಿನ ಪಂಚಾಯತಿಯಲ್ಲಿ ನಿಮ್ಗೆ ಯಾರಿಗೆ ಹಕ್ಕುಪತ್ರಗಳಿಲ್ವೋ, ಈಗಾಗಲೇ ನಿಮ್ಮ DB ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅನುಮೋದನೆಗೆ ಸಿದ್ಧವಾಗಿದೆ. ಅದು ಬಂದು ಅದು ಅಲ್ಲಿ ಅನುಮೋದನೆಗೊಂಡ ನಂತರದಲ್ಲಿ ಅದನ್ನ ಮಾಡ್ಕೋಬೇಕು, ಅಲ್ಲಿ ತನಕ ಕಾಯ್ಬೇಕಾಗ್ತದೆ.
2: ಬೇರೆ ಪ್ರಶ್ನೆ ಇತ್ತಾ ಮಂಜುಳವ್ರೆ?
3: ಸರ್, ಇದು ನಾವು ಕಾರ್ಡ್ ಅಂಚಿನಂತ ಅಂದ್ಬಿಟ್ಟು ಇದು ಇದ್ರಲ್ಲಿ ಕೊಟ್ಟಿದ್ರಲ್ಲ, 2025 2026ನೇ ಸಾಲಿನ ಅರಣ್ಯ ಹಾಗೂ ಅರಣ್ಯದ ಅಂಚಿನ ವಾಸ ಮಾಡ್ತಿರುವ ಮತ್ತೆ ಬೆಟ್ಟ ಕುರುಬ ಎರ್ರಾವತ್ತು ಮತ್ತೆ ಬುಡಾಕ ಜನರಿದವ್ರಿಗೆ ಅಂತ ಹೇಳಿ.

0: ಅಲ್ವಾ.
1: ಮನೆಗಳದಾ?
0: ಹಾ, ಮನೆಗಳಿಗಂತ ಅವ್ರಿಗೆ ನಾವು ಸುಮಾರು ವರ್ಷಗಳಿಂದ ನಾವು ಬದುಕ್ತಾ ಇರೋದಲ್ವಾ ಇಲ್ಲಿ.
1: ಹೌದು.
0: ಮತ್ತೆ ಅವ್ರಿಗೆ ಬೇರೆ ಇವ್ರ ಹಕ್ಕುಪತ್ರದಲ್ಲಿ ಕೆಲವ್ರಿಗೆಲ್ಲ ಇದು ಹಕ್ಕುಪತ್ರದಲ್ಲಿ ಗಂಡನ ಹೆಸರಲ್ಲಿ ಡೆತ್ ಆಗಿದಾರಲ್ಲ, ಅವರೆಲ್ಲ ಏನ್ ಮಾಡೋದು?
1: ಈಗ ಗಂಡ ಡೆತ್ ಆಗಿದ್ರು ಕೂಡ ಅವರು ಡೆತ್ ಸರ್ಟಿಫಿಕೇಟ್ ತಗೊಂಡು ನೀವು ಕೂಡ ಅರ್ಜಿ ಹಾಕಬಹುದು. ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ನೀವು ಪಂಚಾಯತಿಗೆ ಅರ್ಜಿಯನ್ನು ಕೊಡಿ.
2: ಓಕೆ ಮಂಜುಳ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದೆ. ಸರ್, ಈಗ ತಮ್ಮ ಇಲಾಖೆ ವತಿಯಿಂದ ಈಗ ತಾವು ಹೇಳಿದ್ರೆ ಏನೇನು ಯೋಜನೆಗಳಿದೆ, ಕರೆಂಟ್ ಇರ್ಬೋದು, ಕುಡಿ ನೀರದಿರ್ಬೋದು, ಅಥವಾ ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಈ ವಾಲ್ಮೀಕಿ ನಿಗಮದಿಂದ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ಕೂಡ ಹೇಳಿದೆ.
1: ಕುಡಿಯೋ ನೀರನ್ನ ಸಂಬಂಧಪಟ್ಟಾಗೂ ಕೂಡ ಈಗಾಗಲೇ ಬಹುತೇಕ ಎಲ್ಲಾ ಗ್ರಾಮಗಳಿಗೂ ಕೂಡ ಜಲಜೀವನ್ ಮಿಷನ್ ಆ ಇದರಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆ ಇಲಾಖೆ ವತಿಯಿಂದ ಕೂಡ ಎಲ್ರಿಗೂ ಕೂಡ ನೀರಿನ ಸಂಪರ್ಕ ಇದೆ.
2: ಸೊ ಇದ್ರ ಜೊತೆಗೆ ನಮ್ಮ ಗಿರಿಜನ ಯುವಕರಿಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಗಿರಿಜನರಲ್ಲಿ ನಾವು ನೋಡ್ತಾ ಇರ್ತೇವೆ ಕೆಲವೊಂದು ವಲಸೆ ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಅಂದ್ರೆ ಇಲ್ಲಿ ಕೆಲಸ ಇಲ್ಲದಂತಹ ಸಂದರ್ಭದಲ್ಲಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂತ ಒಂದು ಜನಗಳನ್ನ ನಾವು ನೋಡ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ಇರ್ಬೋದು, ಅದು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
1: ಖಂಡಿತವಾಗಿ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ತಾವು. ಇದಕ್ಕೆ ಸಂಬಂಧಪಟ್ಟಾಗಿ ನಾವಾಗಲೇ ಮೇಲಧಿಕಾರಿಗಳನ್ನ ಗಮನವನ್ನು ಸೆಳೆದಿದ್ದೇವೆ. ಈ TRI ಮೂಲಕ ಏನು ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು, ಅವ್ರ ಮೂಲಕ ನಮಗೆ ಏನು ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಇದ್ದಾರೆ ನಮ್ಮ ಆದಿವಾಸಿ ಸಮುದಾಯದಲ್ಲಿ, SLC ಪಾಸ್ ಅಥವಾ ಫೇಲ್ ಇಂದ ಹಿಡಿದು ಮತ್ತೆ ಉನ್ನತ ಶಿಕ್ಷಣದವರಿಗೆ, ಅವರ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆಸಕ್ತಿ ಹೊಂದಿರ್ತಾರೋ ಆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ತರಬೇತಿಯನ್ನ ಕೊಡಿಸುವಂತಹ ಕೆಲಸವನ್ನು ಯಾವ್ದಾದ್ರು ಒಂದು ಏಜೆನ್ಸಿ ಮೂಲಕ, ಕೌಶಲ್ಯ ಸ್ಕಿಲ್ ಓರಿಯೆಂಟೆಡ್ ಒಂದು ಏಜೆನ್ಸಿ ಮೂಲಕ ಕೌಶಲ್ಯ ತರಬೇತಿಯನ್ನ ಕೊಡಿಸ್ತೇವೆ ಅಂತ ಕೂಡ ಆತನ ಹೇಳಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲೇ ಚಾಲನೆ ಆಗ್ತದೆ ಇಲಾಖೆ ವತಿಯಿಂದ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಶಾಂತಿ ಅಂತ ಸಾ. ಇಲ್ಲಿ 170 ಮನೆ ಅದೆ.
2: ಯಾವ ಅಡಿ ಅಮ್ಮ?
3: ಚಾಮನಹಳ್ಳಿ ಅಡಿ ಅಂತ.
2: ಚಾಮನಹಳ್ಳಿ ಒಂದು ಅಡಿ. ಹಾ
3: ಹಾ, ಅದರಲ್ಲಿ ಸಾ ಕರೆಂಟ್ ಇರುತ್ತೆ, ಯಾವ್ದು ಹಾಕಿಲ್ಲ, ಆಮೇಲೆ ಮನೆ ಎಲ್ಲ ಆಗದೆ, ಆಮೇಲೆ ಬಿಲ್ ಗಿಲ್ಲ ಯಾವ್ದು ಹಾಕಿಲ್ಲ ಸಾ. ಆಮೇಲೆ ಸಾ ಬಿಲ್ ಗಿಲ್ಲ ಯಾವ್ದು ಹಾಕೊಟ್ಟಿಲ್ಲ, ಆಮೇಲೆ ಮನೆಗಳು ಒಂದು 15 ಮನೆ ಲೀಸ್ ಎಲ್ಲ ಕೊಟ್ಟಿದ್ದೀನಿ ಸಾ, ಅದನ್ನು ಕಳಿಸ್ಕೊಟ್ಟಿಲ್ಲ. ಹೌದು ಸರ್. ಆಮೇಲೆ ಕರೆಂಟ್ ಮಾತ್ರ ಇಲ್ಲ ಸರ್, ಎಲ್ಲ ಮನೆಗೆಲ್ಲ ಆಗದೆ, ಹೊಸ ಮನೆಗೆಲ್ಲ ಕರೆಂಟ್ ಇಲ್ಲ, ಬರೀ ಮ್ಯಾನ್ ಬತ್ತಿ ಹತ್ಕೊಂಡು ಜೀವನ ಮಾಡ್ತಾ ಇದೀನಿ ಸರ್.
1: ಚಾಮನಹಳ್ಳಿ ಉಂಡಿ ಶಾಂತಮ್ಮನವ್ರೆ?
3: ಹೌದೌದು ಸರ್.
1: ಅದೇ ಗೊತ್ತಾಯ್ತು ಈಗ ಯಾಕೆ ಕರೆಂಟ್ ಕೊಟ್ಟಿಲ್ವಾ. ಈಗ ನಾಳೆನೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ.
3: ಆಯ್ತು ಸರ್.
1: ಹಾ, ಸಂಬಂಧಪಟ್ಟಂತ ಜೊತೆ ಮಾತಾಡ್ತೀನಿ, ನಾನು ಭೇಟಿ ಕೊಡ್ತೀನಿ, ನಾನು ಸೋಮವಾರ ನಿಮ್ಮ ಇದಕ್ಕೆ ಆಡಿಗೆ ಭೇಟಿ ಕೊಡ್ತೇನೆ, ಅವ್ರನ್ನು ಕೂಡ KB ಅವ್ರನ್ನು ಕೂಡ ಕರ್ಕೊಂಡು ಬರ್ತೇನೆ.
2: ಧನ್ಯವಾದಗಳು ಶಾಂತಮ್ಮರೆ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳಿದ್ರಿ, ಏನು ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಶೀಘ್ರದಲ್ಲಿ ತರಬೇತಿಗಳನ್ನ ನಾವು ಪ್ರಾರಂಭ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಅದೇ ರೀತಿ ಈಗ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಈ ಒಂದು ಸ್ವಸಹಾಯ ಸಂಘಗಳಿರ್ಬೋದು ಅಥವಾ ಇತರ ಯೋಜನೆಗಳ ಮೂಲಕ ಈ ನೆರವನ್ನ ನೀಡತಕ್ಕಂತ ಒಂದು ವ್ಯವಸ್ಥೆ ಏನಾದರೂ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
1: ಇಲಾಖೆ, ನಾನು ಆಗ್ಲೇ ಮೊದಲೇ ಹೇಳಿದೆ ತಮಗೆ, ಇಲಾಖೆ ವತಿಯಿಂದ ಇನ್ನು ಯಾವುದೇ ಯೋಜನೆಗಳನ್ನು ಕೂಡ ಈಗ ಕೊಡ್ತಾ ಇಲ್ಲ. ಅದು ಎಲ್ಲ ನಿಗಮಗಳಿಂದ ಕೂಡ. ಈಗ ಮಹಿಳೆಯರಿಗೂ ಕೂಡ ಸ್ವಸಹಾಯ ಸಂಘಗಳಿಗೆ ಅವರ ಸ್ವಾವಲಂಬನೆಗಾಗಿ ನೇರ ಸಾಲ, ಸಹಾಯಧನ ಸಾಲ ಎಲ್ಲವೂ ಕೂಡ ಅಲ್ಲಿದೆ. ಅವರು ಅರ್ಜಿ ವಾಲ್ಮೀಕಿ ನಿಗಮದಲ್ಲಿ ಅರ್ಜಿ ಹಾಕಿ ಅಲ್ಲಿ ಪಡ್ಕೋಬಹುದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
4: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು?
4: ಸರ್ ನನ್ನ ಹೆಸರು ರವಿ ಜಯೇಶ್ ಅಂತೇಳಿ, ಪ್ರಭಾನಗರಡಿಂದ.
2: ರವಿ ಪ್ರಭಾನಗರಡಿಂದ ಹೇಳಿ, ತಮ್ಮ ಪ್ರಶ್ನೆ ಏನಂತ?
4: ಸರ್ ನಾನು PM ಅದೇ PM ಇದು ಬಗ್ಗೆ ಮಾತಾಡ್ತಾ ಇದ್ದೀನಿ.
2: PM ಜನ್ಮನ್ ಯೋಜನೆ ಬಗ್ಗೆ?
4: PM ಜನ್ಮನ್ ಕಾರ್ಯಕ್ರಮ ಮಾತಾಡ್ತಿದ್ದೀನಿ ಸರ್. ಮನೆಗಳಾಗಿ ಇದಕ್ಕೆ 3 ವರ್ಷ ಆಗಿದೆ ಸರ್. ಇದುವರೆಗೂ ಆಗಿ ಹಣಗಡೆ ಬಿಡುಗಡೆ ಆಗ್ತಾ ಇಲ್ಲ. ಈಗ ಮನೆ GPS ಆಗ್ಬೇಕು, ಪಂಚಾಯತಿ ವತಿಯಿಂದ ಮನೆ GPS ಆಗಿದೆ, ಅದು ಆಲ್ರೆಡಿ 10 ತಿಂಗಳಾಗಿದೆ, ಅಮೌಂಟ್ ಬರ್ದಿದ್ದೀನಿ, ನಾವು ಮನೆಗಳು ಕಟ್ಕೊಳ್ಳೋದಲ್ಲ, ಯಾವ್ದಕ್ಕೂ ಅಲ್ಲ ಸರ್.
1: ಈಗ ರವಿ ಅವರೇ.
4: ಸರ್ ನಮಸ್ತೆ.
1: ನಮಸ್ಕಾರ. ಈಗ ಸಂಬಂಧಪಟ್ಟಂಗೆ ಕಳೆದ ವಾರ ಮನೆ ನಿರ್ದೇಶಕರು ಕೂಡ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ MD ಅವ್ರ ಜೊತೆ ಮೀಟಿಂಗ್ ಅನ್ನ ತೆಗೆದುಕೊಂಡಿದ್ರು. ಸೊ ಅಲ್ಲಿ ಅವರು ಈಗ ಒಂದು ಹೊಸ ಸಾಫ್ಟ್ವೇರ್

0: ಅಪ್ಲೋಡ್ ಮಾಡಿ ಮಾಡಿದಾರೆ ಈಗ ಸ್ಪರ್ಶ ಆಪ್ ಅಂತ, ಅದರಿಂದಾಗಿ ಅದು ವಿಳಂಬ ಆಗಿತ್ತು. ಈಗ ಅದನ್ನ ಸರಿ ಮಾಡಿದ್ದಾರೆ. ಈಗ ಇನ್ನು ಮುಂದೆ ವೇಗವಾಗಿ ಯಾರ್ದು GPS ಆಗಿದೆಯೋ ಬೇಗ ಹಣ ಬರ್ತದೆ. ಖಂಡಿತ ಖಂಡಿತ. ನೀವ್ ಕೇಳೋ ಪ್ರಶ್ನೆಗಳನ್ನ ನಾವು ಈಗಾಗಲೇ ಮೇಲ್ಮಟ್ಟದ ಅಧಿಕಾರಿಗಳೇ ನಾವೇ ತಂದಿದೀವಿ. ಯಾಕಂದ್ರೆ ಈಗಾಗಲೇ ವರ್ಷಾನುಗಟ್ಟಲೆ ಆಗಿದೆ, ಇನ್ನೂ ಕೂಡ ಅವ್ರಿಗೆ ಮನೆ ಪೂರ್ಣಗೊಂಡಿದ್ರು ಕೂಡ ಬಾಕಿ ಹಣ ಬಂದಿಲ್ಲ ಅಂತ ಹೇಳಿ ಗಮನಕ್ಕೆ ತಂದಿದೀವಿ. ಆದ್ರಿಂದ ಅವರು ರಾಜೀವ್ ಗಾಂಧಿ ನಿಗಮದಲ್ಲಿ ಅಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ದೋಷ ಆಗಿತ್ತು. ಈಗ ಅವರು ಬೇರೆ ಒಂದು ಆಪ್ ನ ಸ್ಪರ್ಶ ಆಪ್ ಅಂತ ಮಾಡಿದಾರೆ. ನೀವು ಪಂಚಾಯತ್ ಇದರಲ್ಲಿ ಬೇಕಾದ್ರೆ ಪಂಚಾಯತ್ನಲ್ಲಿ ಇದನ್ನ ಮಾಹಿತಿ ಪಡ್ಕೋಬಹುದು. ಈಗ ಸ್ಪರ್ಶ ಆಪ್ ಡೆವಲಪ್ ಮಾಡಿರೋದ್ರಿಂದ ಬೇಗನೆ GPS ಆಗುತ್ತೆ, ಮತ್ತೆ ಹಣನು ಕೂಡ ಬೇಗ ಬರ್ತದೆ.
1: ಆಮೇಲೆ ಇದು ಈ ಹಳೆ ಅಮೌಂಟ್ ಗಿಂತ ಹೆಚ್ಚುವರಿ ಹಣ ಬಿಡುಗಡೆ ಆಗುತ್ತೆ ಸರ್?
0: ಖಂಡಿತವಾಗಿ. ಏನು 239,000 ಮೊದಲು ಏನಿತ್ತು, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇನ್ನು ಉಳಿಕೆ 211,000 ಒಟ್ಟಿಗೆ 4.5 lakh ಹಣ ಬರ್ತದೆ.
1: ಅದೇ ಸರ್. ಆಮೇಲೆ ಇನ್ನೊಂದು ಪ್ರಭಾನಗರ ಹಾಡಿಂದ ಇದು ಮಹಿಳಾ ಕಾರ್ಯಕ್ರಮ ಒಂದು ಇತ್ತಲ್ಲ ಸರ್, ಜನಧನ ಯೋಜನೆಯಲ್ಲಿ, ಅದರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಮೆಂಬರ್ಶಿಪ್ ಎಲ್ಲ ಮಾಡ್ಕೊಂಡ್ರು ಮಹಿಳೆಯರಲ್ಲಿ. ಈಗ ಅಲ್ಲಿ ಏನ್ ಕಾರ್ಯಕ್ರಮ ನಡೀತಾ ಇಲ್ಲ ಸರ್, ಅದೆಲ್ಲ ಇದು ಸೊಳ್ಳೆಪುರ ಪುನರ್ವಸತಿ ಕೇಂದ್ರಕ್ಕೆ ಆಗ್ಬಿಟ್ಟಿದೆ. ನಮ್ಮ ಹಾಡಿನ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಈಗಲೂ.
0: ಈಗ VDVK ವನಧನ್ ವಿಕಾಸ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ರ, ಹೌದಲ್ವಾ? ಈಗ ನಿಮ್ಮ ಪ್ರಭಾನಗರದ ಹಾಡಿನಲ್ಲಿ ಅಲ್ಲಿ ಏನಾದ್ರೂ ಯಾವ್ದಾದ್ರು ಜಾಗ ಇದೆಯಾ
1: ಸರ್? ಜಾಗ ಈಗಲೇ ಆಲ್ರೆಡಿ ಹಳೆ ಬಿಲ್ಡಿಂಗ್ ಗಳಿದೆ ಸರ್, ಅದನ್ನ ರೆಡಿ ಮಾಡ್ಕೊಂಡು ಅಲ್ಲಿ.
0: ನೀವು ಅಲ್ಲೇ ಮಾಡ್ತೀವಿ ಅನ್ನೋದಾದ್ರೆ, ನಿಮ್ಗೆ ಅಲ್ಲೇ ಸ್ಥಳ ಇದೆ ಅನ್ನೋದಾದ್ರೆ, ನಿಮ್ಮೂರಿನಲ್ಲೇ ಆ ಸಂಘನ ಮಾಡಿಸ್ತೇನೆ.
1: ಸರಿ ಸರಿ ಸರ್, ಸರಿ ಸರ್.
0: ಓಕೆ,
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ, ಧನ್ಯವಾದಗಳು ರವಿ ಅವರೇ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
2: ಸರ್, ಇದ್ರ ಜೊತೆಗೆ ಈಗ ಪ್ರಮುಖವಾಗಿ ನಮ್ಮ ಬುಡಕಟ್ಟು ಸಮುದಾಯದಲ್ಲಿ ಕೆಲವೊಂದು ದಾಖಲಾತಿಗಳ ಕೊರತೆ ತುಂಬಾ ಇದೆ. ಅಂದ್ರೆ ಕೆಲವು ಹಾಡಿಗಳಲ್ಲಿ ಕೆಲವು ಸಮುದಾಯದಲ್ಲಿ ಇನ್ನು ಕೂಡ ಕೆಲವ್ರಿಗೆ ಆಧಾರ್ ಕಾರ್ಡ್ ಇರ್ಬೋದು, ಜಾತಿ ಪ್ರಮಾಣ ಪತ್ರ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಇರ್ಬೋದು, ಮತ್ತೆ ಡಿಸಬಿಲಿಟಿ ಇದ್ರೆ ಅವ್ರಿಗೆ UDID ಕಾರ್ಡ್ಗಳಿರ್ಬೋದು. ಈ ಒಂದು ಪ್ರಮಾಣ ಪತ್ರಗಳನ್ನ ಪಡೆಕೊಡ್ತಕ್ಕಂಥ ಒಂದು ಸಮಸ್ಯೆ ತುಂಬಾ ಇದೆ. ಸೊ ಇವುಗಳನ್ನ ತಮ್ಮ ಇಲಾಖೆಯಿಂದ ಅಥವಾ ತಹಸೀಲ್ದಾರ್ ಜೊತೆ ಏನಾದ್ರು ಮಾತನಾಡಿ, ಯಾಕಂದ್ರೆ ಅವ್ರಗಳಿಗೆ ಕೆಲವೊಂದು ಮೂಲ ದಾಖಲಾತಿಗಳನ್ನ ಕೇಳಬಹುದು, ಕೆಲವ್ರಿಗೆ ಸಿಗದೇ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಅವ್ರಗಳಿಗೆ ಈ ತರ ಯಾವ್ದಾದ್ರು ಒಂದು ದಾಖಲಾತಿಗಳನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನಾದ್ರು ಹೊಸ ಕ್ರಮಗಳು ಅಥವಾ ಯೋಜನೆಗಳನ್ನ ರೂಪಿಸಬಹುದು ಸರ್? ಹೇಗೆ?
0: ಖಂಡಿತವಾಗಿ ಒಂದು ಇದು ಖಂಡಿತವಾಗಿ ಇದೊಂದು ನಿರಂತರವಾದ ಸಮಸ್ಯೆ. ನಾನು ಬಂದಾದ್ಮೇಲೂ ಕೂಡ 3 times ಆಧಾರ್ ಕ್ಯಾಂಪ್, ಬ್ಯಾಂಕ್ ಖಾತೆಗಳನ್ನ ತೆರೆಯುವಂತದ್ದು, ಮತ್ತೆ ರೇಷನ್ ಕಾರ್ಡ್ ಸಂಬಂಧಪಟ್ಟಾಗೆ ಎಲ್ಲ ಕೂಡ ಕ್ಯಾಂಪ್ಗಳನ್ನ ಮಾಡಿದ್ವಿ. ಆದ್ರೆ ಆ ಸಂದರ್ಭ ಏನಾಗುತ್ತೆ, ಒಂದಷ್ಟು ಜನ ಕೇರಳ ಮತ್ತೆ ಕೊಡಗು ಅಲ್ಲಿಗೆ ಕೂಲಿಗಾಗಿ ಹೋಗೋದ್ರಿಂದ ನಮ್ಮ ಸಂಪರ್ಕಕ್ಕೆ ಬರಲ್ಲ. ಅದ್ರದ್ದು ಒಂದು ಕೊರತೆ ಇದೆ. ಇದನ್ನ ಹೇಗಾದ್ರೂ ಮಾಡಿ. ಆಮೇಲೆ ಇನ್ನೂ ಒಂದ್ ಏನಾಗಿದೆ, ಬಹಳಷ್ಟು ಜನ ಆಧಾರ್ ಕಾರ್ಡ್ ನ ಬಹಳ 95% ಮಾಡಿಸ್ಕೊಂಡಿದ್ದಾರೆ, ಕಳೆದು ಬಿಟ್ಟಿರ್ತಾರೆ. ಆ ಕಳೆದಿರೋದು ನೆಕ್ಸ್ಟ್ ನಾವು ನಮ್ಮ ಹತ್ರ ಹೇಳೋದು ಅವ್ರು ಕಳೆದಿದೀವಿ ಅಂತ ಹೇಳಲ್ಲ. ನಮ್ಮ ಹತ್ರ ಬಂದಾಗ ಸರ್ ನಮ್ಗೆ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ನಾವು ಆಧಾರ್ ಸೆಂಟರ್ ಮುಂದೆ ತಗೊಂಡೋಗಿ ಅವ್ರದ್ದು ತಂಬಿ ಕೊಟ್ಟಾಗ ಅಥವಾ ಫೋಟೋ ಅವ್ರನ್ನ ಫೋಟೋ ಇಟ್ಟಾಗ ಆಲ್ರೆಡಿ ಎಕ್ಸಿಸ್ಟ್ ಅಂತ ಇರುತ್ತೆ. ಬಟ್ ಅವ್ರದ್ದು ಯಾವ್ದೋ ಫೋನ್ ನಂಬರ್ನು ಕೊಟ್ಟಿರ್ತಾರೆ, ಆ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಈ ತರದ್ದೆಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇದು ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ, ನಮ್ಮ ಇಲಾಖೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಮಾತಾಡಿದ್ದೀನಿ. ಒಂದೇನಂತ ಅಂದ್ರೆ, ಈ ರೀತಿ ನಮ್ಗೆ ಇನ್ನೂ ಶಿಕ್ಷಣದ ಕೊರತೆ ಇರೋದ್ರಿಂದ ನಮ್ಮ ಆದಿವಾಸಿ ಮುಖಂಡರಲ್ಲಿ, ಅದರಲ್ಲೂ ವಿಶೇಷವಾಗಿ ಜೇನು ಕುರುಬ ಸಮುದಾಯ, ಈಗ ಯರವ ಇರ್ಬೋದು, ಸೋಲಿಗ ಇರ್ಬೋದು, ಮತ್ತೆ ಬೆಟ್ಟ ಕುರುಬ ಸಮುದಾಯ ಇರ್ಬೋದು, ಅಲ್ಲಿ ಒಂದಷ್ಟು ಪ್ರಜ್ಞಾವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಅವರು ದಾಖಲಾತಿಗಳನ್ನ ಜೋಪಾನ ಮಾಡಿ ಇಟ್ಕೊಳ್ತಾರೆ. ನಮ್ಮ ಜೇನು ಕುರುಬ ಸಮುದಾಯದಲ್ಲಿ ಇನ್ನೂ ಆ ಒಂದು ಪ್ರಜ್ಞಾವಂತಿಕೆ ಕಡಿಮೆ ಇದೆ, ಆ ತಿಳುವಳಿಕೆ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಈ ರೀತಿ ಏನಾದರೂ ಕಳ್ಕೊಂಡು ಬಂದಂತ ಸಂದರ್ಭದಲ್ಲಿ ತಕ್ಷಣ ನಾವು ಅದನ್ನ ಡಿಲೀಟ್ ಮಾಡಿ ಹೊಸದಾಗಿ ಆಧಾರ್ ಕಾರ್ಡ್ ಕೊಡುವಂತದ್ದು ಈ ತರದ್ದು ಮಾಡಲೇಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ದೇವೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿನ್ನೆ ಕೂಡ ಮಾತಾಡಿದ್ದೇನೆ ನಮ್ಮ ನಿರ್ದೇಶಕರ ಜೊತೆ, ಕಾಯಂ ಆಗಿ ಮೈಸೂರು ಜಿಲ್ಲೆಗೆ PM ಜನ್ಮನ್ ಆಧಾರ್ ಕಿಟ್ ಅನ್ನ ಕೊಡಿಸ್ಕೊಟ್ರೆ ಅವ್ರು ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಕೂಲಿ ಇಲ್ಲ ಸಂದರ್ಭದಲ್ಲಿ ಇಲ್ಲಿ ಊರಿಗೆ ಬರ್ತಾರೆ. ಆವಾಗ ಊರಿಗೆ ಬಂದಾಗ ಅವ್ರ ದಾಖಲೆಗಳಿಲ್ಲ ಅಂತ ಹೇಳಿ ನಮ್ಮ NGO ಮೂಲಕ ಸ್ವಾಮಿ ವಿವೇಕಾನಂದ ಸಂಸ್ಥೆಯಿಂದ ಒಂದಷ್ಟು ಸ್ವಯಂ ಕಾರ್ಯಕರ್ತರು ಇದ್ದಾರೆ, ಬೇರೆ ಬೇರೆ ನಿಸರ್ಗ ಫೌಂಡೇಶನ್ ಬೇರೆ ಬೇರೆ ಇದ್ದಾರೆ, ಅವ್ರ ಮೂಲಕ ಮಾಹಿತಿ ಸಿಗ್ತದೆ. ಆವಾಗ ನಮ್ಮ ಹತ್ರ ನಾವು ಈ ಸುಲಭವಾಗಿ ಆ ಕೇಂದ್ರಕ್ಕೆ ಕಳಿಸಿ ನಾವು ಅಥವಾ ನಾವು ಇರೋ ಜಾಗಕ್ಕೆ ನಾವು ಈ ಮೈಸೂರು ಜಿಲ್ಲೆಗೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಶಾಶ್ವತವಾಗಿ ಪಿ ಎಂ ಜನ್ಮನ ಆಧಾರ್ ಕಿಟ್ ನ ಕೊಡಿಸಿದಾಗ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಸಿಗ್ತದೆ ಅನ್ನೋದು ನನ್ನ ಭಾವನೆ. ಇದನ್ನ ನಾನು ಆಗ್ಲೇ ಈಗ ನಿರ್ದೇಶಕರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೇನೆ, ನಿನ್ನೆ ಕೂಡ ಜಂಟಿ

0: ಪ್ರೇಕ್ಷಕರ ಜೊತೆ ಮಾತಾಡಿದ್ದಾನೆ. ಇದು ಒಂದು ವಾರದೊಳಗಡೆ ಅದನ್ನ ಕಿಟ್ ನ ಕಳಿಸ್ಕೊಡ್ತು.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದೀರಾ?
2: ನಮಸ್ತೆ,
1: ತಮ್ಮ ಹೆಸರು?
2: ನಮ್ಮ ಹೆಸರು ರಾಣಿ ಅಂತ, ಅಂಚಿಪುರ ದಾಡಿಯಿಂದ.
1: ರಾಣಿ ಅಂಚಿಪುರ ದಾಡಿಯಿಂದ ಹೇಳಿ ರಾಣಿ ಅವರೇ, ತಮ್ಮ ಪ್ರಶ್ನೆ ಏನು ಅಂತ?
2: ಪ್ರಶ್ನೆ ಸರ್, ಈಗ ನಮ್ಗೊಂದು ಮಧ್ಯಾಹ್ನದ ಒಂದು ಸಮಸ್ಯೆ ಆಗಿದೆ, ನಮ್ದು ಪ್ರಾಬ್ಲಮ್ ಆಗಿದೆ. ನಮ್ಗ ಅದಕ್ಕೆ ತಿರ್ಗಾಡಕ ಬಸರಕ್ಕ ನಮ್ಗೆ ಕೋಳಿಲ್ಲ ಏನಿಲ್ಲ. ಅದು ಹೋಗಿ ನಿಮ್ಮ ಅಂತರೋಸಿ ನಮ್ಗ ಇದು ಮಾಡ್ಕೊಟ್ರೆ ಸ್ವಲ್ಪ ಹೆಲ್ಪ್ ಆಯ್ತದೆ ಸರ್, ನಮ್ಗೆ ಸಹಾಯ ಆಯ್ತದೆ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ರಾಣಿ ಅವರೇ.
0: ರಾಣಿ ಅವರೇ ನಮಸ್ಕಾರ. ರಾಣಿ ಅವರೇ ನಮಸ್ಕಾರ, ನಾನು ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಮಹೇಶ್ ಅಂತ. ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತಮ್ಮ. ಈಗ ಸ್ಮಶಾನಕ್ಕೆ ನಿಮ್ಮೂರಲ್ಲಿ ಜಾಗ ಇಲ್ವಾ?
2: ನಮ್ಗೆ ಸರ್ ಇದು ಜಾಗ ಉಳಕ್ ಜಾಗ ಇದೆ, ನಮ್ಗೆ ಹೋಗಕ ಬರಕ ದಾರಿ ಇಲ್ಲ ಸರ್. ಅಕ್ಕಪಕ್ಕದಲ್ಲಿ ಒಲೆ ಎಷ್ಟು ಜಡ್ಜಿ ಇರ್ತದಲ್ಲ,
0: ಸ್ಮಶಾನಕ್ಕೆ ರಸ್ತೆ ಇಲ್ಲ. ಹಾ ರಸ್ತೆ ಇಲ್ಲ. ಈಗ ಸಂಬಂಧಪಟ್ಟಂಗೆ ನಾನು ಮನೆ ಶಾಸಕರ ಜೊತೆ ಮಾತಾಡ್ತೀನಿ, ಎಂ ಎಲ್ ಎ ಸರ್ ಜೊತೆ. ಶಾಸಕರ ಜೊತೆ ಮಾತಾಡಿ ಅದು ಯಾರ್ದು ಜಮೀನ್ ಇದೆಯೋ ಹೋಗಕ್ಕೆ ಕನಿಷ್ಠ ದಾರಿ ಆದ್ರೂ ಬಿಡಿಸ್ಕೊಡಕ್ಕೆ ಪ್ರಯತ್ನ
2: ಮಾಡೋಣ.
0: ಈಗ ಅದು ಟೆಂಡರ್ ಸಮಸ್ಯೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ, ಈಗೆಲ್ಲ ಟೆಂಡರ್ ಆಗಿದೆ, ಮತ್ತೆ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ, ಮುಂದಿನ ವಾರದಲ್ಲಿ ಎಲ್ಲ ಚಾಲನೆ ಸಿಗ್ತದೆ. ಅರ್ಜಿ ಕೊಡಿ, ಪಂಚಾಯತಿಗೆ ಅರ್ಜಿ ಕೊಡಿ, ಮನೆ ಕೊಡ್ತೀವಿ.
1: ಓಕೆ, ಧನ್ಯವಾದಗಳು ರಾಣಿ ಅವರೇ. ಇನ್ನೊಂದು ಪ್ರಶ್ನೆ ಇದೆಯಾ? ಇನ್ನೇನು ಪ್ರಶ್ನೆ ಇದೆಯಾ ರಾಣಿ ಅವರೇ?
2: ಪ್ರಶ್ನೆ ಇನ್ನು ತುಂಬಾ ಇದೆ, ಕೇಳಬೇಕು.
0: ಕೇಳಿ ಕೇಳಿ ಹೇಳಿ.
2: ಸರ್ ನಮ್ಗೆ ಇಲ್ಲಿ ರೋಡ್ ನಲ್ಲಿ ಒಂದು ಸಮಸ್ಯೆ, ಮನೆಗಳದು ಸ್ವಲ್ಪ ಪ್ರಾಬ್ಲಮ್. ಈಗ ಇಲ್ಲಿ ಸ್ವಲ್ಪ ಹೊತ್ತು ಗಂಟೆಗೆ ಮಾತಾಡ್ತಿದ್ದಾರೆ, ಟ್ರೇ ಬಸ್ ಗಳಲ್ಲಿ ಕೆಲವು ಜನಕ್ಕೆ ಆಧಾರ್ ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇದ್ರೆ ಐಡೆಂಟಿ ಕಾರ್ಡ್ ಇರಲ್ಲ. ನನ್ಕ ಸುಮಾರು ಜನಕ್ಕೆ ಮಾತಾಡ್ರಿ ಸರ್. ಈಗ ಇಲ್ಲೂ ಅದೇ ಪ್ರಾಬ್ಲಮ್ ಸರ್. ಕೆಲವು ಜನಕ್ಕೆ ನಮ್ಮ ಹತ್ರನೇ ನಾವೆಲ್ಲ ಮಾಡ್ಕೊಂಡಿದೀವಿ, ಬೇರೆಯವ್ರಿಗೆ ಈಗ ಇದೇ ಸಮಸ್ಯೆ ಆಗಿರೋದಲ್ಲ.
0: ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಮುಂದಿನ ವಾರದಲ್ಲಿ ನಾನು ಈಗ ಏನು ಆಧಾರ್, ಈಗ ಆಧಾರ್ ತಿದ್ದುಪಡಿ ಮತ್ತೆ ಹೊಸ ಆಧಾರ್ದು ಇದೆಲ್ಲ ಕೂಡ ಈಗ ತಾಲೂಕ್ ಆಫೀಸಲ್ಲಿ ಮಾಡ್ತಾ ಇದಾರೆ. ಸೊ ಆ ತರದವ್ರು ಯಾರಾದ್ರೂ ಇದ್ರೆ ನಮ್ಮ ಆಫೀಸ್ ಕರ್ಕೊಂಡು ಬನ್ನಿ, ನಾನು ಮಾಡಿಸ್ಕೊಡ್ತೇನೆ.
2: ಸರಿ ಸರ್. ಆಮೇಲೆ ನಮ್ ಹುಡುಗಿನ ನಾವು ಯಾಕಂದ್ರೆ ಸ್ಕೂಲಲ್ಲಿ ಓದ್ತಿರೋದು, ನಮ್ ಹುಡುಗಿ ಕಲರ್ಶಿಪ್ ಬರ್ತಿಲ್ವಲ್ಲ, ಏನಕ್ಕೆ
0: ಅಪ್ಲೈ ಮಾಡಿಸಿದಿರಾ?
2: ಇಲ್ಲ ಸರ್, ನಾವು ಅಪ್ಲೈ ಮಾಡಿಸಿಲ್ಲ. ಇದು ಸ್ಕೂಲ್ ಕಡೆಯಿಂದ ಹೇಳ್ಬೇಕಾನೆ ಅವರು.
0: ಹೌದೌದು, SSP ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿಸ್ಬೇಕು.
2: ನಾನೇ ಅಪ್ಲೈ ಮಾಡಿಸ್ಬೇಕು? ಎಲ್ಲಿ ಮಾಡಿಸ್ಬೇಕು ಸರ್?
0: ಇಲ್ಲ, ಅಲ್ಲಿ ಸ್ಕೂಲ್ ಅವರೇ ಮಾಡಿಸ್ತಾರೆ. ನಾನು HM ಪ್ರಿನ್ಸಿಪಾಲ್ ಜೊತೆ ನಾನು ಮಾತಾಡ್ತೀನಿ ಏನಾಗಿದೆ ಅಂತ. ತಮ್ಮ ಮಗನ ಮಗಳ ಮಗಳ ಏನು ಮಗಳ ಹೆಸರು?
2: ಸಿಂಧು ಅಂತ.
0: ಎಷ್ಟೇ
2: ಸಿಂಧು ಅಂತ? ಸಿಂಧು ಅಂತ ಹುಡುಗಿ ಹೆಸರು.
0: ಸಿಂಧು
2: ಹುಡುಗಿ.
0: ಎಷ್ಟೇ ಕ್ಲಾಸು?
2: ಎಂಟು.
0: ಎಂಟನೇ ತರಗತಿ. ಓಕೆ ಓಕೆ, ನಾನು ಇದು HM ಜೊತೆ ನಾನು ಮಾತಾಡ್ತೀನಿ. ಹಾ
2: ಸರಿ ಸರ್. ಅದಕ್ಕೆ ಅದನ್ನ ಸೀನ್ ನಮ್ಗೆ ಸ್ವಲ್ಪ
0: ಇಲ್ಲ ಇಲ್ಲ, ನಿಮ್ಗೆ ಗೊತ್ತಿರಲ್ಲ ಪಾಪ, ಖಂಡಿತವಾಗಿ ಇದನ್ನ ನಾನೇ HM ಜೊತೆ ಮಾತಾಡ್ತೀನಿ.
2: ಇಲ್ಲ ಸರ್, ನಾವು ಸ್ಕೂಲ್ ಕಡೆಯಿಂದ ಕೇಳಿದ್ನ, ನಾವು ಸ್ಕೂಲ್ ಫೋನ್ ಮಾಡ್ಕೊಳ್ಬೇಕು, ಆ ತರ ಏನಿಲ್ಲ ಇಲ್ಲಿ ಅನ್ಕೊಂಡು.
0: ಇಲ್ಲ ಇಲ್ಲ, ಅದಕ್ಕೆ ಅವಕಾಶ ಇದೆ. ನಾನು ಮಾತಾಡ್ತೀನಿ HM ಜೊತೆ ಮಾತಾಡ್ತೀನಿ. ನನ್ನ ನಂಬರ್ ಇದೆಯಲ್ವಾ ತಮ್ಮ ಹತ್ರ?
2: ಇಲ್ಲ ಸರ್, ನಂಬರ್ ಇಲ್ಲ.
0: ಆಯ್ತು, ಕೊಡ್ತಾರೆ, ಮಾತಾಡಿ. ಹಾ
2: ಸರ್, ಇನ್ನೊಂದು ಇದು ನಮ್ ಹುಡುಗಿ ಸರ್ಕಾರಿ ಬಾಲಕಿಯರ ಸರ್ ಅಲ್ಲಿ ಓದ್ತಿದ್ರು, ಮುಡುಗಿ ತೀರೋದು 3 ವರ್ಷ ಆಯ್ತು. ಅದ್ರ ದುಡ್ಡು ಬರ್ತಾ ಅಂತ ಸ್ಕೂಲ್ ಕಡೆಯಿಂದ ಹೇಳಿದ್ರು ಸರ್. ಅದ್ ದುಡ್ಡೇ ಬರ್ಲಿಲ್ಲ.
0: ಏನಾಗಿ ತೀರೋಗಿದ್ದು?
2: ನಮ್ ಹುಡುಗಿಗ ಇದು ಒಂಥರ ಹುಷಾರಿಲ್ದಾರೆ, ಬಿಸಿ ಕಣಂಗಾಗಿ ನಮ್ ಹುಡುಗಿ ತೀರೋಯ್ತು, 3 ವರ್ಷ ಆಯ್ತು.
0: ಅದು ಅಂದ್ರೆ ನೀವು 50,000 ಕೊಡ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದೀರಾ? ಯಾವ ಶಾಲೆನಲ್ಲಿ ಓದ್ತಾ ಇದ್ದಿದ್ದು?
2: ಇಲ್ಲಿ ಸರ್ಗದಲ್ಲಿ ಬಾಲಕಿ ಶಾಲೆ ಇದೆಲ್ಲ ಸರ್, ಗವರ್ಮೆಂಟ್ ಹಾಸ್ಪಿಟಲ್ ತಪ್ಪು, ಅಲ್ಲಿ ಓದ್ತಿದ್ರು ನಮ್ ಹುಡುಗಿ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಾಗಿತ್ತಲ್ಲ ಸರ್.
0: ಈಗ ಅವರು ನಿಮ್ಮ ಮಗಳ ಹೆಸರು ಏನು ಎಂತ ಆಫೀಸ್ಗೆ ಬನ್ನಿ, ಸಂಬಂಧಪಟ್ಟಂತ ಪ್ರಿನ್ಸಿಪಾಲ್ ಗೆ ಫೋನ್ ಮಾಡಿ, ಅವ್ರೇನ ಅರ್ಜಿ ಹಾಕಿದಾರ, ಸರ್ಕಾರಕ್ಕೆ ಶಿಫಾರಸ್ ಮಾಡಿದಾರ ಏನು ಅಂತ ಹೇಳಿ ಫೋನ್ ಮಾಡಿ ಕೇಳೋಣ.
2: ಸರಿ ಸರ್, ಎಲ್ಲಿ ಕೋಟೆಗೆ ಬರ್ಬೇಕು?
0: ಕೋಟೆಗೆ.

0: ಬನ್ನಿ ಆಫೀಸ್ಗೆ, ನಿಮ್ಮ ಮಗಳು ಓದ್ತಾ ಇದ್ದಿದ್ದು ಐಡೆಂಟಿ ಕಾರ್ಡು ಅದೆಲ್ಲ ತಗೊಂಡ್ ಬನ್ನಿ. ತಗೊಂಡ್ ಬಂದ್ರೆ ನಾನು ಫೋನ್ ಮಾಡಿ ಕೇಳಿ ಏನಾಗಿದೆ ಏನು ಅಂತ ಕೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತು, ಅದನ್ನೇ ತಗೊಂಡ್ ಬನ್ನಿ, ಅದನ್ನ ತಗೊಂಡ್ ಬನ್ನಿ.
1: ಓಕೆ, ಧನ್ಯವಾದಗಳು ರಾಣಿ ಅವರೇ ಕರೆ ಮಾಡಿದ್ದಕ್ಕೆ. ಆಯ್ತಾಯ್ತು, ಧನ್ಯವಾದಗಳು. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು
2: ರಾಜು. ರಾಜು,
1: ಹಾ ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ ರಾಜು ಅವರೇ. ನಮಸ್ತೆ ನಮಸ್ತೆ, ಹೇಳಿ.
2: ಅದೇ ಮನೆ ಆಗಿತ್ತಲ್ಲ, ಅದಕ್ಕೆ ಇದು ಅದಕ್ಕೆ ಬೇಡ ಬಿಲ್ ಆಗಿಲ್ಲ. ಅದಕ್ಕೆ
1: ಮನೆಗಳದ್ ಬಿಲ್ ಆಗಿಲ್ಲ ಅಂತನಾ?
2: ಹೌದಾ ಸರ್.
1: ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ, ಮನೆದಾಗ್ಲೇ ಜಿ ಪಿ ಎಸ್ ಮಾಡಿಸಿದ್ರೆ, ಪಂಚಾಯತಿ ಅವ್ರು ಬಂದು ಜಿ ಪಿ ಎಸ್ ಮಾಡಿದಾರ? ಬರುತ್ತೆ ಈಗ, ಅದು ಹೊಸದಾಗಿ ಒಂದು ಸ್ಪರ್ಶ ಆಪ್ ಅಂತ ಮಾಡಿದಾರಂತೆ. ರಾಜೀವ್ ಗಾಂಧಿ ನಿಗಮದಿಂದ ನಿಮ್ಗೆ ಹಣ ಹಾಕೊಡ್ತಾರೆ ಸದ್ಯದಲ್ಲೇ. ಇಲ್ಲ, ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು, ತಾಂತ್ರಿಕ ದೋಷ ಆಗಿತ್ತು, ಹಾಗಾಗಿ ವಿಳಂಬ ಆಗಿದೆ. ಈಗ ಸದ್ಯದಲ್ಲೇ ಹಾಕೊಡ್ತಾರೆ, ಹಣ ಹಾಕೊಡ್ತಾರೆ. ಹಣ ಬರುತ್ತೆ ಈಗ, ಏನ್ ಮನೆ ಜಿ ಪಿ ಎಸ್ ಮಾಡಿದ್ರೆ ಬಿ ಪಿ ಎಸ್ ಮಾಡಿರೋರ್ಗೆಲ್ಲರಿಗೂ ಹಣ ಬರುತ್ತೆ.
2: ಓಕೆ,
1: ಬರ್ತದೆ ಈ ವಾರದಲ್ಲೇ ಹಾಕೊಡ್ತೀನಿ ಅಂತ ಹೇಳಿದಾರೆ, ನೆನ್ನೆ ಕೂಡ ನಾವು ಮಾತಾಡಿದೀವಿ. ಆಗ್ಲಿ ಆಗ್ಲಿ.
3: ಓಕೆ, ಧನ್ಯವಾದಗಳು ರಾಜ ಅವರೇ ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತೇವೆ. ಈಗ ಸಾಮಾನ್ಯವಾಗಿ ನಮ್ಮ ಬುಡಕಟ್ಟಿಗಳಂತಹ ಗಿರಿಜನರು ಈ ತರ ಒಂದು ಸಮಸ್ಯೆಗಳು ಅಥವಾ ದೂರುಗಳನ್ನ ನೀಡಬೇಕು ಅಂತ ಬಂದಾಗ, ಅಥವಾ ಇಲಾಖೆಗೆ ತಿಳಿಸ್ಬೇಕು ಅಂದಾಗ ಹೇಗೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ತರ ಅವರು ದೂರುಗಳನ್ನ ಸಲ್ಲಿಸಬಹುದು ಅಥವಾ ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಬಹುದು ಸರ್, ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಇದೆ ಹೇಗೆ ಸರ್?
0: ಖಂಡಿತವಾಗ ವ್ಯವಸ್ಥೆ ಇದೆ. ಸದಾ ನಮ್ಮ ಕಚೇರಿ ನಮ್ಮ ಬುಡಕಟ್ಟು ಸಮುದಾಯದರ ಅಭಿವೃದ್ಧಿಗೆ ಏಳಿಗೆಗಾಗಿ ಇದೆ. ಅವ್ರಿಗೆ ಏನೇ ಸಂಶಯಗಳಿದ್ರು ನಮ್ಮ ಕಚೇರಿಯ ಯಾವುದೇ ಸಿಬ್ಬಂದಿಗಳ ಬಂದು ಸಂಪರ್ಕ ಮಾಡಿದ್ರು ಕೂಡ ಮಾಹಿತಿ ಕೊಟ್ಟರೆ ನಾವು ಅದನ್ನ ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಬಗೆಹರಿಸಬಹುದಂತ ಸಮಸ್ಯೆಗಳಿದೆಯೋ ಅವನ್ನೆಲ್ಲವನ್ನು ನಾವು ಬಗೆಹರಿಸ್ಕೊಡ್ತೇವೆ.
3: ಸರ್, ಜೊತೆಗೆ ಸರ್, ಈಗ ತಾಲೂಕಿನ ಒಂದು ಗಿರಿಜನರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇಲಾಖೆಯ ಒಂದು ಹೊಸ ಯೋಜನೆಗಳಿರ್ಬೋದು ಅಥವಾ ಪ್ರಮುಖ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಆ ಸಮುದಾಯದ ಹಾಡಿಗಳ ಜೊತೆ ತಾವು ಕೈ ಜೋಡಿಸ್ತಾ ಇದ್ದಾರೆ, ತಮ್ಮ ಇಲಾಖೆ ಹೇಗೆ ಅವರುಗಳಿಗೆ ಸಹಕಾರ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು?
0: ಖಂಡಿತವಾಗಿ. ಈಗ ಅವ್ರಿಗೆ ಮುಖ್ಯವಾಗಿ ತಾವು ಆಗ್ಲೇ ಹೇಳಿದ ಹಾಗೆ, ಮತ್ತೆ ಬಹಳಷ್ಟು ಜನ ಶ್ರೋತೃಗಳು ನಮ್ಗೆ ದೂರವಾಣಿ ಮೂಲಕ ಕೇಳಿದಂತ ಸಂದರ್ಭ, ಈ ಏನು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್, ಸೊ ಇವೆರಡರದ್ದು ಬಹುತೇಕ ಹೆಚ್ಚಿನ ಸಮಸ್ಯೆಗಳು ಕಾಣ್ತಾ ಇದೆ. ಬಟ್ ರೇಷನ್ ಕಾರ್ಡ್ ಬಂದಾಗ ಅವರು ಬಹುತೇಕ ಎಲ್ಲ ಮಾಡಿ, ನಾವು ಫುಡ್ ಆಹಾರ ಇಲಾಖೆ ಸಂಪರ್ಕ ಮಾಡಿದವರು ಕೂಡ ಕೆಲವು ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಈಗೇನಾಗಿದೆ, ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿದೆ. ಸೊ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿರೋದಕ್ಕೆ ಅದನ್ನ ಸ್ಪ್ಲಿಟ್ ಮಾಡಿ ಕಾರ್ಡ್ ಕೊಡಿ ಅಂತ ಅವ್ರ ಬೇಡಿಕೆ ಇದೆ. ಇದನ್ನು ಕೂಡ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಬಟ್ ಆ ಆಪ್ಷನ್ ನ ರಾಜ್ಯ ಮಟ್ಟದಲ್ಲಿ ಆಹಾರ ಇಲಾಖೆಯವ್ರ ಕಡೆಯಿಂದ ಅವಕಾಶ ಮಾಡಿಕೊಟ್ರೆ ಸೊ ಆ ಒಂದು ಕಾರ್ಯ ಆಗ್ತದೆ. ಇನ್ನು ಆಧಾರ್ ಕಾರ್ಡ್ ಸಂಬಂಧಪಟ್ಟಾಗೆ ಈಗ ಶಾಶ್ವತವಾಗಿ ನಮ್ಗೆ ಏನಾದ್ರು ಇಲ್ಲಿ ಒಂದು PM ಜನ್ಮನ್ನ ಕಿಟ್ ನ ನಮ್ಗೆ ಒದಗಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಮುಂದಿನ ವಾರದಲ್ಲಿ ಅದಾಗುತ್ತೆ ಅನ್ನೋದು ಕೂಡ ನಂಬಿಕೆ ನನಗಿದೆ. ಸೊ ಅದಾದ್ರೆ ನಿರಂತರವಾಗಿ ಮೈಸೂರು ಜಿಲ್ಲೆನಲ್ಲೇ ಆ ಒಂದು ಕಿಟ್ ಅಲ್ಲಿ ಇರ್ತದೆ, ಸಂಪೂರ್ಣ ಅವರಿಗಾಗಿ ಅದು ಮೀಸಲಿರ್ತದೆ. ಮತ್ತೆ ಅದು ಅವರೆಲ್ಲ ಸಮಸ್ಯೆಗೆ ಒಂದು ಪರಿಹಾರಕ್ಕೆ ಅದೊಂದು ಕೇಂದ್ರ ಉಳ್ಕೊಳ್ಳುತ್ತೆ ಅನ್ನೋದು ಒಂದು ನನ್ನ ಭಾವನೆ. ಖಂಡಿತ ಒಟ್ಟಾರೆ ಮೈಸೂರು ಜಿಲ್ಲೆಗೆ ಅಂತ ಕೊಡಿದೀವಿ. ನಮ್ಗೆ ಎಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಸಂದರ್ಭದಲ್ಲಿ, ಸೊ ಮೈಸೂರಿನಿಂದ ಏನೊಂದು ಹಾರ್ಡ್ಲಿ 40 minutes ಜರ್ನಿ, ಸೊ ನಾವು ಇಲ್ಲಿ ಕ್ಯಾಂಪ್ ಮಾಡಿಕೊಂಡು ಯಾವ್ಯಾವ ಬರ್ತಾರೋ ಅಥವಾ ಎಲ್ಲೆಲ್ಲಿ ನಮ್ಗೆ ಅವೈಲೇಬಲ್ ಇರ್ತಾರೋ ಸೊ ಅಲ್ಲಿಗೆ ಕರ್ಕೊಂಡೋಗಿ ನಾವು ನೆಟ್ವರ್ಕ್ ಇಶ್ಯೂ ಇಲ್ದಿರೋ ಕಡೆ ಕರ್ಕೊಂಡೋಗಿ ನಾವು ಅದನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ಕೋಬಹುದು. ಈಗಲೂ ಈ ಕೆಲವೊಂದು ಬರ್ಡೇ ಸರ್ಟಿಫಿಕೇಟ್ ಆತರದ್ದೆಲ್ಲ ಇಶ್ಯೂಸ್ ಬರ್ತದೆ, ಸೊ ಅಂತವ್ರದ್ದು ಕೂಡ ನಾವು ಲೋಕಲ್ ಅದಾಲತ್ ಮೂಲಕ ಕೂಡ ಅರ್ಜಿ ಹಾಕಿಸಿ ನಾವು ಕೂಡ ಮಾಡಿಸ್ಕೊಡ್ತಾ ಇದ್ದೀವಿ.
3: ಖಂಡಿತ ಸರ್, ಯಾಕಂದ್ರೆ ಸಾಕಷ್ಟು ತಾವು ಹೇಳದಂಗೆ ಕೆಲವರು ಬುದ್ಧಿವಂತರಾಗಿರ್ತಾರೆ, ಕೆಲವು ದಾಖಲಾತಿಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ ಈ ವರ್ಷ ಇಟ್ಕೊಂಡಿರ್ತಕ್ಕಂಥ ದಾಖಲಾತಿಗಳನ್ನ ಕೆಲವರು ಕೇಳಿದ್ರೆ ಮುಂದಿನ ವರ್ಷಕ್ಕೆ ಅವ್ರು ಹಾಳು ಮಾಡ್ಕೊಂಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಮ ಒಂದು ಈ ತರ ಒಂದು ಗಿರಿಜನರಲ್ಲಿ ಆ ದಾಖಲಾತಿಗಳನ್ನ ಕ್ರೋಢೀಕರಿಸತಕ್ಕಂತ ಒಂದು ವ್ಯವಸ್ಥೆಯನ್ನ ಅವಾಗ ಅವಾಗ ಮಾಡ್ತಾ ಇದ್ರೆ ಸೊ ಅವ್ರಿಗೊಂದು ಅರಿವು ಕೂಡ ಆಗುತ್ತೆ, ಜೊತೆ

0: ಸರ್ಕಾರದಿಂದ ಬರ್ತಕ್ಕಂತ ಒಂದು ಯೋಜನೆಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾದ್ರೂ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಜಾಗೃತಿ ಮೂಡಿಸ್ತಕ್ಕಂಥ
1: ಕಾರ್ಯಕ್ರಮಗಳಾಗಿ ಮುಖ್ಯವಾಗಿ ಅವ್ರಿಗೆ ಶಿಕ್ಷಣ ಬೇಕು.
0: ಹೌದು,
2: ನಾವು ಎಲ್ಲಾ ಕಡೆ ನಾವು ಅಪೋಷಕರ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ, ಆಡಿಗಳಿಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡಿ, ನೀವೇನು ಕೂಲಿಯನ್ನ ಅರಸಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಿ, ಆ ಸಂದರ್ಭದಲ್ಲಿ ದಯಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಾವು ಇಲಾಖೆ ನೋಡ್ಕೊಳ್ತದೆ ಅಂತ ಹೇಳಿದ್ರು ಕೂಡ ಸೊ ಅವರು ಅದನ್ನ ಬಿಡ್ತಾ ಇಲ್ಲ. ಆ ಮಕ್ಕಳು, ಅದಕ್ಕೆ ಪೋಷಕರಿಗೂ ಕೂಡ ಒಂದು ತಿಳುವಳಿಕೆ ಮುಖ್ಯ.
0: ಹೌದು,
2: ವಿಶೇಷವಾಗಿ ಜೇನುಕುರುಬ ಸಮುದಾಯ, ಆ ಸಮುದಾಯದವರು. ಆಮೇಲೆ ಇಲ್ಲಿ ಒಂದು ಇನ್ನೂ ಒಂದು ಕೆಟ್ಟ ಒಂದು ಸಂಪ್ರದಾಯದ ಆಚರಣೆ ಏನಿದೆ ಅಂತ ಹೇಳಿದ್ರೆ, ಈಗ ಊರಿನಲ್ಲಿ ಯಾವ್ದಾದ್ರು ದೇವರಿಗೆ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸ್ತಾರೆ. ಮತ್ತೆ ಯಾರಾದ್ರೂ ನಿಧನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಉಳಿಸ್ಕೊಳ್ತಾರೆ. ನಾವ್ ಹಾಗೆ ಹೇಳ್ತೀವಿ, ಯಾರೋ ಒಬ್ರು ಏನೋ ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜೀವಂತ ಮಕ್ಕಳನ್ನ ಸಾಯಿಸ್ಬೇಡಿ, ಶಾಲೆಗೆ ಕಳಿಸಿ, ನೀವು ಹಿರಿಯವರಾಗಿ ನೀವಿರ್ತೀರಿ, ಅದ್ರ ಜವಾಬ್ದಾರಿಯನ್ನ ನೀವು ಮಾಡಿ ಅಂತ. ಸೊ ಇದು ಅವರಲ್ಲಿ ಸ್ವತಃ ಬರ್ಬೇಕದು.
0: ಹೌದು,
2: ಸೊ ಆ ಕಾರಣಕ್ಕೋಸ್ಕರ ಈಗ ಹಿರಿಯವರಾದ ಅವ್ರಿಗೆ ಇರಲ್ಲ, ಈಗ ನಾವು ಮಕ್ಕಳ ಮೂಲಕನೇ ಜಾಗೃತಿ ಮೂಡಿಸ್ಬೇಕು. ಶಾಲೆಗೆ ಏನ್ ಬರ್ತಾ ಇದಾರೋ ಆ ಮಕ್ಕಳ ಮೂಲಕನೇ ನಾವು ಜಾಗೃತಿಯನ್ನು ಮೂಡಿಸ್ಬೇಕು. ನಿಮ್ಮ ಪೋಷಕರ ಮನಸ್ಸನ್ನ ಬದಲಾಯಿಸಿ ಅಂತ ಹೇಳಿ ಆ ವಿದ್ಯಾರ್ಥಿಗಳ ಮೂಲಕನೇ ನಾವು ಅವ್ರಿಗೆ ಅರಿವನ್ನ ಮೂಡಿಸುವಂತ ಒಂದು ಕೆಲಸ ಆಗ್ಬೇಕು.
0: ಸರ್, ಕರೆ ಇದೆ. ಹಲೋ,
3: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
3: ದೇವಮಣಿ ಅಂತ. ನಾವು ಎನ್ಬೇಗೂರು ಕ್ಯಾಮೈನಡಿಯಿಂದ ಸರ್.
0: ದೇವಮಣಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಸರ್ ಇದ್ದಾರೆ ಮಹೇಶ್ವರು.
3: ಸಮಸ್ಯೆ ಏನಂತಂದ್ರೆ ರೇಷನ್ ಎಲ್ಲ ನಿಂತ್ಕೊಳ್ಳೋದು ಭಾರಿ ತೊಂದ್ರೆ ಇವಾಗ ನಮ್ ಗಾಡಿಗಳಲ್ಲಿ. ಕೆಲ್ಸ ಇಲ್ಲ, ಮಳೆ ಇಲ್ಲ, ಏನಿಲ್ಲ, ಮಾಡಕ್ ಭಾರಿ ಕಷ್ಟ ಆಯ್ತದ
0: ಬಡವ್ರಿಗೆ. ಅದ್ಬಿಟ್ಟು ಬೇರೆ ಪ್ರಶ್ನೆ ಇದೆಯಾ?
3: ಮನೆಗಳು ಇಲ್ಲದವ್ರು ಸುಮಾರ್ ಜನ ಅದಾರ ಸರ್. ಸೋರದು, ಮನ ಕಟ್ಕೊಡೋ ಅಂತವ್ರು ಬೆಂಕಿ ಕಟ್ಕೊಟ್ಬಿಟ್ಟು ಸೋರದು, ಅವೆಲ್ಲ ಆಯ್ತಾವ ಸರ್, ಸಮಸ್ಯೆ ಆಯ್ತಾವ. ಆಮೇಲೆ ಚರಂಡಿಲಿ ಬತ್ತಿ ಗೋರ್ಸೋರಿಲ್ಲ, ಏನಿಲ್ಲ, ಪಂಚಾಯತಿಗಳಿಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ.
0: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ನಿಮ್ ಸಮಸ್ಯೆಗಳ ಬಗ್ಗೆ.
2: ದೇವಮ್ಮನವ್ರೆ, ನೀವು ಈ ಮೊಟ್ಟೆ ರೇಷನ್ ಬಗ್ಗೆ ಕೇಳಿದ್ರಿ ಅಲ್ವಾ? ಹಾ, ಅದು ಮುಂದಿನ ವಾರದಲ್ಲಿ ಸರಿ ಹೋಗ್ತದೆ, ಬರ್ತದೆ. ಖಂಡಿತ ಖಂಡಿತ, ಈಗ ಹಳೆದು ಕೂಡ ಬರ್ತದೆ, ಮುಂದಿನ ವಾರದಿಂದ ಎಲ್ಲ ಸರಿ ಹೋಗ್ತದೆ, ಅದ್ ಬರುತ್ತೆ. ಅದು ಮನೆಗಳಿಗೆ ಯಾರಿಗಿಲ್ಲ ಅಂತ ಹೇಳ್ತಾ ಇದ್ರು, ಅಂತವ್ರಿಗೂ ನಿಮ್ಗೆ ನಿವೇಶನ ಇದ್ರೆ, ಆ ಜಾಗ ಇದ್ರೆ ಪಂಚಾಯತಿಗೆ ಅರ್ಜಿ ಕೊಡಿ. ಪಂಚಾಯತಿ ಪಂಚಾಯತಿಗೆ ಅರ್ಜಿ ಕೊಡಿ. ಅವ್ರಿಗೆ ಈಗಾಗ್ಲೇ ನಾವ್ ಹೇಳಿದೀವಿ, ನಮ್ಮ ಯಾವುದೇ ಆಡಿಯವ್ರು ಬಂದು ಮನೆಗಳಿಗೆ ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ರೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿದ್ವಿ, ಸರ್ಕಾರ ಕೂಡ ಹೇಳಿದೆ, ಅರ್ಜಿಯನ್ನ ಅಲ್ಲಿ ಕೊಡಿ.
0: ಧನ್ಯವಾದಗಳು ದೇವಮ್ಮರೆ ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ರಿ ಸರ್. ಮತ್ತೆ ಮತ್ತೆ ಕೂಡ ಒಂದು 3 ತಿಂಗಳು 4 ತಿಂಗಳು ಒಂದ್ಸಲ ಈ ತರ ನಮ್ಮ ಸಮುದಾಯದ ಜೊತೆ ಇಂಟ್ರಾಕ್ಟ್ ಮಾಡೋದ್ರಿಂದ ಈ ತರ ಸಮಸ್ಯೆಗಳನ್ನು ಕೂಡ ತಮ್ಮ ಗಮನಕ್ಕೂ ಕೂಡ ಬಂದಂಗಾಗತ್ತೆ. ಸೊ ತಮ್ಮ ಗಮನಕ್ಕೆ ಬಂದಾಗ ಒಂದೊಂದು ಸಮಸ್ಯೆಗಳ ಅಟ್ಲೀಸ್ಟ್ ಒಂದು ಅಡಿ 2 ಅಡಿ ಆದ್ರೂ ಕೂಡ ಬದಲಾವಣೆಗಳನ್ನ ನಾವು ಕಾಣ್ಬೋದು ಅಂತಕ್ಕಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೂಡ ತಾವು ನೀಡ್ತಿದ್ರೆ ಅಂತ ಹೇಳ್ತಾ ಇದ್ದೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಬುಡಕಟ್ಟು ಸಮುದಾಯದ ಜನತೆಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
2: ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಮ್ಮ ಬುಡಕಟ್ಟು ಸಮುದಾಯದ ಎಲ್ಲ ಬಂಧುಗಳಿಗೆ ಜನಧ್ವನಿ ಕಾರ್ಯಕ್ರಮದ ಮೂಲಕ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಈ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸುವಂಥದ್ದು ನಿಮ್ಮಿಂದ ಆಗಬೇಕು. ನಿಮ್ಮ ಮಕ್ಕಳ ಬದಲಾವಣೆಯಿಂದ ಮಾತ್ರ ನಿಮ್ಮ ಮುಂದಿನ ಪೀಳಿಗೆ ಬದಲಾವಣೆ ಆಗುತ್ತದೆ ಎನ್ನುವುದು ನನ್ನ ಒಂದು ಭಾವನೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆದಿವಾಸಿ ಸಮುದಾಯಗಳು ಕೂಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಶಿಕ್ಷಣಕ್ಕೆ ಅವರು ಜಿಲ್ಲಾ ಮಟ್ಟಕ್ಕೆ ಅಥವಾ ಬೇರೆ ರಾಜ್ಯ ಮಟ್ಟಕ್ಕೆ ಅವರು ಹೋಗ್ಬೇಕು ಅನ್ನೋದಿದ್ದಾಗ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಿದ್ರೆ, ಅಲ್ಲಿ ನೀವು ಪದವಿ ಹಂತದಲ್ಲಿ ಅಥವಾ ನರ್ಸಿಂಗು ಅಥವಾ ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸ್ಗಳನ್ನ ತೆಗೆದುಕೊಂಡಾಗ ಉಳ್ಕೊಳ್ಳಿಕ್ಕೆ ಏನು

0: ಸಮಸ್ಯೆ ಅಂತ ಹೇಳಿ ನಿಮ್ಗೇನಾದ್ರೂ ಅನ್ಸಿದ್ರೆ ತಾಲೂಕು ನಮ್ಮ ಕಚೇರಿಗೆ ಬಂದ್ರೆ ನಾವು ಅಲ್ಲಿ ನಿಮ್ಮ ಮಕ್ಕಳು ಎಲ್ಲೇ ಶಿಕ್ಷಣವನ್ನು ಪಡೀಲಿ, ಯಾವ ಊರಿನಲ್ಲೇ ಶಿಕ್ಷಣವನ್ನು ಪಡೀಲಿ, ಅಲ್ಲಿ ನಾವು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸುವಂತ ಒಂದು ಕೆಲಸವನ್ನ ನಾವು ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿ ನಾನು ಈ ಮೂಲಕ ಜನಧ್ವನಿ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ.
1: ತುಂಬಾ ಧನ್ಯವಾದಗಳು ಸರ್. ನಾವು ಕೂಡ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ

0: ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಕರೆಂಟ್ ವ್ಯವಸ್ಥೆ, ಈ ತರದ ಒಂದು ಬದಲಾವಣೆಗಳು ಕೂಡ ಕೆಲವೊಂದು ಹಾಡಿಗಳಲ್ಲಿ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಇದುವರೆಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಒಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ನಮಸ್ತೆ, ನಾನು ಲಕ್ಷ್ಮಿ ಅಂತ.
0: ಲಕ್ಷ್ಮಿ ಅವರು ಯಾವ ಹಾಡಿಂದ ಮಾತನಾಡ್ತಾ ಇದ್ದೀರಾ?
1: ಅದೇ ಜಿ ಎಂ ಹಾಡಿಂದ ಸರ್.
0: ಜಿ ಎಂ ಹಾಡಿಂದ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಅದೇ ಅದು ಪ್ರಮಾಣ ಪತ್ರದ ಜನನ ಪ್ರಮಾಣ ಪತ್ರದ ಅರ್ಜಿ ಹಾಕಿದ್ರು. ಅದೇ ಅರ್ಜಿ ಹಾಕಿದ್ರು, ಅದು ನಮ್ಗೆ ಇನ್ನ ಬಂದಿಲ್ಲ ಅಂತ ಕೇಳ್ತಾರದು.
2: ಲಕ್ಷ್ಮಿ ಅವರೇ, ಅದು ಲೋಕ ಅದಾಲತ್ ಮೂಲಕ ಅರ್ಜಿಯನ್ನು ಹಾಕಿದೀವಿ, ಅದು ಬಹುತೇಕ ಸಿದ್ಧ ಆಗಿದೆ. ಕೆಲವು ಆಗಿದ್ರೆ ಬಂದು ಕೆಲವು ಆಗಿರ್ತಕ್ಕಂಥದ್ದು ಈಗಾಗ್ಲೇ ತಾಲೂಕು ಕಚೇರಿನಲ್ಲಿ ಇದೆ. ಸೋಮವಾರ ತಾವು ಬಂದ್ರೆ ನಾನು ಅಲ್ಲಿ ಕಳಿಸಿ ಅದ್ರ ನಿಮ್ಗೆ ಕೊಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸೋಮವಾರ ಸರ್ ನಾವು ಮೀಟ್ ಮಾಡಿ, ಹಾ ಭೇಟಿ ಮಾಡಿ, ಆಯ್ತಾ? ಓಕೆ, ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆ ಮಾಡಿದಕ್ಕೆ. ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
3: ತಮಗೂ ಕೂಡ ಅಷ್ಟೇ, ನನ್ನನ್ನ ಕರೆಸಿ ನಮ್ಮ ಆದಿವಾಸಿ ಸಮುದಾಯಗಳ ಬಗ್ಗೆ ಇರತಕ್ಕಂತ ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. ಮತ್ತು ಈ ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಯಾಗಿ ಮತ್ತೆ ಆ ಸಮುದಾಯಗಳ ಬಗ್ಗೆ ಒಂದಷ್ಟು ಕಾಳಜಿನ ಇಟ್ಕೊಂಡು ಕೆಲಸವನ್ನು ಮಾಡುವಾಗ ನನಗೆ ನನ್ನ ಈ 2.5 ವರ್ಷದ ಈ ತಾಲೂಕಿನ ಆಡಳಿತದ ಅನುಭವದಲ್ಲಿ ಹೇಳುವುದಾದರೆ, ನಮ್ಮ ಮಾನ್ಯ ಶಾಸಕರಾದಂಥ ಅನಿಲ್ ಚಿಕ್ಕಮಾಧು ಸಾಹೇಬರು ವಿಶೇಷವಾಗಿ ಈ ಬುಡಕಟ್ಟು ಸಮುದಾಯಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮಿಂದ ಆಗದೇ ಇರತಕ್ಕಂತಹ ಒಂದು ಕೆಲಸ ಇದ್ದಂಥ ಸಂದರ್ಭದಲ್ಲಿ ನಾವು ಅವ್ರನ್ನೇ ಸಂಪರ್ಕ ಮಾಡಿದಾಗ ಮತ್ತೆ ಮೇಲಧಿಕಾರಿಗಳನ್ನ ಯಾರನ್ನ ಸಂಪರ್ಕ ಮಾಡಬೇಕು, ಯಾರಿಗೆ ಹೇಳಬೇಕು ಅಂತ ಒಂದು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾನು ಈ ಇಲಾಖೆ ಅಧಿಕಾರಿಯಾಗಿ ವಿಶೇಷವಾಗಿ ನನ್ನ ಶಾಸಕರು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇವತ್ತು 13 ಹಾಡಿಗಳಿಗೆ, ಅರಣ್ಯದೊಳಗೆ ಇರ್ತಕ್ಕಂಥ ಹಾಡಿಗಳಿಗೆ ಇವತ್ತು ವಿದ್ಯುತ್ ಶಕ್ತಿ ಬಂದಿದೆ ಅಂತ ಅಂದರೆ ಅದು ಮಾನ್ಯ ಶಾಸಕರು ಕೂಡ ಕಾರಣ ಇದ್ದಾರೆ. ಸೊ ಇಂಥ ಅನೇಕ ಈಗ 118 ಹಾಡಿಗಳಲ್ಲಿ ಬಹಳಷ್ಟು ಹಾಡಿಗಳಲ್ಲಿ ಈಗ ರಸ್ತೆ ಸಂಪರ್ಕವೇ ಇರಲಿಲ್ಲ. DSP ಯೋಜನೆಯಡಿ ಮೊದಲ ಆದ್ಯತೆಯನ್ನು ಕೊಟ್ಟು ರಸ್ತೆ ಸಂಪರ್ಕವನ್ನು ಕೊಡುವಂಥದ್ದು ಇರ್ಬೋದು, ನೀರಿಂದ ಇರ್ಬೋದು, ಎಲ್ಲ ಒಂದು ಕೆಲಸವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದರಿಂದ ನಾನು ಕೂಡ ನಮ್ಮ ಈ ಜನಧ್ವನಿ ಕಾರ್ಯಕ್ರಮದ ಮೂಲಕ ಮಾನ್ಯ ಶಾಸಕರಿಗೆ ನಾನು ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ತಮಗೂ ಕೂಡ ನನ್ನನ್ನು ಕರೆಸಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಕೇಳಿದ್ದೀರಾ. ಸೊ ಈಗ ಮತ್ತೆ ತಾವು ಯಾವಾಗಲೂ ಕೂಡ ಕರೆದಾಗ ನಮ್ಮ ಎಲ್ಲ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಹಂಚ್ಕೊಳ್ಳಿಕ್ಕೆ ಕೂಡ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳಿ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈ ಮೂಲಕ ಧನ್ಯವಾದಗಳು ಕೂಡ ತಮಗೂ ಕೂಡ.
0: ಧನ್ಯವಾದಗಳು ಸರ್. ಸರಿ ಸರ್, ಇನ್ನೊಂದು ಕೊನೆ ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು?
4: ನಮಸ್ತೆ ಸರ್, ಮಲ್ಲೇಶ್ ಅಂತ ಹೇಳಿ.
0: ಹಾ ಮಲ್ಲೇಶ್ ಸರ್, ಎಲ್ಲಿಂದ ಮಾತನಾಡ್ತಾ ಇರೋದು?
4: ಸರ್, ಇದು ನಮ್ಮ ಏರಿಯಾದಲ್ಲಿ ಡಿವಿಕುಪ್ಪೆ ಭಾಗದಲ್ಲಿ ಹಾಡಿಗಳಲ್ಲಿ ಪಾಪ ಜನಗಳಿಗೆ ಇನ್ನೂ 6 ತಿಂಗಳಾದ್ರೆ ರೇಷನ್ ಬಂದಿಲ್ಲ, ಹಾಡಿ ಮೊಟ್ಟೆ ರೇಷನ್. ಸೊ ನಾವು ನಿನ್ನೆ ಹಾಡಿಗಳಿಗೆ ಸ್ವಲ್ಪ ಹೋಗಿದ್ದಾಗ ಅವ್ರೆಲ್ಲರೂ ನಮ್ಗೆ ಊಟಕ್ಕೆ ಏನಿಲ್ಲ, ನಾವೀಗ ಕಾಡಿಂದ ಪಾಚಿಗಳನ್ನ ತಂದು ನಾವು ಮಾರಬೇಕಾದ ಪರಿಸ್ಥಿತಿ ಇದೆ, ನಮ್ಗೆ ಯಾಕೆ ರೇಷನ್ ಕೊಡ್ತಾ ಇಲ್ಲ, ಮೊದ್ಲಾಗ ಖರ್ಚು ಕೊಡ್ತಾ ಇದ್ರಲ್ಲ, ಈಗ ಯಾಕೆ ಕೊಡ್ತಿದ್ರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್.
0: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್.
2: ಮಲ್ಲೇಶ್ ಅವರೇ, ಈ ಸಂಬಂಧಪಟ್ಟಾಗ ಇದು ರಾಜ್ಯ ಮಟ್ಟದಲ್ಲಿ ಟೆಂಡರ್ ಸಮಸ್ಯೆ ಆಗಿತ್ತು, ಆ ಕಾರಣದಿಂದ ಒಂದು ಸ್ವಲ್ಪ ವಿಳಂಬ ಆಗಿದೆ. ಈಗ ಟೆಂಡರ್ ಕೂಡ ಕಂಪ್ಲೀಟ್ ಆಗಿದೆ, ಮತ್ತೆ ಇದು ಸುಮಾರು 175 ಕೋಟಿಯ ಮೊತ್ತದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಕೂಡ ಆಗ್ಬೇಕಾಗಿತ್ತು, ಕೂಡ ಅದು ಆಗಿದೆ. ಮಾನ್ಯ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮಾತಾಡಿ ಕೂಡ ಅನುಮೋದನೆ ಆಗಿದೆ. ಇನ್ನೊಂದು ವಾರದಲ್ಲಿ ಬಗೆಯಿರುತ್ತೆ, ಅವ್ರಿಗೆಲ್ಲರೂ ಕೂಡ ಪೌಷ್ಟಿಕಾಹಾರ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ.
4: ಆಮೇಲೆ ಇನ್ನೊಂದೇನು ಗೊತ್ತಾ ಸರ್ ಅವ್ರಿಗೆ, ಅದೇ ಈಗ ಆನೆಗಳು ಕಾಡ್ ಇವ್ರು ಇದಾರಲ್ಲ, ಇವರು ಆಡಿಯವ್ರಿಗೆ, ಅವರು ಮನೆಗಳಲ್ಲಿ ಈಗ ಟಾರ್ಪಲ್ ಮುಚ್ಕೊಂಡು ಪಾಪ ಅವ್ರಿಗೆ ಕೆಲವರು ವಾಸ ಮಾಡ್ತಾ ಇರೋದು, ಅವ್ರಿಗೆ ಈಗ ಆನೆಗಳಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡ್ತದೆ. ಸೊ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥಿತವಾಗಿ ಒಂದು ಮನೆಗೆ ಒಂದು ಟಾರ್ಪಲ್ ಈ ತರದ ಏನಾದ್ರು ಒಂದು ಕೊಡಿ ಸರ್, ಪಾಪ ಮಳೆಯಲ್ಲ ಸೋರ್ತಾ ಇದ್ರೆ.
2: ಖಂಡಿತ ಕಳಿಸಾರಿ ಕೂಡ ನಾನು ಟಾರ್ಪಲ್ ನ ಕೂಡ ಕೊಡಿಸಿದ್ದೆ. ಈಗಲೂ ಕೂಡ ನೀವು ಈಗ ಯಾವ ಆಡಿಯವ್ರಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಕಚೇರಿಗೆ ಅವ್ರನ್ನ ಕಳಿಸಿ ಕೊಟ್ರೆ ನಾನು ಕೊಡಿಸ್ಕೊಡ್ತೇನೆ. ಧನ್ಯವಾದಗಳು ಮಲ್ಲೇಶ್ ಸರ್, ಕರೆ ಮಾಡಿದ್ದೆ.
0: ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ವರ ಅವರು. ಇದು ಇವತ್ತಿನ

0: ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ
4: ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ
3: ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.
0: ಪ್ರಿಯ ಸ್ನೇಹಿತರೆ, ನೀವು ಬಹಳನೆ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
3: ನಿಮ್ಮೆಲ್ಲರಿಗೂ ಸ್ವಚ್ಛಿಕ ಹಾಗೂ ಸುಜಲ್ ಕುಮಾರ್ ರವರಿಂದ ಪ್ರೀತಿಯ ನಮಸ್ಕಾರ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದೆ.
3: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು ಹಾಗೂ ಅಭ್ಯಾಸವಾಗಬೇಕು.
0: ಹಾಗೆಯೇ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಸೋಪಿನಿಂದ ಕೈ ತೊಳೆದುಕೊಳ್ಳೋಣ.
3: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
0: ಇದು ನಮ್ಮ ಉದ್ದೇಶ, ಮನರಂಜನೆಯಲ್ಲ.
3: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಲ್ಲೂ ನೆಲೆಗೊಳ್ಳಲಿ, ಎಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
0: ಸುವಿಚಾರಗಳು ಇರೋದು ಆರೋಗ್ಯ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
3: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
0: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತದೆ ರೋಗಗಳು.
3: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯುವುದಿಲ್ಲ.
0: ಇದೇ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ಈ ದೋಣಿ ಸಾಗಬಲ್ಲದು.
3: ಶ್ರೋತೃಗಳೇ, ಹಿಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಓಪನ್ ಡಿಫೆಕ್ಷನ್ ಫ್ರೀ, ಬಯಲು ಮುಕ್ತ ಶೌಚಾಲಯ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಎಂಬುದನ್ನು ಈ ಸಂಚಿಕೆ ತಿಳಿಸುತ್ತದೆ.
0: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ್ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚ್ಛಿಕ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ಓಡಿಎಫ್ ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದವು ಅಂತ. ಮತ್ತೆ ಈಗ ಓಡಿಎಫ್ ಗ್ರಾಮ ಎಂದರೇನು ಎಂದು ಕೇಳಬೇಡ
3: ಸುಜಲ್. ನಾನು ಹೇಗೆ ಹೇಳ್ತೇನೆ ಹೇಳು, ನನಗೂ ಗೊತ್ತಿದೆ ಓಡಿಎಫ್ ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಎಂದು. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ಓಡಿಎಫ್ ಎಂಬ ಶಬ್ದವನ್ನ ಉಪಯೋಗಿಸುತ್ತಾರೆ. ಇದನ್ನು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಸರಿ ಹೌದಲ್ವಾ?
0: ಸರಿ ಸರಿ. ಈಗ ದೇಶವು ಓಡಿಎಫ್ ನಿಂದ ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ

0: ಈ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
1: ಆಸುಜಲ್ ODF ಪ್ಲಸ್ ಮಾಡಲ್ ಗ್ರಾಮ ಎಂದರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತದೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ODF ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣವಾಗಿರುತ್ತದೆ.
0: ಸ್ವಚ್ಛಿಕ, ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
1: ಓ ಹೌದಾ? ಆದರೆ ನನಗೆ ತಿಳಿದು ಬಂದಂತೆ ಇಲ್ಲಿಯವರೆಗೆ 5.67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ODF ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ODF ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ.
0: ದೇಶದಲ್ಲಿ ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲ್ ಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದ ಅವಶ್ಯವೂ ಇದೆ. ಮಿತ್ರರೇ, ನಿಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತವೆ. ಇದರ ವಿಷಯಗಳನ್ನು ಸವಿವರವಾಗಿ ತಿಳಿಯಲು ತಜ್ಞರು ಉಪಸ್ಥಿತರಿದ್ದಾರೆ. ಕೇಳೋಣ, ಬನ್ನಿ.
2: ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಕುರಿತು ಶ್ರೀಮತಿ ಐಶ್ವರ್ಯ ಸಿಂಗ್ ರವರ ಭಾಷಣದ ಸಾರಾಂಶ ಹೀಗಿದೆ. ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನು ನಿರ್ಮಿಸಲು ಪ್ರಧಾನಮಂತ್ರಿಯವರು ನೀಡಿದ ಕರೆಯ ಮೇರೆಗೆ ಅಕ್ಟೋಬರ್ 2, 2014 ಆರಂಭವಾದ ಸ್ವಚ್ಛ ಭಾರತ ಮಿಷನ್ ಅಭಿಯಾನದ ಐತಿಹಾಸಿಕ ಪಯಣವನ್ನು ಶ್ರೀಮತಿ ಐಶ್ವರ್ಯ ಸಿಂಗ್ ರವರು ಈ ರೀತಿ ವಿವರಿಸಿದರು. ಈ ಮಿಷನ್ ಒಂದು ಬೃಹತ್ ಜನಾಂದೋಲನವಾಗಿ ಮಾರ್ಪಟ್ಟಿದ್ದು, ಇದರ ಫಲವಾಗಿ 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಯಿತು. ಅಕ್ಟೋಬರ್ 2, 2019 ಭಾರತವು ತಾನು ಬಯಲು ಬಹಿರ್ದೆಸೆ ಮುಕ್ತ ರಾಷ್ಟ್ರವೆಂದು ಯಶಸ್ವಿಯಾಗಿ ಘೋಷಿಸಿಕೊಂಡಿತು. ಈ ಮೈಲಿಗಲ್ಲನ್ನು ಸಾಧಿಸಲು ಕೇವಲ ಮೂಲಸೌಕರ್ಯಗಳು ಮಾತ್ರವಲ್ಲದೆ ನಾಗರಿಕರು, ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ಉಂಟಾದ ಮಹತ್ತರವಾದ ವರ್ತನೆಯ ಬದಲಾವಣೆಯು ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ಎರಡನೇ ಹಂತದಲ್ಲಿ 2020 ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನು ODF ಪ್ಲಸ್ ಮಾದರಿ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಗುರಿಯೊಂದಿಗೆ ಮಿಷನ್ನ ಎರಡನೇ ಹಂತವು ಆರಂಭವಾಯಿತು. ODF ಪ್ಲಸ್ ಮಾದರಿ ಗ್ರಾಮವು ಈ 3 ಮಾನದಂಡಗಳನ್ನು ಹೊಂದಿರಬೇಕು. ತನ್ನ ODF ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದು, ಘನ ಮತ್ತು ದ್ರವ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ತ್ಯಾಜ್ಯವು ಸೇರಿದಂತೆ ವೈಜ್ಞಾನಿಕವಾಗಿ ನಿರ್ವಹಿಸುವುದು, ದೃಷ್ಟಿಗೆ ಸ್ವಚ್ಛವಾಗಿ ಕಾಣುವುದು. ಪ್ರಸ್ತುತ 4.85 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ತಮ್ಮನ್ನು ODF ಪ್ಲಸ್ ಮಾದರಿ ಗ್ರಾಮಗಳೆಂದು ಘೋಷಿಸಿಕೊಂಡಿವೆ. ಪ್ರತಿಯೊಂದು ಕುಟುಂಬಕ್ಕೂ ODF ಪ್ಲಸ್ ಸ್ಥಾನಮಾನದ ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಸ್ವಚ್ಛ ಸುಜಲ ಗ್ರಾಮಗಳನ್ನು ನಿರ್ಮಿಸುವುದು ಇದರ ಅಂತಿಮ ದೃಷ್ಟಿಕೋನವಾಗಿದೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಎಂಬುದು ಸಮುದಾಯದ ನೇತೃತ್ವದ ಚಳುವಳಿಯಾಗಿದೆ ಎಂದು ಶ್ರೀಮತಿ ಐಶ್ವರ್ಯ ಸಿಂಗ್ ಒತ್ತಿ ಹೇಳಿದರು. ನೈರ್ಮಲ್ಯ ಮೂಲಸೌಕರ್ಯ ಮತ್ತು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಎಲ್ಲಾ ನಾಗರಿಕರು ಭಾಗವಹಿಸಬೇಕೆಂದು ಅವರು ಕೋರಿದರು. ವಿಶೇಷವಾಗಿ ಯುವಜನರು ಮತ್ತು ಮಕ್ಕಳು ಸ್ವಚ್ಛತೆಯ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ರಾಷ್ಟ್ರವೇ ಮೊದಲು ಎಂಬ ತತ್ವಕ್ಕೆ ಬದ್ಧರಾಗಿ ಎಲ್ಲೂ ಕಸ ಹಾಕದೆ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಚ್ಛ ಭಾರತಕ್ಕೂ ಒಗ್ಗೂಡಿ ಕೆಲಸ ಮಾಡುವ ಪ್ರತಿಜ್ಞೆಯೊಂದಿಗೆ ಭಾಷಣವು ಮುಕ್ತಾಯವಾಯಿತು.
0: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಿದ್ದೇವೆ.
1: ಸುಜಲ್, ನಿನಗೊಂದು ಕುತೂಹಲಕರ ಸಂಗತಿಯನ್ನು ತಿಳಿಸಲ. ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕ, 3 ಜನ ಫೇಮಸ್ ಆಗಿದ್ದೇವೆ.
0: ಹೌದಾ, ಹೇಗೆ?
1: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ.
0: ಓ ಹೌದಾ, ಇಲ್ಲಿ
1: ನಡಿ, ನಿನಗೆ ರಾಂಪುರ ಗ್ರಾಮದ ಕಥೆಯನ್ನು ಹೇಳುತ್ತೇನೆ. ಅಲ್ಲಿ ನುಕ್ಕಡ್ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎನ್ನುವುದನ್ನು ತಿಳಿಯೋಣ. ಅಲ್ಲೊಂದು ನಾಟಕ ನಡೀತಾ ಇದೆ, ಅದರ ಹೆಸರು ಸ್ವಚ್ಛ

0: ಭಾರತಕ್ಕೆ ಜಯ, ದೂಷಿಕಾಗೆ ಪರಜಯ.
1: ದೂಷಿಕಾನ ಇಲ್ಲ ಪ್ರದೂಷಿಕಾನ
0: ಸರಿಯಾಗಿ ಇದೆಯಲ್ಲ ಸುಜಲ್. ಪ್ರದೂಷಿಕ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡುತ್ತಾಳೆ, ಆದರೆ ದೂಷಿಕ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಕೂಡ ಮಾಡ್ತಾಳೆ. ಇನ್ಮುಂದೆ ನಾವು ಕೂಡ ಅವಳನ್ನ ದೂಷಿಕ ಎಂದೇ ಕರೆಯೋಣ.

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆಯತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಂಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರತಿಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆಯೇ ಸುಜಲ್ ಕುಮಾರ್ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ. ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ, ನಾನ್ ಬಂದೆ. ದೂಷಿಕ ಹಳ್ಳಿ ಚರಂಡಿಗಳಿಂದ ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ ಕೆಲವೊಮ್ಮೆ ಗಾಳಿಯಲ್ಲಿ ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಇವೇ ಸ್ಥಳಗಳಲ್ಲಿ.

0: ಯಾರು ಇದನ್ನ ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರೋ ಅವರನ್ನ ಅತಿ ಶೀಘ್ರದಲ್ಲಿಯೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯ ನನ್ನ ಗುಹೆ, ನನ್ನ ಕೆಲಸ ಎಲ್ಲರನ್ನ ರೋಗಿಗಳನ್ನಾಗಿ ಮಾಡುವುದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕಾಗಿ ಬಿಟ್ಟಿದೆ. ವಿಮಲಾನ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಎನಿಸಿಬಿಟ್ಟಿದೆ. ಛೆ, ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬರುತ್ತದೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆ ಮಾಡೋದಿಲ್ಲ.
0: ನೀ ಈಗೇ ಇರು. ನೀವೀಗ ತೋರುತ್ತಿರುವಂತಹ ಆಲಕ್ಷ್ಯತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬೇಡಬೇಕಿದೆ.
2: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯವಾಕ್ಯದೊಂದಿಗೆ ಬರುವವನೇ ಸುಜಲ್ ಕುಮಾರ. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನು ಆ ಗ್ರಾಮದಿಂದ ಕಲಿತುಕೊಂಡಿದ್ದ.
3: ಜೈ ಶ್ರೀರಾಮಣ್ಣ. ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ. ಎಲ್ಲರೂ ಇಷ್ಟಕ್ಕೆ ದುಃಖ ಭರಿತರಾಗಿದ್ದಾರೆ ಮತ್ತು ಊರು ಕೊಳಕಿನಿಂದ ಭರ್ತಿಯಾಗಿದೆ. ಯಾಕೆ, ಏನ್ ಸಮಾಚಾರ ಅಣ್ಣ? ತಮ್ಮ
4: ಬಹುಶಃ ಇವನ್ಗೆ ಏನು ತಿಳಿದೇ ಇಲ್ಲ ಅಂತ ಕಾಣ್ತಾ ಇದೆ.
1: ಅಕ್ಕ, ನೀ ಹೇಳ್ತಾ ಇರೋದು ಸರಿ, ಅವನಿಗೆ ಏನೂ ತಿಳಿದೇ ಇಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾನೆ.
3: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲವೂ ಅರ್ಥವಾಗಿದೆ. ನಿಮ್ಮ ಊರಿನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸಿರುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
0: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ನಿನ್ನಿಂದ ಏನು ಮಾಡಲಾಗೋದಿಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿನ್ನ ಬಲಿ ತೆಗೆದುಕೊಳ್ತೇನೆ, ನೋಡ್ತಾ ಇರು. ತಿಳಿತಾ?
3: ಓಹೋ, ನೀನು ದೂಷಿಕಾನ? ಈಗ ನನಗೆ ಅರ್ಥವಾಯ್ತು, ಇದೆಲ್ಲ ನಿಂದೆ ಕಾರಭಾರ ಅಂತ. ನೋಡ್ತಾ ಇರು, ಮುಂದಿನ ಕೆಲವೇ ದಿನಗಳಲ್ಲಿ ನಾನು ನಿನಗೆ ಏನ್ ಮಾಡ್ತೀನಿ ಎಂಬುದನ್ನು.
2: ಸುಜಲ್ ತನ್ನ ಊರಿನಲ್ಲಿ ನುಕ್ಕಟ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾನೆ. ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ.
3: ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆ ಅಲ್ಲ, ರೋಗದ ವಿರುದ್ಧ ಹೋರಾಡುವಂತಹ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು

0: ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯವಾಗಿ ಗಮನಹರಿಸಿ.
1: ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕ ಚಟಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.
2: ಏನ್ ನಡೀತಿದೆ ಇಲ್ಲಿ? ಚರಂಡಿಗಳನ್ನ ಜನರು ಹೇಗೆ ಮುಚ್ಚಿದ್ರು? ಏನು ಈ ಶೌಚಾಲಯಕ್ಕೆ ಬಾಗಿಲುಗಳನ್ನ ಯಾವಾಗ ಕೂಡಿಸಿದ್ರು? ದುರ್ಗಂಧ ಎಲ್ಲಿ ಹೋಯಿತು? ಸೊಳ್ಳೆಗಳು ಎಲ್ಲಿ ಹೋದ್ವು? ಓಹೋ, ಈ ಊರಲ್ಲಿ ಏನೆಲ್ಲ ನಡೀತಾ ಇದೆ?
1: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ನೋಡು ಸ್ವಚ್ಛಿಕ.
3: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತು ನೋಡಿ. ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿಯಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರಿಸುವ, ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ.
1: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ, ಓಣಿಗಳಲ್ಲಿ ಅಭಿಯಾನ, ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ, ಮಹಿಳೆಯರು ಹಾಡುತ್ತಿದ್ದಾರೆ.
2: ಓಹೋ, ಸ್ವಚ್ಛಿಕಾಳ ಈ ಹೊಳಪು ನನ್ನ ಮಾಲಿನ್ಯವನ್ನ ಕುರುಡಾಗಿಸಿಬಿಟ್ಟಿದೆ. ನನ್ನ ಮಾಲಿನ್ಯದ ನೆರಳು ಬರುಬರುತ್ತಾ ಮರೆಯಾಗುತ್ತಿದೆ. ಸುಜಲನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗಲಿ? ಯಾವ ಸ್ಥಳದಲ್ಲಿ ನಾನಿರಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳನ್ನ ಸ್ವಚ್ಛಗೊಳಿಸಲಾಗಿದೆ, ಯಾರೂ ಶೌಚಕ್ಕೆ ಬಯಲಿಗೆ ಬರುತ್ತಿಲ್ಲ.
1: ಸ್ವಚ್ಛಿಕಾ, ಸುಜಲಕುಮಾರ ಹಾಗೂ ಊರಿನವರೆಲ್ಲರೂ ಸೇರಿಕೊಂಡು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡುತ್ತಿದ್ದಾರೆ.
0: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
4: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
0: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನಾಗಿ ನಿರ್ಮಿಸಿ.
4: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
1: ದೂಷಿಕಾಳು ಹೈರಣಾಗಿದ್ದಾಳೆ, ಊರವರೆಗೆ ಕುಳಿತುಕೊಂಡು ಅಳುತ್ತಿದ್ದಾಳೆ.
2: ನೀವೆಲ್ಲರೂ ಬದಲಾಗ್ತೀರೆಂದು ನಾನಿಂದು ಅಂದ್ಕೊಂಡಿರ್ಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯೊಂದಿಗೆ ನೀವೆಲ್ಲರೂ ಚಿಂತನೆಯನ್ನೇ ಬದಲಾಯಿಸಿದ್ದೀರಿ. ಇನ್ನು ನನ್ನದೇನು ಕೆಲಸ? ನಾನಿಲ್ಲಿಂದ ಹೊರಡ್ತೇನೆ.
1: ಊರಿನ ಮಹಿಳೆಯರು ಸ್ವಚ್ಛಿಕಳನ್ನು ಹೂವಿನಿಂದ ಶೃಂಗರಿಸುತ್ತಿದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ.
3: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಳನ್ನ ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯವನ್ನು ಬಿಟ್ಟರೆ ಮತ್ತೆ ಅವಳು ಹಿಂತಿರುಗುತ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಬಾರದು.
5: ಓ ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡುವ ಅವಶ್ಯಕತೆ ಏನಿದೆ ಅದು ಕೊಳಕಾಗುವುದು ನಿಶ್ಚಿತ. ಒಂದು ದಿನ ಬಿಡಿ, ಏನು ಹಾನಿ, ಏನು ಬದಲಾವಣೆ?
0: ಬಹಳ ಬದಲಾವಣೆಯಾಗುತ್ತದೆ ದೋಷಿಕ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಮಾಡಿದರೆ ನಿನ್ನ ಕತೆ ಮುಗಿಯಿತು.
3: ಈ ದೂಷಿಕ ಮತ್ತೆ ಊರಿನಲ್ಲಿ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿಂದಲೇ ಎಲ್ಲರೂ ಸ್ವಚ್ಛತೆ ಮಾಡೋದನ್ನ ಆರಂಭಿಸಿ, ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ.
2: ಕೇವಲ ಮಹಿಳೆಯರಷ್ಟೇ ಈ ಸ್ವಚ್ಛತಾ ಕಾರ್ಯವನ್ನ ಮಾಡುತ್ತಾರಲ್ವೇ? ಪುರುಷರು ಇದಕ್ಕೆ ಕೈ ಜೋಡಿಸಬೇಕು?
3: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದರೆ ಯಾರಿಗೂ ಹೊರೆಯಾಗುವುದಿಲ್ಲ.
6: ನಮ್ಮ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬಹಳನೇ ಬರ್ತಿದೆ. ಮಕ್ಕಳು ಅದರ ಹತ್ರ ಕೂಡ ಸುಳಿಯೋದಿಲ್ಲ.
0: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ. ಅವರಿಗೆ ಹೇಳಿ, ಶೌಚಾಲಯದ ಮಹತ್ವವನ್ನು ಅವರಿಗೆ ವಿವರಿಸಿ.
2: ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಚ್ಛವಾಗಿಲ್ಲವೇ? ನಡಿ ನಡಿ, ನಾನು ಬರ್ತೇನೆ ನಿಮ್ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ, ಮತ್ತೆ ನಾನು ಬರ್ತೇನೆ.
3: ಎಲ್ರೂ ಕೇಳಿ ಇಲ್ಲಿ, ಶೌಚ ಮಾಡಿದ ನಂತರ ಕೈ ತೊಳಿಲಿಲ್ಲ ಅಂದ್ರೆ ರೋಗಕ್ಕೆ ಆಹ್ವಾನ ನೀಡಿದಂತೆ. ಪ್ರತಿದಿನ ನಮಗೆ ಊಟ ಎಷ್ಟು ಮುಖ್ಯವೋ ಅದೇ ರೀತಿ ಕೈಗೆ ಸೋಪು ಹಚ್ಚಿ ಸ್ವಚ್ಛವಾಗಿ ತೊಳೆಯುವುದು ಕೂಡ ಅಷ್ಟೇ ಮುಖ್ಯ.
2: ಸುಜಲ್, ನೀವೇನ್ ಹೇಳ್ತೀರಿ? ಎಲ್ಲರ ಬಳಿಯೂ ಫಿನೈಲ್ ಮತ್ತು ಡಿಟರ್ಜೆಂಟ್ ಇರುತ್ತದೆ ಎಂದೇನು ಇಲ್ವಲ್ಲ?
0: ಫಿನೈಲ್ ಇಲ್ಲವೆಂದ್ರೆ ನಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಕಾರಿಯಾಗಿವೆ. ಸ್ವಚ್ಛತೆಯ ವಿಧಾನವನ್ನು ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಾಕು, ಶೌಚಾಲಯವು ಕೂಡ ಸ್ವಚ್ಛವಾಗಿರುತ್ತದೆ.
2: ಬಯಲಿನಲ್ಲಿ ಮಲವಿಸರ್ಜನೆಯ ಗಾಡಿ ಹರಿದಾಡುತ್ತಿದೆ, ಹೊಲದಲ್ಲಿ ತಾಜಾತನ ಇರುತ್ತದೆ. ಈ ಮುಚ್ಚಿದ ಕೋಣೆ ಉಸಿರುಗಟ್ಟುವಿಕೆ.
3: ಬಯಲಿನಲ್ಲಿಯ ಮಲವಿಸರ್ಜನೆ ತಾಜಾತನ ತರೋದಿಲ್ಲ, ಬದಲಾಗಿ ರೋಗವನ್ನ ಹರಡಿಸುತ್ತೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನು ತಂದುಕೊಡುತ್ತದೆ.

0: ಮನೆಯಿಂದ ಹೆದರುವುದಿಲ್ಲ. ಶೌಚಾಲಯಗಳನ್ನು ಸ್ವಚ್ಛವಾಗಿಡುತ್ತೇವೆ, ಪ್ರತಿದಿನ ಉಪಯೋಗಿಸುತ್ತೇವೆ, ಕೈ ತೊಳೆದುಕೊಳ್ಳುತ್ತೇವೆ, ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
1: ಓಹೋ, ನೀವೆಲ್ಲರೂ ಇದೇನು ಮಾಡ್ತಿದ್ದೀರಿ? ಜನರನ್ನ ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದೀರಾ?
2: ಇಲ್ಲ ದೂಷಿಕಾ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸುತ್ತಿದ್ದೇವೆ ಅಷ್ಟೇ.
3: ರಾಮ್ಪುರ ಗ್ರಾಮ ಈಗ ಮೊದಲಿನಂತೆ ಇಲ್ಲ ಗೊತ್ತಾ? ಇಲ್ಲಿ ಎಲ್ಲ ಮನೆಗಳಲ್ಲಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ, ಮಕ್ಕಳು ರೋಗ ಪೀಡಿತರಾಗುವುದಿಲ್ಲ, ಮಹಿಳೆಯರು ಸುರಕ್ಷಿತವಾಗಿದ್ದಾರೆ. ಇನ್ನು ದೂಷಿಕಾ ಸೋತಿದ್ದಾಳೆ ಪಾಪ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ.
0: ಸ್ವಚ್ಛ ಭಾರತದ ಕನಸು, ಓಣಿಯಲ್ಲಿ ಸ್ವಚ್ಛತೆಯ ಸೊಗಸು, ಶೌಚಾಲಯದ ಜವಾಬ್ದಾರಿ, ಇದು ಪ್ರತಿಯೊಬ್ಬರ ತಯಾರಿ. ಸ್ವಚ್ಛ ಸುಜಲ ಗ್ರಾಮ, ಸುಜಲ ಸ್ವಚ್ಛ ಭಾರತ.
2: ಈ ನಾಟಕ ಖುಷಿ ಕೊಡ್ತಲ್ವಾ? ಸ್ವಚ್ಛಿಕಾ ಹಾಗೂ ಸುಜಲ್ ಕುಮಾರ್ ಪಾತ್ರಗಳಲ್ಲಿ ರಾಮ್ಪುರ ಗ್ರಾಮದಲ್ಲಿ ನಾಟಕ ಮಾಡಿದರಲ್ಲ, ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಈ ನಾಟಕವನ್ನ ಆಲಿಸಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡುತ್ತಿರಬಹುದು. ತಮ್ಮ ಗ್ರಾಮಗಳಲ್ಲಿಯೂ ಜಾಗರೂಕತೆಯನ್ನುಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು ಎಂಬ ಅನಿಸಿಕೆ ನಮ್ಮದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ನೊಂದಿಗೆ ನಡೆಸಿದ ಮಾತುಕತೆಯನ್ನು ಆಲಿಸುವಂತಹ ಸಮಯ.
4: ಸ್ವಚ್ಛತಾ ಚಾಂಪಿಯನ್ ಇವರ್ಯಾರು?
2: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ. ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು ಸಮುದಾಯದಲ್ಲಿ ಸಕ್ರಿಯರಾಗಿರುವ ಸ್ವಚ್ಛತಾ ಚಾಂಪಿಯನ್ನರು. ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಆಯೋಜಿಸುತ್ತಿರುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
5: ಎಲ್ಲರಿಗೂ ನಮಸ್ತೆ. ನಮ್ಮ ಹೆಸರು ಶಿವನಂಜು ಅಂತ. ಬೀರ್ಮಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಘನತಾಜ್ಯ ವೆಹಿಕಲ್ ಡ್ರೈವರ್ ಆಗಿದ್ದೀನಿ. ಎಲ್ರಿಗೂ ಹೇಳೋದಂದ್ರೆ, ಬೆಳಗಿನ ಜಾವ ನಾವು 7 ಗಂಟೆಗೆ ಪಂಚಾಯತಿ ಸೇರುತ್ತಾ ಗ್ರಾಮಗಳಿಗೆ ಹೋಗ್ತೀವಿ. ಹೋಗಿ ಕಸ ಸಂಗ್ರಹಣ ಕಾನೂಸ್ ಮುಖಾಂತರ ಕೇಳ್ಕೊತೀವಿ. ಎಲ್ಲ ಮಹಿಳೆಯರು ತಮ್ಮ ಬಕೆಟ್ನಲ್ಲಿ ಕೊಟ್ಟಿರುವಂಥ ಬಕೆಟ್ನಲ್ಲಿ ಕಸವನ್ನು, ಕೆಲವರು ಹಸಿ ಕಸ ಒಣ ಕಸ ಎರಡನ್ನೂ ಒಂದಕ್ಕೆ ಹಾಕಿ ಕೊಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಒಣ ಕಸ ಬೇರೆ, ಹಸಿ ಕಸ ಬೇರೆ, ವಿಂಗಡಣೆ ಮಾಡಿ ತಮ್ಮ ವಾಹನಕ್ಕೆ ಕೊಡಬೇಕಂತ ಕೇಳ್ಕೊತೀವಿ. ಮತ್ತು ಇನ್ನೂ ತಿಳಿಯದ ಜನರಿಗೆ ನೀವೇ, ಗೊತ್ತಿಲ್ಲದವರಿಗೆ ನೀವೇ ಹೇಳಿ ಈ ಥರ ಮಾಡಿ ಅಂತೇಳಿ ಅವ್ರಿಗೂ ಹೇಳ್ಕೊಡಿ. ನಾವು ಹೇಳ್ತೀವಿ. ಪ್ರತಿದಿನ ನಾವು ಒಬ್ಬೊಬ್ಬರು ಮಹಿಳೆಗೆ ಹೇಳ್ತಾ ಇದ್ದೀವಿ, ಬೇರೆ ಬೇರೆ ವಿಂಗಡಣೆ ಮಾಡಿಕೊಡಿ ಅಂತ. ಎಲ್ಲ ಜನಗಳು, ಸಾಕಷ್ಟು ಜನಗಳು ಮಾಡ್ತಾ ಇದ್ದಾರೆ. ಕೆಲವು ಜನಗಳು ಬೈ ಮಿಸ್ ಆಗಿ ಹಂಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿಂಗಡಣೆ ಮಾಡಿಕೊಡಿ. ಮತ್ತು ಈ ಗಾಡಿನ ಯಾವುದೇ ಕಾರಣಕ್ಕೂ ಪ್ರತಿದಿನ ನಿಮ್ಮ ಮನೆ ಬಾಗಿಲು ಬರ್ತದೆ. ದಯವಿಟ್ಟು ಎಲ್ಲ ಒಣಕಸ ಹಸಿ ಕಸಗಳನ್ನ ವಿಂಗಡಣೆ ಮಾಡಿ ಗಾಡಿ ಕೊಡ್ಬೇಕಂತ ಕೇಳ್ಕೊತಿದ್ವಿ. ಮತ್ತು ನಮ್ಮಿಂದ ಏನೇ ಪ್ರಾಬ್ಲಮ್ ಆದ್ರೂ ನೀವು ಕೇಳ್ಬೋದು. ಯಾಕೆ ಗಾಡಿ ಬರ್ತಾ ಇಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಿ, ಪ್ರತಿಯೊಂದು ಏನೇ ನಮ್ಮಿಂದ ತೊಂದರೆ ಆದ್ರೂ ಕೇಳ್ಬೋದು. ಸಂಕೋಚದನ್ನು ಕೇಳಿ. ಮತ್ತು ಇನ್ನೂ ವಸ್ತುಗಳಿದ್ದಾವೆ ನಿಮ್ಮ ಹತ್ರ, ಅವು ನಮ್ಮ ಹತ್ರ ಹೇಳ್ಕೊಳಕಾಗಲ್ಲ, ಅವನು ಕೊಡ್ಬೋದು. ಒಂದು ಕವರ್ ಮೂಲಕ ಹಾಕಿ, ಒಂದು ಪೇಪರ್ ಮೂಲಕ ಫೋಲ್ಡ್ ಮಾಡಿ ಇಟ್ಟು ಅದಕ್ಕೊಂದು ಮಾರ್ಕ್ ಮಾಡಾಕ್ಬೋದು. ಎಲ್ಲ ರೀತಿಯ ಪೇಪರ್, ಪ್ಲಾಸ್ಟಿಕ್, ಕರಗದಂಥ ವಸ್ತುಗಳು, ಎಲ್ಲ ರೀತಿಯ ವಸ್ತುಗಳನ್ನ ಕೊಡ್ಬೋದು. ಮತ್ತು ನಿಮ್ಮಲ್ಲಿ ಉಳುವಂಥ ಊಟದ ಪದಾರ್ಥಗಳು, ತರಕಾರಿ, ಅನ್ನ, ಮುದ್ದೆ, ಸಾಂಬಾರನ್ನ ನಿಮ್ಮ ಹಸುಗಳಿಗೆ ಹಾಕಳಿ ದಯವಿಟ್ಟು. ಇನ್ನು ಕರಗದಂಥ ಯಾವುದೇ ವಸ್ತುಗಳನ್ನ ನಮ್ಮ ಗಾಡಿಗೆ ಸಂಗ್ರಹ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮಹಿಳೆಯರು ಇಂಪಾರ್ಟೆಂಟು. ಎಲ್ಲ ಬೆಳಿಗ್ಗೆ ಕಸ ಕೊಡೋದು ಯಾರಪ್ಪ ಅಂದರೆ ಮಹಿಳೆಯರು. ಮಹಿಳೆಯರು ತಮ್ಮ ಎದ್ದ ತಕ್ಷಣ ಮಾಡೋ ಕೆಲಸ ಏನು? ಕ್ಲೀನ್, ಮನೆ ಕ್ಲೀನ್. ಅದರಲ್ಲೇ ಬರುವಂಥ ಕಸಗಳನ್ನ ದಯವಿಟ್ಟು ತಿಪ್ಪೆಗಳೇ, ರೋಡ್ಗಳೇ, ಚರಂಡಿಗಳೇ ಹಾಕ್ಬಾರ್ದು. ನಾವು ಕೊಟ್ಟಿರೋಂಥ ಬುಟ್ಟಿಗೆ ಹಾಕ್ಬಿಡಿ ಸಾಕು. ಗಾಡಿ ಬರ್ತದೆ, ಗಾಡಿ ಕೊಡಿ. ಅಕಸ್ಮಾತ್ ಗಾಡಿ ಬರಲಿಲ್ಲ, ಇಡಿ ಮರಣೆ ಗಾಡಿ ಬಂದೇ ಬರ್ತದೆ. ಒಂದಿನ ಮಿಸ್ ಆದರೂ ಇನ್ನೊಂದಿನ ಗಾಡಿ ಬಂದೇ ಬರ್ತದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕ್ಬೇಡಿ. ಚರಂಡಿ ಗಾಲಿ, ಬೆಂಕಿ ಹಾಕೋದಾಗಲಿ, ಬೆಂಕಿ ಹಾಕಿದ್ರೆ ಅದು ಹೊಗೆ ಕುಡಿಬಾರ್ದು, ಬರೀ ಕಾಯಿಲೆಗಳು ಬರ್ತವೆ. ಪ್ಲಾಸ್ಟಿಕ್ ಹೊಗೆ ಕುಡಿದ್ರೆ ನಿಮಗೆ ಗೊತ್ತಿರಬೇಕು, ಕ್ಯಾನ್ಸರು, ಇನ್ನೂ ಬಹುತೇಕ ಕಾಯಿಲೆಗಳಿದ್ದಾವೆ. ಅದು ಮಹಿಳೆಯರು ಪ್ಲಾಸ್ಟಿಕ್ ಹೊಗೆನ ಕುಡಿಯೋದೇ ಭಾರಿ ಡೇಂಜರ್ ಆಗಿದೆ. ದಯವಿಟ್ಟು ಅದಕ್ಕೋಸ್ಕರ ಸರ್ಕಾರ ಇದೆಲ್ಲ ಮಾಡಿ ನಮಗೆ ಕೆಲಸ ಕೊಟ್ಟು ಮನೆ ಮನೆ ಹತ್ರ ಮನೆ ಹತ್ರ ಕಳಿಸಿ ಜನಗಳು ಆರೋಗ್ಯವಾಗಿರಲಿ ಅಂತ ಎಲ್ಲನೂ ಸೌಕರ್ಯ ಮಾಡಿಕೊಟ್ಟಿದೆ. ದಯವಿಟ್ಟು ಗಾಡಿ ಬರ್ದವ್ರು ನೀವೇ ಕೇಳಿ, ಯಾಕೆ ಬರ್ತಾ ಇಲ್ಲ ಪಂಚಾಯತಿ ಗುಂಬು ಕೇಳಿ ಗಾಡಿ ಯಾಕೆ ಬರ್ತೇವೆ ಅಂತ ಕೇಳಿ. ದಯವಿಟ್ಟು ಕಸನ ಅಲ್ಲಿ ಇಲ್ಲಿ ಬಿಸಾಕದೆ ನಮ್ಮ ಗಾಡಿಗೆ ಕೊಡಬೇಕು ಅಂತ ಎಲ್ಲ ಗ್ರಾಮ, ಎಲ್ಲ ಮಹಿಳೆಯರಿಗೂ, ಗ್ರಾಮದವ್ರಿಗೂ ಕೇಳ್ಕೊತಾ ಇದ್ದೀವಿ.
4: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ. ಶುಚಿತ್ವದ ಕುರಿತು

0: ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನು ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನರ್ ಆಗಿ ನೀವು ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡಬಹುದು.
1: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಎಂದೆನಿಸುತ್ತದೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸೆಯಬೇಡಿ ಎಂದು ಮತ್ತು ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಎಸೆಯಬೇಡಿ, ಡಸ್ಟ್ಬಿನ್ನಲ್ಲಿ ಹಾಕಿ ಎಂದು ಕಲಿಸುತ್ತೇವೆ. ಆಗ ಮಕ್ಕಳು ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತದೆ.
0: ಸ್ವಚ್ಛಿಕಾ, ನೀನು ಹೇಳಿದ್ದು ಸರಿ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕಂಡಿತೆಂದರೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ.
1: ನೀನು ಹಳ್ಳಿಯ ಶಾಲೆಯಲ್ಲಿ ಕಲಿತಿದ್ದೀಯೇ?
0: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಯಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡುತ್ತಿದ್ದೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನು ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರಿದಿದೆ.
1: ಹೌದು ಸುಜಲ್, ಈಗ ಗ್ರಾಮಗಳಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡುತ್ತಿದೆ.
0: ಆಯಿತು ಸುಚಿಕಾ, ಈ ಸಮುದಾಯದ ನೇತೃತ್ವದ ಉಪಕ್ರಮ ಎಂದರೇನು?
1: ತಗೋಪ್ಪ, ಎಲ್ಲ ರಾಮಾಯಣದ ಕತೆ ಮುಗಿದ ಮೇಲೆ ಶ್ರೀರಾಮನ ಪಾತ್ರಧಾರಿ ಯಾರು ಅಂತ ಕೇಳ್ತೀಯಲ್ಲ.
0: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತನಾಡ್ತೀಯೋ ಇಲ್ಲ ಸಮುದಾಯ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸುತ್ತೀಯೋ?
1: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸು ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರುತ್ತಾರೆ, ತಾವೇ ಪರಿಶ್ರಮ ಪಡುತ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಮಾಡುತ್ತಾರೆ.
0: ಓಹೋ, ನೀನು ಹೇಳುವ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸುತ್ತಾರೆ?
1: ಹೌದಪ್ಪ ಅಣ್ಣ, ಅವಾಗಿನಿಂದ ನಾನೇನು ವಿದೇಶಿ ಭಾಷೆಯಲ್ಲಿ ಮಾತಾಡ್ತಾ ಇದ್ನಾ? ಇದರಲ್ಲಿ ನಮ್ಮ ಸರ್ಕಾರ ಸಮುದಾಯದ ಸಹಕಾರವೂ ಇರುತ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆಯೇ ಹೊರತು ಅದು ಆದೇಶ ಕೊಡುವುದಿಲ್ಲ.
0: ಅಂದರೆ ನೀನು ಹೇಳುವ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ಆಧಾರಿತವಾಗಿದೆ.
1: ಹಾಗೆ ನೋಡಿದರೆ ನೀನು ದೊಡ್ಡ ಬುದ್ಧಿವಂತನಂತೆ ಕಾಣಿಸ್ಕೊಳ್ತಿ, ಆದರೆ ಈಗ ನಿನಗೆ ಸರಿಯಾಗಿ ಬುದ್ಧಿ ಬಂತು ನೋಡು. ಹೌದು, ನೀನು ಸರಿಯಾಗಿ ತಿಳಿದುಕೊಂಡೆ, ಇದರಲ್ಲಿ ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಇರುತ್ತದೆ.
0: ಆದರೆ ಸ್ವಚ್ಛಿಕಾ, ಈ ಸಮುದಾಯದ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡುತ್ತದೆ? ಅಂದರೆ ಏನಾದರೂ ಪದ್ಧತಿ ಇರಬೇಕಲ್ವಾ?
1: ಲೋ ಅಣ್ಣ, ನಿನಗೆ ಬುದ್ಧಿ ಇದೆಯಾ ನೋಡಿಲಿ, ಗ್ರಾಮದಲ್ಲಿ ಸ್ವಚ್ಛತಾ ಸಮಿತಿಗಳನ್ನು ರಚಿಸಲಾಗುತ್ತೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತೆ.
0: ಆಯ್ತು ಬಿಡು, ಈಗ ತಿಳಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರುತ್ತಾರೆ.
1: ಸರಿಯಾಗಿ ಹೇಳಿದೆ ನೋಡು ಸುಜಲ್, ಈಗ ನಿನ್ನ ಬುದ್ಧಿಯ ದೀಪ ಹತ್ತಿತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯದ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ, ಅಭಿಯಾನ, ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತ ಕಾಮಗಾರಿಗಳ ನಿರ್ವಹಣೆ ಮಾಡುತ್ತದೆ.
0: ಆಯ್ತೇಳು, ಎಲ್ಲ ತಿಳಿತು. ನಾನು ಹೇಳ, ಈಗ ನುಕ್ಕಟ ನಾಟಕದಲ್ಲಿ ಪಾತ್ರ ವಹಿಸಿದ ಕಿರಣ ಅಕ್ಕಳು ಕೂಡ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
1: ಹ್ಮ್, ಎಲ್ಲ ತಿಳಿತೇಳು, ಹೀಗಾಗಿಯೇ ನಿನಗೆ ಇಷ್ಟೆಲ್ಲ ತಿಳಿದಿದ್ದು.
0: ನಾವೀಗ ಶ್ರೋತೃಗಳ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರವೇಶಿಸೋಣ. ಕಳೆದ ಮೊದಲ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳುಹಿಸಲು ನಿಮಗೆ ಆಹ್ವಾನ ನೀಡಿದ್ದೆವು. ಶ್ರೋತೃಗಳೇ, ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
1: ಹಾಗಿದ್ದರೆ ಯಾವುದಾದರೂ ಒಳ್ಳೆಯ ಸ್ಲೋಗನ್ ಬಂದಿದೆಯೇ?
0: ಬಂದಾವೆ ಶುಚಿಕಾ, ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನು ನಾವು ಆರಿಸಿದ್ದೇವೆ. ಅಂತಹ ಶ್ರೋತೃಗಳಿಗೆ ನಾವು ಬಹುಮಾನವನ್ನು ಕೊಡಲಿದ್ದೇವೆ. ಮೊದಲು ಸ್ಲೋಗನ್ಗಳನ್ನು ಓದುತ್ತೇನೆ ಕೇಳು. ಸ್ವಚ್ಛತೆ ದೇವರ ಸಮೀಪತೆ, ಸ್ವಚ್ಛ ಭಾರತ, ಸುಂದರ ಭಾರತ. ನಾವು ಬದಲಾದರೆ ದೇಶ ಬದಲಾಗುತ್ತದೆ. ಮಲಿನತೆ ದೂರ ಮಾಡಿ ಸ್ವಚ್ಛತೆಗೆ ಕೈ ಜೋಡಿಸಿ.
1: ವಾ, ಒಳ್ಳೆಯ ಸ್ಲೋಗನ್ಗಳನ್ನು ಬರೆದು ಕಳುಹಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು ಹಾಗೂ ಧನ್ಯವಾದಗಳು.
0: ಆರ್ವಗಳ ಬಳಕೆ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಿಟ್ಟಿದೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ, ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ವಗಳನ್ನು ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಇದು ಮುಖ್ಯವಲ್ಲ. ಆದರೆ ಆರ್ವದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಎಂಬುದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
1: ಶ್ರೋತೃಗಳೇ, ಆರ್ವೋದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತದೆ. ಸ್ವಚ್ಛ ನೀರು

0: ಕುಯ್ಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ಗಳನ್ನು ತೆಗೆದು ಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ, ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ: ಆರ್ವೋದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗವನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
1: ನಾವಿನ್ನು ಹೊರಡುವ ಸಮಯವಾಯಿತು, ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನ ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೇಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ ಇವೆಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
0: ಅರ್ಗರ್ ಜಲ್ ಯೋಜನೆಯ ಪ್ರಗತಿ ಈ ವಿಷಯದ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸ್ವವಿವರವಾಗಿ ಮಾಹಿತಿಯನ್ನು ನಾವು ತಗೊಂಡು ಬರ್ತೇವೆ.
1: ಜಲ್ ಜೀವನ್ ಮಿಷನ್ನಲ್ಲಿ ಜಲ ಉತ್ಸವ್ ಹಾಗೂ ಜಲ ಅರ್ಪಣೆ ದಿವಸಗಳನ್ನು ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನು ಒತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತಾಗಿ ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
0: ಹೋಗ್ತಾ ಹೋಗ್ತಾ ನಾನು ಹೇಳುವುದೇನೆಂದರೆ, ನಿಮ್ಮ ಗ್ರಾಮದ ಶೌಚಾಲಯಗಳನ್ನ ಶುಚಿತ್ವವನ್ನ ಕಾಪಾಡಿ, ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದಿರಿ, ಸಂತೋಷವಾಗಿರಿ, ನಮ್ಮ ದೇಶವನ್ನು ಸ್ವಚ್ಛ ಭಾರತ ಸುಂದರ ಭಾರತವನ್ನಾಗಿ ಮಾಡಿ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ. ಇನ್ನು ಸ್ವಚ್ಛಿಕ ಹಾಗೂ ಸುಜಲ್ಗೆ ಅನುಮತಿ ಕೊಡಿ. ನಮಸ್ಕಾರ.

0: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ,
1: ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ
0: ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 132 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ರಾಯ ಮುದಿ ದಶರಥನನು
3: ಆಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ
4: ಕೋಸಲವನು ಆಳಿದಂತೆ
3: ಮಾಯೆ ಬೊಮ್ಮನ ಬಿನದವಡಿಸಿ ನಮ್ಮೀ ಜಗವ ಕಾಯುವಳು ತನ್ನಿಚ್ಛೆ ಮಂಕುತಿಮ್ಮ. ಈಗ 146ನೆಯ ಮುಕ್ತಕ. ಕಳೆದ ಕೆಲವು ಮುಕ್ತಕಗಳಲ್ಲಿ ಮಾಯೆಯ ವರ್ಣನೆಯನ್ನು ನೋಡ್ತಾ ಬರ್ತಿದ್ದೀವಿ. ಮಾಯೆ ಅನೇಕ ವಿಧದಲ್ಲಿ ನಮಗೆ ಕಾಣಿಸ್ಕೊಳ್ತಾಳೆ ಅಂತ ಮೊದಲು ಹೇಳಿ 145ನೇ ಮುಕ್ತಕ

0: ಅಲ್ಲಿ ತಾಯಿಯ ರೀತಿಯಲ್ಲಿ ಮಾಯ ಇರ್ತಾಳೆ, ನಾವೆಲ್ಲರೂ ಮಾಯೆಯ ಮಕ್ಕಳು ಅನ್ನುವಂಥ ಒಂದು ಉಪಮೆಯನ್ನು, ಹೋಲಿಕೆಯನ್ನು ಡಿ ವಿ ಜಿ ಅವರು ನಮಗೆ ಕೊಟ್ಟಿದ್ರು. ಆದರೆ ಒಂದು ಮತ್ತೆ ಮತ್ತೆ ಹೇಳುವಂಥದ್ದು ಏನಂದರೆ, ಒಂದೇ ರೀತಿಯಲ್ಲಿ ಇರಲ್ಲ ಮಾಯೆ, ಅದೇ ಮಾಯೆ. ಒಂದೇ ರೀತಿಯಲ್ಲಿ ಇದ್ದರೆ ಅದು ಮಾಯೆಯಾಗಲ್ಲ, ಅದು ಪರಬ್ರಹ್ಮವೇ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದ್ರಿಂದಲೇ ಅದನ್ನು ನಾವು ಮಾಯೆ ಅಂತ ಅನ್ನೋದು. ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಬಹುರೂಪಿಯಾಗಿ ಬಹುಮುಖಿಯಾಗಿ ಕಾಣಿಸಿಕೊಳ್ಳುವಂಥ ಮಾಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿ ತೋರಿಸ್ತಾರೆ ಡಿ ವಿ ಜಿ ಅವರು. ಹಿಂದಿನ ಮುಕ್ತಕದಲ್ಲಿ ತಾಯಿಯಂತೆ ಅಂತ ಹೇಳಿದ್ದಂಥವರು ಈಗ ಇನ್ನೊಂದು ರೀತಿಯ ಪಾಶದಲ್ಲಿ ಮಾಯೆ ನಮ್ಮನ್ನು ಹೇಗೆ ಬಂಧಿಸೋದಕ್ಕೆ ಸಾಧ್ಯ ಅನ್ನೋದನ್ನು ವರ್ಣಿಸ್ತಾರೆ. ಇಲ್ಲಿ ನಮಗೆಲ್ರಿಗೂ ಚಿರಪರಿಚಿತವಾಗಿರುವಂಥ ಒಂದು ಉದಾಹರಣೆಯನ್ನು, ಕಥೆಯ ಉದಾಹರಣೆಯನ್ನು ಕೊಟ್ಟು ಡಿ ವಿ ಜಿ ಅವರು ತಮ್ಮ ಮಾತನ್ನು ತಿಳಿಸ್ತಾರೆ. ದಶರಥನ ಕಥೆ ನಮಗೆಲ್ಲ ಗೊತ್ತು. ರಾಮಾಯಣದಲ್ಲಿ ದಶರಥನಿಗೆ 3 ಮಡದಿಯರಿದ್ದರು. ಅದರಲ್ಲಿ ಕಡೆಯವಳು ಯಾರು?
1: ಕೈಕೇಯಿ
0: ಕಡೆಯವಳು. ರಾಮಾಯಣಕ್ಕೆ ಬಹುದೊಡ್ಡ ತಿರುವನ್ನು ತಂದುಕೊಟ್ಟಿದ್ದೇ ಕೈಕೇಯಿ. ಅದು ಹೇಗೆ, ಅದು ಹೇಗೆ ಮಾಡಿದ್ಲವಳು
1: ಅಂದರೆ, ಪಟ್ಟಾಭಿಷೇಕ ರಾಮನಿಗೆ ಆಗುವಂಥ ಸಂದರ್ಭದಲ್ಲಿ ಸೊ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಲು. ಅದಕ್ಕೂ ಮುಂಚೆ ಹಿಂದೆ ಒಂದ್ಸರಿ ದಶರಥ ಕೈಕೇಯಿಗೆ ಮಾತು ಕೊಟ್ಟಿದ್ದ. ಸೊ ಈ ಸಂದರ್ಭವನ್ನು ಬಳಸ್ಕೊಂಡು ಅವಳು
0: ಕರೆಕ್ಟ್. ಸೊ ತಾಯಿಯ ಪ್ರೀತಿ ಹೇಗೆ ಮಕ್ಕಳನ್ನು ಬಂಧಿಸುತ್ತೋ, ಹಾಗೆ ಜೀವನದಲ್ಲಿ ಮನುಷ್ಯರನ್ನು ಬಂಧಿಸುವಂಥ ಇನ್ನೊಂದು ರೀತಿಯ ಪ್ರೀತಿ ಅಂತಂದರೆ ಹೆಣ್ಣು ಗಂಡಿನ ಸಂಬಂಧ. ಪ್ರೇಮ ಪಾಶದಲ್ಲಿ ಎಲ್ಲರೂ ತಮ್ಮನ್ನು ತಾವು ಸಿಲುಕಿಸ್ಕೊಳ್ಳೋದು ಕೂಡ ನಾವು ನೋಡ್ತೀವಿ. ಸೊ ಹಾಗೆ ದಶರಥನಿಗೆ 3 ಮಡದಿಯರು, ಅದರಲ್ಲಿ ಕೈಕೇಯಿ ಅತ್ಯಂತ ಅಚ್ಚುಮೆಚ್ಚಿನ ಹೆಂಡತಿ. ಅನೇಕ ವರ್ಷ ಸುಖವಾಗಿ ದಾಂಪತ್ಯವನ್ನು ನಡೆಸಿ ಸಂತೋಷವಾಗಿ ಇದ್ದರು. ಒಂದು ಸಂದರ್ಭದಲ್ಲಿ ನೀನು ಹೇಳಿದಂಗೆ ವರವನ್ನು ದಶರಥ ಕೊಟ್ಟಿದ್ದ, ನಿನಗೇನು ಬೇಕೋ ನಾನು ಕೊಡ್ತೀನಿ, 2 ವರಗಳನ್ನು ನಿನಗೆ ಕೊಡ್ತೀನಿ ಹಾಗೆ ಅಂತ. ಸೊ ಆ ವರಗಳನ್ನು ಬಳಸಿ ತನ್ನ ಇಚ್ಛೆಯನ್ನು ಕಾಯ್ದುಕೊಂಡ್ಲು. ಅದು ಬಹಳ ಒಂದು ಬಹಳ ಸ್ವಾರಸ್ಯಕರವಾದಂಥ ಘಟ್ಟದಲ್ಲಿ. ಅದರಿಂದಲೇ ಬಹುಶಃ ರಾಮಾಯಣವಾಯಿತು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸೊ ಅದೇನು, ರಾಮನಿಗೆ ಇನ್ನೇನು ಪಟ್ಟಾಭಿಷೇಕ ಮಾಡಬೇಕು ಅಂಥೇಳಿ ದಶರಥ ಕಾಯ್ತಾ ಇದ್ದ. ದಶರಥ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಹಂತ ತಲುಪಿದ ಅಂತಂದರೆ ಅವನಿಗೆ ವಯಸ್ಸಾಗಿತ್ತು ಅಂತ. ಸೊ ಆ ಮುದಿ ದಶರಥ ಅಂತ ಡಿ ವಿ ಜಿ ಅವರಲ್ಲಿ ಇಲ್ಲಿ ಹೇಳ್ತಾ ಇರುವಂಥದ್ದು ಕೂಡ ಬಹುಶಃ ಸ್ವಾರಸ್ಯಕರ ಅಂತ ನನಗನ್ಸುತ್ತೆ. ಯೌವನದ ದಶರಥನನ್ನು ಕೈಕೇಯಿ ಈ ರೀತಿ ಸಿಲುಕಿಸ್ಲಿಲ್ಲ. ಮುದಿ ದಶರಥ ಅಂದರೆ ತನ್ನ ಶಕ್ತಿ ತನ್ನ ಸಾಮರ್ಥ್ಯಗಳು ಯಾವಾಗ ಕುಗ್ಗಿ ಹೋಗ್ತಾ ಇವೆಯೋ ಆಗ ನಾವೆಲ್ಲರೂ ಒಂದು ರೀತಿಯ ದೌರ್ಬಲ್ಯದ ಹಂತವನ್ನು ತಲುಪ್ತೀವಿ. ನಮಗೆ ಆ ಮುಂಚಿನ ಒಂದು ಧಾರ್ಷ್ಟ್ಯ ಇರಲ್ಲ, ನಮ್ಮದೇ ನಡಿಬೇಕು ಅಂತ ಫಲವಾಗಿ ನಿಲ್ಲೋಂಥ ಒಂದು ಆತ್ಮಸ್ಥೈರ್ಯ ನಮಗಿರಲ್ಲ. ವಯಸ್ಸಾಗ್ತಾ ಆಗ್ತಾ ನಾವು ಡಿಪೆಂಡೆಂಟ್ಸ್ ಆಗ್ತೀವಿ, ಇನ್ನೊಬ್ಬರ ಮೇಲೆ ನಾವು ಅವಲಂಬನೆ ಅನಿವಾರ್ಯವಾಗಿ ನಮಗೆ ಮಾಡಿಕೊಳ್ಳಬೇಕಾಗತ್ತೆ. ಸೊ ಹಾಗೆ ಮುದಿ ದಶರಥನ ಹಂತದಲ್ಲಿ ಯೌವನದಲ್ಲಿ ಕೊಟ್ಟಿದ್ದಂಥ ಒಂದು ಮಾತನ್ನು ನೆನಪಿಸ್ಕೊಂಡು ಕೈಕೇಯಿ ಮುದಿ ದಶರಥನನ್ನು ಆಡಿಸಿದ್ಲು. ಯಾವ ಒಂದು ಸಂಭ್ರಮವನ್ನು ನೋಡಬೇಕು ಅಂತ ಇಡೀ ಜೀವನ ದಶರಥ ಕಾಯ್ತಾ ಇದ್ನೋ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ, ಅದಿನ್ನೇನು ಆಗಬೇಕು ಅನ್ನುವಾಗ ಇವಳು ಬಾಂಬ್ ಹಾಕಿದ್ಲು. 2 ವರಗಳನ್ನು ಕೇಳಿದ್ಲು. ಏನು 2 ವರಗಳು ಅವಳು ಕೇಳಿದ್ದು?
1: ರಾಮನಿಗೆ ಪಟ್ಟಾಭಿಷೇಕ ಆಗಬಾರ್ದು, ಭರತನಿಗೆ
0: ಆಗಬೇಕು. ಒಂದು ತನ್ನ ಮಗನಿಗಾಗಬೇಕು, ಇನ್ನೊಂದು ಆ ಕ್ಷಣದಲ್ಲಿ ತನ್ನ ಮಗನಿಗೆ ಕಂಟಕ ಅಂತ ಅವಳು ನೋಡ್ತಾ ಇದ್ದಂಥ ರಾಮನನ್ನು ದೂರ ಕಟ್ಟಬೇಕು ಅಂತ. ಸೊ ಒಟ್ಟಲ್ಲಿ ಸ್ವೀಯ ವಶದಲ್ಲಿ, ತನ್ನ ವಶದಲ್ಲಿ ಅದು ಇರಬೇಕು, ತನ್ನ ಮಗನಿಗೆ ಬರಬೇಕು, ತನ್ನ ಮಗನ ವಿರೋಧಿಗಳು ದೂರ ಹೋಗಬೇಕು ಅಂತ ಇಡೀ ಕೋಸಲವನ್ನು ತನ್ನ ವಶದಲ್ಲಿ ಪಡ್ಕೊಳ್ಳೋವಂಥ ಪ್ರಯತ್ನವನ್ನು ಕೈಕೇಯಿ ಮಾಡಿದ್ಲು. ಇದು ನಾವು ನೋಡಿರುವಂಥ ಕತೆ. ಇಂಥ ಸಂದರ್ಭಗಳನ್ನು ನಾವು ಜೀವನಗಳಲ್ಲಿ ನೋಡ್ತೀವಿ, ಅನೇಕರ ಜೀವನದಲ್ಲಿ ನಾವು ನೋಡ್ತೀವಿ, ನಮ್ಮ ಜೀವನಗಳಲ್ಲೂ ಎಷ್ಟೋ ಸರ್ತಿ ಅದು ಆಗಿರ್ಬೋದು. ಯಾರನ್ನು ನಾವು ಬಲವಾಗಿ ನಂಬಿರ್ತೀವೋ, ನಮ್ಮವರು ಅಂತ ಅಂದ್ಕೊಂಡಿರ್ತೀವೋ, ಯಾವುದೋ ದುರದೃಷ್ಟವಶಾತ್ ಯಾವುದೋ ಒಂದು ಆಲೋಚನೆಗೆ ಸಿಲುಕಿ ಅವರು ನಮ್ಮ ವೀಕ್ ಪಾಯಿಂಟ್ ಯಾವಾಗಿರುತ್ತೋ, ನಮ್ಮ ದೌರ್ಬಲ್ಯದ ಕಷ್ಟದ ಸನ್ನಿವೇಶ ಯಾವಾಗಿರುತ್ತೋ ಆವಾಗಲೇ ಇನ್ನೊಂದು ಆಘಾತವನ್ನು ಕೊಡೋದು ನಾವು ಎಷ್ಟೋ ಸರ್ತಿ ನೋಡಿರ್ತೀವಿ. ನಾವೆಲ್ಲ ಚೆನ್ನಾಗಿದ್ದಾಗ ನಮ್ಮ ಜೊತೆ ಚೆನ್ನಾಗೇ ಇದ್ದು ನಮಗೆ ಕಷ್ಟ ಬಂದಾಗ ಇನ್ನಷ್ಟು ಕಷ್ಟಗಳನ್ನು ಸೇರಿಸೋ ಅಂಥದ್ದು. ಕೈಕೇಯಿ ಹಾಗೆ ನೋಡಿದ್ರೆ ಮೊದಲಿಂದ

0: ಇದ್ಲ ಅಂದ್ರೆ ಗೊತ್ತಿಲ್ಲ, ಆ ಥರ ಇರ್ಲಿಕ್ಕಿಲ್ಲ. ಯಾಕೆ ಸಂತೋಷವಾಗಿ ಆ ಒಂದು ಕುಟುಂಬ ಎಲ್ಲರ ಜೊತೆ ಎಲ್ಲರೂ ಒಟ್ಟಾಗಿ ಬೆಳೀತಾ ಇದ್ರು ಅನ್ನೋ ಕಥೆಗಳನ್ನೇ ವಾಲ್ಮೀಕಿ ಮುಂಚೆಯಿಂದ ಹೇಳ್ತಾ ಬಂದದ್ದು. ಮಂಥರೆ ಕೈಕೇಯಿಗೆ ಈ ಚುಚ್ಚು ಮಾತು ಹೇಳಿಕೊಟ್ಟು ಆ ಕೆಟ್ಟು ಬೀಜ ಕೈಕೇಯಿಯ ತಲೆಯಲ್ಲಿ ಬಿತ್ತಿ ಅದು ಬೆಳೆದು ಕೈಕೇಯಿ ಈ ರೀತಿ ದಶರಥನ ಮುಂದೆ ತನ್ನ ವರಗಳನ್ನು ಡಿಮ್ಯಾಂಡ್ ಮಾಡಿದ್ಲು. ಸೊ ಹಾಗಾದರೆ ಮಂಥರೆಗೆ ಪ್ರೇರೇಪಣೆ ಎಲ್ಲಿಂದ ಬಂತು? ಸೊ ಹೀಗೆ ಒಂದರಿಂದ ಒಂದು ನಾವು ಹುಡುಕ್ತಾ ಹೋದಾಗ ಅದೇ ಮಾಯೆ. ನೇರವಾಗಿ ಕೈಕೇಯಿಗೆ ಈ ಪ್ರೇರಣೆ ಬರದೆ ಹೋದರೂ ಕೂಡ ಕೈಕೇಯಿಯ ಮನದಲ್ಲಿ ಆ ಸ್ಫುರಣೆ ಬರಬೇಕಾದ್ರೆ ಎಲ್ಲಿಂದಲೋ ಒಂದು ಸಂದರ್ಭ ಕೂಡಿ ಬರಬೇಕು. ಅದು ರಾಮಾಯಣದಲ್ಲಿ ತನ್ನ ದಾಸಿಯಾದಂಥ ಮಂಥರೆಯ ರೂಪದಲ್ಲಿ ಬಂತು. ಸೊ ಅದು ಬರ್ತಿದ್ದಂಗೆ ಕೈಕೇಯಿಯ ರೂಪವೇ ಬದಲಾಗೋಯಿತು. ಸೊ ತಾಯಿಯಂತೆ ರಾಮನನ್ನು ಅಷ್ಟು ವರ್ಷ ಬೆಳೆಸಿದಂಥವಳು ಈಗ ರಾಮನಿಗೆ ವೈರಿಯೇ ಆಗ್ಬಿಟ್ಲು. ಪ್ರೀತಿಯಿಂದ ಗಂಡನ ಸೇವೆ ಮಾಡ್ತಾ ಇದ್ದಂಥವಳು ಗಂಡನ ಕಷ್ಟದ ಪರಿಸ್ಥಿತಿಯಲ್ಲಿ ತನಗೆ ಬೇಕಾದದ್ದು ತನ್ನ ಸ್ವಾರ್ಥವನ್ನು ಮೆರೆಸುವಂಥ ರೀತಿಯಲ್ಲಿ ಪರಿವರ್ತನೆಗೊಂಡ್ಳು. ಸೊ ಹಾಗೆ ಯಾವ ಸಂದರ್ಭದಲ್ಲಿ ಹೇಗೆ ಇದು ವ್ಯತ್ಯಾಸ ಆಗತ್ತೆ ಅನ್ನೋದು ನಮಗೆ ಹೇಳೋದಕ್ಕಾಗಲ್ಲ. ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ಡಿ ವಿ ಜಿಯವರು ಒಂದು ಮುಂದಿನ ಮೂರನೇ ವಾಕ್ಯದಲ್ಲಿ ಒಂದು ಚೆನ್ನಾಗಿರುವಂಥ ಪದ ಹೇಳ್ತಾರೆ. ಮಾಯೆ ಬೊಮ್ಮನ ಬಿನದ ಪಡಿಸಿ, ಬಿನದ ವಡಿಸಿ, ಬಿನದ ಅಂದರೆ ವಿನೋದ ಅಂದರೆ ತಮಾಷೆ ಮಾಡೋ ರೀತಿಯಲ್ಲಿ, ಅವಳನ್ನ ಒಪ್ಪಿಸುವಂಥ ರೀತಿಯಲ್ಲಿ, ಯಾರನ್ನ ಬ್ರಹ್ಮನನ್ನ ಈ ರೀತಿ ಮಾಡೋವಂಥದ್ದು ಅದು ಸರಿಯಲ್ಲ, ಅದು ತಪ್ಪಿನ ಕೆಲಸ. ಅದು ಒಂದು ಸಂಭ್ರಮದ ಸನ್ನಿವೇಶದಲ್ಲಿ ಈ ಥರ ಒಂದು ವಿಷದ ಬೀಜವನ್ನು ಬಿತ್ತುವಂಥದ್ದು ಸರಿಯಲ್ಲ. ಆದರೆ ಬ್ರಹ್ಮ ಕೂಡ ಇದಕ್ಕೆ ಒಪ್ಪಬೇಕು ಅನ್ನೋ ರೀತಿಯಲ್ಲಿ ಮಾಡುವಂಥದ್ದು ಇರುತ್ತಲ್ಲ, ಅದು ಅಲ್ಲಿರುವಂಥ ಸ್ವಾರಸ್ಯ. ಅದು ಕೈಕೇಯಿ ಮಾಡಿ ತಪ್ಪ ಅಂದರೆ ತಪ್ಪಲ್ಲ, ಯಾಕೆ ಅವಳಿಗೆ ಆ ವರ ಇತ್ತಲ್ಲ. ಸೊ ರೂಲ್ಸ್ ಪ್ರಕಾರ ನೋಡಿದರೆ ಅವಳೇನು ತಪ್ಪು ಮಾಡಿಲ್ಲ, ರೂಲ್ಸ್ ಪ್ರಕಾರ ಸರಿಯಾಗಿ ಮಾಡಿದ್ದಾಳೆ. ಆ ರೂಲ್ಸನ್ನು ಉಪಯೋಗಿಸಂಥ ಸಂದರ್ಭ ತಪ್ಪಿರಬಹುದು, ಆದರೆ ಬ್ರಹ್ಮ ಕೂಡ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ತನಗೆ ಇದ್ದಂತಹ ಒಂದು ಹಕ್ಕು ಏನಿತ್ತು ಆ ಹಕ್ಕನ್ನು ಚಲಾಯಿಸಿದಾಳೆ ಅವಳು, ಯಾರಿಗೂ ಅವಳೇನು ಮೋಸ ಮಾಡಿದ್ಲು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗೆ ಬೊಮ್ಮನನ್ನು ವಿನೋದ ಪಡಿಸಿ, ಬೊಮ್ಮನನ್ನು ರಮಿಸಿ, ಬೊಮ್ಮನು ಕೂಡ ಒಪ್ಪುವ ರೀತಿಯಲ್ಲಿ ತನ್ನ ಕಾರ್ಯವನ್ನು ಸಾಧಿಸ್ಕೊಂಡ್ಳು, ತನ್ನಿಚ್ಛೆಯನ್ನು ಅವಳು ಮೆರೆದ್ಲು. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಆಗದಂತಹ ವ್ಯಕ್ತಿಗಳು ಮಾತ್ರ ನಮಗೆ ತೊಂದರೆ ಕೊಡ್ತಾರೆ ಅಂತ ನಾವು ಅನ್ಕೊಳ್ಳೋಕ್ಕಾಗಲ್ಲ. ನಮಗೆ ನಮ್ಮವರು ಅಂತ ನಾವು ಅನ್ಕೊಂಡು ಯಾರನ್ನ ಅನ್ಕೊಂಡಿರ್ತೀವೋ ಅವರೂ ಕೂಡ ಈ ಮಾಯೆಯ ಒಂದು ಹಿಡಿತಕ್ಕೆ ಸಿಲುಕಿದಾಗ, ಮಾಯೆಯ ವಶಕ್ಕೆ ಸಿಕ್ಕಿಬಿದ್ದಾಗ ಯಾವುದೋ ಇದೇ ಥರದ ಮಂಥರೆ ಅವರ ಮನಸ್ಸಿನಲ್ಲೂ ಈ ಥರದ ವಿಷದ ಬೀಜವನ್ನು ಬಿತ್ತಬಹುದು. ಬಿತ್ತುಬಿಟ್ಟು ನೇರವಾಗಿ ನಮಗೆ ವಿರೋಧವನ್ನು ವ್ಯಕ್ತಪಡಿಸದೆ ಹೋದರೂ ಕೂಡ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ನಮ್ಮ ಕಷ್ಟಗಳನ್ನು ಮತ್ತಷ್ಟು ಹೆಚ್ಚಿಸಬಹುದು. ಸೊ ಹಾಗೆ ಈ ದಶರಥನ ಒಂದು ಕಷ್ಟದ ಪರಿಸ್ಥಿತಿ ಹೇಗಿತ್ತಪ್ಪ ಅಂತಂದರೆ, ಕೈಕೇಯಿಯ ಒಂದು ಪ್ರೇಮದ ಪಾಶಕ್ಕೆ ಅವನು ಸಿಲುಕಿ ಮಾತನ್ನು ಕೊಟ್ಟ ನಂತರ ಅದನ್ನು ಅವನು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ನಾವು ಕೂಡ ಆ ರೀತಿಯ ಅನೇಕ ಸಂಬಂಧಗಳ ಪಾಶಗಳಲ್ಲಿ ಸಿಲುಕಿಬಿಟ್ಟಿರ್ತೀವಿ. ಆ ಸಂಬಂಧಗಳ ಪಾಶಗಳು ಪ್ರಾರಂಭದಲ್ಲಿ ನಮಗೆ ಹೂವಿನ ಹಾರ ಅಂತ ಅನಿಸಿದ್ರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಅದು ನಮ್ಮ ಕೈಗಳಿಗೆ ಸರಪಣಿಯೂ ಆಗಬಹುದು, ನಮ್ಮ ಕುತ್ತಿಗೆಗೆ ಕುಣಿಕೆ ಕೂಡ ಆಗಬಹುದು. ಸೊ ಮಾಯೆ ಹಾಗೆ ಬಹುರೂಪಿಯಾಗಿ ನಮಗೆ ಕಾಣಿಸ್ಕೊಳ್ತಾಳೆ ಅನ್ನೋ ನೆನಪಿಟ್ಕೊಳ್ಳಿ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 132 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶಮಂತಕಮಣಿಯ ಘಟನೆಯ ನಂತರ ಶ್ರೀಕೃಷ್ಣನು ಜಾಂಬವತಿಯನ್ನು ವಿವಾಹವಾದರೂ ಅವರಿಗೆ ಬಹಳ ಕಾಲ ಸಂತಾನವಿರಲಿಲ್ಲ. ಜಾಂಬವತಿಯ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣನು ಉಪಮನ್ಯು ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಕೈಲಾಸನಾಥವನ್ನು ಕುರಿತು ಕಠಿಣ ತಪಸ್ಸು ಆಚರಿಸಿದನು. ಸಾಂಬಶಿವನ ಅನುಗ್ರಹದಿಂದ ಜನಿಸಿದ ಬಾಲಕನಿಗೆ ಸಾಂಬ ಎಂದು ನಾಮಕರಣ ಮಾಡಲಾಯಿತು. ಸಾಂಬನು ನೋಡಲು ಕೃಷ್ಣನಷ್ಟೇ ತೇಜಸ್ವಿಯು ಸಕಲ ಯುದ್ಧ ಕಲೆಗಳಲ್ಲಿ ಅಪ್ರತಿಮ ವೀರನು ಆಗಿ ಬೆಳೆದನು. ಆದರೆ ಅವನಲ್ಲಿದ್ದ ಮಿತಿ ಮೀರಿದ ಹಠ ಮತ್ತು ಅಹಂಕಾರ ಅವನ ವ್ಯಕ್ತಿತ್ವಕ್ಕೆ ಕಳಂಕ ತಂದವು. ಸಾಂಬನು ಸಾಹಸ ಮತ್ತು ಅವನ ದುರ್ವರ್ತನೆಗಳೆರಡನ್ನೂ ಮೆರೆಯುತ್ತಾ ನಡೆದನು. ದುರ್ಯೋಧನ ಮಗಳು ಲಕ್ಷ್ಮಣೆಯ ಸ್ವಯಂವರಕ್ಕೆ ತೆರಳಿದ ಸಾಂಬನು ವಿಧಿವಿಧಾನಗಳಿಗೆ ಕಾಯದೆ ಆಕೆಯನ್ನು ಅಪಹರಿಸಲು ಯತ್ನಿಸಿ ಕೌರವರ ಸೈನ್ಯಕ್ಕೆ ಸೆರೆಯಾದನು. ಇದನ್ನು ತಿಳಿದ ಬಲರಾಮನು ಹಸ್ತಿನಪುರಕ್ಕೆ ತೆರಳಿ ಸಾಂಬನನ್ನು ಬಿಡಿಸಲು ಕೋರಿದನು. ಕೌರವರು ಯಾದವರನ್ನು ಹೀಯಾಳಿಸಿದಾಗ ಕುಪಿತಗೊಂಡ ಬಲರಾಮ ತನ್ನ ನೇಗಿಲಿನಿಂದ ಇಡೀ ಹಸ್ತಿನಾಪುರವನ್ನೇ ಗಂಗೆಗೆ ಎಳೆಯ ತೊಡಗಿದನು. ಎದರಿದ ಕೌರವರು ಕ್ಷಮೆಯಾಚಿಸಿ ಸಾಂಬ ಮತ್ತು ಲಕ್ಷ್ಮಣೆಯ ವಿವಾಹವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಮತ್ತೊಂದೆಡೆ ಸಾಂಬನ ಉದ್ದಟತನ ಋಷಿಗಳನ್ನು ಬಿಡಲಿಲ್ಲ. ಒಮ್ಮೆ ದುರ್ವಾಸ ಮುನಿಗಳನ್ನು ಅಪಹಾಸ್ಯ ಮಾಡಿದ ಪರಿಣಾಮವಾಗಿ ಆತ ಕುಷ್ಠರೋಗಕ್ಕೆ ತುತ್ತಾದನು. ತಂದೆ ಕೃಷ್ಣನ ಮಾರ್ಗದರ್ಶನದಂತೆ ಚಂದ್ರಭಾಗ ನದಿಯ ತೀರದಲ್ಲಿ 12 ವರ್ಷ ಸೂರ್ಯನಾರಾಯಣನನ್ನು ಆರಾಧಿಸಿ ರೋಗಮುಕ್ತನಾದನು. ಕೃತಜ್ಞತೆಯಿಂದ ಆತ ಸೂರ್ಯ ದೇವಾಲಯವನ್ನು ಪ್ರತಿಷ್ಠಾಪಿಸಿದನು. ಆದರೆ ಗುಣಮುಖನಾದರೂ ಅವನ ಕುಚೇಷ್ಟೆಯ ಸ್ವಭಾವ ಮಾತ್ರ ಬದಲಾಗಲಿಲ್ಲ. ಯದುವಂಶದ ಅವನತಿಯ ಕಾಲ ಸನ್ನಿಹಿತವಾದಾಗ ಸಾಂಬ ಮತ್ತು ಆತನ ಮಿತ್ರರು ಮಹರ್ಷಿಗಳಾದ ವಿಶ್ವಾಮಿತ್ರ, ಕಣ್ವ ಹಾಗೂ ನಾರದರನ್ನು ಪರೀಕ್ಷಿಸಲು ಅದೇ ಒದ್ದಟತನದಿಂದ ಮುಂದಾದರು. ಸಾಂಬನಿಗೆ ಗರ್ಭಿಣಿ ಸ್ತ್ರೀಯ ವೇಷ ತೊಡಿಸಿ ಈಕೆ ಹೆಣ್ಣೋ ಗಂಡೋ ಏನನ್ನು ಹಡಿಯುತ್ತಾಳೆ ಎಂದು ಋಷಿಗಳನ್ನು ಅಣಕಿಸಿದರು. ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಸತ್ಯವನ್ನರಿತು ಇವಳು ಇಡೀ ಯದುವಂಶವನ್ನೇ ಬೇರು ಸಹಿತ ನಾಶ ಮಾಡುವ ಕಬ್ಬಿಣದ ಹೊನಕೆಯನ್ನು ಹೆರುತ್ತಾಳೆ ಎಂದು ಶಾಪವಿತ್ತರು. ಮರುದಿನವೇ ಸಾಂಬನ ಹೊಟ್ಟೆಯಿಂದ ಕಬ್ಬಿಣದ ಮುಸಲ ಹೊರಬಂತು. ರಾಜ ಉಗ್ರಸೇನನು ಭಯಭೀತನಾಗಿ ಆ ಹೊನಕೆಯನ್ನು ಪುಡಿಪುಡಿ ಮಾಡಿಸಿ ಪ್ರಭಾಸ ತೀರ್ಥದ ಸಮುದ್ರಕ್ಕೆ ಎಸೆಸಿದನು. ಆದರೆ ಆ ಕಬ್ಬಿಣದ ಪುಡಿಯು ಕಡಲ ತೀರದಲ್ಲಿ ಹರಿತವಾದ ಏರಕ ಎಂಬ ಗರಿಕೆ ಹುಲ್ಲಾಗಿ ಬೆಳೆಯಿತು. ಅರಿಯಲಾಗದೆ ಉಳಿದ ಒಂದು ಕಬ್ಬಿಣದ ಚೂರನ್ನು ನುಂಗಿದ ಮೀನು ಬೆಸ್ತನ ಬಲೆಗೆ ಬಿದ್ದು ಅಂತಿಮವಾಗಿ ಜರ ಎಂಬ ಬೇಟೆಗಾರನ ಬಾಣದ ಮೊನೆಯಾಯಿತು. ಕಾಲಕ್ರಮೇಣ ಪ್ರಭಾಸ ಕ್ಷೇತ್ರದಲ್ಲಿ ಯಾದವರು ಮದ್ಯಪಾನದ ಮದದಲ್ಲಿ ಪರಸ್ಪರ ಜಗಳವಾಡಿ ಅದೇ ಹರಿತವಾದ ಹುಲ್ಲನ್ನೇ ಆಯುಧಗಳನ್ನಾಗಿ ಬಳಸಿ ಹೊಡೆದಾಡಿ ಇಡೀ ವಂಶವನ್ನೇ ಸರ್ವನಾಶ ಮಾಡಿಕೊಂಡರು. ಅಂತಿಮವಾಗಿ ಅರಣ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಶ್ರೀಕೃಷ್ಣನ ಪಾದವನ್ನು ಜಿಂಕೆಯೊಂದು ತಪ್ಪಾಗಿ ಭಾವಿಸಿದ ಬೇಟೆಗಾರ ಜರ ಅದೇ ಕಬ್ಬಿಣದ ಮೊನೆಯಿಂದ ಬಾಣವನ್ನು ಪ್ರಯೋಗಿಸಿದಾಗ ಕೃಷ್ಣಾವತಾರ ಸಮಾಪ್ತಿಯಾಯಿತು. ನಮ್ಮಲ್ಲಿ ಎಷ್ಟೇ ರೂಪ, ಸೌಂದರ್ಯ, ಪರಾಕ್ರಮ ಅಥವಾ ದೈವಿಕ ಹಿನ್ನೆಲೆ ಇದ್ದರೂ ವಿನಯ ಮತ್ತು ಸಂಸ್ಕಾರವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಕೆಲವೊಮ್ಮೆ ಅಪರಿಮಿತ ಜ್ಞಾನಿಗಳಾದ ಸಾಧಕರಾದ ತಂದೆ ತಾಯಿಗಳಿಗೂ ಕೂಡ ಇಂತಹ ಮಕ್ಕಳು ಹುಟ್ಟಿಬಿಡುತ್ತಾರೆ. ತಮ್ಮೆಲ್ಲ ವಿದ್ಯೆ, ಸಂಸ್ಕಾರ, ಜ್ಞಾನದ ಬಲದಿಂದಲೂ ಈ ತಂದೆ ತಾಯಿಗಳು ಮಕ್ಕಳನ್ನು ತಿದ್ದಲು ಸಾಧ್ಯವಾಗುವುದಿಲ್ಲ. ಕಾರಣವಿಷ್ಟೇ, ಮಕ್ಕಳ ಮಿತಿಮೀರಿದ ಅಹಂಕಾರ ಮತ್ತು ಉದ್ದಟತನ. ಆದ್ದರಿಂದಲೇ ಮಕ್ಕಳನ್ನು ಎಳವೆಯಿಂದಲೇ ಬಹಳ ಜಾಗರೂಕರಾಗಿ ಬೆಳೆಸಬೇಕು. ತಂದೆ ತಾಯಿಗಳು ಹೆಸರು ಮಾಡಿದರಂತೂ ಮಕ್ಕಳಿಗೆ ಅದು ಬಹಳ ಬೇಗ ಪ್ರಭಾವ ಬೀರುತ್ತದೆ. ಅಂತಹ ಸಮಯದಲ್ಲಿ ತಂದೆ ತಾಯಿಗಳ ಅಧಿಕಾರ

ಅಂತಸ್ತು ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಎಲ್ಲ ಆಸ್ತಿ ಅಂತಸ್ತು ಅಧಿಕಾರ ಇದ್ದರೂ ಆ ಮಕ್ಕಳು ಹದೋಗತಿಗೆ ಇಳಿಯುವುದನ್ನು ನೋಡಬೇಕಾದ ಕರ್ಮ ತಂದೆ ತಾಯಿಗಳಿಗೆ ತಪ್ಪಿದ್ದಲ್ಲ. ತಮ್ಮ ಭವಿಷ್ಯವನ್ನು ತಾವೇ ಹಾಳು ಮಾಡಿಕೊಳ್ಳುವ ಮಕ್ಕಳನ್ನು ನಂತರ ಎಷ್ಟು ಹಣದಿಂದಲೂ ಸರಿಪಡಿಸಲಾಗದು. ಅಧಿಕಾರ ಸಂಪತ್ತಿಗಿಂತ ನಮ್ರತೆ ಮತ್ತು ಸಂಸ್ಕಾರವೇ ಬದುಕಿಗೆ ನಿಜವಾದ ಶ್ರೀರಕ್ಷೆ. ಪ್ರಿಯ ಕೇಳುಗರೆ, ಕೆಳದಲ್ಲಷ್ಟೊತ್ತು ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ. ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶುಗಾಥೆ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ತಮ್ಮೆಲ್ಲರಿಗೂ ವಿಶ್ವ ಬೆನ್ನುಹುರಿ ಅಪಘಾತದ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಸೂಕ್ತ ಮಾಹಿತಿ ಮತ್ತು ಅವರ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ನಮ್ಮ ಜೊತೆ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಯಶೋಗಾಥೆಯನ್ನ ಕುರಿತು ಮಾತನಾಡಲಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಯಶೋಗಾಥೆಯ ಬಗ್ಗೆ ಅವರಿಂದಲೇ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ಮೊದಲಿಗೆ ನಿಮ್ಮ ಬೆನ್ನುಹುರಿ ಅಪಘಾತದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಸೋಕೆ ಮುಂಚೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ.
2: ನಾನು ಸೈಫುದ್ದೀನ್ ಅಂತ ಹೇಳ್ಬಿಟ್ಟು ಮೇಡಮ್, ನಾವು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕು ಮಾದಾಪುರ ಗ್ರಾಮದವನು. ನಮ್ಮ ತಂದೆ ಹೆಸರು ಇಬ್ರಾಹಿಮ್ ಅಂತ, ತಾಯಿ ಹೆಸರು ಜುಬೈದ್ ಅಂತ ಹೇಳ್ಬಿಟ್ಟು. ನಾನು 14 ವರ್ಷಗಳಿಂದ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಇವಾಗ 15 ವರ್ಷಕ್ಕೆ ಕಾಲು ಹಿಡಿತಾ ಇದ್ದೀನಿ.
0: ನಿಮಗೆ ಎಷ್ಟು ವರ್ಷ ಆಗಿದೆ ಸರ್?
2: ನಾನು ಬೀಳ್ಬೇಕಾದ್ರೆ 24 ವರ್ಷ ಆಗಿತ್ತು. ವೆಲ್ಡಿಂಗ್ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೆ. ಹಲಸಿನಕಾಯಿ ಕೀಳಕ್ಕೆ ಹೋಗಿ ಮರದಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದು. ಅದೇ ಇವಾಗ 14 ವರ್ಷ ಪೂರ್ತಿಯಾಗಿದೆ.
0: 24 ವರ್ಷದ ಇದ್ದಾಗ ಈ ಒಂದು ಸಮಸ್ಯೆ ಕಾಣಿಸ್ತು ಅಂತ ಹೇಳಿದ್ರೆ, ಇದಕ್ಕಿದ್ದಾಗೆ ಆ ಸಮಸ್ಯೆ ಉಂಟಾದಾಗ ಹೇಗೆ ಅನ್ನಿಸ್ತು ಸರ್ ನಿಮಗೆ?
2: ಮೇಡಮ್, ಸಮಸ್ಯೆ ಅಂದಾಗ ಈಗ ಬಾಕಿದ್ದವರು ಅಂಗವೈಕಲ್ಯ ಆಗಿದ್ರೆ ಅವರು ಹುಟ್ಟಿನಿಂದಲೇ ಆಗಿರೋದು, ಆಗ ಅವರಿಗೆ ಜೀವನದಲ್ಲಿ ಹೆಂಗೆ ಮಾಡಬೇಕು ಅಂತ ಅವರಿಗೆ ಅದರ ಅನುಭವ ಇರ್ತದೆ. ಯಾಕಂದ್ರೆ ಚಿಕ್ಕ ಮಗು ಆಗಿದ್ದಾಗ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಮುಂದಕ್ಕೆ ಮುಂದಕ್ಕೆ ಸರಿ ಮಾಡ್ಕೊಂಡು ಹೋಗೋಕ್ಕೆ ಆಯ್ತದೆ. ಬಟ್ ಇದು ಹಂಗೆಲ್ಲ, ಇದು ಸಡನ್ ಆಗಿರೋದು, ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ದಿಕ್ಕು ದೋಚದಾಗ, ಯಾಕೆಂದರೆ ಯೂರಿನ್ ಹೋಗಲ್ಲ, ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಎಲ್ಲ ಸಮಸ್ಯೆಗಳು ಇರ್ತದೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸ್ಟಾರ್ಟಿಂಗ್ ಯಾಕೆಂದರೆ ದುಡ್ದು ತಿನ್ಬೇಕು ಅಂತ ಭಾಳ ಆಸೆಗಳಿದ್ದಿದ್ದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಸೆಗಳಿತ್ತು. ಬಟ್ ಹಿಂಗೆ ಆದಮೇಲೆ ಏನು ಮಾಡೋದು ಅಂತೇಳ್ಬಿಟ್ಟು ಒಂದು 2-3 ವರ್ಷ ಮಲಗಿದಲ್ಲೇ ಇದ್ದೆ. ಡಾಕ್ಟ್ರುಗಳಿಗೆ ತೋರಿಸಿದ್ವಿ, ಏನು ಪ್ರಯೋಜನಗಳಾಗಿಲ್ಲ. ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ರಿಕವರ್ಮೆಂಟ್ ಆಗೋದು ಭಾಳ ಕಮ್ಮಿ ಅಂತ ಇವಾಗ ಗೊತ್ತಾಯ್ತದೆ. ಹಾಗೆ ಜೀವನದಲ್ಲಿ ಏನು ಮಾಡಬೇಕು, ಮುಂದಕ್ಕೆ ಹೆಂಗೆ ಜೀವನ ಮಾಡಬೇಕು ಅಂತ ಒಂದು ಖುಷಿಯಲ್ಲಿ ಈಗ ಜೀವನಕ್ಕೆ ಶುರು ಮಾಡಿದೆ. ನಾನು ಬೀಳ್ಬೇಕಾದ್ರೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ದು, ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ದೆ, ಕೆಲಸಗಳು ಭಾಳ ಚೆನ್ನಾಗಿತ್ತು. ಹಿಂಗೆ ಆದಮೇಲೆ ಇನ್ನು ಏನು ಮಾಡೋದು, ಲೈಫು ಹೋಯ್ತಲ್ಲ ಅಂತ ಅಂದ್ಕೊಂಡು ಭಾಳ ಬೇಜಾರು ದುಃಖಗಳಿದ್ದೆ. ಮತ್ತು ಇವಾಗಿನ ಥರ ನಮಗೆ ಸಂಸ್ಥೆಗಳು ಗೊತ್ತಿಲ್ಲ, ಸ್ವಾಮಿ

ವಿವೇಕಾನಂದ ಆಗಲಿ ಸುಮಾರು ಟ್ರಸ್ಟ್ಗಳಿದೆ. ಇವಾಗ ನೀವು ಕೊಡ್ತಾ ಇರುವಂಥ ಸರ್ವಿಸ್ಗಳು ನಮಗೆ ಮೊದಲು ಸಿಗ್ತಾ ಇತ್ತಿಲ್ಲ. ವೀಲ್ ಚೇರ್ ಯಾವುದು ಬೇಕು ಅಂತಿಲ್ಲ, ಆವಾಗ ನಾವೆಲ್ಲ ದುಡ್ಡು ಕೊಟ್ಟೆ ತಗೊಂಡಿದ್ದು. ಒಂದು 4 ವರ್ಷ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಕಡೆಯಿಂದ ವೀಲ್ ಚೇರ್ದು ವ್ಯವಸ್ಥೆ ಆಯಿತು. ಮೊದಲೊಂದು ವೀಲ್ ಚೇರ್ ಇತ್ತು, ಮತ್ತು ಮನೆ ಒಳಗಡೆ 12 ವರ್ಷ ಮನೆ ಒಳಗಡೆ ಕೂತಲ್ಲೇ, ಎಲ್ಲಿ ಹೊರ ಜಗತ್ತು ಏನು ಕಾಣಂಗಿಲ್ಲ, ಯಾರಾದ್ರು ಕರ್ಕೊಂಡು ಹೋಗ್ಬೇಕು

0: ನಾನು ಹೊರಗಡೆ ಹೋಗಿ ವೆಲ್ಡಿಂಗ್ ಕೆಲಸ ಮಾಡ್ತೀನಿ, ಮತ್ತೆ ನಮ್ಮ ಊರ ಕಡೆಯಲ್ಲಿ ಸ್ಪೈನಲ್ ಕೂಡ ಇಂಜಿನಿಯರ್ ಆಗಿ ಮಲಗಿದಲ್ಲಿ ಸುಮಾರು ಜನ ಇದ್ದಾರೆ. ಅವ್ರನ್ನ ನಾನು ನಮ್ಮ ಕಡೆಯಿಂದ ಮೋಟಿವೇಶನ್, ಕೆ ಎಮ್ ಸಿ ಸಿ ಅಂತ ಒಂದು ಕಮ್ಯುನಿಟಿ ಇದೆ, ಅದರಲ್ಲಿ ನಿಮ್ಮಲ್ಲಿ ಅದಕ್ಕೆ ಕೇರ್ ಇದೆ, ಏನೋ ಕ್ವಾಲಿಟಿ ಕೇರ್ ಅಂತ ನಿಮ್ಮಲ್ಲಿ ಇದೆ, ಆ ಕೇರ್ ಅವ್ರು ಬರ್ತಾರೆ, ಅವ್ರನ್ನ ನಾವು ಹೋಗಿ ಟ್ರೀಟ್ಮೆಂಟ್ ನಾವೇ ಮಾಡ್ತೀವಿ. ಕಾಲುಗಳು ಗಾಯಗಳಿದ್ದರೆ, ಬೆಡ್ ಸೋರ್ಗಳಿದ್ದರೆ, ಅದಕ್ಕೆ ಒಟ್ಟಿಗೆ ಹೋಗಿ ಅವ್ರನ್ನ ನೋಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ, ಬಟ್ ನಾವು ಕರ್ಕೊಂಡೋಗಿ ಇಂಥ ಜನ ಗುರುತಿಸ್ತೀವಿ. ಮತ್ತು ನಮ್ಮ ಸುನೀತಾ ಮೇಡಮ್ ಅವ್ರಿಗೆ ಆಗಲಿ, ವಿವೇಕಾನಂದ ಟ್ರಸ್ಟ್ಗಳಿಗೆ ಯಾರಿಗೆ ಆದರೂ ಯು ಡಿ ಐ ಡಿ ಕಾರ್ಡ್ ಬೇಕು ಅಂತೇಳಿ ನಾನು ಫೋನ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ, ಅವ್ರು ಮಾಡ್ತಾರೆ.
1: ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ರು ಸಮಾಜ ಸೇವೆ ಆಗಿರ್ಬೋದು, ಇತ್ತೀಚೆಗೆ ನಿಮ್ಮ ಒಂದು ಕರ್ತವ್ಯದ ಕೂಡ ಗಮನ ಹರಿಸೋಕೆ ಸಹಾಯ ಆಗ್ತಾ ಇದೆ, ಈ ನಿಟ್ಟಲ್ಲಿ ಕಂಪ್ಲೀಟ್ ಆಗಿ ನನ್ನ ಬದುಕು ಬದಲಾವಣೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಿದ್ರಿ, ಏನ್ ಶಿಕ್ಷಣವನ್ನ ಪಡ್ಕೊಂಡಿದ್ದೀರಿ ಸರ್?
0: ಶಿಕ್ಷಣ ಜಾಸ್ತಿ ಓದಿಲ್ಲ, ಬಟ್ ಎಸ್ ಎಲ್ ಸಿ ಓದಿರೋದು. ಬಟ್ ನಮಗೆ ಜೀವನ ಅಂತಂದ್ರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ದು ನಮಗೆ ಸುಮಾರು ಪಾಠ ಕಲಿಸ್ಬಿಡ್ತು, ಯಾಕಂದ್ರೆ ಜೀವನ ಅಂತಂದ್ರೆ ಹಿಂಗೆ ಅಲ್ಲ. ಮತ್ತೆ ಇನ್ನೊಂದು ವಿಷಯ, ನಾನು ಕಷ್ಟಪಡ್ತಾ ಇರುವುದು ನಮಗೆ ಯಾರು ಹೆಲ್ಪಿಂಗ್ ನೇಚರ್ ಯಾರು ಸಿಕ್ಕಿಲ್ಲ, ಬಟ್ ನಮ್ಮಂಥವ್ರು ಹಿಂಗೆ ಹಿಂಗೆ ಆಗಬಾರ್ದು, ಅವ್ರಿಗೆ ನಮ್ಮ ಕೈಯಲ್ಲಿ ಆಗುವಂಥದ್ದು ನಾವು ಮಾಡಬೇಕು. ಯಾಕಂದ್ರೆ ನನಗೆ ಸಿಗೋದಿದ್ರು ಇನ್ನೊಬ್ಬನಿಗೆ ಸಿಗಬೇಕು ಅಂತ ನಾವು ಯಾವತ್ತು ಆಸೆ ಪಟ್ಟರೆ ಮಾತ್ರ ನಮಗೆ ಮನಸ್ಸು ಸಮಾಧಾನ ಆಗಿರೋದು, ಇಲ್ಲದಿದ್ದರೆ ನಮಗೆ ಅದಕ್ಕೂ ಸುಖ ಕೊಡೋದಿಲ್ಲ. ಯಾಕಂದರೆ ನನಗೆ ಮಾತ್ರ ಸಿಗೋದು, ಮನುಷ್ಯನಿಗೆ ಎಷ್ಟು ಸಿಕ್ಕಿದ್ರೂ ಹೊಟ್ಟೆ ತುಂಬಲ್ಲ. ಯಾಕಂದರೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಬೋಟು ತುಂಬಿಸೋಗೋದವ್ನು ಬರ್ತಾನೆ, ಹೊಟ್ಟೆ ತುಂಬಿಸೋಗೋದವ್ನು ಬರಲ್ಲ ಅಲ್ವಾ. ಹಂಗಾಗಿ ಈ ವಿಷಯಗಳು ಯಾಕಂತೇಳಿದ್ರೆ ನನಗೆ, ಯಾಕಂತೇಳಿದ್ರೆ ಯಾರಿಗೆ ಆದರೂ ಒಳ್ಳೇದು ಮಾಡಬೇಕು, ಅದಲ್ಲದೆ ನಮ್ಮ ಊರಲ್ಲಿ ಸ್ವಲ್ಪ ಊಟಕ್ಕೆ ಇಲ್ಲದ ಕಷ್ಟ ಕೊಡ್ತಾರೆ ಜನಗಳು. ನನ್ನ ಫ್ರೆಂಡಿಗೆ ಯಾರಿಗೆ ಫೋನ್ ಮಾಡಿದ್ರೆ ಅವ್ನು ಅಮೌಂಟ್ ಹಾಕ್ಬಿಡ್ತೇನೆ, ನಾನು ಅವ್ನಿಗೆ ಏನು ಬೇಕು ಜೀನ್ಸಿ ಅದು ತಗೊಂಡೋಗಿ ಕೊಡ್ತೀನಿ. ಯಾಕಂದ್ರೆ ನಿಯೋ ಬೋಲ್ಟಲ್ಲಿ ತಗೊಂಡೋಗಿ, ಈ ನಿಯೋ ಬೋಲ್ಟ್ ಸಿಗಿರೋದ್ರಿಂದ ನನಗಿಂತ ಪೇಷಂಟ್ಗಳಿಗೆ ಯೂಸ್ ಆಗಿರ್ಬೋದು ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ.
1: ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜ ಸೇವೆ ಮಾಡೋ ಅವಕಾಶ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಟ್ರಸ್ಟ್ಗಳಾಗಿರ್ಬೋದು, ಇನ್ನಿತರ ಅವ್ರ ಕಷ್ಟಗಳು ನೋಡಿದಾಗ ನೀವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಪಾಠವನ್ನು ಕಲಿಸಿದೆ ಅಂತ ಹೇಳ್ತಾ ಇದ್ರಿ. ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ನಿಮ್ಮ ಕೆಲಸಗಳನ್ನು ನೋಡ್ಕೊಳ್ಳೋಕೆ 14 ವರ್ಷಗಳಿಂದ ಕಷ್ಟಪಡ್ತಾ ಇದ್ರ, ಯಾವ ಥರ ಇತ್ತು ಆ ಪರಿಸ್ಥಿತಿ ದಿನಗಳು?
0: ಮೇಡಮ್, ಸ್ಟಾರ್ಟಿಂಗ್ ಅಂದರೆ ನಮಗೆ ಇದ್ರ ಬಗ್ಗೆ ಅನುಭವ ಇಲ್ಲಲ್ಲ, ಆವಾಗ ನಮಗೆ ಡೈಪರ್ ಆಗ್ತಾಯಿದ್ರು, ಡೈಪರ್ ಹಾಕಿದ್ರೆ ಡೈಲಿ ಚೇಂಜ್ ಮಾಡ್ಬೇಕು ಬಗ್ಗೆ. ಬಟ್ ನಮ್ಮನೇಲಿ ಏನಂತಂದರೆ ನಮಗೆ ಹೆಣ್ಮಕ್ಳಿಲ್ಲ, ನಮ್ಮ ತಾಯಿಗೆ ಗಂಡ್ಮಕ್ಳೇ ಇರೋದು. ಪಾಪ ಅವ್ರು ನನ್ನ ಮಗುನ ಥರ ನೋಡ್ಕೊಂಡಿದ್ದಾರೆ, ಯಾರು ತಮ್ಮಂದಿರಾಗಲಿ, ಅವರು ಸ್ನಾನ ಮಾಡಿಸೋದು, ನನ್ನ ಮೋಷನ್ ಕೈ ಹಾಕಿ ತೆಗೆಯೋದು. ಯಾಕಂದರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ಮೋಷನ್ ನಾರ್ಮಲ್ ಥರ ಹೋಗಲ್ಲ, ಒಂದ ಪ್ರೆಸ್ ಮಾಡಿ ತೆಗಿಬೇಕು, ಇಲ್ಲಾದ್ರೆ ಲೂಸ್ ಮೋಷನ್ ಆಗಬೇಕು ಆ ಥರ. ಇವರಿನ ಕ್ಯಾಥೆಟರ್ ಇತ್ತು, ಮತ್ತು ಸಿ ಎಸ್ ಎ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಂಪಸ್ ಡೈಪರ್ ಹಾಕಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಫುಲ್ಲು ಬೆಡ್ಸು ಒಳಗಿನದೆಲ್ಲ ಕೊಳಿತದು, ಫಂಗಸ್ ಬಂದ್ಬಿಟ್ಟು ಫುಲ್ ಕೊಳೆಯೋದು, ಪ್ಯಾಂಪಸ್ ತೆಗಿಬೇಕಂದ್ರೆ ಫುಲ್ ಎಲ್ಲ ಸೊಂಟದ ಕೆಳಗಡೆ ಕೊಳ್ತೋಗಿರ್ತದೆ, ಈ ಥರ ಸಮಸ್ಯೆಗಳಿತ್ತು. ಮತ್ತು ನಾನು ಮನೇಲಿ ಏನು ಮಾಡಿದೆ, ಎಲ್ಲಿ ರಿಹಾಬಿಲಿಟೇಷನ್ ಹೋಗಿಲ್ಲ, ರಿಹಾಬಿಲಿಟೇಷನ್ ನಾನು ಎಲ್ಲಿ ಹೋಗಿಲ್ಲ, 12 ವರ್ಷದಿಂದ ರಿಹಾಬಿಲಿಟೇಷನ್ ಹೋಗಿಲ್ಲ. ಮತ್ತು ನಾನು ವೀಲ್ಚೇರಿಂದ ವೀಲ್ಚೇರಿಗೆ ಶಿಫ್ಟ್ ಆಯ್ತೀನಿ, ನಾನೇ ಸ್ನಾನ ಮಾಡ್ಕೊಳ್ತೀನಿ, ನಾನೇ ಬಟ್ಟೆ ಬದಲಾಯಿಸ್ಕೊಳ್ತೀನಿ, ಅಡುಗೆ ಮಾಡ್ತೀನಿ, ಮನೆ ಕೆಲಸ ಏನೆಲ್ಲ ಉಂಟು ಅದೆಲ್ಲ ನಾನು ಮಾಡ್ಕೊಳ್ತೀನಿ. ಮನೇಲಿ ಯಾರೂ ಇಲ್ಲದಿದ್ದರೂ ಒಂದು ವಾರ ಒಬ್ಬನೇ ಇರ್ತೀನಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರ್ತೀನಿ. ಅದು ಏನಂತೇಳಿದ್ರೆ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಅಂತ. ಯಾಕಂತಂದರೆ ಬೀಳ್ಬೋದು, ಬೀಳೋಕ್ಕಿಲ್ಲ ಅಂತಲ್ಲ, ಒಂದು ಮಗು ಚಿಕ್ಕದ ಮಗು ನಡೀ ಎದುರ್ತದೆ ಅಂತೇಳಿದ್ರೆ ನಾವು ಎದುರಿಸ್ಬೋದು, ಆ ಮಗು ನಡೀತಾ ಹೋಯ್ತದೆ. ನಾವು ಕಷ್ಟಪಡುವಾಗ ಏನಾದರೂ ಆಯ್ತದೆ ಬೀಳ್ತೀವಿ ಅಂತ ಹೇಳಿದ್ರೆ ಮತ್ತೆ ಲೈಫಲ್ಲಿ ಯಾವತ್ತೂ ಬಿದ್ದಿದೆ ಎತ್ತಲಕ್ಕಾಗಲ್ಲ. ನಾನು ಸ್ವಲ್ಪ ಸ್ವಲ್ಪ ಧೈರ್ಯ ಮಾಡಿ ನಾನು ಯಾರಿಗೆ ಭಾರ ಆಗಬಾರ್ದು ಅಂತೇಳಿ ನಾನು ಕೆಲಸಗಳನ್ನ ಮಾಡ್ತಾಯಿದ್ದೀನಿ, ಲೈಫಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀನಿ. ಏನು ನಾನು ನನಗೆ ಅನ್ಕೊಳ್ತದೆ, ನನಗೆ ದೇವ್ರು ಕೊಟ್ಟಿರೋದು ನನಗೆ ಎಲ್ಲರೂ ಶಾಪ್ ಅಂತ ಹೇಳ್ತಾರೆ, ನಾನಲ್ಲ, ನನಗೆ ದೇವರು ಹೊರ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಖುಷಿಯಾಗಿದ್ದೀನಿ ಲೈಫಲ್ಲಿ, ಯಾಕಂದರೆ ಯಾವುದನ್ನ ಕೊರಗುತ್ತೀವಿ ಅದು ಯಾವತ್ತು ಲೈಫಲ್ಲಿ ಒಳ್ಳೇದು ಮಾಡಲ್ಲ, ಅದಕ್ಕಾಗಿ ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ.
1: ಈ ನಿಟ್ಟಿನಲ್ಲಿ 12 ವರ್ಷಗಳ ಹಿಂದೆ ಯಾವ ಥರ ಇದ್ರಿ, ಆ ಪರಿಸ್ಥಿತಿ ಈಗಿಲ್ಲ, ಹಂತ ಹಂತವಾಗಿ ಬೆಳವಣಿಗೆನ ಹೊಂತ ನಿಮ್ಮ ಕೆಲಸಗಳನ್ನ ನೀವೇ ನಿಭಾಯಿಸೋ ನಿಟ್ಟಿನಲ್ಲಿ ಈಗ ಒಂದು ಅಭಿವೃದ್ಧಿಯನ್ನು ಹೊಂದಿದ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಸರ್, ಈಗ 12 ವರ್ಷ ಆದಮೇಲೆ ಸಾಮಾಜಿಕ ಸಮಸ್ಯೆಗಳು ಇದ್ದೇ ಇರ್ತವೆ, ಅವೇರ್ನೆಸ್ ಕಡಿಮೆ ಅಂತ ಹೇಳಿದ್ರಿ. ಆ ಟೈಮಲ್ಲಿ ನಮಗೆ ಈ ಥರ ಯಾವುದೇ ಫೆಸಿಲಿಟೀಸ್ ಆಗಿರ್ಬೋದು ಯಾವುದೂ ಇರಲಿಲ್ಲ, ತಕ್ಷಣಕ್ಕೆ ಚಿಕಿತ್ಸೆ ಅನ್ನೋದು ಎಲ್ಲಿ ಕೊಡಿಸಿದ್ರಿ ನೀವು?
0: ಮೇಡಮ್, ನಮಗೆ ಸ್ಪೈನ್ ಇಂಜುರಿ ಆದ ತಕ್ಷಣ ನಮಗೆ ಸಮಸ್ಯೆಗಳು ಗೊತ್ತಿಲ್ಲ, ಒಳ್ಳೆ ಆರೋಗ್ಯವಾಗಿ ಇದ್ದವನಲ್ವಾ. ಯಾಕಂದರೆ ನಮ್ಮ ಹಳ್ಳಿ ಕಡೆ ರೋಗಗಳು ಕಮ್ಮಿ, ಮತ್ತು ಈ ಅಲ್ಲಿ ಕಡೆ ಅಂತ ಏನಾದರೂ ಕೈ ಕಾಲು ನೋವು ಬಂದರೆ ಮೆಡಿಸಿನ್ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಇಂಜೆಕ್ಷನ್ ತಗೊಳ್ತೀವಿ. ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಸಮಸ್ಯೆಗಳು ಜಾಸ್ತಿ ಆಗೋದಲ್ಲ, ಕಮ್ಮಿ ಆಗೋದಿಲ್ಲ. ಯಾಕೆಂದರೆ ನಾನು ಇದು ಹೇಳೋದಲ್ಲ, ಈಗಿನ ಸಮಸ್ಯೆಗಳು ಒಬ್ಬ ಏನೋ ಟೆಸ್ಟ್ ಮಾಡಿ 4-5 ಡಾಕ್ಟರ್ ಹತ್ರ ಹೋದ್ಮೇಲೆ ಅವನಿಗೆ ಸಮಸ್ಯೆ ಇಲ್ಲದಾಗೋದು. ಪಕ್ಷೇ

0: ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರೆ ಅವ್ನಿಗೆ ತಲೆನೋವು ಅಂದ್ರೆ ತಲೆನೋವು ಮಾತ್ರ, ಒಂದು ಇಂಜೆಕ್ಷನ್ ಕೊಡ್ತಾ ಬರ್ತಾ ಇದ್ರಿ ಅಲ್ವಾ. ಇವಾಗ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ವಿ, ನಾವು ಬಿದ್ದ ತಕ್ಷಣ ನಮಗೆ ಏನು ಗೊತ್ತಿಲ್ಲ, ಈ ಸಮಸ್ಯೆ ಗೊತ್ತಿಲ್ಲ, ಯಾಕಂದ್ರೆ ಆರೋಗ್ಯ ಇದ್ದಾವಿದಾರಲ್ಲ, ಇದೇನು ಗೊತ್ತಿಲ್ಲ. ಮೇಲ್ ಕೈ ಮುಟ್ಟು ನೋಡಿದ್ರೆ ಕಾಲದಿಂದ ಸೊಂಟದಿಂದ ಒಟ್ಟು ಎದೆಭಾಗದಿಂದ ಕೆಳಗಡೆ ಸ್ಪರ್ಶನೇ ಇಲ್ಲ, ಏನಿತ್ತಿಲ್ಲ. ಮಂಗಳೂರು ಹಾಸ್ಪಿಟ್ಲಿಗೆ ಹೋದ್ವಿ, ನಾನು ಮಲ್ಕೊಂಡಿದ್ದೀನಿ. ಅಲ್ಲಿದ್ದ ಡಾಕ್ಟರ್ ಸರ್ಜರಿ ಡಾಕ್ಟ್ರಿಂದ ನನಗೆ ಮುಟ್ಟಿದ್ರು, ಮುಟ್ಟುಬಿಟ್ಟು ಹೇಳಿದ್ರು 90% ಡೆಡ್ ಆಯಿತು, ಇನ್ನು 10% ಮಾತ್ರ ಬಾಕಿ ಇರೋದು, ಆಪರೇಷನ್ ಮಾಡ್ತೀವಿ, ಜೀವ ಒಂದು ಇರ್ತದೆ, ಏನು ತೊಂದರೆ ಆಗಲ್ಲ, ಅಷ್ಟೇ ಇರ್ತದೆ ಅಂತ ಹೇಳಿದ್ರು. ಬಟ್ ನಾನು ಇದು ಕೇಳ್ತಾ ಇದ್ದೀನಿ. ಬಟ್ ಹೋದ್ಮೇಲೆ ಸರ್ಜರಿ ಆಯಿತು, ಸರ್ಜರಿ ಆಗಿ ಒಂದು 18 ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ. ಅಲ್ಲಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ್ವಿ, ಕರ್ಕೊಂಬಂದು ವೀಲ್ ಚೇರಲ್ಲಿ. ನನಗೆ ಈ ಸಮಸ್ಯೆ ಏನು ಗೊತ್ತಿಲ್ಲ, ಲೈಫಲ್ಲಿ ಒಂದು ಸಡನ್ ಚೇಂಜಸ್ ಅಲ್ವಾ, ನನಗೆ ಇದನ್ನು ಗೊತ್ತಿಲ್ಲ, ಲಾಸ್ಟಿಗೆ ಏನು ಮಾಡೋದು ಅಂತ ಮನೇಲಿ ಕೂರ್ತಾ ಇರಬೇಕಾದ್ರೆ ಆಗ ಮೊಬೈಲ್ ಅಷ್ಟು ಫಾಸ್ಟ್ ಇಲ್ಲ, ನೆಟ್ವರ್ಕ್ ಇದ್ದರು ಒಳ್ಳೆಯ ಸ್ಮಾರ್ಟ್ಫೋನ್ಗಳಿಲ್ಲ, ಏನಿತ್ತಿಲ್ಲ. ಮನೇಲಿ ಒಬ್ಬನೇ ಕೂತ್ಕೊಂಡು ಕೊರಗುತ್ತಾ ಇದೆ, ಮತ್ತು ಫ್ರೆಂಡ್ಸ್ಗಳು ಜಾಸ್ತಿ ಆದರು, ಇದ್ದ ಫ್ರೆಂಡ್ಸ್ಗಳು ಹೋದರು, ಸುಮಾರು ಫ್ರೆಂಡ್ಸ್ಗಳಿದ್ದರು, ಯಾಕೆಂದ್ರೆ ಸಮಸ್ಯೆ ಬಂದಾಗ ಸಮ ಫ್ರೆಂಡ್ಸ್ಗಳು ಹೋದರು, ಹೊಸ ಫ್ರೆಂಡ್ಸ್ಗಳು ಸಿಕ್ತಿದ್ರು. ಮತ್ತು ಈಗ ಹೇಳೋದು, ಈಗ ನಿಮ್ಮಂಥವ್ರು ಇವರು ನಮಗೆ ತುಂಬ ಫ್ರೆಂಡ್ಸ್ಗಳಾಗಿ ಆತ್ಮೀಯರಾಗ್ಬಿಟ್ಟಿದ್ದಾರೆ, ಯಾಕಂದ್ರೆ ನಮ್ಮ ಒಂದು ಕುಟುಂಬ ಥರ ಆಗಿಬಿಟ್ಟಿದ್ದಾರೆ, ಮಾತಾಡೋದು ಏನಾದ್ರು ವಿಷಯಗಳು ಹೇಳಿದಾಗ. ಈಗ ಸಮಸ್ಯೆ ಒಂದು ಚೇಂಜ್ ಆಯಿತು, ಒಂದು ಹೋದರೆ ದೇವರು ಇನ್ನೊಂದು ಕೊಡ್ತಾನೆ, ಅದು ಲೈಫ್ ಹಂಗೆ ಇರೋದು.
1: ಹೆಚ್ಚಿನ ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ರ
0: ಮೇಡಮ್? ಪ್ರಯತ್ನ ಅಂತ ಹೇಳಿದ್ರೆ ಮೇಡಮ್, ನಮ್ಮ ತಂದೆಯವರು ದುಡ್ದು ಬಿಟ್ಟು ತಿನ್ನೋ ರೈತರು, ಎಲ್ಲೆಲ್ಲ ಆಯ್ತದೆ ಅಲ್ಲೆಲ್ಲ ತೋರಿಸಿದ್ದಾರೆ. ಬಟ್ ಈ ಒಂದು ಮನುಷ್ಯನಿಗೆ ಶರೀರಕ್ಕೆ ರೋಗ ಬಂದರೆ ಅದನ್ನ ಯೂಸ್ ಮಾಡ್ತಾರೆ ಯಾರುಗಳು, ಒಳ್ಳೆ ಡಾಕ್ಟ್ರುಗಳಾದರೆ ಇಲ್ಲ. ನನ್ನನ್ನು ನೋಡಿದಾಗ ಒಂದು ಡಾಕ್ಟ್ರ್ ಹೇಳಿದ್ರು, ಅವರು ಇಂಗ್ಲೀಷ್ ಮೆಡಿಸಿನ್ ಮಾಡೋರು, ನೀವು ಎಲ್ಲೆಲ್ಲ ಆಯ್ತದೆ ತೋರಿಸಿ, ಎಲ್ಲಿ ಸಕ್ಸಸ್ ಆಯ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಈ ಪೂಜಾರಿಗಳು ಪುರೋಹಿತರುಗಳು ಇವ್ರನ್ನ ನಂಬ್ಕೊಂಡು ಹೋದರೆ ನಮ್ಮದು ಎಲ್ಲ ಹಾಳಾಯ್ತದೆ, ಜೀವನ ಹಾಳಾಯ್ತದೆ. ಯಾಕೆಂದರೆ ನನ್ನ ಲೈಫಲ್ಲಿ ಒಂದು 2-3 ಘಟನೆಗಳು ನಡೆದಿದೆ. ನಾನು ಬಿದ್ದ ತಕ್ಷಣ ಒಬ್ಬರು ಮೈಸೂರು ಕಡೆಯವರು ಬಂದರು, ಬಂದುಬಿಟ್ಟು ಹೇಳಿದ್ರು ಇವ್ನು ನಡೀತಾನೆ ಅಂತ ಹೇಳಿದ್ರು. ಆಗ ತಂದೆಗೆ ಒಂದು ಆಸೆ ಅಲ್ವಾ, ತನಗೆ ಇರ್ತದಲ್ವಾ, ಅವರು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ. ಆಗ ನಮ್ಮ ಕೈಲಿ ದುಡ್ಡು ಇಲ್ಲ, ಅವ್ರು ಹೇಳಿದ ಎಷ್ಟು ಆಯ್ತದೆ ಅಂತ ಕೇಳಿದ್ವಿ. ಆಗ ಒಂದು 5,000-10,000 ರೂಪಾಯಿ ಬೇಕು ಅಂತೆಲ್ಲ ಹೇಳಿದ್ರು. ತೊಂದರೆ ಇಲ್ಲ, ನೀವು ನಮಗೆ ಚಾಮುಂಡಿ ಬೆಟ್ಟಕ್ಕೆ ಒಂದು ಅರಕೆ ಕೊಡಬೇಕು ಅಂತ ಹೇಳಿದ್ರು. ನಾವು ಹೇಳಿದ್ವಿ ಅರಕೆ ಕೊಡಲ್ಲ, ದೇವರಿಗೆ ದುಡ್ಡು ಅವಶ್ಯಕತೆ ಇಲ್ಲ, ಯಾರಿಗಾದರೂ ಅನ್ನ ಇದ್ದರೆ ಹೊಟ್ಟೆ ಹಸ್ತವರಿಗೆ ಊಟ ಕೊಡುವ, ಅದರಲ್ಲಿ ಪುಣ್ಯ ಸಿಗ್ತದೆ, ಬಟ್ ಇದು ಕೊಡಲ್ಲ ಅಂತ ಹೇಳಿದ್ವಿ. ಆಯಿತು ಮಾಡುವ ಅಂತ ಹೇಳಿದ್ರು, ಮಾಡಿದ್ವಿ. ಬಟ್ ಅವ್ರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು ಅಂತ ಹೇಳಿದ್ವಿ, ಕೊಡ್ತೀವಿ. ನಮ್ಮ ಮನೆಯದು ಒಂದು ರೂಮಲ್ಲಿ ಒಂದು ರೂಮ್ ಓಪನ್ ಇತ್ತು, ರೂಮ್ ಆಯ್ತು. ಆ ರೂಮ್ ಅವ್ರಿಗೆ ಬಂದು ಕೂತ್ಕೊಂಡಿದ್ರು, ಮಾತಾಡ್ಕೊಂಡಿದ್ವಿ, ಹಿಂಗೆ ಹಿಂಗೆ ಮಾಡಬೇಕು, ಕಲ್ಪುರ ಬೇಕು, ತೆಂಗಿನಕಾಯಿ ಬೇಕು, ಎಲ್ಲ ತಗೊಂಡು ಬಂದ್ವಿ. ಯಾಕಂದರೆ ಎಲ್ಲ ಸಿಕ್ಕು ಐಟಮ್ಗಳು ತಂದೆಲ್ಲ ಕೊಟ್ಟಮೇಲೆ ದುಡ್ಡಿಲ್ಲ, ಒಂದು 4,000 ರೂಪಾಯಿ ದುಡ್ಡು ತಂದು ಕೊಟ್ಟರು, ಇನ್ನೂ ಸ್ವಲ್ಪ ಕೊಡಬೇಕು. ಆಗ ತಂದೆ ಹೇಳಿದ್ರು ಒಂದು ಬರುವಾರ ಬನ್ನಿ, ಬರುವಾರ ಬರ್ತೀವಿ ಅಂತ ಬರ್ರಿ, ನೀವು ತೊಂದರೆ ಕೊಟ್ಟು ಕೊಟ್ಟಿದ್ವಿ. ಕೊಟ್ಟಾಗ ನಮ್ಮ ಮನೆಯಲ್ಲಿ ಒಂದು ರಗ್ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂದರೆ ಒಳ್ಳೆ ದಪ್ಪ ರಗ್. ಇವರು ಅದು ರಗ್ ನೋಡ್ಬಿಟ್ಟಿದ್ದಾರೆ, ನಮ್ಮ ಜೊತೆ ಹೇಳಿದ್ರು ಇವನಿಗೆ ಒಂದು ರಗ್ನ ಮೆಡಿಸಿನ್ ಮುಳುಗಿಸ್ಬಿಟ್ಟು ಒಂದು ರಗ್ ಬೇಕು ಅಂತ. ಆಗ ನಮ್ಮ ತಾಯಿ ನೋಡಿದ್ರು ಹೊಸ ಹೊಸ ಅದು ಒಳಗೆ ತಂದುಕೊಟ್ರು, ಅವ್ರಿಗೆ ಅದು ಬೇಡ, ಯಾಕೆಂದ್ರೆ ನಮಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಬೇಕಾಗಿದ್ದು ಅದೇ ರಗ್ಗು, ಅದನ್ನ ತೋರಿಸಿದಾಗ್ಬೋದು ಅಂತ. ಯಾಕೆಂದ್ರೆ ಅದು ಒಳ್ಳೆ ಕ್ವಾಲಿಟಿ ಇತ್ತು, ಚೆನ್ನಾಗಿತ್ತು. ನಮ್ಮ ತಾಯಿ ಅದು ನಾವಂತಲೇ ಯೂಸ್ ಮಾಡಿದ್ದಲ್ಲ, ಬೇಡ ಹೊಸ ತಗೋದು, ನಮಗಿದು ಗೊತ್ತಾಗಿಲ್ಲಲ್ಲ ಇದು ಹೆಂಗೆ ಅಂತ ಹೇಳಿದ್ರೆ, ಹೊಟ್ಟೆ ಹಸ್ತವನಿಗೆ ಅಲ್ಸಿದ ಅನ್ನ ಕೊಟ್ಟ ಹೊಟ್ಟೆ ತುಂಬ ತಿಂತಾನೆ, ಯಾಕಂದರೆ ಅವ್ನಿಗೆ ಹೊಟ್ಟೆ ಹಸ್ತಿದೆ, ಹೊಟ್ಟೆ ಹಸಿಯೋದವನಿಗೆ ಹೊಟ್ಟೆ ತುಂಬ ತಿಂದು ಬಂದವನು, ಬಿರಿಯಾನಿ ಕೊಟ್ಟರು ಚೆನ್ನಾಗಿರಲ್ಲ. ಈಗ ನಮ್ಮ ಅವಸ್ಥೆ ಹೆಂಗಿದೆ, ನಮಗೆ ರೋಗ ಬಂದಿದೆ, ನಮಗೆ ಗುಣ ಆಗಬೇಕು, ಅವ್ರು ಅದನ್ನ ಯೂಸ್ ಮಾಡ್ತಿದ್ದಾರೆ, ನಮಗೆ ಅದು ಗೊತ್ತಾಗಿಲ್ಲ. ಬೆಡ್ ತಗೊಂಡು ಹೋದರು, ಹೋಗಿ ಒಂದು ವಾರ ಕಳೆದ್ಬಿಟ್ಟು ನಾನು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿದ್ರು, ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಿದ್ರು. ಅದರಲ್ಲಿ ಅವರು ಅಜ್ಜ ಇದ್ರು, ಅವ್ರು ಬೈಕಿಂದ ಬಿದ್ದು ಕಾಲಿಗೆಲ್ಲ ಗಾಯ ಆಗಿದೆ ಅಂತ. ನೋಡಿ ನಾನು ರೋಗಿ, ನಾವು ದುಡ್ಡು ಕೊಟ್ಟಿರೋದು ರೋಗ ಗುಣ ಆಗಲಿ ಅಂತ, ನಮ್ಮನ್ನು ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ, ದೇವರು ದೊಡ್ಡವನು, ಬೀಳೋದಿದ್ರು ಬೀಳ್ತಾನೆ ಅಂತ ಹೇಳಿದ್ರೆ ನಾವು ಕಟ್ ಮಾಡಿದೆ, ಅದೊಂದಾಯಿತು. ಹಂಗೆ ಸುಮಾರು ಸಮಸ್ಯೆಗಳು ಇದೆ. ಮತ್ತು ಹೈದರಾಬಾದ್ ಆ ಕಡೆಯೂ ಬಂದರು ಅವರು ಅಷ್ಟೇ. ಮತ್ತು ಆಯುರ್ವೇದಿಕಲ್ಲಿ ಒಂದು ಬರೀ 3 ತಿಂಗಳಿಗೆ 3.5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀವಿ ಆಯುರ್ವೇದಿಕಲ್ಲಿ. ನೀವು ನಂಬ್ತಿರೋ ಬಿಡ್ತು, ನನ್ನ ಜೊತೆ ಬಿಲ್ಲು ಸಮೇತ ಇದೆ ಮನೇಲಿ. ಯಾಕೆಂದರೆ ಅದ್ರ ಮೇಲೆ ನಾನು ಏನು ಮಾಡಿದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಸರ್ಚ್ ಮಾಡಿಬಿಟ್ಟು ನೋಡಬೇಕಾದ್ರೆ ಒಬ್ಬರು TMT ಕಬ್ಬಿಣದವ್ರು ಇದ್ದಾರೆ, ಅವರು ಸ್ಪೈನ್ ಇಂಜುರಿ, 16,000 ಕೋಟಿ ಇದೆ ಅವ್ರ ಜೊತೆ. ಓಕೆನಾ, ಇದು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಕೇಳುವರಿಗಿಂತ ಬೋರ್ ಆಗ್ಬೋದು, ಬಟ್ ನನ್ನ ಅನುಭವ ನಾನು ಹೇಳಬೇಕು.
1: ಮೌಢ್ಯತೆ ಅನ್ನೋದು ನಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ,
0: ಆಗಲ್ಲ, ಯಾವತ್ತೂ ಆಗಲ್ಲ. ಯಾಕಂತ ಹೇಳಿದ್ರೆ ನಮಗೆ ದೇವರು ನಡಿಬೇಕು ಅಂತ ಒಂದು ಋಣ ಕೊಟ್ಟಿದ್ರೆ ನಾವು ಕುಡಿಯೋ ನೀರು ಸಾಕು, ಯಾಕೆ ಗೊತ್ತಾ, ಅದು ನಂಬಿಕೆ.

0: ಯಾಕಂದ್ರೆ ಎಲ್ಲ ಕಲ್ಕೊಂಡ್ಬಿಡ್ತೀವಿ ಅಂತಲ್ಲ, ಲೈಫಲ್ಲಿ ಒಂದು ಕಲ್ಕೊಂಡ್ರೆ ಒಂದು ದೇವ್ರು ಕೊಟ್ಟೆ ಕೊಡ್ತಾನೆ, ಅದು ನಾವು ಅನ್ಕೊಳ್ಳೋದು. ಯಾಕಂದ್ರೆ ಅವನಿಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ. ಆಯ್ತಾ, ಈಗ ಒಬ್ಬೊಬ್ಬರು ಜಾತಕ ನೋಡ್ತಾರೆ ಕೈಯಲ್ಲಿ, ಕೈ ಇಲ್ಲದವ್ರಿಗೆ ಏನು ಮಾಡ್ತಾರೆ ಅಲ್ವಾ. ಅದಕ್ಕೆ ಲೈಫಲ್ಲಿ ಯಾವತ್ತು ನಾನು ಸ್ಪೈನ್ ಇಂಜುರಿ ಆದವರಿಗೆ ಹೇಳೋದು ಅಂತ ಹೇಳಿದ್ರೆ, ಯಾವತ್ತು ಧೈರ್ಯ ಕಳ್ಕೋಬೇಡಿ. ಮತ್ತು ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಎಲ್ರಿಗಿದೆ, ಅವ್ರು ಏನಾದರೂ ಹೇಳೋದು ನಮ್ಗೆ ಸಿಟ್ಟು ಬರ್ತದೆ, ಬಟ್ ಅವರು ಒಳ್ಳೇದಕ್ಕೆ ಹೇಳೋದು. ಯಾಕಂದರೆ ಒಂದು ಮಗು ಚಿಕ್ಕದಿರಬೇಕಾದ ಸುಮಾರು ಹಠ ಮಾಡ್ತದೆ, ಹಠ ಮಾಡಿದ ತಕ್ಷಣ ಸುಮಾರು ಸಹಿಸ್ತಾರೆ, ಒಂದೆರಡು ಕೊಟ್ಟು ಬಿಡ್ತಾರೆ. ಮತ್ತೆ ಆಗೋದಿಲ್ಲ ಅಂತಲ್ಲ, ಅವ್ರಿಗೆ ಕಿರಿಕಿರಿ ಆಗ್ತದೆ. ಆಗ ನಾವು ಸ್ಪೈನ್ ಇಂಜುರಿ ಆದಮೇಲೆ ನಮ್ಮನ್ನ ಒಂದು ಮಗು ಥರ ನೋಡ್ತಾರೆ, ನಮ್ಮ ಮೋಷನ್ ಆಗಲಿ ಯೂರಿನ್ ಆಗಲಿ. ಯಾಕಂದ್ರೆ ನಮಗೆ ನಾರ್ಮಲಾಗಿ ಏನು ಹೋಗಲ್ಲಲ್ಲ, ಯಾಕೆಂದ್ರೆ ಸ್ಪರ್ಶನೇ ಇರಲ್ಲಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಜೀವನ ನಡೀತದೆ. ಮತ್ತೆ ಅದೇ ನಾನು ಇನ್ನೊಂದು ವಿಷಯ ಹೇಳೋದಂತ ಹೇಳಿದ್ರೆ, ದುಡ್ಡಿನಿಂದ ಎಲ್ಲ ಮಾಡುವಂತ ಹೇಳೋದು ಅದು ಭ್ರಮೆ. ಯಾಕಂತ ಹೇಳಿದ್ರೆ, ನಾನು ಒಂದು ನನ್ನ ಫ್ರೆಂಡ್ ಒಬ್ಬರು ನನಗೆ ಒಂದು ವೀಡಿಯೋ ಕಳಿಸಿದ್ರು, ಅವರಿಗೆ 16,000 crore ಇದೆ, TMT ಕಬ್ಬಿಣ ಉಂಟು ಅವರಿಗೆ ಸ್ವಂತ ಫ್ಯಾಕ್ಟ್ರಿ. ಬಟ್ ಅವರು ಸ್ಪೈನ್ ಇಂಜುರಿ, ಅವ್ರಿಗೆಲ್ಲ ಇದೆ, ಎಂತಿದ್ದಾರೆ, ಮಕ್ಕಳಾಗಿದೆ, ಎಲ್ಲ ಆಗಿದೆ. ಬಟ್ ಮಕ್ಕಳು ಈಗಿನ ವ್ಯವಸ್ಥೆಗಳಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು, ವ್ಯವಸ್ಥೆಗಳಿದೆ, ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದೆ. ಆಗ ನಾನು ಅಂದ್ಕೊಂಡೆ, ಏನಪ್ಪ ಇಷ್ಟೊಂದು ಇದಿದೆಲ್ವಾ, ಆಗ ಒಂದು ಅವ್ರಿಗೆ 100 crore ಖರ್ಚು ಮಾಡಿದ್ರೆ ಅವರಿಗೆ ರೋಗಗಳು ಗುಣ ಆಯ್ತದಲ್ವಾ ಅಂತ. ಇಲ್ಲ, ದೇವ್ರು ಕೊಟ್ಟಿದ್ದು ಮಾತ್ರ ಅದೊಂದು ಅವನದು ಔದಾರ್ಯನ ಏನೋ ಹೇಳ್ತಾರೆ, ದೇವ್ರದ್ದು ಋಣ ಅಂತ, ಅಪುಣ್ಯ ಅದಿದ್ರೆ ಮಾತ್ರ ಅವ್ನು ನಡೆಯೋದು. ಈಗ ನೀವಾಗಲಿ ನೀವು ಎಷ್ಟು ಚೆನ್ನಾಗಿರಬೇಕು ನಡಿಬೇಕು ಅಂತ ಹೇಳಿದ್ರೆ ಆ ದೇವರು ಒಂದು ನಿಮಗೆ ಕೊಟ್ಟಿರೋ ಒಂದು ಆಶೀರ್ವಾದ ಪುಣ್ಯ. ಬಟ್ ನಮ್ದು ಏನಿಲ್ಲ, ಬಟ್ ನಾವು ಯಾವತ್ತೇನ ಖುಷಿಯಾಗಿರ್ಬೇಕು ಲೈಫ್, ಧೈರ್ಯವಾಗಿ ಎಲ್ಲರನ್ನು ಒಳ್ಳೆಯ ರೀತಿ ನೋಡಬೇಕು, ಒಳ್ಳೆಯದಾಗಿ ಕಾಣಬೇಕು, ಆವಾಗನೇ ಸಕ್ಸಸ್ ಆಗೋದು.
1: ಅಂದರೆ ಒಂದು ಮೌಢ್ಯತೆ ಮೇಲೆ ನಂಬಿಕೆ ಕಳ್ಕೊಳ್ದೆ, ನಿಮ್ಮ ಧೈರ್ಯದ ಮೇಲೆ ನೀವು ನಂಬಿಕೆಯನ್ನು ಯಾವಾಗಲೂ ಇಟ್ಕೊಂಡ್ರೆ ನಾವು ಈ ಒಂದು ಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಸರ್, ಈ ಒಂದು 24 ವರ್ಷಕ್ಕೆ ಈ ಒಂದು ಸಮಸ್ಯೆಯಿಂದ ನೀವು ಬಳಸ್ಕೊಂಡ್ರಿ, ಸಾಮಾಜಿಕ ಪರಿಸ್ಥಿತಿಗಳು ಏನಾದರೂ ಎದುರಾದ್ವಾ? ಯಾಕಂತಂದರೆ ಈ ಒಂದು ವಿಶೇಷ ಚೇತನ ಸಮಸ್ಯೆ ಅನ್ನೋದನ್ನ ಎಲ್ಲರೂ ಶಾಪ ಅಂತ ಭಾವಿಸಿ ಸುತ್ತಮುತ್ತ ಆಡ್ಕೊಳ್ಳೋರು ಇರ್ತಾರೆ. ಈ ನಿಟ್ಟಿನಲ್ಲಿ ನಿಮಗೆ ಯಾವುದಾದ್ರು ಸಾಮಾಜಿಕ ಸಮಸ್ಯೆಗಳು ಎದುರಾದ್ವಾ?
0: ಮೇಡಮ್, ಇದಾದ್ಮೇಲೆ ಅಕ್ಕಪಕ್ಕದ ಜನಗಳು, ನಮ್ಮ ಫ್ರೆಂಡ್ ಆಗಲಿ ಯಾರೇ ಆಗಲಿ ಹೇಳ್ತಾರೆ ಅವನಿಗೆ ದೇವ್ರು ಅದಕ್ಕೆ ಕೊಟ್ಟಿದ್ದು ಇದಕ್ಕೆ ಕೊಟ್ಟಿದ್ದು ಅಂತ. ನಾನು ಒಂದು ವಿಷಯ ಹೇಳ್ತೀನಿ, ದೇವ್ರು ಕೊಟ್ಟಿದ್ದನ್ನ ಯಾರು ಕೇಳಿ ಏನು ಮಾಡೋಕ್ಕಾಗಲ್ಲ. ಅವನು ಮನುಷ್ಯ ಮಾಡಿದ್ದೆ, ಈಗ ಹೇಳು ಅವನಿಗೆ ಹೆಂಗೆ ಗೊತ್ತಾಯಿತು ಅದಕ್ಕೆ ಮಾಡಿದ್ದು ಅಂತ, ಅವನಿಗೇನಾದರೂ ಈಗ ಏನಾದ್ರು ಬಂತ ಇಲ್ಲ. ಯಾಕಂದರೆ ದೇವರು ಅದು ನಮಗೆ ಒಳ್ಳೇದಕ್ಕೆ ಕೊಟ್ಟಿರ್ತಾನೆ. ಈಗ ನಾನು ಇಲ್ಲಿ ಬರಬೇಕು, ಇಲ್ಲಿ ಮಾತಾಡಬೇಕು ಅಂತ ನನ್ನ ಋಣದಲ್ಲಿ ಬರೆದಿದೆ ಅಷ್ಟೇ, ಬೇರೆ ಏನಲ್ಲ. ಈಗ ಬಂದು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ತಿಳ್ಬೇಕಾದ್ರೆ ಅದೊಂದು ಋಣ, ಯಾಕಂದ್ರೆ ದೇವರಲ್ಲಿ ಬರೆದಾಗಿರ್ತಾನೆ. ಅದರಿಂದ ನಾನು ಇಲ್ಲಿ ಬಂದಿರೋದು, ಮಾತಾಡ್ತಾ ಇರೋದು, ಈ ಸಂಸ್ಥೆಯಲ್ಲಿ ನನಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ದೇವರಲ್ಲಿ ಒಂದು ಇದು ಇರ್ತದೆ, ಅದಾಗಿರೋದು ಅಷ್ಟೇ. ಬೇರೆ ಅದರಿಂದ ಜನಗಳು ಮಾತಾಡೋಕ್ಕೆ, ಈಗ ಒಂದು ಒಂದು ತಾಯಿ ಹೆಣ್ಣು ಮಗು ಎತ್ತರು ಗಂಡು ಮಗು ಎತ್ತರು ಮೊದಲಿನ ಕಾಲದಲ್ಲಿ ಹೇಳ್ತಾ ಇದ್ರು ಅದು ಹೆಣ್ಣು ಸಮಸ್ಯೆ ಅಂತ. ಅಲ್ಲ, ಈಗ ಸೈನ್ಸ್ ಚೆನ್ನಾಗಾಗಿದೆ, ಹೇಳ್ತಾ ಇದ್ದ ಗಂಡಿಂದ ಆಯ್ತಾ ಇರೋದು, ಹೆಣ್ಣಿಂದ ಆಯ್ತಾ ಇರೋದು ಅಲ್ಲದು. ಹೌದಾ, ಮತ್ತೆ ಬಂದ ಇನ್ನು ಅದೆಲ್ಲ ಸುಮ್ಮನೆ. ಯಾಕಂದರೆ ಲೈಫಲ್ಲಿ ಎಲ್ಲದನ್ನು ಆಲೋಚನೆ ಮಾಡಿದ್ರೇ ಚೆನ್ನಾಗಿ ಹೋಗೋದು, ಹೊಂದ್ಕೊಂಡು ಹೋಗ್ಬೇಕು. ನಿಮಗೆ ದುಡ್ಡು ಬೇಕಾದ ಸಂಪಾದನೆ ಮಾಡ್ಬೋದು, ಆಸ್ತಿ ಬೇಕಾದ್ರೆ ಎಲ್ಲ ಎಲ್ಲ ಬೇಕಾದ್ರೂ ಮಾಡ್ಕೋಬೋದು. ಈ ಮನಸ್ಸಿಗೆ ನೆಮ್ಮದಿ ಅಂತ ಹೇಳೋದಂತ ಅದು ನಾವೇ ಸಂಪಾದನೆ ಮಾಡಬೇಕು, ನಾವೇ ಮಾಡ್ಕೋಬೇಕು, ನಾವು ದುಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ.
1: ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಆಡ್ಕೊಂಡ್ರು ನಮ್ಮ ಮನೋಸ್ಥೈರ್ಯ ಬಲವಾಗಿರ್ಬೇಕು. ಈ ನಿಟ್ಟಿನಲ್ಲಿ ನಾವು ಆಲೋಚನಾ ಶಕ್ತಿಯನ್ನು ನೀನು ದೊಡ್ಡದಾಗಿ ಬೆಳೆಸ್ಕೊಂಡು ಈ ನಿಟ್ಟಿನಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅಂತ ಹೇಳ್ತಾ ಇದ್ರ. ಈ ನಿಟ್ಟಿನಲ್ಲಿ ಸಂಸ್ಥೆ ಬಗ್ಗೆ ಸಾಕಷ್ಟು ಈಗ ಹೇಳ್ತಾ ಇದ್ರೆ, ಯಾವ ನಿಟ್ಟಿನಲ್ಲಿ ಯಾವಾಗ ಪರಿಚಯ ಆಯಿತು, ಏನೆಲ್ಲ ಸೌಲಭ್ಯ ಅಥವಾ ಸಾಧನ ನಿಮಗೆ ನೀಡ?
0: ಮೇಡಮ್, ನನಗೆ ವಿವೇಕಾನಂದ ಸಂಸ್ಥೆ ಅಂತ ಹೇಳಿದ್ರೆ, ನನಗೆ ನಾನು ಇರೋದಲ್ಲ 12 ವರ್ಷ ಮನೇಲಿದ್ದೆ. ನಮ್ಮ ರೂಪೇಶ್ ಅಂತ ಒಬ್ಬ ಇದ್ದಾನೆ, ನನಗೆ ಈ ಸಂಸ್ಥೆನ ಪರಿಚಯಕ್ಕೆ ಕಾರಣ ಸೇವಾ ಭಾರತ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮುಖಾಂತರ ನಾವೊಂದು ಕ್ಯಾಂಪಿಗೆ ಹೋಗಿದ್ವಿ, ನಮಗೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಅವರಿಗೆ ಪೆನ್ಷನ್ ಜಾಸ್ತಿ ಮಾಡಬೇಕು ನಮಗೆ ಯಾಕಂದ್ರೆ ಈಗ ನಾನು ಸಂಸ್ಥೆ ವಿಷಯಕ್ಕೆ ಮತ್ತೆ ಬರ್ತೀನಿ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಷಯ ಮಾತಾಡಬೇಕು. ಯಾಕೆಂದ್ರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಹೇಳಿದ್ರೆ ಬಾಕಿ ಇರೋ ಥರ ಡಿಸ್ಟಬಿಲಿಟಿ ಥರ ಅಲ್ಲ, ನಮ್ಮನ್ನು ಡಿಸ್ಟಬಿಲಿಟಿಗೆ ಸೇರಿಸಿಲ್ಲ, ಮೋಟಿವೇಟಿಗೆ ಸೇರಿಸಿರೋದು. ನಾವು ಈ ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರಾಬ್ಲಮ್ನಲ್ಲಿ ಅನುಭವಿಸ್ತಾ ಇರೋ ಡಿಸ್ಟಬಿಲಿಟಿ ಅಂದರೆ ಅದು ನಾವು ಸ್ಪೈನಲ್ ಕಾರ್ಡ್. ಯಾಕೆಂತೇಳಿದ್ರೆ ನಮಗೆ ಯೂರಿನ್ ಹೋಗಲ್ಲ ಮೇಡಮ್, ಮೋಷನ್ ಹೋಗಲ್ಲ, ಬಾಕಿ ಇರೋದು ನಾರ್ಮಲ್ ಥರ ಅಲ್ಲ. ಅಂಗವೈಕಲ್ಯ ಏನಾದಿದ್ರೆ ಮೋಷನ್ ಯೂರಿನ್ ಕರೆಕ್ಟಾಗಿ ಪಾಸ್ ಇದೆ. ನಮಗೆ ಸರ್ಕಾರದಿಂದ 1,400 ಪೆನ್ಷನ್ ಬರ್ತದೆ. ಈ 1,400 ಒಂದ್ಸಲ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲಾದರೂ ಹೋಗಿ ಟ್ಯೂಬ್ ಹಾಕಿ ಬರಬೇಕಾದ್ರೆ 1,400 ಡಾಕ್ಟ್ರಿಗೂ ಕೊಟ್ಟರೆ ನಮಗೆ ಪೆನ್ಷನ್ ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಬಾಕಿರೋ ರಾಜ್ಯಗಳಲ್ಲಿ 7,000 ಕೊಡ್ತಾರೆ, ನೋಡೋನಿಗೆ 2,000 ಕೊಡ್ತಾರೆ, ಪೇಷಂಟಿಗೆ 3,000 ಕೊಡ್ತಾರೆ.

0: ಅದೊಂದು ಈ ಮುಖಾಂತರ ನಾನು ಹೇಳೋದಂತ ಹೇಳಿದ್ರೆ ಆ ಪೆನ್ಷನ್ ಒಂದು ಜಾಸ್ತಿ ಮಾಡಿ ಕೊಟ್ರೆ ಸುಮಾರು ಜನಕ್ಕೆ ಅನುಕೂಲ ಆಗ್ಬೋದು ಅಂತಲ್ಲ ಆಯ್ತದೆ ಆಗ್ಬೋದು ಅಂತ ಹೇಳೋಕ್ಕಿಂತ ಯಾಕಂದ್ರೆ ನಾನು ಅನುಭವಿಸ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಗ್ತದೆ ಅದೊಂದು ಸರ್ಕಾರದ ನಿಟ್ಟಿನಲ್ಲಿ ಯಾರಾದರೂ ಒಂದು ಪ್ರಯತ್ನ ಪಟ್ಟರೆ ಆಗ್ಬೋದು ಅದೊಂದು ಸಮಸ್ಯೆ. ಆಗ ನಾನು ಈಗ ಸಂಸ್ಥೆ ವಿಷಯ ಬರ್ತೀನಿ. ಪೆನ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 4 ವರ್ಷ ಮುಂಚೆಗಡೆ ಮಂಗಳೂರು ಹೋಗಿ ಪ್ರತಿಭಟನೆ ಮಾಡಿದ್ವಿ. ಒಂದು ನಾವು 100-160 ಜನ ಮೇಲೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಸೇರಿಕೊಂಡು ಪ್ರತಿಭಟನೆ ಮಾಡಿ ಬಂದ್ವಿ. ಬಂದಾಗ ಅಲ್ಲಿ ನನಗೆ ಒಂದು ರೂಪೇಶ್ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಪರಿಚಯ ಅದ. ಅವನು ಸ್ನೇಹಿತ ಮೇಡಮ್ ಹೇಳಿದೆ ಈಗ ಚೈತ್ರದಿಂದ ಮಾತಾಡ್ತಾ ಇದ್ದಾನೆ ಅಂತ. ಬಂದ್ಬಿಟ್ಟು ನನಗೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಮಾತಾಡಿದ್ರು. ಮಾತಾಡಿ ಆದಮೇಲೆ ಸುನೀತಾ ಮೇಡಮ್ ಬಂದರು, ಮಡಿಕೇರಿ ಬಂದ್ವಿ. ಅಲ್ಲಿಂದ ಈಗ ಆದ ಮುಖಾಂತರ ನಾವು ಸಂಸ್ಥೆಯನ್ನು ಮೀಟ್ ಆದ್ವಿ. ಬಂದ್ಬಿಟ್ಟು ಈಗಿಂದ ವೀಲ್ ಚೇರ್ದ ನಾವು ಕುಶಾಲನಗರ ಬಂದ್ವಿ. ಅಲ್ಲಿಂದ ಮೆಜರ್ಮೆಂಟ್ ಮೈಸೂರು ಬಂದ್ವಿ, ಮತ್ತು ಮೈಸೂರು ಹೋಗಿ ವೀಲ್ ಚೇರ್ ತಂದ್ವಿ. ತಂದು ನನಗೆ ವೀಲ್ ವೆಹಿಕಲ್ನ ಮುಟ್ಟೇ ಇಲ್ಲ, ಬೈಕ್ ಆಗಲಿ ಸ್ಕೂಟಿ ಆಗಲಿ ನಾನು ಓಡಿಸೇ ಇಲ್ಲ ಲೈಫಲ್ಲಿ, ಓಡಿಸೇ ಇಲ್ಲ. ಬಟ್ ಅಲ್ಲಿ ಕೊಟ್ಟ ತಕ್ಷಣ ನಮ್ಮ ಅಂಕಜಿ ಸರ್ ಇದ್ದಾರೆ, ಅವ್ರು ಹೇಳಿದ್ರು ಧೈರ್ಯವಾಗಿ ಓಡಿಸು ಅಂತ. ಕೊಡಗಿನಲ್ಲಿ ಈಗ ಹೈಯೆಸ್ಟ್ ನಾನು 2 ನೋಡೋಣ, 4,000-5,000 ಕಿಲೋಮೀಟರ್ ಓಡಿಸಿ ಆಗುಂಟದು. ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರೆ ಬೆನ್ನೆಲುಬಾದವನಿಗೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಸರ್ವಿಸ್ಗಳು ಚೆನ್ನಾಗಿರಬೇಕು ಅಂತ ಒಂದು ಅನಿಸಿಕೆ ಅಷ್ಟೇ.
1: ಇನ್ನೊಂದು ಸಂಸ್ಥೆ ಪರಿಚಯ ಆದ ಮೇಲೆ ನಿಮ್ಗೆ ಯಾವ ರೀತಿ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟು, ಈಗ ವೀಲ್ ಚೇರ್ ಆಗಿರ್ಬೋದು ಇನ್ನಿತರ ಸಲಕರಣೆಗಳನ್ನೆಲ್ಲ ಸಿಕ್ಕದ್ವಾ ಸಂಸ್ಥೆ ಕಡೆಯಿಂದ?
0: ಕಿಂತ ನಾನು ವೀಲ್ ಚೇರ್ ನನಗೆ ಸಿಕ್ಕಿದೆ, ಬಟ್ ನನಗೆ ಸಿಕ್ಕಿದ ಮೇಲೆ ಅಂತಲ್ಲ, ನಾನು ಅಕ್ಕಪಕ್ಕದಲ್ಲಿ ಯಾರು ಸ್ಪೈನ್ ಇಂಜುರಿ ಆಗಿ ವೀಲ್ ಚೇರ್ ಇಲ್ಲದವನಿಗೆ ಸಂಸ್ಥೆ ಕಡೆಯಿಂದ ವೀಲ್ ಚೇರ್ ಸುಮಾರು ಕೊಡಿಸಿದ್ವಿ. ಒಂದು ಸುನೀತಾ ಮೇಡಮ್ಗಳಿಗೆ ಅವರು 4-5 ಮೇಲೆ ಕೊಟ್ಟಿದ್ದಾರೆ. ಮತ್ತು ಒಂದು ಕ್ಯಾಂಪ್ ಮಾಡಿದ್ರು, ಉದ್ಯೋಗ ಕ್ಯಾಂಪ್ ಅಂತ. ಆ ಕ್ಯಾಂಪಲ್ಲಿ ನಾವು ಅದು ಚೆನ್ನಾಗಿ ಯೂಸ್ ಮಾಡಿದ್ವಿ. ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀನಿ, ಬಟ್ ಅದ್ರ ಒಟ್ಟಿಗೆ ಅದೇ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀವಿ. ಮೊನ್ನೆ ಒಂದು ಕ್ಯಾಂಪಲ್ಲಿ ಮಾಡಿ ಒಂದು 3 ದಿವಸ ಕ್ಯಾಂಪಲ್ಲಿದ್ವಿ, ಚೆನ್ನಾಗಿ ಕ್ಯಾಂಪ್ ಮಾಡಿಕೊಟ್ರು. ನೋಡುವ ಮುಂದಕ್ಕೆ ಏನಾಯ್ತದೆ ಅಂತ ನೋಡುವ. ಯಾಕಂದರೆ ಮಾಡಬೇಕು ಅಂತಂದರೆ ಯಾಕಂದರೆ ಕೂತ್ಕೊಂಡಿರೋಕ್ಕಾಗಲ್ಲ, ಯಾಕಂದರೆ ಬಾಕಿ ಇರೋ ಬೆಡ್ ಸೋರ್ಗಳು ಗಾಯಗಳಾಯ್ತದೆ, ಮತ್ತು ಸೊಂಟದಾಗ ಏನು ಕೆಳಗಡೆಗೆ ಏನು ಸ್ಪರ್ಶ ಇಲ್ಲ, ನೀವು ನೋಡಿದ್ರಲ್ಲ ಹಂಗಿದೆ. ನೋಡುವ ಏನಾದರೂ ಮಾಡುವ ಸಂಸ್ಥೆ ಅದೇ ಒಳ್ಳೇದು ಮಾಡ್ತಾಯಿದೆ. ಇನ್ನು ನನಗೆ ಮಾಡೋಕ್ಕಾಗದಿದ್ರು ನನಗೆ ಸಿಕ್ಕಿಲ್ಲ ಅಂತಲ್ಲ, ಇನ್ನೊಬ್ಬರಿಗೆ ಸಿಕ್ಕಬೇಕು ಅಂತ ನನಗೆ ಆಸೆ, ಯಾಕಂದರೆ ಅದು ಪ್ರಯತ್ನ ಪಡಬೇಕು.
1: ಸಂಸ್ಥೆ ಪರಿಚಯ ಆಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಬೆಂಬಲವನ್ನು ನಿಮ್ಗೆ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಪರವಾಗಿ ಹಮ್ಮಿಕೊಂಡಿರುವಂತಹ ಕ್ಯಾಂಪ್ಗಳನ್ನು ಅಥವಾ ಶಿಬಿರಗಳನ್ನು ನೀವೇನಾರು ಅಟೆಂಡ್ ಮಾಡಿದ್ದೀರಿ?
0: ನಾನು ಒಂದು 3-4 ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ. ಏನಿದ್ರು ನನ್ನ ಜೊತೆ ಹೇಳ್ತಾರೆ ಹಿಂಗೆ ಒಂದು ಕ್ಯಾಂಪ್ ಇದೆ ಅಂತ, ಬಟ್ ನನಗೇನು ಪ್ರಯೋಗ ಆಗದಿದ್ರು ನಾನು ಕ್ಯಾಂಪಿಗೆ ಹೋಗ್ತೀನಿ. ಯಾಕಂದ್ರೆ ಅಲ್ಲದೆ ನಾವು ಹೋಗಬೇಕು, ಅವ್ರು ನಮಗೋಸ್ಕರ ಮಾಡೋದು. ಮತ್ತು ಎಲ್ಲ ಕ್ಯಾಂಪ್ಗಳು ಸಂಸ್ಥೆ ಮಾಡ್ತದೆ, 90% ಸಂಸ್ಥೆ ಮಾಡ್ತದೆ, ಬಟ್ 10% ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಏನಾದರೂ ಆಗೋದು. ಇಲ್ಲದಿದ್ದರೆ ಸಂಸ್ಥೆ ಮಾಡಿ ಎಲ್ಲ ಅವ್ರು ಮಾಡಿದ, ಯಾಕಂದರೆ ಮನೇಲಿ ತಾಯಿ ಅನ್ನ ತಂದು ತಟ್ಟೆಗೆ ಕೊಟ್ಟಮೇಲೆ ನಾವು ತಿನ್ನಬೇಕು, ಅದು ನಾವು ತಿಂದ್ರೆ ಒಂದು ಮಜಾ. ಅವ್ರು ಎಷ್ಟೇ ಚೆನ್ನಾಗಿ ಕೊಟ್ಟರು ಅದು ತಿಂದ ಹಂಗೆ ಆಗಲ್ಲ. ಆಯಿತಾ, ಆ ಥರ ಅದೇ ನನ್ನದು. ಯಾರೇ ಆಗಲಿ ಕ್ಯಾಂಪಿಗೆ ಹೋದರೆ ಉಪಯೋಗಗಳನ್ನ ಪಡ್ಕೋಬೇಕು, ಯೂಸ್ ಮಾಡೋಕ್ಕಾಯ್ತದೆ. ಎಲ್ಲರಿಗೂ ಆಗಲ್ಲ, ಬಟ್ ಆಗೋರು ಅದನ್ನ ಮಾಡ್ಕೋಬೇಕು.
1: ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳು ನಿಮ್ಮ ಬೆಳವಣಿಗೆಗೆ ಉಪಯುಕ್ತ ಆಗ್ತಿತ್ತ, ಯೂಸ್ ಮಾಡ್ಕೋತಿದ್ರೆ?
0: ನಾನು ಹೇಳಬೇಕಾದ್ರೆ ಈಗ ನಾನು ಹೇಳ್ದಲ್ಲ 12-14 ವರ್ಷ ಆಯಿತು. 14 ವರ್ಷಗಳಿಂದ ನನಗೆ ಯಾವ ಸಂಘ ಸಂಸ್ಥೆಗಳು ಅಷ್ಟು ಪರಿಚಯ ಆಗಿಲ್ಲ. ಇವಾಗ ಅನ್ಕೊಳ್ತೆ ನನಗೆ ಮೊದಲೇ ಸಿಕ್ಕಿದ ಏನಾದರೂ ಉದ್ಯೋಗ ಮಾಡ್ಕೊಂಡು ಹೋಗ್ಬೋದಿತ್ತು ಅಂತ ಅನಿಸ್ತದೆ. ಬಟ್ ನಾನು ಸುಮಾರು ಕಾನ್ಸೆಪ್ಟಲ್ಲಿ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ಕೋಟಿಗೆ, ಮತ್ತು ಕೆಲಸ ಏನಾದರೂ ಮಾಡ್ತೀನಿ, ಮತ್ತು ಯಾರಿಗಾದರೂ ಕೆಲಸ ಏನಾದರೂ ಬೇಕಾದ್ರೆ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ಆದರೆ ದೇವರು ಯಾವುದಾದ್ರು ಒಂದು ಕೈ ಕೊಡ್ತು ಹಿಡಿತಾನೆ, ಎಲ್ಲ ಮಾಡ್ತೀವಿ, ಯಾವುದೊಂದು ಸಿಗ್ಬೋದು ನಮಗೊಂದು ಧೈರ್ಯ ಇದೆ.
1: ಈಗಲೂ ಕೂಡ ನೀವು ನಿಮ್ಮ ಉದ್ಯೋಗಗಳನ್ನು ನೀವು ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ಹೇಳಿ, ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಒಬ್ಬ ಇಂಜೂರಿ ಪೇಷಂಟ್ ಇಷ್ಟೆಲ್ಲ ಅಚೀವ್ ಮಾಡ್ಬೋದು ಅಂತ ನಿಮಗೆ ಒಂದು ಹೆಮ್ಮೆ ಅನಿಸುತ್ತ?
0: ಹೌದು, ನನಗೆ ಹೆಮ್ಮೆಗಿಂತ ನನಗೆ ಖುಷಿ. ಯಾಕೆಂತ ಹೇಳಿದ್ರೆ ನನಗೆ ನನಗೆ ತೃಪ್ತಿ ಬೇಕಾಗಿರೋದು. ಯಾರು ಈಗ ನಾನು ಹೇಳೋದು ಒಬ್ಬ ನನಗೆ ಅವ್ನು ಬೈಕರ ವಿಷಯ ನನಗೆ ಅದು ಬೇಕಾಗಿಲ್ಲ. ನಾನು ನನ್ನ ಲೈಫಲ್ಲಿ ಚೆನ್ನಾಗಿರ್ಬೇಕು, ನನಗೆ ಖುಷಿಯಾಗಿರ್ಬೇಕು, ಯಾರು ತೊಂದರೆ ಇಲ್ಲ ನನಗಿರ್ಬೇಕು ಅಷ್ಟೇ. ಬೇರೆ ಅದರಲ್ಲಿ ಹೆಮ್ಮೆ ಪಡೋದು ಏನೇ ನನಗಿಲ್ಲ. ಯಾಕೆಂದರೆ ನಾನು ಹೆಮ್ಮೆ ಪಡಬೇಕು, ನನಗೆ ಹೆಸರು ಬರಬೇಕು ಅಂತ ಮಾಡ್ಕೊಂಡು ಹೋದರೆ ಅಷ್ಟು ಹೆಸರು ಸಿಗಲ್ಲ, ಬರೀ ಹೆಸರೇ ಸಿಗ್ತದೆ. ನಾವು ಮಾಡ್ತಿರ್ಬೇಕು, ನಾವು ಎಲ್ಲ ತಲುಪೋಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ ಅಷ್ಟೇ.
1: ಈ ನಿಟ್ಟಿನಲ್ಲಿ ಸರ್, ಈಗ ಸಂಸ್ಥೆ ಸಾಕಷ್ಟು ರೀತಿಯ ಬೆನ್ನೆಲುಬನ್ನು ನೀಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳನ್ನು ಕೂಡ ನೀವು ಅಟೆಂಡ್ ಮಾಡಿದ್ರಿ. ಅಲ್ಲಿ ಕ್ಯಾಂಪ್ಗಳಿಗೆ ಹೋದಾಗ ಇತರೆ ಸ್ಪೈನಲ್ ಇಂಜುರಿ ಪೇಷಂಟ್ಗಳನ್ನ ನೋಡಿದಾಗ, ಆ ವ್ಯಕ್ತಿಗಳನ್ನ ನೋಡಿದಾಗ ನಿಮ್ಗೆ ಹೇಗನ್ಸುತ್ತೆ?
0: ನಿಜವಾಗಿರ್ಬೇಕಂದ್ರೆ

0: ಮೆನ್ಗಡ್ ಇಂಜಿನಿಯರ್ನ ಸುಮಾರು ಜನ ನಾನು ನೋಡಿದ್ದೀನಿ, ಬಟ್ ಅವ್ರು ನನಗಿಂತ ಚೆನ್ನಾಗಿರ್ತಾರೆ, ಬಟ್ ಕೊರಗ್ತಾ ಇರ್ತಾರೆ. ಆಗ ಯಾಕಂದರೆ ನನ್ನಕ್ಕಿಂತ ಇಂಜುರಿ ಕಮ್ಮಿ ಇರುವವರೆಲ್ಲ ಇನ್ನೂ ಕೆಲಸ ಮಾಡೋದೆಲ್ಲ ಭಾಳ ಕಷ್ಟಗಳು, ಅದನ್ನ ನೋಡಿದ್ದೀನಿ. ಆಗ ನನಗೆ ಹೆಮ್ಮೆ ಅಂತಿದ್ರೆ, ನಾನು ದೇವರು ನನಗೆ ಅವ್ರ ಮುಂದೆ ನನ್ನನ್ನು ಚೆನ್ನಾಗಿ ಇಟ್ಟಿದ್ದೇನಲ್ಲ, ನನಗೆ ಅದೊಂದು ಖುಷಿ ಇದೆ. ಯಾಕಂದರೆ ಯಾವತ್ತಿದ್ದರೂ ನಾವು ಎಲ್ಲರೂ ಈಗಿನ ಕಾಲದಲ್ಲಿ ಮೇಲ್ಗಡೆ ಅವನು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ, ಬೇರೆ ಹೊಟ್ಟೆ ಗಿಚ್ಚು ಮಾಡ್ತಾರೆ. ನನಗೆ ಹಂಗೆಲ್ಲ, ನನ್ನ ಕೆಳಗಿದ್ದನ್ನು ನೋಡ್ಬಿಟ್ಟು ಅವನಕ್ಕಿಂತ ಚೆನ್ನಾಗಿ ದೇವ್ರು ನನಗೆ ಚೆನ್ನಾಗಿ ಕೊಟ್ಟಿದ್ದಾನಲ್ಲ. ಯಾಕಂದರೆ ಒಬ್ಬೊಬ್ಬ ಮಗನ ನೋಡಿದ್ರೆ ಅದು ಬಾಚಿ ಅನ್ನ ಬಾಚಿ ತಿನ್ನೋಕ್ಕಾಗಲ್ಲ, ಆಯ್ತು ನೋಡ್ತೀನಿ, ನಾನು ಖುಷಿಯಾಗಿದ್ದೀನಿ, ಅದಕ್ಕೆ ಒಂದು ಹೆಮ್ಮೆ ನನಗಿದೆ. ಬಾಕಿ ಇದ್ದ ಪೇಷಂಟ್ ನೋಡ್ತೀನಿ, ನಾನು ಖುಷಿಯಾಗಿದ್ದೀನಿ, ಅವ್ರಿಗೆ ಏನಾದರೂ ಒಳ್ಳೇದು ಹೇಳೋಕ್ಕಾಗದ್ರೆ ಹೇಳ್ತೀನಿ.
1: ಮುಂದಿನ ನಿಮ್ಮ ಗುರಿ ಏನು ಸರ್, ತಿಳ್ಕೊಬೋದಾ?
0: ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅಂತ ನನಗೊಂದು ಇದಿದೆ, ಒಳ್ಳೇದಾಗ್ಬೇಕಷ್ಟೇ, ಬೇರೆ ಅದರಲ್ಲಿ ಏನಿಲ್ಲ.
1: ನಿಮ್ಮ ಮುಂದೆ ಏನಾದ್ರು ಉದ್ಯೋಗ ಮಾಡಬೇಕು ಅಂತ ನಿಮಗೆ ಒಂದು ಕನಸು ಏನಾದ್ರು ಇದೆಯಾ ಸರ್?
0: ಕನಸುಗಳು ಸುಮಾರಿದೆ. ಯಾಕೆಂದ್ರೆ ನಾನು ನಮ್ಮ ಅಂಕಜ್ ಸರ್ ಮನೆಗೆ ಬಂದಿದ್ರು, ಮತ್ತೆ ನಿಮ್ಮ ಸರ್ಗುರೊಬ್ರು ಅಂಕಜ್ ಸರ್ ಜೊತೆ ಬಂದಿದ್ರು, ಅವ್ರ ಜೊತೆ ಮಾತಾಡಿದಾಗ ನಾನು ಹೇಳಿದೆ, ಸರ್ ನನಗೆ ಜನಗಳಿಗೆ ಒಳ್ಳೆ ಒಂದು ಫುಡ್ ಕೊಡಬೇಕು, ಈಗೆಲ್ಲ ಫುಡ್ಗಳು ಚೆನ್ನಾಗಿಲ್ಲ, ಚೆನ್ನಾಗಿರೋದು ಎಲ್ಲ ಅವರ ಲಾಭಕ್ಕೋಸ್ಕರ ಕೆಮಿಕಲ್ ಯೂಸ್ ಮಾಡಿ ಕೊಡ್ತಾ ಇರೋದು, ಒಳ್ಳೆ ಒಂದು ಫುಡ್ ಕೊಡಬೇಕು, ಅದು ಇಲ್ಲದಿದ್ದರೆ ಬೇರೆ ಪ್ಯಾಕಿಂಗ್ ಮಾಡಿ ಮಸಾಲೆ ಪದಾರ್ಥಗಳನ್ನ ಮಾಡಬೇಕಂದಿದೆ, ಅದಕ್ಕೆಲ್ಲ ಬಜೆಟ್ಗಳು ಜಾಸ್ತಿ ಬೇಕು, ಕಮ್ಮಿ ಸಾಲದಲ್ಲ. ಅದರಲ್ಲಿ ಮಾಡಬೇಕಂತ ಹೇಳಿದ್ರೆ ನಾವು ಮಾಡಿ ಸ್ಪೈನ್ ಇಂಜುರಿ ಮತ್ತು ಸ್ವಲ್ಪ ಅಂಗವೈಕಲ್ಯ ಇದ್ದವರಿಗೆ ಈ ಪ್ಯಾಕಿಂಗು ಕೆಲಸಗಳು ಮಾಡೋಕ್ಕಾಯ್ತದೆ, ಅದನ್ನ ಮಾಡಿ ಅವರಿಗೊಂದು ಉದ್ಯೋಗ ಕೊಡ್ಬೋದು ಅಂತ ಒಂದು ಇದೆ. ಬಟ್ ಪ್ರಯತ್ನ ಮಾಡುವ, ಕೊಡೋನು ಸಕ್ಸಸ್ ಕೊಡೋನು ದೇವನು, ನಮ್ದು ಏನಿಲ್ಲಲ್ಲ.
1: ಅಂಗವಿಕಲರಿಗೆ ಅಂದ್ರೆ ವಿಶೇಷ ಚೇತನಿಗೆ ಯೂಸ್ ಆಗುವ ನಿಟ್ಟಿನಲ್ಲಿ ಒಂದು ಉದ್ಯೋಗವನ್ನ ಅಥವಾ ಒಂದು ಉತ್ಪಾದನಾ ಉದ್ಯೋಗ ಅವಕಾಶವನ್ನ ನೀವು ಕೊಡಬೇಕು ಅಂತ ಅನ್ಕೊಂಡಿದ್ರಿ, ಒಳ್ಳೇದಾಗ್ಲಿ ಸರ್ ನಿಮ್ಮ ಕನಸಿಗೆ ನಿಮ್ಮ ಗುರಿಗೆ. ಹಾಗೆ ಈ ನಿಟ್ಟಿನಲ್ಲಿ ವಿಶೇಷ ಚೇತನ ಸಮಸ್ಯೆಯನ್ನ ಒಂದು ಶಾಪ ಅಂತ ಭಾವಿಸ್ತಾರೆ, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು ಸರ್?
0: ಮೇಡಮ್, ನಾನು ನಿಜವಾಗಿರ್ಬೇಕಂದ್ರೆ ಈಗ ನಾನು ಸುಮಾರು ಜನಗಳನ್ನು ನೋಡಿದ್ದೀನಿ, ಈಗ ನನಗೆ ಇದು ಒಂದು ಲೆಕ್ಕದಲ್ಲಿ ವರ ಅಂತ ಹೇಳ್ಕೊಳ್ತೀನಿ. ಯಾಕಂದರೆ ಬಾಕಿದ್ದವರು ಕಷ್ಟಪಡೋದನ್ನ ನೋಡ್ಬಿಟ್ಟು ಸಮಸ್ಯೆಗಳು ಮುಗಿಯೋದಿಲ್ಲ, ಈಗ ನಾನು ಹ್ಯಾಪಿಯಾಗಿದ್ದೀನಿ. ಯಾಕಂದ್ರೆ ನನಗೆ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ, ಯಾಕಂದರೆ ಈಗ ಒಂದು ವಿಷಯ ಅಂತ ಹೇಳ್ಬೇಕಂದ್ರೆ ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆದವನು ಒಂದು ಕ್ಯಾನ್ಸರ್ ಆದರೆ ಸತ್ತೋಗ್ಬಿಡ್ತಾನೆ, ಬದುಕ್ತಾನೆ, ಮೆಡಿಸಿನ್ ಇದೆ. ನಮ್ದು ಹಂಗಿಲ್ಲ, ನಾವು ಡೈಲಿ ಎದ್ದು ಸಾಯ್ಬೇಕು. ಯಾಕಂದ್ರೆ ಸ್ಪೈನಲ್ ಇಂಜುರಿ ಅಷ್ಟೊಂದು ಸಮಸ್ಯೆ ಇದೆ. ಯಾಕಂದ್ರೆ ಉದಾಹರಣೆಗೆ ಒಂದು ಸೊಂಟದಿಂದ ಕೆಳಗಡೆ ಒಂದು ಯೂರಿನ್ ಮೋಷನ್ ಹೋಗಲ್ಲ ಅಂತ ಅಂದ್ಕೊಂಡ್ರೆ ನೀವು ಅದ್ರದ್ದು ಫೀಲ್ ಒಂದು ಆಲೋಚನೆ ಮಾಡ್ಕೊಳ್ಳಿ, ಅದು ಹೆವಿ ಪ್ರಾಬ್ಲಮ್ ಇದೆ. ಆದರೆ ನಾನು ಎಲ್ಲರೂ ಹೇಳ್ಬೋದು ಅವ್ನು ವರ ಅಂತ ಹೇಳಿದ್ರೆ ನನಗೆ ಇಲ್ಲ, ನಾನು ಆ ಥರ ಖುಷಿ ಪಟ್ಟರೆ ನನಗೆ ಅದೊಂದು ಇಲ್ಲಾದರೆ ಖುಷಿ ಸಿಗಲ್ಲ. ಹಂಗಾಗಿ ನಾನು ಇದು ವರ ಅಂತ ಅಂದ್ಕೊಂಡ್ರೆ ಚೆನ್ನಾಗಿರೋದು ಅಂತ. ರೋಗ ಅಂತ ಮತ್ತು ಇದೊಂದು ಶಾಪ, ಶಾಪ ಅಂತ ಹೇಳೋದು ಯಾರು, ಶಾಪ ಅಂತ ಹೇಳೋದು ಅದು ಸುಮ್ಮನೆ. ದೇವರು ಯಾವತ್ತೂ ಯಾರಿಗೂ ಶಾಪ ಕೊಡಲ್ಲ, ಒಳ್ಳೇದು ಮಾಡಿದಕ್ಕೆ ಒಳ್ಳೇದಾಯ್ತದೆ, ಕೆಟ್ಟದ್ದು ಮಾಡಿದ್ ಕೆಟ್ಟದಾಯ್ತದೆ ಅಲ್ವಾ, ಅಷ್ಟೇ ಇರೋದು.
1: ನಾವು ಈ ಒಂದು ಸಮಸ್ಯೆನ ಸಮಸ್ಯೆ ಅಂತ ಪರಿಗಣಿಸ್ತೇವೆ. ಈ ನಿಟ್ಟಿನಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿ ಬ್ಯುಸಿ ಆಗಿದ್ರೆ ಈ ಸಮಸ್ಯೆ ಯಾವುದು ಕಾಣಿಸಲ್ಲ ಅಂತ ಹೇಳ್ತಿದ್ರಿ. ಈ ನಿಟ್ಟಿನಲ್ಲಿ ಸರ್, ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ನ ನೋಡ್ಕೊಳ್ಳೋದು ಮನೆಯವರ ಒಂದು ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಅವರ ಬೆಂಬಲ ಇದ್ರೆ ನಾವು ಖುಷಿ ಖುಷಿಯಾಗಿ ಜೀವನ ನಡೆಸ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಹೇಗೆ ನೋಡ್ಕೋತಾ ಇದ್ದೀರಿ ಸರ್?
0: ಮೇಡಮ್, ನಾನು ಹೇಳಿದಲ್ಲ ಮೊದಲೇ ಒಂದು ಹೇಳಿದೆ, ನನ್ನ ಅಣ್ಣಂದಿರು ತಮ್ಮಂದಿರಾಗಲಿ ಮಗುನ ಹಂಗೆ ನೋಡ್ತಾರೆ, ಆ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಬಟ್ ಇವಾಗ ನನಗೆ ಆಗ್ತದೆ, ಈಗ ತಾಯಂದಿರು ಮಕ್ಕಳು ಎಲ್ಲಾದರೂ ಮೋಷನ್ ಯಾರು ಮಾಡಿದ್ರೆ ಅದು ಕ್ಲೀನ್ ಮಾಡೋದನ್ನ ನಾನು ನೋಡಿದ್ದೀನಿ. ಅವ್ರಿಗೆ ಒಂದು ಸ್ವಲ್ಪ ಮುಜುಗರ ಇರ್ತದೆ ಕ್ಲೀನ್, ಅವಾಗ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಅಷ್ಟು ಇರಬೇಕು. ನಾವು ಮಗುವಲ್ಲ, ನಾವು ದೊಡ್ಡವರಾಗಿದ್ದೀವಿ, ಅವ್ರಿಗೊಂದು ಮುಜುಗರ ಇದ್ದೇ ಇರ್ತದೆ, ಯಾಕಂದರೆ ಮನುಷ್ಯರಲ್ವಾ. ನನ್ನ ತಮ್ಮಂದಿರು ಅದು ನನ್ನ ಹೆಂಗೆ ನೋಡಿದ್ರು, ನಾನು ಹೇಳ್ದಲ್ಲ ಮಗು ಅಂತ ಹೇಳಿದ್ರೆ ಮುಗೀತದೆ, ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ನಮ್ಮ ತಂದೆ ತಾಯಿ ನನ್ನ ಮಕ್ಕಳ ಮದುವೆಗೆ ಹೋಗಬೇಕಾದ್ರೆ ಒಂದು ತಿಂಗಳು ಯಾರಿತ್ತಿಲ್ಲ ಮನೇಲಿ, ಆಗ ನಾನು ಬಿದ್ದು ಸ್ಟಾರ್ಟಿಂಗ್ ಬಿದ್ದು ಎರಡೇ ತಿಂಗಳಾಗಿರೋದು. ಆಗ ನನ್ನ ತಮ್ಮ ನನ್ನನ್ನು ನಮ್ಮ ತಮ್ಮಂದಿರು ಇಬ್ಬರು ಮೂರು ಜನ ಇದ್ದರು, ಚೆನ್ನಾಗಿ ನೋಡಿಕೊಂಡು ನನ್ನ ಊಟ ಗೀಟ ಮಾಡಿಕೊಂಡು ಸ್ನಾನ ಮಾಡಿಸಿ ಎಲ್ಲ ಅವರೇ ಮಾಡಿದ್ದು. ಬಟ್ ಮತ್ತೆ ನಾನು ರಿಕವರ್ ಆದೆ, ಈಗ ನಾನು ಫ್ರೀ ಆದೆ, ಈಗ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ತೀನಿ, ಯಾರಿಗೂ ತೊಂದರೆ ಇಲ್ಲ. ಯಾಕಂದ್ರೆ ಮಾಡೋಕ್ಕೆ ಮನಸ್ಸಿದ್ದಿಂದಲ್ಲ ಅವ್ರು ಸಪೋರ್ಟ್ ಮಾಡಿದ್ರು ನಾನು ಚೆನ್ನಾಗಿದ್ದೆ, ಮತ್ತು ಅವ್ರ ಜೊತೆ ಖುಷಿಯಾಗಿರ್ಬೇಕು, ಮತ್ತು ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ನಮಗೆ ಯಾರು ಅಡ್ಜಸ್ಟ್ ಆಗೋಂಗಿಲ್ಲ, ನಾವು ಅಡ್ಜಸ್ಟ್ ಆಗಬೇಕು, ಹಂಗೆ ಆದ್ರೆ ಮಾತ್ರ ಲೈಫ್ ಚೆನ್ನಾಗಿರೋದು.
1: ಅವ್ರಿಗೆ ನಾವು ಅಡ್ಜಸ್ಟ್ ಆಗಿ ನಮ್ಮ ಮನೋಬಲವನ್ನು ಇನ್ನಷ್ಟು ಹೆಚ್ಚಿಸ್ಕೋತಾ ಧೈರ್ಯ ನಾವು ತಗೊಂಡು ಈ ನಿಟ್ಟಿನಲ್ಲಿ ಎಲ್ಲರಿಗೂ ಹೊಂದ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ, ಇತರೆ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗೆ, ನೀವೊಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಅವರು ಆಗಿದ್ಮೇಲೆ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡ್ಕಿಂತ ಸಮಸ್ಯೆ ಆಗದಿದ್ದರೆ ಏನನ್ನು

0: ಎಷ್ಟು ಬರ್ಬೋದಿತ್ತು ಅಂತ ಆಲೋಚನೆ ಮಾಡಲಿ. ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು, ಅದು ಒಳ್ಳೇದು ಆಗೋದು ದೇವ್ರಿಗೆ ಗೊತ್ತಿರೋದು, ಕೆಟ್ಟದ್ದು ಏನೆಲ್ಲ ಆಯ್ತಾ ಇತ್ತು ಅದನ್ನ ಒಂದು ಆಲೋಚನೆ ಮಾಡಲಿ. ಮಾಡಿದ್ಮೇಲೆ ಓ ಹಿಂಗಾಯ್ತಿತ್ತು ಹಂಗೆ ಅಲ್ಲ, ನಾವು ಖುಷಿಯಾಗಿರುವ, ಇನ್ನು ನಮ್ಮ ಲೈಫು ಮುಂದಕ್ಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೋಗೋದು ಒಳ್ಳೇದಂತ ನನ್ನ ಕಡೆಯಿಂದ ಒಂದು ಅಭಿಪ್ರಾಯ ಅಷ್ಟೇ.
1: ಎಷ್ಟೋ ಜನ ಸ್ಪೈನ್ ಕಾರ್ಡ್ ಇಂಜುರಿ ಪೇಷಂಟ್ಗಳು ಒಂದು ಧೈರ್ಯನೇ ತಗೊಳ್ಳಲ್ಲ, ಈ ನಿಟ್ಟಿನಲ್ಲಿ ಅವರಿಗೆ ಮನೋಧೈರ್ಯ ಕೊರತೆ ಇರುತ್ತೆ, ಈ ನಿಟ್ಟಿನಲ್ಲಿ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟ?
0: ಯಾವತ್ತಿದ್ರು ಜನಗಳು ಸುಮಾರು ಮಾತುಗಳನ್ನ ಆಡ್ತಾರೆ, ಅದನ್ನ ಆಲೋಚನೆ ಮಾಡಬಾರ್ದು. ಅವನು ಏನಾದ್ರೂ ಹೇಳಿದ್ರೆ ಅದೇನೋ ಒಳ್ಳೇದಿರ್ಬೋದು ಅಂತ ಅನ್ಕೊಳ್ಳಿ, ಬಟ್ ಅವನು ಕೆಟ್ಟದೇ ಆಲೋಚನೆ ಮಾಡಿದ್ರು ನಮಗೆ ಒಳ್ಳೇದು ಕೆಟ್ಟದ್ದು ಮಾಡೋನು ಯಾರು? ದೇವರು. ಮೇಲೊಬ್ಬನಿದ್ದೇ ಇದ್ದೇನಲ್ಲ, ಸೃಷ್ಟಿಕರ್ತನ ಒಬ್ಬನೇ ಅಲ್ವಾ, ಅದು ಮಾಡೇ ಮಾಡ್ತಾನೆ.
1: ಸಂಸ್ಥೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಸಾಕಷ್ಟು ಬೆಂಬಲವಾಗಿ ನಿಮಗೆ ನಿಂತಿದೆ, ಸಂಸ್ಥೆ ಬಗ್ಗೆ ಏನೇನು ಹೇಳ್ತೀರಾ ಸರ್?
0: ಮೇಡಮ್, ನಾನು ಈ ಸಂಸ್ಥೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಟೋಟ್ಲಾಗಿ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತದೆ. ನಾನು ಹೇಳ್ದಲ್ಲ ಮೇಡಮ್, ನಾನು 12 ವರ್ಷ ಮನೆ ಇದ್ದ ಮೇಲೆ ಹೊರಗಡೆ ಬಂದಮೇಲೆ ಈಗ ನಾನು ಇಲ್ಲಿ ತನಕ ಬರೋಕ್ಕೆ ಕಾರಣ ಯಾರು? SOI ಸಂಸ್ಥೆ. ಆ ಸಂಸ್ಥೆಗೆ ನನ್ನ ಕಡೆಯಿಂದ ರುಕ್ಕೊಳ್ಬೇಕು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
1: ಹೀಗೆ ನಿಮ್ಮ ಬೆಳವಣಿಗೆ ಶೀಘ್ರವಾಗಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರೆಲ್ಲ ಇಷ್ಟೋತ್ತಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ವಿಶ್ವ ಬೆನ್ನುಹುರಿ ಅಪಘಾತ ದಿನದ ಒಂದು ವಿಶೇಷವಾಗಿ ಇವತ್ತಿನ ನಮ್ಮ ಯಶೋಗಾಥೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದವರು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಒಂದು ಯಶೋಗಾಥೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಇಲ್ಲಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
0: ಕೇಳುಗರೆ, ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶೋಗಾಥೆ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಪ್ರಶ್ನೆಯ ಚೋಟದ ಹಕ್ಕಿಗೆ ಮೂತದ ಬಾಲ ಮತ್ತು ಕಾಡುಕುರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಚೋಟದ ಹಕ್ಕಿಗೆ ಮಾರುದ ಬಾಲ ಮತ್ತು ಕಾಡುಪುರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಬಾಲದಿಂದ ಹಕ್ಕಿ ತನ್ನ ಆಕರ್ಷಕ ಬಣ್ಣ ಮತ್ತು ತನ್ನ ದೇಹಕ್ಕಿಂತ ಎರಡು ಪಟ್ಟು ಉದ್ದದ ಓಲಾಡುವ ಬಾಲದಿಂದಾಗಿ ಪಕ್ಷಿ ವೀಕ್ಷಕರನ್ನ ಆಕರ್ಷಿಸುತ್ತದೆ. ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗಳು ಪ್ರಧಾನವಾಗಿ ಶ್ರೀಲಂಕಾ ಮತ್ತು ಮಯನ್ಮಾರ್ ಸೇರಿದಂತೆ ಭಾರತೀಯ ಉಪಖಂಡಾದ್ಯಂತ ಕಂಡುಬರುತ್ತವೆ. ದಟ್ಟವಾದ ಕಾಡುಗಳಲ್ಲಿ, ಸಸ್ಯವರ್ಗದ ಉದ್ಯಾನವನಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಸಾಮಾನ್ಯವಾಗಿ ವಯಸ್ಕ ಹಕ್ಕಿ ಸುಮಾರು 7-9 ಇಂಚುಗಳಷ್ಟು ಉದ್ದವಿರುತ್ತದೆ. ಇವುಗಳ ತಲೆಯ ಭಾಗ ಕತ್ತಿನಿಂದ ಮೇಲೆ ಹೊಳೆವ ಕಪ್ಪು ಬಣ್ಣದಿಂದ ಕೂಡಿದ್ದು ಕಿರೀಟದಂತಹ ಜುಟ್ಟು ಹೊಂದಿರುತ್ತವೆ. ಗಂಡು ಹಕ್ಕಿಯ ಮೈಬಣ್ಣ ಪೂರ್ಣ ಬಿಳಿಯಾಗಿದ್ದು ಕತ್ತಿನಿಂದ ಬಾಲದ ತುದಿಯವರೆಗೂ ಬಿಳಿಯ ಬಣ್ಣದಿಂದ ಕೂಡಿರುತ್ತವೆ. ಸುಮಾರು 8-9 ಇಂಚು ಉದ್ದದ ಎರಡು ಬಿಳಿಯ ಬಾಲವೇ ಈ ಪಕ್ಷಿಯ ವಿಶೇಷ ಆಕರ್ಷಣೆ. ಹೆಣ್ಣು ಬಾಲದಲ್ಲಿಯ ಹಕ್ಕಿ ಮೋಹಗೊಳಗಾಗುವುದು ಇದೇ ಕಾರಣಕ್ಕೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ ಗಂಡು ಹಕ್ಕಿ ಹೆಣ್ಣನ್ನು ಆಕರ್ಷಿಸಲು ತನ್ನ ಭವ್ಯವಾದ ಬಾಲವನ್ನು ಪ್ರದರ್ಶಿಸಿ ಮರಳುಗೊಳಿಸುತ್ತದೆ.

ಹೆಣ್ಣು ಹಕ್ಕಿಗೆ ಇಷ್ಟು ಉದ್ದದ ಬಾಲ ಇರುವುದಿಲ್ಲ. ಅದು ಕಂದು ಬಣ್ಣದಿಂದ ಕೂಡಿದ್ದು ಸುಮಾರು 4 ಇಂಚುಗಳಷ್ಟೇ ಉದ್ದವಿರುತ್ತದೆ. ಮರಿಗಂಡು ಹಕ್ಕಿ ನೋಡುವುದಕ್ಕೆ ಹೆಣ್ಣು ಬಾಲದಂಡೆ ಹಕ್ಕಿಯಂತೆ ಕಾಣುತ್ತದೆ. ಅವುಗಳ ಗರಿಗಳು ಉದ್ದವಿರುವುದಿಲ್ಲ ಮತ್ತು ಕಂದು ಬಣ್ಣದಿಂದ ಕೂಡಿರುತ್ತದೆ. 3 ವರ್ಷ ಆದ ನಂತರ ರೆಕ್ಕೆಯ ಬಣ್ಣ ಬಿಳಿಯಾಗುವುದಲ್ಲದೆ 9 ಇಂಚುಗಳವರೆಗೂ ಬೆಳೆಯುತ್ತಾ ಹೋಗುತ್ತದೆ. ಇವುಗಳ ಮುಖ್ಯ ಆಹಾರ ನೊಣಗಳು, ಸೊಳ್ಳೆಗಳು ಮತ್ತು ಇತರೆ ಹಾರುವ ಕೀಟಗಳು. ಇವು ಗಾಳಿಯಲ್ಲಿ ಹಾರಿ ಬಂದ ತನ್ನ ಬೇಟೆಯನ್ನು ಹಿಡಿಯುವಲ್ಲಿ ಚಮತ್ಕಾರಿ ಕುಶಲತೆಯನ್ನು ಪ್ರದರ್ಶಿಸುತ್ತವೆ. ಅತ್ಯಂತ ವೇಗವಾಗಿ ತನ್ನ ಉದ್ದದ ಬಾಲವನ್ನು ಬೀಸುತ್ತಾ ಬಂದು ಬೇಟೆಯಾಡುತ್ತವೆ. ಬಾಲದಂಡೆಯ ಹಕ್ಕಿ ಮೂಲತಃ ವಲಸೆ ಹಕ್ಕಿ. ಮಾರ್ಚ್ರಿಂದ ಜುಲೈ ತಿಂಗಳವರೆಗೆ ಅವುಗಳ ಸಂತಾನೋತ್ಪತ್ತಿಯ ಸಮಯ. ಮರದ ಕೊಂಬಿಯ ಮೇಲೆ ಜೇಡರ ಬಲಿ ಮತ್ತು ಒಣಗಿದ ನಾರು ಕಾಂಡಗಳನ್ನು ಬಳಸಿ ಆಳವಿಲ್ಲದ ಚಿಕ್ಕ ಬುಟ್ಟಿಯಾಕಾರದ ಗೂಡುಗಳನ್ನು ನಿರ್ಮಿಸಿ ಅದರಲ್ಲಿ ಹೆಣ್ಣು ಅಕ್ಕಿ 2-4 ಮೊಟ್ಟೆಗಳನ್ನು ಇಟ್ಟು ಸುಮಾರು 14-16 ದಿನಗಳವರೆಗೆ ಕಾವು ಕೊಡುತ್ತವೆ. ಮೊಟ್ಟೆ ಒಡೆದ 22 ದಿನಗಳಲ್ಲಿ ಮರಿಗಳು ಹಾರಲು ಸಿದ್ಧವಾಗುತ್ತವೆ. ಗಂಡು ಮತ್ತು ಹೆಣ್ಣು ಅಕ್ಕಿಗಳೆರಡೂ ಮರಿಗಳಿಗೆ ಪೋಷಣೆ ಮತ್ತು ರಕ್ಷಣೆ ನೀಡುವಲ್ಲಿ ಸರಿಸಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಬಾಲದಂಡೆಯ ಹಕ್ಕಿ ಮಧ್ಯಪ್ರದೇಶದ ರಾಜ್ಯ ಪಕ್ಷಿಯ ಸ್ಥಾನ ಪಡೆದಿದೆ. ಅಲ್ಲಿ ಈ ಹಕ್ಕಿಯನ್ನು ದೂದ್ ರಾಜ್ ಎಂದು ಕರೆಯುತ್ತಾರೆ. ಇದರ ತಲೆಯ ಮೇಲಿನ ಜುಟ್ಟು ಕಿರೀಟದಂತೆ ಇರುವುದರಿಂದ ಮತ್ತು ಅದರ ಬಾಲ ರಾಜರ ಪೋಷಾಕಿನಂತೆ ಕಾಣುವುದರಿಂದ ಇದನ್ನು ರಾಜ ಹಕ್ಕಿ ಎಂತಲೂ ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಈ ಅಕ್ಕಿಯನ್ನು ಅರ್ಜುನಕ ಎಂದು ಕರೆಯುತ್ತಾರೆ. ಭಾರತ ಮತ್ತು ಶ್ರೀಲಂಕಾ ದೇಶದ ಅಂಚೆ ಇಲಾಖೆ ಈ ಪಕ್ಷಿಯ ಚಿತ್ರದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿವೆ. ಕಾಡುಕುರಿ ಭಾರತದ ಸುಮಾರು ಕಾಡುಗಳಲ್ಲಿ ಕಂಡುಬರುವ ಒಂದು ಸಸ್ತನಿ ಪ್ರಾಣಿ. ಸಸ್ಯಹಾರಿ ಪ್ರಭೇದಕ್ಕೆ ಸೇರಿದ ಈ ಪ್ರಾಣಿಯ ಮುಖ್ಯ ಆಹಾರವೆಂದರೆ ಹುಲ್ಲು, ಎಲೆ, ಸೊಪ್ಪು ಮತ್ತು ಮರದಿಂದ ಉದುರಿದ ಹಣ್ಣು ಹಾಗೂ ಬೀಜಗಳು. ಕಾಡುಕುರಿಯು ಸುಮಾರು 1.3 ಅಡಿಗಳಷ್ಟು ಎತ್ತರ ಮತ್ತು 3 ಅಡಿಗಳಷ್ಟು ಉದ್ದವಿರುತ್ತದೆ ಮತ್ತು ಇದರ ತೂಕ ಸುಮಾರು 12-16 ಕೆಜಿ ಇರುತ್ತದೆ. ಕಾಡುಕುರಿಗಳನ್ನು ಅದರ ಪುಟ್ಟ ಗಾತ್ರ, ತಲೆಯ ಮೇಲಿನ ಕೊಂಬು ಮತ್ತು ಆನೆ ದಂತದಂತಿರುವ ಪುಟ್ಟ ಕೋರಿ ಹಲ್ಲುಗಳಿಂದ ಗುರುತಿಸಬಹುದು. ಇವುಗಳು ಸಾಧಾರಣವಾಗಿ ಸಂಜೆ ಮತ್ತು ರಾತ್ರಿಗಳಲ್ಲಿ ಹೆಚ್ಚಾಗಿ ಸಂಚಾರ ಮಾಡುವುದರಿಂದ ಹಗಲಿನಲ್ಲಿ ಇವನ್ನು ಕಾಣುವುದು ಕೊಂಚ ಕಠಿಣ ಎನ್ನಬಹುದು. ಸ್ವಭಾವದ ಸಂಕೋಚದ ಪ್ರಾಣಿಯಾದ ಕಾರಣ ಮಾನವರನ್ನ ಕಂಡ ತಕ್ಷಣ ಇವು ಓಡಿ ಮರೆಯಾಗುವುದನ್ನು ಕಲಿತಿವೆ. ಗಂಡು ಕುರಿಯು ತಲೆಯ ಮೇಲೆ ಕೊಂಬು ಮತ್ತು ಪುಟ್ಟ ಕೋರೆ ಹಲ್ಲನ್ನು ಹೊಂದಿರುತ್ತದೆ. ಹೆಣ್ಣಿಗೆ ಇವೆರಡು ಇರುವುದಿಲ್ಲ. ಕಾಡು ಕುರಿಗಳು ಭಾರತ ಮಾತ್ರವಲ್ಲದೆ ನೇಪಾಳ, ಮಲೇಷಿಯಾ, ದಕ್ಷಿಣ ಚೀನಾ ಮತ್ತು ತೈವಾನ್ ದೇಶಗಳಲ್ಲೂ ಸಹ ಕಂಡುಬರುತ್ತವೆ. ಕಾಡು ಕುರಿಯ ಒಂದು ಪ್ರಮುಖವಾದ ಲಕ್ಷಣವೆಂದರೆ ಮಾಂಸಾಹಾರಿ ಪ್ರಾಣಿಗಳಾದ ಹುಲಿ, ಸಿಂಹ, ಚಿರತೆ ಇವುಗಳ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿಯನ್ನು ಕಾಡಿನ ಇತರೆ ಪ್ರಾಣಿಗಳಿಗೆ ತಿಳಿಸುವುದು. ಈ ಮಾಂಸಾಹಾರಿ ಪ್ರಾಣಿಗಳನ್ನು ಕಂಡ ಕೂಡಲೇ ಕಾಡು ಕುರಿಯು ಜೋರಾಗಿ ಬೊಗಳುವಂತಹ ಧ್ವನಿಯನ್ನು ಕೂಗುತ್ತವೆ ಹಾಗೂ ಇತರೆ ಪ್ರಾಣಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತವೆ. ಕಾಡು ಕುರಿಯ ಬೊಗಳುವಿಕೆಯು ಕಾಡಿನಲ್ಲಿ ಮಾಂಸಾಹಾರಿ ಪ್ರಾಣಿಗಳ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿಯನ್ನು ನೀಡುತ್ತವೆ. ಕೇಳುವರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಚೋಟುದ ಹಕ್ಕಿಗೆ ಮಾರುದ ಬಾಲ ಹಾಗೂ ಕಾಡು ಕುರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚೆನ್ನಾಗಿ.

ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಡಾಕ್ಟರ್ ನಾಗಲೋತಿ ಮಠ ಅವರು ಒಂದು ಅಸಾಮಾನ್ಯ ಪ್ರತಿಭೆ. ಅದು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ತಮ್ಮ ಶಿಕ್ಷಣದ ಮೈಲಿಗಳನ್ನು ಎಷ್ಟು ಅನಾಯಾಸವಾಗಿ ದಾಪುಗಾಲು ಹಾಕಿ ದಾಟಿ ತ್ರಿವಿಕ್ರಮರಾದಂಥವ್ರು. ವೈದ್ಯಕೀಯ ಶಿಕ್ಷಣ ಮುಗಿಸಿದರು, ವೈದ್ಯಕೀಯ ಕಾಲೇಜ್ಗಳಲ್ಲಿ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ದೊಡ್ಡ ಹೆಸರು ಮಾಡಿದಂಥವ್ರು ನಾಗಲೋತಿ ಮಠ ಅವರು. ಸಾಮಾನ್ಯವಾಗಿ ವೈದ್ಯರಿಗೆ ಯಮರಾಜ ಸಹೋದರ ಅಂತ ಕರೆಯೋದುಂಟು. ಹೇಳ್ತಾರೆ ಯಮ ಬರೀ ಪ್ರಾಣ ಮಾತ್ರ ತೊಗೊಂಡು ಹೋಗ್ತಾನಂತೆ, ವೈದ್ಯ ಪ್ರಾಣ ಜೊತೆ ದುಡ್ಡು ತೊಗೊಂಡು ಹೋಗ್ತಾನೆ ಅಂತ. ಅದಕ್ಕೆ ವೈದ್ಯ ಯಮರಾಜ ಸಹೋದರ ಅಂತನ್ನುವಂಥಲ್ಲಿ ಹಾಗಾಗದೆ ಅತ್ಯಂತ ಜನಾನುರಾಗಿಯಾದಂಥವ್ರು ನಾಗಲೋತಿ ಮಠ ಅವರು. ಬಡ ಜನರ ಆರ್ತರ ನೋವಿಗೆ ಧ್ವನಿಯಾದಂಥವ್ರು. ಬರೀ ವೈದ್ಯಕೀಯ ವೃತ್ತಿ ಅಷ್ಟೇ ಅಲ್ಲ, ಶಿಕ್ಷಣದಲ್ಲಿ ವಿಜ್ಞಾನವನ್ನು ಅಳವಡಿಸುವಂಥ ವಿಧಾನವನ್ನು ಮಕ್ಕಳಿಗೆ ಕಲಿಸುವಂಥ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದವ್ರು ನಾಗಲೋತಿ ಮಠ ಅವರು. ಕೆಲಸದಿಂದ ನಿವೃತ್ತರಾದರೂ ಸಹಿತ ಪ್ರವೃತ್ತಿಯಿಂದ ನಿವೃತ್ತರಾಗದೆ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾರ್ಗದರ್ಶನ ಮಾಡಿದವರು. ಕರ್ತವ್ಯದ ಆಚೆ ಅಧ್ಯಾತ್ಮದಲ್ಲಿ ಮನಸ್ಸನ್ನು ನೆಟ್ಟು ಶರಣರಲ್ಲಿ ಶರಣರಾಗಿ ಬಾಳ ಮುಗಿಸಿ ಕೃತಾರ್ಥರಾದಂಥವರು ನಾಗಲೋತಿ ಮಠ ಅವರು. ಅವರು ಬಾಲಕರಾಗಿದ್ದಾಗ ಆಗಿದ್ದ ಒಂದು ಘಟನೆಯನ್ನು ಅವರೇ ಹೇಳಿದಂಥ ರೀತಿ ಹೀಗೆ. ಮನೆಯಲ್ಲಿ ಬಡತನ, ಶೈಕ್ಷಣಿಕ ವಾತಾವರಣ ಇಲ್ಲ, ರೈತ ಕುಟುಂಬ. ಆದರೂ ಶ್ರಮಪಟ್ಟು ಹಗಲು ರಾತ್ರಿ ಓದಿ ಪ್ರತಿ ತರಗತಿಯಲ್ಲೂ ಉನ್ನತ ಶ್ರೇಣಿಗೆ ಬರ್ತಿದ್ರಂತೆ. ಹೈಸ್ಕೂಲಿಗೆ ಬಂದಾಗ ಅವ್ರಿಗೊಬ್ಬರು ಶಿಕ್ಷಕರು ದೊರೆತು, ಕುಲಕರ್ಣಿ ಮಾಸ್ತರು ಅಂತ ಹೆಸರು. ಈ ಹುಡುಗ ನಾಗಲೋತಿ ಮಠನಿಗೆ ಕುಲಕರ್ಣಿ ಮಾಸ್ತರೇ ಆದರ್ಶ, ಅವರೇ ಮಾರ್ಗದರ್ಶಕರು. ಕುಲಕರ್ಣಿಯವರಿಗೆ ಈ ಹುಡುಗನ ಮೇಲೆ ಅಪಾರವಾದಂಥ ಪ್ರೀತಿ. ದಿನಾಲು ಮನೆ ಕರ್ಕೊಂಡು ಹೋಗಿ ಪಾಠ ಹೇಳಿ ಊಟ ತಿಂಡಿ ಮಾಡಿಸಿ ಕಳಿಸ್ಕೊಡ್ತಿದ್ರಂತೆ. ಹೇಳಿದ್ದನ್ನು ಮಾಲಿಸಲಿಲ್ಲ ಅಂದ್ರೆ ಒಂದು ಎರಡು ಹೆಟ್ಟು ಏಟ್ ಹಾಕೋದಕ್ಕೂ ಹಿಂತೆಗೀತಿರ್ಲಿಲ್ಲ ಮೇಷ್ಟ್ರು. ಹುಡುಗ ಮ್ಯಾಟ್ರಿಕ್ ಪರೀಕ್ಷೆಗೆ ಕೂತ್ಕೊಂಡ, ಹೆದರಿಕೆ ಏನಾಗ್ಬಿಡ್ತದೋ, ಎಷ್ಟು ಮಾರ್ಕ್ಸ್ ಬರ್ತದೋ, ಯಾವ ಕ್ಲಾಸ್ ಬರ್ತದೋ, ಅದಲ್ಲದೆ ಮುಂದೇನು ಮಾಡಬೇಕು ಅಂತ ಚಿಂತೆ. ಅವನ ತಂದೆಗೂ ಅದೇ ಚಿಂತೆ ಆಗಿತ್ತಂತೆ. ಪರೀಕ್ಷೆ ಫಲಿತಾಂಶ ಬಂತು, ಎಲ್ಲರೂ ಅಪೇಕ್ಷೆ ಪಟ್ಟ ಹಾಗೆ ನಾಗಲೋತಿ ಮಠ ಅವರಿಗೆ ಎತ್ತರದ ಉನ್ನತ ದರ್ಜೆ ಬಂದಿತ್ತು, ರ್ಯಾಂಕ್ ಕೂಡ ಬಂದಿತ್ತು ಅಂತ ನೆನಪು. ತುಂಬ ಸಂತೋಷ ಆಯಿತು ಅಪ್ಪನಿಗೆ. ಮಗನ ಕರ್ಕೊಂಡು ಕುಲಕರ್ಣಿ ಮಾಸ್ತರ್ ಮನೆಗೆ ಹೋದ್ರಂತೆ. ಹುಡುಗ ಗುರುಗಳ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದ, ತಂದೆನೂ ನಮಸ್ಕಾರ ಮಾಡಿದರು. ಮಾಸ್ತರೇ, ನೀವು ತಪ್ಪು ತಿಳಿಯೋದಿಲ್ಲ ಅಂದರೆ ನನ್ನೊಂದು ಮಾತದೆ, ನಮ್ಮ ಹುಡುಗನಿಗೆ ನೀವು ಬಹಳ ಮಾರ್ಗದರ್ಶನ ಮಾಡಿದ್ದೀರಿ, ಅದಿಲ್ಲದೆ ಹೋಗಿದ್ರೆ ನಮ್ಮ ಹುಡುಗ ಇಷ್ಟು ಮುಂದೆ ಬರ್ತಿರಲಿಲ್ಲ ಅಂದ್ಬಿಟ್ಟು ಜೇಬಿನಿಂದ ಒಂದು ಸಣ್ಣ ಕಾಗದ ಚೂರು ತೆಗೆದ್ರಂತೆ. ನಿಮ್ಗೊಂದು ಸಣ್ಣ ಕಾಣಿಕೆ ಕೊಡಬೇಕಂತ ಮನಸ್ಸಾಗಿದೆ, ದಯವಿಟ್ಟು ಇಲ್ಲ ಅನ್ಬೇಡ್ರಿ ಅಂತ ಹೇಳಿ ಆ ಹುಡುಗನ ಕೈಯಲ್ಲಿ ಕೊಟ್ರಂತೆ. ಮಾಸ್ತರಿಗೆ ಕೊಡು ಅಂತ ಹೇಳಿದ್ರು. ಕುಲಕರ್ಣಿ ಮಾಸ್ತರು ಟಿಪಿಕಲ್ ಬಿಜಾಪುರ ಭಾಷೆಗಳಿಗ, ಏನಪ್ಪ ನನಗೆ ಕಾಣಿಕೆ ಕೊಡಬೇಕಂತೇನು, ಏನು ಕಾಣಿಕೆ ಅಂದರು ಮಾಸ್ತರು. ಆ ಹುಡುಗ ತೆಗೆದು ಕೈಯಲ್ಲಿ ಚೀಟಿನ ಮಾಸ್ಟರ್ ಕೈಯಲ್ಲಿ ಕೊಟ್ಟ. ತೆಗೆದು ನೋಡಿದರೆ ಅದರ ಬಂಗಾರದ ಉಂಗುರ ಇದೆ. ಮಾಸ್ತರ್ ಕಣ್ಣಲ್ಲಿ ಕೋಪ ಬಂದ್ಬಿಡ್ತು. ಏನಪ್ಪ ನನ್ನ ಬಂಗಾರ ಉಂಗುರ ಕೊಡ್ಲಿಕ್ಕೆ ಬಂದಿರೇ ನೀವು, ಹೊರಗೆ ಹೋಗಿರಿ ಉಂಗುರ ಇದನ್ನು ಬಿಸಾಕ್ರಿ ಹೊರಗಡೆ, ಏನು ಸುಡ್ತೀರಿ ಬಂಗಾರ ಉಂಗ ತೊಗೊಂಡು, ನನ್ನ ಗಟ್ಟಿ ಬಂಗಾರ ಇಲ್ಲದ ಅಂತ ಹೇಳಿ ಮೇಲೆದ್ದು ಆ ಹುಡುಗ ನಾಗಲೋತಿ ಮಠನ ಗಟ್ಟಿಯಾಗಿ ಅಪ್ಕೊಂಡು ಕಣ್ಣಲ್ಲಿ ಸೇರಿಸಿದ್ರಂತೆ. ಈ ಘಟನೆ ಹೇಳಬೇಕಾದ್ರೆ ನಾಗಲೋತಿ ಮಠ ಅವರು 60 ವರ್ಷ ಆಗಿ ಹೋಗಿತ್ತು ಘಟನೆಯಾಗಿ. ಅದನ್ನು ಹೇಳುವಾಗ ನಾಗಲೋತಿ ಮಠರ ಕಣ್ಣು ಒದ್ದೆ ಆಗಿತ್ತು. ಕುಲಕರ್ಣಿ ಮಾಸ್ತರು ನಿಜವಾದ ಬಂಗಾರವನ್ನು ಗುರುತಿಸಿದಂಥ ಅಪ್ಪಟೆ ಅಕ್ಕಸಾಲಿಗ ಅವರು. ಅಂಥ ಗುರು ಅಂಥ ಶಿಷ್ಯ ಬೇಕು ಇವತ್ತು. ಹಾಗಿದ್ದಾಗೆ ಶಿಕ್ಷಣ ಅನ್ನೋದು ಧನ್ಯತೆಯ ಕೆಲಸ ಆಗ್ತದೆ. ಮಕ್ಕಳಿಗೋಸ್ಕರ ಅನೂಹ್ಯವಾದಂಥ ಪ್ರೀತಿಯನ್ನು ಇಟ್ಕೊಂಡಂಥ ಮಾಸ್ತರ್ ಬೇಕು. ಶಿಕ್ಷಕರ ಬಗ್ಗೆ ಆದರ್ಶ ಕಲ್ಪಿಸಿಕೊಂಡು ಅವರು ತಮ್ಮ ದೇವರು ಅಂತ ನಂಬಿದಂಥ ಶಿಷ್ಯ ಬೇಕು.

ಎರಡರ ಜೋಡಣೆಯಲ್ಲೇನೆ ಶಿಕ್ಷಣ ಅನ್ನುವಂಥ ಒಂದು ಅಧ್ಯಾತ್ಮ ಸೃಷ್ಟಿಯಾಗುವಂಥದ್ದು. ಹಾಗಾಗುವಂಥ ಕಾಲ ಮತ್ತೆ ಇದೇ ಬರಲಿ, ಇನ್ನಷ್ಟು ಜನ ಅಂಥವ್ರು ಆಗಲಿ ಅಂತ ಆಶಯ ನಮ್ದೆಲ್ಲ.

0: ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದ ಕರುಣಾಳೋಭ ಬೆಳಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಪೂಜಿಸಲೆ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳಬಲ್ಲವೇ, ಬಾಡಿ ಹೋದ

ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳಬಲ್ಲೆ, ಮನಸ್ಸು ಕಂಡ ಆಸೆಯಲ್ಲ ಇಚ್ಛೆ ಯಾರು ಬಲ್ಲರು. ಕನಸಿನ

0: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ, ಸರಕೂರು ತಾಲೂಕಿನ ಕೂಡಗಿಯ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀಮತಿ ಸೋಮಮ್ಮ ಹಾಗೂ ಶ್ರೀಯುತ ಮಾರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಗಿಯಾಡಿಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ಕೂಡಗಿಯಾಡಿಯ ನಿವಾಸಿಗರಾದ ಶ್ರೀಮತಿ ಲಲಿತಮ್ಮರವರು, ಶ್ರೀಮತಿ ಸೋಮಮ್ಮರವರು ಹಾಗೂ ಶ್ರೀಯುತ ಮಾರರವರು ಬನ್ನಿಯಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಕೂಡಗಿಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು, ಅವರ ಜೀವನ ಶೈಲಿ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಮೂಲಕನೇ ತಿಳಿದು ಬರೋಣ. ಲಲಿತಮ್ಮವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
4: ನಮಸ್ಕಾರ.
3: ಸೋಮಮ್ಮವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ಮಾರಾರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ.
3: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
6: ನನ್ನ ಹೆಸರು ಲಲಿತಮ್ಮ ಅಂತ. ನಾನು ಮಡಿಕೇರಾಡಿಂದ, ಅಲ್ಲಿಂದ ಇಲ್ಲಿಗೆ ಕುಡಿಗೆಯಾಡಿಗೆ ಮದುವಾಗಿದ್ದೆ. ಸುಮಾರು ಒಂದು ನಾನು ಮದುವಾಗಿ ಒಂದು 30-35 ವರ್ಷ ಆಗದ. ನಾವು ಮೊದಲೆಲ್ಲ ಅಲ್ಲಿದ್ದೋ, ನಾವು ಇಲ್ಲಿ ಬಂದು ಸುಮಾರು 35 ವರ್ಷ ಆಗದ. ಮೊದಲೆಲ್ಲ ಹಿಂಗ ಮನೆ ಇದು ಏನು ಇತ್ತಿಲ್ಲ, ಲ್ಯಾಂಡ್ರ್ ಮನೆ ಅದು ಇದು ಏನೂ ಇತ್ತಿಲ್ಲ. ನಾವು ಶೆಡ್ ಕಟ್ಕೊಂಡಿದ್ದು, ನಾನು ಮದುವಾಗ ವರ್ಷದಲ್ಲಿ ಶೆಡ್ಡು ಹುಲ್ಲಿನ ಮನೆ ಕಟ್ಕೊಂಡಿತ್ತು. ಆಗ ಒಟ್ಟು ಹಿಂಗ ಲೈನಿಂಗ್ ಮನೆ ಇತ್ತಿಲ್ಲ. ಅಲ್ಲಿ ಕೆಳಗೆ ಒಂದು 3-4 ಮನೆ, ನಮ್ದು ಒಂದೆರಡು ಮನೆ, ಮೇಲ್ಗಡೆ ಒಂದು 3-4-5 ಮನೆ, ಮೂರು ಇದ್ವು. ಮತ್ತೆ ಮಧ್ಯೆ ಒಂದು ಆಡಿ ಹಿಂಗ. ಆಗ ನನ್ನ ಕರ್ಕ ಬಂದದ್ದು ಮದುವೆ ಬಂದದ್ದು.
3: ಅಂದ್ರೆ ತಾವುಗಳು ಒಂದು ಕೂಡಿಗಾಡಿ ಬಂದು 35 ವರ್ಷಗಳಾಯ್ತು. 35 ವರ್ಷಗಳಿಂದ ಯಾಡಿದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರೆ, ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ?
6: ಮಾಡ್ತಿದ್ದೋ ಕೂಲಿ ಕೆಲಸ ಮಾಡ್ತಿದ್ದೋ ಅಂತ. ಆಗ ಒಂದು 5 ರೂಪಾಯಿ 20 ರೂಪಾಯಿ 15 ರೂಪಾಯಿ ಕೂಲಿ. ಆವಾಗ ಆಣೆ ಗೀಣಿ ಗೊತ್ತಿಲ್ಲ ನನ್ಗ. ನಾನ್ ಬಂದದು 10 ರೂಪಾಯಿ 5 ರೂಪಾಯಿ ಕೂಲಿ. ಆಗ ಹೋದ್ರ ಇದು ಸಿಕ್ತಿತ್ತು, ಇಲ್ದಿದ್ರ ಹೋಗ್ದೆ ಹೋದ್ರ ಅದು ಇಲ್ಲ. ನಮ್ಮ ಅತ್ತರೆಲ್ಲ, ನಮ್ಮ 3 ಮಕ್ಕಳಾಯ್ತು ನನ್ಗ ಬಾಂತನ ಮಾಡಿದ್ರು. ನಮ್ಮ ಅತ್ತರು ಒಳ್ಳೆಯವರು, ಎಲ್ಲ ಮಾಡಿದ್ರು. ನಮ್ಮ ಅತ್ತರೆಲ್ಲ ಮಾಡಿ ನಮ್ಮ ಮಕ್ಕಳು ಸಾಕ್ತದೆಲ್ಲ ನಮ್ಮ ಅತ್ತೆನೆ. ಆಗ ಇದು ಗಳ ಅಚ್ಚೆ ಅಂತಾರೆ, ಗಳ ಬಿದ್ರು ಇರ್ಬುದ್ರು ತಕಬಂದು ಮೊರ ಎಣಿಯೋದು, ಬುಟ್ಟಿ ಎಣಿಯೋದು. ಕೆಲವು ಜನ ಗೊತ್ತಿರೋರೆ ಎಣಿತಿದ್ರು, ಗೊತ್ತಿಲ್ದಿರೋರಿಲ್ಲ. ಹಂಗ್ ಮಾಡ್ತಾ ಇತ್ತು. ಆಗ
3: ತಾವುಗಳು ಹಿಂದಿನ ಕಾಲದಲ್ಲಿ 5 ರೂಪಾಯಿಂದ 10 ರೂಪಾಯಿ ವರೆಗೂ ಕೂಡ ಸಂಪಾದನೆ ಮಾಡ್ಕೊಂಡು ಬರ್ತಿದ್ರು. ಈಗ 5 ರೂಪಾಯಿ 10 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ತದ್ರಲ್ಲಿ ಆ ಒಂದು ಜೀವನ ಈಗ ನಡ್ಕೊಂಡು ಹೋಗ್ತಿದ್ದೆ.
6: ಆಗ ಬೆಲ್ಲ ಕಡಿಮೆ, ಈ ಅಂಗಡಿಲಿ ರೈಸ್ ಅದಿಲ್ಲ ಕಡಿಮೆ. ಆಗ ಬೆಲ್ಲ ಒಂದು 20 ಪೈಸೆನ

0: ಅಲ್ಲ ನಮ್ಮ ಭಾವನಾರ್ಕು ಹೇಳ ನೋಡಿ. ಆಗ ಅಷ್ಟಿತ್ತು ರೈಸುನು ಮಂತರ ಆಗಿ ಎಲ್ಲ ಕಡಿಮೆ ಕಡಿಮೆ ಇತ್ತು. ಆಗ ರೈಸುನು ಈಗ ಹೊಸಿ ಕಷ್ಟಪಟ್ಟಿದ್ದವ ಈ ಸೊಸೈಟಿ ಬತ್ತಲ್ಲ ಈ ಸೊಸೈಟಿ ಆಗಿಂದ ಅಕ್ಕಿ ಒಂದು ಸ್ವಲ್ಪ ಬತ್ತು ಮನೆಗ ಆಗ ನಮ್ಮ ಕಷ್ಟ ತೀರೋದು ಸೊಸೈಟಿ ಅಕ್ಕಿ ಬತ್ತಲ್ಲ ಆಗಿಂದ
1: ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತೀವಿ?
0: ನಾವು ನಮ್ಮ ಅತ್ತೆ ನಮ್ಮ ಮಾವನವ್ರಗ ಇಬ್ರು ಇರ್ತಿರು, ಅವ್ರು ಕಿರಿ ಇರ್ತಿ, ನಮ್ಮ ಮಾವ ಅವರಿಬ್ರು ಬೇರೆ ಇದ್ರು, ನಾವು ಗಂಡ ಇರ್ತಿ, ನಮ್ಮ ಅತ್ತೆ, ನಮ್ಮೂರು ಜನ ಮಕ್ಕಳು, ನಾವು ಒಟ್ಟಿಗೆ ಇತ್ತು. ಆಡಿ ಸಮಸ್ಯೆ ಅಂದ್ರೆ ಮನೆ ಇಲ್ಲ, ಲ್ಯಾಂಡರ್ ಮನೆ. ಅದು ಯಾವತ್ತ ಕಾಲದಲ್ಲಿ ಕೊಟ್ಟಿರೋ ಮನೆ? ಒಂದು ಯಾವ ಮನೆ ಇಲ್ಲ, ಏನೂ ಇಲ್ಲ. ಒಂದ್ರ ಬಾತ್ರೂಮ್ಗಳಿಲ್ಲ, ಕೆಲವು ಮನೆಗಳಿಗೆ ಬಾತ್ರೂಮ್ ಇಲ್ಲ ಅಂತ. ನಾವು ಕೆಲವು ಅರ್ಧ ಒಂದು ನಾಲ್ಕೈದು ಮನೇನ ನಾವು ದುಡ್ಡು ಮಾಡ್ಕೊಂಡು ಕಟ್ಟಿಸೀವಿ. ಕೆಲವು ಜನಕ್ಕೆ ಅದು ಇಲ್ಲ, ರೋಡು ಚೆನ್ನಾಗಿಲ್ಲ. ನೀವು ನೋಡ್ತಿದ್ವ, ಅದು ಬಿಟ್ರ ಮನೆನೇ ಇಲ್ಲ, ರೋಡು ಚೆನ್ನಾಗಿಲ್ಲ. ನಲ್ಲಿ ಸುಮಾರು ನಲ್ಲಿ ಮಾಡಿಕೊಟ್ರು, ನೀರಿನ ಸಮಸ್ಯೆ ಇಲ್ಲ, ನೀರಿನ ಚೆನ್ನಾಗದ. ಈ ಮನೆ ಅದೇ ಮಂದಿ ಶೌಚಾಲಯ ಅವೇ ಮಂದ್ ಒಂದೊಂದು ಮನೇಲಿ ಈ ಸೋಲ್ಗುರು ಅಂತ ಅವ್ರು ಇಲ್ಲಿ ಈ ಬೀದಿಲಿ ಎರಡು ಕುಟುಂಬ ಅವ್ರು ಒಂದೊಂದು ಮನೇಲಿ ಮನೆ ಇಲ್ಲ ಅವ್ರಿಗ, ಅವ್ರಿಗೂ ಇಲ್ಲ ನಮಗೂ ಇಲ್ಲ. ಅದೇ ದುಡ್ಡು ಗಿಡ್ಡು ಮಾಡ್ಕೊಂಡು ಒಂದು ಹೊಸ ರೀಸಾರ್ ಕಟ್ಟಿಸೋರು ಗೆದ್ಕೊಂಡ್ರು, ಅದು ಇಲ್ಲ ಅಂದ್ರೆ ಇಲ್ಲಿ ನೋಡಿ ಅಲ್ಲಿ ತೊಕ್ಕೋತದ ಹಂಗೆ.
1: ಕೂಡಿಗಾಡಿಗೆ ಮುಖ್ಯವಾಗಿ ಮನೆಗಳು
0: ಮನೆ ಮನೆ ಬೇಕು, ಮುಖ್ಯ ಮನೆ ಬೇಕು, ರೋಡ್ ಬೇಕು, ಮತ್ತ ಕರೆಂಟ್ ಏವಿ ಅವ, ಈ ಸೋಲಾರ್ ಅವ, ಈ ಶೌಚಾಲಯ ಬೇಕು ಅಷ್ಟೇ. ನಾನು ಕೇಳ್ಕೊಳ್ಳೋದು ಇನ್ನೇನ ಇಲ್ಲಿ ಸಮುದಾಯ ಭವನ ಅದೊಂದು ಬೇಕು, ಮುಖ್ಯ ಬೇಕು. ನಿಮ್ಮಂತವ್ರು ಬಂದ್ರು ಒಂದು ಮೀಟಿಂಗು ಅದು ಇದು ಈ ಎಲ್ಲರಿಗೂ ಇಲ್ಲಿ ಕರ್ಕ ಬರಕ್ಕದ್ದ, ಇಲ್ಲಿ ಕರ್ಕ ಬರಕ್ಕಾಗಲ್ಲ, ಅದೊಂದು ಮುಖ್ಯ ಬೇಕು. ಈಗ ಬಸಿರಿ ಅಂತ ಬಸಿರಿ ಎಲ್ಲ ಈಗ ಆರಿಕ ನಮ್ ಗಾರಿಕನೇ ಇಲ್ಲ, ನಮ್ ಗಾರಿಗಿಲ್ಲ. ಗಳ ತಕ ಬಂದು ಕಿರ್ಬಿದ್ರ ಗಳ ತಕ ಬಂದು ಬುಟ್ಟಿ ಹಣ್ದು ಅದನ್ನ ಅಲ್ಲಿ ಮುತ್ತಗ ಉಂಡಿ ಕುರ್ನಗಾಲ ಎಲ್ಲ ಮಾರಿ ಅದನ್ನೆಲ್ಲ ಅಲ್ಲಿ ರಾಗಿ ಮೆಣಸಿನ್ಕಾಯಿ ಉಳ್ಳಿ ಅಲ್ಲೆಲ್ಲ ಈ ಬುಟ್ಟಿ ಕೊಟ್ಬಿಟ್ಟು ಇಸ್ಕೊಬಂದು ನಾವು ಜೀವನ ಮಾಡ್ತಿದ್ವ. ಹಂಗೆಲ್ಲ ಕಷ್ಟಪಟ್ಟಿವಿ, ಈಗಿಲ್ಲ, ಈಗ ಚೆನ್ನಾಗಲ್ಲ, ಚೆನ್ನಾಗದ. ಈಗ ಬಸಿರ್ರೆ ಎಲ್ಲ ಏನು ಆರಿಕ ಅದು ಇದು ಎಲ್ಲ ಮಾಡ್ತಾವ್ರ, ನಮ್ಗದು ಇಲ್ಲ, ಸುಮ್ಮನಿರಿ ಸರ್.
1: ಸೋಮಮ್ಮವ್ರೆ, ನೀವು ಕೂಡ ಈ ಒಂದು ಕೂಡಿಗಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರ, ಹೇಗಿದೆ ನಮ್ಮ ಜೀವನ?
2: 20 ವರ್ಷಗಳ ಜೀವನ ಅಂದ್ರೆ ಜಮೀನು ಕೆಲಸ ಮಾಡ್ತೀವಿ, ಕೂಲಿ ಕೆಲಸಕ್ಕೆ ಹೋಗ್ತೀವಿ. ನಾವು ಯುವಕರಿಂದ ಸಂಘ ಸೇರಿವಿ, ಸಮುದಾಯ ಭವನ ಇಲ್ಲ, ನಲ್ಲಿ ನೀರು ಎಲ್ಲದ.
1: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಮ್ಮ?
2: ಹತ್ತಿ ಹಾಕ್ತೀವಿ, ರಾಗಿ ಬೆಳಿತೀವಿ, ಜಮೀನು ಕೆಲಸ ಮಾಡ್ತೀವಿ.
1: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರ?
2: ನಾವು 4 ಜನ.
1: ಮರವ್ರ, ನೀವು ಕೂಡ ಈ ಕೂಡಿಗಾಡಿ ಬಂದು ಎಷ್ಟು ವರ್ಷಗಳಾಯ್ತು? ಎಷ್ಟು ವರ್ಷಗಳಿಂದ ಈ ಅಡಿಗೆ ಜೀವನ ಮಾಡ್ಕೊಂಡು ಹೋಗ್ತೀವಿ?
3: ನಾವು 70 ವರ್ಷ 75 ವರ್ಷ ಆಗ ಬತ್ತದ ನಮಗೆ. ನಾನು ಇಲ್ಲಿ ನಾವು ಎರಡು ಮನ ಇದ್ದದವಾಗ, ಎರಡು ಮನ.
1: ನೀವು ಬಂದಾಗ
3: ನಾವು ಇಲ್ಲಿ ಕಾಲ ಹಾಕಿದಾಗ ಎರಡೇ ಮನ ಬಂದು ನಮ್ಗೆ ಜಮೀನು ಕೊಟ್ಟವ್ರು ಯಾರ ಇಲ್ಲಿ ದಾಸಗೌಡ್ರು ಅಂತಿದ್ರು. ಅವರು ನಮ್ಮ ಫಾರೆಸ್ಟ್ ಏರಿಯಾದಲ್ಲಿ ಜಮೀನ ಕೋರ್ಟ್ಗೆ ಹಾಕಿ ಆಮೇಲೆ ತಿಂಬರ್ ಮಾಡಿ ಇವನ್ನೆಲ್ಲ ಮಾಡಿ ನಮ್ಗೆ ಒಂದಷ್ಟು ಭೂಮಿ ಉಳಿಸ್ಕೊಟ್ರು. ಯಾರ ಕಾಲದಲ್ಲಿ? ದೇವರಾಜ ಅರಸವರು ಮಿನಿಸ್ಟ್ರು, ಅರಣ್ಯ ಮಿನಿಸ್ಟ್ರ್ ಕಾಲದಲ್ಲಿ ಇದು ಆಗಿರೋದು. ನಮ್ಮ ತಾತಂದ್ರು ಹೋಗಿ ವಿಧಾನಸೌಧದಲ್ಲಿ ಕರೆಸಿ ಅವ್ರ ಗಂಡ ಗೆಣಸು ಏನೇನಿದೆ ತಗೊಂಡೋಗಿ ಇಡ್ಸ್ಬಿಟ್ಟು ಆಮೇಲೆ ನಮಗೆ ಇಲ್ಲಿ ಜಮೀನು ಒಂದಷ್ಟು ಟ್ರೈಬಲ್ಗಲ್ದೆ ಬೇರೆ ಜನಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಸೈನ್ ಹಾಕ್ಕೊಟ್ಲೆ ನಮಗೆ ಇಲ್ಲೊಂದಷ್ಟು ಭೂಮಿ ಮಾಡಿದ್ರು. ಭೂಮಿ ಆಯಿತು, ಒಂದೆರಡು ಎಕರೆ ಭೂಮಿ ಅದ, ವ್ಯವಸಾಯ ಮಾಡ್ತೇವೆ. ಆಮೇಲೆ ರೋಡ್ಗಳಿದೆ ನಮಗೆ. ಆಮೇಲೆ ಇದು ಫಸ್ಟು ನಮಗೆ ತೊಂದರೆ ಆಗಿರೋದು ಏನಂತ ಹೇಳಿದ್ರೆ ಹಂಗೆ ನೋಡಿ ಎರಡು ಸತಿ ಈ ಹಂಗೆ ನೋಡಿ ಟೀಚರ್ಗೆ ಅರ್ಜಿ ಹಾಕಿದ್ದೀವಿ. ಆಮೇಲೆ ಇದು ಹೆಲ್ಪರ್ಗೆ ಅರ್ಜಿ ಹಾಕಿದ್ದೀವಿ, ಹೆಲ್ಪರ್ ಅದು ಆರ್ಡರ್ ಕಾಪಿ ಬಂದ್ಬಿಡ್ತು. ಈ ಟೀಚರ್ ಅದು ಸ್ವಲ್ಪ ತಡಂಗಾಗಿ ಯಾರು ಅದನ್ನ ಮನ್ಸು ಕೊಡ್ತಾ ಇಲ್ಲ. ಯಾವ ಸಾಹೇಬ್ರು ಅವರು ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಮಗೆ ಅದನ್ನ ಮನ್ಸು ಕೊಡ್ತಾ ಇಲ್ಲ. ಏನೇನಾಯ್ತು ಸರ್, ನಾವು ಎರಡು ಸತಿ ಹೋಗಿ ಅಲ್ಲಿಗೆ ಕೇಳಿದ್ದೀವಿ. ಆಮೇಲೆ ಕೇಳಿಸ್ಲಿ ಅವರು ನೋಡೋ ಅಂತ ಹೇಳ್ತಾರೆ. ಒಂದೇ ಟೀಚರ್ ಅದು ಆಗಿಲ್ಲ, ಇದು ಭಾರಿ ಸಮಸ್ಯೆ ಆಗ್ಬಿಟ್ಟದ. ಆಮೇಲೆ ಬೇರೆ ನಮ್ಮ ಪಕ್ಕದವ್ರದವರು ಊರವರು ಅವರು ಆರ್ಡರ್ ಕಾಪಿ ತಗೊಂಡು ಅಲ್ಲಿಗೆ ಬರಬೇಕು ಅಂತ ನಮ್ಮಿಲ್ಲೇ ರೆಜಿಸ್ಟ್ರೇಷನ್ ಮಾಡಿ ನಮ್ಮಿಲ್ಲೇ ಅವರಲ್ಲ ಇವ್ರಿಗೆಲ್ಲೇ ಕಳಿಸೋ ನಾವು ಅಂತ ಅದನ್ನ ಹಂಗೆ ನೋಡಿ ಬೀಗ ಹಾಕಿಸ್ಬಿಟ್ಟಿವಿ, ಅದನ್ನ ಹಾಕಿಸ್ಬಿಟ್ಟಿವಿ. ಇದು ಭಾರಿ ಪ್ರಾಬ್ಲಮ್ ಆಗಿರೋದು ನಮಗೆ ಈ ಟೀಚರ್ ಅದು ಸಮುದಾಯ ಭಾವನೆ ಇದೆ.

0: ಅದನ್ನ ತಾವು ಏನಾದ್ರೆ ಒಂದು ಸ್ವಲ್ಪ ಮನ್ಸು ಕೊಟ್ಟು ನಾವು ನಮ್ಗೆ ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ರೆ ನಾವು ಉಂಡುಣಿದಾಗೆಲ್ಲ ತಮಗೆ ನೆನ್ಕೊಂಡು ನಾವು ಕಾಲ ಕಳಿಸ್ತೀವಿ.
1: ಈ ಒಂದು ಕುಡಿಗೆ ಅಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನೀ ನಮ್ಮ ಬೆಟ್ಟ ಕುರುವರು ನಾವು ಸೋಲ್ಗರು ಅವರ ಅವರು ನಾವು ಅವಾಗಲಿಂದ ಅವರು ಎಡಾಂತರದಲ್ಲಿ ಬಂದವರು. ನಾವು ಪೂರ್ತಿ ಕಾಲದಲ್ಲಿ ಎರಡೆರಡು ಮನೆ ಇದ್ದದು. ಎರಡೇ ಮನೆಯಲ್ಲಿ ಈಗ ಒಂದಷ್ಟು ಊರು ಕಟ್ಕಾಣ್ತದೆ. ಅದಕ್ಕೆ ನಮ್ಮ ಊರಿಗೆ ಒಂಚೂರು ಕೆಲಸನೇ ಆಗ್ತಾ ಇಲ್ಲ. ಯಾರು ಅಧಿಕಾರಿಯವರು ನಮ್ಮೂರ ತಿರುಗಿ ನೋಡಲ್ಲ. ಯಾವ ಪಿ ಡಿ ಓ ಸಾಹೇಬರು ಬರಲ್ಲ, ಎಮ್ ಎಲ್ ಎ ಸಾಹೇಬರು ಬರಲ್ಲ. ಪಕ್ಕದ ಊರುಗಳೆಲ್ಲ ಬಂದು ಹೋಯ್ತಾರೆ, ನಮ್ಮೂರಿಗೆ ಕಾಲನೇ ಹಾಕಲ್ಲ ಅವರು. ಏನಂತ ನೀವು ನಿಮ್ಗೇನು ನೋವಿದೆ ಅಂತ ಅವ್ರು ಕೇಳ್ತಾನೆ ಇಲ್ಲ.
1: ಅಂದ್ರೆ ಈ ಒಂದು ಕುಡಿಗಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಈಗ ಒಂದು 180 ಕುಟುಂಬ.
1: 180 ಕುಟುಂಬಗಳು?
0: 180 ಕುಟುಂಬ. ಯಾವುದೋ ಮನ್ ಮನೆಗಳೇ ಎರಡೆರಡು ಕುಟುಂಬ ಅವ್ರ, ಇನ್ನೂ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವು ಇಷ್ಟು ಕುಟುಂಬ ನಾವು ವಾಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜಮೀನಿನಲ್ಲಿ ಒಂದಷ್ಟು ಮಾಡ್ತೀವಿ. ಅದು ಮೇಲಿರೋನು ಏನಾದರೂ ಬಿಟ್ರೆ ನಮ್ಗೆ ಆ ಭಗವಂತ ಏನಾದರೂ ಕಂಡುಬಿಟ್ರೆ ಒಂದಷ್ಟು ಬೆಳೆ, ಇಲ್ಲದೆ ಹೋಗಿದ್ರೆ ಏನು ಇಲ್ಲ.
1: ಸರ್ಕಾರದಿಂದ ವ್ಯವಸಾಯನ ಮಾಡೋದಕ್ಕೆ ತಮ್ಮಗೆ ಜಮೀನು ಕೊಟ್ಟಿದ್ದಾರೆ ಹೇಗೆ?
0: ಜಮೀನು ಕೊಟ್ಟಾರ, ಒಂದು ಎರಡೆರಡು ಎಕರೆ ಕೊಟ್ಟಿದ್ದಾರೆ.
1: ಅಂದರೆ ಎಲ್ಲ ಕುಟುಂಬಗಳು ಕೊಟ್ಟಿದ್ದಾರೆ ಹೇಗೆ?
0: ಎಲ್ಲ ಕುಟುಂಬಗಳು ಇಲ್ಲ, ಸ್ವಲ್ಪ ಸ್ವಲ್ಪ ಕುಟುಂಬ ಇಲ್ಲಿಯೇ. ಮೊದಲು ಯಾವ ಹಿರಿಯಕರು ಯಾರಿದ್ರು ಅವ್ರ ಕುಟುಂಬ ಮಾತ್ರ ಇರೋದು. ಇನ್ ಬೆಳವಣಿಗೆ ಆಗಿರೋರ್ಗೆ ಒಂದು ಜಮೀನು ಇಲ್ಲ, ಮನು ಇಲ್ಲ, ಏನೂ ಇಲ್ಲ ಅವ್ರಿಗೆ, ಏನೂ ಇಲ್ಲ ಅವ್ರಿಗೆ. ಈಗ ಬೆಳವಣಿಗೆ ಬಂದಿರೋರ್ಗೆ ಅದು ನಮ್ಮ ಪೊತ್ತಿನಲ್ಲಿ ಇರೋರ್ಗೆ ಮಾತ್ರ ಒಂದಷ್ಟು ಜಮೀನು, ಆಮೇಲೆ ನಮ್ಮ ತಂದೆ ಅವ್ರಿಗೆ. ಇದರಲ್ಲಿ ಭಾಗ ಮಾಡಿಕೊಂಡು ನಾವು ಒಬ್ರಿಗೊಬ್ರಿಗೆ ಅಂಚರಣೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಹಾಗೆಯೇ ಒಂದು ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ, ತಮ್ಮೊಂದು ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ ಹೇಗೆ?
0: ಕೆಲವು ಜನ ಹೋಗ್ತಾರೆ, ಅದೇ ಇಲ್ಲಿ ಕೂತವಲ್ಲ. ಇಲ್ಲಿ ಅವ್ರ ತಂದೆ ತಾಯಿಗಳು ಬುದ್ಧಿ ಹೇಳಾಗಿಲ್ಲ, ಅವರು ಆ ಬ್ಯಾಗ್ ತಗೊಂಡು ಕೂಡೋದು ಸುಮ್ಮನೆ. ಯಾವುದೋ ಅವ್ರ ಆಟನ ಅವ್ರು ಆಡೋದು. ಅವ್ರ ತಂದೆ ತಾಯಿ ಬುದ್ಧಿ ಹೇಳಿ ಒಂದೇಳು ಕೊಟ್ಟು ಆ ಬುಕ್ಸ್ ಕೊಟ್ಟು ಓದಿಯಪ್ಪ ಅಂತ ಹೇಳಿದ್ರೆ ಅವ್ರು ಓದ್ತಾರೆ. ಅವ್ರ ಜವಾಬ್ದಾರಿನೇ ಇಲ್ಲ,
1: ತಂದೆ ತಾಯಿಗಳಿಗೆ ಜವಾಬ್ದಾರಿ.
0: ಹಾ, ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ನಾವು ಊರವ್ರು ಏನ್ ಮಾಡ್ತಾರೆ?
1: ಮಕ್ಕಳೆಲ್ಲ ಶಾಲೆಗೆ ಎಲ್ಲಿಗೆ ಹೋಗ್ತಾರೆ?
0: ಶಾಲೆಗೆ ಸಣ್ಣಗುಂಡಿ ಹಾಸ್ಟ್ಲು, ಸಣ್ಣಗುಂಡಿ ಹಾಸ್ಟ್ಲು, ಆಮೇಲೆ ಮಟ್ಕೇರಿ ಹಾಸ್ಟ್ಲಲ್ಲಿ ಹೋಗ್ತಾರೆ. ಆಮೇಲೆ ನಮ್ಮ ಹುಡುಗಿ ನಮ್ಮ ಮಗಳದು ಅವ ಇಲ್ಲಿ ಮಟ್ಕೇರಿ ಹಾಡಿಲ್ಲಿ ಓದ್ತಾವಳು, ಹೆಚ್ಚಲ್ತಿ ಓದ್ತಾವಳು. ಎಲ್ಲ ಬುದ್ಧಿವಂತರು. ನಾವು ಮನೇಲಿ ಹೆಂಗೆ ಇಟ್ಕೋತೀವಿ ನಮ್ಮ ಮಕ್ಕಳನ್ನ, ಆ ರೀತಿಯಲ್ಲಿ ನಾವು ಬಳಸ್ಕೋಬೇಕು.
1: ಮಕ್ಕಳಿಗೆ ಉತ್ತಮವಾದ
0: ಶಿಕ್ಷಣ ಕೊಟ್ಟು
1: ಮುಖ್ಯವಾಗಿರುತ್ತೆ.
0: ಅವ್ರ ತಂದೆ ತಾಯಿಗಳಲ್ಲಿ ಅದು ಹುಟ್ಟಬೇಕು, ಸ್ವಾಭಿಮಾನದಿಂದ ಅವರು ನಡೆಸ್ಕೊಂಡು ಹೋಗ್ಬೇಕು. ಅವರು ನಮಗೆ ಒಂದು ನಮಗೆ ಸಮುದಾಯದ ಭಾವನೆ ಒಂದು ಹಂಗೆ ನೋಡಿ ಓಪನ್ ಆಗಿಲ್ಲ. ಹೋಗಿ ವಿಚಾರಿಸಿದ್ರೆ ಅವ್ರು ಏನು ಅಂತ ಹೇಳ್ತಾರೆ. ಅವ್ರು ಆಡಿಲಿ ಎಲ್ಲ ಜವಾಬ್ದಾರಿ ತಗೋಬನ್ನಿ ಅಂತ ಚೈನ್ ಹಾಕ್ಕೊಡೋದಕ್ಕೆ ಹಂಗಂತ ಹೇಳಿದ್ರಂತ ನಮ್ಮ ಹೆಲ್ಪರ್ ಅವ್ರಿಗೆ ಕಳಿಸಿದ್ದು ಹುಡುಗಿಗೆ. ಆಗ ಆಡಿ ಸಹ ಕೂತ್ಕೊಂಡು ತೀರ್ಮಾನ ಮಾಡ್ಕೊಬನ್ನಿ ಅಂತ ಹೇಳಿದಾರೆ. ಆಡಿಲಿ ಇನ್ನೇನು ತೀರ್ಮಾನ ಮಾಡಿದವನು? ನಾವು ಮಾಡಿ ಇಬ್ರಿಗೆ ಟೀಚರ್ಗು ಹೆಲ್ಪರ್ಗೆ ಇಬ್ರಿಗೂ ಅರ್ಜಿ ಹಾಕ್ಬ ಕಳಿಸೀವಿ. ಕಳಿಸೋರು ಯಾರ ಅತ್ತಿಂದ ಸರ್ಕಾರದವರೇ ನಮ್ಗೆ ಗಮನ ತಗೋಬರ್ಬೇಕು ಇಲ್ವ ಹೇಳಿ. ಅದನ್ನ ನಮ್ಗೆ ಭಾರಿ ತೊಂದರೆ ಆಯ್ತದ. ಈಗ
1: ನಮ್ಮೊಂದು ಆಡಿಯಲ್ಲಿ ಎಲ್ಲ ಕುಟುಂಬದವರು ಈಗ ರೇಷನ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟಿಂಗ್ ಕಮ್ಮದ ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ?
0: ಆ ಕೆಲವು ಜನ ಮಾಡಿಸ್ಕೊಂಡಾರೆ. ಆಮೇಲೆ ಈ ಟೈಮ್ ಬಾರ ಆಗಿರೋ ಸ್ವಲ್ಪ ಮಾಡಿಸ್ಕೋಬೇಕು ಅವರು. ನಾನು ಮಾಡಿಸ್ಕೋಬೇಕು ಅದನ್ನ ಸ್ವಲ್ಪ ಬಾರ ಆಗಿದ್ರೆ.
1: ರೇಷನ್ ಬರ್ತಿದೀಯ ಇವಾಗ?
0: ರೇಷನ್ ರೇಷನ್ ಇವಾಗ ಬರ್ತಾ ಇಲ್ಲ. ಒಂಚೂರು ರೇಷನು ಸುಮಾರು ಒಂದು 4-5 ತಿಂಗಳಾಗದೆ.
1: ಅಂದ್ರೆ ಮೊಟ್ಟೆ ರೇಷನ್?
0: ಮೊಟ್ಟೆ ರೇಷನ್ ಬರ್ತಾ ಇಲ್ಲ. ಈ ಸೊಸೈಟಿ ಅದು ಬರ್ತದ ಅಕ್ಕಿ, ಸೊಸೈಟಿ ಅದು ತಿಂಗಳಿಗೆ ಕೊಡ್ತೀವಿ ಅವ್ರ. ಆಮೇಲೆ ಮೊಟ್ಟೆ ರೇಷನ್ ಬರ್ತಾ ಇಲ್ಲ. ಅಲ್ಲಿ ಇದು ಬೆಲ್ಲ, ಆಮೇಲೆ ಕಾಳು, ಆಮೇಲೆ ಅಕ್ಕಿ, ಆಮೇಲೆ ರಾಗಿ. ಏನಾದ್ರ ರಾಗಿ ಬಂದ್ರೆ ರಾಗಿ ಕೊಡ್ತಾರ. ಆಮೇಲೆ ಎರಡು ಎಲ್ಲ ಬ್ಯಾಳಗಿಳ ಎಲ್ಲ ಉಳ್ಳಿ ಕಾಳು ಕಾಳು ಕಡ್ಡಿ ಎಲ್ಲ ಕೊಡ್ತಾರ. ಅದನ್ನ ಅವರು ಬಳಸ್ಕೊತಾರೆ.
1: ಅಂದ್ರೆ ಸರ್ಕಾರ ಕೊಡ್ತಕ್ಕಂತೆ ಒಂದು ಮೊಟ್ಟೆ ರೇಷನ್ ಇಂದ ಕೆಲವೊಂದು ಕುಟುಂಬಗಳು ಕೂಡ ಜೀವನವನ್ನ ಸಾಗಿಸಿಕೊಳ್ಳೋದಕ್ಕೆ
0: ಅನುಕೂಲವಾಗ್ತದೆ. ಅದನ್ನ ನಮ್ಗ ದೇವ್ರು ಒಳ್ಳೇದ್ ಮಾಡೋಣ. ಆದ್ರೂ ಅದು ಇವಾಗ ಈ

0: ಈ ಚಾಯ ಅವರು ಸೇರ್ಕೊಬಿಟ್ಟು ಅದನ್ನೇನ ಸ್ವಲ್ಪ ಕಳಿಸಿ ಅದನ್ನ ಒಂದ್ ಸ್ವಲ್ಪ ಹಿಂದೆ ಮಾಡ್ಬಿಟ್ಟಾರ. ಅದೊಂದು
1: ತಗೊಳ್ಳು. ಹಿಂದಿನ ಕಾಲದಲ್ಲಿ ಏನಾದ್ರು ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರೆ,
0: ಕಾಡಿನಲ್ಲಿ ಜೀವನ ಮಾಡ್ತಿದ್ರು,
1: ಕಾಡಿನ ಜೀವನ ಬಗ್ಗೆ ತಿಳಿಸ್ಕೊಡೋದು.
0: ಕಾಡಿನಲ್ಲಿ ಜೀವನ ಅಂದ್ರೆ ಜಂಡ ಜೆಂಟ್ಸು ಮುಳು ಜೆಂಟ್ಸು ಆಮೇಲೆ ಯಾವ್ಯಾವ್ದನ್ನ ಅವರೆಲ್ಲ ಬೀದ್ರು ಅದು ಇದು ತಿನ್ಕೊಂಡು ಕಾಡಿನಲ್ಲಿ ಸೊಪ್ಪದ ಮಾಡ್ರೆ ಸೊಪ್ಪ ಅಂತ ಆ ಸೊಪ್ಪನ ಎಲ್ಲ ತಿಂದು ನಮ್ಮ ತಂದೆಯವರು ಭಾರಿ ಕಷ್ಟದಲ್ಲಿ ನಮ್ಮನ್ನ ಎಂಟು ಜನ ಸಾಕಿದವರು ಭಾರಿ ಕಷ್ಟದಲ್ಲಿ ಸಾಕಿದ್ರು ನಮ್ಮ ಜೀತ ಮಾಡಿ ಎಲ್ಲ
1: ತಗೊಳ್ಳು. ಮೊದಲು ಕಾಡಿನಲ್ಲಿ ಜೀವನ ಮಾಡ್ತಿದ್ರಿ, ಈಗ ಕಾಡಿನ ಜೀವನಕ್ಕೂ ಮತ್ತೆ ಇಲ್ಲಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇರ್ಬೋದು, ಹೇಗೆ ಅನಿಸ್ತಾ ಇದೀವಿ ಎರಡು ಹೋಲಿಕೆ ಮಾಡ್ಕೊಂಡು?
0: ಇಲ್ಲಿ ಏನಂತ ಹೇಳಿದ್ರೆ ಕಾಡಿನ ಜೀವನಕ್ಕೂ ಇಲ್ಲಿ ಜೀವನಕ್ಕೂ ಸ್ವಲ್ಪ ಯಥೋಶ. ಏನಂತ ಹೇಳಿದ್ರೆ ಇಲ್ಲಿ ಸ್ವಸ್ಥಾಗಿ ಜೀವನ ಮಾಡ್ಬೋದು, ಸರ್ಕಾರ ಒಂದಷ್ಟು ಸೌಲಭ್ಯ ಕೊಡ್ತಾವೆ. ತಗೊ ಬಂದು ನಮ್ಮನ್ನ ಬೀದಿಗೆ ಅವರು ಕಡ್ಗಾಲಿಲ್ಲ ಮಾಡ್ತಾರೆ. ಆದ್ರೂ ಅತ್ತಿಂದ ಬರಬೇಕು ನಮ್ಗೆ, ಅದು ಬಂದಾಗ ನಮ್ಗೆ ಒಂದಷ್ಟು ಜೀವನ ನಡೀತದೆ. ಬಂದೆ ಹೋದ್ರೆ ಇಲ್ಲ.
1: ಕಾಡಿನಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಕೊಂಡು?
0: ಕಾಡಿನಲ್ಲಿ ಯಾವ ಪದಾರ್ಥವೂ ಇಲ್ಲ ನಮ್ದು. ಗೆಣಸು ಮುಳು ಗೆಣಸು ಈ ನಾವ್ರ ಗೆಣಸು ಇವನ್ನೆಲ್ಲ ನಾವು ತಿನ್ಕೊಂಡು ಸೊಪ್ಪು ಸಾದ ತಿನ್ಕೊಂಡು ಜೀವನ ಮಾಡ್ತಿದ್ವಿ.
1: ಏನಾದ್ರೂ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ
0: ಆರೋಗ್ಯ ಸಮಸ್ಯೆ ಬಂದಾಗ ನಾವೇ ಇದೆ ನಮ್ಗೆ ಶಾಶ್ವತ ಇರೋದು ಇದೆ. ಈ ಸಾವಡಿಲಿ ಕೂತ್ಕೊಬಿಟ್ರೆ ವಿಜಯಕರು ಕೂತ್ಕೊಬಿಟ್ರೆ ಏನಾದರೂ ಪರಿಹಾರ ಮಾಡ್ಕೊತಿದ್ರು. ಸಾವಡಿಲಿ ನಮ್ದು ದೇವಿಯ ದೇವರು ದೇವ್ರುಗಳವಲ್ಲ ನಾವು ದೇವ್ರ ನಾವೆಲ್ಲ ಕರೆಸಿ ಆಮೇಲೆ ಹೆಂಗಸರು ಮಕ್ಕಳೆಲ್ಲ ಸೇರಿಕೊಂಡು ಅದನ್ನ ಒಳ್ಳೇದು ಮಾಡ್ಕೊತಿದ್ರು. ಅವಾಗ ಇವಾಗ ನಮ್ಗೆ ಹಾಸ್ಪಿಟ್ಲು ಅದ ಎಲ್ಲೋದ್ರು ಒಂದು ಸ್ವಲ್ಪ ನಮ್ಮ ಹಾಸ್ಪಿಟ್ಲಲ್ಲೇ ಸುಮಾರು ನಮ್ಮ ಜನನ ಹಾಸ್ಪಿಟ್ಲ್ ಇರೋದು ನಮ್ಮ ಇದರಲ್ಲೇ ಇರೋದು ಅದು ನಮ್ಮ ಟೈಬಲ್ ಬಗ್ಗೆ ಅವರು ಚೆನ್ನಾಗಿ ನೋಡ್ಕೋತಾರೆ ಹೋದ್ರೆ.
1: ಈಗ ಸರ್ವೂರಲ್ಲಿ ವಿವೇಕಾನಂದ ಆಸ್ಪತ್ರೆ ಇರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ?
0: ನಮ್ಗೆ ಅನುಕೂಲ ಆಗ್ತದೆ. ಈಗ ಮಕ್ಕ ಮರಿಗೆ ಏನಾದರೂ ಬಂದರು ಸಡನ್ನಾಗೆ ಆಂಬುಲೆನ್ಸನ್ನು ಕರೆಸ್ತೀವಿ. ಕರೆದಾಗ ಅವ್ರು ಬರ್ತಾರೆ, ಬಂದು ಕರ್ಕೊಂಡು ಮಂದ ಹಾಸ್ಪಿಟ್ಲ್ಗೆ ತಗೊಂಡೋಗಿ ಅಡ್ಮಿಂಟ್ ಮಾಡ್ತಾರೆ. ಮಾಡಿ ಒಳ್ಳೇದು ಮಾಡಿ ಕಳಿಸ್ತಾರೆ, ಒಂದೊಂದು ಡಿಸ್ಕೌಂಟ್ ಹಾಕಿ ಕಳಿಸ್ತಾರೆ.
1: ಅದೇ ತಾವು ಹೇಳ್ತಿದ್ರಿ ಮಾರವರೇ, ನಾವು ಮೊದಲು ಕಾಡಿನಲ್ಲಿ ಕೂಡ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ. ಆ ಕಾಡಿನಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ತಾವುಗಳು ಆ ಕಾಡೊಳಗಡೆ ಆ ಒಂದು ಪರಿಸರಕ್ಕೆ ಹೊಂದ್ಕೊಂಡು ಅಲ್ಲಿರೋ ಪ್ರಾಣಿಗಳ ಜೊತೆ ಕೂಡ ಹೊಂದ್ಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತೀವಿ. ಆ ಕಾಡನ್ನು ಬಿಟ್ಟು ಬಂದ ನಂತರ ತಮ್ಗೆ ಒಂದು ಅನುಭವ ಹೇಗಾಗ್ತಿತ್ತು? ನಾವು ಕಾಡಿನಲ್ಲಿ ಇದ್ದಾಗ ಈ ತರ ಜೀವನವನ್ನ ಮಾಡ್ಕೊಂಡು ಹೋಗ್ತೀವಿ, ನಾವು ಇಲ್ಲಿಗೆ ಬಂದು ಈ ತರ ತಮ್ಮೊಂದು ಜೀವನ ನಡ್ಕೊಂಡು ಹೋಗ್ತಿದ್ದೆ, ಹೇಗ ಅನಿಸ್ತಿತ್ತು ಕಾಡು ಬಿಟ್ಟು ಬಂದ ನಂತರ ನಿಮ್ಗೆ?
0: ಅದು ಇವಾಗ ನಾವು ಏನಂತ ಹೇಳ್ತೀವಿ ಅಂದ್ರೆ ನಾನು ತಿಳಿದ ಮಟ್ಟಕ್ಕೆ ದುಡಿಯೋರು ನೋಡಿ ದುಡಿಬೇಕು, ನಾವು ದುಡಿದು ನಮ್ಮ ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ನಂದು ಒಂದು ಭಾವನೆ. ನಮ್ಮಲ್ಲಿ ಹುಟ್ಟಬೇಕದು, ನಮ್ಮಲ್ಲಿ ಹುಟ್ಟಿದ್ರೆ ಅದು ನಮ್ಮ ಜೀವನ ಸಾಗಿಸ್ಕೊಂಡು ಹೋಗೋದಕ್ಕೆ ಉತ್ತಮ. ಹುಟ್ಟದೆ ಹೋದ್ರೆ ಆಮೇಲೆ ಎಣ್ಣೆ ಹೊಡೆಯೋದು ಅಲ್ಲಿ ಹೊಡೆಯೋದು ಈಗ ಮಾಡೋದು ಡ್ರಿಂಕ್ ಮಾಡೋದು ಇವೆಲ್ಲ ಮಾಡ್ಕೊಂಡು ಹೋದ್ರೆ ನಮ್ಮನ್ನ ನಾವೇ ಹಾಳು ಮಾಡ್ಕೋಬೇಕಾಯ್ತದೆ, ನಮ್ಮನ್ನ ನಾವು ದೂರ ತಳ್ಬಿಟ್ಟು ಮಾಡಬೇಕಾಯ್ತದೆ. ಆಮೇಲೆ ಮನೇಲಿ ಇರೋವ್ರಿಗೂ ನೆಮ್ಮದಿ ಕೊಡದೆ ಇರಬೇಕಾಯ್ತದೆ. ಇವನ್ನೆಲ್ಲ ನಾವು ತಿಳ್ಕೊಂಡು ಮುಂದೆ ಸಾಗಿಸ್ಕೊಂಡು ಹೋದ್ರೆ ನಮ್ಮನ್ನು ನಾವು ಒಳ್ಳೇದು ಮಾಡ್ಕೊಂಡು ಹೋಗ್ಬೋದು. ಕಾಯಿಲೆಗಳು ಬಂದಾಗ ನಮ್ಮಲ್ಲಿ ಅದು ಮದ್ದು ಕಷಾಯ ಗೊತ್ತಿಲ್ಲ, ಆದ್ರೂ ಗೊತ್ತಿರೋರು ನಮ್ಗೆ ಹೇಳ್ಬಿಟ್ಟು ಹೋಗಿಲ್ಲ. ಅದು ಏನಾದ್ರೆ ನಮ್ಗೆ ಏನಾದರೂ ಹೇಳಿದ್ರೆ ನಾನು ನಿಮ್ಮ ಜೊತೆಲಿ ಹೇಳೋನು ತೋರಿಸ್ಕೊಡೋಣ, ಅದನ್ನ ಒಂದು ಗಿಡ ಯಾವುದಾದ್ರೂ ತೋರಿಸ್ಕೊಡೋನು. ಅದು ಮಾಹಿತಿ ನನಗೆ ಹೇಳಿಲ್ಲ ಅವರು, ನಮ್ಮ ತಂದೆಯವರು ತುಂಬ ಹೇಳಿದ್ರು. ಅದು ಇದು ನೆಗಡಿ ಬಂದರೆ ಏನಾದರೂ ಸೊಪ್ಪು ಬಿಟ್ಟು ತಿಂದು ಒಳ್ಳೇದು ಮಾಡ್ಕೊತಿದ್ರು.

0: ಇನ್ಯಾವೆಲ್ಲ ತಮ್ಮೊಂದು ಅಡಿಯಲ್ಲಿ ಸಮಸ್ಯೆಗಳಿದ್ದಾವೆ, ಇನ್ಯಾವೆಲ್ಲ ಸೌಲಭ್ಯಗಳು ಬಹಳ ಮುಖ್ಯವಾಗಿ ಬೇಕಾಗಿದೆ ತಮ್ಮೊಂದು ಅಡಿಗೆ?
1: ನಮ್ಗೆ ಈಗ ಮನೆಗಳು ಇವೆಲ್ಲ, ನಮ್ಗೆ ಇನ್ನು ಮನೆಗಳು ಯಾರಿಗೂ ಕೊಟ್ಟಿಲ್ಲ. ಕೆಲವು ಜನ ಈ ಲ್ಯಾಂಡರ್ ಮನೆ ಒಂದಷ್ಟು ಮೈರಾಡ ಮನೆ ಕೊಟ್ಟರು, ಮೈರಾಡ ಇತ್ತು ಅವಾಗ, ಅದೇ ನಮ್ಮ ವಿವೇಕಾನಂದ ಪಕ್ಕದಲ್ಲಿ ಅಲ್ಲಿ ಇದ್ರು, ಅವರು ಆಫೀಸ್ ಮಾಡಿಕೊಂಡಿದ್ರು, ಯಾಂಗ್ ಕೊಟ್ಟನಲ್ಲಿ ಮಾಡಿದ್ರು, ಅಲ್ಲೆಲ್ಲ ಮೀಟಿಂಗ್ ಹೋಯ್ತಿದ್ರು.
0: ಕುಡಿಯೋ ನೀರಿನ ಸೌಲಭ್ಯ ಎಲ್ಲ ಹೇಗೆ ಸಿಗ್ತಾ ಇದೆ ನಿಮಗೆ, ಹೇಗೆ ನಿರ್ವಹಣೆ ಮಾಡ್ಕೊಳ್ತಾ ಇದ್ದೀರಾ? ಕುಡಿಯೋ ನೀರಿನ ಸೌಲಭ್ಯ ಹೇಗಿದೆ?
1: ಕುಡಿಯೋ ನೀರು ಸೌಲಭ್ಯ ನಮಗೆ ಏನು ತೊಂದರೆ ಇಲ್ಲ. ಅದು ನಮಗೆ ಇಲ್ಲಿ ಅಲ್ಲಿ ಮೋಟ್ರ್ ಅಲ್ಲಿ ಇಟ್ಕೊಂಡು ಇಲ್ಲಿ ಟ್ಯಾಂಕಲ್ಲಿ ನೀರು ಹರಿಸ್ತಾರೆ. ನಮ್ಮಲ್ಲಿ ಇರೋವನ್ನೆ ಒಬ್ಬನಿಗೆ ಬಿಟ್ಕೊಂಡಿವಿ ನೀರು ಬಿಡೋಕ್ಕೆ, ವಾಟರ್ ಮ್ಯಾನ್ ಬಿಟ್ಕೊಂಡಿವಿ, ಅದೇನು ತೊಂದರೆ ಇಲ್ಲ.
0: ಇವಾಗ ಬೀದಿ ದೀಪಗಳಾಗಿರ್ಬೋದು ಅಥವಾ ಮನೆಗಳಿಗೆ ಕರೆಂಟ್ ಆಗಿರ್ಬೋದು, ಇದೆಲ್ಲ ಸೌಲಭ್ಯಗಳು
1: ಪಂಚಾಯತಿಯಿಂದ ನಮ್ಗೆ ಅದು ಆಗಲೇಬೇಕು. ಅವ್ರು ಕೊಡದೆ ಹೋದ್ರೆ ನಾವು ವಿಚಾರಿಸಲೇಬೇಕು ಅವ್ರಿಗೆ, ವಿಚಾರಿಸ್ಕೊಂಡ್ರೆ ಆಮೇಲೆ ಮೆಂಬರ್ ಆಯ್ತಾರಲ್ಲ, ಮೆಂಬರ್ಗಳನ್ನ ಹೇಳಿದ್ರೆ ಅವರು ಎಲ್ಲನೂ ಕಳಿಸ್ಕೊಡ್ತಾರೆ.

0: ವಾಟರ್ ಪ್ಯಾನ್ ತಗೊಂಡು ಅಲ್ಲೇ ಕಮ್ಮ ಗಣಿ ಬಲ್ಪ್ ಬಿಪ್ ಎಲ್ಲ ರೆಡಿ ಮಾಡಿ ಹಾಕ್ತಾರ ಅವರು.
1: ಈಗ ಕರೆಂಟ್ ಸಮಸ್ಯೆ ಏನಿಲ್ಲ?
0: ಕರೆಂಟ್ ಸಮಸ್ಯೆ ಏನೂ ಇಲ್ಲ. ಆಮೇಲೆ ನೀರಿನದು ಸಮಸ್ಯೆ ಇಲ್ಲ. ನಮ್ಗೆ ಏನಂತ ಹೇಳಿದ್ರೆ ಗುರು ಭಾವನೆ ಒಂದು ಹಂಗ್ ನೋಡಿ ಎರಡು ಟೀಚರ್ ಬಗ್ಗೆ ಒಂದು ಇಷ್ಟು ನಮ್ಗೆ ಭಾರಿ ಅದು ಆಗ್ಬಿಟ್ಟಿರೋದು. ಯಾವ ಸಾಹೇಬರು ನಮ್ಗೆ ಹೇಳ್ತಾ ಇಲ್ಲ. ಅವತ್ತು ಕೊಟ್ಟಿದ್ವಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ನಾವು
1: ಅರ್ಜಿ ಕೊಟ್ಟಿದ್ದೀವಿ.
0: ಹಾಂ ಡಾಕ್ಟರ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಅವತ್ತು ನಾವು ಹೊಟ್ಟೆಗೆ ಬಂದಿದ್ದೀವಿ ಕೊಟ್ಟಿದ್ದೀವಿ. ನಮ್ಮ ರವಿ ಕೈಲಿ ಕೊಡ್ತಿದ್ದು. ಈ ಇಲ್ಲಿ ಮೇಟುಕುಪ್ಪ ಕಾಳವರು ಅವರು ಬಂದಿದ್ದರು. ಒಂದಷ್ಟು ಮಾಹಿತಿ ತಿಳ್ಕೊಂಡಾಗಾಯ್ತು. ಅಲ್ಲಿ ಸಾಹೇಬ್ರಿಂದ ಒಂದಷ್ಟು ಮಾಹಿತಿ ಪಡೆದಾಗಾಯ್ತು. ಹೇಳಿದ್ದಾರೆ 3 ತಿಂಗಳು 2 ತಿಂಗಳು ಒಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಪರಿಚಯ ಮಾಡಿ ತುಂಡು ತೋರಿಸ್ಕೊಂಡು ನೋವುಗಳಿಗೆಲ್ಲ ನಾವೆಲ್ಲ ಎಲ್ಲ ಸೇರಿ ಸರ್ ಮಾಡಬೇಕು, ನಾವು ಒಬ್ಬರ ಕೈಲಾಗಲ್ಲ ಅಂತ ಸಾಹೇಬ್ರು ಯಾವಾಗ ಆವತ್ತು ಹೊಸಳಿಲಿ ಹೇಳಿದ್ದಾರೆ ಅವರು.
1: ಬಹಳ ಸಂತೋಷ ಮಾರರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂತಹ ಎಲ್ಲ ಹಾಡಿಗಳಿಗೆ ಸಮಸ್ಯೆಗಳಿಂದ ಕೂಡ ಕೆಲವು ಹಾಡಿಗಳು ಕೂಡ ಕಷ್ಟವನ್ನು ಪಡ್ತಾ ಇರ್ತಾರೆ, ಅಂತ ಹಾಡಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ಹಾಡಿಗಳಿಗೆಲ್ಲ ನಾವು ಮಾಡಬೇಕು, ನಾವು ಆ ಹಾಡಿಗಳನ್ನ ನೋಡ್ಕೊಬರ್ಬೇಕು, ನಾವು ಪರಿಚಯ ಮಾಡ್ಕೋಬೇಕು. ನಮ್ಮ ಹಾಡಿಗೆ ಕೈ ಕೆಲಸ ಆಗಿಲ್ಲ ಅಂತ ನಾವು ಕೇಳ್ಕೊಬೇಕು. ತಮ್ಮಂಥವ್ರಿಗೆ ಕೇಳ್ಕೊಂಡು ಇದನ್ನ ಒಳ್ಳೇದು ಮಾಡಿಕೊಡಿ ಅಂತ ನಾವು ಹೇಳ್ಕೊಬೇಕು. ಒಂದು ಮಾಹಿತಿ ಹೇಳ್ಕೊಬೇಕು ನಾವು. ಅದು ತಾವು ಬಂದಾಗ ಒಂದು ಒಳ್ಳೇದು ಮಾಡಿದ್ರು ಅಂತ ಹೇಳ್ಬಿಟ್ಟು ತಮಗೂ ಒಂದು ಗೌರವ ಉಳ್ಕೊತದೆ. ಇಂಥವ್ರು ಬಂದಿದ್ರು ಒಳ್ಳೇದು ಮಾಡ್ಬಿಟ್ಟು ಹೋದ್ರು ನಮ್ಗೆ ಅಂತ ಒಂದು ಉಳ್ಕೊಸ್ಕೋದು ತಾನ ಉಳ್ಕೊತದೆ.
1: ಬಹಳ ಸಂತೋಷ ಮಾರ್ರವರೇ. ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗತನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ ತಮ್ಮ ಒಂದು ಕೂಡಿಗಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಾಗಿರ್ಬೋದು, ಹಾಗೆ ತಮ್ಮ ಒಂದು ಹಿಂದಿನ ಕಾಲದಲ್ಲಿ ಕಾಣೆಲ್ಲ ಮಾಡ್ಕೊಂಡು ಹೋಗ್ತಿದ್ದಂತ ಕಾಣೆ ಜೀವನದ ಬಗ್ಗೆ ಆಗಿರ್ಬೋದು, ಒಟ್ಟಿಯಾರಿಯಾಗಿ ತಮ್ಮ ಒಂದು ಜೀವನ ಶೈಲಿ ಕುರಿತು ನಂಗ ಕಡು ನಂಗತನ ಕಾರ್ಯಕ್ರಮದಲ್ಲಿ ತಗೊಳ್ಳು 3 ಜನ ಕೂಡ ಭಾಗವಹಿಸಿ ತಮ್ಮ ಅಡಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಿಗೆ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು, ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಲಲಿತಮ್ಮರವರು, ಶ್ರೀಮತಿ ಸೋಮಮ್ಮರವರು ಹಾಗೂ ಶಿವತ ಮಾರರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಸ್ಯೆ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ನಗಾಸುಕಿಯ ಕುರುಬಾರು ದೂರಿ ದೂರಿ,
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಕೇಳುಗರೆ, ಇದುವರೆಗೂ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸಾರಗೂರು ತಾಲೂಕಿನ ಕೂಡುಗಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಮತಿ ಲಲಿತಮ್ಮ, ಶ್ರೀಮತಿ ಸೋಮಮ್ಮ ಹಾಗೂ ಶ್ರೀಯುತ ಮಾರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 11ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮಹೇಶ್ವರಂ. ಸರ್ವಭೂತಗಳಿಗೂ ಮಹೇಶ್ವರನಾದ ನನ್ನ ಪರಭಾವವನ್ನು ಅರಿಯದ ಮೂಢರು ಮನುಷ್ಯ ದೇಹವನ್ನು ಆಶ್ರಯಿಸುವ ನನ್ನನ್ನು ತಿರಸ್ಕರಿಸುತ್ತಾರೆ ಎಂಬ ಮಾತನಲ್ಲಿ ಕೃಷ್ಣ ಹೇಳುವ ಮೂಲಕ ಹೇಗೆ ನಾಸ್ತಿಕರು ತಮ್ಮ ಭಾವನೆಯಲ್ಲಿ ಯೋಚಿಸುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಭಗವಂತ ತಿಳಿಸಿದ್ದಾನೆ. ಇಲ್ಲಿ ಶ್ರೀಕೃಷ್ಣನಿಗೆ ಎರಡು ರೀತಿಯ ವ್ಯಕ್ತಿತ್ವಗಳನ್ನು ಚಿತ್ರಿಸಲಾಗಿದೆ. ಒಂದು, ಅವನು ದೇವಕಿ ವಸುದೇವನ ಪುತ್ರನಂತಿರುತ್ತಾನೆ. ಇದು ಚಾರಿತ್ರಿಕ ಘಟನೆ. ಕೆಲವು ವರ್ಷಗಳ ಹಿಂದೆ ಹುಟ್ಟಿದ್ದಾನೆ, ಇನ್ನು ಕೆಲವು ವರ್ಷಗಳಾದ ಮೇಲೆ ಸಾಯುಜ್ಯ ಹೊಂದುತ್ತಾನೆ. ಅವನು ಇಲ್ಲಿ ಬದುಕಿರುವಾಗ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ. ಇತರರು ಕೆಟ್ಟ ಕೆಲಸ ಎಂದು ಭಾವಿಸುವ ಕೆಲಸವನ್ನೂ ಕೂಡ ಮಾಡಿದ್ದಾನೆ. ಇದರ ಹಿಂದೆ ಶ್ರೀಕೃಷ್ಣನಲ್ಲಿ ಮತ್ತೊಂದು ವ್ಯಕ್ತಿತ್ವವಿದೆ, ಅದೇ ಪರಮಾತ್ಮನದು. ಅವನು ಎಂದೂ ಹುಟ್ಟಿದವನಲ್ಲ, ಎಂದೂ ಸಾಯುವವನೂ ಅಲ್ಲ. ಒಂದು ವ್ಯಕ್ತಿಯಂತೆ ಕಂಡರೂ ಕೂಡ ಅವನು ಅದರಲ್ಲಿ ಖಾಲಿಯಾಗಿ ಹೋಗಲಾರದವನು. ಅವನು ಸರ್ವಾಂತರ್ಯಾಮಿ, ಸರ್ವಜ್ಞ, ಸರ್ವಶಕ್ತ. ಹಾಗಾಗಿ ಇದು ನಾಟಕದಲ್ಲಿ ಪಾತ್ರ ಮಾಡುವವನಿಗೆ ಇರುವ ಎರಡು ವ್ಯಕ್ತಿತ್ವದಂತೆ. ಅವನು ಅಭಿನಯಿಸುತ್ತಿರುವ ವ್ಯಕ್ತಿತ್ವ ಒಂದು, ಮತ್ತು ಅದರ ಹಿಂದೆ ಇರುವ ಅವನ ನಿಜವಾದ ವ್ಯಕ್ತಿತ್ವ ಮತ್ತೊಂದು. ಹೀಗೆ ಶ್ರೀಕೃಷ್ಣನಲ್ಲಿರುವ ಪರಮಾತ್ಮನ ವ್ಯಕ್ತಿತ್ವವನ್ನು ಎಲ್ಲರಿಗೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿರಲಿಲ್ಲ. ಏಕೆಂದರೆ ಪರಮಾತ್ಮ ಅವತಾರವಾಗಿ ಜನ್ಮವೆತ್ತುವಾಗ ಹೊರಗಿನಿಂದ ನೋಡಿದರೆ ಅವನು ಸಾಧಾರಣ ಮನುಷ್ಯನಂತೆಯೇ ಇರುವನು. ಅವರಂತೆಯೇ ಮಾತುಕತೆ, ವ್ಯವಹಾರ ಎಲ್ಲವನ್ನೂ ಮಾಡುತ್ತಾನೆ. ಆದರೆ ಅದರ ಹಿಂದೆ ದೈವತ್ವ ಎನ್ನುವಂಥದ್ದು ಸದಾ ಪ್ರಕಟಿತವಾಗಿರುತ್ತದೆ. ಅದನ್ನು ತಿಳಿದುಕೊಳ್ಳಬೇಕಾದರೆ ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರಿದು ಹೋಗಿರಬೇಕು. ಅಂಥವನಿಗೆ ಅದು ಗೊತ್ತಾಗುವಂಥದ್ದು. ಈಗ ಬೇಕಾದಷ್ಟು ಜನ ಕೃಷ್ಣನನ್ನು ಅವತಾರ ಎಂದು ಭಾವಿಸಬಹುದು. ಏಕೆಂದರೆ ದೈವತ್ವದ ಪೀಠ ಆ ವ್ಯಕ್ತಿಗೆ ಬಂದು ಹೋಗಿದೆ. ಆದರೆ ಶ್ರೀಕೃಷ್ಣನ ಕಾಲದಲ್ಲಿ ಅದಿನ್ನೂ ಬಂದಿರಲಿಲ್ಲ. ಎಲ್ಲೋ ಕೆಲವು ಜ್ಞಾನಿಗಳು, ಋಷಿಗಳು ಮಾತ್ರ ಶ್ರೀಕೃಷ್ಣನ ಮಹಿಮೆಯನ್ನು ಬಲ್ಲವರಾಗಿದ್ರು. ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಗೆ ಶ್ರೀಕೃಷ್ಣನೇ ಯೋಗ್ಯ ಎಂದು ಭೀಷ್ಮರು ಸಾರುತ್ತಾರೆ. ಆದರೆ ಶಿಶುಪಾಲ ಎದ್ದು ಆ ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣನನ್ನು ಟೀಕಿಸುತ್ತಾನೆ. ಆಗ ಭೀಷ್ಮರು ಶ್ರೀಕೃಷ್ಣ ಯಾರು ಎಂಬುದನ್ನು ಹೇಳಬೇಕಾಯಿತು. ಆದರೂ ಕೂಡ ಎಲ್ಲರೂ ಒಪ್ಪಿರುವಂತೆ ಕಾಣೆವು. ಅಂತೂ ಧರ್ಮರಾಯನ ಇಚ್ಛೆಯಂತೆ ಅವನಿಗೆ ಅಗ್ರಪೂಜೆ ಮತ್ತು ಸನ್ಮಾನವೇನೋ ನಡೆಯಿತು. ಆದರೆ ಪರಮಾತ್ಮನ ಅವತಾರವಾಗಿ ಬಂದಾಗ ಅವನನ್ನು ಗುರುತು ಹಿಡಿಯಬೇಕಾದರೆ ನಮ್ಮಲ್ಲಿಯೂ ಕೂಡ ಪರಮಾತ್ಮನ ಅಂಶ ಜಾಗೃತವಾಗಿದ್ದರೆ ಮಾತ್ರ ಸಾಧ್ಯ. ವಜ್ರದ ವ್ಯಾಪಾರಿ ಮಾತ್ರ ವಜ್ರದ ಬೆಲೆಯನ್ನು ತಿಳಿಯಬಲ್ಲ. ಬಳೆಯ ವ್ಯಾಪಾರಿ ಮಾತ್ರ ವಜ್ರದ ಬೆಲೆಯನ್ನು ಹೇಗೆ ಅರಿಯುತ್ತಾನೆ? ಆದ ಕಾರಣವೇ ಪ್ರಪಂಚದಲ್ಲಿರುವ ಬಹುಪಾಲು ಜನರು ಅಜ್ಞರು. ಶ್ರೀಕೃಷ್ಣನನ್ನು ತಿರಸ್ಕರಿಸ್ತಾ ಇದ್ರು ಅಂದಿನ ಸಮಯದಲ್ಲಿ. ಹಾಗಾಗಿ ಈ 9ನೆಯ ಅಧ್ಯಾಯದಲ್ಲಿ ನಾವು ಈ ಶ್ಲೋಕವನ್ನು ಏನು ತಿಳಿತಾ ಇದ್ದೇವೆ, ಇದಕ್ಕೂ ಮುನ್ನ 7ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಪರ ಮತ್ತು ಅಪರ ಪ್ರಕೃತಿಯನ್ನು ವಿವರಿಸುವಾಗ

ಕೂಡ ಮೂಢರು ನನ್ನ ನಿರತಿಶಯ ಸ್ವರೂಪವನ್ನು ತಿಳಿಯದೆ ಅವ್ಯಕ್ತವಾಗಿರುವ ನಾನು ಮಾನುಷ ರೂಪದಲ್ಲಿ ವ್ಯಕ್ತಗೊಂಡಿದ್ದೇನೆ ಎಂದು ತಿಳಿಯುತ್ತಾರೆ. ಇಲ್ಲಿಯೂ ಕೂಡ ಮೂಢರು ಎಂಬ ಪದವನ್ನೇ ಉಪಯೋಗಿಸಿ ತನ್ನ ಶ್ರೇಷ್ಠವಾದ ಭಾವವನ್ನು ತಿಳಿಯದೆ ಒಂದು ರೂಪವನ್ನು ಧರಿಸಿ ಬಂದಿದ್ದೇನೆ ಎಂದು ತಪ್ಪು ತಿಳಿಯುತ್ತಾರೆ ಎಂದು ಹೇಳುತ್ತಾನೆ ಕೃಷ್ಣ. ಒಂದು ಮೂರ್ತಿಯನ್ನು ದೇವರೆಂದು ತಿಳಿಯುವುದಾಗಲಿ ಅಥವಾ ಗುರುವಿನ ಶರೀರವನ್ನೇ ಗುರುವೆಂದು ಪೂಜಿಸುವುದಾಗಲಿ ಬಹಳ ತಪ್ಪು. ಅದರ ಅರ್ಥ ನಿಜವಾದ ತತ್ವವನ್ನು ತಿಳಿಯದೆ ಹೊರಗಿನ ಉಪಾಧಿಗೆ ಹೆಚ್ಚಿನ ಮಹತ್ವ ಕೊಟ್ಟಂತಾಯಿತು. ಮೂರ್ತಿಯು ಪರಮಾತ್ಮನ ಪ್ರತೀಕ, ಆದರೆ ಮೂರ್ತಿಯೇ ದೇವರಲ್ಲ. ಉದಾಹರಣೆಗೆ, ಬರಿಯ ನಾವು ಈ ಹಾಲಿನ ಬಾಟಲನ್ನು ಮಗು ಚೀಪುತ್ತಾ ಕುಡಿದರೆ ಹಾಲು ಕುಡಿದ ಹಾಗಾಗುವುದಿಲ್ಲ. ಅದೇ ರೀತಿ ಕೇವಲ ಮೂರ್ತಿಯನ್ನೇ ದೇವರಾಗಿ ತಿಳಿಯುವುದರಿಂದ ಏನನ್ನೂ ಸಾಧಿಸಿದಂತಾಗುವುದಿಲ್ಲ. ಇಂತಹ ರೀತಿಯ ತಪ್ಪು ಕಲ್ಪನೆಗಳೇ ಸಮಾಜದಲ್ಲಿ ಒಳಕನ್ನು ತರುವಂಥದ್ದು ಎಂದು ಶ್ರೀಮದ್ ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ ಸ್ವಾಮಿ ಚಿನ್ಮಯಾನಂದರವರು ನಮಗೆ ತಿಳಿಸಿದ್ದಾರೆ. ಮೂರು ಬಣ್ಣದಿಂದ ಕೂಡಿರುವ ಒಂದು ಸಣ್ಣ ಬಟ್ಟೆಯ ತುಂಡು ರಾಷ್ಟ್ರಧ್ವಜವೆಂದು ಪರಿಗಣಿಸಲ್ಪಡುವುದು, ಆದರೆ ಅದೇ ನನ್ನ ರಾಷ್ಟ್ರವಲ್ಲ. ಆದರೆ ಅದರ ಮೂಲಕ ನಾನು ನನ್ನ ರಾಷ್ಟ್ರವನ್ನು ವಂದಿಸುತ್ತೇನೆ, ನನ್ನ ಪೂಜ್ಯ ಗೌರವವನ್ನು ಕೊಡುತ್ತೇನೆ ಎಂಬ ಭಾವ. ಹಾಗಾಗಿ ಈ ಭಾವನೆಯಲ್ಲಿಟ್ಟುಕೊಂಡು, ಈ ಭಾವನೆಯನ್ನು ಮನಃಪೂರ್ವಕವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಶ್ಲೋಕವನ್ನು ಓದುವುದಾದರೆ ಆಗ ನಮಗೆ ಅದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸಾಮಾನ್ಯರಿಗೆ ಪರಮಾತ್ಮನ ನಿರತಿಶಯ ನಿರ್ಗುಣ ಸ್ವರೂಪದ ಬಗ್ಗೆ ಅರಿವಿರುವುದಿಲ್ಲ. ಅಂಥವರು ಪರಮಾತ್ಮನು ಮೂರ್ತ ಸ್ವರೂಪದಲ್ಲಿ ಕಂಡುಬರುವಾಗ ಅವನನ್ನು ಸಾಮಾನ್ಯವೆಂದೇ ಪರಿಗಣಿಸುತ್ತಾರೆ. ಪರಮಾತ್ಮನ ನಿಜ ಸ್ವರೂಪವನ್ನು ತಿಳಿಯುವಲ್ಲಿ ಅವರು ಅಸಮರ್ಥರಾಗುವುದು ಹೇಗೆ ಎಂಬುದನ್ನು ನಾವು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನಿನ್ನ ಆಶೋತ್ತರಕ್ಕೆ ಕೊಂಡಿಯಾಗಲಿ ಕನಸು, ನಿನ್ನ ಆಶೋತ್ತರಕ್ಕೆ ಕೊಂಡಿಯಾಗಲಿ ಕನಸು, ಇರುವಷ್ಟು ದಿನ ಕನಸು ಜೀವಂತವಿರಲಿ. ಸ್ವಪ್ನ ಮಾಲಿಕೆ ಸತತ ಸವಿಬುತ್ತಿಯಂತಿರಲಿ, ಸ್ವಪ್ನ ಮಾಲಿಕೆ ಸತತ ಸವಿಬುತ್ತಿ.

ನಮ್ಮ ಆಶೋತ್ತರಕ್ಕೆ ಕನಸುಗಳು ಒಂದು ಕೊಂಡಿ ಇದ್ದಂತೆ. ಇರುವಷ್ಟು ದಿನ ನಾವು ಕನಸು ಕಾಣ್ತಾ ಇರಬೇಕು, ಆಗ ಜೀವನದಲ್ಲಿ ಅದನ್ನು ನನಸು ಮಾಡಿಕೊಳ್ಳುವುದಕ್ಕಾಗಿ ಸವಿಬುತ್ತಿಯನ್ನು ನಮ್ಮ ಬದುಕು ತುಂಬಿಕೊಂಡಂತೆಯೇ ಹೌದು. ಆದರೆ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಭಾವ ಹೇಗಿರುತ್ತೋ ಹಾಗೆ ನಮಗೆ ಕನಸು ಕಾಣುತ್ತೆ. ಹಾಗಾಗಿ ನಮ್ಮ ಕನಸು ಹೇಗಿರಬೇಕು ಅಂಥೇಳಿ ನಾವು ಬಯಸ್ತೀವೋ ಹಾಗೆ ನಮ್ಮ ನಾವು ಚಿತ್ತವನ್ನು ನಾವು ಇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸದಾಕಾಲ ಆ ಚಿತ್ತದ ಕಡೆಗೆ ನಮ್ಮ ಚಿತ್ತವಿರಲಿ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ತಿಂಗಳ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವುದರ ಕುರಿತು ಉಡುಪಿಯ ಎವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಾಮನವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನವೆಂಬರ್ 1 ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ನವೆಂಬರ್ 1 ಪರವಾನಗಿ ಇಲ್ಲದ ಅಕ್ರಮ ಬಂದೂಕು ಹಾಗೂ ಶಸ್ತಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಭತ್ತೆ ಕುರಿತಂತೆ ಆರ್ಥಿಕ ಇಲಾಖೆಯ ಬಳಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ತೇಗದ ಸಿರಿ ಯೋಜನೆ ಯಶಸ್ಸಿಗೆ ಶ್ರಮಿಸುವಂತೆ ಕರೆ ನೀಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ, ಜೊತೆಗೆ ಅರಣ್ಯ ಇಲಾಖೆಯ ಆದಾಯವನ್ನು ಹೆಚ್ಚಿಸುವ ಬಗ್ಗೆಯೂ ಎಲ್ಲರೂ ಗಮನಹರಿಸುವಂತೆ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ

0: ಉದ್ದೇಶಿಸಿ ಶಿವಮೊಗ್ಗದಲ್ಲಿ ಈಸೂರಿನಿಂದ ಶಿಕಾರಿಪುರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ರೈತರು, ಕೃಷಿ ಕಾರ್ಮಿಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸಿರುವುದನ್ನು ಖಂಡಿಸಿದ ಅವರು, ವರದಿ ಜಾರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಠಬೇಕಿ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿ ಶಾಸಕರು ಕಸ್ತೂರಿರಂಗನ್ ವರದಿ ವಿಚಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದು ಸಂಸತ್ತಿನಲ್ಲಿಯೂ ಪ್ರಸ್ತಾಪಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಕೊಡಗಿನಲ್ಲಿಯೂ ಕಸ್ತೂರಿರಂಗನ್ ವರದಿ ವಿರೋಧಿಸಿ ಪ್ರತಿಭಟನಾ ಸಮಾವೇಶ ನಡೆಯಿತು. ಸುಮಾರು 2.5 ಗಂಟೆಗಳ ಕಾಲ ಮುಖ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂತರ್ಗೌಡ ಮಾತನಾಡಿ, ಯಾವುದೇ ಕಾರಣಕ್ಕೂ ಕಸ್ತೂರಿರಂಗನ್ ವರದಿ ಜಾರಿಗೊಳಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಸಂಬಂಧ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಉಲ್ಲಂಘಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಕಾನೂನು ತಜ್ಞರ ಸಲಹೆಯಂತೆ ಸೋಮವಾರದವರೆಗೆ ತಮಿಳುನಾಡಿಗೆ ನೀರು ಹರಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ರೈತರ ಬೆಳೆಗಳಿಗೆ ಕಟ್ಟು ನೀರು ಪದ್ಧತಿಯಲ್ಲಿ ನೀರು ಪೂರೈಸಲಾಗುತ್ತಿದೆ. ಮುಂದಿನ ಡಿಸೆಂಬರ್ನಿಂದ ಜೂನ್ವರೆಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ತಕ್ಕಂತೆ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮೇಕೆದಾಟು ಯೋಜನೆ ಸಂಬಂಧ ಈಗಾಗಲೇ ಕೇಂದ್ರ ಜಲಶಕ್ತಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು ಶೀಘ್ರವೇ ಅನುಮೋದನೆ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಸಚಿವ ಸಂಪುಟವನ್ನು ಆದಷ್ಟು ಶೀಘ್ರವೇ ಭರ್ತಿ ಮಾಡುವಂತೆ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನು ಶೀಘ್ರವೇ ಜಾರಿಗೆ ತರುವಂತೆ ಒತ್ತಾಯಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹಾಗೂ ಮುಂಬರುವ ಚುನಾವಣೆಗಳಿಗೆ ಪಕ್ಷದ ಸಿದ್ಧತೆಗಳ ಕುರಿತು ಚರ್ಚಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ ಪತ್ತೆಯಾದ ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವ ರಾಜ್ಯದ ಎಸ್ಐಟಿ ತಂಡ ದೇಶಾದ್ಯಂತ 10 ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಹರಿಯಾಣ, ಮಹಾರಾಷ್ಟ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ, ತೆಲಂಗಾಣ ಹಾಗೂ ರಾಜ್ಯದ ಹಲವೆಡೆ ದಾಳಿ ನಡೆದಿದೆ. ನಕಲಿ ಔಷಧ ತನಿಖೆಯ ಭಾಗವಾಗಿ ಎಸ್ಐಟಿ ಮತ್ತು ಔಷಧ ನಿಯಂತ್ರಣ ಇಲಾಖೆ ಜಂಟಿಯಾಗಿ ಈ ದಾಳಿ ನಡೆಸಿದೆ. ನಕಲಿ ಔಷಧ ಜಾಲಕ್ಕೆ ಸಂಬಂಧಿಸಿದಂತೆ ಅಂತಾರಾಷ್ಟೀಯ ಸಂಪರ್ಕಗಳು ಮತ್ತು ನಕಲಿ ಲೇಬಲ್ಗಳ ಮೂಲದ ಬಗ್ಗೆಯೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಜೆಟ್ ಪ್ಯಾಚರ್ ಯಂತ್ರ ಬಳಸಿ ವೈಜ್ಞಾನಿಕ ವಿಧಾನದಲ್ಲಿ ಮುಚ್ಚುವ ಅಭಿಯಾನಕ್ಕೆ ಸಚಿವ ಕೃಷ್ಣಬೈರೇಗೌಡ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಣ್ಣ ಪ್ರಮಾಣದ ರಸ್ತೆ ಗುಂಡಿಗಳನ್ನು ಮುಚ್ಚಲು ಈ ತಂತ್ರಜ್ಞಾನ ಸೂಕ್ತ ಎಂದು ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ವಿವಿಧ ತಂತ್ರಜ್ಞಾನಗಳ ಬಳಕೆಗೆ ಇಂದು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ. ಈ ಜೆಟ್ ಪ್ಯಾಚರ್ ಬಳಸಿ ಆಳವಾದ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಿಲ್ಲ. ಕೇವಲ 2-3 ಇಂಚಿನ ಗುಂಡಿಗಳನ್ನು ಮುಚ್ಚಲು ಇದು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಾಯೋಗಿಕವಾಗಿ ಗುಂಡಿ ಮುಚ್ಚುವ ಕಾರ್ಯ ಆರಂಭಿಸಲಾಗಿತ್ತು. ಇದು ಯಶಸ್ವಿಯಾದರೆ ಶೀಘ್ರದಲ್ಲೇ ಎಲ್ಲ ಪಾಲಿಕೆಯ ವ್ಯಾಪ್ತಿಯಲ್ಲೂ ಈ ಯಂತ್ರ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಅನಿವಾಸಿ ಮತದಾರರ ಪರವಾಗಿ ಅವರ ಕುಟುಂಬದ ವಯಸ್ಕ ಸದಸ್ಯರು ಹಾಜರಾಗಲು ಅವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತದಾರರ ನೋಂದಣಿ ಅಧಿಕಾರಿಗಳಿಗೆ ಈ ಸೂಚನೆ ರವಾನಿಸಿದ್ದಾರೆ. ಈ ವರ್ಷದ May 14 ಹೊರಡಿಸಿದ ಪತ್ರದ ಆಧಾರದ ಮೇಲೆ ಈ ನಿರ್ದೇಶನ ನೀಡಿದ್ದಾರೆ. ಭಾರತೀಯ

0: ತನ್ನು ಸಂರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಇಂದು ಬೆಳಗಾವಿಯಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿತ್ತು. ನ್ಯಾಯಾಂಗ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ಬಹಳ ಹತ್ತಿರದ ಸಂಬಂಧವಿದ್ದು ಅರಣ್ಯ ಸಂರಕ್ಷಣೆ ಮಾಡುವುದು ಸರ್ವೋಚ್ಚ ನ್ಯಾಯಾಲಯ ಹಾಗೂ ನ್ಯಾಯಾಂಗ ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎನ್ವಿ ವಿಜಯ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2027 ಕಾರ್ಯಕ್ರಮದ ಅಂಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮೇರಾ ಯುವ ಭಾರತ್ ಮೂಲಕ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಮೈ ಭಾರತ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಬಿ ಶರಣ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತ ಮಾಡುವ ದಿಸೆಯಲ್ಲಿ ಯುವ ಜನರ ಜ್ಞಾನ, ನಾಯಕತ್ವ ಗುಣ, ಚಿಂತನಾ ಸಾಮರ್ಥ್ಯ ಹಾಗೂ ದೇಶದ ಅಭಿವೃದ್ಧಿಯ ಕುರಿತು ಅರಿವು ಹೆಚ್ಚಿಸುವ ಉದ್ದೇಶದಿಂದ ಈ ರಸಪ್ರಶ್ನೆ ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲೆಯ 15-29 ವರ್ಷ ವಯಸ್ಸಿನ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿರುವ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಹುದ್ದೆಗಳ ನೇಮಕಾತಿ ಪರೀಕ್ಷಾ ದಿನಾಂಕಗಳನ್ನು ಮುಂದೂಡುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಮುಖ್ಯಮಂತ್ರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ನಿರ್ದೇಶನ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜಿಸಲಾಗಿದೆ. ರಾಷ್ಟ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಮತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ದಂಗಳ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವುದರ ಕುರಿತು ಉಡುಪಿಯ ಎವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿಯಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಉಡುಪಿಯ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಆತ್ಮಹತ್ಯೆ ದಿನದ ಮಹತ್ವ ಮತ್ತು ಇದನ್ನು ಹೇಗೆ ತಡೆಗಟ್ಟುವುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ಧನ್ಯವಾದಗಳು ಸರ್.
4: ಸರ್, ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 10 ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಸರ್, ಮೊದಲನೇದಾಗಿ ನಾವು ಮಾತನಾಡೋದಾದ್ರೆ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಒಂದು ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಸರ್?
5: ಖಂಡಿತ. ಎಲ್ಲಾ ದಿನಗಳಿಗೂ ಒಂದೊಂದು ವಿಶೇಷ ದಿನ, ಎಲ್ಲಾ ವಿಷಯಗಳಿಗೂ ಒಂದೊಂದು ವಿಶೇಷ ದಿನ ಅಂತ ಮಾಡಿದಾಗ ಯಾಕಪ್ಪ ಮಾಡ್ತಾರೆ ಈ ಪ್ರೋಗ್ರಾಮ್ಸ್ ಅಂತ ಎಲ್ಲರಿಗೂ ಅನ್ಸ್ಬೋದು.
4: ಹೌದು.
5: ಕಡೆಗೆ

0: ಆತ್ಮಹತ್ಯೆಗಳಿಗೂ ಒಂದು ದಿನ ಅಂತ ಬೇಕಾ ಅಂತ ಅನಿಸ್ಬಿಡ್ಬೋದು.
1: ಹೌದು,
0: ಅಂದ್ರೆ ಇದೆಲ್ಲ ನಮ್ಮದೇ ಯೋಚನೆಗಳಲ್ಲಿ ನಮ್ಮದೇ ಬದುಕಿನಲ್ಲಿ ಮುಳುಗಿ ಹೋದಾಗ ಇದರ ವಿಶೇಷತೆ ಗೊತ್ತಾಗುದಿಲ್ಲ. ಆದರೆ ಈ ಆತ್ಮಹತ್ಯೆಗೆ ಸಂಬಂಧಿಸಿದಂತಹ ಮನೆಗಳು, ಯಾರ ಮನೆಯಲ್ಲಿ ಆತ್ಮಹತ್ಯೆ ನಡೆದಿದೆ ಅಂತವರು, ಮತ್ತೆ ಪ್ರತಿನಿತ್ಯ ಈ ಆತ್ಮಹತ್ಯೆಗಳ ಜೊತೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಉದಾಹರಣೆಗೆ ಆರೋಗ್ಯ ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿಗಳು, ಇವರೆಲ್ಲರೂ ಪ್ರತಿದಿನ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇರುತ್ತೆ. ವರ್ಷಕ್ಕೆ 170,000 ಹೆಚ್ಚು ವ್ಯಕ್ತಿಗಳು ಆತ್ಮಹತ್ಯೆಗಳಿಗಿಂತ ಸಾವನ್ನಪ್ತಾ ಇದ್ದಾರೆ. ಅಥವಾ ಒಂದು ಸುಮ್ನೆ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ನಾವು ಈ ಕಾರ್ಯಕ್ರಮ ಮಾತಾಡಿ ಮುಗಿಸುವಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವ್ಯಕ್ತಿ ತನ್ನ ಜೀವವನ್ನ ಆತ್ಮಹತ್ಯೆಯಿಂದ ಕಳ್ಕೊಂಡಿರ್ತಾನೆ ಅಂತ ಯೋಚನೆ ಮಾಡಕ್ ಹೋದ್ರೆ ತುಂಬಾ ಆತಂಕಕಾರಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇದನ್ನ ನಿಯಂತ್ರಿಸಬಹುದಿತ್ತು, ಈ ಸಾವನ್ನ ತಡೀಬಹುದಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಆತ್ಮಹತ್ಯೆ ತಡೆ ದಿನಾಚರಣೆ, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಹೇಳಿ ಮಾಡಬೇಕು ಅನ್ನೋ ಉದ್ದೇಶ 2003 ಪ್ರಾರಂಭ ಆಯ್ತು. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶ್ರಮಿಸುವ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶನದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಈ ಸಂಸ್ಥೆ, ಮತ್ತೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್, ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದು ಆತ್ಮಹತ್ಯೆ ತಡೆ ದಿನವನ್ನ ಶುರು ಮಾಡ್ಲಿಕ್ಕೆ ಕಾರಣವಾದಂತವು. ಯಾಕೆ ಈ ತಡೆ ದಿನಾಚರಣೆ ಮಾಡಬೇಕು ಅಂತಂದ್ರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ, ದೇಶಗಳ ಮಟ್ಟದಲ್ಲೂ, ಮತ್ತು ನಮ್ಮ ಕ್ಷೇತ್ರ ಮಟ್ಟದಲ್ಲೂ ಜನರಲ್ಲಿ ಈ ಆತ್ಮಹತ್ಯೆಗಳ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಬೇಕಿತ್ತು. ಆತ್ಮಹತ್ಯೆಯ ಆಲೋಚನೆಗಳು ಇದ್ದು ಅದನ್ನ ಹೇಳಿಕೊಂಡ್ರೆ ಬೇರೆಯವರು ಏನ್ ತಿಳ್ಕೊಳ್ತಾರೋ ಅನ್ನುವ ಒಂದು ತಪ್ಪು ಕಲ್ಪನೆಗಳು, ಭಯ, ಮತ್ತೆ ಈ ಕಳಂಕ, ಆತ್ಮಹತ್ಯೆಯ ಸುತ್ತಮುತ್ತ ಇರ್ತಕ್ಕಂತ ಕಳಂಕವನ್ನ ದೂರ ಮಾಡೋದು ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಎಲ್ಲಿ ಜಾಗೃತಿ ಇರೋದಿಲ್ವೋ ಅಲ್ಲಿ ಅಜ್ಞಾನ ಹೆಚ್ಚು, ಅಜ್ಞಾನ ಹೆಚ್ಚಿದ್ದಲ್ಲಿ ಅನಾಹುತಗಳು ಹೆಚ್ಚು. ಹಾಗಾಗಿ ಆತ್ಮಹತ್ಯೆಯ ಪ್ರಯತ್ನ ಮತ್ತು ಆತ್ಮಹತ್ಯೆಯ ಸಾವುಗಳ ಬಗ್ಗೆ ಇದ್ದಂತಹ ಕಳಂಕವನ್ನ ದೂರ ಮಾಡಿ ಆತ್ಮಹತ್ಯೆಯ ಆಲೋಚನೆಗಳು ಇರುವಂತಹ ವ್ಯಕ್ತಿಗಳು ಮುಕ್ತವಾಗಿ ತಾವು ಮಾತನಾಡಿ ಅದಕ್ಕೆ ಬೇಕಾದ ಸಹಾಯ ಮತ್ತು ಚಿಕಿತ್ಸೆಯನ್ನ ಪಡೆಯುವಂತಾಗಿ ತಾವು ಆತ್ಮಹತ್ಯೆಯಿಂದಾಗಿ ಆಗುವ ಸಾವುಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನ ಆಚರಿಸಲಾಗ್ತಾ ಇದೆ.
1: ಸರ್, ಬಹಳ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಜೊತೆಗೆ ಸರ್, ಈ ಒಂದು ಆತ್ಮಹತ್ಯೆಗೆ ನಾವು ಪ್ರಮುಖ ಕಾರಣಗಳು ಅಂತ ಬಂದಾಗ ಏನ್ ಕಾರಣಗಳಿರ್ಬೋದು ಸರ್, ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ?
0: ಎಲ್ಲಾ ಕಾಯಿಲೆಗಳಿಗೆ ಕಾರಣಗಳಿದ್ದಾಗೆ ಆತ್ಮಹತ್ಯೆಗೂ ಕಾರಣಗಳಿರುತ್ತೆ. ಮುಖ್ಯವಾಗಿ ಜೈವಿಕ ಕಾರಣಗಳು, ಅಂದ್ರೆ ಮಿದುಳಿನಲ್ಲಿ ಆಗುವಂತಹ ಬದಲಾವಣೆಗಳು. ಕೆಲವರು ಆತ್ಮಹತ್ಯೆ ನೀವು ಗಮನಿಸಿದ್ರೆ ಕೆಲವೊಂದು ಕುಟುಂಬಗಳಲ್ಲಿ ಹಲವಾರು ಆತ್ಮಹತ್ಯೆಗಳು ನಡೆದಿರುತ್ತೆ. ಫಸ್ಟ್ ಜನರೇಷನ್ ಅಲ್ಲಿ ಕೆಲವು ಆತ್ಮಹತ್ಯೆಗಳಾಗಿರುತ್ತೆ, ಸೆಕೆಂಡ್ ಜನರೇಷನ್ ಅಲ್ಲಿ ಆತ್ಮಹತ್ಯೆಗಳಾಗಿರುತ್ತೆ, ಮೂರನೇ ಜನರೇಷನ್ ಆತ್ಮಹತ್ಯೆಗಳಾಗಿರುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡ್ರೆ ಕೆಲವು ವಂಶವಾಹಿನಿಗಳ ತೊಂದರೆಗಳು ಕಂಡು ಬರ್ತದೆ. ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯೋಚನೆಗಳು ಬರಬಹುದಾದಂತಹ ಮಿದುಳಿನಲ್ಲಾಗುವ ಬದಲಾವಣೆಗಳು. ಏನಪ್ಪಾ ಇದಕ್ಕೂ ವಂಶವಾಹಿನಿ ಇರ್ತದ ಅಂತ ಯೋಚನೆ ಮಾಡಿದ್ರೆ ಮುಖ್ಯವಾಗಿ ಏನಾಗುತ್ತಂದ್ರೆ ಈ ಮೆದುಳಿನಲ್ಲಾಗುವ ಏರುಪೇರುಗಳು, ಏನು ಈ ನಾವು ನ್ಯೂರೋ ಕೆಮಿಕಲ್ಸ್ ಅಂತ ಏನ್ ಹೇಳ್ತೇವೆ, ಆ ಕೆಮಿಕಲ್ಸ್ ನಮ್ಮ ಮಿದುಳಿನ ಅಂದ್ರೆ ನಮ್ಮ ಭಾವನೆಗಳ ಏರುಪೇರುಗಳನ್ನ ನಿಯಂತ್ರಿಸ್ತಾ ಇರ್ತದೆ, ನಮ್ಮ ದುಡುಕು ನಿರ್ಧಾರಗಳನ್ನ ನಿಯಂತ್ರಿಸ್ತಾ ಇರ್ತದೆ, ವ್ಯಕ್ತಿಯ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ ಮತ್ತೆ ಒಂದು ಸ್ಥಿತಿ ಸ್ಥಾಪಕತ್ವ ಗುಣವನ್ನ ನಿಯಂತ್ರಿಸ್ತಾ ಇರುತ್ತೆ. ಸೊ ಈ ಸಿಡುಕು ಅಥವಾ ದುಡುಕು ಅಥವಾ ಅತಿಯಾದ ಕೋಪ ಅಥವಾ ಅತಿಯಾದ ಬೇಸರ ಇಂತಹ ಕಾರಣಗಳು ಮೂಲ ರೂಪ ಪಡೆಯೋದು ಈ ಮೆನೋ ಮಿದುಳಿನಲ್ಲಾಗುವ ಈ ಏರುಪೇರುಗಳಿಂದ. ಸೊ ಹಾಗಾಗಿ ಒಂದು ವಂಶವಾಹಿನಿಗಳ ಕಾರಣ, ಎರಡು ಸೋಷಿಯೋ ಡೆಮೋಗ್ರಫಿಕ್ ಕಾರಣಗಳು, ಅಂದ್ರೆ ಅವರ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಬಡತನ, ಮತ್ತೆ ಕೆಲವೊಂದು ವ್ಯಕ್ತಿಗಳಿಗೆ ದುಶ್ಚಟಗಳ ಅಭ್ಯಾಸಗಳು. ನೀವು ಗಮನಿಸಿರ್ಬೋದು ಅತಿಯಾದ ಮದ್ಯಪಾನ, ಮದ್ಯ ವ್ಯಸನ ಅಂತ ಏನ್ ಕರಿತೇವೆ, ಆ ಮದ್ಯ ವ್ಯಸನಗಳಲ್ಲಿ ಕೂಡ ನಾವು ಆತ್ಮಹತ್ಯೆಯ ಸಂಖ್ಯೆಯನ್ನ ಹೆಚ್ಚು ಕಾಣ್ತೇವೆ. ಮತ್ತೆ ಇನ್ನಿತರ ಮಾದಕ ದ್ರವ್ಯ ವ್ಯಸನಗಳು.

0: ಈ ಮಾದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಿಗಳಲ್ಲಿ ಕೂಡ ಆತ್ಮಹತ್ಯೆಯ ಸಂಖ್ಯೆ ಹೆಚ್ಚು ಕಂಡು ಬರೋದನ್ನ ನಾವು ನೋಡ್ತೇವೆ. ಇನ್ನೊಂದು ಸಂಬಂಧಗಳಲ್ಲಿ ಇರ್ತಕ್ಕಂತ ವೈಪರೀತ್ಯಗಳು, ವೈಮನಸ್ಸುಗಳು, ಪತಿ ಪತ್ನಿಯರಲ್ಲಿ ವಿರಸ ನೀವು ನೋಡಿರ್ಬೋದು, ಪೇಪರ್ಲ್ಲಿ ಹೆಡ್ಡಿಂಗ್ಸ್ ಬಂದಿರುತ್ತೆ. ಯಾರೋ ಒಬ್ರಿಗೆ ಶಂಕೆ ಮಾಡಿದ್ರು, ಅವರ ಜಗಳದಲ್ಲಿ ಅದು ಕೊಲೆಯಲ್ಲಿ ಕೊನೆ ಆಯ್ತು, ಕೊಲೆ ಮಾಡಿದ ಪತಿ ತನ್ನನ್ನು ಆತ್ಮಹತ್ಯೆ ಮಾಡಿಕೊಂಡು ತಾನು ಸಾವಿಗೀಡಾದ, ಅಥವಾ ಮಕ್ಕಳನ್ನು ಕೊಂದು ತಾಯಿ ನದಿಗೆ ಹಾರಿದಳು, ಈ ರೀತಿಯ ಒಂದು ನಾವು ರಿಪೋರ್ಟ್ಸ್ ನೋಡ್ತಾ ಇರ್ತೇವೆ. ಸೊ ಇದನ್ನ ಗಮನಿಸ್ಕೊಂಡ್ರೆ ಈ ಸಂಬಂಧಗಳಲ್ಲಿ ಇರ್ತಕ್ಕಂತ ವೈಮನಸ್ಸು ಮತ್ತು ಏನು ವಿರಸಗಳು, ಇದು ಕೂಡ ಕೆಲವೊಮ್ಮೆ ಅತಿಯಾದ ಅತಿರೇಕಕ್ಕೆ ಹೋದಾಗ ಆತ್ಮಹತ್ಯೆಗಳಿಗೆ ಕಾರಣ ಆಗ್ತದೆ. ಇನ್ನೊಂದು ಈ ಅವರ ಲಿಂಗದ ಬಗ್ಗೆ ಇರ್ತಕ್ಕಂತಹ ಒಂದು ಆತಂಕ, ಈಗ ಗಂಡು ಅಥವಾ ಹೆಣ್ಣು ಅಂತ ಸಂಪೂರ್ಣವಾಗಿ ನಿರ್ಧರಿತ ಆಗದಂತಹ ಸಮಯದಲ್ಲಿ ಅವರಲ್ಲಿ ಒಂದ್ ಎಲ್ಲರ ಒಂದು ಒಪ್ಪಿಕೊಳ್ಳುವಿಕೆ ಸಿಗದ ಸಂದರ್ಭಗಳಲ್ಲಿ ಅಥವಾ ಆ ಒಂದು ಅವ್ರಿಗಿರ್ತಕ್ಕಂತ ಸ್ಥಿತಿಯನ್ನ ಸಮಾಜ ಅವರನ್ನು ಒಪ್ಪಿಕೊಳ್ಳದೆ ಇದ್ದಾಗ ಅಥವಾ ಅವರು ಆ ಸ್ಥಿತಿಯನ್ನು ಒಪ್ಪಿಕೊಳ್ಳದೆ ಇದ್ದಾಗ ಆಗುವಂತಹ ಗೊಂದಲಗಳು ಕೆಲವೊಮ್ಮೆ ಇಂತಹ ಕಾರಣಗಳಿಗೆ ದಾರಿ ಮಾಡಿಕೊಡ್ಬೋದು. ಮತ್ತೆ ಎಲ್ಲರಿಗೂ ತಿಳಿದಂತೆ ಹೆಚ್ಚುತ್ತಿರ್ತಕ್ಕಂತ ಒತ್ತಡ, ಬದುಕಿನ ಒತ್ತಡಗಳು, ಇವತ್ತು ಒತ್ತಡಗಳನ್ನ ನಿರ್ವಹಣೆ ಮಾಡುವಂತಹ ಕೌಶಲ್ಯಗಳು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಆ ಒತ್ತಡದಿಂದ ಬರ್ತಕ್ಕಂತಹ ತೊಂದರೆಗಳು, ಅದನ್ನ ನಿಭಾಯಿಸ್ಲಿಕ್ಕೆ ಆಗದೆ ಈಗ ನೀವು ಗಮನಿಸಬಹುದು, ಕೋಟ್ಯಾಧಿಪತಿ ಆಗಿದ್ರು, ಅವರು ಸಾಲವನ್ನ ತೀರಿಸಲಾಗದೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು, ಅಥವಾ ಅವರ ಮೇಲೆ ಏನೋ ಒಂದು ಇನ್ಕಮ್ ಟ್ಯಾಕ್ಸಿನ ಆಪಾದನೆ ಇತ್ತು, ಅದನ್ನ ತಪ್ಪಿಸಿಕೊಳ್ಳಲು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಈ ರೀತಿಯ ಕಾರಣಗಳನ್ನ ನೋಡ್ತಾ ಇರ್ತೇವೆ. ಅಂದ್ರೆ ಬದುಕಿನಲ್ಲಿ ಎದುರಾದಂತಹ ಒತ್ತಡಗಳನ್ನ ಅವರು ನಿರ್ವಹಿಸ್ಲಿಕ್ಕೆ ಆಗದೆ ಈ ಆತ್ಮಹತ್ಯೆ ಪ್ರಯತ್ನ. ಹಲವಾರು ಬಾರಿ ಏನ್ ಹೇಳಲಾಗ್ತದೆ ಅಂದ್ರೆ, ಸೂಸೈಡ್ ಈಸ್ ಎ ಟೆಂಪರರಿ ಸೊಲ್ಯೂಷನ್ ಫಾರ್ ಎ ಪರ್ಮನೆಂಟ್ ಪ್ರಾಬ್ಲಮ್. ಅಂದ್ರೆ ಆ ತರ ತಪ್ಪು ಕಲ್ಪನೆ ಏನಾಗಿದೆ ಅಂದ್ರೆ, ಸೂಸೈಡ್ ನಂಗೆ ದಾರಿ ಅಂತ ಅವ್ರು ತಿಳ್ಕೊಂಡ್ ಬಿಡ್ತಾರೆ. ಆಕ್ಚುಲಿ ಅದಲ್ಲ, ಅದಕ್ಕೆ ಬೇರೆ ದಾರಿಗಳು ಕೂಡ ಇತ್ತು ಅಂತ. ಇನ್ನು ತುಂಬಾ ಸಾಮಾನ್ಯವಾಗಿ ಆತ್ಮಹತ್ಯೆಗಳು ನಾವು ಖಿನ್ನತೆಯಲ್ಲಿ ಕಾಣ್ತೇವೆ, ತೀವ್ರತರನಾದಂತ ಖಿನ್ನತೆ, ಚಿತ್ತವಿಕಲತೆ, ಅತಿಯಾದ ಆತಂಕ, ಈ ರೀತಿಯ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆದ್ರೆ ಇದು ಮತ್ತೆ ಕಳಂಕ ಹೆಚ್ಚು ಮಾಡಬಾರದು. ಖಿನ್ನತೆ ಬಗ್ಗೆ ನಾನು ಹೇಳ್ತಾ ಇರುವ ವಿಷಯ ಏನಂದ್ರೆ, ಚಿಕಿತ್ಸೆ ಪಡೆಯದ ಖಿನ್ನತೆ, ಚಿಕಿತ್ಸೆ ಪಡೆಯದ ತೀವ್ರತರನಾದಂತ ಖಿನ್ನತೆ. ಸೊ ಈ ತೀವ್ರತರನಾದ ಖಿನ್ನತೆ ಅಥವಾ ಚಿತ್ತವಿಕಲತೆ, ಅವರು ಈ ಚಿಕಿತ್ಸೆ ಪಡೆಯದಿದ್ದಾಗ ಅಥವಾ ಚಿಕಿತ್ಸೆ ಫಲಿಸದಿದ್ದಾಗ ಅದರಲ್ಲೂ ಕೂಡ ಆತ್ಮಹತ್ಯೆಯ ಆಲೋಚನೆಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೂಕ್ತ ಸಮಯದಲ್ಲಿ ಯಾರ ಸಹಾಯವು ಸಿಗದೇ ಇದ್ರೆ ಅದು ಆತ್ಮಹತ್ಯೆಯಲ್ಲಿ ಕೊನೆಯಾಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಒಟ್ಟಾಗಿ ನಮ್ಗೆ ಈ ರೀತಿಯ ವಂಶವಾಹಿನಿಗಳು ಹಾಗೂ ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳು, ಮದ್ಯ ಮಾದಕ ದ್ರವ್ಯ ವ್ಯಸನಗಳು, ಒತ್ತಡ ಬದುಕು ಹಾಗೂ ಖಿನ್ನತೆ ಮತ್ತು ಚಿತ್ತವಿಕಲತೆ ಅಂತ ಮಾನಸಿಕ ಕಾಯಿಲೆಗಳು ಒಟ್ಟಾಗಿ ಆತ್ಮಹತ್ಯೆಗೆ ಕಾರಣಗಳಾಗ್ತವೆ.
1: ಸರಿ, ಇದರ ಜೊತೆಗೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಒಂದು ಯುವ ಸಮುದಾಯ ಹೆಚ್ಚಾಗಿ ಈ ಒಂದು ಆತ್ಮಹತ್ಯೆಗೆ ತೊಡಗತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ಈ ತರ ಒಂದು ಯುವ ಸಮುದಾಯದಲ್ಲಿ ಈ ತರ ಆತ್ಮಹತ್ಯೆ ಪ್ರಕರಣಗಳು ಕಂಡು ಬರ್ತದೆ, ಯಾಕೆ ಸರ್, ಏನ್ ಕಾರಣ ಇರ್ಬೋದು?
0: ಇವತ್ತಿಗೂ ಅತಿ ಹೆಚ್ಚು ಆತ್ಮಹತ್ಯೆಗಳನ್ನು ನಾವು ಒಂದು ತುಂಬಾ ವಯಸ್ಸಾದವರಲ್ಲೇ ನಾವು ನೋಡ್ತೇವೆ.
1: ಹೌದು.
0: ಎರಡನೇದು ತುಂಬಾ ಹೆಚ್ಚಾಗಿ ಕಾಣಿಸುದು ಅಂದ್ರೆ ತುಂಬಾ ವಯಸ್ಸಾದವ್ರು, ಲೈಕ್ 79-85 ನಂತರ ಇರ್ತಕ್ಕಂಥವ್ರು. ಯಾಕಂದ್ರೆ ಒಂದು ಕಾರಣ ಏನಂದ್ರೆ, ಅವರಲ್ಲಿ ಇರ್ತಕ್ಕಂತ ಬೇಸರ ಅಥವಾ ಆತ್ಮಹತ್ಯೆ ಆಲೋಚನೆಗಳು ಮತ್ತೆ ಯಾರು ಗುರುತಿಸುವುದಿಲ್ಲ ಅಂತ.
1: ಹೌದು.
0: ಓಕೆ. ಈಗ ಅವ್ರು ಒಂದ್ ವೇಳೆ ಕಿನ್ನರ್ ಆಗಿದ್ರು, ಡಲ್ ಆಗಿದ್ರು ಅಂದ್ರು ಕೂಡ ಯಾರು ಅದನ್ನ ಗಮನಿಸದೆ ಹೋಗುವ ಸಾಧ್ಯತೆ ಇರುತ್ತೆ. ಇನ್ನು ನೀವ್ ಹೇಳಿದಂತೆ ಯುವ ಜನರು, ಅದರಲ್ಲಿ 15-21 ಅವರಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚು. ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಇನ್ನೂ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರುವುದಿಲ್ಲ, ದುಡುಕು ನಿರ್ಧಾರಗಳು ಜಾಸ್ತಿ ಆ ವಯಸ್ಸಿನ ಮೆದುಳಿನಲ್ಲಿ, ಹಾಗಾಗಿ ಸರಿ ತಪ್ಪುಗಳ ಒಂದು ವಿಮರ್ಶೆ ಅವರಲ್ಲಿ ಬೆಳೆದಿರುವುದಿಲ್ಲ. ಅವರಲ್ಲಿ ಇರ್ತಕ್ಕಂತಹ ಖಿನ್ನತೆ ಆತಂಕಗಳನ್ನ ಅವರು ಮಾತಾಡ್ತಾರೆ ಮಾಡುವುದಿಲ್ಲ ಅಂತ ಅನ್ಕೊಳ್ತೇವೆ, ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ನಾವು ಅಂದಾಜು ಕೂಡ ಮಾಡುವುದಿಲ್ಲ. ಯಾಕಂದ್ರೆ ನಾವೇನ್ ಅನ್ಕೊಳ್ತೇವೆ ಅಂದ್ರೆ, ಮಕ್ಕಳಿಗೆ ಏನ್ ಕಷ್ಟ ಇದೆ, ಅವ್ರ ಬದುಕಲ್ಲಿ ಏನ್ ಕಷ್ಟ ಇಲ್ಲ, ಆಟ ಆಡ್ಕೊಂಡಿರುವಂತ ವಯಸ್ಸು, ಸೊ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಕಷ್ಟ ಅವ್ರಿಗಿಲ್ಲ ಅಂತ ನಾವು ತಪ್ಪು ಗ್ರಹಿಸಿ ಬಿಡ್ತೇವೆ. ಆಕ್ಚುಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಅತಿ ಹೆಚ್ಚು ಸಂಖ್ಯೆ ಹದಿಹರೆಯದಲ್ಲಿ 15-29 ವರ್ಷ. ಒಂದು ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ಸ್ ಅಂದ್ರೆ ಅವರ ಸಂಬಂಧಗಳಲ್ಲಿ ಇರುವಂತಹ ತೊಂದರೆಗಳು, ಅದು ತಂದೆ ತಾಯಿಗಳ ಜೊತೆಗಿರ್ಬೋದು, ಸ್ನೇಹಿತರ ಜೊತೆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಬಿದ್ದಿರೋ

0: ಇರ್ಬೋದು. ಇದು ಒಂದು ದೊಡ್ಡ ಕಾರಣ. ಎರಡನೇದು ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳು ಹದಿಹರೆಯದಲ್ಲೇ ಪ್ರಾರಂಭ ಆಗೋದು. ಹಾಗಾಗಿ ಅದರ ಜೊತೆಗೆ ಇರ್ತಕ್ಕಂತಹ ಖಿನ್ನತೆ, ಆತಂಕ, ಚಿತ್ತ ವಿಫಲತೆ ಇಂತಹ ಕಾಯಿಲೆಗಳು ಕೂಡ ಅವರನ್ನ ಆತ್ಮಹತ್ಯೆಗೆ ದಾರಿ ಮಾಡಿಕೊಡಬಹುದು. ಈ ಹದಿಹರೆಯದಲ್ಲಿ ಅತಿ ನಾವು ಜಾಗೃತಿ ಮಾಡಬೇಕಾಗಿರ್ತಕ್ಕಂತ ದೊಡ್ಡ ವಯಸ್ಸಿದು. ಯಾಕಂದ್ರೆ ಇದು ಅವರಿಗೆ ಇದ್ರ ಬಗ್ಗೆ ಜ್ಞಾನವೇ ಇರೋದಿಲ್ಲ. ಆತ್ಮಹತ್ಯೆ ಆಲೋಚನೆಗಳು ಬಂದಾಗ ನಾನು ಮಾತಾಡ್ಕೊಳ್ಬಹುದು, ನನಗೆ ಸಹಾಯ ಸಿಗ್ತದೆ ಅಂತ ಹೇಳಿ ಗೊತ್ತೇ ಇರೋದಿಲ್ಲ. ಅದರಲ್ಲಿ ಇವತ್ತಿನ ಹದಿಹರೆಯದವರಿಗೆ ಹೆಚ್ಚು ಒತ್ತಡ ಯಾಕೆ ಆಗ್ತಾ ಇದೆ ಅಂದ್ರೆ, ಈಗ ಕಂಪ್ಯಾರಿಸನ್ ಜಾಸ್ತಿ ಆಗ್ತಾ ಇದೆ. ಅವರನ್ನ ಅವರು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು, ಅದು ತಮ್ಮ ಸ್ಥಿತಿಗತಿಗಳು, ಸಾಮಾಜಿಕ ಸ್ಥಿತಿಗತಿಗಳು ಇರ್ಬೋದು, ಅಥವಾ ಉಡುಗೆ ತೊಡುಗೆಗಳ ಜೊತೆಗಿರ್ಬೋದು, ಅಥವಾ ಅಂಕಗಳಿರ್ಬೋದು, ಅಥವಾ ತಾವು ಗಳಿಸಿಕೊಂಡಿದ್ದೇವೆ ಅಂತ ಅಂದುಕೊಳ್ಳುವಂತಹ ಒಂದು ಸ್ಟೇಟಸ್ ಸಿಂಬಲ್ಗಳಾಗಿರ್ಬೋದು, ಹೆಚ್ಚುತ್ತಿರ್ತಕ್ಕಂತಹ ಈ ಹೋಲಿಕೆ ಅವರಲ್ಲಿ ಹೆಚ್ಚು ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಬದಲಾಗ್ತಿರ್ತಕ್ಕಂತ ಒಂದು ಸ್ಪರ್ಧಾತ್ಮಕ ಜಗತ್ತು, ಜೊತೆಗೆ ವಯಸ್ಕರ ಒಂದು ಲಭ್ಯತೆ ಕಡಿಮೆ ಆಗಿರ್ತಕ್ಕಂಥದ್ದು. ಅಂದ್ರೆ ಪೋಷಕರು ಮತ್ತೆ ನಾವು ತಂದೆ ತಾಯಿಗಳು ಅಜ್ಜ ಅಜ್ಜ ಸಂಪರ್ಕದಲ್ಲಿ ಇರ್ತಕ್ಕಂತಹ ಯುವಕರು ಒಂದು ವೇಳೆ ಅವರಲ್ಲಿ ಆಗ್ತಾ ಇರ್ತಕ್ಕಂತಹ ಮಾನಸಿಕ ಬದಲಾವಣೆಗಳು ಯಾರಾದ್ರೂ ಗುರುಸುವಂತ ಸಾಧ್ಯತೆ ಹೆಚ್ಚಿತ್ತು. ಆದ್ರೆ ಈಗ ಪೋಷಕರು ಮತ್ತು ಮಕ್ಕಳ ಮಧ್ಯೆ ಅಂತರ ಸೃಷ್ಟಿ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ಓದು ಮತ್ತೆ ಕೆಲಸದ ನೆಪದಲ್ಲಿ ಮನೆಯಿಂದ ದೂರ ಇರತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ, ಮತ್ತೆ ಹೋಲಿಕೆಯ ಜಗತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಹೆಚ್ಚಾಗ್ತಾ ಇರೋದ್ರಿಂದ ಯುವ ಜನರು ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನೀವು ಇತ್ತೀಚೆಗೆ ವರದಿಗಳ ಪ್ರಕಾರ ನೋಡಿರ್ಬೋದು ಏನಂದ್ರೆ ಹೆಚ್ಚು ಹೆಚ್ಚು ಯುವ ಜನರು ಸ್ನೇಹಿತರು ಇಲ್ಲದೆ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇತ್ತೀಚಿನ ವರದಿಗಳು ನೀವು ಕಲ್ಪಿಸ್ಕೊಂಡಿರ್ಬೋದು. ಆದ್ರೆ ಅವ್ರಿಗೆ ವರ್ಚುವಲ್ ಫ್ರೆಂಡ್ಸ್ ಸಾವಿರಾರು ಜನ ಇದ್ದಾರೆ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್, ಫೇಸ್ಬುಕ್ ಫ್ರೆಂಡ್ಸ್, ವರ್ಚುವಲ್ ಫ್ರೆಂಡ್ಸ್ ಸಾವಿರಾರು ಜನ ಇದ್ದಾರೆ. ಆದ್ರೆ ನಿಜವಾದ ಅವರ ಮನಸ್ಸಿನ ಬೇಸರ, ದುಃಖ, ದಿನನಿತ್ಯದ ವಿಚಾರಗಳನ್ನ ಹಂಚಿಕೊಳ್ಳುವಂತ ಸ್ನೇಹಿತರು ಅವ್ರಿಗೆ ಕಡಿಮೆ ಆಗ್ತಿದ್ದಾರೆ.
1: ಹೌದು ಸರ್, ಒಬ್ಬ ವ್ಯಕ್ತಿ ಈಗ ಒಂದು ತೀವ್ರತರ ಮಾನಸಿಕ ಒತ್ತಡ ಅಥವಾ ನಿರಾಸೆಯನ್ನ ಅನುಭವಿಸ್ತಿರ್ತಕ್ಕಂಥದ್ದನ್ನ ಕುಟುಂಬದವ್ರು ಹೇಗೆ ಗುರುತಿಸಬಹುದು ಸರ್?
0: ಖಂಡಿತ ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡೋದು, ಆತ್ಮಹತ್ಯೆ ಬಗ್ಗೆ ನಿಯಂತ್ರಣ ಮಾಡೋದು ಕೇವಲ ವೃತ್ತಿಪರರು ಮಾತ್ರ ಅಂತ ಅಂದ್ಕೊಳ್ಬಿಡುವಂತ ಸಾಧ್ಯತೆ ಇದೆ. ಆದ್ರೆ ಫಸ್ಟ್ ಮೊದಲಿಗೆ ಆತ್ಮಹತ್ಯೆ ಬಗ್ಗೆ ವ್ಯಕ್ತಿ ಮಾತಾಡೋದು ತನ್ನ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರನೇ. ಆಮೇಲೆ ಸಂಶೋಧನೆಗಳು ಏನ್ ಹೇಳ್ತದೆ ಅಂದ್ರೆ, ಪ್ರತಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡುವಂತ ಪ್ರತಿ ವ್ಯಕ್ತಿ ಎರಡರಿಂದ ಮೂರು ವಾರ್ನಿಂಗ್ ಸಿಗ್ನಲ್ ಗಳನ್ನು ಕೊಟ್ಟಿರ್ತಾರೆ ಅಂತ ಒಂದು ಮುನ್ಸೂಚನೆಗಳು.
1: ಹೌದು,
0: ಅದು ಆತ ಇತ್ತೀಚೆಗೆ ಸ್ವಲ್ಪ ಎಲ್ಲರಿಂದ ದೂರ ಉಳಿಯುವಂತದ್ದು, ತುಂಬಾ ತಾನು ಇಷ್ಟಪಡುವಂತ ಕೆಲಸಗಳನ್ನ ಇತ್ತೀಚೆಗೆ ಮಾಡ್ತಾ ಇಲ್ಲ, ಮನೆಯವರೊಂದಿಗೆ ಬೆರೀತಾ ಇಲ್ಲ, ಈ ರೀತಿ ಅಂತರವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎರಡನೇದು ಆಗಾಗ್ಗೆ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಮಾತುಗಳು, ಉದಾಹರಣೆ, ನಾನು ಬದುಕಿರೋದು ವ್ಯರ್ಥ ಅನ್ಸುತ್ತೆ, ನಾನು ಬದುಕಿರೋದ್ಕಿಂತ ಸಾಯುವುದೇ ಮೇಲು ಅನ್ಸುತ್ತೆ, ನನ್ನಿಂದಾಗಿ ಉಳಿದವರಿಗೆಲ್ಲ ತೊಂದರೆ, ಬಹುಶಃ ನಾನು ಸತ್ತಿದ್ರೆ ಬೇರೆಯವರಿಗೆ ಕಷ್ಟ ಕಡಿಮೆ ಆಗ್ತಿತ್ತು ಅನ್ಸುತ್ತೆ, ಈ ರೀತಿಯ ಮಾತುಗಳನ್ನ ಅವ್ರು ಹೇಳ್ಬೋದು. ಇಲ್ಲವೇ ಆತ್ಮಹತ್ಯೆಗೆ ಬೇಕಾಗುವಂತಹ ವಸ್ತುಗಳನ್ನ ಅವರು ಸಂಗ್ರಹಿಸಿಡ್ಬೋದು, ಏನಾದರೂ ಚೂಪಾದ ವಸ್ತುಗಳು, ಅದು ಮುಂಚೆ ಇರಲಿಲ್ಲ ಅವರ ರೂಮ್ ಅಲ್ಲಿ, ಈಗ ಕಾಣ್ಲಿಕ್ಕೆ ಸಿಗ್ತಾ ಇದೆ, ಅಥವಾ ಕೀಟನಾಶಕಗಳನ್ನ ತಂದು ಶೇಖರಿಸಿಟ್ಕೊಳ್ಳುವಂಥದ್ದು, ನಿದ್ರೆ ಮಾತ್ರೆಗಳನ್ನ ಶೇಖರಿಸಿಟ್ಕೊಳ್ಳುವಂಥದ್ದು, ಇಂತಹ ಸೂಚನೆಗಳು ಮನೆಯವರಿಗೆ ಸಿಗ್ಬಹುದು. ಇನ್ನೊಂದು, ಅವರ ಇಂಟರ್ನೆಟ್ ಸರ್ಚ್ ಅನ್ನು ನೋಡಿದ್ರೆ, ಅವರು ಬಳಸುವಂತಹ ಅಂತರ್ಜಾಲದ ಮಾಹಿತಿ ನೋಡ್ಕೊಂಡ್ರೆ, ಇತ್ತೀಚೆಗೆ ಆತ್ಮಹತ್ಯೆ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ಕುರಿತಾದ ವಿಚಾರಗಳ ಬಗ್ಗೆ, ಆತ್ಮಹತ್ಯೆಯ ವಿವಿಧ ಬಗೆಗಳ ಬಗ್ಗೆ, ಇಂಥದ್ರ ಬಗ್ಗೆ ಅವರು ಸರ್ಚ್ ಮಾಡಿರುವಂತದ್ದು ನಮಗೆ ಕಾಣಿಸ್ತದೆ. ಸೊ ಇಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ವಿಧಾನಗಳಿಂದ ಮನೆಯವರಿಗೆ ಈ ವ್ಯಕ್ತಿ ಸಾಯುವುದರ ಬಗ್ಗೆ ಅಥವಾ ಆತ್ಮಹತ್ಯೆ ಬಗ್ಗೆ ಯೋಚಿಸ್ತಿದ್ದಾನೆ ಅಂತ ತಿಳ್ಕೊಳ್ಬಹುದು. ಕೆಲವೊಂದು ಬಾರಿ ಅಂತೂ ನೇರವಾಗಿ ಅವ್ರು ಹೇಳಿರ್ತಾರೆ, ಅಂದ್ರೆ ನಿಮ್ಗೆ ನಾನ್ ಮನೇಲಿ ಇರೋದು ಇಷ್ಟ ಇಲ್ಲಲ್ಲ, ನಾನ್ ನಾಳೆಯಿಂದ ನನ್ನ ಮನೆಯಲ್ಲೇ ಇರೋದಿಲ್ಲ, ನೀವು ಚೆನ್ನಾಗಿರಿ ಅಂತಾನು, ಅಥವಾ ನಿಮ್ಗೆ ನಾನು ಸತ್ರೆ ಒಳ್ಳೇದು ಅನ್ಸುತ್ತೆ, ನಾನು ನಾಳೆ ಸತ್ಯ ನಿಮಗೆ ತೋರಿಸ್ತೇನೆ ಈ ರೀತಿ ನೇರವಾಗಿ ಮಾತಾಡಿ ಕೂಡ ತಿಳಿಸಿರ್ತಾರೆ. ಆದರೆ ಹೆಚ್ಚಿನವರು ಅದನ್ನ ಗುರುಸುವುದರಲ್ಲಿ ತಪ್ಪು ಮಾಡ್ಕೊಂಡಿರ್ತಾರೆ.

0: ಸರಿ, ತಾವು ಹೇಳ್ದಂಗೆ ಈಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥದ್ದು ಇರ್ಬೋದು, ಸೊ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಥವಾ ನಾನು ಸತ್ತು ಹೋಗ್ತೀನಿ, ಈ ಥರ ಒಂದು ಮಾತುಗಳು ಕಂಡಾಗ ನಾವು ಹೇಗೆ ಆ ಒಂದು ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಸರ್? ಅಥವಾ ಜೊತೆಗೆ ಆ ಒಂದು ಸಮಯದಲ್ಲಿ ನಾವು ಹೇಗೆ ಅವ್ರಿಗೆ ಸಹಾಯವನ್ನು ಅಥವಾ ಅವರ ಒಂದು ಜೊತೆ ನಾವು ಹೇಗೆ ನಿಲ್ಬೇಕಾಗತ್ತೆ ಸರ್? ಕುಟುಂಬದವ್ರು ಇರ್ಬೋದು ಅಥವಾ ಸಮಾಜ ಇರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ಬೋದು, ಇವ್ರು ಹೇಗೆ ಸರ್?
1: ಖಂಡಿತ, ಇದು ಎಲ್ಲರೂ ಮಾಡಬೇಕಾದಂತಹ ಅಥವಾ ನಮ್ಮನ್ನು ನಾವು ಬದಲಿಸಿಕೊಳ್ಳಬಹುದಾದಂತ ಒಂದು ದೊಡ್ಡ ಹೆಜ್ಜೆ. ಸಾಮಾನ್ಯವಾಗಿ ಏನಾಗ್ತದೆ, ಯಾರಾದ್ರೂ ನಾನು ಸಾಯ್ತೇನೆ, ನಾನು ಮನೆ ಬಿಟ್ಟು ಹೋಗ್ತೇನೆ, ನಾನು ಸತ್ರೆ ನಿಮಗೆ ಒಳ್ಳೇದು ಅಂತ ಮಾತಾಡಿದ ತಕ್ಷಣನೇ ಅವರ ಸ್ನೇಹಿತರು ಅಥವಾ ಅವರ ಶಿಕ್ಷಕರು ಅಥವಾ ಅವರ ಹೆತ್ತವರು ಮಾಡುವ ಸಾಮಾನ್ಯ ತಪ್ಪು ಏನಂದ್ರೆ, ಅವರು ಹೇಳಿದ ತಕ್ಷಣ ಇವರು ರೇಗ್ಲಿಕ್ಕೆ ಶುರು ಮಾಡ್ತಾರೆ, ಅವರನ್ನ ಬಲ್ಲಿಕ್ಕೆ ಶುರು ಮಾಡ್ತಾರೆ. ಏನು ಸಾಯ್ತಾನಂತೆ, ಸಾಯ್ತೀಯ, ಹೋಗು ಸಾಯಿ ಹೋಗು ಅಂತೇಳಿ ಇನ್ನಷ್ಟು ಅವರಿಗೆ ಪ್ರೇರೇಪಣೆ ನೀಡ್ತಾರೆ. ಅಥವಾ ಇವರು ಪಾಪ ಆಕ್ಚುಲಿ ಇವರು ಆತಂಕದಲ್ಲಿ ಬೇಸರದಲ್ಲೇ ಸಿಟ್ಟು ಮಾಡ್ತಾರೆ. ಸಿಟ್ಟಿಗೆ ಮೂಲ ಕಾರಣ ಏನಂತಂದ್ರೆ ಭಯ, ಎಂತ ಮಾತಾಡ್ತಾನಲ್ಲ ನನ್ನ ಮಗ ಅಂತೇಳಿ.
0: ಹೌದು,
1: ಆದ್ರೆ ಒಬ್ಬ ವ್ಯಕ್ತಿ ಎದುರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾನೆ ಅಂದ ತಕ್ಷಣ ನಾವು ಮಾತಾಡೋದಲ್ಲ, ನಾವು ಕೇಳಿಸ್ಕೊಳ್ಬೇಕು, ಅವರು ಹೇಳುವ ಮಾತುಗಳಿಗೆ ಕಿವಿ ಆಗ್ಬೇಕು, ಸಾಧ್ಯವಾದ್ರೆ ಆತ ಹೇಳಿದ ವಿಷಯವನ್ನ ಇನ್ನಷ್ಟು ವಿವರಿಸ್ಲಿಕ್ಕೆ ಹೇಳ್ಬೇಕು. ಉದಾಹರಣೆ, ಯಾರೋ ಒಂದು ವ್ಯಕ್ತಿ ಹೇಳ್ದ, ನನ್ಗೆ ಬದುಕ್ಲಿಕ್ಕೆ ಇಷ್ಟ ಇಲ್ಲ, ನಾನು ಸಾಯ್ಬೇಕು ಅನ್ಸುತ್ತೆ ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಎದುರಿಗಿರ್ತಕ್ಕಂತ ವ್ಯಕ್ತಿ ಅಥವಾ ಮನೆಯವ್ರು ಏನ್ ಮಾಡ್ಬೇಕು, ಹೌದಾ ಯಾಕೆ ಹಾಗೆ ಅನಿಸ್ತು, ಯಾವಾಗಿಂದ ಈ ರೀತಿ ಅನಿಸ್ತಾ ಇದೆ ನಿಂಗೆ, ಏನು ಮುಖ್ಯ ಕಾರಣ, ಈ ತರ ಏನಾದ್ರೂ ನೀನು ಪ್ರಯತ್ನ ಮಾಡಿದ್ಯಾ, ಬದುಕಬಾರ್ದು ಸಾಯ್ಬೇಕು ಅನ್ನುವ ಪ್ರಯತ್ನಗಳೇನಾದ್ರು ನೀನ್ ಮಾಡಿದ್ಯಾ, ಇಂತ ಆಲೋಚನೆಗಳು ನಿನಗೆ ಯಾವಾಗ ಯಾವಾಗ ಬರ್ತದೆ, ಇದನ್ನ ನನ್ನ ಬಿಟ್ಟು ಮತ್ತೆ ಇನ್ಯಾರ ಹತ್ರ ಆದ್ರೂ ಹೇಳಿದೀಯಾ, ಈ ತರದ ಆಲೋಚನೆಗಳು ಬಂದ್ರೆ ಇದಕ್ಕೆ ಸಹಾಯ ಇದೆ. ಕೆಲವೊಂದು ಸರಿ ನಮ್ಮ ಮನಸ್ಸು ಅತಿಯಾದ ಖಿನ್ನತೆಯಲ್ಲಿದ್ದಾಗ ಆತ್ಮಹತ್ಯೆಯ ಬಗ್ಗೆ ಆಲೋಚನೆಗಳು ಬರುವುದು ಸಹಜ. ಈ ತರ ಬಂದ್ರೆ ನನ್ನ ಹತ್ರ ನೀನು ಮಾತಾಡು, ಇದಕ್ಕೆ ಸಹಾಯ ಇದೆ. ಈಗ ಯಾರೋ ಸ್ನೇಹಿತರು ಹಾಸ್ಟೆಲ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಅಂತಹ ಸ್ನೇಹಿತರು ಅವರ ಮಾತುಗಳನ್ನು ಕೇಳಿಸ್ಕೊಂಡು ಶಿಕ್ಷಕರಿಗೆ, ವಾರ್ಡನ್ಗೆ ಅಥವಾ ಅವರ ಪೋಷಕರಿಗೆ ಈ ವಿಷಯವನ್ನ ತಿಳಿಸ್ಬೇಕು. ನೋಡಿ, ಇಂತ ನಿಮ್ಮ ಮಗ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದ್ದ, ಅವನಿಗೆ ಸಹಾಯದ ಅಗತ್ಯ ಇದೆ ಅಂತ. ಅದರ ನಂತರದ ಸ್ಟೆಪ್ ನಾವು ಆಪ್ತ ಸಮಾಲೋಚಕರನ್ನ ಕಾಣಬಹುದು, ಮತ್ತೆ ಮನೋವೈದ್ಯರನ್ನ ಭೇಟಿ ಮಾಡಬಹುದು. ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಉಚಿತ ಟೋಲ್ ಫ್ರೀ ನಂಬರ್ಸ್ ಇದೆ, ಸಹಾಯವಾಣಿಗಳಿದೆ. ಆತ್ಮಹತ್ಯೆ ಕುರಿತಾಗಿ ಮಾಹಿತಿ ಪಡೆಯಲಕ್ಕೋಸ್ಕರ ಹಲವಾರು ಟೆಲಿಫೋನ್ ನಂಬರ್ಸ್ ಇದೆ. ಸೊ ಅಂತಹ ಸಹಾಯವಾಣಿಗಳ ಸಂಖ್ಯೆ, ಯಾಕೆಂದ್ರೆ ಆ ವ್ಯಕ್ತಿ ಇನ್ನೊಂದ್ಸರಿ ನನ್ನ ಹತ್ರ ಹೇಳದಿದ್ರೆ ಅಥವಾ ತಾನು ಒಬ್ಬನೇ ಇದ್ದಾಗ ಈ ಆಲೋಚನೆಗಳು ಬಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ತೊಂದ್ರೆ ಇದಾಗ್ಬಾರ್ದು. ಶಿಕ್ಷಕರ ಹತ್ರ ಮಗು ಮಾತಾಡ್ತು ಆತ್ಮಹತ್ಯೆ ಬಗ್ಗೆ ಅಂದ ತಕ್ಷಣ, ನಿನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ, ನೀನ್ ನೋಡಿದ್ರೆ ಸಾಯುವ ಮಾತಾಡ್ತೀಯಾ, ನಿನ್ಗೆ ನಾಚಿಕೆ ಆಗುದಿಲ್ವಾ ಅಂತ ಹೇಳುವಂತದ್ದು. ಅಥವಾ ಅಪ್ಪ ಅಮ್ಮ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದೀವಿ, ನೀನ್ ಸಾಯ್ತೀಯ, ನೀನು ಸಾಯಿ, ನಾವು ಸಾಯ್ತೇವೆ, ಒಟ್ಟಿಗೆ ಎಲ್ಲರೂ ಸತ್ತೋಗೋಣ ಅನ್ನುವ ರೀತಿಯ ಮಾತುಗಳನ್ನ ಆಡೋದು ಅಷ್ಟೊಂದು ಒಳ್ಳೇದಲ್ಲ. ಅದರ ಬದಲು ನಿನಗೆ ಆತ್ಮಹತ್ಯೆ ಆಲೋಚನೆಗಳು ಬಂದಿರತಕ್ಕಂಥದ್ದಕ್ಕೆ ಕಾರಣ ಇರಬಹುದು, ಆ ಕಾರಣವನ್ನ ತಿಳಿದುಕೊಂಡು ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ನಾವು ನಿನ್ ಜೊತೆಗಿದ್ದೇವೆ ಅಂತ ತಿಳಿಸೋದು ತುಂಬಾ ಮುಖ್ಯ ಆಗಿರ್ತದೆ.
0: ಖಂಡಿತ ಸರ್. ಸರಿಗೆ, ತಾವು ಹೇಳಿದಂಗೆ ಇಂತಹ ಒಂದು ಸಂದರ್ಭದಲ್ಲಿ ಈ ತರ ಒಬ್ಬ ವ್ಯಕ್ತಿ ಪದೇ ಪದೇ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅವ್ರನ್ನ ಒಬ್ಬರನ್ನೇ ಬಿಡದೇನೆ ಈ ಒಂದು ವೃತ್ತಿಪರರ ಸಹಾಯವನ್ನ ಪಡೆಯುವುದು ಎಷ್ಟು ಮುಖ್ಯ, ಜೊತೆಗೆ ಹೇಗೆ ಅವ್ರಿಗೆ ಈ ತರ ಒಂದು ಮಾರ್ಗದರ್ಶನಗಳನ್ನ ತಲುಪಿಸಬಹುದು ಸರ್?
1: ಇವತ್ತಿನ ದಿನ ಈಗ ಹದಿಹರೆಯದವ್ರನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಸಾಧ್ಯವಾದಷ್ಟು ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ನಾವು ಒಂದು ಕೌನ್ಸಿಲಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದೊಂದು ಆಶಯ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಸಫಲ ಆಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ಎಲ್ಲಾ ಕಡೆ ಯುವ ಜನರು ತಿರುಗಾಡುವಂತಹ ಎಲ್ಲಾ ಕಡೆ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ನಾವು ಇವತ್ತು ಸರ್ಕಾರ ನಿಯಮಿಸಿರ್ತಕ್ಕಂತಹ ಉಚಿತ ಸಹಾಯವಾಣಿಗಳೇನಿದೆ, ಟೆಲಿಮನಸ್ ಇರ್ಬೋದು, ತುಂಬಾ ಸರಳವಾದ ಸಂಖ್ಯೆ 144 16. ನಿಮಗೆ ಆತ್ಮಹತ್ಯೆಯ ಆಲೋಚನೆಗಳು ಬರುತ್ತಿವೆಯೇ, ಆತ್ಮಹತ್ಯೆಯ ಆಲೋಚನೆಗಳು ಬಂದರೆ ನಿಮಗೆ ಸಹಾಯವಿದೆ, ಈ ರೀತಿಯ ಒಂದು ನಿರ್ದೇಶನಗಳು ಹೊತ್ತಂತ ಸ್ಟಿಕ್ಕರ್ಸ್ ನಾವು ಬಸ್ಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ, ಕಾಲೇಜುಗಳಲ್ಲಿ ಅಥವಾ ಎಲ್ಲರೂ ನೋಡುವಂತಹ ಗೋಡೆಗಳ ಬರಹಗಳಲ್ಲಿ ಎಲ್ಲ ಕಡೆ ಕಾಣಿಸುವಂತೆ ಅದನ್ನ ಚಿತ್ರಿಸಬಹುದು. ಎರಡನೇದು, ಎಲ್ಲೆಲ್ಲಿ ಯುವಜನರಿದ್ದಾರೆ ಅಲ್ಲಿ ಇವತ್ತಿನ ದಿನ ನಮ್ಮ ಪುಸ್ತಕಗಳಲ್ಲಿ ತುಂಬಾ ಅಗತ್ಯವಾಗಿ

0: ಬರ್ತಕ್ಕಂತ ಮಾನಸಿಕ ಆರೋಗ್ಯದ ಕುರಿತು ಒಂದು ಸಣ್ಣ ಬದಲಾವಣೆ ಮಾಡಿ ಕರಿಕುಲಮ್ ಅಲ್ಲಿ ಕೂಡ ಇಂತಹ ಒಂದು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ನನ್ನ ಮಾನಸಿಕ ಆರೋಗ್ಯದ ಕುರಿತಾಗಿ ಒಂದು ಮಾಹಿತಿ, ನಾನು ಖುಷಿಯಾಗಿದ್ದೇನ, ನಾನು ಬೇಸರವಾಗಿದ್ರೆ ಅದನ್ನು ಗುರುಸೋದು ಹೇಗೆ, ನಾನು ಖಿನ್ನತೆಯಲ್ಲಿದ್ರೆ ಗುರುಸೋದು ಹೇಗೆ, ಆತ್ಮಹತ್ಯೆ ಆಲೋಚನೆಗಳು ಬಂದ್ರೆ ಏನ್ ಮಾಡಬಹುದು. ಈಗ ಉದಾಹರಣೆ, ನಾವು ಸಣ್ಣವರಿದ್ದಾಗ ಓದುವಾಗ ಟೆಕ್ಸ್ಟ್ ಬುಕ್ ಮೇಲೆ ಈ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಯಾವಾಗ್ಲೂ ಪ್ರಿಂಟ್ ಆಗಿರೋದಲ್ವಾ, ಆ ರೀತಿ ಎಲ್ಲ ಈ ನೋಟ್ ಬುಕ್ಸ್ ಗಳೆಲ್ಲ ಬರುತ್ತೆ. ಒಂದೊಂದು ಮಗುವಿನ ಹತ್ರ 6-7 ನೋಟ್ ಬುಕ್ಸ್ ಇರುತ್ತೆ ಒಂದೊಂದು ವರ್ಷಕ್ಕೆ. ಎಲ್ಲಾ ನೋಟ್ ಬುಕ್ ಗಳಲ್ಲಿ ನಾವು ಪ್ರಿಂಟ್ ಮಾಡಬಹುದಲ್ವಾ, ನನಗೆ ಆತ್ಮಹತ್ಯೆ ಆಲೋಚನೆಗಳು ಬಂದ್ರೆ ಈ ರೀತಿ ಸಹಾಯ ಪಡಿಬಹುದು, ಅಥವಾ ನನ್ನ ಸ್ನೇಹಿತ ಆತ್ಮಹತ್ಯೆ ಕುರಿತಾಗಿ ಮಾತಾಡ್ತಿದ್ರೆ ನಾನು ಯಾವ ರೀತಿ ಸಹಾಯ ಮಾಡಬಹುದು, ಈ ರೀತಿಯ ಮಾಹಿತಿ ಎಲ್ಲಾ ಕಡೆ ಓಪನ್ ಆಗಿ ಸಿಗುವ ಹಾಗೆ ನಾವು ಮಾಡಬಹುದು. ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಈ ಸೆಪ್ಟೆಂಬರ್ 10 ಸುತ್ತಮುತ್ತ ನಾವು ಆತ್ಮಹತ್ಯೆ ತಡೆ ದಿನಾಚರಣೆಯನ್ನ ಆಚರಿಸುವ ಮೂಲಕ ಸುತ್ತಮುತ್ತ ಅವರಿಗೆ ಲಭ್ಯ ಇರತಕ್ಕಂತ ಮಕ್ಕಳ ವೈದ್ಯರು, ಮನೋವೈದ್ಯರು, ಆಪ್ತ ಸಮಾಲೋಚಕರನ್ನು ಕರೆಸಿ ಹರಿಹರೆಯದಲ್ಲಿರ್ತಕ್ಕಂತಹ ಎಲ್ಲಾ ಮಕ್ಕಳಿಗೆ ಆತ್ಮಹತ್ಯೆ ಮಾಹಿತಿ ಮತ್ತು ಕಳಂಕ ದೂರ ಮಾಡುವಂತಹ ಒಂದು ಮಾಹಿತಿ ಶಿಬಿರಗಳನ್ನ ಮಾಡಬಹುದು. ಆತ್ಮಹತ್ಯೆ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನುವ ವಿಚಾರವನ್ನ ಡಿಬೇಟ್ಗಳಾಗಿ ನಾವು ಮಾಡಬಹುದು, ಎಸ್ಸೆ ರೈಟಿಂಗ್ ಪ್ರಬಂಧ ಸ್ಪರ್ಧೆಗಳನ್ನಾಗಿ ನಾವು ಮಾಡಬಹುದು. ಈ ಮೂಲಕ ಎಲ್ಲರನ್ನೂ ಒಂದು ಯೋಚನೆಗೆ ಹಚ್ಚಿದಾಗೆ ಆಗ್ತದೆ ಆತ್ಮಹತ್ಯೆ ಕುರಿತಾಗಿ. ಅಥವಾ ಎಲ್ಲ ಕಡೆ ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಾಗ್ತಾ ಇರುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವಿದ್ಯಾರ್ಥಿ ಅಂಕಗಳು ಕಡಿಮೆ ಬಂತು, ಅಪ್ಪನಿಗೆ ಬೇಸರ ಆಯ್ತು, ಅವನ ಆತ್ಮಹತ್ಯೆ ಪ್ರಯತ್ನ ಮಾಡ್ಲಿಕ್ಕೆ ಹೋದ, ಅವನ ಸ್ನೇಹಿತನ ಹತ್ರ ಹೇಳ್ದ, ಅವನ ಸ್ನೇಹಿತ ಅವನನ್ನ ತಲೆ ಮನಸ್ಸಿಗೆ ಪರಿಚಯ ಮಾಡಿದ, ಅವನ ಜೀವ ಉಳಿತು, ಈ ರೀತಿಯ ಒಂದು ನಾಟಕಗಳು, ಕಿರು ಪ್ರಹಸನಗಳನ್ನ ಆಗಾಗ್ಗೆ ಶಾಲಾ ಕಾಲೇಜುಗಳಲ್ಲಿ ಮಾಡೋದ್ರಿಂದ ಯಾರೋ ಒಂದು ವ್ಯಕ್ತಿ ತಾನು ಪ್ರೇಮಿಸಿದವರು ಸಿಗ್ಲಿಲ್ಲ, ಪರೀಕ್ಷೆಯಲ್ಲಿ ನಿರೀಕ್ಷಿತ ಅಂಕಗಳು ಸಿಗ್ಲಿಲ್ಲ, ತಾನು ಅಂದುಕೊಂಡಂತಹ ರ್ಯಾಂಕ್ ಸಿಗ್ಲಿಲ್ಲ ಅಂದ ತಕ್ಷಣ ಆತ್ಮಹತ್ಯೆಗೆ ಪ್ರಚೋದನೆ ಪಡೆಯೋ ಬದಲು ಅದಕ್ಕೆ ಸಹಾಯ ಎಲ್ಲಿ ಸಿಗುತ್ತೆ ಅಂತನೂ ತಿಳ್ಕೊಂಡಿರುವಂತ ಸಾಧ್ಯತೆ ನಾವು ಮಾಡದಂಗಾಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ಈ ಒಂದು ಸಾಮಾಜಿಕ ಜಾಲತಾಣಗಳ ಬಳಕೆ ಈ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನ ಬೀರಬಹುದು ಸರ್?
0: ಸಾಮಾಜಿಕ ಜಾಲತಾಣ ಇದು 2 ಅಲಗಿನ ಕತ್ತಿ ಇದ್ದಾಗೆ. ಒಂದು, ಇವತ್ತಿನ ದಿನ ನಾವು ಮನೋವೈದ್ಯರು ಸಾಮಾಜಿಕ ಜಾಲತಾಣಗಳ ಮೂಲಕ ಹೆಚ್ಚು ಜನರನ್ನ ಮಾನಸಿಕ ಆರೋಗ್ಯವನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ದೊಡ್ಡ ಸಂಖ್ಯೆಯ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ತಮ್ಮನ್ನ ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು, ಆ ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೆ ಬೇರೆಯವರಿಂದ ಅನುಮೋದನೆ ಸಿಗದ ಕಾರಣ, ಅಂದ್ರೆ ಲೈಕ್ಸ್, ಕಮೆಂಟ್ಸ್, ಶೇರ್ಸ್ ಇಂಥದ್ದು ಸಿಗದ ಕಾರಣ ಖಿನ್ನತೆಗೆ ಜಾರುವಂತ ಕಾರಣ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಆನ್ಲೈನ್ ಗೇಮ್ಸ್ಗೆ ಅಡಿಕ್ಷನ್ಗೆ ಒಳಗಾಗ್ತಾ ಇದ್ದಾರೆ, ಹೆಚ್ಚಿನ ಸಮಯವನ್ನ ಈ ಆನ್ಲೈನ್ ಆಟಗಳಲ್ಲಿ ಗೇಮ್ಗಳಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ದುಡ್ಡನ್ನ ಜೂಜ್ ಕಟ್ಟಿ ಹಣವನ್ನ ಸಾಲ ಮಾಡಿ ಕಳೆದುಕೊಳ್ಳುವಂಥದ್ದು, ಅಪರಿಚಿತರೊಂದಿಗೆ ಸ್ನೇಹ ಮಾಡಿಕೊಂಡು ಅಪರಿಚಿತರೊಂದಿಗೆ ಚಾಟ್ ಮಾಡ್ಕೊಳ್ತಾ ಅವರ ಜೊತೆಗೆ ಲೈಂಗಿಕ ಸಂಬಂಧ ಬೆಳೆಸ್ಕೊಂಡು ತಮ್ಮ ಜೀವನವನ್ನ ಕಷ್ಟಕ್ಕೆ ಈಡು ಮಾಡಿಸ್ಕೊಳ್ತಿದ್ದಾರೆ. ಸೈಬರ್ ಕ್ರೈಮ್ ಅಥವಾ ಸೈಬರ್ ಬುಲ್ಲಿಯಿಂಗ್, ಆನ್ಲೈನ್ ಬುಲ್ಲಿಯಿಂಗಿಗೆ ಹಲವಾರು ಜನ ಯುವಜನರು ಬಲಿಯಾಗ್ತಾ ಇದ್ದಾರೆ. ಗೊತ್ತಿಲ್ಲದ ಮನೆಯವರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಯಾರೋ ನನ್ನ ಪೀಡಿಸ್ತಾ ಇದ್ದಾರೆ, ಆನ್ಲೈನ್ ಮೂಲಕ ಪೀಡಿಸ್ತಿದ್ದಾರೆ ಅಂತಂದ್ರೆ ಮೊದಲು ಅಪ್ಪ ಅಮ್ಮ ಏನ್ ಬೈತಾರೆ ಅಂದ್ರೆ ನೀನ್ ಯಾಕೆ ಆನ್ಲೈನ್ ಅಲ್ಲಿ ಇದ್ದೆ, ನೀನ್ ಯಾಕೆ ಮೊಬೈಲ್ ನೋಡ್ತಾ ಇದ್ದೆ ಅಂತ ಹೇಳಿ ಬೈತಾರೆ ಅಂತೇಳಿ, ಅದನ್ನ ಹೇಳ್ಕೊಳ್ಳೋದಿಲ್ಲ. ಸೊ ಈ ಸಾಮಾಜಿಕ ಜಾಲತಾಣಗಳ ಒಂದು ಅನಾರೋಗ್ಯಕರ ಬೆಳವಣಿಗೆ ಏನಂತಂದ್ರೆ ಇವತ್ತು ಮಕ್ಕಳು ಅತಿಯಾದ ಆನ್ಲೈನ್ ಗೇಮ್ಗಳಿಗೆ, ಪೋರ್ನೋಗ್ರಫಿ ಅಡಿಕ್ಷನ್ಗೆ ಮತ್ತೆ ಈ ಸೈಬರ್ ಬುಲ್ಲಿಯಿಂಗಿಗೆ ಒಳಗಾಗ್ತಾ ಇದ್ದಾರೆ. ನೀವು ಯಾರು ಹೆಚ್ಚು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾರೆ ಅಂತ ಗಮನಿಸಿದ್ರೆ ಹೆಚ್ಚು ಒಂಟಿತನ, ಸ್ನೇಹಿತರು ಇಲ್ಲದಂತಹ ಅಥವಾ ತಂದುಕೊಳ್ಳುವಂತೆ ಅವರನ್ನ ಪ್ರಚೋದನೆ ನೀಡುವಂತದ್ದು ತುಂಬಾ ಅಗತ್ಯ.
1: ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ತಾವು ತಿಳಿಸ್ತೀರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದಂದು ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಈ ಸಮಸ್ಯೆ ಅಂತಕ್ಕಂಥದ್ದು ಶಾಶ್ವತವಲ್ಲ, ಸಹಾಯ ದೊರೆಯುತ್ತದೆ ಎಂಬ ಒಂದು ಸಂದೇಶವನ್ನ ನಾವು ಹೇಗೆ ತಲುಪಿಸಬಹುದು, ಜೊತೆಗೆ ತಮ್ಮ ಒಂದು ಸಂದೇಶ ಏನ್ ಸರ್?
0: ಕೇಳಿದ್ರೆ ಇವತ್ತು ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ, ಇದರಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ. ನಿಮಗೆ ಕೇಳುಗರಲ್ಲಿ ಯಾರಿಗಾದ್ರೂ ಬೇಸರ, ಜೀವನದ ಬಗ್ಗೆ ನಶ್ವರತೆ ಅಥವಾ ಯಾಕಪ್ಪ ಬದುಕಿರ್ಬೇಕು ಅನ್ನುವ ಆಲೋಚನೆಗಳು ಬಂದಿದ್ರೆ

0: ತಕ್ಷಣ ನಿಮ್ಮ ಆಪ್ತೇಷ್ಟರಲ್ಲಿ ಅದನ್ನ ಹೇಳಿಕೊಳ್ಳಿ, ಹಂಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸಾಗುರ ಆಗ್ತದೆ. ಇದೇ ರೀತಿಯ ವಿಚಾರಗಳನ್ನ ನಿಮ್ಮ ಹತ್ರ ಯಾರಾದ್ರೂ ಹೇಳಿದ್ರೆ ತಕ್ಷಣಕ್ಕೆ ಅವರಿಗೆ ಸಲಹೆ ಬುದ್ಧಿ ಮಾತು ಹೇಳಲಿಕ್ಕೆ ಹೊರಡಬೇಡಿ. ಅವರ ಮಾತುಗಳನ್ನ ಕೇಳಿಸ್ಕೊಳ್ಳಿ, ಕೇಳುವ ಕಿವಿಗಳಾಗಿ ಅವರಿಗೆ ಧೈರ್ಯ ಹೇಳಿ. ಆತ್ಮಹತ್ಯೆ ಆಲೋಚನೆಗಳು ಬರುವುದು ಅದು ಅಂತಿಮವಲ್ಲ, ಅದು ಖಿನ್ನತೆಯ ಸೂಚನೆ ಆಗಿರ್ಬೋದು. ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ, ಅದಕ್ಕೆ ಆಪ್ತ ಸಮಾಲೋಚನೆ ಲಭ್ಯವಿದೆ ಅಂತ ಹೇಳಿ ಹೇಳಬಹುದು. ಕೆಲವೊಂದು ಕಾಯಿಲೆಗಳು, ಖಿನ್ನತೆ, ಚಿತ್ತವಿಕಲತೆ, ಮದ್ಯ, ಮಾದಕ ದ್ರವ್ಯ ವ್ಯಸನಗಳು, ಇದಕ್ಕೂ ಕೂಡ ಮನೋವೈದ್ಯರ ಬಳಿ ಹೋದ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ. ಆ ಚಿಕಿತ್ಸೆ ಮಾಡೋದ್ರ ಮೂಲಕ ಆತ್ಮಹತ್ಯೆ ಮಾಡುವಂತಹ ರಿಸ್ಕ್ ನಾವು ಕಡಿಮೆಗೊಳಿಸಿದಂತಾಗ್ತದೆ. ಹಾಗೆ ತುಂಬಾ ಸರಳ ಹಾಗೂ ಸುಲಭವಾದಂತಹ ಸಂಖ್ಯೆಗಳು ಟೆಲಿಮನಸ್ ಅಂತ ಇದೆ, 1-44-16, 1-44-16, ಮತ್ತು ಸಹಾಯ 0802549-7777. ಸೊ ಈ ರೀತಿಯ ಟೆಲಿಫೋನ್ ಸಂಖ್ಯೆಗಳನ್ನ ಆ ವ್ಯಕ್ತಿಗಳಿಗೆ ನಾವು ಪರಿಚಯ ಮಾಡಿಸ್ಬೋದು. ನಮ್ಮ ಹತ್ರ ಯಾರೇ ಆದ್ರೂ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರೆ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನಾವು ಅವರ ಆತ್ಮಹತ್ಯೆಯ ರಿಸ್ಕ್ ಅನ್ನೇ ಕಡಿಮೆ ಮಾಡದಂತೆ ನಿಮ್ಮಿಂದಾಗಿ ಒಂದು ವ್ಯಕ್ತಿಯ ಜೀವ ಉಳಿಯುತ್ತೆ ಅಂತಾದ್ರೆ ಅದಕ್ಕಿಂತ ಶ್ರೇಷ್ಠ ಕೆಲಸ ಬೇರೆ ಯಾವುದು ಇಲ್ಲ. ನಾವೆಲ್ಲರೂ ಸೇರಿ ಸಾಧ್ಯವಾದಷ್ಟು ಆತ್ಮಹತ್ಯೆ ಕುರಿತಾಗಿ ಇರತಕ್ಕಂತಹ ಒಂದು ಕಳಂಕವನ್ನು ದೂರ ಮಾಡೋಣ. ಅಷ್ಟೇ ಮುಖ್ಯವಾಗಿ ಮನೆಯಲ್ಲಿ ಯಾರ್ದಾರು ಆತ್ಮಹತ್ಯೆ ಆಗಿದೆ ಅಂದ ತಕ್ಷಣ ಆ ಮನೆಯಲ್ಲಿ ತುಂಬಾ ದುಃಖ ಮತ್ತು ಅಪರಾಧಿ ಭಾವನೆ ಅನುಭವಿಸಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಕೂಡ ನಾವು ಕಾಳಜಿ ವಹಿಸ್ಬೇಕು. ಅವರ ಜೊತೆಗೆ ನಾವು ನಿಲ್ಬೇಕು. ಯಾಕಂದ್ರೆ ಹಲವಾರು ಬಾರಿಯೂ ನನ್ನ ಮಗನ ಸಾವಿಗೆ, ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನೇನು ಅಂತ ಹೇಳಿ ಅಪರಾಧಿ ಭಾವನೆಯಲ್ಲಿ ಅವರು ಕೂಡ ಆತ್ಮಹತ್ಯೆ ಆಲೋಚನೆಗಳನ್ನ ಮತ್ತು ಪ್ರಯತ್ನಗಳನ್ನ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ಜೊತೆಗೆ ಸದಾ ನಾವು ಇದ್ದು ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ ಅನ್ನುವ ಒಂದು ಧೈರ್ಯವನ್ನ ನಾವು ಹೇಳಬೇಕಾಗ್ತದೆ. ವಿಶೇಷವಾಗಿ ಈಗ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿಯ ಆನಿವರ್ಸರಿ ಇರುತ್ತೆ, ಆ ಸತ್ತ ದಿನದಂದು ಅಥವಾ ಅವರ ಹುಟ್ಟಿದ ದಿನದಂದು, ಅವತ್ತು ತುಂಬಾ ಶೋಕ ಹೆಚ್ಚಾಗುತ್ತೆ ಅವ್ರಿಗೆ. ಆ ದಿನ ಅವರನ್ನು ನೆನೆಸ್ಕೊಂಡು ದುಃಖ ಪಡುವಂತದ್ದು, ಅಂತಹ ದಿನಗಳನ್ನ ಅವ್ರನ್ನ ಒಂಟಿಯಾಗಿ ಬಿಡದೆ ಅವರ ಜೊತೆಗೆ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಧೈರ್ಯ ಹೇಳುವಂತಹ ಮಾತುಗಳು ಕೂಡ ತುಂಬಾ ಮುಖ್ಯ ಅಂತ ನನ್ಗನ್ಸುತ್ತೆ.
1: ತುಂಬಾ ಬಹಳ ಉತ್ತಮವಾದ ವಿಚಾರಗಳನ್ನು ತಾವು ತಿಳಿಸ್ತೀರಿ ಸರ್. ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಯುವ ಜನತೆಗೆ ಮತ್ತು ಸಮುದಾಯಕ್ಕೆ ತಮ್ಮಂತಹ ತಜ್ಞರ ಒಂದು ಮಾತುಗಳು ಬಹಳ ಸ್ಫೂರ್ತಿದಾಯಕ ಅಂತಾನೆ ಕೂಡ ಹೇಳ್ಬೋದು ಸರ್. ತುಂಬಾ ಧನ್ಯವಾದಗಳು ಸರ್, ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಆತ್ಮಹತ್ಯೆ ತಡೆಗಟ್ಟುವ ದಿನದ ಕುರಿತು ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಒಂದು ಉತ್ತಮವಾದ ಸಂದೇಶ ಮತ್ತು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಉಡುಪಿಯ ಎವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ಕೇಳುಗರೇ, ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ತುಂಬಾ ದೊಡ್ಡದಾಗಿ ಕಾಣಿಸಬಹುದು. ಒತ್ತಡ, ನೋವು ಅಥವಾ ನಿರಾಸೆಯ ಸಮಯದಲ್ಲಿ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬರಬಹುದು. ಆದರೆ ನೆನಪಿಡಿ, ನೀವು ಒಬ್ಬರೇ ಅಲ್ಲ, ಸಹಾಯ ಪಡೆಯಬಹುದು. ನಿಮಗೆ ಕಷ್ಟವಾಗುತ್ತಿದ್ದರೆ ನಿಮ್ಮ ಮನಸ್ಸಿನ ಮಾತನ್ನು ನಂಬಿಕೆಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ಕುಟುಂಬದವರು ಮತ್ತು ಸ್ನೇಹಿತರು ತೀರ್ಪು ನೀಡದೆ ತಾಳ್ಮೆಯಿಂದ ಅವರ ಮಾತನ್ನು ಕೇಳಿ. ಅಗತ್ಯವಿದ್ದರೆ ವೈದ್ಯರನ್ನ, ಸಮಾಲೋಚಕರನ್ನ ಅಥವಾ ಮಾನಸಿಕ ಆರೋಗ್ಯ ತಜ್ಞರನ್ನ ಸಹಾಯ ಪಡೆಯಿರಿ. ಯಾರಾದರೂ ತೀವ್ರವಾಗಿ ನಿರಾಸರಾಗಿರುವುದು ಅಥವಾ ತಮ್ಮ ಜೀವನವನ್ನು ಕೊನೆಗೊಳಿಸುವ ಬಗ್ಗೆ ಪದೇ ಪದೇ ಮಾತನಾಡುತ್ತಿದ್ದರೆ ಅವರನ್ನು ಒಂಟಿಯಾಗಿ ಬಿಡದೆ ತಕ್ಷಣ ವಿಶ್ವಾಸಾರ್ಹ ವ್ಯಕ್ತಿಯ ಸಹಾಯ ಮತ್ತು ವೃತ್ತಿಪರರ ನೆರವು ಪಡೆಯಲು ಕ್ರಮ ಕೈಗೊಳ್ಳಿ. ಸಹಾಯ ಕೇಳುವುದು ದುರ್ಬಲತೆಯಲ್ಲ, ಅದು ನಿಮ್ಮ ಜೀವನದ ಅಮೂಲ್ಯ. ಭರವಸೆ ಇದೆ, ಸಹಾಯ ಇದೆ, ಧೃತಿಗೆಡದೆ ಪ್ರತಿಯೊಬ್ಬರು ಕೂಡ ಉತ್ತಮ ಜೀವನವನ್ನು ನಡೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ಕೇಳುಗರೇ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವುದರ ಕುರಿತು ಉಡುಪಿಯ ಎವಿ ಬಾಳಗ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೆಲ್ಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಶ್ರೀಯುತ ಸಣ್ಣಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಾನಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತರಬೇತಿಯ ನಂತರ ಸ್ವಉದ್ಯೋಗವನ್ನು ಮಾಡುತ್ತಾ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವಂತಹ ಶ್ರೀಯುತ ಸಣ್ಣಸ್ವಾಮಿ ಅವರು. ಇವರು ಇಂದಿನ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಇವರು ಪಡೆದುಕೊಂಡಿರುವಂತಹ ಎಲೆಕ್ಟ್ರಿಷಿಯನ್ ತರಬೇತಿಯ ಕುರಿತು, ಈ ತರಬೇತಿಯನ್ನು ಪಡ್ಕೊಂಡ ನಂತರ ಇವರಲ್ಲಾದಂಥ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯಾಗಿರ್ಬೋದು, ಈ ಕೌಶಲ್ಯ ಪಡ್ಕೊಂಡ ನಂತರ ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಬಲರಾಗ್ತಾ ಇರೋದು ಕುರಿತು ತಮ್ಮ ಯಶೋಗಾಥೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಅನುಭವವನ್ನು ತಿಳಿದು ಬರೋಣ. ಸಣ್ಣಸ್ವಾಮಿ ಅವರು, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ತಾವು ಪಡ್ಕೊಂಡಿರುವಂತಹ ಶಿಕ್ಷಣದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಾವು ಎಲ್ಲ ಏನೇನೋ ಮಾಡ್ಬೇಕು ಅಂತ ಹೋಗಿರ್ತೀವಿ, ಬಟ್ ಯಾವುದೂ ಕೈಗೂಡಲ್ಲ ಅಂದಾಗ ನಮ್ಮ ಕೈಯಿಂದ ಸ್ವಂತ ಉದ್ಯೋಗ ಮಾಡ್ಬೋದು ಅಂತ ಧೈರ್ಯ ತುಂಬಿ ಸ್ವಂತ ಉದ್ಯೋಗಕ್ಕೆ ನಾವು ಮಾಡ್ಬೋದು ಅಂತ ನಮಗೂ ಆಸಕ್ತಿ ಬಂದದು ಅಲ್ಲಿಂದೇನೆ. ನಮ್ಮ ಮನೇಲಿ ನಾನು, ನಮ್ಮ ತಂದೆ, ನಮ್ಮ ತಾಯಿ, ಮಿಸ್ಸಸ್ಸು ಮತ್ತು ನನಗೆ ಎರಡು ಮಕ್ಕಳಿದ್ದಾರೆ. ನಾನು ಎಜುಕೇಷನ್ BA ಮಾಡಿರೋದು, BA ಮುಗಿಸ್ಬಿಟ್ಟು ಆನಂತರ ಸ್ಟುಡಿಯೋ ವರ್ಕ್ ಮಾಡ್ತಿದ್ದೆ. ಅದು ನಮಗೆ ಸರಿ ಬರಲಿಲ್ಲ, ಯಾಕಂದರೆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದಿಲ್ಲ, ಸ್ವಂತ ಮಾಡ್ತಿಲ್ಲ, ಬೇರೆ ಕೈ ಹಾಕಿ ಮಾಡ್ತಿದ್ದೆ, ಬಿಟ್ಬಿಟ್ಟೆ. ಆನಂತರ ಜಮೀನು ಕೆಲಸ ಮಾಡ್ತಿದ್ದೆ, ಆಮಾಗ ಹೀಗೆ ಮೋಟ್ರ್ ಕೆಲಸ ಬೇರೆ ಹತ್ರ ಹೆಲ್ಪರ್ ಆಗಿ ಮಾಡ್ತಿದ್ದೆ. ಅಲ್ಲಿ ಒಂದು 3-4 ತಿಂಗಳು ಮಾಡಿದೆ, ಬಟ್ ಅಲ್ಲಿ ಇದ್ರಲ್ಲಿ ಕೆಲಸ ಹೇಳ್ಕೊಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದರೆ ಕೊಡೋದೊಂದು 600 ರೂಪಾಯಿ ಕೂಲಿಗೆ, ಬೆಳಿಗ್ಗೆ ಒಂದು 7 ಗಂಟೆಗೆ ಹೋದರೆ ಸಂಜೆ 10-11 ಗಂಟೆ ಮಾಡಬೇಕು. ನಮಗೆ ಕೆಲಸ ಕಲಿಬೇಕು ಅನ್ನೋದು ಸಹ, ಬಟ್ ಅಲ್ಲಿ ಕೆಲಸ ಫೀಲ್ಡ್ ವರ್ಕ್ ಆಗ್ತಾರೆ ಮೋಟ್ರ್ ಎತ್ತಕ್ಕೆ ಬಿಡೋಕ್ಕೆ, ಬಟ್ ಅಂಗಡಿ ಒಳಗಡೆ ಕೆಲಸ ಮೋಟ್ರ್ ವೈಂಡಿಂಗ್ ಮಾಡೋದು ತೋರಿಸ್ಕೊಡ್ತಿರ್ಲಿಲ್ಲ. ಆಗ ನನಗೂ ಬೇಜಾರಾಗ್ಬಿಟ್ಟು ಕೆಲಸ ಕಲೀಲೇಬೇಕು ಅನ್ನೋದು ಕಾನ್ಸಂಟ್ರೇಷನ್ ಬೇಕೇ ಬೇಕು. ಆಗ ನಂಗೆ ಫಸ್ಟ್ ನನಗೆ ಆತ್ಮೀಯ ಗೆಳೆಯ ರಾಜು ಕ್ಲಾಸ್ಮೇಟು, ಆಗ ಫೋನ್ ಮಾಡಿದಂಗೆ ಹಿಂಗಾಗಿದೆ, ನಮ್ಮ ಸಂಸ್ಥೆಯಲ್ಲಿ ಹಿಂಗೆ ಇದೈತೆ, ಬಾ ಟ್ರೈನಿಂಗ್ ಐತೆ ಮಾಡು ಅಂತಂದರು. ಆಗ ಅಲ್ಲೋದಾಗ ನಮ್ಗೆ ಗುರುಗಳಾದಂಥ ನಾಗರಾಜ್ ಸರ್ರು, ರವಿ ಸರ್ರು, ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿಗಳಂಗೆ ತುಂಬಾ ಇಷ್ಟ ಆದರು, ಜಾಗನೂ ಇಷ್ಟ ಆಯಿತು. 30 ದಿನ ಟ್ರೈನಿಂಗ್ ತಗೊಂಡೆ, ಈಗ ಸ್ವಂತ ನಾನೇ ವೈಂಡಿಂಗು ಮಾಡ್ತೀನಿ, ಫೀಲ್ಡ್ ವರ್ಕ್ನು ಮಾಡ್ತೀನಿ. ನಾನು ಬೇರೆ ಕಡೆ ಕೆಲಸ ಕರೆದ್ರೆ 800 ರೂಪಾಯಿ ಕೂಲಿ ಕೊಡ್ತಾರೆ ಅವ್ರೆ, ಅದೊಂದು ಅವ್ರ ಟೈಮಿಂಗ್ಸ್ ಎಲ್ಲ ಕೆಲಸ ಹೇಳ್ತಾರೆ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ನನಗೂ ಬೇರೆ ಕಡೆ ಕಾಂಟ್ಯಾಕ್ಟ್ ಹೇಳಿದ್ರೆ ಅಲ್ಲಿ ಹೋಗಿ ಮಾಡ್ತೀನಿ. ಅಂದರೆ ಈಗ ಕಾಂಟ್ಯಾಕ್ಟ್ಗಳಲ್ಲಿ ಇವಾಗ ಎಲ್ಲ ಡೆವಲಪ್ಮೆಂಟ್ ಆಯ್ತಾ ಇದೆ, ಈಗ ನಮ್ಮ ಕೈಯಲ್ಲಿ ಕೆಲಸ ಇದೆ ಇವಾಗ, ಏನು ಪ್ರಾಬ್ಲಮ್ ಇಲ್ಲ ಇವಾಗ.
0: ಹಾಗಿದ್ರೆ ತಾವು BA ಪದವಿವರೆಗೂ ಶಿಕ್ಷಣ ಪಡೆದಿದ್ರು, ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಧರಿಸಬೇಕು, ಕೆಲಸವನ್ನು ಪಡ್ಕೋಬೇಕು ಅಂತ ತಾವು ಮುಂದಾಗಲಿಲ್ವಾ?
1: ತುಂಬ ಇಷ್ಟ ಆಯಿತು. ನಾನು ಫಿಸಿಕಲ್ ಎಲ್ಲ ಕರೆಕ್ಟಾಗಿದೆ, CET ಪ್ರಾಬ್ಲಮ್. ಫಿಸಿಕಲ್ ಇಂದ 5 ಸಲ ಪಾಸ್ ಮಾಡಿದ್ದೀನಿ, ಎಲ್ಲ ಫಸ್ಟ್ ರ್ಯಾಂಕ್ ಎಲ್ಲ ಪಾಸ್ ಮಾಡಿದ್ದೀನಿ, KSRP, ಸಿವಿಲ್ಲು, ಮತ್ತು ಎಲ್ಲ ನೀಟಾಗಿ ಎಲ್ಲ ಇದು ಮಾಡಿದ್ದೀನಿ. ಬಟ್ ಅಂದ್ರೆ ನಮಗೆ CET ಪ್ರಾಬ್ಲಮ್, ಒಂದು 5-10 ವರ್ಷಲ್ಲೆಲ್ಲ ಹೊಂಟೈತಿತ್ತು. ನಮಗೂ ರೋಸ ಹೋಗ್ಬಿಡ್ತು, ಜಮೀನು ಕೆಲಸನೇ ಮಾಡ್ತಿದ್ದೆ, ಆಗ ಇನ್ನೇನು ಮಾಡೋಕ್ಕಾಗಲ್ಲ ಬಿಟ್ಟನ್ಬಿಟ್ಟು ಜಮೀನು ಕೆಲಸನೇ ಮಾಡ್ತಿದ್ದೆ. ಆವಾಗ ಸಂಸ್ಥೆಯಲ್ಲಿ ನಮ್ಗೆ ರಾಜ ಪರಿಚಯ ಮುಖಾಂತರ ಹಿಂಗೆ ಮಾಡ್ತಿರೋ, ತುಂಬ ಕೆಲಸಗಳು ಮಾಡಿದ್ದೀನಿ, ಯಾವ ಕೈಗೂಡಿಲ್ಲ. ಫೋಟೋಗ್ರಫಿ ಮಾಡ್ತಿದ್ದೆ ಬಿಟ್ಟುಬಿಟ್ಟೆ, ಅದಾದಮೇಲೆ ಹಸು ಸಾಕಾಣಿಕೆ ಮಾಡು, ಇಲ್ಲ ತೇಸುಗಳು ಅದೇ ಹಸು ಸಾಕಾಣಿಕೆ ಮಾಡಿದೆ, ಅದರಲ್ಲೂ 1.5 ಲಕ್ಷ ಸಾಲ ಹೊತ್ಕೋಬಿಟ್ಟೆ, ಕೈ ಸುಟ್ಕೋಬಿಟ್ಟೆ. ಆನಂತರ ಬೇರೆ ಒಂದು ಸೈಡ್ ಬಿಸ್ನೆಸ್ ಒಂದು ಮಾಡಿದೆ, ಅದ್ರ ಸ್ವಲ್ಪ ಕೈ ಸುಟ್ಕೋಬಿಟ್ಟೆ. ಆಮೇಲೆ ಏನು ಮಾಡಿದೆ, ಈ ಮೋಟ್ರ್ ಕೆಲಸನೇ ನನಗೆ ಇದು ಪಾರ್ಟ್ ಟೈಮ್ ಜಾಬ್ ತಿರ ಫೀಲ್ಡ್ ವರ್ಕ್ಗೆ ಹೋಗ್ತಿದ್ದೆ, ಕಲ್ತಿರೋರ ಜೊತೆಗೆ ಹೆಲ್ಪರಾಗಿ ಹೋಗ್ತಿದ್ದಲ್ಲ, ಇದೆ ನನಗೆ ಕಲೀಲೇಬೇಕು ಅನ್ನೋದು ಉತ್ಸಾಹ ಬಂದ್ಬಿಡ್ತು. ಆಗ ಅವ್ರ ಹತ್ರನೂ ಕಲೀಲೇಬೇಕು ಅಂತ ಅಂಗಡಿಲಿ ಕೆಲಸ ಮಾಡ್ತಿದ್ರಿಲ್ಲ, ನೀವು ಫೀಲ್ಡ್ ವರ್ಕ್ ಹೋಗ್ಬೇಕು ಅಂತ ಅವರು 4-5 ತಿಂಗಳು ಫೀಲ್ಡ್ ವರ್ಕ್ಲೇ ಮಾಡಿಸ್ತಾರೆ. ಮೋಟ್ರ್ ಬಂದಾಗ ಬಿಚ್ಚಿಸ್ತಾರೆ ಅಷ್ಟೇ, ಫಿಟ್ಟಿಂಗ್ ಮಾಡೋದು ಹೇಳ್ತಿಲ್ಲ. ಆಮೇಲೆ ಫಿಟ್ಟಿಂಗ್ ಮಾಡೋಕೆ ಅವ್ರು ಫಿಟ್ ಮಾಡ್ಕೊಬಿಟ್ರು, ವೈರಿ ಅಷ್ಟೇ ಅವರೇ ಸುತ್ತಬಿಟ್ರು, ಸ್ಲಾಟ್ಗಳ ಐಡಿಯಾಗೂ ಹಿಡ್ ತೋರಿಸ್ತಿಲ್ಲ. ಅದನ್ನ ನೋಡ್ಕೊಳಕ್ ನಿಂತ್ಕತ್ತಂದ್ರೆ ಬೇರೆ ಕೆಲಸ ಹೇಳೋರು, ಇವಾಗ ಅದು ಮಾಡು ಇದು ಮಾಡು ಅಂತ. ನಮ್ಗೆ ಇನ್ನು ಕಲೀಲೇಬೇಕು ಅಂತ ನಮ್ಗೆ ಆಸೆ, ಬಟ್ ಆಗ ನಮ್ಗೆ ಸಪೋರ್ಟ್ ಯಾರು ಇಲ್ಲ. ಈಗ ಯಾರಾದರೂ ಅಷ್ಟು ನಮ್ಗೆ ಏಕ್ ಕೆಲಸ ಕಲಿಬೇಕು ಅಂತಂದ್ರೆ ಯಾರು ಏಕ್ ಬಂದು ಕೆಲಸ ಇವಾಗ ಕೊಡಲ್ಲ, ಕೆಲಸ ಹತ್ರ ಮಾಡಲೇಬೇಕು ನಾವು. ಆಗ ಅವರು ಅಷ್ಟೇ ಅಂತಂದ್ರೆ ಅವ್ರು ಕೆಲಸ ಕಲಿಸ್ಬಿಟ್ರೆ ನಾಳೆ ನಮ್ಗಿಲ್ಲಂಗೆ ಮಾಡಕ್ಬಿಡ್ತಾನೆ ಅವನು ಅಂತ ಅವರಲ್ಲಿ ಒಂಥರ ಮನೋಭಾವನೆ ಇರ್ತದೆ. ಅದಕ್ಕೆ ನಾನು ಮಾಡಿದೆ, ಬೇರೆ ಒಂದು ಟ್ರೈನಿಂಗ್ ಅಲ್ಲಿಗೆ ಹೋಗಿದ್ದೆ ಸಂಸ್ಥೆಗೆ, ಅವಾಗ ಇಲ್ದು ಟ್ರೈನಿಂಗ್ ಅದಂತ ಹೇಳಿದ್ರು. ಆಗ ನಮ್ಮ ಪ್ರಾಜೆಕ್ಟ್ ಫೋನ್ ಮಾಡಿದೆ, ಆಯ್ತು ಬಾ ನಾಳೆನೇ ಆಯ್ತು ಬಂದ್ಬಿಡು ಅಂತಂದ್ರು. ನೋಡಿ ನಾನು ಅಲ್ಲಿ ಅಂಗಡಿ ಕೆಲಸ ಬಿಟ್ಟರು, ಅಲ್ಲಿ ಹೋಗಿ ಸರ್ ಈಗ ಅಲ್ಲಿ ಕೆಲಸ ಮುಗಿಸ ಬಂದ್ಮೇಲೆ ಅವರೇ ಕರೀತಾರೆ ಕೆಲಸಕ್ಕೆ, ಬಟ್ ನಾವು ಹೋಗ್ತಲ್ಲ, ಬೇರೆ ಹತ್ರ ಮಾಡ್ತೀನಿ, ಬೇರೆಯವ್ರ ಹತ್ರ ಮಾಡ್ತೀನಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಹತ್ರ ಅಂತಂದರೆ ಇರೋದು ಹೇಳ್ತೀನಿ, ನನ್ನ ಕೆಲಸಗಳಿರ್ತಾ ರೈತರುಗಳಿಗೆ ಯಾವತ್ತಾದರೂ ಅಷ್ಟೇ ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಯಾಕಂದರೆ ರೈತರು ಜಮೀನುಗಳಿಗೆ 100,000 ರೂಪಾಯಿ ಬೆಳೆ ಹಾಕಿ ಬಂಡವಾಳ ಹಾಕಿರ್ತಾರೆ, ಪಂಪ್ ಸೆಟ್ ನೀರು ಕಾಯ್ಕೊಂಡಿರ್ತಾರೆ, ಮಳೆ ಇರಲ್ಲ, ಈಗಿನ ಗೊತ್ತಿಲ್ಲ ಕಳ್ ಮಳೆ ಯಾವ ಟೈಮಲ್ಲಿ ಮಳೆ ಇತ್ತು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಆಗೇನು ಮಾಡಿದೆ, ರೈತರ ಹತ್ರ ನಾನೀಗೊಂದು ಸುಮಾರು ಕಾಂಟ್ಯಾಕ್ಟ್ಗಳು ಮಾಡ್ಕೊಂಡಿದ್ದೀನಿ. ಈಗ ಈ ಹುಡುಗ ಮೋಟ್ರ್ ಕೆಲಸ ಮಾಡ್ತಾನೆ ಕಣೋ, ಕೊಡ್ಬೋದು ಅಂತ ಮಾಡ್ತಾರೆ. ಬಟ್ ಏನಂತಂದರೆ ಕೈಯಲ್ಲೇ ಕೆಲಸ ಮಾಡೋಕ್ಕಾಯ್ತಲ್ಲ, ಜಿಪೇಗೂ ಮೋಟರ್

0: ಅದನ್ನು ಇನ್ನೊಂದು 3-4 ತಿಂಗಳಲ್ಲಿ ನಾನು ಜೀಪ್ ಮಾಡ್ತೀನಿ. ಇವಾಗ ಆದಷ್ಟು ಮನೆಯಲ್ಲೇ ಕೆಲಸ ಮಾಡ್ಕೊಯ್ತಿದ್ದೀನಿ. ನನಗೇನು ಈಗ ನನ್ನ ಸಂಸಾರಕ್ಕೆ ಅಲ್ಲಿ ಈಗ ನಾನು ನನ್ನ ಹೆಂಡತಿ ಮಕ್ಕಳು ಸಾಕೋ ಕೆಪಾಸಿಟಿ ನನ್ನಲ್ಲದೆ.
1: ಎಷ್ಟು ತಿಂಗಳ ಹಿಂದೆ ತಾವು ಈ ತರಬೇತಿಗೆ ದಾಖಲಾಗ್ತೀರಾ? ದಾಖಲಾದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಿಮ್ಗೆ ಏನೇನೆಲ್ಲ ಹೇಳ್ಕೊಟ್ರು?
0: ಸರ್, ನನ್ನಲ್ಲಿ ಹೋದಾಗ ಫಸ್ಟು ಮಾಮೂಲಿ ಥಿಯರಿ ಕ್ಲಾಸು, ನಾಗರಾಜ್ ಸರ್ ಮಾಮೂಲಿ ಎಲ್ಲ ಇದು ಮಾಡ್ತಾರೆ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಫೀಲ್ಡ್ ವರ್ಕ್ ಮಾಡಿದ್ರೇ ನೀಟಾಗಿ ಕೆಲಸ ಕಲಿಯೋಕ್ಕಾಗೋದು. ನಾವು ಅವ್ರು ಸರ್ ಎಷ್ಟೇ ಇದು ಮಾಡಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಗೊತ್ತಿರೋ ಅಂದ್ರೆ ನೀಟಾಗಿ ಹೇಳ್ಕೊಡ್ತಾರೆ, ಬಟ್ ನಾವು ಅವ್ರು ಹೇಳೋದಕ್ಕೂ ಹೊರಗಡೆ ಫೀಲ್ಡ್ ವರ್ಕ್ ಅವರು ಕರ್ಕೊಯ್ತಿರ ಮೇಲೆ ಮತ್ತೆ ಫೀಲ್ಡ್ ವರ್ಗ ಕರ್ಕೊಯ್ತಿದ್ರು, ಕಂಬ ಮಾಡೋದಲ್ಲಿ ಮೋಟು ಲಿಫ್ಟಿಕೇಶನ್ ಮಾಡೋದಲ್ಲಿ ಅದೆಲ್ಲ ತೋರಿಸ್ತರು, ಮತ್ತೆ ಮನೆ ವೈರಿಂಗ್ನು ಮಾಡಿದ್ರು. ನಂಗೆ ಸ್ವಲ್ಪ ಟೆಚ್ಚಿರೋ ಗಂಟೆ ಸ್ವಲ್ಪ ಜಲ್ದಿ ಕಲ್ತ್ಕೊಂಡೆ, ಏನು ಪ್ರಾಬ್ಲಮ್ ಅನಿಸ್ತಿಲ್ಲ. ಬಟ್ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ಜಾಗದ ವ್ಯವಸ್ಥೆಯಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಏನಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳೋದಷ್ಟೇ, ಕಲಿಯೋರ್ಗೆ ಆಸಕ್ತಿ ಇರೋರಿಗೆ ಕಲ್ತ್ಕೋಬಹುದು.
1: ಅಂದ್ರೆ ತಮಗೆ ಪ್ರಾಥಮಿಕ ಹಂತದಿಂದಲೂ ಕೂಡ ಅಲ್ಲಿ ತರಬೇತಿಯನ್ನ ಕೊಡಲಾಗುತ್ತೆ, ತಮಗೆ ಗೊತ್ತಿದ್ರು.
0: ಅಂದ್ರೆ ಸರ್ ಇರೋದು ಹೇಳ್ತೀನಿ, ಅಲ್ಲಿಗೆ ಹೋದ್ಮೇಲೆ ನಾನು ಮೋಟರ್ ವೈಂಡಿಂಗ್ ಕಲ್ತಿದ್ದು. ಮೊದಲು ನಂಗೆ ಬೇರೆ ಕಡೆ ಅಂದಲ್ಲ, ಅಲ್ಲಿ ಮೋಟ್ರು ಕೊಟ್ಟಿತ್ತಿಲ್ಲ ನಂಗೆ. ಇಷ್ಟೇ ಕೆಲಸ, ಅವರು ಕೆಟ್ಟೋಗಿರೋ ಮೋಟರ್ ಬಿಚ್ಚಿಸೋರು, ವೈರ್ ಹೇಳಿ ಸರ್ ಅಷ್ಟೇ. ಮೋಟ್ರ್ನ ವಾಶ್ ಮಾಡಿಸಿ ಪೇಪರ್ ಮುಡಿಸ್ಬಿಟ್ಟು ಇನ್ನು ಬೇರೆ ಮೋಟ್ರ್ ಹೇಳೋರು, ಇದರ ಬೇರೆ ಕಡೆ ಮೋಟರ್ ತೆಗೆ ಕಳಿಸ್ಬಿಡೋರು. ಸ್ಲಾಟ್ ಏನಾರು ನಾನು ಅವರು ವೈರ್ ಮುಡಿಗೋದ್ರೆ ಸ್ಲಾಟ್ ಐ ಡಿ ಮಾಡಿ ನೋಡ್ತೀನಿ ಇದ್ಕೊಂಡಂದ್ರೆ ಬೇರೆ ಕೆಲಸ ಹೇಳೋರು. ಅವ್ರ ಹತ್ರ 3-4 ತಿಂಗಳು 5 ತಿಂಗಳು ಅಂದ್ಬಿಟ್ಟು ಮಾಡಿದೆ. ಅವ್ರು ಅದೇ ಮಾತಿಗೆ ನಂಗೆ ಸ್ವಲ್ಪ ಅವ್ರಿಗೂ ನಂಗೆ ಮಾತುಕತೆ ನಡೀತು, ನನ್ನ ಅಂಗಡಿ ಕೆಲಸಕ್ಕೆ ಬರಲ್ಲ ಅಂದ್ಬಿಟ್ಟೆ. ಇವಾಗ ಚೆನ್ನಾಗಿವ್ರ ಮಾತಾಡ್ತಾರೆ, ಬಾಕಿ ಕೆಲಸ ಅಂದ್ರೆ ಬರಲ್ಲ, ನಾನು ತೊಗೊಂಡು ಮಾಡ್ತೀನಿ, ಬೇರೆಯವ್ರು ಕರಿತಾರಲ್ಲ ಅವ್ರಿಗೂ ಮಾಡ್ಕೊಡ್ತೀನಿ. ಈಗ ಅವರು ಇರೋದು ಹೇಳ್ಬೇಕು, ಬೇರೆಯವ್ರನ್ನ ಮಾಡ್ತೀನಿ, ಅವ್ರಿಗೆ ನನ್ನೇ ಕರಿತಾರೆ ಹೋಗಿರ್ತಾರೆ. ಯಾರು ನಾವು ಹೋಯ್ತಂದ್ರೆ ಜೊತೆಲಿ ಒಂದು ಮೋಟ್ರ್ ಇಳಿಸೋಕೆ ಕೈಯಲ್ಲೇ ಇಲ್ಲ, ಕ್ಲಾಂಪ್ಕೊಂಡು ಮಡಿಕೆ ಇಳಿಸ್ಬೇಕು ಅಂತ ಇಬ್ಬರು ಬೇಕು ಎತ್ತಗೆ ಬಿಡೋಕೆ. ಬಟ್ ಒಬ್ರು ಕೈಲಿ ಆಗಲ್ಲ, ಯಾಕಂದ್ರೆ ಒಬ್ರು ಮೋಟ್ರ್ ಎತ್ತಿ ಪೈಪ್ ಲಾಕ್ ಮಾಡ್ತಂದ್ರೆ ಕ್ಲಾಂಪ್ ಟೈಟ್ ಮಾಡೋಗ್ಬೇಕು, ಆ ರೀತಿ ಎಲ್ಲ ಇರ್ಬೇಕು. ಅದಕ್ಕೆ ಅವ್ರಿಗೆ 4 ಗಂಟೆ ಮೇಲೆ ಬತ್ತೆ ಅಂತ ಹೇಳಿನಿ. ಈಗಲೂ 4 ಗಂಟೆ ಮೇಲೆ ಹೋಗಿ ಬಂದ್ರೆ ಒಂದು ಮೋಟ್ರ್ ಬಿಟ್ಟು ಬಂದ್ರೆ 300 ರೂಪಾಯಿ ಖರ್ಚು ಸಿಗುತ್ತೆ, ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
1: ಹಾಗಿದ್ರೆ ತರಬೇತಿನಲ್ಲಿ ಈ ಮೋಟರ್ ರಿವೈಂಡಿಂಗ್ ಜೊತೆಗೆ ಇನ್ಯಾವ ರೀತಿಯಾದಂಥ ಎಲೆಕ್ಟ್ರಿಕ್ ಉಪಕರಣಗಳನ್ನು ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಜೋಡಿಸೋದಾಗಿರ್ಬೋದು, ಇವುಗಳ ತರಬೇತಿಯನ್ನು ನಿಮಗೆ ಕೊಟ್ಟರು?
0: ಸರ್, ಫ್ಯಾನ್ ವೈಂಡಿಂಗ್ ಮಾಡ್ತಾ ಹೇಳಿ ಕೊಟ್ಟರು. ಫ್ಯಾನ್ ಕೆಡಗಿರೋ ಅದು ಹೆಂಗೆ ರೆಡಿ ಮಾಡಬೇಕು, ಈಗ ವೈಂಡಿಂಗು ಹೆಂಗೆ ಮಾಡಬೇಕು, ಇರೋದು ಅದ್ರ ಬಗ್ಗೆ ತಿಳ್ಕೊಂಡೆ. ಮತ್ತು ಮಿಕ್ಸಿ ಬಗ್ಗೆ ತಿಳ್ಕೊಂಡೆ. ನನಗೆ ಮಿಕ್ಸಿ ಬಗ್ಗೆ ಗೊತ್ತಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ ಮಿಕ್ಸಿ ಬಗ್ಗೆ ನನಗೆ ಚೂರು ಗೊತ್ತಿರಲಿಲ್ಲ, ಫ್ಯಾನ್ ಬಗ್ಗೆ ಗೊತ್ತಿರಲಿಲ್ಲ. ನನಗೆ ಬೇಕಾಗಿದ್ದು ಮೋಟರ್ ವೈಂಡಿಂಗ್ ಮಾಡಬೇಕು ಅಷ್ಟೇ ನಾನು ಅಂತ ಅದೇ ಗೊತ್ತು. ಅಲ್ಲಿ ಹೋದ್ಮೇಲೆ ಅದನ್ನು ಕಲ್ತ್ಕೊಂಡೆ. ಮನೆ ವೈರಿಂಗ್ನು ಕಲ್ತ್ಕೊಂಡೆ. ಮನೆ ವೈರಿಂಗ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ, ನನಗೆ ಇಂಟ್ರೆಸ್ಟ್ ಇದೆ ಇದು. ಯಾಕಂದ್ರೆ ಅಲ್ಲಿ ಬಂದಮೇಲೆ ಮನೆ ವೈರಿಂಗ್ ಬೇರೆ ಜೊತೆಗೆ ಹೋಗಿದ್ರೆ ಕಲ್ತ್ಕೊಬಿಡ್ತೀನಿ. ಇನ್ನು ಈಗಲೂ ಅಷ್ಟೇ, ಒಂದೆರಡು 3 ದಿನ ಬೇರೆ ಕಡೆವ್ರೆ ಕಲ್ತ್ಕೊಬಿಡ್ತೀನಿ. ಬಟ್ ನಮ್ಗೆ ಈ ಕೆಲಸನೇ ಫುಲ್ ಬ್ಯುಸಿ ಆಗಿದ್ದೀನಿ ಇವಾಗ ನಾನು, ದಿನಾ ಕೆಲಸ ನನಗೆ. ಯಾಕೆ ಅಂತಂದ್ರೆ ಅವ್ರ ಕೆಲಸನೂ ಮಾಡ್ತೀನಿ, ಅಲ್ಲಿ ಅವ್ರ ಕೆಲಸಕ್ಕೆ ಹೋದ್ಮೇಲೆ ಅವ್ರ ಕೆಲಸ ಮಾಡ್ಕೊಳ್ಳೇಬೇಕು. ಅದು ಮುಗಿಸ್ಬಿಟ್ಟು ಬಂದ್ಮೇಲೆ ನನ್ನ ಸ್ವಂತ ಕೆಲಸ ಫೋನ್ ಮಾಡ್ತಾರೆ, ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿರ್ತೀನಿ. ಅಷ್ಟೊಂದು ಮೇಲೆ ಅದು ಮುಗಿಸ್ಬಿಡ್ತೀನಿ. ಅದ್ರೊಂದು ಬೋರ್ಡ್ ಪ್ರಾಬ್ಲಮ್ ಇಲ್ಲ, ಒಂದು ಕಾಂಟ್ಯಾಕ್ಟ್ ಕಿಟ್ಟಿರ್ತದೆ, ಇಲ್ಲ ಒಂದು ಲೈನ್ ಬತ್ತಿರಲ್ಲ, ಅದನ್ನ ಲೈನ್ ಬತ್ತಿರಲ್ಲ ಅಂದ್ರೆ ಕರೆಂಟ್ ಇಲ್ಲದಾಗ ಲೂಸ್ ಕಂಡಕ್ಟ್ ಆಗಿರ್ತದೆ, ಹತ್ತಿ ರೆಡಿ ಮಾಡ್ಕೊಡ್ಬೇಕು. ಹಿಂಗೆಲ್ಲ ಇರ್ತಿರ್ತವೆ, ಹಂಗೆಲ್ಲ ಮಾಡ್ಕೊಡ್ಬೇಕು. ನೀರೇನಾರ ಕಮ್ಮಿ ಹೊಡಿತಿ, ನೀರು ಬತ್ತಿರಲ್ಲ, ಕೇಬಲ್ ರಿಪೇರ್ ಆಗಿರ್ತದೆ. ಕೆಲವರು ಏನು ಮಾಡ್ತಾರೆ, ರೈತರುಗಳಿಗೆ ಅಕ್ಕಪಕ್ಕದ ಹೊಟ್ಟೆಗೆ ಕೇಬಲ್ ಕಟ್ ಮಾಡಿಬಿಡ್ತಾರೆ, ರೈತರು ಗೊತ್ತಿರಲ್ಲ. ಹಾಗಾಗಿ ನಾವು ನೋಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು.
1: ಈಗ ತಾವು ಆರಂಭದಲ್ಲಿ ಹೇಳಿದ್ರಿ, ಇದು 30 ದಿನಗಳ ತರಬೇತಿ, 1 ತಿಂಗಳ ಕಾಲ ತರಬೇತಿ ನಿಮಗೆ ಪಡ್ಕೊಂಡಂಥದ್ದು. ತಾವು ಈ 1 ತಿಂಗಳ ಕಾಲ ತರಬೇತಿಯನ್ನು ನೀವು ಅಲ್ಲೇ ವಾಸ್ತವ್ಯವನ್ನು ಹೂಡಿ ಪಡ್ಕೊಂಡಿದ್ರ ಅಥವಾ ಮನೆಯಿಂದ ಹೋಗಿ ಬಂದು ಮಾಡ್ತಾ ಇದ್ರ?
0: ಇಲ್ಲ ಸರ್, ನಾನು ಭಾನುವಾರ ರಜೆ ಮೌಂಟ್ ಬಂದ್ಬಿಡ್ತಿದ್ದೆ ಮಾರ್ಕೊಂದ್ಸಲ, ಯಾಕಂದ್ರೆ ಫ್ಯಾಮಿಲಿ ಮಕ್ಕಳೆಲ್ಲ ಇದ್ವಲ್ಲ, ಮಕ್ಕಳು ಬಿಟ್ಟು ಇರೋಕ್ಕಾಗಲ್ಲ ನಮಗೂ, ಫ್ಯಾಮಿಲಿ ಮೇಲೆ ಅಂದಮೇಲೆ ಮಾರ್ಕೊಂದ್ಸಲ ಬಂದು ಹೊಂಟೈತಿದ್ದೆ. ಒಂದು ಭಾನುವಾರ ಆಲ್ಟೈತಿದ್ದಿಲ್ಲೇ, ಇದು ಸೋಮವಾರ ಬೆಳಗಿನ ಜಾವ ಹೊಂಟೈತಿದ್ದೆ. ಅಲ್ಲಿ ಹೋದ್ರೆ ಸಂಜೆ ಅವರು ಸರ್ ಹೇಳ್ಕೊಟ್ಟು ಹೋಗೋರು, ನಾನು ಕಲಿಬೇಕು ಅನ್ನೋ ಉತ್ಸಾಹದಿಂದ 12 ಗಂಟೆಗೊಂಡು ಮೋಟ್ರ್ ವೈಂಡಿಂಗ್ ಮಾಡ್ತಿದ್ದೆ, ಕಲಿಬೇಕು ಅಂದ್ಬಿಟ್ಟು. ನನ್ನ ಜೊತೆಗೆ ಇನ್ನೊಂದು 3-4 ಶೀಟ್ ಹುಡುಗರು ಇಂಟ್ರೆಸ್ಟ್ ಆಗಿ ಭಾರಿ ಚೆನ್ನಾಗಿ ಕಲ್ತರು. ಅವರು ಈಗಲೂ ವರ್ಕ್ ಮಾಡಿದ್ರೆ ಏನು ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ. ಮೊದಲೇ ನಾನು ಒಟ್ಟಲ್ಲಿ ಮಾಡ್ತಾ ಇದ್ದೀನಿ.
1: ಸಂಪೂರ್ಣವಾಗಿ 1 ತಿಂಗಳ ಕಾಲ ಅಲ್ಲೇ ಉಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ. ಅಲ್ಲಿನ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಮತ್ತೆ ಅಲ್ಲಿನ ಕಲಿಕಾ ವಾತಾವರಣ ಅದೆಲ್ಲ ಹೇಗಿತ್ತು?
0: ಸರ್, ಹೋದವ್ರಿಗೆ ಫಸ್ಟ್ ಹೋದವ್ರಿಗೆ ಕೊಡ್ತೀನಿ, 1-2 ದಿನ ಜೈಲಲ್ಲಿ ಇದ್ದಂಗೆ ಆಗುತ್ತೆ, ಯಾಕಂದ್ರೆ ಹೊರಗಡೆ ಎಲ್ಲೂ ಬಿಡಲ್ವಲ್ಲ. ಯಾಕಂದ್ರೆ ಅದನ್ನ ನಾವು ತಿಳಿ ಕಲಿಯಬೇಕು, ನಾವು ಇಂಟ್ರೆಸ್ಟು ಮೈಂಡ್ ಎತ್ಕೊಬಿಡ್ಬೇಕು. ಆಸಕ್ತಿ ಮೈಂಡ್ಗೆ ಇತ್ತಂದ್ರೆ ನಮ್ಗೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಸರ್ ನಾವು ಹೊರಗಡೆ ಹೋಗಿ ಫೀಲ್ಡ್ ವರ್ಕ್ ಕಲಿಬೇಕು ಅಂದ್ರೆ ಅವ್ರು ಕರ್ಕೊಯ್ತಾರೆ, ಅದಕ್ಕೂ ಆದ್ಯತೆ ಇದೆ. ಅಲ್ಲಿ ಪರ್ಮಿಷನ್ ತಗೊಂಡು ಕರ್ಕೊಯ್ತಾರೆ, ಅದನ್ನು ಹೇಳ್ಕೊಡ್ತಾರೆ. ನಾವು ಆಫೀಸಲ್ಲಿ ಮೋಟ್ರು ವೈರ್ ಎಲ್ಲ ಇರ್ತವೆ, ಅದನ್ನೂ ಮಾಡ್ಬೋದು. ನಮಗೆ ಸರ್ ವಹಿಸ್ಬಿಡೋರು ಈ ಮೋಟ್ರ್ ವೈಂಡಿಂಗ್ ಮಾಡ್ಬೇಕು ಅಂದ್ರೆ ಒಂದು ಸರಿ ಸಾಯ್ತು. ಅದು ಪೂರ್ತಿ ಮುಗಿಸಿ ಅದು ಊಟ ಮಾಡ್ಕೊಂಡು ಬಂದವರು 12 ಗಂಟೆ ಆದ್ರೆ ಒಬ್ಬನೇ ಮಾಡ್ಬೇಕು ವೈಂಡಿಂಗ್ ಅಂದ್ಬಿಟ್ಟು ಮಾಡ್ಬಿಟ್ಟು ಅದೆಲ್ಲ ನೀಟಾಗಿ ತೋರಿಸ್ಬಿಟ್ಟು ರನ್ನಿಂಗ್ ಮಾಡ್ಬಿಟ್ಟು ಹೋಯ್ತಿದೆ, ಹೋಗಿ ಮಲಿಕಾದಿದೆ. ಊಟ ವಸತಿ ಎಲ್ಲರೂ ಪರ್ಫೆಕ್ಟ್ ಆಗಿದೆ, ಮನೆ ಊಟದಿಂದ ಊಟ ಚೆನ್ನಾಗಿರ್ತದೆ. ಮನೆ ಊಟದಂಗೆ ಸೇಮ್, ಬೇರೆಂಗೆ ಏನು ಹೋಟ್ಲು ಊಟದಂಗೆ ಸೋಡಾ ಪೇಡ ಏನಿದ್ ಮಾಡಲ್ಲ, ಮನೆ ಊಟದಂಗೆ ಅಚ್ಚಕಟ್ಟಾಗಿರ್ತದೆ. ಆಮೇಲೆ ಅಲ್ಲಿ ಅಡುಗೆ ಮಾಡೋ ಭಟ್ರುಗಳು ಅಷ್ಟೇ ಅಷ್ಟೇ ನೀಟಾಗಿದ್ದಾರೆ, ಅವರು ಅಷ್ಟೇ ಯಾರು ಖುಷಿಯಾಗಿ ಇದು ಮಾಡ್ತಾರೆ, ಯಾರೊಂದಿಗೂ ಪಾಪ ಅವರು ಇದು ಮಾಡಲ್ಲ, ಎಲ್ಲರಿಗೂ ಸಪೋರ್ಟ್ ಆಗಿ ಮಾಡ್ರಪ್ಪ ಅಂದ್ಬಿಟ್ಟು ಅವರು ಎನ್ಕರೇಜ್ ಕೊಡ್ತಾರೆ. ಆದರೆ ನನ್ನ ಎಲ್ಲ ಇಷ್ಟಪಟ್ಟಿದ್ರು ತುಂಬ, ನನ್ನ ಕಣ್ತನ ಸೋಮು ಪಪ್ಪ ಪಪ್ಪ ಪಪ್ಪ

0: ತರಬೇತಿಯನ್ನು ಪಡ್ಕೊಂಡಿದ್ದು, ತಾವು ಮೊದಲೇ ಕೂಡ ಈ ಕೆಲಸದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಆ ಒಂದು ತಿಂಗಳ ಕಾಲ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಂಥ ಜ್ಞಾನ ಆಗಿರ್ಬೋದು, ಎಷ್ಟಿತ್ತು ತಮ್ಮಲ್ಲಿ?
1: ಸರ್, ನನಗೆ ಮೊದಲು ನಾನು ಒಬ್ಬನೇ ಹೋಗಿ ಕೆಲಸ ಮಾಡೋಕೆ ಭಯಪಡ್ತಿದ್ದೆ. ಮೋಟ್ರು ಕೆಲಸ ಅಂತಂದರೆ ಸ್ಟಾರ್ಟರ್ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಕರೆಂಟ್ ಕೆಲಸ ಅದು ಸಣ್ಣದೊಂದು ವೈರ್ ಬಿಟ್ಟೋಗಿರೋದು ಹೆಂಗಂತ ಗೊತ್ತಾಯ್ತಿರಲಿಲ್ಲ. ಕಂಫ್ಯೂಸ್ ಮಾಡ್ಕೊಬಿಡ್ತಿದ್ದೆ. ಇದನ್ನು ಅದನ್ನು ದೊಡ್ಡವ್ರಿಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಆಗೈತೆ ಅಂತ ಕೇಳಿದ್ರೆ ಅವ್ರೇ ಬೇಕಾಗ್ಬಿಟ್ಟು ನನ್ನ ಬಿಟ್ಟು ಹೋಗೋಣಲ್ಲ ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ಯಾತಕ್ಕೆ ಹೋಗಿದೆ ನೀನು ಅಂತ ಆ ರೀತಿ ಕ್ವಶನ್ ಮಾಡೋರು. ಅಲ್ಲಿಂದ ಬಂದಮೇಲೆ ನಾನು ಫೀಲ್ಡ್ ವರ್ಕಲ್ಲಿ ಮಾಡಿದೆ, ಬೋರ್ಡರಿಂಗ್ ಕಲಿತು ತಿಳ್ಕೊಂಡೆ. ಈಗ ನಾನು ಸ್ವಂತ ಹೋಗಿ ಆರಾಮಾಗಿ ಹೋಗಿ ಮಾಡ್ತೀನಿ, ಅದ್ರೇನು ಪ್ರಾಬ್ಲಮ್. ಈಗ ಬೋರ್ಡರಿಂಗ್ ಮಾಡೋಕ್ಕೆ ಹೇಳೋರೆ ಏನು ಪ್ರಾಬ್ಲಮ್, ಸ್ವಂತ ಒಬ್ಬನೇ ಮಾಡ್ತೀನಿ.
0: ತರಬೇತಿಯ ಅವಧಿಯ ಕಲಿಕೆ ಹೇಗಿತ್ತು?
1: ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಯಾಕಂತಂದರೆ ಫ್ರೆಂಡ್ಸ್ಗಳು ಹಂಗೆ ಪರಿಚಯ ಆದರು, ಹುಡುಗರು ನನ್ನ ಹತ್ರ ಕೇಳೋರು, ಹುಡುಗರ ಹತ್ರ ನಾನು ಕಳ್ಕೊಂಡಿದ್ದೆ ಎಲ್ಲ. ಯಾಕಂದ್ರೆ ನಾವು ಎಷ್ಟೇ ಇದಾದ್ರೂ 100% ಕಲಿತೀವಿನ್ನೋಕ್ಕಾಗಲ್ಲ, ಕಲಿತಾನೆ ಇರ್ಬೇಕು. ಕೊನೆವರೆಗೂ ಕಲಿತಾನೆ ಇರ್ತೀವಿ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ರೂ ಹೊರಗಡೆ ನಾವು ಫೀಲ್ಡಲ್ಲಿ ಕಲಿಯೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ನಾವು 40% ಕೆಲಸ ಅಲ್ಲಿ ಕಲಿತಿರ್ವಿ, ಫೀಲ್ಡ್ ವರ್ಕಲ್ಲಿ 60% ಕೆಲಸ ಕಲಿಯೋದು. ನಾನು ಇನ್ನೂ 50% ಕೆಲಸ ಕಲಿಬೇಕು. ಯಾಕಂತಂದ್ರೆ ಇನ್ನೂ ಕಲಿಯೋದು ತುಂಬಾನೇ ಇವೆ. ಮೋಟರ್ಗಳ ಕೆಲಸದಲ್ಲಿ, ಬೋರ್ಡರಿಂಗಲ್ಲಿ, ಎನಿ ಒನ್ ಕೆಲಸ ನೀಟಾಗಿ ಕಲಿಬೇಕು, ಇನ್ನೂ ತುಂಬಾನೇ ಇದೆ. ಅದಕ್ಕೋಸ್ಕರ ನಾನು ಇವಾಗ ತಕ್ಕಮಟ್ಟಿಗೆ ನಾವು ಹೋದ್ರೂ ಆ ಮೋಟ್ರ್ ಕೆಟ್ಟೋಗಿದೆಯಾ ಕಾಯಿಲೆ ಹೋಗಿದೆ ಅಂತ ಕಂಡುಹಿಡಿತೀನಿ. ಕಾಯಿಲೆಗೆ ಎತ್ತಕ್ಕೂ ರೆಡಿ ಮಾಡ್ತೀನಿ, ಮೋಟ್ರ್ ಕಾಯಿ ವೈಂಡಿಂಗು ಮಾಡಿ ಮೋಟ್ರ್ ಬಿಡ್ತೀನಿ. ಬೋರ್ಡಲ್ಲಿ ಏನು ಪ್ರಾಬ್ಲಮ್ ಅದನ್ನು ನೋಡ್ತೀನಿ, ಮಾಡ್ಕೊಡ್ತೀನಿ ಅಚ್ಚುಕಟ್ಟಾಗಿ. ಸ್ವಲ್ಪ ನಿಧಾನ ಮಾಡಿದೆ, ಯಾಕಂದ್ರೆ ಈಗ ಕಲ್ತಿರೋದಲ್ವಾ, ಸ್ವಲ್ಪ ನಿಧಾನ. ನಮ್ಗೆ ಗೊತ್ತಂತ ಎಲ್ಲನೂ ಹೇಳ್ತಾಯಿಲ್ಲ, ಗೊತ್ತಿರೋ ಮಟ್ಟಿಗೆ ಮಾಡ್ತೀನಿ.
0: ಅಂದರೆ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಸ್ವಂತವಾಗಿ ಕೆಲಸವನ್ನು ಮಾಡ್ತಿರ್ಲಿಲ್ಲ, ಮತ್ತೇನಾದರೂ ಸಮಸ್ಯೆಗಳಿದ್ರೆ ತಮಗೆ ಬೇಗ ಪತ್ತೆ ಹಚ್ಚಕ್ಕಾಗ್ತಿರ್ಲಿಲ್ಲ. ಆದರೆ ತರಬೇತಿ ಪಡ್ಕೊಂಡ ನಂತರ ಯಾವುದೇ ಸಮಸ್ಯೆ ಎಷ್ಟೇ ಚಿಕ್ಕದಾಗಿರಲಿ ಎಷ್ಟೇ ದೊಡ್ಡದಾಗಿರಲಿ ತಕ್ಷಣ ನಿಮಗೆ ಪತ್ತೆ ಹಚ್ಬೋದು, ಅದಕ್ಕೆ ತಕ್ಕಂಥ ಪರಿಹಾರವನ್ನು ಕಂಡುಕೊಂಡು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡೋಂಥ ಸಾಮರ್ಥ್ಯಕ್ಕೆ ತಮ್ಮಲ್ಲಿ ಈ ತರಬೇತಿಯಿಂದ ಬಂದಿದೆ.
1: ಈಗ ನಮ್ಗೆ ಗೊತ್ತಿರೋರೆ ಒಬ್ರು ಓನರು ಇಲ್ಲ ಹೋಗಿರ್ತಾರೆ, ಅದೇ ದಿನ ನಾವು ಕೆಲಸ ಕರೀತಾರಲ್ಲ ಅವರು, ಅವರೆಲ್ಲರೂ ಹೊಂಟೋಗ್ಬಿಟ್ಟು ಅಂದರೆ ಮೊದಲು ನಾನು ಫೀಲ್ಡ್ ಕಳಿಸ್ತಿರ್ಲಿಲ್ಲ ಅವರಲ್ಲಿ ಇನ್ನೊಬ್ಬರೇ ಅಲ್ಲಿ. ಸೊ ಹಿಂಗಾಗೈತೆ ಕಣ, ಹಿಂಗಾಗೈತೆ, ಏನು ಪ್ರಾಬ್ಲಮ್, ಹೋಗಿ ನೋಡ್ಕೊಬೋದು ಅಂತಾರೆ. ಈಗ ನಂಗೆ ಆ ಫೋನ್ ಮಾಡಿದ್ರೆ ಹೋಗಿ ನೋಡ್ಕೊಂಡು ರೆಡಿ ಮಾಡಿ ರನ್ ಮಾಡ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಮೆಟೀರಿಯಲ್ಸ್ಗಳು ಕೊಟ್ಟರು, ಅದ್ರ ಜೊತೆಗೆ ಮತ್ತೆ ನಾನು ಸ್ವಂತ ಸುಮಾರು ಐಟಮ್ಗಳು ತಗೊಂಡಿದ್ದೀನಿ, ಇನ್ನೂ ತಗೊಳ್ಬೇಕು.

0: ಈಗ ತಾವು ಈ ತರಬೇತಿ ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಫೀಸ್ ಆಗಿರ್ಬೋದು, ಆ ತರಬೇತಿಯಿಂದ ತಮಗೆ ಸಿಕ್ಕಂತ ಜ್ಞಾನ ಮತ್ತೆ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಈ ತರಬೇತಿಗೆ ಕಟ್ಟಿದಂತ ಫೀಸ್ಗಿಂತ ಕಡಿಮೆ ಅಂತ ಅನ್ನಿಸ್ತಾ?
1: ತುಂಬಾ ಕಮ್ಮಿ. ನಾವು ಕಟ್ಟಿರೋದು, ನಾವು ಕೊಟ್ಟಿರೋ ದುಡ್ಡು ಅಲ್ಲಿ ಊಟದವು ಎರಡಿಂದ ಊಟಿಸಲ್ಲ, ಒಂದೇ 1,000 ರೂಪಾಯಿ ತಿಂಗಳಿಗೆ ಒಂದೇ 1,000 ರೂಪಾಯಿ ನಾವು ಕೊಟ್ಟೋದು. ಆದರೆ ಆ 1,000 ರೂಪಾಯಿ ಯಾವ ಮೂಲೂ ಅಲ್ಲ ಅನ್ಸುತ್ತೆ. 3 ಟೈಮ್ ಊಟ, ಕಾಫಿ, ಬೆಳಗ್ಗೆ ತಿಂಡಿ,
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಬ್ರಿಕ್ಸ್ ರಾಷ್ಟ್ರಗಳು ಇಂದು ಜಾಗತಿಕ ನಾವೀನ್ಯತೆ ಮತ್ತು ಹೊಸ ಪರಿಹಾರಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟ ವಿಶ್ವದ 50%ರಷ್ಟು ಜನಸಂಖ್ಯೆ, 40%ರಷ್ಟು ಜಿಡಿಪಿ ಹಾಗೂ 25%ಕ್ಕೂ ಹೆಚ್ಚಿನ ಜಾಗತಿಕ ವ್ಯಾಪಾರವನ್ನು ಪ್ರತಿನಿಧಿಸುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಜಿಡಿಪಿಯು ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 2.5 ಪಟ್ಟು ಬೆಳೆದಿದ್ದರೆ, ಬ್ರಿಕ್ಸ್ ದೇಶಗಳ ಒಟ್ಟು ಜಿಡಿಪಿಯು ಸುಮಾರು 4.5 ಪಟ್ಟು ಹಿಕ್ಕಿದ್ದು ವಿಶ್ವದ ಇತರ ದೇಶಗಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದೆ ಎಂದರು. ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಾರತವು ಜಾಗತಿಕ ಪ್ರಗತಿ ಮತ್ತು ಸ್ಥಿರತೆಗೆ ವಿಶ್ವಾಸಾರ್ಹ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದ ಅವರು, ಮೇಕ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಕೈಗೊಂಡು ಹಾಗೂ ಭಾರತದೊಂದಿಗೆ ನಾವೀನ್ಯತೆಯಲ್ಲಿ ತೊಡಗಿ ಜಗತ್ತಿಗಾಗಿ ವಿಸ್ತರಿಸುವಂತೆ ಜಾಗತಿಕ ನಾಯಕರಿಗೆ ಕರೆ ನೀಡಿದರು. ಕಡಲ ಮಾರ್ಗಗಳ ಸುರಕ್ಷತೆ ಮತ್ತು ಮುಕ್ತ ಪೂರೈಕೆ ಸರಪಳಿಯನ್ನು ಪ್ರತಿಪಾದಿಸಿದ ಪ್ರಧಾನಿ, ಬ್ರಿಕ್ಸ್ ದೇಶಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಜಾಗತಿಕ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಕಳೆದ 5 ವರ್ಷಗಳಲ್ಲಿ

0: ಜಾಗತಿಕ ಜಿಡಿಪಿಯ ಶೇಕಡ 40%ಕ್ಕೂ ಹೆಚ್ಚಿನ ಪಾಲು ಬ್ರಿಕ್ಸ್ ದೇಶಗಳಿಂದಲೇ ಬಂದಿದ್ದು ಬೃಹತ್ ದೇಶೀಯ ಮಾರುಕಟ್ಟೆಗಳು ಈ ಪ್ರಗತಿಗೆ ಬಲ ನೀಡಿವೆ ಎಂದರು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಅವರು ತಯಾರಿಕೆ ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳು ನಾಯಕತ್ವ ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ ಏಕಪಕ್ಷೀಯ ನಿರ್ಬಂಧಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪಂ ಸರ್ವಸನ್ನದ್ಧವಾಗಿದ್ದು ನಾಳೆಯಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೊ ಸುಬಿಯಾಂಟೊ, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಹಾಗೂ ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಸೇರಿದಂತೆ ಜಗತ್ತಿನ ಪ್ರಮುಖ ನಾಯಕರನ್ನು ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ನಾಳೆ ಆರಂಭವಾಗಲಿರುವ ಶೃಂಗಸಭೆಯ ಮೊದಲ ದಿನದಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರಿಗಾಗಿ ಒಳಗೊಳ್ಳುವಿಕೆಯ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯ ಸಶಕ್ತೀಕರಣ ಎಂಬ ವಿಷಯದ ಕುರಿತು ಮಹತ್ವದ ಸಭೆ ನಡೆಯಲಿದೆ. ತದನಂತರ ನಾಯಕರು ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವೀಕ್ಷಿಸಲಿದ್ದು ಜಂಟಿಯಾಗಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸಂಜೆ ಪ್ರಧಾನಿಯವರು ಗೌರವಪೂರ್ವಕವಾಗಿ ಆಯೋಜಿಸಲಿರುವ ಔತಣಕೂಟದಲ್ಲಿ ಜಾಗತಿಕ ನಾಯಕರು ಪಾಲ್ಗೊಳ್ಳಲಿದ್ದು ಶೃಂಗಸಭೆಯ ನಡುವೆಯೇ ಪ್ರಧಾನಿಯವರು ಪ್ರಮುಖ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿಯವರು ಹಾಗೂ ಆಹ್ವಾನಿತ ಪ್ರತಿನಿಧಿಗಳು ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಜಾಗತಿಕ ಸಮಗ್ರ ಪ್ರಗತಿಯ ಭವಿಷ್ಯದ ರೂಪುರೇಷೆ ಎಂಬ ಗೋಷ್ಠಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಭಾರತದ ಸುಧಾರಿತ ಡೀಪ್ಟೆಕ್ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಶಿಕ್ಷಣ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯವಾದ ಸ್ಥಿತಿ ಸ್ಥಾಪಕ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ತತ್ವಕ್ಕೆ ಪೂರಕವಾಗಿ ದೇಶದ ಪ್ರಮುಖ 37 ಡೀಪ್ಟೆಕ್ ನವೋದ್ಯಮಗಳು ಹಾಗೂ ತಾಂತ್ರಿಕ ಉದ್ಯಮಗಳು ತಮ್ಮ ನೂತನ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸುತ್ತಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಸಂಚಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಉಭಯ ನಾಯಕರು ಸಮಗ್ರವಾಗಿ ಪರಾಮರ್ಶಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾ ಹಾಗೂ ಕಪ್ಪು ಸಮುದ್ರದ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲಾಯಿತು. ಸಂಘರ್ಷಗಳು ಹಾಗೂ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಸೂಕ್ತ ಮಾರ್ಗ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಭಾರತ ಸಂಪೂರ್ಣ ನೆರವು ನೀಡಲು ಸಿದ್ದವಿದೆ ಎಂದು ತಿಳಿಸಿದರು. ಮತ್ತೊಂದೆಡೆ ಭಾರತದಲ್ಲಿ ಇದೇ ತಿಂಗಳ 9ರಿಂದ ಇಂದಿನವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ರಷ್ಯಾದ ಇನ್ನೋಪ್ರಾಮ್ ಇಂಡಿಯಾ ಅಂತಾರಾಷ್ಟೀಯ ಕೈಗಾರಿಕಾ ಪ್ರದರ್ಶನವನ್ನು ಉಭಯ ನಾಯಕರು ಶ್ಲಾಘಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ ಹಾಗೂ ಕೈಗಾರಿಕಾ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಈ ಪ್ರದರ್ಶನ ದಾರಿದೀಪವಾಗಿದೆ ಎಂದ ನಾಯಕರು ಪ್ರದರ್ಶನ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಹಾಗೂ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ರಷ್ಯಾದಲ್ಲಿ ನಡೆಯಲಿರುವ 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರನ್ನು ಅಧ್ಯಕ್ಷ ಪುಟಿನ್ ಆಹ್ವಾನಿಸಿದ್ದು ಪ್ರಧಾನಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ಪರಿಸರ ವಿಜ್ಞಾನ, ಭದ್ರತೆ, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಮಾನವ ಅಭಿವೃದ್ಧಿಯ ಪರಸ್ಪರ ಸಂಯೋಜಿತ ವಲಯವಾಗಿ

0: ಪರಿಗಣಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂ ವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕರಾವಳಿ ಪರಿಸರ ಭದ್ರತೆ ಮತ್ತು ಸುಸ್ಥಿರತೆ 2026 ಕುರಿತ ರಾಷ್ಟೀಯ ಸಮಾವೇಶವನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 11,000 ರಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿಯು ಸಮುದ್ರ ಸಂಪನ್ಮೂಲ ಹಾಗೂ ಕಡಲ ಆರ್ಥಿಕತೆಯ ಅಭಿವೃದ್ಧಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಭಾರತದ ಕರಾವಳಿ ಹಾಗೂ ಸಮುದ್ರ ಪರಿಸರ ವ್ಯವಸ್ಥೆಯ ಸದ್ಬಳಕೆಗೆ ವೈಜ್ಞಾನಿಕ ಜ್ಞಾನ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ವಿಕಾಸವನ್ನು ಒಳಗೊಂಡ ಸಮಗ್ರ ವಿಧಾನ ಅನಿವಾರ್ಯವಾಗಿದೆ ಎಂದರು. ದೇಶದ ಬೃಹತ್ ಡೀಪ್ ಓಷನ್ ಮಿಷನ್ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು, ಭಾರತವು ಸ್ವದೇಶಿ ತಂತ್ರಜ್ಞಾನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಆಳ ಸಮುದ್ರದ ಸಂಪನ್ಮೂಲಗಳ ಶೋಧನೆಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇಂದು ನವದೆಹಲಿಗೆ ಆಗಮಿಸಿದರು. ಅವರನ್ನು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಶಾಂತನು ಠಾಕೂರ್ ಬರಮಾಡಿಕೊಂಡರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ 2026 ಮುನ್ನ ರಷ್ಯಾ ಒಕ್ಕೂಟದ ಮೊದಲ ಉಪಪ್ರಧಾನಿ ಡೆನಿಸ್ ಮ್ಯಾಂತುರೋವ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಭೇಟಿ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ರಷ್ಯಾ ನಡುವಿನ ಸುದೀರ್ಘ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಸದೃಢಗೊಳಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಚೀನಾದ ಮೂಚಿಯಲ್ಲಿ ನಡೆದ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಜೂನಿಯರ್ ಪುರುಷರ ತಂಡ ಮಲೇಷಿಯಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡಿದೆ. ಭಾರತೀಯ ತಂಡದ ನಾಯಕ ಅನ್ಮೋಲ್ ಎಕ್ಕ 2 ಗೋಲು ಗಳಿಸಿದರೆ ಸುಖೀಂದರ್ 1 ಗೋಲು ಗಳಿಸಿದರು. 5 ಬಾರಿ ಚಾಂಪಿಯನ್ ಭಾರತ ತಂಡ ಚೀನಾ ತೈಪಿಯನ್ನು ಎ ಗುಂಪಿನ ಪಂದ್ಯದಲ್ಲಿ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಇನ್ನು ಮಹಿಳಾ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಮತ್ತು ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ವಸತಿ ಬಟ್ಟೆ ಇದರ ಸೌಲಭ್ಯ, ನೀಟಾಗಿ ಶೌಚಾಲಯ, ವಾತಾವರಣ, ವೆದರು, ಆಮೇಲೆ ಅಷ್ಟು ಟ್ರೈನಿಂಗು ನಾವು 1,000 ರೂಪಾಯಿ ಜಾಸ್ತಿ ಅಂತ ಅಲ್ವಾ, ಎಲ್ಲ ಕಮ್ಮಿನೇ, ತೀರಾ ಕಮ್ಮಿ.
2: ಅಂದ್ರೆ ಕೇವಲ ನೀವು ಕಟ್ಟಿದ್ದಂಥದ್ದು ಕೇವಲ 1,000 ರೂಪಾಯಿ
1: ಅಷ್ಟೇ.
2: ಆ 1,000 ರೂಗೆ ತಮಗೆ 1 ತಿಂಗಳ ಕಾಲ ತರಬೇತಿಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಉಪಕರಣಗಳಾಗಿರ್ಬೋದು, ಊಟ ವಸತಿ ಎಲ್ಲಾನು ಕೂಡ ಕೇವಲ ಈ 1,000 ಮಾತ್ರ ನಿಮ್ಮಲ್ಲಿ ಪಡ್ಕೊಂಡು ತರಬೇತಿಯನ್ನು ನೀಡಲಾಗಿದೆ.
1: ಹೌದೌದು.
2: ಈಗ 30 ದಿನಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡು ತರಬೇತಿ ಮುಗಿದ ನಂತರ ತಾವು ಅಲ್ಲಿಂದ ಓಡಂತ ಸಂದರ್ಭದಲ್ಲಿ ಈ ತರಬೇತಿಯಿಂದ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಜೊತೆಗೆ ಈ ತರಬೇತಿಯ ಪಡ್ಕೊಂಡ ನಂತರ ತಮಗೆ ಕೊಟ್ಟಂಥ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಪಡ್ಕೊಂಡು ಅಲ್ಲಿಂದ ಓಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು?
1: ನಿಜ ಹೇಳ್ಬೇಕಂದ್ರೆ ಫಸ್ಟ್ ಹೋದಾಗ ಎಲ್ಲ ಹುಡುಗರು ಅಂತಿರು, ನನ್ನ ಜೊತೆಗೆ ಅಲ್ಲೇ ಅಂದ್ರು 3 ನಾಟ್ಸಿಟ್ಟು, ಅಣ್ಣ ನಾವು ಕಲಿಯಕ್ ಬಂದಿಲ್ಲ, ಎಂಜಾಯ್ ಮಾಡಕ್ ಬಂದಿವಿ ಅಂತಂದ್ರು. ಎಂಜಾಯ್ ಮಾಡಕ್ಕಿದು ಬೇರೆ ಜಾಗ ಅಲ್ಲ, ಇದು ಅಷ್ಟೇ ಸೂಕ್ಷ್ಮ ದೇವಸ್ಥಾನ ಇದ್ದಂಗೆ, ಇದನ್ನ ಕಲಿಯಕ್ ಬಂದಿರೋದು. ಈ ವಯಸ್ಸು ಇದ್ದಾಗ ನಮ್ಗೆ ಕಲಿಬೇಕು ಅಂತ ಬಂದಾಗ ನೀಟಾಗಿ ಅಲ್ಲಿ ಜಾಗದಲ್ಲಿ ಕಲ್ತ್ಕೊಂಡೋಗ್ಬೇಕು, ಅದು ಮುಂದೆ ನೀನು ಮಾಡ್ತಿ ಬಿಡ್ದು ಹಿಂಗೆ ಒಂದಲ್ಲೊಂದಿನ ಯೂಸ್ ಆಯ್ತು ಅಂತ ನಾನು ಸುಮಾರು ಜನ ಕೇಳಿದ್ದೀನಿ. ಯಾಕಂದ್ರೆ ಸರ್ರು ಹಂಗೆ ರೀತಿ ಹೇಳ್ಯಾರ ಪಾಪ ಬುದ್ಧಿ ಮಾತ, ಸರ್ರು ನಮ್ಮ ಒಳ್ಳೆದ ಕೇಳ್ತಿದ್ದವರು, ಏನ ಅವ್ರು ಒಳ್ಳೆದಕ್ಕಲ್ಲ, ಅವರು ಪಾಪ ಕಷ್ಟಪಟ್ಟಾರೆ. ಅದೇ ರೀತಿ ನಮ್ಗೆ ಇರೋ ಸರ್ರು ಹೇಳ್ಕೊಟ್ರು, ನನ್ಗೆ ಹೇಳಂಗೆ ಎಲ್ಲರೂ ಹೇಳ್ತಿರು. ಆದ್ರೆ ನಾನು ಕೈ ಶೀಟ್ ಹೇಳ್ದೆ, ಆಗ ನನ್ನ ಜೊತೆಗೆ ಒಂದು 6 ಶೀಟ್ ಜೊತೆಲಿ ನನಗೂ ಕಂಪ್ನಿ ಕೊಡೋರು, ಚೆನ್ನಾಗಿ ಕೆಲಸ ಮಾಡ್ರು, ನಾನು ಹೆಂಗೆ ಮಾಡ್ತೀನಿ ನನಗಿದ್ದು ಚೆನ್ನಾಗಿ ಮಾಡ್ರು, ಮಿಕ್ಸಿ ಹಬ್ಬ ಇದು ಮಾಡ್ರು, ಫ್ಯಾನ್ ವೈಂಡಿಂಗ್ ಮಾಡ್ರು, ನಾನು ಮೋಟ್ರ್ ಕೆಲಸನೇ, ಮೋಟ್ರನ್ನ ಕಲಿಬೇಕು ಅಚ್ಚುಕಟ್ಟಿಗೆ ಅಂದ್ಬಿಟ್ಟು. ಅದು ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಬರುವಾಗ ಸ್ವಲ್ಪ ಫೀಲಿಂಗ್ ಆಗುತ್ತೆ, ಇದೇ ಒಂದು ತಿಂಗಳಿಂದ ಒಂದೇ ಜಾಗದಲ್ಲಿದ್ದ ಫ್ರೆಂಡ್ಸ್ಗಳು, ಅವ್ರ ಹುಡುಗರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಣ ಮರಿಬೇಡಗಣ ಅಂತ ಎಲ್ಲ ಹೇಳಿದ್ರು. ನಾನು ಫ್ರೆಂಡ್ಸ್ಗಳನ್ನ ಮರಿಬೇಡಿ ಅಂದ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಇತ್ತು ಫೋನ್ ಮಾಡಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ನಾಗರ ಸರ್ ಅವ್ರು ಮಾಡಿ, ನಾನು ಇವಾಗಲೂ ನಾಗರ ಸರ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ. ಆದರೆ ಅವ್ರ ದಿನ ಅವರು ಮಾಡೋಂಥ ಕೆಲಸನ ಸ್ಟೇಟಸ್ ಹಾಕತ್ತಿರ್ತಾರೆ ನೋಡ್ತಿರ್ತೀನಿ, ತುಂಬ ಖುಷಿ ಆಗುತ್ತೆ. ಅವ್ರು ಮತ್ತೆ ಕೆಂಚಿನಳ್ಳಿಗೆ ಬಂದಾಗ ಮತ್ತೆ ಹೋಗಿ ಮೀಟ್ ಆಗಬೇಕು, ಮೊನ್ನೆ ಹೋಗಿದ್ದೆ ಅವ್ರು ಇನ್ನೂ ಬಂದಿರಲಿಲ್ಲ, ನಾನು ನಾಳೆ ಅಲ್ಲ ನಾಳಿದ್ದು ಒಂದೆರಡು ದಿವಸ ಬಿಟ್ಟು ಬಂದರೆ ಹೋಗ್ತೀನಿ ಮತ್ತೆ ಅವ್ರನ್ನ ಅವ್ರ ಮೀಟ್ ಮಾಡಲೇಬೇಕು. ನಾನು ನಂಗೆ ಅವ್ರು ತಂದ್ಕೊಂಡ್ರೆ ತುಂಬ ಇಷ್ಟ, ಯಾಕಂತಂದರೆ ಎಷ್ಟು ಕಷ್ಟಪಟ್ಟಿನಿ ಕೆಲಸ ಕಲಿಬೇಕು ಅಂತಂದರೆ ಅದನ್ನು ಅವ್ರು 2 ದಿನದಲ್ಲಿ ವೈಂಡಿಂಗ್ ವೈರ್ ಮಾಡ್ಕೊ ತೋರಿಸ್ಬಿಟ್ರು ನನಗೆ 2 ದಿನ. ಯಾಕಂದ್ರೆ ನಮಗೆ ಮೊದಲು ಟಚ್ ಇತ್ತಲ್ಲ, ಮೋಟ್ರ್ ಬಿಚ್ಚೋದು.

ಬಿಚ್ಚೋದು ನನಗೆ ಗೊತ್ತಾಯಿತು, ಮೋಟ್ರ್ ಸ್ಲಾಟ್ಗೆ ವೈರ್ ಹೆಂಗೆ ಹೆಂಗೆ ಕುಣಿಸ್ಬೇಕು ಅಂತ ನೀಟಾಗಿ ಎರಡೇ ದಿನದಲ್ಲೇ ವೈಂಡಿಂಗ್ ಮಾಡಿದೆ. ಆದರೆ ನಾನು ಒಬ್ಬನೇ ಕಲೆ ದೊಡ್ಡ ಶಾಲಲ್ಲಿ ಎಲ್ಲರಿಗೂ ಕಲಿಸ್ಬೇಕು ಅವರು, ನಾನು ಒಬ್ಬನೇ ನಂಗೆ ಗೊತ್ತಂತ ನಾನು ಹೋಗಿ ನಿಂತು ಮಾಡೋಕ್ಕಾಗಲ್ಲ. ನನಗೂ ಹೇಳ್ಕೊಡ್ರು, ಅಲ್ಲಿರೋರ್ಗೆಲ್ಲ ಹೇಳ್ಕೊಟ್ಟು ಕಲಿಸ್ರು. ನಾವು ಈಗಲೂ ಅಷ್ಟೇ, ಅಲ್ಲಿಂದ ಕಲಿತದ ಉಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಮಾಡಿಬಿಡಿ. ಕಲಿ ಆಸಕ್ತಿ ಇದ್ರೆ ಮಾತ್ರ ಹೋಗಿ ಆ ಜಾಗಕ್ಕೆ, ಸುಮ್ಮನೆ ಕಾಟಾಚಾರಕ್ಕೆ ಯಾರು ಬರೋಕ್ಕೆ ಹೋಗಬೇಡಿ ಆ ಜಾಗದಲ್ಲಿ. ಇರೋದಿತ್ತು ನಿಂಗೆ ಹೇಳ್ತೀನಿ ನಾನು, ಯಾಕಂದ್ರೆ ನಾನು ಓಪನಾಗಿ ಹೇಳ್ಬಿಡ್ತೀನಿ ಸರ್, ಸುಮ್ಮನೆ ಯಾಕಂದರೆ

0: ಬಂದ್ರೆ ಎಂಜಾಯ್ ಮಾಡೋದು ಎಲ್ಲಿಗೂ ಹೋಗಲ್ಲ, ಬರುತ್ತೆ. ಇದು ನನ್ನ ಪಾಲಿಸಿ.
1: ಹಾಗಿದ್ರೆ ತಾವು ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಈ ಒಂದು ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಸ್ವಉದ್ಯೋಗವನ್ನು ಮಾಡ್ತಾ, ಒಂದು ಆರ್ಥಿಕ ಸ್ವಾವಲಂಬನೆಯಲ್ಲಿ ಸ್ವಂತ ಕಾಲಿನ ಮೇಲೆ ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಾ ಇರೋದು, ತಮಗೆ ಎಷ್ಟು ಖುಷಿ ಇದೆ. ತರಬೇತಿಯ ಪಡ್ಕೊಂಡು ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ.
0: ಬದಲಾವಣೆ ಅಂದ್ರೆ ಹೆಂಗೆ ಅಂದ್ರೆ ಸರ್, ನಾನು ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದ್ರೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ಒಂದು ವ್ಯಕ್ತಿಗೆ ನಾನು ಮಾಡ್ಬೇಕು ಅಂತ, ಒಂದು ವೃತ್ತಿ ಮಾಡ್ಬೇಕು, ಒಂದು ಕೆಲಸ ಮಾಡ್ಬೇಕು, ನಾನು ಬೆಳಿಬೇಕು ಅಂದ್ರೆ ಸ್ವಲ್ಪ ಸಪೋರ್ಟ್ ಬೇಕೇ ಬೇಕು. ಯಾರು ಸಪೋರ್ಟ್ ಇಲ್ಲದೆ ಬೆಳಿಬೇಕಂದ್ರೆ ಭಾರಿ ಕಷ್ಟ. ಬಟ್ ನನಗಾಗ ನಾನು ಸ್ವಲ್ಪ ಹೇಳ್ದಲ್ಲ, ಇಳತಿಯ ಸುಗಳು ಮಾಡಿ ಸಾಲಗಾರನಾದಾಗ ನನ್ನೇ ಜನಗಳು ಏನಾದರೂ ಏನು ಕೆಟ್ಟದಾರಿ ಕಲ್ತ್ಬಿಟ್ಟವನೇ ಬ್ಯಾಡೇ ಬಿಟ್ಟದೆ. ತಂದೆ ತಾಯಿಗಳೇ ಬೋದ್ರು ಫೋನಲ್ಲಿ ಏನೋ ಆಪಲ್ಲಿ ದುಡ್ಡು ಸೋತಾನೆ ಅನ್ಕೊಂಡು, ಅವ್ರ ಎದುರಿಗೆ ಹಸುಗಳಲ್ಲಿ ಕೈ ಸುಗಡ್ರಿ ಅಂತ ನೋಡೋರೆ. ಬಟ್ ಅವರು ಜನಗಳ ಮಾತು ಕೇಳ್ಕೊಂಡು ಅವರು ಹಂಗೆ ಮಾಡ್ಬಿಟ್ರು ಅನ್ಕೊಳ್ಳೇನು. ನಾನು ಸೋರ್ಸ್ಕೊಂಡೆ, ತಡ್ಕೊಂಡೆ ಸುಮ್ಮನೆ ಮನಸ್ಸಲ್ಲಿ ತಂದೆ ತಾಯಿಗಳು ತಾನೇ ತಡ್ಕೊಳ್ಳೇನ್ಬಿಟ್ಟು. ಅದಾದ ನಂತರ ಟ್ರೈನ್ ಮುಗಿಸ್ಕೊ ಬಂದಮೇಲೆ ಈಗ ಸುಮ್ಮ ಹಿಂಗೆ ಆಗೋದೆ, ಹಿಂಗೆ ಮೋಟ್ರಿಂಗ್ ಓಡ್ತಿಲ್ಲಪ್ಪ ಅಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ರೈತರುಗಳು ಏನಾಗಿದೆ ಅಂತ ಕೇಳ್ತೀನಿ. ಅಪ್ಪ ಹಿಂಗೆ ಓಡ್ತೇನೆ ಅಂದ್ರೆ ಏನು ಪ್ರಾಬ್ಲಮ್ ನೋಡ್ಕತ್ತಿ, ನಾನು ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಸಲ್ಯೂಷನ್, ಫೀಸ್ ಹೋಗಿದ್ದೆ ನೋಡಿ ಫೀಸ್ ಹಾಕೊಳ್ತೀನಿ, ನಮ್ಗೆ ಭಯ ಕಾಣಪ್ಪ ಅಂದ್ರೆ ನಾವು ಹೋಗ್ತೀನಿ. ಹೋಗಿ ಒಂದು ಫೀಸ್ ಹಾಕೊಟ್ಟು ಬಂದ್ರೆ ನಾನು ಪೆಟ್ರೋಲ್ ಚಾರ್ಜ್ 100 ರೂಪಾಯಿ, ನಂಗೆ 100 ರೂಪಾಯಿ ಕೊಡ್ತಾರೆ. ಯಾರು 10 ರೂಪಾಯಿ ಕೊಡಲ್ಲ ಈಗಿನ ಕಾಲದಲ್ಲಿ. ನಾನು ಕೆಲಸ ಕಲ್ತಿರ ಅಂತ ಕೊಡೋದು ಹಂಗೆ. ಹಿಂಗೆ ಕೆಲಸ ಕಲ್ತ ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಈ ಹುಡುಗ ಸೋಮು ವೈಂಡಿಂಗ್ ಮಾಡ್ತಾನೆ, ಮನೇಲಿ ಕೆಲಸ ಮಾಡ್ತದೆ ಕೊಡ್ಬೋದು ಅಂತ ಎಲ್ಲ ಹೇಳ್ತಾರೆ. ಆದಷ್ಟು ಈಗ ನಾನು ಅಲ್ಲಿ ಬಂದಮೇಲೆ ಒಂದು 4 ಮೋಟ್ರ್ ವೈಂಡಿಂಗ್ ಮಾಡೀನಿ. ಅಂದರೆ ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಸ್ವಲ್ಪ ಮಳೆ, ಈಗ ಸ್ವಲ್ಪ ಮೋಟ್ರ್ ಕಮ್ಮಿ ಬೀಳೋದು. ಬೇಸಿಗೆ ಟೈಮ್ಗೆ ಆದರೆ ಮೋಟ್ರ್ಗಳು ಸಿಗಬಾಡ ಬರ್ತವೆ. ಈಗ ಆದಷ್ಟು ನಾವು ಏಕ್ ತುಂಬ ಒಂದಿಸಕ್ಕೆ ಎಲ್ಲರೂ ಬಳಸೋಕ್ಕಾಗಲ್ಲ. ಒಂದೊಂದಾಗಿ ಟಚ್ ಹೋಯ್ತಾ ಇರ್ಬೇಕು, ಒಬ್ಬೊಬ್ಬರಾಗಿ ಪಬ್ಲಿಕ್ ಆಯ್ತಾ ಇರ್ಬೇಕು, ಆಟೋಮೆಟಿಕ್ ಅದೇ ಕೆಲಸ ಇದ್ದೈತೆ. ಆದರೆ ಒಂದೊಂದು ಏನಂದರೆ ಈ ಕೆಲಸದಲ್ಲಿ ಸೋಮವಾರಿತನ ಇರ್ಬಾರ್ದು. ಫೋನ್ ಬರ್ತ ಕೆಲಸ ನಾಳೆ ಬರ್ತೀನಿ, ನಾಳೆ ಬರ್ತೀನಿ ಅಂತ ಅವ್ರನ್ನ ರೈತನ ಕಾಯಿಸ್ಬಾರ್ದು. ಚೆಕ್ ಅಂತ ಹೋಯ್ತಿರ್ಬೇಕು, ಅವ್ನು ಹೇಳ ಟೈಮ್ಗೆ ಸರಿ ಸರ್ ಬರ್ತೀವಿ, ಇಲ್ಲ ಇಷ್ಟು ಬರ್ತೀವಿ ಅಂತ ಕಂಡೀಷನ್ಗೆ ಹೇಳ್ಬೇಕು. ಇಲ್ಲ ಈಗ ಬರ್ತೀವಿ ಸರ್ ಅಂತ ಅವ್ರಿಗೆ ಸುಳ್ಳು ಹೇಳ್ಬಿಡೋದು, ಅವ್ರು ನಾವು ಬರ್ತಾರೆ ಪಾಪ ಬೇರೆ ಕೆಲಸ ಬೂಬಿಡು ಅಂತ ಅಲ್ಲಿ ಕೂತಿರ್ತಾರೆ. ಹಂಗಲ್ಲ, ಈ ಟೈಮ್ಸ್ ಅವ್ರು ಅರ್ಥ ಮಾಡಿ ಹೇಳ್ಬೇಕು, ನಮ್ಗೆ ಈ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಬರ್ತೀವಿ ಅಣ್ಣ ಅಂತ ಹೇಳಿದಾಗ ಅವ್ರಿಗೂ ನಿಮ್ಗೆ ಬರ್ತದೆ. ಅದು ಬಿಟ್ಟು ಈಗ ಬರ್ತೀವಿ ಆಗ ಬರ್ತೀವಿ ಬಿಡು, ಅವ್ರನ್ನ ಕಾಯಿಸಕ್ಕೆ ಹೋಗ್ಬಿಡ್ದು, ಕೆಲಸದಲ್ಲಿ ಶಿಸ್ತಿರ್ಬೇಕು.
1: ಹಾಗಿದ್ರೆ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರದಲ್ಲಿ 1,000 ರೂಗಳನ್ನು ಕೊಟ್ಟು ಈ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡ್ಕೊಂಡಿದ್ದು, ತಮಗೆ ಉಪಯೋಗ ಅನ್ನಿಸ್ತಾ ಇಲ್ವಾ?
0: ತುಂಬ ಉಪಯೋಗ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಸತ್ಯ ಹೇಳ್ತೀನಿ. ಆ ಸಂಸ್ಥೆಗೆ ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ಅವತ್ತು ಅಲ್ಲಿ ಫಂಕ್ಷನಲ್ಲಿ ಇದೇ ಮಾತು ಹೇಳಿದೆ, ಈ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದ್ಬಿಟ್ಟು ಮೊನ್ನೆ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಹೋದ ತಕ್ಷಣ ಎಲ್ಲ ಖುಷಿಯಾಗಿ ಏನು ಮಾತು ಹೆಂಗೆ ರೆಸ್ಪಾನ್ಸ್ ಮಾಡ್ದಂದ್ರೆ, ನಾನು ಮಾಡೋ ಕೆಲಸ ಗ್ರೂಪಲ್ಲಿ ಒಂದೊಂದು ಹಾಕ್ತಿರ್ತೀನಿ, ಒಬ್ಬರಿಗೆ ಒಂದೊಂದು ಹಾಕೋದು ಅಷ್ಟೇ ಜಾಸ್ತಿ ಆಗಲ್ಲ. ಎರಡು ಸಣ್ಣ ಎಲ್ಲ ಹಾಕೋದ್ರೆ ಯಾರು ಮಾಡೋದ ಕೆಲಸ ಇವ್ನೊಬ್ಬನೇ ಮಾಡ್ದೇನ ಅಂದ್ಬಿಟ್ಟು ಎಲ್ಲ ಗ್ರೂಪ್ ಹುಡುಗರು ಅಂತ ಇದಾಗ್ತಾರೆ. ಬೇಡ, ಮಾಡ್ತಿದ್ದೀನಿ ಸರ್, ಯಾಕಂದ್ರೆ ನನ್ನ ನೋಡಿ ಇನ್ನೊಬ್ಬ ಅಣ್ಣನೇ ಮಾಡ್ತಾನೆ, ನಾವು ಮಾಡ್ಬಾರ್ದು ಅಂತ ಅವ್ರೊಂದು ಇಬ್ಬರು ಮಾಡಲಿ, ಸುಮ್ಮನೆ ಅಲ್ಲಿ ಕಲ್ತ್ಕೊ ಬಂದ್ಬಿಟ್ಟು ಸುಮ್ಮನೆ ಮರ್ತ್ಬಿಡೋದಲ್ಲ, ಮಾಡಲಿ ಅಷ್ಟೇ. ಚೆನ್ನಾಗುತ್ತೆ, ಅದೇನಿಲ್ಲ, ಮಾಡ್ಬೋದು, ನಂಗೆ ತುಂಬ ಉಪಯೋಗ ಆಗುತ್ತೆ. ಇವಾಗ ಸದ್ಯದಲ್ಲಿ ನಾನು ಈಗ ಮನೆಯಲ್ಲೇ ಮಾಡ್ತಿರೋದು ಕೆಲಸನ, ಯಾಕಂದ್ರೆ ನಂದು ಮೇನ್ ರೋಡಲ್ಲೇ ಮನೆ ಇರೋಗಂಟ ಮನೇಲೇ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಈಗ ಒಂದು ಮಳಿಗೆ ಮಾಡ್ಕೊಂಡು ಅದಕ್ಕೆ ಬೇರೆ ಬಾಡಿಗೆ ಕೊಟ್ಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಅವೆಲ್ಲ ಬೇಕಾಗಿಲ್ಲ, ಸ್ವಂತ ಮನೆ. ಯಾಕಂದ್ರೆ ನಾನು ಕೆಲಸ ನೀಟಾಗಿದೆಯಾ, ಆ ರೈತರಿಗೆ ಕರೆಕ್ಟಾಗಿ ಕೆಲಸ ಕೊಡ್ತೀನಿ, ಮೋಟ್ರ್ ಅವ್ರು ಹೇಳ್ತಿ ಕೊಡ್ತೀನಿ, ಮನೆ ತಮ್ಮ ಹುಡ್ಕೋಬತ್ತಾರೆ. ಅಪ್ಪ ನಮ್ದು ಮೋಟ್ರಿಗೆ ಹೋಗೋದಕ್ಕಪ್ಪ, ಹ್ಞೂ ಸರಿ ಸರ್ ಆಯ್ತು. ಈಗ ಲಿಫ್ಟಿಗೇಷನ್ ಎತ್ತಿ ಇಳ್ಕೋದಾದ್ರೆ ನನ್ನ ಜೊತೆಗೆ ಲೇಬರ್ಗಳು ಬೇಕು, ಅದ್ರ ಬದಲು ನೋಡೋ ಒಂದೊಂದು ಸ್ವಲ್ಪ ದಿನ ಯಾವುದೋ ಅಮೌಂಟ್ ಇದು ಮಾಡ್ಕೊಂಡು ನಾನು ಸ್ವಲ್ಪ ರೆಡಿ ಮಾಡ್ತಿದ್ದೀನಿ. ಅಮೌಂಟ್ ಆಯ್ತು ಅಂದಾಗ ಓನಾಗಿ ನಾನೇ ಜೀಪ್ ಇಳಿಸ್ತೀನಿ, ಜೀಪ್ ಇಳಿಸ್ಬೇಕು, ಮೋಟ್ರ್ ನಾನೇ ತಿಳಿ ಎಲೆಕ್ಟ್ರಿಕೇಶನ್ ಮಾಡ್ಕೊಂಡು ನನಗೆ ಮಣ್ಣು ವೈಂಡಿಂಗ್ ಮಾಡಿ ತಿರುಗಿ ಮತ್ತೆ ಇಳಿಸ್ಬೇಕು, ಹಂಗೆ ಮಾಡೋಂತ ಸ್ವಂತ ಮಾಡ್ಕೊಂಡು ಒಂದೊಂದಾಗಿ ಶಿಫ್ಟ್ ಮಾಡ್ತಾಯಿದ್ದೀನಿ.
1: ಹಾಗಿದ್ರೆ ಪ್ರಸ್ತುತ ದಿನದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿಯಲ್ಲಿರುವಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಷಿಯನ್ ತರಬೇತಿ ಜೊತೆಗೆ ಮೊಬೈಲ್ ರಿಪೇರಿ ಆಗಿರ್ಬೋದು, ಇನ್ನಿತರ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಉದ್ಯೋಗ ಇಲ್ದಿರೋಂಥ ಯುವಕರಾಗಿರ್ಬೋದು ಅಥವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಿರೋ ಯುವಕರಾಗಿರ್ಬೋದು ಈ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ಒಂದು ಸ್ವಉದ್ಯೋಗ ಮಾಡ್ಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ, ಸ್ವಉದ್ಯೋಗಿ ಆಗಲಿಕ್ಕೆ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿದೆ?
0: ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಸಕ್ತಿ ಇರೋರು ನೀಟಾಗಿ ಒಂದು ತಿಂಗಳಲ್ಲಿ ಟ್ರೈನ್ ಮುಗಿಸ್ಕೊ ಬಂದರೆ ಅಲ್ಲಿನ ಬಂದು ಒಂದು 6-7 ತಿಂಗಳು ಒಂದು ವರ್ಷನೇ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ, ಸ್ವಂತ ಅವನೇ ಉದ್ಯೋಗ ಕಲ್ಪಿಸ್ಕೊಬಿಡ್ತಾನೆ ಇರೋದು ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಬಂದ ತಕ್ಷಣ ಏಕ ನಾನು ಸ್ವಂತ ಉದ್ಯೋಗ ಮಾಡೋಕ್ಕಾಗಲ್ಲ, ಬಂಡವಾಳ ಬೇಕು. ಇನ್ನೂ ಕಲಿ ತುಂಬ ಇರುತ್ತೆ, ಅಲ್ಲಿ ದಾರಿ ತೋರಿಸ್ಕೊಡ್ತಾರೆ ಹೋಗಿ ಅಂತ. ಮುಂದೆ ನಾವು ಅಡ್ರೆಸ್ ಎಲ್ಲ ತಿಳ್ಕೊಬೇಕು. ಅಲ್ಲಿ ಅಲ್ಲಿಂದ ಬಂದು ನಾವು ನೀಟಾಗಿ ಬೇರೆ ಕಡೆ ಒಂದು ವರ್ಷ ಒಂದು 6 ತಿಂಗಳು ವರ್ಕ್ ಮಾಡ್ತಿದ್ದು ಆಟೋಮೆಟಿಕ್ ನಾವು ಸ್ವಂತ ಉದ್ಯೋಗ ಕಲ್ಪಿಸ್ಕೋಬೋದು. ನಾವು ಹೋದಾಗ ಸ್ಪೋಕನ್ ಇಂಗ್ಲೀಷ್ ಇತ್ತು, ಮೊಬೈಲ್ ಟ್ರೈನಿಂಗ್ ಇತ್ತು, ನಮ್ಮದು ಎಲೆಕ್ಟ್ರಿಷಿಯನ್ ಇತ್ತು, ಇಷ್ಟು ಟ್ರೈನಿಂಗ್ ನಡೀತಾ ಇತ್ತು. ನಮ್ಮ ಹುಡುಗರು ಒಂದು ಇಬ್ಬರು ಹೇಳಿದ್ರೆ ಅವ್ರಿಗೆ ಹೇಳಿದ್ದೀನಿ, ಅಣ್ಣ ನಾನು ಹೋಗ್ತೀನಿ ಕಣ ನಿನಗೆ ಅಂತ ಕಳಿಸ್ಕೊಡ್ತೀನಿ. ಅದ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಕಡೆ ಹುಡುಗರು ಪಾಪ ಇಬ್ಬರು ಆಸಕ್ತಿ ಇದ್ದಾರೆ, ಅವರು ಮೊದಲು ಕ್ರಿಕೆಟ್ ಗಿಕೆಟ್ ಆಡ್ಕೊಂಡು ತಿರುಗಿಕೊಂಡು ಮಾಡದಲ್ಲಿ ನಿಂತಿದ್ರು, ಅವರು ಹೆಲ್ಪರಾಗಿ ಹೋಯ್ತಿದ್ರು. ಇನ್ನೂ ಅವ್ರಿಗೆ ಇನ್ನೂ ಮೋಟ್ರು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಅವ್ರೊಂದಿಗೆ ಜೀಪ್ ಹೊಂದ್ಕೋಗೋದು, ಅಂಗಡಿ ಒಳಗೆ ಏನು ಕೆಲಸ ಕೊಟ್ಟಿಲ್ಲ ಅವ್ರಿಗೆ, ಜೀಪ್ ಒಳ್ಳೆ ಹೆಲ್ಪರಾಗಿ ಹೋಯ್ತಿರೋರು. ಅವ್ರು ಅಂದರು

0: ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಗುರು 100 ರೂಪಾಯಿ ಇದ್ರೆ ಕಳಿಸ್ಕೊಡ್ತೀನಿ, ಇದ್ರೇನ ಕಳಿಸ್ಕೊಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಈಗ ಉದ್ಯೋಗ ಇದ್ರೆ ಕಳಿಸ್ಕೊಡ್ತಾನೆ. ಈಗ ನಾನಾದರೂ ಅಷ್ಟೇ, ಕೆಲಸ ಇಲ್ಲದ್ರೆ ಯಾರು ದುಡ್ಡು ಕೊಡಲ್ಲ. ಈಗ ನಾ ಕೆಲಸ ಮಾಡ್ತೀನಿ ಅನಿವಾರ್ಯತೆ ಕರೆಕ್ಟಾಗದವನ ಹತ್ರ ಕೆಲಸ ಅದ ಅಂತ ಕಾಸು ಕೊಡ್ತಾರೆ, ಇದ್ರೆ ಕೊಡಲ್ಲ. ಈಗ ನಾ ಕೆಲಸ ಮಾಡಿ ನೀವು ಹಣ ಕೆಲಸ ಮಾಡಿದ್ರೆ ಕಾಸು ಕೊಡಂದ್ರೆ ಡೈರೆಕ್ಟಾಗಿ ಕೊಡ್ತಾರೆ. ಕೆಲಸನೂ ಮಾಡಿದೆ ಏನು ಮಾಡಿದೆ ಹಣ ಕಾಸು ಕೊಡಿದ್ರೆ ಯಾರು ಕೊಟ್ಟರು? ಅಲ್ಲಿಂದ ಬಂದಮೇಲೆ ಈಗ ನನಗೆ ಧೈರ್ಯ ಏನು ಗೊತ್ತಾ, ಕೆಲಸ ಮಾಡ್ತೀನಿ, ಸಂಪನ್ನ ಮಾಡ್ತೀನಿ, ಧೈರ್ಯದ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಚೆನ್ನಾಗಿ ಸಾಕ್ತೀನಿ ಅಷ್ಟೇ.
1: ಬಹಳ ಸಂತೋಷ ಸಣ್ಣ ಸ್ವಾಮಿ ಅವರೇ ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂಥ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತಮ್ಮ ಒಂದು ಆಸಕ್ತಿಯಂತೆ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಆ ತರಬೇತಿಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಜ್ಞಾನವನ್ನು ತಾವು ಪಡ್ಕೊಂಡು ಪ್ರಸ್ತುತ ಒಂದು ಸ್ವಉದ್ಯೋಗನ ಮಾಡ್ತಾ ಬರ್ತಿರೋದು ಕುರಿತು, ಈ ತರಬೇತಿಯಿಂದ ತಮಗೆ ಏನೆಲ್ಲ ಜ್ಞಾನ ಗಳಿಕೆಯಾಗಿದೆ ಅನ್ನೋದು ಕುರಿತು, ತಾವು ಕೊಟ್ಟಂಥ ಫೀಸ್ಗೆ ಈ ತಾವು ಪಡ್ಕೊಂಡಂಥ ತರಬೇತಿಗೆ ಎಷ್ಟೆಲ್ಲ ಒಂದು ಅನುಕೂಲ ಆಗಿದೆ ಅನ್ನೋದು ಕುರಿತು, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಸ್ವಉದ್ಯೋಗ ಮಾಡಿಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಯುವಕರಿಗೆ ಈ ತರಬೇತಿಗಳು ಎಷ್ಟೆಲ್ಲ ಅನುಕೂಲಕಾರಿ ಆಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬುರುದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ ತುಂಬುರುದ ಧನ್ಯವಾದಗಳು. ಹಾಗೂ ನಾನು ಸಂಸ್ಥೆಗೆ ಟ್ರೈನಿಂಗ್ ಹೋದಾಗ ಎಲ್ಲರಿಗೂ ಅಷ್ಟೇ ಸರ್, ಅಲ್ಲಿಂದ ಸಿಬ್ಬಂದಿ ವರ್ಗದವ್ರಿಗೂ ಅಷ್ಟೇ, ಸರ್ಗೂ ಅಷ್ಟೇ, ಎಲ್ಲರಿಗೂ ಚಿರಋಣಿ. ಈ ಸಂಸ್ಥೆಯಲ್ಲಿ ಬಡವ್ರ ಮಕ್ಕಳು ಬಡವರು ಕಲಿತು ಬೆಳೆದಂಥದ್ದು ತುಂಬ ಇದೆ. ಆದಷ್ಟು ನಾನೊಂದು ಕಿವಿ ಮಾತಾಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸಂಸ್ಥೆಯಲ್ಲಿ ತುಂಬಾ ಸಹಾಯ ಇದೆ, ಒಕ್ಕಲಿರಿ, ನೀವು ಬೆಳೆಯಿರಿ, ಜೊತೆಲಿರೋರನ್ನು ಬೆಳೆಸಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವ ಯಶಗಾಥೆ ಕುರಿತು ಇದುವರೆಗೂ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಶ್ರೀಯುತ ಸಣ್ಣಸ್ವಾಮಿ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಎಸ್ಬಿವೈಎಂನ ವಿಆರ್ಎಲ್ಸಿ ಕೆಂಚಿನ ಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೆಲ್ಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಶ್ರೀಯುತ ಸಣ್ಣಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್ಎಂಎಸ್ ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.